ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

ಗುಡ್ ಮಾರ್ನಿಂಗ್, ಶುಭೋದಯ. ಈ ದಿನ ಹೊಸತಾಗಿರಲಿ, ಈ ದಿನ ಖುಷಿಯಾಗಿರಲಿ. ಇಂದು 2026 ಜುಲೈ 25 ಶನಿವಾರ. ಶ್ರೀಶಕ 1949 ಪರಭವ

ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಯೋಗ ವೈದೃತಿ ಕರ್ಣ ಭದ್ರ ಸೌರ ಕಟಕ. ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಈ ರೀತಿ ಇದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಯೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮದಲ್ಲಿ ಆರ್ಜೆ ಶ್ವೇತರವರು ವಿಶ್ವ ಭ್ರೂಣಶಾಸ್ತ್ರ ತಜ್ಞರ ದಿನದ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇವರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಪವಿತ್ರ ದಿನೇಶ್ ಅವರು ವಚನಗಳ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ದಿನೇಶ್ ಹೊಸನಗರ ಇವರು ಅಕ್ಕ ಮಹಾದೇವಿಯ ವಚನಗಳನ್ನು ಹೇಳಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆ ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಮತ್ತು ಗಾದೆಗಳ ಕುರಿತು ದಿನೇಶ್ ಹೊಸನಗರ ಇವರು ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪಾಂಡಾಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಜೆ ಅರ್ಪಿತರವರು. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು. ಇದರಲ್ಲಿ ಹೇಮಕೂಟ ಬೆಟ್ಟದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಸಾಹಿತ್ಯ ಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜಿ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಸೇಜಲ್ ಅವರು ಡಾಲರ್ ಬಹು ಪುಸ್ತಕದ ಪರಿಚಯ ಮಾಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಒಂದು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದು, ಇದರಲ್ಲಿ ಮೋಡದ ಅಂಚಿನಲ್ಲಿ ಎನ್ನುವ ಕಥೆಯನ್ನು ಹೇಳಲಿದ್ದಾರೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರಣ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಹಲಸಿನ ಹಣ್ಣಿನ ವಿಶೇಷತೆ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ ಮತ್ತು ಮಾಧವ ಪೆರಾರ್ಜಿ ಅವರಿಂದ ಪಂಪನ ನುಡಿಗಳನ್ನು ಹೇಳಲಿದ್ದಾರೆ ಮತ್ತು ವಿಜಯ ಎಸ್ಎಚ್ ಶಿವಮೊಗ್ಗ ಇವರಿಂದ ಸುಲಭವಾಗಿ ಇಂಗ್ಲಿಷ್ ಮಾತನಾಡುವುದನ್ನು ಕೇಳಬಹುದು. ಮಧ್ಯಾಹ್ನ 3:00 ಹಳೆಯ ಚಲನಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ಬಗ್ಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಇದರಲ್ಲಿ ವಿಶೇಷ ನಗರದ ಕುರಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನು ಹೇಳಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ, ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಆರ್ಜೆ ಅರ್ಪಿತರ್ ಅವರು. ಇದರಲ್ಲಿ ಎಂನಿ ಸೇಲ್ಸ್ ಕಾರ್ಪೊರೇಷನ್ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಸಂಜೆ 7:00 ರೈತರೇ

0: ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದು, ಇದರಲ್ಲಿ ನಿಂಬೆ ಕೃಷಿ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಡರವರು. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಸ್ನೇಹಿತರೆ, ಸೂರ್ಯನ ಕಿರಣಗಳು ಕಿಟಕಿಯಿಂದ ಇಣುಕಿ ನೋಡ್ತಾ ಇದೆ, ಕಾಫಿ ಘಮ ಘಮ ಅಂತ ಇದೆ. ಆದ್ರೆ ಮನಸ್ಸಿನ ಮೂಲೆಯಲ್ಲಿ ಏನೋ ಒಂಥರ ಅತೃಪ್ತಿ ಭಾವನೆ ಅಲ್ವಾ? ಏನಪ್ಪ ಈ ಜೀವನ, ಸಾಕು ಸಾಕಾಗಿದೆ ಅಂತ ಅನಿಸ್ತಾ ಇದೆಯಾ? ಸೊ ಹಾಗಿದ್ರೆ ಈ ಪುಟ್ಟ ಕತೆ ಹೇಳ್ತೀನಿ ಕೇಳಿ. ಒಬ್ಬ ಹುಡುಗ ಇರ್ತಾನೆ, ಯಾವಾಗ್ಲೂ ಜೀವನದ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇರ್ತಾನೆ. ಕಷ್ಟ ಬಂದಾಗ್ಲೆಲ್ಲ ನನಗೆ ಯಾಕೆ ಹೀಗಾಗುತ್ತೆ, ದೇವ್ರು ನನಗೆ ಯಾಕೆ ಇಷ್ಟೊಂದು ಪರೀಕ್ಷೆ ಮಾಡ್ತಾನೆ ಅಂತ ಬೇಜಾರ್ ಮಾಡ್ಕೊಳ್ತಿದ್ದ. ಒಂದು ದಿನ ತನ್ನ ತಾತನ ಹತ್ರ ಹೋಗಿ, ತಾತ, ಜೀವನ ಅಂತಂದ್ರೆ ಬರೀ ಗೊಂದಲನಾ? ನನಗೇನೋ ಅರ್ಥ ಆಗ್ತಾ ಇಲ್ಲ, ಈ ಜೀವನ ಸಾಕು ಅನಿಸ್ತಾ ಇದೆ ಅಂತ ತಾತನ ಹತ್ರ ಹೇಳ್ತಾನೆ. ಆಗ ಆ ತಾತ ಒಂದ್ ಮಾತ್ ಹೇಳ್ತಾರೆ, ನೋಡು ಪುಟ, ಜೀವನ ಸಾಕೆಂದು ಎದ್ದು ಹೋಗಲು ಇದು ಶಾಲೆಯಲ್ಲಿ ಕೇಳುವ ಪಾಠವಲ್ಲ, ಇದು ಜೀವನ. ಅರ್ಥವಾಗದಿದ್ದರೂ ಕೇಳ್ಬೇಕು, ಕೂತ್ಕೊಳ್ಬೇಕು, ಅನುಭವಿಸಬೇಕು ಅಂತ ಹೇಳ್ತಾರೆ. ಹೌದು ಸ್ನೇಹಿತರೆ, ಶಾಲೆಯ ಪಾಠ ಅರ್ಥವಾಗದಿದ್ರೆ ಕ್ಲಾಸ್ನಿಂದ ಎದ್ದು ಹೋಗ್ಬಹುದು ಅಥವಾ ಪುಸ್ತಕ ಮುಚ್ಚಿಡಬಹುದು. ಆದ್ರೆ ಜೀವನ ಹಾಗಲ್ಲ. ಇಲ್ಲಿ ಕೆಲವು ಪಾಠಗಳು ನೋವಿನ ಮೂಲಕ ಅರ್ಥವಾಗ್ತವೆ, ಇನ್ನೂ ಕೆಲವು ಮೌನದ ಮೂಲಕ ಅರ್ಥವಾಗುತ್ತವೆ. ನಮಗೆ ಅರ್ಥವಾಗ್ತಿಲ್ಲ ಅಂದ ತಕ್ಷಣ ಅದು ಕೆಟ್ಟದ್ದು ಅಂತ ಅಲ್ಲ. ಆ ಕ್ಷಣದಲ್ಲಿ ನಾವು ಸುಮ್ಮನೆ ಕೂತ್ಕೊಂಡು ಆ ಪರಿಸ್ಥಿತಿಯನ್ನ ಅನುಭವಿಸಬೇಕು. ಕಾಲ ಕಳೆದಂತೆ ಅದೇ ನೋವು ನಮಗೆ ದೊಡ್ಡ ಪಾಠ ಕಲಿಸಿರುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ದಿನ ಹೇಗೆ ಇರಲಿ, ಅದನ್ನ ಪೂರ್ತಿಯಾಗಿ ಅನುಭವಿಸಿ. ಸೋತ್ರೂ ಪರವಾಗಿಲ್ಲ, ಆ ಸೋಲಿನ ಅನುಭವ ಕೂಡ ನಿಮ್ಮದ್ದೇ ಆಗಿರುತ್ತೆ. ಬನ್ನಿ ಹಾಗಿದ್ರೆ ಇದೇ ಪಾಸಿಟಿವ್ ವೈಬ್ಸ್ ಜೊತೆಗೆ ಇವತ್ತಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಈ ಸುಂದರವಾದ ಮುಂಜಾನೆಯಲ್ಲಿ ಕೋಟಿ ಕೋಟಿ ಮುಖಗಳಲ್ಲಿ ಮುಗುಳ್ನಗು ಮೂಡಿಸಿದ ಒಂದು ಅದ್ಭುತ ವಿಜ್ಞಾನ ಮತ್ತು ಅದರ ಹಿಂದಿರುವ ಮಹಾಶಕ್ತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹೌದು, ಇವತ್ತು ಜುಲೈ 25, ವರ್ಲ್ಡ್ ಎಂಬ್ರಿಯಾಲಜಿಸ್ಟ್ ಡೇ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಧ್ವನಿ ಯಾವುದು ಗೊತ್ತಾ? ಒಬ್ಬ ಅಮ್ಮನಿಗೆ ತನ್ನ ಮಗುವಿನ ಮೊದಲ ಅಳು ಕೇಳಿಸಿದಾಗ ಬರೋ ಆ ಸೌಂಡ್ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಮ್ಯೂಸಿಕ್ ಮತ್ತೊಂದಿಲ್ಲ. ಆದರೆ ಎಷ್ಟೋ ದಂಪತಿಗಳ ಬಾಳಿನಲ್ಲಿ ಆ ಮಗುವಿನ ಅಳುವಿನ ಧ್ವನಿ ಕೇಳೋದಕ್ಕೆ ವರ್ಷಗಟ್ಟಲೆ ಕಾಯಬೇಕಾಗುತ್ತೆ. ಅಂತವರ ಒಂಟಿ ಜೀವನದಲ್ಲಿ ಭರವಸೆಯ ಬೆಳಕಾಗಿ ನಿಸ್ಸಂತಾನ ಅನ್ನೋ ಕತ್ತಲನ್ನು ಓಡಿಸಿ ಅವರ ಮಡಿಲಿಗೆ ಪುಟ್ಟ ಕಂದಮ್ಮನನ್ನು ತಂದುಕೊಡುವಲ್ಲಿ ದೇವರಂತೆ ಕೆಲಸ ಮಾಡೋರೆ ಈ ಎಂಬ್ರಿಯಾಲಜಿಸ್ಟ್. ವಿಜ್ಞಾನದ ಲ್ಯಾಬ್ನಲ್ಲಿ ಒಂದು ಸಣ್ಣ ಜೀವಕೋಶಕ್ಕೆ ಪ್ರಾಣ ತುಂಬಿ ತಾಯಿಯ ಗರ್ಭದಷ್ಟೇ ಸುರಕ್ಷಿತವಾಗಿ ಅದನ್ನ ಸಾಕಿ ಒಂದು ಸುಂದರ ಜೀವನದ ಸೃಷ್ಟಿಗೆ ಕಾರಣವಾಗುವ ಈ ವಿಜ್ಞಾನಿಗಳನ್ನ ನಾವು ಲ್ಯಾಬ್ ಒಳಗಿನ ಬ್ರಹ್ಮ ಅಂತಾನೆ ಕರಿಬಹುದು ಅಲ್ವಾ? 1978 ಜುಲೈ 25 ಪ್ರಪಂಚದ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ ಲೂಯಿಸ್ ಜಾಯ್ ಬ್ರೌನ್ ಜನಿಸಿದ ನೆನಪಿನಲ್ಲಿ ಈ ದಿನವನ್ನು ಆಚರಿಸಲಾಗುತ್ತೆ. ತಂದೆ ತಾಯಿಯಾಗಬೇಕು ಅನ್ನೋ ಎಷ್ಟೋ ಜನರ ಕನಸಿಗೆ ರೆಕ್ಕೆ ಕಟ್ಟುವ, ವಿಜ್ಞಾನ ಮತ್ತು ಪ್ರೀತಿಯನ್ನು ಬೆಸೆಯುವ ಎಲ್ಲ ಎಂಬ್ರಿಯಾಲಜಿಸ್ಟ್ಗಳಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ವಿಶ್ವ ಎಂಬ್ರಿಯಾಲಜಿಸ್ಟ್ ದಿನದ ಹಾರ್ದಿಕ ಶುಭಾಶಯಗಳು. ಬದುಕಿನಲ್ಲಿ ಎಷ್ಟೇ ಕಷ್ಟ ಇದ್ದರೂ ಒಂದು ಪುಟ್ಟ ಮಗುವಿನ ನಗು ಎಲ್ಲವನ್ನು ಮರೆಸುತ್ತೆ. ನಿಮ್ಮ ಮುಖದಲ್ಲೂ ಆ ನಗು ಸದಾ ಇರಲಿ ಅಂತ ಹೇಳ್ತಾ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲಾ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪ್ರತಿದಿನ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ತಾ ಜಾಗೃತರಾಗ್ತಾ ಇರೋದೇ ನಮ್ಮ ಈ ಬೆಳಗಿನ ಜರ್ನಿಯ ಸ್ಪೆಷಾಲಿಟಿ. ಇವತ್ತು ಜುಲೈ 25, ಒಂದು ಅತ್ಯಂತ ಪ್ರಮುಖವಾದ ಜಾಗತಿಕ ದಿನ. ಅದೇ ವರ್ಲ್ಡ್ ಡ್ರೌನಿಂಗ್ ಪ್ರಿವೆನ್ಷನ್ ಡೇ, ಅಂದ್ರೆ ವಿಶ್ವ ಮುಳುಗಡೆ ತಡೆ ದಿನ. ಕೇಳೋದಕ್ಕೆ ಇದು ತುಂಬಾ ಸಿಂಪಲ್ ಅಂತ ಅನ್ಸಬಹುದು, ಆದ್ರೆ ಇದರ ಹಿಂದಿರೋ ಸತ್ಯ ಮಾತ್ರ ನಮ್ಮ ಎದೆ ಝಲ್ಲೆನಿಸುವಂತಿದೆ. ನೀರು ಅಂತಂದ್ರೆ ಜೀವ, ಆದ್ರೆ ಅದೇ ನೀರು ಜಾಗರೂಕರಾಗಿರದಿದ್ದರೆ ಹೇಗೆ ಜೀವ ತೆಗಿಬಹುದು ಅನ್ನೋದರ ಬಗ್ಗೆ ಇವತ್ತು ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹೌದು ಸ್ನೇಹಿತರೆ, ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ, ಅಂದ್ರೆ ಹೂ ಅವರ ಪ್ರಕಾರ, ಪ್ರಪಂಚದಾದ್ಯಂತ ಪ್ರತಿ ವರ್ಷ ಬರೋಬ್ಬರಿ 2.3 ಲಕ್ಷಕ್ಕೂ ಹೆಚ್ಚು ಜನ ನೀರಿನಲ್ಲಿ ಮುಳುಗಿ ಪ್ರಾಣ ಕಳ್ಕೊಳ್ತಾರೆ. ಅಚ್ಚರಿಯ ವಿಷಯ ಏನು ಅಂದ್ರೆ, ಇದರಲ್ಲಿ 1-24 ವರ್ಷದೊಳಗಿನ ಮಕ್ಕಳೇ ಹೆಚ್ಚಾಗಿರ್ತಾರೆ. ನಮ್ಮ ಭಾರತದಲ್ಲಂತೂ ಹಳ್ಳಕೊಳ್ಳ ಕೆರೆ ನದಿಗಳು ಜಾಸ್ತಿನೇ ಇದೆ. ಅದರಲ್ಲೂ ನಮ್ಮ ಮಲೆನಾಡಿನ ಭಾಗದಲ್ಲಂತೂ ಮಳೆಗಾಲ ಬಂತು ಅಂತಂದ್ರೆ ಸಾಕು, ನೀರು ಉಕ್ಕಿ ಹರಿಯುತ್ತೆ. ತುಂಗಾ ನದಿ ನೋಡೋದಕ್ಕೆ ಎಷ್ಟು ಚಂದವೋ ಅಷ್ಟೇ ಅಪಾಯಕಾರಿ ಅನ್ನೋದು ನಮಗೆ ಗೊತ್ತಿರಬೇಕು. ಎಸ್, ಹೌದು ಸ್ನೇಹಿತರೆ, ಮುಳುಗಿ ಸಾಯೋದು ಅನ್ನೋದು ತಡೆಗಟ್ಟಬಹುದಾದ ಒಂದು ಅಪಘಾತ. ಆದರೆ ನಮ್ಮ ಸಣ್ಣ ನಿರ್ಲಕ್ಷ್ಯ, ಅತಿಯಾದ ಆತ್ಮವಿಶ್ವಾಸ ಅಥವಾ ಮುನ್ನೆಚ್ಚರಿಕೆಯ ಕೊರತೆಯಿಂದ ದೊಡ್ಡ ದುರಂತಗಳೇ ನಡೆದು ಹೋಗುತ್ತವೆ. ಹಾಗಾದ್ರೆ ನಾವು ಯಾವೆಲ್ಲ ಮುನ್ನೆಚ್ಚರಿಕೆ ತಗೊಳ್ಬೇಕು ಅನ್ನುವುದರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜುಲೈ 25, ವಿಶ್ವ ಮುಳುಗು ತಡೆ ದಿನ, ಅಂದ್ರೆ ವರ್ಲ್ಡ್ ಡ್ರೌನಿಂಗ್ ಪ್ರಿವೆನ್ಷನ್ ಡೇ. ನೀರಿನಲ್ಲಿ ಆಡುವಾಗ ನಮ್ಮ ಸಣ್ಣ ನಿರ್ಲಕ್ಷ್ಯ, ಅತಿಯಾದ ಆತ್ಮವಿಶ್ವಾಸ ಅಥವಾ ಮುನ್ನೆಚ್ಚರಿಕೆಯ ಕೊರತೆಯಿಂದ ದೊಡ್ಡ ದುರಂತವೇ ನಡೆದು ಹೋಗುತ್ತೆ ಅಂತ ಕಳೆದ ಭಾಗದಲ್ಲಿ ತಿಳಿಸ್ತಾ ಇದ್ದೆ. ಹಾಗಾದ್ರೆ ಈಗ ನಾವು ಯಾವೆಲ್ಲ ಮುನ್ನೆಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ. ಎಸ್, ಸ್ನೇಹಿತರೆ, ನೀರಿನಲ್ಲಿ ಮುಳುಗುವುದನ್ನ ತಡೆಯೋದಕ್ಕೆ ಒಂದಿಷ್ಟು ಇಂಪಾರ್ಟೆಂಟ್ ರೂಲ್ಸ್ ಇದೆ. ಏನಪ್ಪಾ ಅಂದ್ರೆ, ಮನೆ ಹತ್ತಿರ ಸಣ್ಣ ತೊಟ್ಟಿ ಇರಲಿ, ಡ್ರಮ್ ಇರಲಿ ಅಥವಾ ಕೆರೆ ಇರಲಿ, ಮಕ್ಕಳನ್ನ ಒಂಟಿಯಾಗಿ ಬಿಡಬೇಡಿ. ಬಕೆಟ್ ನೀರಲ್ಲೂ ಮಗು ಮುಳುಗುವ ಸಾಧ್ಯತೆ ಇರುತ್ತೆ. ಹಾಗೆ ಈಜು ಬರೋದು ಬರೀ ಒಂದು ಹವ್ಯಾಸ ಅಲ್ಲ, ಅದು ಲೈಫ್ ಸೇವಿಂಗ್ ಸ್ಕಿಲ್. ಪ್ರತಿಯೊಬ್ಬರೂ ಈಜು ಕಲಿಯೋದು ಅಗತ್ಯ. ನದಿ ಜಲಪಾತಗಳ ಹತ್ತಿರ ಸೆಲ್ಫಿ ಕ್ರೇಜ್ ಬೇಡ, ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗ್ಬಿಟ್ಟಿದೆ. ನದಿ ದಂಡೆಯಲ್ಲೋ ಜಲಪಾತದ ತುದಿಯಲ್ಲೋ ನಿಂತು ಸೆಲ್ಫಿ ತಗೊಳ್ಳೋದು, ಒಂದು ಸಣ್ಣ ಕಾಲು ಜಾರುವಿಕೆ ಇಡೀ ಜೀವವನ್ನೇ ಮುಗಿಸಬಿಡಬಹುದು. ಪ್ಲೀಸ್ ರಿಸ್ಕ್ ತಗೊಳ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ನೇಹಿತರೆ, ಬೋಟಿಂಗ್ ಹೋಗುವಾಗ ಸ್ಟೈಲ್ ಅನ್ಕೊಳ್ಳದೆ ಕಡ್ಡಾಯವಾಗಿ ಲೈಫ್ ಜಾಕೆಟ್ ಧರಿಸಿ. ನೀರಿನ ಆಳ ಗೊತ್ತಿಲ್ಲದೆ, ಸುಳಿಗಳ ಬಗ್ಗೆ ಅರಿವಿಲ್ಲದೆ ಕೆರೆ ಅಥವಾ ನದಿಗಳಿಗೆ ಧುಮುಕಬೇಡಿ. ಓಕೆ ಸ್ನೇಹಿತರೆ, ಇನ್ನು ಕೊನೆಯದಾಗಿ ನಾನು ಹೇಳೋದು ಇಷ್ಟೇ, ನೀರು ನಮಗೆ ಬದುಕನ್ನ ಕೊಡುತ್ತೆ, ನಮ್ಮ ನಿರ್ಲಕ್ಷ್ಯ ಅದನ್ನ ಕಿತ್ತುಕೊಳ್ಳುವ ಹಾಗೆ ಮಾಡ್ಕೊಳ್ಬಾರ್ದು ಅಲ್ವಾ? ಈ ವಿಶ್ವ ಮುಳುಗು ತಡೆ ದಿನದಂದು ನಾವೆಲ್ಲರೂ ಒಂದು ಪಣ ತೊಡೋಣ, ನಾವು ಸುರಕ್ಷಿತವಾಗಿರೋಣ, ನಮ್ಮ ಸುತ್ತಮುತ್ತಲಿನವರಿಗೂ ಕೂಡ ಅವೇರ್ನೆಸ್ ಮೂಡಿಸೋಣ. ಯಾರಾದರೂ ನೀರಿನಲ್ಲಿ ಸಂಕಷ್ಟದಲ್ಲಿದ್ದಾಗ CPR ಮಾಡೋದು ಹೇಗೆ ಅನ್ನೋದನ್ನ ಕೂಡ ನಾವೆಲ್ಲರೂ ಕಲಿತುಕೊಳ್ಳಬೇಕಾಗಿದೆ. ಜಾಗೃತಿಯೇ ಜೀವಕ್ಕೆ ರಕ್ಷೆ. ಇವತ್ತಿನ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ನಮ್ಮ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡ್

ಅಂತೆ. ಗಾಂಧಿ ಅವರ ಬದುಕನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕಿದೆ. ಹೀಗಾಗಿ ಈ ವಿಶೇಷ ಪ್ರಯತ್ನವನ್ನು ರೇಡಿಯೋ ಶಿವಮೊಗ್ಗ ಮಾಡುತ್ತಿದೆ. ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್ರವರ ರಚನೆಯ ಗಾಂಧಿ ಕಥನ, ಈ ಕೃತಿಯನ್ನು ಧ್ವನಿಯಾಗಿಸಿದ್ದಾರೆ ವಾಣಿ ಪೆರಿಯೋಡಿ. ಈಗ ನೀವು ಕೇಳಲಿದ್ದೀರಿ ಗಾಂಧಿ ಕಥನ.

ಎಲ್ಲರಿಗೂ ನಮಸ್ಕಾರ. ಗಾಂಧಿ ಕಥನ ಭಾಗ 10 ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಅಲ್ಲಿ ಹೋದಾಗ ಅವರಿಗೆ ಜುಗುಪ್ಸೆ ಆಗ್ತದೆ. ಒಂದು ಅಧಿಕಾರಿಗಳ ನಿರ್ಲಕ್ಷ್ಯ, ಮತ್ತೊಂದು ಪ್ರಯಾಣಿಕರ ದುರಭ್ಯಾಸಗಳು, ಎರಡೂ ನೋಡಿ, ಆ ಪರಿಸ್ಥಿತಿ ನೋಡಿ, ಥರ್ಡ್ ಕ್ಲಾಸ್ ಪ್ರಯಾಣದ್ದು ರೈಲ್ವೆ ಇಲಾಖೆಗೆ ನಿರಂತರ ದೂರು ಪತ್ರ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಮತ್ತೆ ವಿದ್ಯಾವಂತರು ಸುಸಂಸ್ಕೃತರು ಕೂಡ ಥರ್ಡ್ ಕ್ಲಾಸ್ ಅಲ್ಲಿ ಪ್ರಯಾಣ ಮಾಡಬೇಕು, ಆವಾಗ ಇದು ಸರಿಯಾಗಬಹುದು ಅಂತ ಅನ್ಕೋತಾರೆ. ಆಮೇಲಿಂದ ಅವರು ಯಾವಾಗ್ಲೂ ಕೂಡ ಮೂರನೇ ದರ್ಜೆಯಲ್ಲೇ ಪ್ರಯಾಣ ಮಾಡ್ತಾರೆ. ಅದು ಕ್ರಮೇಣ ಸುಧಾರಣೆ ಆಗುವುದನ್ನು ಕೂಡ ಗಮನಿಸ್ತಾರೆ. 1918-19 ಅನಾರೋಗ್ಯ ಆಗಿ ಒಂದು ಮೂರನೇ ದರ್ಜೆ ಬಿಟ್ಟು ಅವರು ಒಳ್ಳೆ ಬೋಗಿಯಲ್ಲಿ ಹೋಗ್ಬೇಕಾಗ್ತದೆ. ಅದರ ಬಗ್ಗೆ ಕೂಡ ಅವರಿಗೆ ಪಶ್ಚಾತ್ತಾಪ ಆಗ್ತದೆ, ನನ್ನ ಸಂಕಲ್ಪಕ್ಕೆ ನಾನು ಬದ್ಧಳಾಗಿ ಇರ್ಲಿಲ್ವಲ್ಲ ಅಂತ. ಆಮೇಲೆ ವಾರಣಾಸಿಗೆ ಹೋಗ್ತಾರೆ, ಅನಿಬೆಸೆಂಟ್ರನ್ನ ನೋಡ್ಲಿಕ್ಕೆ ಹೋಗುದು ಅವರು. ಅಲ್ಲಿ ಅವ್ರಿಗೆ ಹುಷಾರಿರುವುದಿಲ್ಲ ಅಂತ, ಅಲ್ಲಿ ಆ ಪೂಜಾರಿ ಪಂಡರದ್ದು ಕೊಳಕು ದುರ್ವರ್ತನೆಗಳನ್ನ ನೋಡಿ ಅವರಿಗೆ ಮನಸ್ಸು ಹೇಸಿ ಹೋಗ್ತದೆ. ಇದಾದ್ಮೇಲೆ ರಾಜಕೋಟೆಗೆ ಬರ್ತಾರೆ, ವಕೀಲಿ ವೃತ್ತಿಯನ್ನ ಶುರು ಮಾಡ್ತಾರೆ. ಬೊಂಬಾಯಿಗೆ ಹೋಗ್ಲಿಕ್ಕೆ ಧೈರ್ಯ ಬರುವುದಿಲ್ಲ, ತಾನಿನ್ನೂ ಅಷ್ಟು ವಕೀಲ ವೃತ್ತಿಯಲ್ಲಿ ಒಂದು ಪರಿಣತಿ ಇದೆಯೋ ಇಲ್ಲೋ ಅಂತ ಭಯ ಆಗ್ತದೆ, ತನ್ನ ಶಕ್ತಿ ಬಗ್ಗೆ ಅನುಮಾನ ಇರ್ತದೆ. ಕೊನೆಗೆ ಸಾಧಾರಣ ಯಶಸ್ಸು ಸಿಗ್ಲಿಕ್ಕೆ ಶುರು ಆಗುವಾಗ ಪರವಾಗಿಲ್ಲ ಅಂತ ಬಾಂಬೆಗೆ ಹೋಗ್ತಾರೆ. ಗಿರ್ಗಾಂವ್ ಅನ್ನೋ ಪ್ರದೇಶದಲ್ಲಿ ಶುರು ಮಾಡ್ತಾರೆ ವಕೀಲ ವೃತ್ತಿ. ಅವರಿಗೆ ದಕ್ಷಿಣ ಆಫ್ರಿಕಾದ ವ್ಯಾಪಾರಿ ಗೆಳೆಯರ ಸಹಾಯದಿಂದ ಒಂದು ಉತ್ತಮ ಕುಟುಂಬದ ವರಮಾನ ಸಿಗ್ಲಿಕ್ಕೆ ಶುರುವಾಗ್ತದೆ. ಈ ಹೊತ್ತಿನಲ್ಲಿ ಮಣಿಲಾಲನಿಗೊಂದು ವಿಷಮಶೀತ ಜ್ವರ ಬಂದು ಬಿಡುತ್ತದೆ. ಎಂಥ ಜೋರು ಜ್ವರ ಬರ್ತದೆ ಅಂತಂದ್ರೆ ಯಾವ ಚಿಕಿತ್ಸೆ ಕೂಡ ನಡೆಯುವುದಿಲ್ಲ. ವೈದ್ಯರು ಹೇಳಿಬಿಡ್ತಾರೆ, ಇನ್ನು ಕೈಲಾಗೋದಿಲ್ಲ, ಅವನಿಗೆ ಕೋಳಿ ಸಾರು ಕೊಡಿಸ್ಬೇಕು, ಈ ಸಂಪ್ರದಾಯ ಎಲ್ಲ ಬಿಟ್ಟು ಬಿಡಿ, ಅವನಿಗೊಂದು ಕೋಳಿ ಮರಿ ಸಾರು ಕೊಟ್ರೆ ಅವನು ಸರಿ ಆಗ್ತಾನೆ ಅಂತ. ಪ್ರಾಣ ಉಳಿಸ್ಲಿಕ್ಕೆ ಏನು ಬೇಕಾದ್ರೂ ಮಾಡೋದು ಧರ್ಮ ಅಲ್ಲ ಅಂತ ಗಾಂಧಿ ಹೇಳ್ತಾರೆ. ಮಗನ ಒಪ್ಪಿಗೆ ಪಡಿತಾರೆ, ಜಲ ಚಿಕಿತ್ಸೆ ಶುರು ಮಾಡ್ತಾರೆ, ಕಿತ್ತಲೆ ಹಣ್ಣಿನ ರಸ ಕೊಡ್ತಾರೆ, ತುಂಬಾ ಓದಿಕೊಳ್ತಾರೆ ಅದರ ಬಗ್ಗೆ, ಆದ್ರೂ ಜ್ವರ ನಿಲ್ಲುದಿಲ್ಲ. ಮತ್ತೆ ಕಟಿ ಸ್ನಾನ ಮಾಡಿಸ್ತಾರೆ, ಅದನ್ನು ನಡೆಸ್ತಾರೆ, ಎರಡು ಕಂಬಳಿ ಬಿಗಿಯಾಗಿ ಹೊದಿಸಿ. ತುಂಬಾ ಗಾಂಧೀಜಿಗೆ ಅಬ್ಬಾ ಹೇಗಪ್ಪ ಅಂತ ಅನಿಸ್ಬಿಟ್ಟು ತಲೆ ಬಿಸಿಯಾಗಿ ಸಮುದ್ರ ತೀರದಲ್ಲಿ ಶತಪಥ ನಡೀತಾ ಇದ್ದು, ವಾಪಸ್ ಬರುವಾಗ ಅವನು ಮಳಿಲಾಲ ತಡೀಲಾರದೆ, ಒಮ್ಮೆ ಈ ಕಂಬಳಿ ತೆಗಿರಿ, ನಂಗೆ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಬೆಂದು ಹೋಗ್ತಿದೆ ಅಂತ. ಹತ್ತಿರ ಬಂದು ನೋಡ್ತಾರೆ, ಇಲ್ಲ ಇಲ್ಲ, ನಿನ್ನ ಬೆವರು ಇನ್ನೂ ಇಳಿಬೇಕಷ್ಟೇ, ಬೆವರು ಬಿಡ್ಲಿ ಅಂತೇಳಿ ಪಕ್ಕದಲ್ಲೇ ಮಲಗ್ತಾರೆ. ಬೆಳಗ್ಗೆ ಹೊತ್ತಿಗೆ ಅವನು ಸಂಪೂರ್ಣ ಗುಣ ಆಗ್ತಾನೆ. ದೇವರು ನನ್ನ ಮಾನ ಉಳಿಸಿದ ಅಂತ ಗಾಂಧೀಜಿ ಹೇಳ್ಕೊಳ್ತಾರೆ ಅದರ ಬಗ್ಗೆ. ಆಮೇಲೆ ಮಾತ್ರ ಮಣಿಲಾಲನೇ ನನ್ನ ಮಕ್ಕಳಲ್ಲಿ ಬಹಳ ಹೆಚ್ಚು ಆರೋಗ್ಯವಂತ ಅಂತ ಕೂಡ ಹೇಳ್ಕೊಳ್ತಾರಂತೆ ಮುಂದಿನ ದಿವಸಗಳಲ್ಲಿ. ಆಮೇಲೆ ಗಿರ್ಗಾಂವ್ನಿಂದ ಸಾಂತಾಕ್ರೂಸ್ನ ಹತ್ರ ಬರ್ತಾರೆ, ಅವರು ಶಿಫ್ಟ್ ಮಾಡ್ತಾರೆ ಮನೆಯನ್ನ. ಅವರದ್ದು ಧಾರ್ಮಿಕತೆ ಜೊತೆಗೆ ಒಂದು, ಅದು ನಾವು ಕಂಪ್ಲೀಟ್ ಅವರ ಜೀವನದಲ್ಲೂ ನೋಡ್ಬೋದು, ಒಂದು ಧಾರ್ಮಿಕತೆದ ಒಂದು ಪರಾಕಾಷ್ಠೆನೂ ಇರ್ತದೆ, ಇನ್ನೊಂದು ಕಡೆ ಭಾರಿ ಒಂದು ತಿಳಿ ಹಾಸ್ಯನೂ ಇರ್ತದೆ ಅವರದ್ದು. ಅನೇಕ ಅಂಥ ವಿಚಾರಗಳು ಕೂಡ ಇದೆ. ಈ ಹೈಕೋರ್ಟಿಗೆ ಮೊಕದ್ದಮೆಯನ್ನು ನೋಡಿ ಅಭ್ಯಾಸ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರಲ್ಲ, ಅದಕ್ಕೆ ಅವ್ರು ಹೇಳುದು, ಅಲ್ಲಿ ನಾವೆಲ್ಲ ಹೋಗುದು ಕಲಿಯುವುದಕ್ಕಿಂತ ಹೆಚ್ಚು ಸಮುದ್ರದ ತಂಪು ಗಾಳಿ ಬೀಸ್ತಾ ಇರ್ತದೆ ಆ ಹೊತ್ತಿನಲ್ಲಿ, ಗೊತ್ತಿಲ್ಲದ ಹಾಗೆ ಒಂದು ಸ್ವಲ್ಪ ನಿದ್ರೆ ಮಾಡ್ಲಿಕ್ಕೆ ಸಿಗ್ತದೆ, ಅದಕ್ಕೆ ಅಲ್ಲಿಗೆ ಹೋಗುದು ಅಂತೇಳಿ ಅದನ್ನು ಮಜಾವಾಗಿ ಹೇಳ್ತಾ ಇರ್ತಾರೆ. ಇನ್ನೇನು, ಸಂಸಾರದಲ್ಲಿ ಸುಖವಾಗಿದ್ದಾರೆ, ಒಳ್ಳೆ ವರಮಾನ ಬರ್ತಾ ಇದೆ, ಚೆನ್ನಾಗಿದ್ದಾರೆ ಅನ್ನೋಷ್ಟೊತ್ತಿಗೆ ದಕ್ಷಿಣ ಆಫ್ರಿಕಾದಿಂದ ಮತ್ತೆ ತಾರು ಬರ್ತದೆ, ನೀವು ಬರಬೇಕು ಅಂತ. ಯಾಕೆ ಬರಬೇಕು ಅಂತಂದ್ರೆ, ಈ ಇಂಗ್ಲೆಂಡಿನ ಬ್ರಿಟಿಷ್ ಸರ್ಕಾರದಲ್ಲಿ ವಸಾಹತುಗಳ ಉಸ್ತುವಾರಿ ಮಾಡುವಂತಹ ಕಾರ್ಯದರ್ಶಿ, ಅವನು ಈ ಬೋಯರ್ ಯುದ್ಧದ ಪರಿಣಾಮಗಳನ್ನ ಸಮೀಕ್ಷೆ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಅವನು ಬರುವಾಗ ಭಾರತೀಯರ ಪರವಾಗಿ ಸೂಕ್ತವಾಗಿ ಮಾತಾಡ್ಲಿಕ್ಕೆ ಒಂದು ಜನ ಬೇಕು, ನೀವು ಅಂದ್ರೆ ಒಂದು ಸರಿಯಾದ ನಾಯಕರು ಬೇಕು, ಅದಕ್ಕಾಗಿ ನೀವು ಬರಬೇಕು ಅಂತ. ಮತ್ತೆ ಇದು ನಿರ್ಣಾಯಕ ಪರಿಣಾಮ ಬೀರುವ ಸಾಧ್ಯತೆ ಇದೆ, ಅದಕ್ಕಾಗಿ ಗಾಂಧಿ ಬರಬೇಕು ಅಂತ.

ಸುಮಾರು 1 ವರ್ಷದ ಕೆಲಸ ತಾನೆ ಅಂತ ಹೇಳಿ ಆಪ್ತ ಸಂಬಂಧಿಯಾದ ಮಗನ್ಲಾಲ್, ಈ ಮಗನ್ಲಾಲ್ ಅನ್ನೋ ವ್ಯಕ್ತಿ ಗಾಂಧಿ ಜೊತೆಗೆ ಮತ್ತೆ ನಿರಂತರ ಇರುವಂತ ಇನ್ನೊಬ್ಬ ವ್ಯಕ್ತಿ, ಮತ್ತೆ ಮನೆತನದ 4-5 ಯುವಕರನ್ನ ಕರ್ಕೊಂಡು ಪುನಃ ದಕ್ಷಿಣ ಆಫ್ರಿಕಾಕ್ಕೆ ಬರ್ತಾರೆ. 1902 ಅವರು ಮತ್ತೆ ಡರ್ಬಾನಿಗೆ ಬರ್ತಾರೆ. ಆ ಬಂದಾಗ ಭಾರತೀಯ ನಿವಾಸಿಗಳ ನಿಯೋಗದ ನಾಯಕರಾಗಿ ಈ ವಸಾಹತು ಉಸ್ತುವಾರಿ ಕಾರ್ಯದರ್ಶಿ ಚೇಂಬರ್ಲೇನ್ ಅಂತ ಅವನನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ. ಈಗ ಆದ್ರೆ ಅಲ್ಲಿ ಪರಿಸ್ಥಿತಿ ಸ್ವಲ್ಪ ಬದಲಾವಣೆ ಆಗಿರ್ತದೆ. ಈ ಬೋಯರ್ ಯುದ್ಧ ಆಯ್ತಲ್ಲ, ಯುದ್ಧದಲ್ಲಿ ಬೋಯರ್ ಸೋಲ್ತಾರೆ, ಆದ್ರೆ ಸೋತರು ಕೂಡ ಅವರು ಸುಮ್ಮನೆ ಕೂತಿರುವುದಿಲ್ಲ. ಅವರು ಗೆರಿಲ್ಲಾ ಯುದ್ಧ ಮಾಡ್ತಾ ಮಾಡ್ತಾ ಇಂಗ್ಲಿಷರಿಗೆ ಭಾರಿ ಘಾಸಿ ಮಾಡಿರ್ತಾರೆ. ಇದಕ್ಕೆ ಇವರೆಂತ ಮಾಡ್ತಾರೆ, ಇಂಗ್ಲಿಷರು ಬಂದು ದಕ್ಷಿಣ ಆಫ್ರಿಕಾದ ಒಕ್ಕೂಟದ ಹೊಸ ಸರ್ಕಾರದಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ಈ ಬೋಯರ್ನವರಿಗೆ ಸಾಕಷ್ಟು ಪಾಲು ಕೊಡ್ತೇವೆ ಅಂತ ಭರವಸೆ ಕೊಟ್ಟು ಒಂದು ಒಪ್ಪಂದ ಮಾಡಿಕೊಳ್ತಾರೆ. ಏನಾಯ್ತೀಗ, ಬಿಳಿಯರ ಮಧ್ಯೆ ಒಂದು ಒಪ್ಪಂದ ಆಗೋಯ್ತು. ಈಗ ಗಾಂಧೀಜಿ ಹೋಗಿ ಮಾತಾಡಿದ್ದು ಒಂದು ಗಮನಕ್ಕೆ ಬೀಳಲಿಲ್ಲ. ಅವರೇನ್ ಹೇಳಿದ್ರು ಅಂತಂದ್ರೆ, ಗಾಂಧೀಜಿ ಅದನ್ನು ಹೇಳಿದ್ರು, ನಾವು ಇಂಗ್ಲಿಷರ ಪರ ನಿಂತು ಪ್ರಭುತ್ವಕ್ಕೆ ನಿಷ್ಠೆ ತೋರಿದ್ದೇವೆ, ಅದಕ್ಕಾಗಿ ನಮ್ಗೆ ನಮ್ಮ ಸಮಸ್ಯೆಗಳಿಗೆ ಕೂಡ ಪರಿಹಾರ ಸಿಗ್ಬೇಕು ಅಂತ. ಆದ್ರೆ ಅದರ ನಂತರ ಟ್ರಾನ್ಸ್ಫಾಲ್ ನಲ್ಲಿ ಕೂಡ ಈ ನಿಯೋಗ ಹೋಗ್ತದೆ. ಆವಾಗ್ಲೂ ಕೂಡ ಗಾಂಧೀಜಿ ಅಲ್ಲಿಗೆ ಹೋಗ್ತಾರೆ. ಟ್ರಾನ್ಸ್ಫಾಲ್ ನಂತೂ ದಕ್ಷಿಣ ಆಫ್ರಿಕಾದ ಒಕ್ಕೂಟದ ಭಾರತೀಯರ ಸ್ಥಿತಿ ಇನ್ನೂ ಚಿಂತಾಜನಕ ಆಗಿರ್ತದೆ. ಗಾಂಧೀಜಿಯನ್ನ ಅಲ್ಲಿ ಭೇಟಿ ಮಾಡ್ಲಿಕ್ಕೆ ಕೂಡ ಅವಕಾಶ ಕೊಡುದಿಲ್ಲ. ಮತ್ತೆ ಟ್ರಾನ್ಸ್ಫಾಲ್ನ ಭಾರತೀಯರ ಸ್ಥಿತಿ ಯಾಕೆ ಅಷ್ಟು ಕೆಟ್ಟದಾಗಿರ್ತದೆ ಅಂತಂದ್ರೆ, ಚಿನ್ನದ ವಜ್ರದ ಗಣಿ ಇರುವುದು ಟ್ರಾನ್ಸ್ಫಾಲ್ನಲ್ಲಿ. ಮತ್ತೆ ಬಿಳಿಯರಿಗೆ ಏಷ್ಯನ್ನರ, ಅದರಲ್ಲೂ ವಿಶೇಷವಾಗಿ ಭಾರತೀಯರ ಈ ಚುರುಕು ವ್ಯಾಪಾರ ಬುದ್ಧಿ ಇದೆಯಲ್ಲ, ಅದರ ಬಗ್ಗೆ ಬಹಳ ಹೆದರಿಕೆ ಇರ್ತದೆ. ಅವರನ್ನ ಒಮ್ಮೆ ಹೊರಗೆ ಹಾಕಿದ್ರೆ ಸಾಕು, ಇಲ್ಲಿ ಇದ್ರೆ ಅವರು ಹೇಗಾದ್ರೂ ಮುಂದೆ ಬಂದು ಈ ಒಂದು ಸಂಪನ್ಮೂಲದ ಮೇಲೆ ಅವರು ಕೂಡ ಕೈ ಹಾಕ್ತಾರೆ ಅನ್ನೋ ಭಯ ಇತ್ತು. ಅದಕ್ಕಾಗಿ ಏನೇನೋ ಕಾನೂನುಗಳನ್ನು ಶುರು ಮಾಡಿದ್ರು. ಭಾರತೀಯರು ಹೊಸ ಗುರುತಿನ ಚೀಟಿ ಪಡಿಬೇಕು, ಭಾವಚಿತ್ರ ಎಲ್ಲ ವಿವರ ಇರುವಂತದ್ದು. ಆಮೇಲೆ ಇನ್ನೊಂದು, ದಕ್ಷಿಣ ಆಫ್ರಿಕಾದ ಅಲ್ಲಿಯ ಭಾರತೀಯರು ಅಲ್ಲಿ ಚಿನ್ನ ತಗೊಳ್ಳುವಾಗಿಲ್ಲ, ಕೊಂಡ್ಕೊಳ್ಳುವಾಗೂ ಇಲ್ಲ, ಇಂಥ ಕಾನೂನುಗಳನ್ನ ಮಾಡಿದ್ರು. ಮತ್ತೆ ಬಹಳ ಬೇಸರ ಆಯ್ತು, ಗಾಂಧೀಜಿಯವರಿಗೆ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ. ಅಷ್ಟೇ ಅಲ್ಲ, ಬಂಧನಕ್ಕೂ ಪ್ರಯತ್ನ ಮಾಡಿದ್ರು. ಅವಾಗ ಅಲ್ಲಿಯ ಭಾರತೀಯರು ನಾವು ಕರೆಸ್ಕೊಂಡದ್ದು ಅಂತ ಹೇಳಿದ್ರು. ಹೀಗೆಲ್ಲ ಆಗಿ ಅಷ್ಟೊತ್ತಿಗೆ ಕೆಲವರು ಗಾಂಧೀಜಿಯನ್ನ ಟೀಕೆ ಕೂಡ ಮಾಡಿದ್ರು. ನಾವು ಬೋಯರ್ ಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಕರಿಸಿದ್ವಲ್ಲ, ಅದೇ ತಪ್ಪಾಯ್ತು, ನಮ್ಮನ್ನು ಗಮನಿಸ್ಲೇ ಇಲ್ಲ ಅಲ್ಲ ಅಂತ. ಅವಾಗ ಗಾಂಧೀಜಿ ಹೇಳಿದ್ರು, ನಮ್ಮ ಧರ್ಮ ನಾವು ಮಾಡಿದ್ದೇವೆ, ಅದಕ್ಕೆ ಪ್ರತಿಫಲ ಯಾವತ್ತಾದ್ರೂ ಸಿಗ್ಬಹುದು, ಅದರ ಬಗ್ಗೆ ಬೇಸರ ಮಾಡ್ಕೊಳ್ಳೋದು ಬೇಡ ಅಂತ. ಆದ್ರೆ ಭಾರತೀಯರ ಮೇಲೆ ಈ ತರದ ಒಂದು ಕಿರುಕುಳ ನಡೀತಾ ಇರುವುದು ಗಾಂಧೀಜಿಗೆ ತುಂಬಾ ಬೇಸರ ಆಯ್ತು. ಅಷ್ಟೇ ಅಲ್ಲ, ಮೊದಲ ಬಾರಿಗೆ ಅವರಿಗೆ ಬ್ರಿಟಿಷ್ ಸರ್ಕಾರದಿಂದ ಮೋಸ ಹೋದೆ ಅಂತ ಒಂದು ನೋವು ಕಂಡಿತ್ತು. ಅವ್ರಿಗೆ ತುಂಬಾ ಅಭಿಮಾನ ಇತ್ತಲ್ಲ, ಅವರನ್ನು ಎದುರಿಸ್ತಿದ್ರು, ಅವರನ್ನು ಸವಾಲು ಹಾಕ್ತಿದ್ರು, ಅವರ ಜೊತೆಗೆ ಮಾತುಕತೆ ಮಾಡ್ತಿದ್ರು ಅವರ. ಆದ್ರೆ ಅವರು ಯಾವತ್ತೂ ಅವರು ಕೆಟ್ಟವರು ಅಂತ ನೋಡಿರ್ಲಿಲ್ಲ. ಅವರು ಕೂಡ ನ್ಯಾಯಪರರು, ಅವರದ್ದು ಒಂದು ಕಾನೂನುಗಳಿದೆ, ಅದು ಜನಸಾಮಾನ್ಯರ ಪರವಾಗಿರಬಹುದು ಅಂತಾನೆ ನಂಬ್ಕೊಂಡಿದ್ರಲ್ಲ. ಇದು ಅವರಿಗೆ ಒಂದು ಮೋಸ ಹೋದ ಭಾವನೆಯನ್ನ ಕೊಡ್ತದೆ. ಮತ್ತೆ ಆ ಕ್ಷಣದಲ್ಲೇ ಅವರು ಒಂದು ಹೋರಾಟ ಶುರು ಮಾಡಿದ್ದೇನೆ ಇಲ್ಲಿ, ಇದಕ್ಕೊಂದು ತಾರ್ಕಿಕ ಅಂತ್ಯ ನೀಡಲೇಬೇಕು ಅನ್ನೋ ಒಂದು ಹಠ ಕೂಡ ಅಲ್ಲಿ ಅವರಿಗೆ ಬಂದುಬಿಡುತ್ತದೆ.

0: ಎಲ್ಲರಿಗೂ ನಮಸ್ಕಾರ. ಗಾಂಧಿ ಕಥನ ಭಾಗ.
1: ಇದುವರೆಗೂ ವಾಣಿ ಪೆರಿಯೋಡಿರವರು ನಡೆಸಿಕೊಟ್ಟ ಗಾಂಧಿ ಕಥನ ಕೇಳಿದಿರಿ. ಈ ಕೃತಿಯ ರಚನೆಕಾರರು ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷವಾದ ಕಾರ್ಯಕ್ರಮವಾಗಿದೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
3: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
1: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
3: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
5: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
6: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
5: ನಿನ್ ಮಾತಿನ ಅರ್ಥ,
6: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
7: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವಿವತ್ತು ನಮ್ಮ ವಚನಗಾರರಲ್ಲಿ ಶಿವಶರಣ್ಯರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. 12ನೇ ಶತಮಾನದಲ್ಲಿ ಸುಮಾರು 35 ಹೆಚ್ಚು ವಚನಗಾರ್ತಿಯರು ಸುಮಾರು 1,000 ಹೆಚ್ಚು ವಚನಗಳನ್ನ ರಚಿಸಿದ್ರು. ಆ ಕಾಲದಲ್ಲಿನ ಸಾಮಾಜಿಕ ಕಟ್ಟುಪಾಡುಗಳ ನಡುವೆಯೂ ಇಷ್ಟೊಂದು ಸಂಖ್ಯೆಯಲ್ಲಿ ಮಹಿಳೆಯರು ಶಿಷ್ಟ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ಸಾಮಾನ್ಯವಾದ ಸಂಗತಿಯಲ್ಲ. ಭಾರತೀಯ ಮಹಿಳೆಯರ ಸ್ಥಿತಿ ಅತ್ಯಂತ ಶೋಚನೀಯವಾಗಿತ್ತು. ಪಿತೃ ಪ್ರಧಾನ ಕುಟುಂಬ ಪದ್ಧತಿ ಇತ್ತು. ಮಹಿಳೆಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಬಸವಣ್ಣನವರು ಮಹಿಳೆಯರಿಗೆ ಮತ್ತೆ ಸ್ಥಾನಮಾನವನ್ನ ಕಲ್ಪಿಸಿಕೊಟ್ಟು ಸಾಕಷ್ಟು ಜನ ಮಹಿಳೆಯರು ಅನುಭವ ಮಂಟಪವನ್ನು ಸೇರುವ ಮೂಲಕ ಸಾಕಷ್ಟು ವಚನಗಳನ್ನ ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಅಂತವರಲ್ಲಿ ಅಕ್ಕ ಮಹಾದೇವಿ, ಅಮ್ಮುಗೆ ರಾಯಮ್ಮ, ಆಯ್ದಕ್ಕಿ ಲಕ್ಕಮ್ಮ, ಕಾಳವೆ, ಸೋಮಮ್ಮ, ಗಂಗಾಂಬಿಕೆ, ಕೇತಲಾದೇವಿ, ಹೀಗೆ ಸಾಕಷ್ಟು ಜನ ಮಹಿಳೆಯರು ತಮ್ಮ ಅಮೂಲ್ಯವಾದ ವಚನ ಸಾಹಿತ್ಯವನ್ನ ನಮ್ಮ ಸಮಾಜಕ್ಕೆ ನೀಡಿದ್ದಾರೆ. ಅಂತಹ ವಚನಕಾರ್ತಿಯರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಡೋಣ. ಉರಿಲಿಂಗ ಪೆದ್ದುಗಳ ಪುಣ್ಯಸ್ತ್ರೀ ಕಾಳವೆ, ಇವರ ಬಗ್ಗೆ ಇವತ್ತು ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ದಂಪತಿಗಳು ಮಹಾರಾಷ್ಟ್ರದ ಕಡೆಯಿಂದ ಬಂದವರು. ಒಂದೆಡೆ ಕಿತ್ತು ತಿನ್ನುವ ಬಡತನ, ಮತ್ತೊಂದೆಡೆ ಕಳ್ಳನಾಗಿದ್ದ ಗಂಡನೊಡನೆ ಕಾಳವೆ ಕಷ್ಟದ ಜೀವನವನ್ನ ನಡೆಸ್ತಾ ಇರ್ತಾಳೆ. ಒಂದಿನ ಕಳ್ಳತನ ಮಾಡಲು ಹೋದ ಉರಿಲಿಂಗ ಪೆದ್ದು ಮನ ಪರಿವರ್ತನೆಗೊಂಡು ಉರಿಲಿಂಗ ದೇವರೆಂಬ ಗುರುವಿನಿಂದ ಗುರುದೀಕ್ಷೆ ಪಡೆದು ಶರಣರಾಗ್ತಾರೆ. ಇದರಿಂದ ಸಂತಸಗೊಂಡಂತಹ ಕಾಳವೆ ತಾನು ಪತಿಯ ಹಾದಿಯಲ್ಲಿಯೇ ಮುನ್ನಡೆದಳು. ಹಾಗೆ ಅವಳು ಉರಿಲಿಂಗ ಪೆದ್ದಿಗಳ ರಸ ಎಂಬ ಅಂಕಿತ ನಾಮದಿಂದ ಸಾಕಷ್ಟು ವಚನಗಳನ್ನ ರಚಿಸಿದ್ದಾರೆ. ಇವರ ಒಂದು ವಚನ: ಕೃತ್ಯ ಕಾಯಕ ಇಲ್ಲದವರು ಭಕ್ತರಲ್ಲದ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲದ, ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ನಿತ್ಯ ಮುಕ್ತಿ. ಉರಿಲಿಂಗ ಪೆದ್ದಿಗಳ ರಸನಲ್ಲಿ ಸದರವಲ್ಲ ಕಾಣವ್ವ. ಈ ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಮನುಷ್ಯನಿಗೆ ಆಸೆ ಎಂಬುದು ಭವದ ಬೀಜವಾಗುತ್ತದೆ. ಇಲ್ಲಿ ಆಸೆಗಳೆಂದರೆ ಮನುಷ್ಯನಲ್ಲಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಆಗಿರುತ್ತೆ. ಕಾಮ ಎಂದರೆ ಕಂಡದ್ದನ್ನ ಬಯಸುವುದೇ ಕಾಮ ಆಗಿದೆ. ಕ್ರೋಧ ಬಯಸಿದ್ದು ಸಿಗದಾಗ ಉಂಟಾಗುವ ಕ್ರೋಧ. ಲೋಭ ಅಂದ್ರೆ ದೊರೆತದ್ದು ಇನ್ನಷ್ಟು ಬೇಕೆನ್ನುವ ಲೋಭ. ಮೋಹ ಇನ್ನೆಷ್ಟು ದೊರೆತಾಗ ಕೈಬಿಟ್ಟು ಹೋಗಬಾರದೆಂಬ ಮೋಹ. ಮದ ಕೈಬಿಟ್ಟು ಹೋಗದೆ ತನ್ನಲ್ಲಿಯೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ ಮತ್ಸರ. ತನ್ನಲ್ಲಿರುವುದು ಬೇರೊಬ್ಬರಲ್ಲಿ ಇದೆ ಎಂದು ತಿಳಿದು ಬಂದಾಗ ಉಂಟಾಗುವುದೇ ಮತ್ಸರ, ಹೊಟ್ಟೆಕಿಚ್ಚು ಅಂತೀವಲ್ಲ ಅದು. ಈ ಆಸೆಗಳೇ ಈ ಜಗದಲ್ಲಿ ಬೀಜಗಳಾದರೆ ನಿರಾಸೆ ಎಂಬುದು ನಿತ್ಯ ಮುಕ್ತಿಯಾಗುತ್ತದೆ. ಸತ್ಯ ಶುದ್ಧವಾಗಿರದ ಕಾಯಕ ಎಂದಿಗೂ ಕಾಯಕವಾಗುವುದಿಲ್ಲ. ಭಕ್ತರ ಮನಸ್ಸು ಹಾಗೂ ಕಾಯಕ ಎಂದೂ ಪರಿಶುದ್ಧತೆಯಲ್ಲೂ ಪರಿಪೂರ್ಣತೆಯಿಂದ ಕೂಡಿರಬೇಕು. ಎಲ್ಲರಲ್ಲೂ ಸಲಹುವ ಬೆಳೆಸುವ ಹೊಣೆಗಾರಿಕೆಯನ್ನ ಅರಿತಿರಬೇಕು ಎಂದು ಈ ವಚನದಲ್ಲಿ ಕಾಳವೆ ಹೇಳ್ತಾ ಹೋಗ್ತಾರೆ. ವಚನಗಾರ್ತಿ ಕಾಳವೆಯವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅಷ್ಟೆಲ್ಲ ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೆ ಅವರ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ದೆ. ಇಷ್ಟೇ ಬಡತನ ಇದ್ರೂ ಕೂಡ ಇವರ ಗಂಡನಿಗೆ ಮನ ಪರಿವರ್ತನೆಯಾಗಿ ಇವರು ಸಹ ವಚನಕಾರರಾದಾಗ ಇವರಿಂದ ಪ್ರಭಾವಿತರಾದಂತಹ ಕಾಳವೆ ಕೂಡ ಸಾಕಷ್ಟು ವಚನಗಳನ್ನ ರಚಿಸಿದ್ದಾರೆ. ಉರಿಲಿಂಗ ದೇವರ ಪ್ರಭಾವದಿಂದ ಶಿವಶರಣರಾಗ್ತಾರೆ. ಹಾಗೆ ಉರಿಲಿಂಗ ಪೆದ್ದಣ್ಣನವರ ಪತ್ನಿಯಾದಂತಹ ಇವರು ಕೂಡ 12ನೇ ಶತಮಾನದ ಸುಪ್ರಸಿದ್ಧ ವಚನಕಾರ್ತಿಯರಲ್ಲಿ ಒಬ್ರು ಅನ್ಸ್ಕೊಳ್ತಾರೆ. ಹಾಗೆ ತನ್ನ ಪತಿಯ ಜೊತೆಗೆ ಶಿವಾನುಭವ ಪ್ರಚಾರ ಕಾರ್ಯದಲ್ಲಿ ಕೂಡ ನಿರತರಾಗ್ತಾರೆ. ಸತಿಪತಿಯರು ಶಿವಾನುಭವವನ್ನ ಪಡೆದ ಮೇಲೆ ಶ್ರೇಷ್ಠ ಜ್ಞಾನಿಗಳೆನಿಸಿಕೊಂಡ್ರು. ಇವರ ವಚನಗಳಲ್ಲಿ ಕಾರ್ಯನಿಷ್ಠತೆ, ಅನುಭವ, ತತ್ವಜ್ಞಾನ, ತಿಳುವಳಿಕೆಗಳನ್ನ ಹೇಳ್ತಾರೆ. ಹಾಗೆ ಗೃಹಿಣಿಯರಲ್ಲಿರಬೇಕಾದ ಸದ್ಗುಣಗಳನ್ನು ಕೂಡ ಇವರು ಅದರಲ್ಲಿ ವಿವರಿಸ್ತಾರೆ. ಈಕೆನ ಶ್ರೇಷ್ಠ ವಚನಕಾರ್ತಿ ಅಂತ ಕೂಡ 12ನೇ ಶತಮಾನದಲ್ಲಿ ಕಾಣಲಾಗುತ್ತೆ. ಸತಿಪತಿ ಇಬ್ಬರು ಕೂಡ ಸಾಕಷ್ಟು ವಚನಗಳನ್ನ ನೀಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ರು ಅಂತ ಹೇಳ್ಬೋದು. ತುಮರಿಯ ಕೊಳ್ಳಿಯಂತೆ ಉರಿವಾತ ಭಕ್ತನೇ, ಕೃತ್ಯ ಕಾಯಕವಿಲ್ಲದವನು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದವರ ಕಾಯಕವಲ್ಲ, ವ್ರತವೇ ಮುತ್ತು ರತ್ನ. ಈಕೆಯ ವಚನಗಳಲ್ಲಿ ಇರುವ ಇಂತಹ ಮಾತುಗಳು ಸಾಹಿತ್ಯದ ಕ್ರಾಂತಿಯಿಂದ ಮಿನುಗುತ್ತೆ ಅಂತ ಹೇಳ್ಬೋದು. ಇವರ ಒಂದು ವಚನ ಹೀಗಿದೆ: ವ್ರತವೆಂಬುದು ನಾಯಕ ರತ್ನ, ವ್ರತವೆಂಬುದು ಸುಪರ್ಣಿಯ ಮುತ್ತು, ವ್ರತವೆಂಬುದು ಜೀವನ ಕಳೆದ, ವ್ರತವೆಂಬುದು ಸುಯಿದಾನ, ವ್ರತ ತಪ್ಪಲು ಉರಿಲಿಂಗ ಪೆದ್ದಿಗಳ ರಸ ನೊಲ್ಲನವ್ವ. ಅಂದ್ರೆ ಈ ಪುಣ್ಯಸ್ತ್ರೀ ಕಾಳವೆ ತನ್ನ ವ್ರತವು ಕೇವಲ ಇಷ್ಟಲಿಂಗಕ್ಕೆ ಮಾತ್ರವೇ ಸಂಬಂಧಿಸಿದ್ದಾಗಿದೆಯೇ ಹೊರತು ಅನ್ಯ ವಸ್ತುಗಳಲ್ಲಲ್ಲ ಎಂದು ಈ ವಚನದಲ್ಲಿ ಹೇಳ್ತಾರೆ. ಅಂದ್ರೆ ನಾಯಕ ರತ್ನ ಅಂದ್ರೆ ರತ್ನಗಳಲ್ಲಿಯೇ ನಾಯಕನಂತೆ, ಹೇಗೆ ತಾವು ರತ್ನದಲ್ಲಿ ಕಲಬೆರಕೆ ಮಾಡುವುದಿಲ್ಲವೋ, ರತ್ನ ಅಂದ ತಕ್ಷಣ ಅದು ಹೊಳೆಯುತ್ತೆ, ಅದು ಯಾವಾಗ್ಲೂ ಹೊಳಿತಾನೆ ಇರುತ್ತೆ. ಹಾಗೆ ನಮ್ಮ ವ್ರತ ಇರಬೇಕು, ರತ್ನದಂತೆ ಹೊಳಿತಾ ಇರಬೇಕು. ನಾಯಕವಿದ್ದಂತೆ ಅಂದ್ರೆ ನಾಯಕ ಅಂದ್ರೆ ಒಂದು ಆಟದ ತಂಡದ ನಾಯಕನಿಗೆ ಸಾಕಷ್ಟು ಜವಾಬ್ದಾರಿ ಇರುತ್ತೆ, ಇಡೀ ತಂಡಕ್ಕೆ ಮಾರ್ಗದರ್ಶನ ಮಾಡ್ತಾ ಇರ್ತಾನೆ. ಹಾಗೆ ಸಮಾಜವು ನಮ್ಮನ್ನ ಅನುಕರಿಸುತ್ತಿರುತ್ತೆ. ವ್ರತವೆಂಬುದು ದುಪ್ಪನೆ ಮುತ್ತು, ದುಪ್ಪನೆ ಅಂದ್ರೆ ಹೊಳಪುಳ್ಳದ್ದು, ಹೊಳಪುಳ್ಳ ಮುತ್ತಿನ ಹಾಗೆ ನಾವು ಕೂಡ ಮುತ್ತಿನಂತೆ ಹೊಳಿತಾ ಇರಬೇಕು. ವ್ರತ ಎಂಬುದು ನಮ್ಮ ಜೀವನಕ್ಕೆ ಒಂದು ಕಳೆಯನ್ನ ನೀಡುತ್ತೆ, ಒಂದು ಶ್ರೇಷ್ಠತೆ, ಸಮಾಧಾನ, ಶಾಂತಿ ಲಭಿಸುತ್ತೆ. ವ್ರತ ಎಂಬುದು ಸುವಿಧಾನ, ಸುವಿಧಾನ ಅಂದ್ರೆ ಲಕ್ಷ್ಯ, ಗಮನ ಅಥವಾ ಕಾವಲು ಎಂದರ್ಥನೂ ಆಗುತ್ತೆ. ನಾವು ಆಚರಿಸುವ ವ್ರತದಲ್ಲಿ ಸಮಾಧಾನ, ಶಾಂತಿ ಸಿಗ್ಬೇಕು. ಈ ಕಾರಣದಿಂದ ನಾವು ವ್ರತ ತಪ್ಪದಂತೆ ನೋಡಿಕೊಳ್ಳಬೇಕು. ವ್ರತ ತಪ್ಪಿದರೆ ಉರಿಲಿಂಗ ಶಿವ ಮೆಚ್ಚಲಾರ ಅಂಥೇಳಿ ಈ ವಚನದಲ್ಲಿ ಹೇಳ್ತಾಳೆ. ಕಾಳವೆ ಅವರು ವ್ರತದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಕೇಳಿದ್ರೆ ಸ್ನೇಹಿತರೆ, ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೆ ಅವರ ವಚನವನ್ನ ನೋಡಿದ್ವಿ. ನಂತರದಲ್ಲಿ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅಷ್ಟರಲ್ಲೇ ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೆ ಅವರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದೆ. ಈಗ ಮತ್ತೊಂದು ವಚನ. ನಿಂದಿಸಿ ಕೊಂಬ ಪ್ರಸಾದ ಕುನ್ನಿಯ ಪ್ರಸಾದ. ಅವರು ತ್ರಿವಿಧಕ್ಕೆ ಇಚ್ಛಿಸರು ಅಲ್ಲಿ ನಿಂದಿಸಿ ಅವರ ಬಿಟ್ಟಲ್ಲಿ ಅವರ ಹಿಂದೆ ಕೊಂಡುದು ಅವರ ಮಲಮೂತ್ರ. ಮುಂದೆ ಹುಳು ಕೊಂಡವರಯ್ಯ ಉರಿಲಿಂಗ ಪೆದ್ದಿಗಳ ರಸ ನೊಲ್ಲನವ್ವ ಎಂದು ಕಾಳವೆ ಹೇಳ್ತಾಳೆ. ಅಂದ್ರೆ ಈ ಕಾಲಘಟ್ಟದಲ್ಲಿ ದಲಿತರಾದ ಇವರಿಗೆ ಹೊರಗಡೆ ನಿಲ್ಲಿಸಿ ದೇವರ ಹೆಸರಲ್ಲಿ ಭಯ ಹುಟ್ಟಿಸಿ ಇದು ದೇವರ ಪ್ರಸಾದ ಎಂದು ದೀನ ದಲಿತರಿಗೆ ಎಸಿತಾ ಇದ್ರಂತಂದ್ರೆ ಆ ಕಾಲದಲ್ಲಿ ತುಂಬಾ ಜಾತೀಯತೆ ಇತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಜಾತೀಯತೆಯ ನೋವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ತನ್ನ ಸಿಟ್ಟನ್ನ ಹೊರಹಾಕ್ತಾ ನಿಂದಿಸಿಕೊಂಡು ಪ್ರಕಟಿತವಾದ ಪ್ರಸಾದ ಅದು. ಅದೊಂದೇ ರೀತಿಯ ನಾಯಿಯ ಮಲವಿದ್ದ ಹಾಗೆ. ಅಂದ್ರೆ ತುಂಬಾ ಕೆಳಮಟ್ಟದಲ್ಲಿ ಆ ಕಾಲದಲ್ಲಿ ನಡೆಸ್ಕೊಳ್ತಾ ಇದ್ರು ಜನರನ್ನ ಮೇಲ್ವರ್ಗದವರು. ಹಾಗಾಗಿ ಈ ವಚನವನ್ನ ಕಾಳವೆ ಹೇಳ್ತಾಳೆ. ಲಿಂಗ ಜಂಗಮ ದಾಸೋಹಗಳಿಂದ ಒಪ್ಪಿರಲಾರರು. ಒಂದು ಪಕ್ಷ ನಿಂದಿಸಿಕೊಂಡು ನಾವು ಪ್ರಸಾದವನ್ನ ಸ್ವೀಕರಿಸಿದರೆ ಅದು ಪ್ರಸಾದವಾಗಿರದೆ ಅದೊಂದು ಅವರ ಮಲಮೂತ್ರವಿದ್ದಂತೆ ಎಂದು ನಿಂದಿಸಿ ತನ್ನ ಸಿಟ್ಟನ್ನ ಹೊರಹಾಕಿದ್ದಾಳೆ. ಅಂದ್ರೆ ಆ ಕಾಲವೇ ಆಗಿತ್ತು. ಅಲ್ಲಿ ಸಾಕಷ್ಟು ನಿಂದನೆಗೆ ಒಳಗಾಗ್ತಾ ಇದ್ರು. ಮೇಲ್ಜಾತಿ ಕೆಳ ಜಾತಿ ಎಂಬ ತಾರತಮ್ಯ ತುಂಬಾ ಇದ್ದಂತ ಕಾಲದಲ್ಲಿ ಕಾಳವೆ ತನ್ನ ನೋವನ್ನ ಹೊರಹಾಕಿದ ರೀತಿ ಈ ವಚನದಲ್ಲಿ ಕಾಣಬಹುದು. ಹೀಗೆ ತಮ್ಮ ವಚನಗಳಲ್ಲಿ ಕಾಳವೆ ಅವರು ವೈಯಕ್ತಿಕ ವಿಚಾರವನ್ನಾಗಲಿ ದಾಂಪತ್ಯದ ವಿಚಾರವನ್ನಾಗಲಿ ಹೇಳಿಕೊಳ್ಳೋದಿಲ್ಲ. ಇವರು ಅಂದಿನ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ಆಕೆಯ ಕ್ರೋಧವನ್ನ ಈ ವಚನಗಳಲ್ಲಿ ನೋಡಬಹುದು. ಹಾಗೆ ಜಾತಿ ಧರ್ಮಗಳ ಹೆಸರಲ್ಲಿ ನಡೆಯುವ ಅನಾಚಾರಗಳ ಬಗ್ಗೆ ಆಕೆ ತೀವ್ರವಾದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಕೆಯ ವಚನಗಳಲ್ಲಿ ಭಕ್ತಿಯ ಪರಾಕಾಷ್ಠೆ ಉತ್ತುಂಗದಲ್ಲಿದ್ದರೆ ವ್ರತದ ಆಚರಣೆಗಳನ್ನ ಸಾರಸಗಟಾಗಿ ನಿರಾಕರಿಸಿದ್ದಾರೆ. ಭಕ್ತನ ಲಕ್ಷಣ ವ್ರತಾಚರಣೆಯ ಮಹತ್ವ, ಪ್ರಸಾದದ ಮಹಿಮೆ, ಕಾಯಕ ನಿಷ್ಠೆ, ಜಾತಿ ವ್ಯವಸ್ಥೆ ಇವೆಲ್ಲವೂ ಕೂಡ ಈಕೆಯ ವಚನಗಳಲ್ಲಿ ನಾವು ಕಾಣಬಹುದು. ಹೀಗೆ ಈ ರೀತಿಯ ವಚನಗಳನ್ನ ರಚಿಸುವ ಮೂಲಕ ಸಮಾಜದಲ್ಲಿರುವಂತಹ ಅನಿಷ್ಟ ಪದ್ಧತಿಗಳ ವಿರುದ್ಧ ಸಿಡಿದೆದ್ದವರು ಅಂತ ಹೇಳಿದ್ರೆ ಉರಿಲಿಂಗ ಪೆದ್ದಿ ಪುಣ್ಯಶ್ರೀ ಕಾಳವೆ. ಜಾತಿ ಭೇದಗಳನ್ನ ಕಿತ್ತೆಸೆದು ಎಲ್ಲ ಬಂಧನಗಳನ್ನ ಕಿತ್ತೆಸೆದು ವೈಚಾರಿಕ ಶಕ್ತಿಯಿಂದ ಬೆಳೆಯಲು ಯತ್ನಿಸಿದವರು ಕಾಳವೆ. ಸಂಸ್ಕೃತ ಪಂಡಿತೆಯು ಕೂಡ ಆಗಿದ್ರಂತೆ ಕಾಳವೆ. ಪುಣ್ಯಸ್ತ್ರೀ ಅಂದ್ರೆ ಗರತಿ, ಪಾತಿವ್ರತೆ, ಒಳ್ಳೆಯ ಹೆಣ್ಮಗಳು ಎಂಬ ಹೆಸರು ಕೂಡ ಇದೆ. ಹೀಗೆ ಕಾಳವೆ ಅವರು ತಮ್ಮ ವಚನಗಳ ಮೂಲಕ ಸಾಕಷ್ಟು ವಿಚಾರವನ್ನ ನಮ್ಮ ಸಮಾಜಕ್ಕೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ನಾವಿವತ್ತು ವಚನ ವಿಹಾರ ಕಾರ್ಯಕ್ರಮದಲ್ಲಿ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೆ ಅವರ ಬಗ್ಗೆ, ಅವರ ವಚನಗಳ ಬಗ್ಗೆ, ವಚನದಲ್ಲಿರುವಂತಹ ಸಾರಾಂಶಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಚನಕಾರರ ಬಗ್ಗೆ ಮಾಹಿತಿ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ

0: ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಮಸ್ಕಾರ, ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ವೈಲಕ್ಷಣದೊಳ್ ಇಂಬು, ನೀಳುಗೆರೆ ಬಳುಬಳುಕೆ ಕಡಲತೆರೆ ಯೊಯ್ಯಾರ, ತಾಳಲಯ ಸೇರೆ ರಾಗದ ನಾಟ್ಯ ಧಾಟಿ, ಗೋಳದ ಜ್ವಾಲೆಯಿಂ ಗಗನಪಟ ಸಿಂಗಾರ, ವೈಲಕ್ಷಣದೊಳಿಂಬು ಮಂಕುತಿಮ್ಮ. ನೀಳುಗೆರೆ ನೇರವಾದ ಗೆರೆ, ಬಳುಬಳುಕೆ ಬಳುಕ್ತಾ ಇದ್ದಾಗ ಕಡಲ ತೆರೆ ಯೊಯ್ಯಾರ, ಕಡಲ ತೆರೆಯ ಒಯ್ಯಾರ, ತಾಳಲಯ ಸೇರೆ ರಾಗದ ನಾಟ್ಯ ಧಾಟಿ. ತಾಳಲಯ ಸೇರಿದಾಗ ಮಾತ್ರ ರಾಗದ ನಾಟ್ಯ ಧಾಟಿ ಆಗತ್ತಲ್ಲ. ಗೋಳದ ಜ್ವಾಲೆಯಿಂ, ಗೋಳದ ಬೆಂಕಿಯಿಂದ ಗಗನಪಟ ಸಿಂಗಾರ, ಆಕಾಶವೇ ಸಿಂಗಾರ ಆಗತ್ತೆ. ವೈಲಕ್ಷಣದೊಳಿಂಬು, ವೈಲಕ್ಷಣ ಅಂದರೆ ವಿವಿಧತೆಯಲ್ಲಿ, ಇಂಬು ಅವಕಾಶ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ನೀಳುಗೆರೆ ಬಳುಬಳುಕೆ ಕಡಲ ತೆರೆ ಯೊಯ್ಯಾರ, ತಾಳಲಯ ಸೇರೆ ರಾಗದ ನಾಟ್ಯ ಧಾಟಿ, ಗೋಳದ ಜ್ವಾಲೆಯಿಂ ಗಗನಪಟ ಸಿಂಗಾರ, ವೈಲಕ್ಷಣದೊಳಿಂಬು ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಸಾಗರ ತೀರದ ಗೆರೆ ಬಳು ಬಳುಕಿದಾಗ ಸಮುದ್ರದ ಅಲೆಯ ನೋಟ ಚಂದ, ತಾಳ ಲಯ ಸೇರಿದಾಗ ರಾಗ ಹೊಮ್ಮಿಸೋ ನೃತ್ಯದ ಧಾಟಿ ಚಂದ, ಗೋಳ ಜ್ವಾಲೆಗಳಿಂದ ಗಗನದ ಪಟ ಚಂದ, ಇದು ವಿಲಕ್ಷಣದ ಇಂಬು ಆಗಿದೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಸೊಗಸು ಅನ್ನೋದು ಎಲ್ಲರೂ ಬಯಸುವಂತಹ ಒಂದು ಅವಸ್ಥೆ. ಸೊಗಸು ಅಂದ್ರೆ ಏನು? ಅದು ಒಂದೇ ವಸ್ತುನ ಅಥವಾ ಅನೇಕ ವಸ್ತುಗಳ ಮಿಶ್ರಣನ? ಪ್ರಕೃತಿಯ ಸೊಗಸಲ್ಲಿ ಬೆಟ್ಟ ಕಣಿವೆಗಳಿದ್ದಾವೆ, ಗಿಡ ಮರ ಬಳ್ಳಿಗಳಿದ್ದಾವೆ, ನೀರಿನ ಹರಿವಿದೆ, ಹಕ್ಕಿಗಳ ಉಲಿವಿದೆ, ಅವೆಲ್ಲ ಸೇರಿ ಆದದ್ದೇ ಪ್ರಕೃತಿ ಸೌಂದರ್ಯ. ಪಂಚಾಮೃತದ ರುಚಿ ಬಂದದ್ದು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತೆ ಸಕ್ಕರೆಗಳ ಹದವಾದ ಸಂಯೋಗ. ಪರಿಣಿತ ನೃತ್ಯಗಾರ್ತಿಯ ನೃತ್ಯದ ಸೌಂದರ್ಯ ಕೂಡ ಅನೇಕ ವಿಲಕ್ಷಣಗಳ ಕೂಡುವಿಕೆನೆ. ನೃತ್ಯಗಾರ್ತಿಯ ದೇಹ ಸೌಷ್ಠವ, ಮಾಡಿಕೊಂಡಿರೋ ಅಲಂಕಾರ, ಧರಿಸಿದ ಸರಿಯಾದ ವಸ್ತ್ರ ವಿನ್ಯಾಸ, ನೃತ್ಯ ವೇದಿಕೆಯ ಅಲಂಕಾರ, ಬೆಳಕಿನ ವ್ಯವಸ್ಥೆ, ಸಂಗೀತ ಶ್ರವಣ ಸಾಧನಗಳು, ವಾದ್ಯಗಳು, ಪ್ರೇಕ್ಷಕರ ಆಸನ ವ್ಯವಸ್ಥೆ, ಇವೆಲ್ಲ ಸೇರಿ ಕಾರ್ಯಕ್ರಮದ ಸೊಗಸನ್ನ ನಿರ್ಮಿಸುತ್ತೆ. ಹೀಗಂದ್ರೆ ಪರಸ್ಪರ ಸಂಬಂಧ ಇಲ್ಲದ, ಸಮಾನ ಗುಣಗಳಿಲ್ಲದ, ಮತ್ತೆ ಕೆಲವೊಂದ್ಸಲ ವಿರೋಧದ ಗುಣಗಳಿರುವಂತಹ ವಸ್ತುಗಳು ಸೇರಿ ಸುಂದರತೆಯನ್ನ ಸೃಷ್ಟಿ ಮಾಡುತ್ತೆ. ಇದನ್ನೇ DVG ಅವರು ಕಗ್ಗದ ಮೂಲಕ ತುಂಬಾ ಚಂದ ವಿವರಿಸ್ತಾ ಇದ್ದಾರೆ. ಸಮುದ್ರ ತೀರಕ್ಕೆ ಹೋದಾಗ ಅಲೆಗಳು ಬಂದು ಮರಳಿನ ಮೇಲೆ ಚಿತ್ತಾರಗಳನ್ನು ನಿರ್ಮಿಸುತ್ತೆ. ಪ್ರತಿ ಸಲ ಅಲೆಯ ಒಂದು ಬಂದಾಗ ಹಳೆ ಗೆರೆನ ಅಳಿಸಿ ಬಳುಬಳುಕೋ ಮತ್ತೊಂದು ಗೆರೆ ನಿರ್ಮಾಣ ಆಗತ್ತೆ. ಆಮೇಲೆ ಮತ್ತೊಂದು ಮಗದೊಂದು. ಅದೇ ಕಡಲ ತೆರೆಯ ವಯ್ಯಾರ. ತಾಳ ಮತ್ತೆ ಲಯಗಳು ಸೇರಿದಾಗ ರಂಜಿಸೋ ಸ್ವರಗಳ ಸಮೂಹವಾದ ರಾಗದ ಗತಿ ಸಿದ್ಧ ಆಗತ್ತೆ. ಸೂರ್ಯನನ್ನ ಗೋಳದ ಜ್ವಾಲೆ ಅಂತ ಕರಿತೀವಿ. ಸೂರ್ಯ ನಮ್ಮ ಸೌರಮಂಡಲದ ಮಧ್ಯದಲ್ಲಿರೋ ನಕ್ಷತ್ರ. ಅದೊಂದು ಪ್ರಜ್ವಲಿಸೋ ನಕ್ಷತ್ರ. ಸೆಕೆಂಡಿಗೆ 600 ಮಿಲಿಯನ್ ಟನ್ಗಳಷ್ಟು ಜಲಜನಕನ ಉರಿಸ್ತಾ ಬೆಂಕಿಯ ಗೋಳ ಆಗಿದೆ. ಅದಾಗೆ ಉರಿಯೋದ್ರಿಂದಲೇ ನಮ್ಮ ಆಕಾಶ ಬೆಳಕು ಕಂಡಿದೆ. ಆ ಬೆಳಕಿನಿಂದಲೇ ಪ್ರಪಂಚದ ಅಸ್ತಿತ್ವ ಅಲ್ವಾ? ರಾಮಾಯಣದಲ್ಲಿ ಮಹರ್ಷಿ ವಾಲ್ಮೀಕಿಗಳು ಶ್ರೀರಾಮಚಂದ್ರನ ವ್ಯಕ್ತಿತ್ವವನ್ನ 20 ಗುಣಗಳಲ್ಲಿ ವರ್ಣಿಸ್ತಾರೆ. ಅವೆಲ್ಲಾ ಬೇರ್ಬೇರೆ ಗುಣಗಳೇ. ಹಾಗಾದ್ರೆ ಶ್ರೀರಾಮನ ನಿಜವಾದ ಗುಣ ಯಾವುದು? ಅವನ ಸ್ವರೂಪ ಈ ಎಲ್ಲಾ ಗುಣಗಳ ಸಾಮರಸ್ಯ. ವಿದ್ಯೆ, ವಿನಯ, ಧೈರ್ಯ, ಕಾರುಣ್ಯ, ಹಾಸ್ಯ, ಶೌರ್ಯ, ಸಾಹಸ, ಗಾಂಭೀರ್ಯ, ಈ ಬೇರ್ಬೇರೆ ರೀತಿಯ ಗುಣಗಳು ಸೇರಿ ಸಮರಸವಾದದ್ದರ ಪರಿಣಾಮವಾಗಿ ಹೊಸದೊಂದು ಶೀಲ ಸೌಂದರ್ಯ ಕಾಣಬರುತ್ತೆ. ಹೀಗೆ ವಿಲಕ್ಷಣ ಗುಣಗಳ ಸಮನ್ವಯ ಸೌಂದರ್ಯದ ಆವಿಷ್ಕಾರಕ್ಕೆ ಕಾರಣ. ಇಲ್ಲಿ ವಿಲಕ್ಷಣ ಅಂದ್ರೆ ವಿವಿಧ ಲಕ್ಷಣಗಳನ್ನು ಹೊಂದಿರೋ ಅನೇಕಾನೇಕ ವಸ್ತುಗಳು ಒಂದೊಂದಕ್ಕೆ ಹೇಗೆ ಪೂರಕವಾಗಿವೆ ಅನ್ನುವುದರ ಅರ್ಥ. ಸೃಷ್ಟಿಯ ಪ್ರತಿಯೊಂದು ಮತ್ತೊಂದರ ಜೊತೆ ಸಂಪರ್ಕಕ್ಕೆ ಬಂದಾಗ ಉಂಟಾಗೋ ಸುಂದರತೆಯೇ ಸೃಷ್ಟಿಯ ವಿಶೇಷ. ಭೂಮಿಯ, ಸೂರ್ಯನ, ನೀರಿನ ಸಂಪರ್ಕಕ್ಕೆ ಬಂದಾಗ ಒಂದು ಬೀಜ ಸಸಿಯಾಗಿ, ಗಿಡವಾಗಿ, ಮರವಾಗಿ, ಬಣ್ಣ ಬಣ್ಣದ ಹೂಗಳಿಂದ, ರುಚಿ ರುಚಿಯಾದ ಹಣ್ಣುಗಳಿಂದ ಸುಂದರವಾಗಿ ಎಲ್ಲರಿಗೂ ಆನಂದನ ಕೊಡುತ್ತಲ್ಲ. ಹಾಗೆ ಸಕಲ ಜೀವರಾಶಿಗಳು ಮತ್ತೆಲ್ಲ ಜೀವರಾಶಿಗಳಿಗೂ ಆನಂದನ ಕೊಡುತ್ತೆ ತಾನೆ. ಹಾಗೆ ಆನಂದನ ನೀಡೋದೇ ಸೃಷ್ಟಿಯ ಪ್ರತಿಯೊಂದರ ಬದುಕಿನ ಸಾರ್ಥಕತೆ. ನಮ್ ನಮ್ ಜೀವನದಲ್ಲೂ ಅಂತಹ ಮಧುರವಾದ ವಿಷಯಗಳನ್ನ ನಾವು ಎಲ್ಲಾ ಕಡೆನೂ ನೋಡಬಹುದು. ನೋಡೋ ಮನ್ಸಿರ್ಬೇಕಷ್ಟೆ. ಹಾರೋ ಹಕ್ಕಿ, ಬೀಸೋ ಗಾಳಿ, ಹೂ ಹಣ್ಣು ಗಿಡ ಮರ, ನದಿ ಝರಿ ಕಾಡು ಮೇಡು, ಪ್ರಾಣಿ ಕೀಟ ಕ್ರಿಮಿಗಳಂತಹ ವಸ್ತುಗಳು, ಪ್ರೀತಿ ಪ್ರೇಮ ಸಹನೆ ಭಕ್ತಿಯಂತ ಮಧುರ ಭಾವಗಳು, ಸಕ್ರಿಯತೆಗೆ ಇಂಬು ನೀಡೋ ದ್ವೇಷ ಅಸೂಯೆ ಕೋಪ ಮುಂತಾದ ನಕಾರಾತ್ಮಕ ಭಾವಗಳು ಸಹ ಜಗತ್ತಿನ ಆನಂದನ ಹೆಚ್ಚಿಸೋದಕ್ಕೆ ಇಂಬು ನೀಡುತ್ತೆ. ಈ ಜಗತ್ತಿನ ಸೃಷ್ಟಿಯ ಹಿಂದಿರೋ ಆ ಪರಮಚೇತನವು ಸುಂದರ. ಸುಂದರತೆಯಿಂದ ಸೃಷ್ಟಿಸಲ್ಪಟ್ಟ ಸಕಲವೂ ಸುಂದರವೇ. ನೋಡೋ ಮನ್ಸಿರ್ಬೇಕು, ಅನುಭವಿಸೋದಕ್ಕೆ ಹೃದಯ ಬೇಕು. ಪಡೆದ ಆನಂದನ ಇನ್ನೊಬ್ರಿಗೆ ಹಂಚೋ ಮನೋಭಾವನೂ ಬೆಳೆಸ್ಕೊಳ್ಬೇಕು. ಹಾಗಾದ್ರೆ ನಾವು ಸೌಂದರ್ಯೋಪಾಸನೆನ ಯಥೇಚ್ಛವಾಗಿ ಮಾಡಬಹುದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಎಲ್ಲರಿಗೂ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಮಳೆಯ ಕುರಿತಾದಂತಹ ಗಾದೆ ಮಾತೊಂದನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
6: ಎಲ್ಲರಿಗೂ ನಮಸ್ಕಾರ, ನಾನು ದಿನೇಶ್ ಹೊಸನಗರ. ನಾನಿವತ್ತು ನಿಮಗೆ ಅಶ್ವಿನಿ ಮಳೆಯಿಂದ ಅನುರಾಧ ಮಳೆವರೆಗಿನ 17 ಮಳೆಗೆ ಸಂಬಂಧಪಟ್ಟಂತ ಗಾದೆಗಳನ್ನು ನಿಮ್ಗೆ ತಿಳಿಸ್ತಾವ. ಮಳೆಗಳಲ್ಲೂ ಸಹ ಮೋಡಗಳಿಂದನೇ ಬಂದರೂ ಸಹ ಅದರ ಪರಿಣಾಮಗಳನ್ನ ಮತ್ತು ಪ್ರತಿಕ್ರಿಯೆಗಳನ್ನ ಗಮನಿಸಿ, ಅದರ ಗುಣಗಳನ್ನ ಗಮನಿಸಿ ಬೇರೆ ಬೇರೆ ಆದಂತ ಗಾದೆಗೆ ಹುಟ್ಕೊಂಡಿದೆ. ಅಂದ್ರೆ ಎಲ್ಲ ಮಳೆಗಳು ಸಹ ಬೇರೆ ಬೇರೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಕೆಲವು ಮಳೆ ಬೇಕು, ಕೆಲವು ಮಳೆ ಬೇಡ, ಈ ಥರದೆಲ್ಲ ಒಂದಿಷ್ಟು ಇದೆ. ಆ ರೀತಿಯಲ್ಲಿ ನಿಮಗೆ ಈ ಮಳೆಗಳಲ್ಲಿ ಸಂಬಂಧಪಟ್ಟಂತ ಗಾದೆಗಳನ್ನು ಗಮನಿಸೋದ್ರೆ, ನಮ್ಮ ಹಿರಿಯರು ತಮ್ಮ ಜೀವನ ಅನುಭವನ ಮತ್ತು ಪ್ರಾದೇಶಿಕವಾದ ಕೆಲವು ಜನರ ಅನುಭವವನ್ನು ಇವೆಲ್ಲವನ್ನು ಒಂದು ರೀತಿಯ ಸಂಶೋಧನೆ ಮಾಡಿ ಮಾಡಿ ಮಾಡಿ ಈ ಸಂಶೋಧನೆ ಫಲವಾಗಿ ಒಂದು ಗಾದೆ ಹುಟ್ಟುಕೊಂಡಿರ್ಬೋದು ಅಂತ ಅನ್ಕೊಂಡಿದ್ದೀವಿ. ಈ ರೀತಿಯ ಗಮನಿಸಿದ ನಮಗೆ ಈ ಮೊದಲ ಮಳೆ ಅಶ್ವಿನಿ ಮಳೆ. ಸೊ ಅಶ್ವಿನಿ ಮಳೆ ಬಗ್ಗೆ ಏನು ಗಾದೆ ಇದೆ ಅಂತಂದರೆ, ಅಶ್ವಿನಿ ಮಳೆ ಸಸ್ಯನಾಶಿನಿ, ಇದು ಬರೋದಕ್ಕಿಂತ ಬರದೇ ಇದ್ರೆ ಒಳ್ಳೆಯದು ಅಂತ. ಅಶ್ವಿನಿ ಮಳೆ ಬಿತ್ತಿದ್ರೆ ತುತ್ತಿಗೂ ನಿಮ್ಗೆ ಅನ್ನ ಸಿಗಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಆದರೆ ಒಂದಿಷ್ಟು ಒಳ್ಳೆ ಮಾತುಗಳಿದೆ. ಯಾಕಂದರೆ ಅಶ್ವಿನಿ ಮಳೆ ಮೊದಲ ಮಳೆ ಆದರೆ ಸ್ವಲ್ಪ ಆಸಿಡ್ ಡ್ರೈನ್ ಇರ್ಬೋದು, ಅವಾಗ ಬಿತ್ತಿದ್ರೆ ಸಸ್ಯ ಹಾಳಾಗ್ಬೋದು. ಆದರೆ ಭೂಮಿ ಒಳಗಿರುವಂಥ ವಸ್ತುಗಳಿಗೆ ಏನು ಅನುಕೂಲ ಇದೆ ಅಂತಂದರೆ, ಅಶ್ವಿನಿ ಮಳೆ ಅರಿಶಿನಕ್ಕೆ ಮೇಲೂ ಅಡಕೆಗೆ ಬೀಳು ಅಂತ. ಹೀಗೆ ನೆಕ್ಸ್ಟ್ ನೀವು ಅದೇ ನಂತರ ಬರೋ ಧರಣಿ ಮಳೆಗೆ ಹೋಗ್ಬಿಟ್ರೆ ಅದು ಬಹಳ ಒಳ್ಳೆ ಮಾತಿದೆ. ಏನಂದ್ರೆ ಧರಣಿ ಮಳೆ ಬಂದ್ರೆ ಧರಣಿ ಎಲ್ಲ ಬೆಳೆ ಆಗ್ತದೆ ಅಂತ. ಅಂದ್ರೆ ಅಷ್ಟು ಸಮೃದ್ಧವಾದ ಬೆಳೆ ಸಿಗುತ್ತೆ ಅಂತ. ಆದ್ರೆ ಅದ್ರ ನಂತರ ಬರುತ್ತೆ ಕೃತಕ ಮಳೆಗೆ ಮತ್ತೆ ಬೇರೆ ತರ ಅಂದ್ರೆ ಅಷ್ಟು ಒಳ್ಳೆ ಅಭಿಪ್ರಾಯಗಳ. ಕೃತಕ ಮಳೆ ಕಿರ್ಬ ಹಿಡ್ದಂಗೆ, ಹಿಡಿದ್ರೆ ಬಿಡದೇ ಇಲ್ಲ ಅಂತ. ಆದ್ರೆ ಆದಷ್ಟು ಎಳ್ಳನ್ನು ಕಿಸಕದಲ್ಲಿ ಬಿತ್ತು, ಕಿಸಕಲ್ಲಿ ಬಿತ್ತಿದ್ರೆ ನಿಮ್ಗೆ ತುಂಬಾ ಒಳ್ಳೇದು ರಿಸಲ್ಟ್ ಸಿಗುತ್ತೆ ಎಳ್ಳಿಗೆ. ಆದ್ರೆ ಎಲ್ಲಾದ್ರೂ ನೀವು ಜೋಳ ಬಿತ್ತಿದ್ರೆ ನಿಮ್ ಕಿತ್ಕೋ ತಿನ್ನಕ್ಕೂ ಒಂದ್ ಜೋಳ ಸಿಗಲ್ಲ ಅಂತ ಅದೇ ಗಾದೆಯಲ್ಲಿ ಹೇಳ್ತಾರೆ. ಅಂದ್ರೆ ಕೆಲವು ಮಳೆಗಳಲ್ಲಿ ಕೆಲವು ಧಾನ್ಯಗಳನ್ನ ಮಾತ್ರ ಬಿತ್ತು, ಕೆಲವು ಬಿತ್ತಬಾರದು ಅನ್ನೋದು ತುಂಬಾ ಸ್ಪಷ್ಟವಾಗಿರುತ್ತೆ. ಅದು ನೆಕ್ಸ್ಟ್ ಬರುತ್ತೆ ರೋಹಿಣಿ ಮಳೆ ಬಗ್ಗೆ. ಬಹಳ ಆರ್ಭಟದಿಂದ ಬರುವಂತ ಮಳೆ ರೋಹಿಣಿ ಮಳೆ ಬಂದ್ರೆ ಓಣಿ ಎಲ್ಲ ಕೆಸರು, ಅಷ್ಟು ಭಯಂಕರವಾಗಿ ಮಳೆ ಬರುತ್ತೆ. ಇಲ್ಲಿ ಬರದೆ ಶೆಕೆ ಬಿದ್ದಿರುತ್ತೆ, ಇಲ್ಲಿ ಭಯಂಕರವಾಗಿ ಮಳೆ ಬರುತ್ತೆ. ಮತ್ತೆ ರೋಹಿಣಿ ಮಳೆ ಬಂದ್ರೆ ಕಣವೆಲ್ಲ ರಾಗಿ, ರಾಗಿ ಬಹಳ ಒಳ್ಳೆಯ ಮಳೆ ಇದು ಅನ್ನೋದನ್ನ. ಇನ್ನ ರೋಹಿಣಿ ಮಳೆ ಆದ್ಮೇಲೆ ಬರುವಂತದ್ದು ಮೃಗಾಶಿರ ಮಳೆ. ಮೃಗಾಶಿರ ಮಳೆಯಲ್ಲಿ ಮಿಸ್ಕಾಡದೆ ನೆರೆ ಬಂತು ಅನ್ನೋ ಮಾತುಗಳಿದೆ. ಮೃಗಾಶಿರ ಮಳೆಯಲ್ಲಿ ಮುಂಗಾರು ಬೆಳೆ ಅಂದ್ರೆ ಮುಂಗಾರಿಗೆ ಸಂಬಂಧಪಟ್ಟಂತ ಮೊದಲ ಮಳೆ, ಆದ್ರಿಂದ ಇದು ಮುಂಗಾರು ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋದು ಇದೆ. ಮೃಗಾಶಿರ ಮಳೆಯಲ್ಲಿ ಮುರಿದ್ನೆಟ್ಟರು ಬರುತ್ತೆ ಅಂತ. ಅಂದ್ರೆ ಗಿಡ ಗಿಡ ಕಟ್ ಮಾಡಿ ನೆಡುವಂತ ಕಾಲಕ್ಕೆ ತುಂಬಾ ಒಳ್ಳೆಯ ಮಳೆ ಇದು ಅಂತ. ಆದ್ರೆ ಅದ್ರ ನಂತರ ಬರುವಂತ ಆದ್ರೆ ಮಳೆ ಬಹಳ ಬೇರೆ ಬೇರೆ ತರ ಗಾದೆಗಳಿದೆ. ಆದ್ರೆ ಮಳೆ ಬಂದ್ರೆ ಆರು ಮಳೆ ಬರುತ್ತೆ, ಆದ್ರೆ ಮಳೆ ಹೋದ್ರೆ ಆರು ಮಳೆ ಹೋಗುತ್ತೆ, ಆದ್ರೆ ಮಳೆ ಗುಡುಗಿದ್ರೆ ಆರು ಮಳೆ ಗರ್ಭ ತಿನ್ನುತ್ತೆ. ಹಿಂಗೆ ಆದ್ರೆ ಮಳೆ ಬರೀ ಬರೋದಲ್ಲ, ಅದು ಗುಡುಗ್ಲೂ ಬಾರದು ಅಂತ. ಬರೀ ಬರ್ಬೇಕಷ್ಟೇ, ಅದ್ ಬಂದ್ರೆ ಆರು ಮಳೆ ಬರುತ್ತೆ, ಬರ್ದಿದ್ರೆ ಆರು ಮಳೆ ಹೋಗುತ್ತೆ, ಆದ್ರೆ ಮಳೆ ಗುಡುಗಿದ್ರೂ ಆರು ಮಳೆ ಗರ್ಭ ತಿನ್ನುತ್ತೆ. ಈ ತರ ಆದ್ರೆ ಮಳೆಗೆ ತುಂಬಾ ಬೇರೆ ಬೇರೆ ತರ ಮಾತುಗಳು ಇದೆ. ಆದ್ರೆ ಮಳೆ ನಂತರದಲ್ಲಿ ಬರುವಂತದ್ದು ಪುನರ್ವಸು ಮಳೆ. ಪುನರ್ವಸು ಮಳೆ ಅಣ್ಣನ ಮಳೆ ತಮ್ಮನ ಮಳೆ ಅಂತ ಹೇಳ್ತಾರೆ ಕೆಲವು ಹಳ್ಳಿ ಭಾಗದಲ್ಲಿ. ಈ ಪುನರ್ವಸು ಮಳೆಗೆ ಪುನರ್ವಸು ಮಳೆಯಿಂದ ನೀರು ಬೇರಿಗೆ ಆಧಾರ ಆಗಲೇ, ಈಗಾಗಲೇ ನಾಟಿಯಾಗಿದ್ರೆ ಪುನರ್ವಸು ಮಳೆ ಗಟ್ಟಿಯಾಗುತ್ತೆ ಅಂತ. ಆ ಥರ ಗಟ್ಟಿಯಾಗುತ್ತೆ ಕೆಲಸವನ್ನು ಅದು ಮಾಡುತ್ತೆ ಅಂತ. ಪುನರ್ವಸು ತಪ್ಪಿದ್ರೆ ರೈತನ ಬದುಕು ಸೊಪ್ಪಾಗುತ್ತೆ ಅಂತ. ಪುನರ್ವಸು ಮಳೆ ಬಂದ್ರೆ ಜೀವ ಕೊಡುತ್ತೆ ಪುನರ್ವಸು. ಪುನರ್ವಸು ಮಳೆ ಪುನಃ ಸಸ್ಯಗಳಿಗೆ ಜೀವ ಕೊಡುತ್ತೆ ಅಂತ, ಅದು ಹೆಸರೇ ಆಗಿದೆ ಪುನರ್ವಸು. ಹಾಗಾಗಿ ಪುನಃ ಅದಕ್ಕೆ ಜೀವ ಕೊಡುತ್ತೆ ಅನ್ನೋದು ಇದೆ. ಅದೇ ರೀತಿ ಪುಷ್ಯ ಮಳೆಗೆ ಬಹಳ ಒಳ್ಳೆ ಹೆಸರು, ಯಾಕಂದ್ರೆ ಪುಷ್ಯ ಮಳೆ ರೈತನಿಗೆ ಭಾಷೆ ಕೊಟ್ಟ ಮಳೆ ಅಂತ. ಅಂದ್ರೆ ಯಾವ್ದು ಬರ್ತಿದ್ರು ಪುಷ್ಯ ಮಳೆ ಬಂದೇ ಬರುತ್ತೆ ಅಂತ. ತಮ್ಮ ಬಂದ್ರೆ ಭೂಮಿ ನಡುಗುತ್ತೆ ಅಂತ ಈ ಹಳ್ಳಿಗಳಲ್ಲಿ ಹೇಳ್ತಾರೆ, ಅಷ್ಟು ಜೋರಾಗಿ ಅದು ಬರುತ್ತೆ. ಪುಷ್ಯ ಸುರಿದರೆ ಮಡಿಲ್ ತುಂಬುತ್ತೆ ಅಂತ, ಅಂದ್ರೆ ಭೂಮಿಯ ಒಡಲೆಲ್ಲ ತುಂಬ ಹೋಗ್ಬಿಡುತ್ತೆ, ಆ ಪಾಟಿ ಮಳೆ ಬರುತ್ತೆ. ನಂತರದಲ್ಲಿ ಅಶ್ಲೇಷ ಮಳೆ. ಈ ಅಶ್ಲೇಷ ಮಳೆ ಬಗ್ಗೆನೂ ಸಹ ಒಂದಿಷ್ಟು ಬೇರೆ ಬೇರೆ ಮಾತುಗಳು. ಅಶ್ಲೆ ಮಳೆಕ್ಕಿಂತ ಬಿಸ್ಲೇಸು ಅಂತ ಕೆಲವು ಮಲೆನಾಡಲ್ಲಿ ಹೇಳಿದ್ರೆ, ಕೆಲವು ಕಡೆ ಅಸಲೆ ಮಳೆ ಕೈ ತುಂಬ ಬೆಳೆ ಅನ್ನೋದು ಮಾತಿದೆ. ಅಸಲೆ ಮಳೆಗೆ ನೆಲವೆಲ್ಲ ಹಸಲೆ ಅಂದ್ರೆ ನೆಲವೆಲ್ಲ ಪಸರುಗಟ್ಟಬಿಡುತ್ತೆ, ಹಸಿರುಗಟ್ಟಬಿಡುತ್ತೆ. ಹಾಗಾಗ್ಬಿಡ್ತೀವಿ, ಈಗಾಗಲೇ ಮೂರು ಮಳೆ ಜೋರಾಗಿ ಬಂದಿದ್ದರಿಂದ ಆ ಮಳೆ ಬಂದ್ರೆ ಎಲ್ಲ ಹಸಿರುಗಟ್ಟುತ್ತೆ ಅಂತಲೂ ಹೇಳುತ್ತೆ. ಮತ್ತೆ ಇದು ಮಳೆ ಆರ್ಭಟ ಹೆಂಗಿರುತ್ತೆ ಅಂದ್ರೆ ಅಸಲೆ ಮಳೆ ಬಿದ್ದು ಸಸಲೆ ಬೆಟ್ಟಿಕ್ಕೇರಿತ್ತು ಅಂತ. ಅಂದ್ರೆ ಅಸಲೆ ಮಳೆ ದೊಡ್ಡಕ್ಕೆ ಬಂದಾಗ ಯಾವ ತರ ನೆರೆ ಬರುತ್ತೆ ಅಂತ ಹೇಳಿದ್ರೆ ಮೀನ್ ಮರಿಗಳೆಲ್ಲ ಬೆಟ್ಟಿಕ್ಕೇರುತ್ತೆ, ಆ ಪಾಟಿ ಮಳೆ ಬರುತ್ತೆ ಅಂತ. ಅದ ನಂತರ ಬರುವಂಥದ್ದು ಮಗೆ. ಮಗೆ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯನೂ ಸಹ, ತುಂಬಾ ಅದನ್ನ ಅಪ್ಯಾಯವಾದಂತ ಮಳೆ ಅಂತಲೂ ಕರೀತಾರೆ. ಮಗೆ ಮಳೆ ಬಂದಷ್ಟು ಒಳ್ಳೇದು, ಮಗ ಉಂಡಷ್ಟು ಒಳ್ಳೇದು. ಅಂದ್ರೆ ಮಗೆ ಎಷ್ಟು ಒಳ್ಳೆ ಜಾಸ್ತಿ ಮಳೆ ಬರುತ್ತೋ ಅಷ್ಟು ಭೂಮಿಗೆ ಒಳ್ಳೇದು ಅನ್ನೋ ಮಾತು ಇದೆ. ಮಗೆ ಮಳೆ ಬಂದ್ರೆ ಚಳಿ ಹುಟ್ಟುತ್ತೆ, ಹೋದ್ರೆ ಡಗೆ ಇರುತ್ತೆ ಅಂತ. ಮಗೆ ಮಳೆಯಲ್ಲಿ ಹಂದಿ ಮನೆ ಮಾಡುತ್ತೆ, ಅಂದ್ರೆ ಮಗೆ ಮಳೆ ಅನ್ನುವಂಥದ್ದು ಚಳಿ ಹುಟ್ಟಿಸುವಂತ ಮಳೆ ಅಂತಾನೆ ಹೇಳ್ತಾರೆ. ಇದಾದ್ಮೇಲೆ ಹುಬ್ಬ ಬರುತ್ತೆ. ಹುಬ್ಬೆ ಮಳೆ ಬಂದ್ರೆ ಅಬ್ಬೆ ಹಾಲು ಕುಡ್ದಂಗೆ ಅಂತ, ಅಂದ್ರೆ ತಾಯಿ ಹಾಲು ಕುಡಿದಷ್ಟು ಒಳ್ಳೆಯ ರೀತಿಯ ಸಸ್ಯಗಳೆಲ್ಲ ಬೆಳೆಯುತ್ತೆ. ಹಂಗಾಗಿ ಒಬ್ಬೆ ಮಳೆ ಬಂದ್ರೆ ಭಾರಿ ಒಳ್ಳೇದು ಅಂತ. ಉಬ್ಬೆ ಮಳೆ ಬಂದ್ರೆ ಗುಬ್ಬಚ್ಚಿ ತಲೆಯೂ ನೆನೆದಿಲ್ಲ, ಜೋರಾಗಿ ಬರೋದಿಲ್ಲ, ಇದು ತುಂಬಾ ಮೆತ್ತಗೆ ಮತ್ತೆ ಇಬ್ಬನಿ ತರ ಮಳೆ ಬರುತ್ತೆ ಅನ್ನೋದು ಈ ಉಬ್ಬೆ ಮಳೆ ಬಗ್ಗೆ. ನೆಕ್ಸ್ಟ್ ಬರುವಂತದ್ದು ಉತ್ತರ ಮಳೆ. ಉತ್ತರ ಮಳೆ ಬಿದ್ರೆ ನಾಯಿಗೂ ಅನ್ನ ತಿನ್ನುತ್ತೆ ಅಂತ. ಉತ್ತರ ಮಳೆ ಬಂದ್ರೆ ನಾಯಿಗೂ ಅಂತೂ ಅನ್ನ ಸಿಗಂದ್ರೆ ಉತ್ತರ ಮಳೆ ಬಂದ್ರೆ ಬೆಳೆ ಚೆನ್ನಾಗಾಗುತ್ತೆ. ನಮ್ಗೆ ಚೆನ್ನಾಗಿದ್ರೆ ಮಾತ್ರ ನಾಯಿ ಹಾಕ್ಲಿಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಉತ್ತರ ಮಳೆ ಬಂದ್ರೆ ಎಲ್ಲರಿಗೂ ಸಿಗುತ್ತೆ, ಸರ್ವರಿಗೂ ಅನ್ನ ಸಿಗುತ್ತೆ ಅನ್ನೋದು. ಉತ್ತರ ಮಳೆಗೆ ಹುತ್ತಲಿರೋ ಹಾವೆಲ್ಲ ಹೊರಗೆ ಬಂತಂದ್ರೆ ಅಷ್ಟು ಜೋರು ಮಳೆ ಬಂದು ಹುತ್ತೊಳಗಡೆಲ್ಲ ನೀರು ನುಗ್ಗುತ್ತೆ. ಅಂದ್ರೆ ಅಂತರ್ಜಲವನ್ನು ಜಾಸ್ತಿ ಮಾಡೋದು ಕೆಲಸ ಉತ್ತರ ಮಳೆ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಚೆನ್ನಾಗಿ ಹೇಳ್ತಾರೆ. ನಂತರ ಹಸ್ತೆ ಮಳೆ. ಇದು ಹಿಂಗಾರಿನ ಮೊದಲ ಮಳೆ ಆಗುತ್ತೆ. ಇಷ್ಟುವರೆಗೆ ಮುಂಗಾರಿನ ಮಳೆ ಆದರೆ ಈಗ ಹಿಂಗಾರಿನ ಮಳೆ ಬರುತ್ತಿದೆ. ಹಸ್ತೆಗೆ ಆರು ಕಾಯಿ, ಚಿತ್ತೆಗೆ ಮೂರು. ಹಿಂಗಾರಿನವರಿಗೆ ಹಸ್ತೆ ಮಳೆ ಭಾಳ ಒಳ್ಳೆಯ ಮಳೆ. ಹಸ್ತೆ ಮಳೆ ಎತ್ತಿಂದಾರು ಬರುತ್ತೆ, ಒಂದೇ ಕಡೆ ಬರುತ್ತೆ ಅಂತ ಹೇಳಿ, ಯಾವ ಕಡೆ ಬೇಕಾದ್ರೂ ಸುತ್ತ ಸುತ್ತಿ ಬರ್ತಾ ಇರುತ್ತೆ ಹಂಗಿರುತ್ತೆ. ನೆಕ್ಸ್ಟು ಚಿತ್ತೆ ಮಳೆ. ಚಿತ್ತೆ ಮಳೆಗೂ ಒಂದು ವಿಚಿತ್ರವಾದಂಥ ಗದೆಗಳಿವೆ. ಕೂಡು ಚಿತ್ತ ಕಂಡಲ್ಲಿ ಮಳೆ ಅಂತ. ಚಿತ್ರೆ ಮಳೆಗೆ ಚಿತ್ತೆ ಮಳೆ ಕಣ್ಣಿಲ್ಲ, ಅದು ಎಲ್ಲಿ ಬೇಕು ಅಲ್ಲಿ ಬಿದ್ದುಬಿಡುತ್ತೆ. ಇಲ್ಲಿ ಮೋಡಾಗುತ್ತೆ, ಇನ್ನೆಲ್ಲೋ ಒಂದು ಕಡೆ ಬೀಳುತ್ತೆ. ಹಿಂಗೆ ಅಂಗೈಯಾಗಿ ಮೋಡಿದಾಗೆ ಅಂಗಿ ಹೊರ್ಕೊಂಡು ಸುರಿಯುತ್ತೆ ಅಂತ ಹೇಳ್ತಾರೆ. ಅಂಗೈ ಮೋಡಿದಲ್ಲಿ ಎಲ್ಲಿ ಬೇಕಲ್ಲಿ ದಬಾರ ಅಂತ ಬಿದ್ದುಬಿಡುತ್ತೆ, ಆ ಥರ ಅಂಗಿ ಹರ್ಕೊಂಡು ಸುರಿಯುತ್ತೆ ಅಂತಲೇ. ಇದಾದ್ಮೇಲೆ ನಿಮಗೆ ಸ್ವಾತಿ ಮಳೆ. ಸ್ವಾತಿ ಮಳೆನ ಮುತ್ತಿನ ಮಳೆ ಅಂತ ಕರಿತಂತೆ. ಚಿಪ್ಪಳುಗಳಿಗೆ ಮುತ್ತಾಗುತ್ತಂತೆ ಈ ಮಳೆ ಬಂದಾಗ. ಸ್ವಾತಿ ಮಳೆ ಮುತ್ತಿನ ಮಳೆ ಅಂತ. ಸ್ವಾತಿ ಮಳೆಗೆ ನೀರು ಹರಿದ್ರು ಬಿತ್ತೋದು ಮಾತ್ರ ಬಿಡಬಾರ್ದು, ಅಂದರೆ ಅಷ್ಟು ಒಳ್ಳೆಯ ಮಳೆ ಇದು, ಹಂಗಾಗಿ ಇದನ್ನು ಚೆನ್ನಾಗಿ ನಾವು ಬಳಸ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಬರುವಂಥದ್ದು ವಿಶಾಖ ಮಳೆ. ಇದ್ರ ಬಗ್ಗೆ ತುಂಬ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯಗಳಿದೆ. ನೋಡಿ, ಮಳೆ ಒತ್ತತ್ರ ಇದ್ದರೂ ಸಹ ಬರುವ ಪ್ರಕ್ರಿಯೆಗಳಲ್ಲಿ ವ್ಯತ್ಯಾಸಗಳನ್ನು ಕಾಣ್ತೀವಿ. ವಿಶಾಖ ಮಳೆ ಪಿಶಾಚಿ ಹಿಡಿದ ಹಾಗೆ, ಅದು ಬರಕ್ಕೆ ಶುರು ಮಾಡಿ ಬಿಡೋದಿಲ್ಲ, ಹಿಡ್ಕಂದ್ರೆ ಬಿಡೋದಿಲ್ಲ. ವಿಶಾಖ ಮಳೆಗೆ ಹುಳುವೆಲ್ಲ ಸಾಯುತ್ತೆ ಅನ್ನೋದು ಒಂದು ಮಾತಿದೆ, ಅಂದರೆ ಹುಳ ಸತ್ತೋಗ್ತದೆ ಅಂತ ಹೇಳಿದೆ, ಮತ್ತು ಹುಳ ಬೀಳುತ್ತೆ ಅನ್ನೋದು ಸಹ ಮಾತೂ ಇದೆ. ಅದ ನಂತರ ಬರುವಂಥದ್ದೇ ಅನುರಾಧ. ಅನುರಾಧ ಬಂದರೆ ಮನೋರೋಗ ಹೋಗುತ್ತೆ ಅಂತ, ಅಂದರೆ ಹಿಂಗಾರದಲ್ಲೇ ಕೊನೆಯ ಮಳೆ, ಆದ್ದರಿಂದ ಇದೊಂದು ಬಂದುಬಿಟ್ಟು ಅವ್ರ ಸಮಾಧಾನ, ಇಲ್ಲಾಂದರೆ ಸಮಾಧಾನ ಆಗೋದಿಲ್ಲ, ಯಾಕಂದರೆ ಬರೆದಿದ್ರೆ ಈ ಕೈಗೆ ಬಂದ ಬೆಳೆ ಬಾಯಿಗೆ ಬರೋದಿಲ್ಲ ಅನ್ನೋದು ಇದೆ. ಆ ಥರ ಅನುರಾಧ ಬಂದರೆ ನಮ್ಮ ರಾಗಿ ನಮ್ಮದು, ಅನುರಾಧ ಬಂದರೆ ಬಿತ್ತಿದಷ್ಟೇ ಬೆಳೆ ಸಿಗುತ್ತೆ ಅಂತ. ಅದು ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಿತ್ತಿರ್ತೀವೋ ಅದಷ್ಟು ಬೆಳೆ ಸಿಗುತ್ತೆ ಅಂತ. ಹೀಗೆ ಈ ಥರ ಎಲ್ಲ ಮಳೆಗಳಲ್ಲೂ ಒಂದು ಬೇರೆ ಬೇರೆ ಆದಂಥ ಗಾದೆಗಳಿದೆ, ಮತ್ತು ಬೇರೆ ಬೇರೆ ಆದಂಥ ಗುಣಗಳನ್ನು ನಾವಿಲ್ಲಿ ಕಾಣ್ತೇವೆ. ಕೆಲವು ಬೇಕು ಅನ್ನಿಸ್ತದೆ, ಕೆಲವು ಬೇಡ ಅನ್ನಿಸ್ತದೆ, ಕೆಲವೊದಕ್ಕೆ ಮಾತ್ರ ಬೇಕು, ಕೆಲವೊದಕ್ಕೆ ಬೇಡ, ಹೀಗೆ ಕೆಲವಷ್ಟು ವೈಚಿತ್ರ್ಯಗಳನ್ನು ನಾವು ಮಳೆಗಳಲ್ಲಿ ಕಾಣ್ತೇವೆ. ಮತ್ತು ಅದನ್ನು ಅನುಸರಿಸಿಕೊಂಡು ಬದುಕು ನಡೆಸಿರುವಂಥ ಬದುಕಿನಲ್ಲೂ ಸಹ ಆ ವ್ಯತ್ಯಾಸಗಳನ್ನು ಕಾಣ್ತೇವೆ. ಅದಕ್ಕೆ ಹೊಂದಿಸ್ಕೊಂಡು ಹೇಗೆ ಹೋಗಬೇಕು ಅನ್ನೋದನ್ನು ಈ ಗಾದೆ ನಮಗೆ ಹೇಳ್ಕೊಡುತ್ತೆ ಅಂತ ಹೇಳ್ತಾ ಇಲ್ಲಿವರೆಗೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.
5: ಇವತ್ತಿನ ಗಾದೆ ಮಾತುಗಳಲ್ಲಿ ಎಲ್ಲ ಮಳೆಗಳ ಕುರಿತು ಇರುವಂತಹ ಗಾದೆ ಮಾತಿನ ಕುರಿತಾಗಿ ಮಾಹಿತಿಯನ್ನ ತಿಳಿಸಿದಂತಹ ದಿನೇಶ್ ಹೊಸನಗರ್ ಇವರಿಗೆ ಧನ್ಯವಾದಗಳು.
3: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
7: ಪೊನ್ನಜ್ಜಿ, ಈ ದೇವಸ್ಥಾನ ಎಷ್ಟು ಚಂದ ಇದೆ ಅಲ್ವಾ?
8: ಪೊನ್ನಜ್ಜಿ, ಬಹಳ ಖುಷಿ ಆಯ್ತು ನಿನ್ ಜೊತೆ ದೇವಸ್ಥಾನಕ್ಕೆ ಬಂದಿದ್ದು.
9: ಪೊನ್ನಜ್ಜಿ ಜೊತೆ ದೇವಸ್ಥಾನ ಟ್ರಿಪ್ ಇವತ್ತು.
10: ಬನ್ನಿ ಮಕ್ಕಳೇ, ಮೊದಲು ದೇವಸ್ಥಾನದ ಕಟ್ಟಡ ಹೇಗಿದೆ ಅಂತ ನೋಡೋಣ.
11: ಆಯ್ತು ಪೊನ್ನಜ್ಜಿ.
10: ಮಕ್ಕಳೇ ನೋಡಿ, ದೇವಸ್ಥಾನದ ಹೊರಗಿನ ಪ್ರಾಂಗಣದ ಕೆತ್ತನೆಗಳನ್ನ ಕಣ್ಣಿಟ್ಟು ನೋಡಿ, ಎಷ್ಟು ಚಂದ ಇದೆ ಅಲ್ವಾ?
12: ಹೌದು, ಅಲ್ಲಿ ಕಲ್ಲಿನ ಕುದುರೆಗಳ ಸಾಲ್ಗಳಿವೆ.
13: ಕೆಳಗ್ ನೋಡು, ಸೊಂಡಿಲು ಎತ್ತಿದ ಆನೆಗಳ ಪಂಕ್ತಿ.
12: ಇಲ್ಲಿ ನರ್ತನೆ ಮಾಡ್ತಾ ಇರೋ ಶಿಲಾಬಾಲಕಿಯರು.
13: ಪೊನ್ನಜ್ಜಿ ಪೊನ್ನಜ್ಜಿ, ಇಲ್ಲಿ ನೋಡಿ, ಒಬ್ಬ ರಾಕ್ಷಸನ ಮುಖ ಇದೆ ಇಲ್ಲಿ.
14: ಹೌದಲ್ವಾ, ದೇವಸ್ಥಾನದಲ್ಲಿ ಈ ರಾಕ್ಷಸನ ಮುಖವನ್ನು ಯಾಕೆ ಎತ್ತಿದ್ದಾರೆ?
10: ಹಾ, ಆ ರಾಕ್ಷಸನ ಬಗ್ಗೆ ಒಂದು ಕತೆ ಇದೆ ಮಕ್ಕಳೇ.
11: ಹೌದಾ?
10: ಬನ್ನಿ ಬನ್ನಿ, ಇವತ್ತು ದೇವಸ್ಥಾನದ ಈ ಕಟ್ಟೆ ಮೇಲೆ ಕೂತು ಆ ಕಥೆಯನ್ನ ಹೇಳ್ತೀನಿ. ಕತೆ ಹೇಳೋ ಈ ಜಾಗನೂ ಚಂದ ಇದೆ, ಕತೆನೂ ಚಂದ ಇದೆ, ಕೇಳಿ ಈ ಕತೆನ. ಹಿಂದೂ ದೇವಾಲಯಗಳ ಗರ್ಭಗುಡಿಯ ಪ್ರಭಾವಳಿಯಲ್ಲಿ, ಗೋಪುರಗಳಲ್ಲಿ, ಮುಖದ್ವಾರದ ಮುಂಗಟ್ಟುಗಳಲ್ಲಿ ವಿಚಿತ್ರವಾದ ರಾಕ್ಷಸನ ಮುಖವನ್ನು ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಕೋರೆ ದಾಡಿಯ ನಾಲಿಗೆಯನ್ನು ಹೊರಚಾಚಿದ ಮುಖದ ಆ ರಾಕ್ಷಸನ ಹೆಸರು ಕೀರ್ತಿಮುಖ ಅಂತ ಆಗಿದೆ. ದೇವಸ್ಥಾನದಂತಹ ಪೂಜನೀಯ ಸ್ಥಳಗಳಲ್ಲಿ, ವಾಸ್ತುಶಿಲ್ಪಗಳಲ್ಲಿ ಈ ಮುಖವನ್ನು ಯಾಕೆ ಕೆತ್ತಿದ್ದಾರೆ ಅನ್ನೋ ಪ್ರಶ್ನೆ ನಮಗೆಲ್ಲ ಮೂಡೋದು ಸಹಜ. ಆದರೆ ಅದಕ್ಕೊಂದು ಸುಂದರವಾದ ಪುರಾಣ ಕಥೆ ಇದೆ ಮಕ್ಕಳೇ. ಈ ಕತೆ ಶಿವಪುರಾಣದಲ್ಲಿ ನಮಗೆ ಲಭ್ಯವಾಗುತ್ತೆ. ಅಸುರ ಜಲಂಧರ ವೃಂದಾಳಪತಿ ಶುಕ್ರಾಚಾರ್ಯರ ಪರಮ ಆಪ್ತ ಶಿಷ್ಯ. ಅವನು ಶಿವನ ಪುತ್ರನೂ ಹೌದು, ಆದರೆ ತಂದೆಯ ವಿರುದ್ಧ ಕತ್ತಿ ಮಸಿತಾ ಇದ್ದ ಆ ಭೂಪ. ಒಂದ್ಸಲ ಆತ ಪಾರ್ವತಿಯನ್ನು ನೋಡಿ ಮೋಹಿಸಿ ಅವಳನ್ನು ಮದುವೆಯಾಗಿ ಅವಳನ್ನು ತನ್ನ ಅರಮನೆಯ ಶೋಭೆಯನ್ನಾಗಿ ಮಾಡಿಕೊಳ್ಬೇಕು ಅಂತ ಮುಂದಾಗ್ತಾನೆ. ಅಸುರರ ಉಪಟಳ ಹೆಚ್ಚಾದಾಗ ಅವರ ಹುಟ್ಟಡಗಿಸ್ತಾ ಇದ್ದ ತಂದೆ ಶಿವನ ಮೇಲೆ ಅವನ ಒಂದು ಕಣ್ಣು ಸದಾ ನೆಟ್ಟಿರ್ತಿತ್ತು. ದಾನವರ ಹಂತಕನಾದ ಶಿವನನ್ನ ಮುಗಿಸಿ ಬಿಡಬೇಕು ಅನ್ನುವಂಥ ಹಠ ಹುನ್ನಾರ ಅವನದ್ದಾಗಿತ್ತು. ಒಂದ್ಸಲ ಅವನ ದೃಷ್ಟಿ ಧ್ಯಾನಸ್ಥನಾದ ಶಿವನ ಮೇಲೆ ಬೀಳತ್ತೆ. ಆ ಶಿವನ ಮುಡಿಯಲ್ಲಿದ್ದ ಚಂದ್ರನ ಪ್ರಭೆಯ ಛಾಯೆ ಶಿವನ ಮೇಲೆ ಹರಡಿಕೊಂಡಿತ್ತು. ಚಂದ್ರ ಹರಡಿದ ಬೆಳದಿಂಗಳು ಬಹಳ ಮನೋಹರವಾಗಿ ಸುತ್ತಲೆಲ್ಲ ಚೆಲ್ಲಿತ್ತು. ಮಹಾದೇವನ ಶಿರದ ಮುಕುಟ ಮಣಿಯಂತೆ ಸದಾ ಶೈತ್ಯ ಕಿರಣಗಳ, ಅಂದರೆ ತಂಪು ಕಿರಣಗಳ ಪುಂಜದ ಹಾಗೆ ಇದ್ದ ಚಂದ್ರನ ಮೇಲೆ ಜಲಂಧರನ ಕಣ್ಣು ಬೀಳುತ್ತೆ. ಅದನ್ನು ಕಿತ್ತು ತನಗಾಗಿ ತರೋ ಹಾಗೆ ತನ್ನ ಪ್ರಾಣ ಸ್ನೇಹಿತ ರಾಹುವಿಗೆ ತಿಳಿಸ್ತಾನೆ. ತನ್ನ ಗೆಳೆಯನ ಮಾತನ್ನ ಪಾಲಿಸೋದಕ್ಕಾಗಿ ರಾಹು ಸೀದ ಕೈಲಾಸಕ್ಕೆ ಬರ್ತಾನೆ. ಧ್ಯಾನದಲ್ಲಿ ಮುಳುಗಿ ಹೋದ ಶಿವನ ತಲೆಯ ಮೇಲೆ ಶೋಭಿಸ್ತಾ ಇದ್ದ ಚಂದ್ರನನ್ನ ಕೀಳೋಕೆ ರಾಹು ಮುಂದಾಗ್ತಾನೆ. ಔಸರದಲ್ಲಿ ಶಿವನ ಮುಡಿಗೆ ಕೈ ಹಾಕಿದಾಗ ಶಿವನ ಧ್ಯಾನಕ್ಕೆ ಭಂಗ ಉಂಟಾಗುತ್ತೆ. ಆತ ಎಚ್ಚೆತ್ತು ಕಣ್ಣನ್ನು ತೆರೆದಾಗ ರಾಹು ಚಂದ್ರನನ್ನು ಕೀಳುವ ಹವಣಿಕೆಯಲ್ಲಿದ್ದ. ತನ್ನ ತಪೋಭಂಗ ಆಗಿದ್ದಕ್ಕೆ ಮತ್ತೆ ತನ್ನ ಮುಡಿಗೆ ಕೈ ಹಾಕಿ ಚಂದ್ರನನ್ನು ಅಪಹರಿಸಲು ಯತ್ನ ಮಾಡಿದ್ದಕ್ಕಾಗಿ ಶಿವನ ಕೋಪಾಗ್ನಿ ಉಕ್ಕಿ ಹರಿಯುತ್ತೆ. ಆತ ತನ್ನ ಮೂರನೆಯ ಕಣ್ಣನ್ನು ತೆರಿತಾನೆ. ಆಗ ಸ್ಫೋಟಿಸಿದ ಕಣ್ಣಿನ ಜ್ವಾಲೆಯಲ್ಲಿ ಸಿಂಹಮುಖಿ ಅನ್ನೋ ಒಬ್ಬ ರಾಕ್ಷಸ ಹುಟ್ಕೊಳ್ತಾನೆ.
12: ಇದಪ್ಪ ಮಜಾ, ಈ ಕಥೆಯಲ್ಲಿ ಶಿವನ ಕಣ್ಣಿಂದ ಬಾಯಿಂದ ಬೆವರಿಂದ ರಾಕ್ಷಸರು ಹುಟ್ಟುತ್ತಾರೆ.
14: ಇದೆಲ್ಲ ನಿಜನಾ ಪೊನ್ನಜ್ಜಿ?
10: ಇದು ಪುರಾಣದ ಕತೆ, ಹೀಗೆ ಅಂತ ಹೇಳ್ತಾರೆ, ನಾವು ಕೇಳ್ಕೊಂಡು ಬರ್ತೀವಿ. ಇದೆಲ್ಲ ಪೂರ್ತಿ ಸುಳ್ಳು ಅಂತ ಹೇಳಕ್ಕೂ ಬರಲ್ಲ. ಈಗೆಲ್ಲ ಮೇಕೆ ಶರೀರದ ಭಾಗದಿಂದ ಹೊಸ ಮೇಕೆಯನ್ನು ಸೃಷ್ಟಿ ಮಾಡಿದ್ರು ಅಂತ ನಾವು ಕೇಳಿಲ್ವಾ? ಹಾಗೆ ಹಾಗಿದ್ಮೇಲೆ ಇದು ಸತ್ಯ ಇರಬಹುದು. ನಿರಂತರ ತಪಶಕ್ತಿಯಿಂದ ಅಂತಹ ಶಕ್ತಿಯನ್ನು ಪಡೆದಿರಬಹುದು. ಅದಿರಲಿ, ಮುಂದಿನ ಕತೆ ಕೇಳಿ. ಈಗ ಶಿವ ತನ್ನ ತಪಸ್ಸನ್ನು ಕೆಡಿಸಿ ಚಂದ್ರನ ಹರಣಕ್ಕೆ ಕೈ ಹಾಕಿದ ರಾಹುವನ್ನು ನುಂಗಿಬಿಡು ಅಂತ ಆ ರಾಕ್ಷಸನಿಗೆ ಆಜ್ಞೆ ಮಾಡ್ತಾನೆ. ಕೋಪತಪ್ತ ಶಿವನ ಮಾತಿನಿಂದ ರಾಹು ನಖಶಿಕಾಂತವಾಗಿ ನಡುಗಿಬಿಟ್ಟ. ಕೂಡಲೇ ಆತ ಶಿವನ ಪಾದಗಳಿಗೆ ಎರಗಿ, ನನ್ನಿಂದ ಮಹಾ ಅಪರಾಧವಾಗಿದೆ, ನನ್ನನ್ನು ರಕ್ಷಿಸು ಮಹಾದೇವ ಅಂತ ಮೊರೆ ಇಡ್ತಾನೆ. ಶಿವನಾದರೂ ಬೋಳೆ ಶಂಕರ, ಅವನ ಕೋಪ ಕ್ಷಣ ಮಾತ್ರದ್ದಾಗಿತ್ತು. ಆತ ಕರ್ಗಿಬಿಡ್ತಾನೆ. ಕ್ಷಮೆ ಯಾಚಿಸಿದವರ ಮೇಲೆ ಅವನ ಕೃಪಾದೃಷ್ಟಿ ಸದಾ ಹರಿದು ಬಿಡ್ತಾ ಇತ್ತು. ತಣ್ಣಗಾದ ಶಿವ ರಾಹುವನ್ನು ಕ್ಷಮಿಸಿ ಸಿಂಹಮುಖಿಗೆ ರಾಹುವನ್ನು ತಿನ್ನಬೇಡ ಅಂತ ಹೇಳ್ತಾನೆ. ಆದರೆ ಅಷ್ಟರಲ್ಲಿ ಸಿಂಹಮುಖಿಗೆ ಬಹಳ ಹಸಿವೆ ಆಗ್ಬಿಟ್ಟಿತ್ತು. ಆತ, ಪರಶಿವನೇ, ನನಗೀಗ ತಾಳಲಾರದಷ್ಟು ಹಸಿವೆ ಆಗ್ತಾ ಇದೆ. ನನ್ನ ಹಸಿವನ್ನು ನೀಗಿಸಿದರೆ ಮಾತ್ರ ನಾನು ರಾಹುವನ್ನು ಬಿಡುತ್ತೇನೆ, ಇಲ್ಲದಿದ್ದರೆ ರಾಹು ನನ್ನ ಹಸಿವಿಗೆ ಆಹಾರವಾಗ್ತಾನೆ ಅಂತ ಹಸಿವಿನಿಂದ ತಳಮಳಿಸ್ತಾ ಹೇಳ್ತಾನೆ. ಆಗ ಶಿವ, ನೀನು ನಿನ್ನನ್ನೇ ತಿಂದು ನಿನ್ನ ಹಸಿವನ್ನು ತೀರಿಸ್ಕೋ ಅಂತ ಹೇಳ್ಬಿಟ್ಟ. ಶಿವನ ಆಜ್ಞೆಯನ್ನು ಪಾಲಿಸ್ತಾ ಸಿಂಹಮುಖಿ ತನ್ನಂತಾನೇ ಕಾಲಿನ ಭಾಗದಿಂದ ಆರಂಭಿಸಿ ಮೊದಲು ಕಾಲು, ನಂತರ ಹೊಟ್ಟೆ, ಆಮೇಲೆ ಎದೆ ಭಾಗ, ಹೀಗೆ ಒಂದೊಂದಾಗಿ ತಿನ್ನೋಕೆ ಶುರು ಮಾಡ್ದ. ಕೊನೆಗೆ ತನ್ನೆರಡು ಕೈಗಳನ್ನು ತಿನ್ನೋಕೆ ಶುರು ಮಾಡ್ದ. ಅದನ್ನು ಮುಗಿಸಿ ಇನ್ನೇನು ತನ್ನ ಮುಖಭಾಗವನ್ನು ತಿನ್ನಬೇಕು, ಆಗ ಶಿವ ತಿನ್ನೋದನ್ನು ನಿಲ್ಲಿಸು ಅಂತ ಆದೇಶವನ್ನು ನೀಡ್ತಾನೆ. ಹೀಗೆ ಕೊನೆಗೆ ತಿನ್ನದೇ ಉಳಿದಿದ್ದು ಸಿಂಹಮುಖಿಯ ಮುಖಭಾಗ ಮಾತ್ರ ಆಗಿತ್ತು. ಆಗ ಶಿವ ಮೆಚ್ಚಿ ತಿನ್ನದೇ ಉಳಿದ ಸಿಂಹಮುಖಿಯ ವದನಕ್ಕೆ ಕೀರ್ತಿಮುಖ ಅನ್ನೋ ಬಿರುದನ್ನು ನೀಡ್ತಾನೆ. ತನ್ನನ್ನು ತಾನು ಇಲ್ಲವಾಗಿಸಿಕೊಂಡ ಆ ರಕ್ಕಸನ ಮುಖ ದೇಗುಲಗಳಲ್ಲಿ ಕೀರ್ತಿಮುಖವಾಗಿ ಶೋಭಿಸಲಿ ಅಂತ ಆಶೀರ್ವಾದವನ್ನು ಮಾಡ್ತಾನೆ. ಹೀಗೆ ದೇವಾಲಯಗಳ ಗರ್ಭಗುಡಿಯ ಪ್ರಭಾವಳಿಯಲ್ಲಿ ಅಲಂಕರಿಸಲ್ಪಡುವ ಕೀರ್ತಿಮುಖ ಕೇವಲ ಅಲಂಕಾರಕ್ಕಾಗಿ ಮಾತ್ರ ಇಲ್ಲ ಮಕ್ಕಳೇ, ಮನುಷ್ಯನ ಆತ್ಮೋನ್ನತಿಯ ದ್ಯೋತಕವಾಗಿ ಇದ್ದು ಜೀವನದ ಪಾಠವನ್ನು ಜಗತ್ತಿಗೆ ಸಾರಲಿ ಅನ್ನೋದು ಶಿವನ ಆಶಯವಾಗಿತ್ತು. ಮನುಷ್ಯನ ಆತ್ಮೋನ್ನತಿಯಾಗಬೇಕಾದ್ರೆ ಆತ ತನ್ನ ಅಹಂಕಾರವನ್ನು ಇಲ್ಲವಾಗಿಸಬೇಕು. ತನ್ನ ದೇಹವನ್ನು ತಾನೇ ತಿಂದು ಮುಗಿಸಿದ ಸಿಂಹಮುಖಿ ರಾಕ್ಷಸನ ಹಾಗೆ ನಾವು ನಮ್ಮೊಳಗಿನ ಅಹಮ್ಮನ್ನು ನೀಗಿಸಿಕೊಳ್ಬೇಕಾಗತ್ತೆ. ಆಗ ಮಾತ್ರ ನಮ್ಮ ಆತ್ಮೋನ್ನತಿ ಆಗೋಕ್ಕೆ ಸಾಧ್ಯ ಅನ್ನುವ ಸಂದೇಶವನ್ನು ಕೀರ್ತಿಮುಖ ಇವತ್ತೂ ಕೂಡ ಜಗತ್ತಿಗೆ ಸಾರ್ತಾ ಇದೆ ಮಕ್ಕಳೇ.
9: ಓಹೋ, ಆ ರಾಕ್ಷಸನ ಇವನು
15: ಈಗ ಅರ್ಥಾಯ್ತು ಯಾಕೆ ದೇವಸ್ಥಾನದಲ್ಲಿ ರಾಕ್ಷಸನ ಮುಖ ಇದೆ ಅಂತ.
10: ಹೌದು ಮಕ್ಕಳೇ, ಅಹಂಕಾರ ಅನ್ನೋದು ಆಧ್ಯಾತ್ಮಿಕ ಜೀವನಕ್ಕೆ ಇರುವ ಒಂದು ದೊಡ್ಡ ಅಡ್ಡಗಲ್ಲು. ಅದನ್ನು ತೊಡೆದು ಹಾಕಿ ಮುನ್ನೆಡೆದರೆ ಮಾತ್ರ ಆತ್ಮದ ಉದ್ಧಾರ ಆಗೋಕೆ ಸಾಧ್ಯ.
16: ಹೌದಲ್ವಾ?
10: ಹಾ, ಕತೆ ಕೇಳ್ತಾ ಇಲ್ಲೇ ಕೂತ್ಬಿಟ್ವಲ್ಲ ನೋಡಿ, ಮಂಗಳಾರತಿಯೇ ಆಗ್ತಾ ಇರಬೇಕು. ಗಂಟೆ ಶಬ್ದ ಕೇಳಿಸ್ತಾ ಇದೆ. ದೇವರ ದರ್ಶನ ಮಾಡಿ ಮಂಗಳಾರತಿ ತಗೊಳ್ಳೋಣ. ಬನ್ನಿ ಬನ್ನಿ ಬನ್ನಿ.
16: ಆಯ್ತು ಪೊನ್ನಜ್ಜಿ.
17: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
0: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಪಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
9: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
8: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
9: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
10: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
11: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗ ನಗರ ಪ್ರಜ್ಞಾ ಬುಕ್ ಗ್ಯಾಲರಿ ವತಿಯಿಂದ ನಾಡಿನ ಖ್ಯಾತ ಬರಹಗಾರರು, ಹಣಕಾಸು ತಜ್ಞರಾದ ರಂಗಸ್ವಾಮಿ ಮೂಕನಹಳ್ಳಿ ಅವರೊಂದಿಗೆ ಹಣಕಾಸು ನಿರ್ವಹಣೆ ಬಗ್ಗೆ ಹಾಗೂ ಪುಸ್ತಕಗಳ ಕುರಿತು ಮಾತುಕತೆ ಹಾಗೂ ಓದುಗರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು 25 ಸಂಜೆ 5:30 RTO ರಸ್ತೆಯ ಸರ್ಕಾರಿ ನೌಕರರ ಜಿಲ್ಲಾ ಸಂಘದ ನೆಲಮಾಳಿಗೆಯ ಪ್ರಜ್ಞಾ ಬುಕ್ ಗ್ಯಾಲರಿ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಖ್ಯೆ 9844661726 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪ್ರಸಕ್ತ 2026-27 ಸಾಲಿನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಬೆಳೆಯಲ್ಲಿ ಎಲೆ ಚುಕ್ಕಿ ರೋಗ ನಿಯಂತ್ರಣಕ್ಕಾಗಿ ವಿವಿಧ ಶಿಲೀಂದ್ರನಾಶಕ ಔಷಧಿಯನ್ನ ಖರೀದಿಸಿದ ಜಿಲ್ಲೆಯ ರೈತರಿಂದ ತೋಟಗಾರಿಕೆ ಇಲಾಖೆಯು ಅರ್ಜಿಯನ್ನ ಆಹ್ವಾನಿಸಿದೆ. ಮಾರ್ಗಸೂಚಿ ಅನುಸಾರ ರೈತರು 1 ಎಕರೆಗೆ ಕನಿಷ್ಠ ರು 2,000 ಮೌಲ್ಯದ ಶಿಲೀಂದ್ರನಾಶಕವನ್ನು ಖರೀದಿಸಬಹುದಾಗಿದ್ದು, ಖರೀದಿ ವೆಚ್ಚಕ್ಕೆ 30 ಪ್ರತಿ ಎಕರೆಗೆ ಗರಿಷ್ಠ 600 ಸಹಾಯಧನ ಸಿಗಲಿದೆ. ಪ್ರತಿಯೊಬ್ಬ ಫಲಾನುಭವಿಯೂ ಗರಿಷ್ಠ 5 30%, ಅಂದರೆ ಗರಿಷ್ಠ 3,000 ಸಹಾಯಧನ ಪಡೆಯಲು ಅರ್ಹರಾಗಿರುತ್ತಾರೆ. ಈ ಸಹಾಯಧನವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಯೋಜನೆಯ ಲಾಭ ಪಡೆಯಲು ಇಚ್ಛಿಸುವ ರೈತರು ತಾಲೂಕಿನ ತೋಟಗಾರಿಕೆ ಇಲಾಖೆಯಲ್ಲಿ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು. ಪಹಣಿ, ಆಧಾರ್ ಕಾರ್ಡ್, GST ಬಿಲ್, ಜಾತಿ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ 0818227279415 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು 2026-27 ಸಾಲಿನ ಸಾಮಾನ್ಯ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಉಪ ಯೋಜನೆಯಡಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಕಲಾವಿದರಿಗೆ ಸಹಾಯಧನ ನೀಡಲು ಅರ್ಜಿಯನ್ನು ಆಹ್ವಾನಿಸಿದೆ. ನಾಡಿನ ಭಾಷಾ ಸಂವರ್ಧನೆ, ಕಲೆ, ಸಾಹಿತ್ಯ, ಸಂಗೀತ, ಜಾನಪದ ಮತ್ತು ನೃತ್ಯ ಪ್ರಕಾರಗಳನ್ನು ಉಳಿಸಿ ಬೆಳೆಸಲು ರಾಜ್ಯದಾದ್ಯಂತ ಹಾಗೂ ಹೊರ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೋಂದಾಯಿತ ಸಂಘ ಸಂಸ್ಥೆಗಳಿಗೆ ಸಹಾಯಧನ ನೀಡಲಾಗುವುದು. ಜೊತೆಗೆ ಕಲಾವಿದರಿಗೆ ವಾದ್ಯ ಪರಿಕರ ಹಾಗೂ ವೇಷಭೂಷಣ ಮತ್ತು ಚಿತ್ರಕಲೆ, ಶಿಲ್ಪಕಲೆ, ಕಲಾಕೃತಿಗಳ ಪ್ರದರ್ಶನ ಆಯೋಜಿಸಲು ಸಹಾಯಧನ ಒದಗಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 20 ಕೊನೆಯ ದಿನಾಂಕವಾಗಿದ್ದು, ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಇಲಾಖೆಯ ಕಚೇರಿಯಲ್ಲಿ ನೇರವಾಗಿ ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲ. ನಿಗದಿತ ದಿನಾಂಕದ ನಂತರ ಬರುವ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. ಅರ್ಜಿ ಸಲ್ಲಿಕೆಗೆ ಸಂಬಂಧಿಸಿದ ಮಾರ್ಗಸೂಚಿಗಳನ್ನು ಸೇವಾ ಸಿಂಧು ಪೋರ್ಟಲ್ ಹಾಗೂ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0802444104 ಅಥವಾ 0802223530 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗದ ಪ್ರತಿಷ್ಠಿತ ಗಾಂಧಿ ಬಜಾರಿನ ರಾಮಣ್ಣ ಶ್ರೇಷ್ಠ ಕಲ್ಯಾಣ ಮಂದಿರ ಮುಂಭಾಗದಲ್ಲಿ ಬೆಳಗ್ಗೆ 6-10 ಮತ್ತು ಮಧ್ಯಾಹ್ನ 3-6 ಟ್ರಾಫಿಕ್ ಹೆಚ್ಚಿರುತ್ತದೆ. ಜೊತೆಗೆ ಬೆಳಗ್ಗೆ ಶಾಲಾ ಮಕ್ಕಳು ಹೋಗುವ ಸಂದರ್ಭ ಹಾಗೂ ಇಲ್ಲಿ ಗಣಪತಿ ದೇವಸ್ಥಾನ ಇರುವುದರಿಂದ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರುವ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತದೆ. ಇಲ್ಲಿ ತಿಂಡಿಗಾಡಿಗಳು ಸಹ ಇದ್ದು ಈ ಭಾಗದಿಂದ ಸುತ್ತಮುತ್ತ ಕೆಲಸಕ್ಕೆ ಹೋಗುವವರು ತಿಂಡಿ ಸೇವಿಸಲು ಬರುತ್ತಾರೆ. ಈ ಸಮಯದಲ್ಲಿ ಟ್ರಾಫಿಕ್ ಹೆಚ್ಚಾಗುತ್ತಿರುವುದು ಕಂಡುಬರುತ್ತಿದೆ. ಈ ಭಾಗದಲ್ಲಿರುವ ಮನೆಯ ಮತ್ತು ಅಂಗಡಿಯವರ ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳನ್ನು ಪಾರ್ಕಿಂಗ್ ಮಾಡುತ್ತಾರೆ. ಆದ ಕಾರಣ ಮಕ್ಕಳಿಗೆ ಬರುವ ಬಸ್ಸುಗಳು ಮತ್ತು ಬೇರೆ ವಾಹನಗಳಿಗೆ ಜೊತೆಗೆ ಸಾರ್ವಜನಿಕರಿಗೆ ಓಡಾಡಲು ತೊಂದರೆ ಆಗುತ್ತಿದೆ. ಮಕ್ಕಳು ಬಸ್ ಹತ್ತುವ ಸಂದರ್ಭದಲ್ಲಿ ಅಪಘಾತಗಳಾಗುವ ಸಾಧ್ಯತೆ ಇದೆ. ಆದ್ದರಿಂದ ಬೆಳಗ್ಗೆ 6-10 ಮತ್ತು ಮಧ್ಯಾಹ್ನ 3-6 ವಾಹನಗಳ ಪಾರ್ಕಿಂಗ್ ಮತ್ತು ಜಂಜಾಟ ಕಡಿಮೆಯಾದರೆ ಟ್ರಾಫಿಕ್ ಕೂಡ ಕಡಿಮೆಯಾಗುತ್ತದೆ. ಕೂಡಲೇ ಸಂಚಾರಿ ಇಲಾಖೆ ಈ ಬಗ್ಗೆ ಗಮನ ಹರಿಸಿ ಟ್ರಾಫಿಕ್ ಪೊಲೀಸರನ್ನು ನೇಮಕ ಮಾಡಿದರೆ ಮುಂದಾಗುವ ಅನಾಹುತ ತಪ್ಪಿಸಬಹುದು ಹಾಗೂ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಂತಾಗುತ್ತದೆ. ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಆವರಣದಲ್ಲಿ ವಾಹನ ನಿಲುಗಡೆ ಮಾಡದಂತೆ ತಕ್ಷಣ ಅವರಿಗೆ ಎಚ್ಚರಿಕೆ ನೀಡಬೇಕೆಂದು ಸಮಾಜ ಸೇವಕ ಕಾಯಕಯೋಗಿ ಚನ್ನಬಸಪ್ಪ ವಿನಂತಿಸಿದ್ದಾರೆ. ಮುಂದಿನ ವಿವರ. ರಾಜ್ಯ ಸರ್ಕಾರವು ಯುವಜನರಲ್ಲಿ ಕ್ರೀಡೆ, ವೈಜ್ಞಾನಿಕ ಮನೋಭಾವ, ಸಂಸ್ಕೃತಿ, ಸಾಮಾಜಿಕ ಸಾಮರಸ್ಯ, ಸಂವಿಧಾನದ ಮೌಲ್ಯಗಳು ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವ ಸದುದ್ದೇಶದಿಂದ ರಾಜ್ಯಾದ್ಯಂತ 10,000 ಭಾರತ್ ಜೂಡೋ ಯುವಕ ಸಂಘಗಳನ್ನು ಸ್ಥಾಪಿಸಲು ಮಾರ್ಗಸೂಚಿ ಹೊರಡಿಸಿದ್ದು, ಶಿವಮೊಗ್ಗ ಜಿಲ್ಲೆಯ ನಗರ, ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಂಘಗಳನ್ನು ರಚಿಸಲು ಉದ್ದೇಶಿಸಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿ ಕಟ್ಟಿ ಹೇಳಿದರು. ಭಾರತ್ ಜೋಡೋ ಯುವಕ ಸಂಘಗಳ ರಚನೆಗೆ ಸಂಬಂಧಿಸಿದಂತೆ ಏರ್ಪಡಿಸಲಾಗಿದ್ದ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಂಘದ ಸದಸ್ಯರಾಗಲು ಕನಿಷ್ಠ 16 ಗರಿಷ್ಠ 35 ವರ್ಷದೊಳಗಿನ ಯುವಕ ಯುವತಿಯರಿಗೆ ಅವಕಾಶವಿದ್ದು, ಪ್ರತಿ ಸಂಘದಲ್ಲಿ ಕನಿಷ್ಠ 100-250 ಯುವ ಸದಸ್ಯರು ಇರಲಿದ್ದಾರೆ. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಹಾಗೂ ನಗರ ಪ್ರದೇಶಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಸಂಘಗಳನ್ನು ರಚಿಸಬಹುದಾಗಿದೆ ಎಂದ ಅವರು, ಪ್ರತಿ ಸಂಘಕ್ಕೆ ಸರ್ಕಾರವು ವಾರ್ಷಿಕವಾಗಿ 10,00,000 ಅನುದಾನವನ್ನು 3 ಕಂತುಗಳಲ್ಲಿ ಸಂಘದ ಬ್ಯಾಂಕ್ ಅಕೌಂಟ್ಗೆ ಜಮೆ ಮಾಡಲಿದೆ ಎಂದರು. ಭಾರತ್ ಜೂಡೋ ಯುವ ಸಂಘಗಳ ಮೂಲಕ ಯುವಜನರಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಿ ಅವರನ್ನು ಸಬಲೀಕರಣಗೊಳಿಸಿ ನಾಡಿನ ಸತ್ಪ್ರಜೆಗಳಾಗಿ ರೂಪಿಸುವುದು ನಮ್ಮ ಉದ್ದೇಶ. ಅನುದಾನದ ಹಣವನ್ನು ಸ್ಪೋರ್ಟ್ಸ್ ಮೆಟೀರಿಯಲ್ಸ್, ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬೇಕಾದ ಉಪಕರಣಗಳು, ಕಂಪ್ಯೂಟರ್, ಇಂಟರ್ನೆಟ್ ಸೌಲಭ್ಯ, ಗ್ರಂಥಾಲಯ ಅಥವಾ ಸಂಘದ ಆಫೀಸ್ಗೆ ಬೇಕಾದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡಲು ಮಾತ್ರ ಬಳಸಬಹುದು. ತರಬೇತುದಾರರಿಗೆ ಗೌರವಧನವಿದೆ. ಪ್ರತಿ ಸಂಘದಲ್ಲಿ ಯುವಕರಿಗೆ ತರಬೇತುದಾರರನ್ನು ನೇಮಕ ಮಾಡಿಕೊಳ್ಳಲು ಅವಕಾಶವಿದೆ ಎಂದರು. ವಿಶೇಷವಾಗಿ ಕ್ರೀಡೆ ಮತ್ತು ಫಿಟ್ನೆಸ್ಗೆ ಸಂಬಂಧಿಸಿದ ಕ್ರೀಡಾಕೂಟಗಳು, ಯೋಗ ಶಿಬಿರಗಳು, ಸಾಂಪ್ರದಾಯಿಕ ಆಟಗಳ ಆಯೋಜನೆ, ಸಮುದಾಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸ್ವಚ್ಛತೆ, ಪರಿಸರ ಬದಲಾವಣೆ ಜಾಗೃತಿ ನಡೆಸಬೇಕು. ರಕ್ತದಾನ ಶಿಬಿರಗಳು, ಮಾನಸಿಕ ಆರೋಗ್ಯ ಜಾಗೃತಿ ಶಿಬಿರಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಾವೈಕ್ಯತೆ ಮೂಡಿಸುವ ಚಟುವಟಿಕೆಗಳನ್ನು ನಡೆಸಬೇಕು ಎಂದು ಅವರು ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ರೇಖ್ಯಾ ನಾಯ್ಕ್, ಕುವೆಂಪು ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಸಂಯೋಜಕಿ ಶುಭಾ ಮರವಂತೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಹಾಲಾಡಿ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ವಿಶ್ವಕರ್ಮ ಮಹಾಸಭಾದಿಂದ ಶಿವಮೊಗ್ಗ ಜಿಲ್ಲಾ ಕೃಷಿನಗರ, ವಿಶ್ವ ಬ್ರಾಹ್ಮಣ ಸಂಘ, ಅರಕೆರೆ ಕಾಳಿಕಾಂಬ ದೇವಾಲಯ ಸಮಿತಿ, ಗಾಂಧಿ ಬಜಾರ್, ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಸೇವಾ ಸಮಿತಿ ಹಾಗೂ ಶಿವಮೊಗ್ಗ ಜಿಲ್ಲೆಯ ವಿಶ್ವಕರ್ಮ ಸಮಾಜದ ಎಲ್ಲಾ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ 5 ಚಿಂತನ ಮಂಥನ ಕಾರ್ಯಕ್ರಮವನ್ನು ಜುಲೈ 25 ಬೆಳಗ್ಗೆ 11 ಗಾಂಧಿ ಬಜಾರ್ ಕಾಳಿಕಾ ಪರಮೇಶ್ವರಿ ಕೋಆಪರೇಟಿವ್ ಸೊಸೈಟಿಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಮಹಾಸಭಾದ ಅಧ್ಯಕ್ಷ ಅಗಸದಹಳ್ಳಿ ನಿರಂಜನಮೂರ್ತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿರಡಿ ಸಾಯಿಬಾಬಾ ಸೇವಾ ಸಮಿತಿ, ಶಿರಡಿ ಸಾಯಿಬಾಬಾ ಮಂದಿರ ಟ್ರಸ್ಟ್ ವತಿಯಿಂದ ಜುಲೈ 29 ಶಿವಮೊಗ್ಗ ನಗರದ ಬಿಎಚ್ ರಸ್ತೆ, ಸಾಯಿನಗರದ ಬಿದಿರೆ ವೃತ್ತ ಬಳಿಯ ದೇವಾಲಯ ಆವರಣದಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ ಪ್ರಕಟಣೆಯಲ್ಲಿ ತಿಳಿಸಿದೆ.
ಹೆಚ್ಚಿನ ಮಾಹಿತಿಗಾಗಿ 9845732240 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಮಲೆನಾಡು ಇತಿಹಾಸ ಸಂಶೋಧನಾ ಮತ್ತು ಅಧ್ಯಯನ ವೇದಿಕೆಯಿಂದ ಕರ್ನಾಟಕ ಸಂಘ ಹಾಗೂ ಶ್ರೀಗಂಧ ಸಂಸ್ಥೆಯ ಸಹಯೋಗದೊಂದಿಗೆ ಜುಲೈ 25ರಂದು ಸಂಜೆ 5:30 ಬಿಎಚ್ ರಸ್ತೆಯ ಕರ್ನಾಟಕ ಸಂಘ ಆವರಣದಲ್ಲಿ ಕನಕದಾಸರ ಅರಮನೆ ಉತ್ಖನನದ ಕುರಿತ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯದರ್ಶಿ ದಿಲೀಪ್ ನಾಡಿಗ್ ತಿಳಿಸಿದ್ದಾರೆ. ಮಲೆನಾಡು ಇತಿಹಾಸ ಸಂಶೋಧನೆ ಮತ್ತು ಅಧ್ಯಯನ ವೇದಿಕೆಯ ಅಧ್ಯಕ್ಷರು ಹಿರಿಯ ಇತಿಹಾಸ ಸಂಶೋಧಕ ಎಸ್ಜಿ ಸಾಮಕ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಆದಿಚುಂಚನಗಿರಿ ಮಠ ಜಿಲ್ಲಾ ಶಾಖೆಯ ನಾದಮಯಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಲಿದ್ದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವರು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಕೆನರಾ ಬ್ಯಾಂಕ್ ದೇಶಪಾಂಡೆ RST ಸಂಸ್ಥೆಯು ಗ್ರಾಮೀಣ ಭಾಗದ ಆಸಕ್ತ ಅಭ್ಯರ್ಥಿಗಳಿಗಾಗಿ 31 ದಿನಗಳ ಕಾಲ ಉಚಿತ ಫೋಟೋಗ್ರಾಫಿ ಮತ್ತು ವಿಡಿಯೋಗ್ರಾಫಿ ತರಬೇತಿಯನ್ನ ಆಯೋಜಿಸಿದ್ದು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ತರಬೇತಿ ಕಾರ್ಯಕ್ರಮವು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಪ್ರಾರಂಭವಾಗಲಿದ್ದು 18-50 ವರ್ಷ ವಯೋಮಿತಿಯ ಗ್ರಾಮೀಣ ಭಾಗದ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ತರಬೇತಿಯು ಸಂಪೂರ್ಣ ಉಚಿತವಾಗಿದ್ದು ಅಭ್ಯರ್ಥಿಗಳಿಗೆ ಊಟ ಮತ್ತು ವಸತಿ ಸೌಲಭ್ಯವನ್ನ ಒದಗಿಸಲಾಗುತ್ತದೆ. ತರಬೇತಿಯ ನಂತರ ಅಭ್ಯರ್ಥಿಗಳಿಗೆ ಸ್ವಯಂ ಉದ್ಯೋಗ ಪ್ರಾರಂಭಿಸಲು ಸಹಕಾರಿಯಾಗಲಿದೆ. ಆಸಕ್ತ ಅಭ್ಯರ್ಥಿಗಳು ಒಂದು ಬಿಳಿ ಹಾಳೆಯ ಮೇಲೆ ತಮ್ಮ ಹೆಸರು, ವಿಳಾಸ, ಜನ್ಮ ದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಯನ್ನ ಸ್ಪಷ್ಟವಾಗಿ ಬರೆದು ಅದನ್ನು ಫೋಟೋ ತೆಗೆದು ಕೆಳಗಿನ ವಾಟ್ಸ್ಆಪ್ ಸಂಖ್ಯೆಗೆ ಕಳುಹಿಸುವ ಮೂಲಕ ಅಥವಾ ಕರೆ ಮಾಡುವ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಮೊದಲು ಅರ್ಜಿ ಸಲ್ಲಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಕೆನರಾ ಬ್ಯಾಂಕ್ ದೇಶಪಾಂಡೆ RCT ಉದ್ಯೋಗ ವಿದ್ಯಾನಗರ ಹಳಿಯಾಳ, ಮೊಬೈಲ್ ಸಂಖ್ಯೆ 9483485489. ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಜುಲೈ 28 ವಿಶ್ವ ಹೆಪಟೈಟಿಸ್ ದಿನವಾಗಿದ್ದು ಇದರ ಅಂಗವಾಗಿ ಸವಳಂಗ ರಸ್ತೆಯ ಸುಶೋಧ ಆಸ್ಪತ್ರೆಯಲ್ಲಿ ಜುಲೈ 26 ಆಗಸ್ಟ್ 1 ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಉಚಿತ ಲಸಿಕೆ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಪ್ರದೀಪ್ ಕುಮಾರ್ ಜಿಕೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಪಟೈಟಿಸ್ ಬಿ ಮತ್ತು ಸಿ ಸೋಂಕು ಲಿವರ್ ಸಿರೋಸಿಸ್ ಹಾಗೂ ಲಿವರ್ ಕ್ಯಾನ್ಸರ್ಗಳ ಬಹುಮುಖ್ಯ ಕಾರಣವಾಗಿದೆ. ಈ ಸೋಂಕನ್ನ ಸ್ಯಾಂಪಲ್ ರಕ್ತ ಪರೀಕ್ಷೆ ಮೂಲಕ ಪತ್ತೆ ಹಚ್ಚಿ ಸಂಪೂರ್ಣವಾಗಿ ಗುಣಪಡಿಸಬಹುದು ಹಾಗೂ ಯಾರಿಗೂ ಹರಡದಂತೆ ತಡೆಗಟ್ಟಬಹುದು ಎಂದರು. ಜುಲೈ 26 ಆಗಸ್ಟ್ 1 ಬೆಳಗ್ಗೆ 9 ಸಂಜೆ 5 ಹೆಪಟೈಟಿಸ್ ಬಿ ಲಸಿಕೆಯ 3 ಡೋಸ್ಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಇದರ ಸದುಪಯೋಗವನ್ನ ಜಿಲ್ಲೆಯ ಜನರು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಅವರು ಈ ಕಾರ್ಯಕ್ರಮವನ್ನು ಸವಳಂಗ ರಸ್ತೆಯ ಸುಶೋಧ ಆಸ್ಪತ್ರೆಯಲ್ಲಿ ಬೆಳಗ್ಗೆ 9:30 ಉದ್ಘಾಟಿಸಲಿದ್ದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಮತ್ತು ಖ್ಯಾತ ನಟ ದಿಗಂತ ಮಂಚಾಲೆ ಭಾಗವಹಿಸಲಿದ್ದಾರೆ ಎಂದರು. ಡಾ ಅರ್ಜುನ್ ರಾವ್, ಕೃಷ್ಣಮೂರ್ತಿ, ಬಸವರಾಜ್, ಯಶವಂತ್ ಇತರರಿದ್ದರು. ಮುಂದಿನ ವಿವರ. ಕುವೆಂಪು ವಿಶ್ವವಿದ್ಯಾಲಯವು 2026-27 ಸಾಲಿನ ವಿವಿಧ ಸ್ನಾತಕೋತ್ತರ ಪದವಿ, ಸ್ನಾತಕೋತ್ತರ ಡಿಪ್ಲೊಮಾ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳ ಪ್ರವೇಶಾತಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನ ಜುಲೈ 31 ವಿಸ್ತರಿಸಿದೆ. ಸ್ನಾತಕೋತ್ತರ ಪದವಿ ರಿಪೀಟರ್ಸ್ ಪರೀಕ್ಷಾ ಫಲಿತಾಂಶಗಳು ಹಾಗೂ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳ ಪರೀಕ್ಷಾ ಫಲಿತಾಂಶ ಪ್ರಕಟಣೆ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕುಲಪತಿಗಳ ಅನುಮೋದನೆ ಪಡೆದು ಅರ್ಜಿ ಸಲ್ಲಿಕೆಯ ವೇಳಾಪಟ್ಟಿಯನ್ನು ಮರು ನಿಗದಿಪಡಿಸಲಾಗಿದೆ. ಜುಲೈ 31 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು ಮೆರಿಟ್ ಪಟ್ಟಿ ಪ್ರಕಟ ಆಗಸ್ಟ್ 10. ಅರ್ಹ ಹಾಗೂ ಆಸಕ್ತ ವಿದ್ಯಾರ್ಥಿಗಳು ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇಲ್ವಲ್ಲಪ್ಪ.
1: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
0: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
4: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
4: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧಾ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
1: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧಾ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8 7 7 7 3 6 4 5 ಗೆ ಕರೆ ಮಾಡಿ, ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧಾ ಆಸ್ಪತ್ರೆಯ ಬಲ ನೀಡಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೇ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಆತ್ಮೀಯ ಕೇಳುಗರೆಲ್ಲರೂ ಹೇಗಿದ್ದೀರಾ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳುವ ಹಾಗೆ ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಅಂತ ಹೇಳುವಾಗ ನನ್ನ ಕಣ್ಣ ಮುಂದೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ ಎಲ್ಲವನ್ನು ಕೂಡ ಒಳಗೊಂಡಿರುತ್ತೆ, ಎಲ್ಲವೂ ನೆನಪಾಗುತ್ತೆ. ಇದರೊಟ್ಟಿಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗಿದ್ಮೇಲೆ ಇವತ್ತು ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಜೀವಿಯ ಬಗ್ಗೆ ನಿಮ್ಮೊಟ್ಟಿಗೆ ಮಾಹಿತಿಯನ್ನ ಹಂಚಿಕೊಳ್ಳೋಣ ಅಂತ. ಇವತ್ತು ನಾವು

ಒಂದು ಕ್ಯೂಟ್ ಆಗಿರುವಂತ ತುಂಬಾನೇ ಸೋಮಾರಿ ಪ್ರಾಣಿಯ ಬಗ್ಗೆ ಮಾತಾಡೋಣ ಅಂತ, ಅದು ನಮ್ಮೆಲ್ಲರ ನೆಚ್ಚಿನ ಪಾಂಡಾ. ಹೌದು ಫ್ರೆಂಡ್ಸ್, ಈ ಬ್ಲಾಕ್ ಅಂಡ್ ವೈಟ್ ಕರಡಿಗಳ ಬಗ್ಗೆ ನಿಮ್ಗೆ ಗೊತ್ತಾ? ಪಾಂಡಗಳು ಎಷ್ಟು ತಿನ್ನುತ್ತೆ ಅಂದ್ರೆ, ಇವು ದಿನಕ್ಕೆ ಬರೋಬರಿ 12-16 ಗಂಟೆ ಬರೀ ಬಿದಿರಿನ ಎಲೆಗಳನ್ನೇ ತಿನ್ನೋದ್ರಲ್ಲಿ ಕಳೆಯುತ್ತೆ. ಅಂದ್ರೆ ಇವುಗಳಿಗೆ ಕೆಲ್ಸವೇ ಇಲ್ವಾ ಅಂತ ಕೇಳ್ಬೇಡಿ. ಬಿದಿರಿನಲ್ಲಿ ಪೋಷಕಾಂಶ ಕಡಿಮೆ ಇರೋದ್ರಿಂದ ಇವು ಜಾಸ್ತಿ ತಿನ್ನಲೇಬೇಕು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಪಾಂಡಗಳ ಮರಿ ಹುಟ್ಟಿದಾಗ ಅವುಗಳ ಗಾತ್ರ ಕೇವಲ ಒಂದು ಚಿಕ್ಕ ಇಲಿಯಷ್ಟೇ ಇರುತ್ತೆ. ಆಮೇಲೆ ಬೆಳೀತಾ ಬೆಳೀತಾ ದೊಡ್ಡ ಕರಡಿಗಳಾಗುತ್ತೆ. ಇವು ನೋಡೋಕೆ ಎಷ್ಟು ಮುದ್ದಾಗಿರುತ್ತೋ ಅಷ್ಟೇ ಶಾಂತ ಸ್ವಭಾವದ್ದು. ಇವುಗಳನ್ನ ಚೀನಾದಲ್ಲಿ ಶಾಂತಿಯ ಸಂಕೇತ ಅಂತಾನೆ ಕರೀತಾರೆ. ಸೊ ಫ್ರೆಂಡ್ಸ್, ಪಾಂಡಗಳ ತರನೆ ನೀವು ಕೂಡ ಇವತ್ತು ಸ್ವಲ್ಪ ಕೂಲ್ ಆಗಿ ಹ್ಯಾಪಿ ಆಗಿರಿ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಂಡಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಹಂಚಿಕೊಳ್ಳೋಣ ಅಂತಿದ್ದೀನಿ. ಹಾಗಿದ್ಮೇಲೆ ನೀವು ಕೇಳೋಕೆ ರೆಡಿನಾ? ಕೇಳುಗರೆ, ಈ ಪಾಂಡಗಳು ಮುಖ್ಯವಾಗಿ ಚೀನಾದ ಬಿದಿರಿನ ಕಾಡುಗಳಲ್ಲಿ ಕಂಡು ಬರುವಂತಹ ಒಂದು ಅಪರೂಪದ ಪ್ರಾಣಿ. ಇವು ನೋಡೋಕೆ ಕರಡಿಯ ಆಕಾರವನ್ನ ಹೊಂದಿದ್ದು ಬಿಳಿ ಹಾಗೆ ಕಪ್ಪು ಬಣ್ಣದ ಮೈ ಮೆರಗನ್ನ ಹೊಂದಿದೆ. ಪಾಂಡಗಳು ಕರಡಿಗಳ ಜಾತಿಗೆ ಸೇರಿದ್ದೇ ಆಗಿದ್ರೂ ಕೂಡ ಇವು ಬಹುತೇಕ ಸಸ್ಯಹಾರಿಗಳು. ಇವು ತಮ್ಮ ಜೀವನದ ಬಹುಭಾಗವನ್ನ ಬಿದಿರನ್ನ ತಿನ್ನುತ್ತಲೇ ಕಳೆಯುತ್ತೆ. ನಾನಾಗ್ಲೇ ಹೇಳ್ದೆ, ಸೋಮಾರಿ ಪ್ರಾಣಿ ಕೂಡ ಹೌದು. ಇನ್ನು ಪಾಂಡದ ಮರಿ ಜನಿಸಿದಾಗ ತುಂಬಾನೇ ಚಿಕ್ಕದಾಗಿರುತ್ತೆ. ಹೇಗೆ ಅಂದ್ರೆ, ಸುಮಾರು ಇಲಿಯ ಗಾತ್ರದಷ್ಟು ಮಾತ್ರ ಇರುತ್ತೆ. ಆಮೇಲೆ ಅದು ಬೆಳೀತಾ ಬೆಳೀತಾ ಪಾಂಡಗಳ ತರ ದೊಡ್ಡದಾಗಿ ಆಕಾರವನ್ನ ಬೆಳೆಸ್ಕೊಳ್ಳುತ್ತೆ. ಕಾಡಿನಲ್ಲಿ ಪಾಂಡಗಳು ವಾಸಿಸ್ತಾ ಇದ್ರೆ ಸಾಮಾನ್ಯವಾಗಿ 14-20 ವರ್ಷಗಳ ಕಾಲ ಬದುಕುತ್ತೆ. ಆದ್ರೆ ಮೃಗಾಲಯಗಳಂತಹ ಸಂರಕ್ಷಿತ ಪ್ರದೇಶಗಳಲ್ಲಿ ಸುಮಾರು 30 ವರ್ಷಗಳವರೆಗೆ ಕೂಡ ಬದುಕಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿದೆ ಈ ಪಾಂಡಗಳು. ಇನ್ನು ಚೀನಾದಲ್ಲಿ ಪಾಂಡವನ್ನ ಶಾಂತಿ ಹಾಗೆ ಸ್ನೇಹದ ಸಂಕೇತವಾಗಿ ಪರಿಗಣಿಸ್ತಾರೆ. ಅಲ್ಲಿನ ಸರ್ಕಾರ ಇದನ್ನ ರಾಷ್ಟ್ರೀಯ ಸಂಪತ್ತು ಅಂತ ಕೂಡ ಘೋಷಿಸಿದೆ. ಇನ್ನು ಇಷ್ಟೆಲ್ಲಾ ತಿನ್ನುವಂತ ಪಾಂಡಗಳ ಜೀವನಶಕ್ತಿ ಹೇಗಿರುತ್ತೆ ಅರ್ಪಿತಾ ಅಂತ ನೀವು ಕೇಳೋದಾದ್ರೆ, ಇವು ದಿನಕ್ಕೆ ಸುಮಾರು 16 ಗಂಟೆಗಳ ಕಾಲ ಬಿದಿರನ್ನೇ ತಿನ್ನಬೇಕಾಗತ್ತೆ. ಯಾಕಂದ್ರೆ ಇವುಗಳ ಜೀರ್ಣಾಂಗ ವ್ಯವಸ್ಥೆ ಬಿದಿರಿನಿಂದ ಕಡಿಮೆ ಶಕ್ತಿಯನ್ನ ಹೀರ್ಕೊಳ್ಳುತ್ತೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಂಡಗಳ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ಹಾಗೆ ಒಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಕರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಂಡಾಗಳ ಬಗ್ಗೆ ಮಾತನಾಡ್ತಾ ಇದ್ದೆ. ಕರಡಿಯ ಆಕಾರ ಹೊಂದಿರುವಂತಹ ಇವು ಬೆಕ್ಕಿನ ವರ್ಗಕ್ಕೆ ಸೇರುತ್ತೆ. ಪಾಂಡಾ ಅನ್ನೋ ಪದ ಫ್ರೆಂಚ್ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ. ಇವು ಸಾಮಾನ್ಯವಾಗಿ ದಕ್ಷಿಣ ಚೀನಾ ಭಾಗದಲ್ಲಿ ಕಂಡು ಬರುತ್ತೆ. ಇವು ಕೇಂದ್ರ ಚೀನಾ ಶ್ರೇಣಿಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಸಿಚುವಾನ್ ಪ್ರಾಂತ್ಯ ಹಾಗೆ ನೆರೆಯ ಪ್ರಾಂತ್ಯದಲ್ಲಿ ಶಾಂಗ್ಸಿ ಹಾಗೂ ಗನ್ಸುಗಳಲ್ಲಿ ಕಂಡು ಬರುತ್ತೆ. ದೈತ್ಯ ಪಾಂಡಾ ಅನ್ನೋ ಹೆಸರು ಕೆಲವೊಮ್ಮೆ ಸಂಬಂಧವಿಲ್ಲದಂತಹ ಕೆಂಪು ಪಾಂಡಗಳಿಂದ ಭಿನ್ನ ಮಾಡೋಕೆ ಬಳಸಲಾಗುತ್ತೆ. ಚೀನಾದ ರಾಷ್ಟ್ರೀಯ ಚಿಹ್ನೆ ಡ್ರಾಗನ್ ಅಂದ್ರೂ ದೈತ್ಯ ಪಾಂಡಾ ಕನಿಷ್ಠವಾಗಿ ಕಾಣಿಸಿಕೊಳ್ಳುತ್ತೆ. ಇನ್ನು ಕೇಳುಗರೆ, ಪಾಂಡಗಳಲ್ಲಿ ವಿಧಗಳಿದೆ. ಅದರಲ್ಲಿ ಜೈಂಟ್ ಪಾಂಡಾ, ಇದು ಕಪ್ಪು ಹಾಗೆ ಬಿಳಿ ಬಣ್ಣದಂತ ದೊಡ್ಡ ಪಾಂಡಾ ಆಗಿರುತ್ತೆ. ಇನ್ನು ಕೆಂಪು ಪಾಂಡಾ, ಇದನ್ನ ರೆಡ್ ಪಾಂಡಾ ಅಂತ ಕೂಡ ಕರೀತಾರೆ. ಜೈನ್ ಪಾಂಡಾದಿಂದ ಭಿನ್ನವಾದ ಪ್ರಭೇದವಾಗಿದ್ದು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ ಮತ್ತೆ ಕೆಂಪು ಹಾಗೆ ಕಂದು ಬಣ್ಣವನ್ನ ಹೊಂದಿರುತ್ತೆ. ಈ ಪ್ರಾಣಿಗಳು ಅಳಿವಿನ ಅಂಚಿನಿಂದ ಮರಳಿ ಬಂದಿರುವಂತಹ ಅದ್ಭುತ ಸಂರಕ್ಷಣಾ ಯಶೋಗಾಥೆಯನ್ನ ಕೂಡ ಹೊಂದಿದೆ. ಹಾಗೆ ಕೇಳುಗರೆ, ಈ ಪಾಂಡಗಳ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ಈ ಪಾಂಡಗಳು ಯಾಕೆ ಬ್ಲಾಕ್ ಅಂಡ್ ವೈಟ್ ಆಗಿರುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಇದು ಕೇವಲ ಸ್ಟೈಲ್ ಅಷ್ಟೇ ಅಲ್ಲ, ಇದೊಂದು ರಕ್ಷಣಾ ಕವಚ ಕೂಡ ಹೌದು. ಕಪ್ಪು ಬಣ್ಣದ ಕಿವಿ ಹಾಗೆ ಕಣ್ಣಿನ ಸುತ್ತಲಿನ ಚುಕ್ಕೆಗಳನ್ನ ಕಾಡಿನಲ್ಲಿ ಬೇರೆ ಪ್ರಾಣಿಗಳಿಗೆ ನಾನು ಡೇಂಜರಸ್ ಅನ್ನೋ ಎಚ್ಚರಿಕೆಯನ್ನ ನೀಡದಂತೆ, ಮೈಮೇಲಿನ ಬಿಳಿ ಭಾಗ ಹಿಮದ ನಡುವೆ ಅಡಗಿಕೊಳ್ಳೋಕೆ ಸಹಾಯ ಮಾಡುತ್ತೆ. ಅಂದ್ರೆ ಇವು ಸಖತ್ ಪ್ಲಾನ್ ಮಾಡಿಯೇ ಈ ಬಣ್ಣವನ್ನ ಧರಿಸ್ಕೊಂಡಿದೆ ಅಲ್ವಾ? ಹೌದು. ಇನ್ನು ನಿಮಗೆ ಗೊತ್ತಿಲ್ಲದಲೇ ಇರುವಂತಹ ಮತ್ತೊಂದು ವಿಷಯ ಏನ್ ಗೊತ್ತಾ? ಪಾಂಡಗಳಿಗೆ ಬಿದಿರಿನ ಕಾಂಡವನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳೋಕೆ ಕೈಯಲ್ಲಿ ಒಂದು ವಿಶೇಷವಾದ 6 digit ಅಂದ್ರೆ 6ನೇ ಬೆರಳಿನಂತಹ ರಚನೆ ಇರುತ್ತೆ. ಇದನ್ನ ಸೋಡೋ ತಂಬ್ ಅಂತ ಕೂಡ ಕರೀತಾರೆ. ಇದು ಬಿದಿರನ್ನ ಸುಲಭವಾಗಿ ಹಿಡಿದು ತಿನ್ನೋಕೆ ಸಹಾಯ ಮಾಡುತ್ತೆ. ಅಂದ್ರೆ ಪಾಂಡಗಳು ನೇಚರ್ ಕೊಟ್ಟಿರುವ ಸ್ಪೆಷಲ್ ಟೂಲ್ಸ್ ಅನ್ನ ಇಟ್ಕೊಂಡು ಅವುಗಳ ಜೀವನವನ್ನ ನಡೆಸುತ್ತೆ. ಸಾಮಾನ್ಯವಾಗಿ ಕರಡಿಗಳು ಚಳಿಗಾಲದಲ್ಲಿ ಸುದೀರ್ಘ ನಿದ್ರೆಗೆ ಹೋಗುತ್ತೆ ಅಂತ ನೀವು ಕೇಳಿರ್ತೀರಾ ಅಲ್ವಾ? ಆದ್ರೆ ಪಾಂಡಗಳು ಆ ತರಹ ಅಲ್ಲ. ಇವು ಚಳಿಗಾಲದಲ್ಲೂ ಆರಾಮಾಗಿ ಅಡ್ಡಾಡುತ್ತೆ. ಯಾಕೆ ಗೊತ್ತಾ? ಇವುಗಳ ಮುಖ್ಯ ಆಹಾರವಾದ ಬಿದಿರು ಎಲ್ಲಾ ಕಾಲದಲ್ಲೂ ಸಿಗೋದ್ರಿಂದ ಇವುಗಳಿಗೆ ನಿದ್ರೆಗೆ ಹೋಗುವ ಅಗತ್ಯನೇ ಇರೋದಿಲ್ಲ. ಯಾವಾಗ್ಲೂ ಫುಡ್ ಮೂಡ್ನಲ್ಲೇ ಇರುತ್ತೆ. ಹಾಗೆ ಕೇಳುಗರೆ, ಪಾಂಡಗಳು ಅದೆಷ್ಟು ಬಿದಿರು ತಿನ್ನುತ್ತೆ ಅಂದ್ರೆ ಒಂದಿನಕ್ಕೆ ಸುಮಾರು 12-38 kg ಬಿದಿರನ್ನ ಅರಗಿಸಿಕೊಳ್ಳಬಲ್ಲಂತ ಸಾಮರ್ಥ್ಯವನ್ನ ಹೊಂದಿದೆ. ಅಷ್ಟೇ ಅಲ್ಲ, ತಮ್ಮ ದಿನದ ಹೆಚ್ಚಿನ ಸಮಯವನ್ನ ಬಿದಿರು ತಿನ್ನೋದ್ರಲ್ಲೇ ಕಳೆದು ಬಿಡುತ್ತೆ, ಅವುಗಳಿಗಾಗಿನೇ ಮೀಸಲಿಡುತ್ತೆ. ಇವುಗಳ ದೇಹ ಬಿದಿರಿನ ಪೋಷಕಾಂಶಗಳನ್ನೇ ನಂಬಿ ಬದುಕ್ತಾ ಇದೆ ಕೇಳುಗರೆ. ಹಾಗಿದ್ರೆ ಈ ಒಂದು ಪಾಂಡಗಳ ಕುರಿತು ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪಾಂಡಾಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದೆ. ಪಾಂಡಾಗಳು ಅದೆಷ್ಟು ಬಿದಿರನ್ನ ತಿನ್ನುತ್ತೆ ಅಂದ್ರೆ, ಒಂದಿನಕ್ಕೆ ಸುಮಾರು 12-38 ಕೆಜಿ ಬಿದಿರನ್ನ ತಿನ್ನುತ್ತೆ. ಹಾಗೆ ಅದನ್ನ ತಿಂದು ಅರಗಿಸಿಕೊಳ್ಳಬಲ್ಲಂತ ಶಕ್ತಿ ಕೂಡ ಇದೆ ಅಂತ ಹೇಳ್ತಾ ಇದೆ. ವಿಶೇಷ ಏನ್ ಗೊತ್ತಾ, ನಮ್ಗೆಲ್ಲ ಖುಷಿ ಕೊಡೋ ವಿಷಯ ಏನಪ್ಪ ಅಂದ್ರೆ, ಒಂದ್ ಕಾಲದಲ್ಲಿ ಇವು ಅಳಿವಿನ ಅಂಚಿನಲ್ಲಿ ಸಾಗಿದಂತಹ ಪ್ರಾಣಿಗಳು. ಆದ್ರೆ ಈಗ ಚೀನಾ ಸರ್ಕಾರದ ಕಠಿಣ ನಿಯಮಗಳು ಹಾಗೆ ಸಂರಕ್ಷಣಾ ಕ್ರಮಗಳಿಂದ ಪಾಂಡಗಳ ಸಂಖ್ಯೆ ನಿಧಾನವಾಗಿ ಹೆಚ್ಚುತ್ತಾ ಇದೆ. ಇದು ಪ್ರಕೃತಿ ಪ್ರೇಮಿಗಳಿಗೆ ನಿಜಕ್ಕೂ ಹಬ್ಬದ ಸುದ್ದಿನೇ ಸರಿ ಅಲ್ವಾ ಕೇಳುಗರೆ? ಪಾಂಡಗಳ ಬಗ್ಗೆ ನಾವು ಮಾತನಾಡುವಾಗ ಒಂದು ವಿಷಯವನ್ನ ಮರಿಬಾರದು. ಏನಪ್ಪಾ ಅಂದ್ರೆ, ಇವುಗಳ ಸಂತಾನೋತ್ಪತ್ತಿ ಹೌದು ಪ್ರಕೃತಿಯಲ್ಲೇ ಅತಿ ವಿಚಿತ್ರವಾದ ಹಾಗೆ ಸವಾಲಿನ ಪ್ರಕ್ರಿಯೆಗಳಲ್ಲಿ ಒಂದು. ಪಾಂಡಗಳು ವರ್ಷದಲ್ಲಿ ಬಲು ಕಡಿಮೆ ದಿನಗಳ ಕಾಲ ಮಾತ್ರ ಸಂತಾನೋತ್ಪತ್ತಿಗೆ ಸಿದ್ಧವಿರುತ್ತೆ. ಹೆಣ್ಣು ಪಾಂಡಗಳು ವರ್ಷದಲ್ಲಿ ಕೇವಲ 24-72 ಗಂಟೆಗಳ ಕಾಲ ಮಾತ್ರ ಗರ್ಭಧರಿಸೋಕೆ ಅವಕಾಶವನ್ನ ಹೊಂದಿರುತ್ತೆ. ಆದ್ರೆ ವರ್ಷವಿಡೀ ಕಾದಿದ್ದರೂ ಅವಕಾಶ ಸಿಗೋದು ಕೇವಲ 2-3 ದಿನ ಅಷ್ಟೇ. ಪಾಂಡದ ಮರಿಗಳು ಹುಟ್ಟುವಾಗ ಎಷ್ಟು ಚಿಕ್ಕದಾಗಿರುತ್ತೆ ಅಂದ್ರೆ, ಅವುಗಳ ತಾಯಿ ತೂಕಕ್ಕೆ ಹೋಲಿಸಿದ್ರೆ ಮರಿಯ ತೂಕ ಕೇವಲ 900 ಭಾಗದಷ್ಟು ಮಾತ್ರ. ಅದಕ್ಕೆ ಉದಾಹರಣೆ ಅಂದ್ರೆ, ಸುಮಾರು 100-150 ಗ್ರಾಂ ಇರುತ್ತೆ. ಇವು ಹುಟ್ಟಿದಾಗ ಕೂದಲು ಕೂಡ ಇರೋದಿಲ್ಲ, ಇನ್ನು ಕಣ್ಣು ಕೂಡ ತೆರೆದೇ ಇರೋಲ್ಲ, ಅಷ್ಟು ಪುಟಾಣಿ ಮರಿಯಾಗಿರುತ್ತೆ. ನೀವು ಪಾಂಡವನ್ನ ಗಮನಿಸಿರ್ಬೋದು ಎಷ್ಟು ದೊಡ್ಡ ಆಕಾರದಲ್ಲಿರುತ್ತೆ. ಆದ್ರೆ ಇವುಗಳ ಮರಿ ಇಲಿಗಳಷ್ಟು ತುಂಬಾ ಚಿಕ್ಕ ಗಾತ್ರದಲ್ಲಿ ಇರುತ್ತೆ. ಪಾಂಡ ತಾಯಿ ತನ್ನ ಮರಿಯನ್ನ ಅತಿಯಾಗಿ ಪ್ರೀತಿಸುತ್ತೆ. ಮೊದಲ ಕೆಲವು ವಾರಗಳ ಕಾಲ ಮರಿಯನ್ನ ತನ್ನ ಮುಂಗಾಲಿನ ಮೇಲೆ ಇಟ್ಕೊಂಡು ಬೆಚ್ಚಿಗಿಡುತ್ತೆ. ಈ ಸಮಯದಲ್ಲಿ ತಾಯಿ ಪಾಂಡ ಸರಿಯಾಗಿ ತಿನ್ನೋದ್ ಕೂಡ ಇಲ್ಲ, ಹಾಗೆ ನಿದ್ರಿಸೋದೂ ಇಲ್ಲ. ತನ್ನ ಮರಿಗಾಗಿ ಎಚ್ಚೆತ್ಕೊಂಡು ಯಾವಾಗ್ಲೂ ಎದ್ದೇ ಇರುತ್ತೆ. ಇನ್ನು ಪಾಂಡಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸುವಷ್ಟು ಸೋಷಿಯಲ್ ಅಲ್ಲ. ಇವು ಕಾಡಿನಲ್ಲಿ ಒಬ್ಬಂಟಿಯಾಗಿ ಇರೋಕೆ ಇಷ್ಟಪಡುತ್ತೆ. ತಮ್ಮದೇ ಆದ ಪ್ರದೇಶವನ್ನ ಗುರುತು ಹಾಕೊಳ್ಳೋಕೆ ಮರಗಳಿಗೆ ಉಜ್ಜುತ್ತೆ, ಇನ್ನು ವಾಸನೆಯನ್ನ ಕೂಡ ಬಿಡುತ್ತೆ. ನೋಡೋಕೆ ದಪ್ಪವಾಗಿ ಕಾಣಿಸಿದ್ರು ಪಾಂಡಗಳು ಮರ ಹತ್ತುದ್ರಲ್ಲಿ ಎತ್ತಿದ ಕೈ. ಅಷ್ಟೇ ಅಲ್ಲ, ಇವು ನೀರನ್ನ ಕೂಡ ಸಖತ್ ಎಂಜಾಯ್ ಮಾಡುತ್ತೆ. ಚೆನ್ನಾಗಿ ಈಜಬಲ್ಲಂತಹ ಜೀವಿ ಕೂಡ ಹೌದು. ಇವುಗಳ ನಾಲಿಗೆಯ ಮೇಲೆ ವಿಶಿಷ್ಟವಾದ ಸಣ್ಣ ಸಣ್ಣ ಮೊಗ್ಗುಗಳಿರುತ್ತೆ. ಇದು ಬಿದಿರಿನ ಒರಟಾದ ಕಾಂಡವನ್ನ ತಿನ್ನುವಾಗ ಬಾಯಿಗೆ ಗಾಯವಾಗದಂತೆ ತಡೆಯುತ್ತೆ. ಪ್ರಕೃತಿಯ ಸೃಷ್ಟಿ ಎಷ್ಟು ಸುಂದರವಾಗಿದೆ ಅಲ್ವಾ? ಹೌದು, ಪಾಂಡಗಳು ಸಂವಹನ ನಡೆಸೋಕೆ ವಿವಿಧ ಶಬ್ದಗಳನ್ನ ಕೂಡ ಮಾಡುತ್ತೆ. ಅವು ಕೋಪಗೊಂಡಾಗ ಒಂದ್ ರೀತಿ ಶಬ್ದ ಮಾಡಿದ್ರೆ, ಇನ್ನು ಸಂಗಾತಿಯೊಡನೆ ಸಮಯ ಕಳೆಯುವಾಗ ಮತ್ತೊಂದು ರೀತಿ ಶಬ್ದವನ್ನ ಮಾಡುತ್ತೆ. ಫ್ರೆಂಡ್ಸ್, ಇಷ್ಟೆಲ್ಲಾ ಕಷ್ಟಪಟ್ಟು ಅಳಿವಿನಂಚಿನಿಂದ ಬಚಾವಾಗಿರೋ ಪಾಂಡಗಳು ನಿಜಕ್ಕೂ ನೇಚರ್ಸ್ ವಾರಿಯರ್ಸೇ ಸರಿ. ಇವುಗಳನ್ನ ಸಂರಕ್ಷಿಸೋದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ನಮ್ಮ ಭೂಮಿಯ ಈ ಸುಂದರ ಜೀವಿಗಳು ಯಾವತ್ತೂ ಕೂಡ ಅಳಿಬಾರದು ಅಲ್ವಾ? ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಂಡಗಳ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಾರ್ಕೆಟ್ಗೆ ಹೋಗ್ತಾ ಮೂಕಣಕ್ಕ ಹೊಸ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.
0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
5: ಹಾ ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
5: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
6: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
7: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
6: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
8: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
5: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟ ಪಡ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ದೇಶದಲ್ಲಂತೂ ಟ್ರಾವೆಲಿಂಗ್ ಪ್ಲೇಸ್ಗಳಿಗೆ ಕೊರತೆನೆ ಇಲ್ಲ ಅಂತ ಹೇಳ್ಬಹುದು. ಅಷ್ಟೊಂದು ಪ್ಲೇಸ್ಗಳು ನಮ್ಮ ಭಾರತ ದೇಶದಲ್ಲಿದೆ. ಹಾಗೆ ನಮ್ಮ ಕರ್ನಾಟಕ ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ. ಅನೇಕ ರೀತಿಯ ಪ್ಲೇಸ್ಗಳನ್ನ ನಾವು ನೋಡ್ಬೋದು. ಆದ್ರೆ ಕೆಲವೊಂದಿಷ್ಟು ಪ್ಲೇಸ್ಗಳು ನಮಗೆ ಗೊತ್ತಿರೋದಿಲ್ಲ. ಹಿಡನ್ ಪ್ಲೇಸ್ಗಳು ಕೂಡ ತುಂಬಾ ಇದಾವೆ. ಆ ರೀತಿಯ ಪ್ಲೇಸ್ ಬಗ್ಗೆ ನಾನು ಕೂಡ ಇವತ್ತು ತಿಳಿಸ್ಬೇಕು ಅಂತ ಹೊರಟಿದ್ದೀನಿ. ನಾನಿವತ್ತು ನಿಮ್ಮನ್ನ ಒಂದು ಜಲಪಾತಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಜಲಪಾತ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಜಲಪಾತ ಇಷ್ಟ ಆಗೇ ಆಗುತ್ತೆ. ಹಾಗೆ ಎಲ್ರು ಕೂಡ ಈಗ ಸಾಮಾನ್ಯವಾಗಿ ಎಲ್ರು ಜಲಪಾತಗಳನ್ನ ನೋಡೋದಕ್ಕೆ ಹೋಗ್ತಾರೆ ಅಲ್ವಾ? ಈಗ ಜಲಪಾತಗಳನ್ನ ನೋಡೋದಕ್ಕೆ ಹೋಗೋದಕ್ಕೆ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು.

ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಕುದುರೆ ಮುಖದಲ್ಲಿರುವಂತಹ ಹನುಮನಗುಂಡಿ ಎನ್ನುವಂತಹ ಒಂದು ಅದ್ಭುತವಾಗಿರುವ ಜಲಪಾತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಈ ಹನುಮನಗುಂಡಿ ಜಲಪಾತವನ್ನ ಸೂತನಬ್ಬೆ ಜಲಪಾತ ಅಥವಾ ಸೂತನಬ್ಬಿ ಜಲಪಾತ ಅಂತಲೂ ಕೂಡ ಕರೀತಾರೆ. ಹಾಗೆ ಗಂಗಾ ಮೂಲದಲ್ಲಿ ತುಂಗಾ ನದಿ ಹುಟ್ಟಿ ಹರಿಯುತ್ತೆ. ಹಾಗೆ ಇದು ಸುಮಾರು 77 ಅಡಿಯಷ್ಟು ಎತ್ತರಕ್ಕೆ ದುಮ್ಮಿಕ್ಕುವಂತಹ ನದಿಯಾಗಿದೆ. ಹಾಗೆ ಇಲ್ಲಿ ಹರಿಯುವಂತಹ ದುಮ್ಮಿಕ್ಕಿ ಹರಿಯುವ ನೊರೆ ನೀರು ಮತ್ತೆ ಮಂಜಿನಿಂದ ಉಂಟಾಗುವ ಮಳೆ ಬಿಲ್ಲು ನೋಡುಗರನ್ನ ಕಣ್ಮನ ಸೆಳೆಯುತ್ತೆ. ಹನುಮಾನ್ಗುಂಡಿ ಜಲಪಾತ ಕುದುರೆ ಮುಖ ಪ್ರದೇಶದ ಸಾಂಸ್ಕೃತಿಕ ಮತ್ತೆ ನೈಸರ್ಗಿಕ ಪರಂಪರೆಯೊಂದಿಗೆ ಹೆಣೆದುಕೊಂಡಿದೆ. ಇನ್ನು ವಾನರ ದೇವ ಹನುಮನ ಹೆಸರಿನ ಈ ಜಲಪಾತ ಸ್ಥಳೀಯರ ನಂಬಿಕೆಯಲ್ಲಿ ವಿಶೇಷವಾಗಿರುವಂತಹ ಸ್ಥಾನವನ್ನ ಹೊಂದಿದೆ. ಹಾಗೆ ತುಂಬಾ ಸುಂದರವಾಗಿರುವಂತಹ ಜಲಪಾತವಾಗಿದೆ. ಹಾಗಿದ್ರೆ ಈ ಒಂದು ಹನುಮನಗುಂಡಿ ಜಲಪಾತ ಸೂತನಬ್ಬೆ ಅಥವಾ ಸೂತನಬ್ಬಿ ಜಲಪಾತದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಹಾಗೆ ಸುತ್ತಮುತ್ತಲು ಇರುವ ಪ್ಲೇಸಸ್ಗಳ ಬಗ್ಗೆ ಕೂಡ ತಿಳಿಸ್ತೀನಿ. ಜೊತೆಗೆ ಈ ಒಂದು ಫಾಲ್ಸ್ಗೆ ಭೇಟಿ ನೀಡೋದಕ್ಕೆ ಉತ್ತಮವಾದ ಸಮಯದ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಕುದುರೆಮುಖದಲ್ಲಿರುವಂತಹ ಹನುಮನಗುಂಡಿ ಜಲಪಾತದ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಈ ಜಲಪಾತದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಹಾಗಿದ್ರೆ ಜಲಪಾತದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಹನುಮಾನ್ಗುಂಡಿ ಜಲಪಾತದಲ್ಲಿ ಪ್ರಕೃತಿಯ ಕಲಾತ್ಮಕತೆಯು ಸಂಪೂರ್ಣವಾಗಿ ಪ್ರದರ್ಶನಗೊಳ್ಳುತ್ತೆ. ಈ ಜಲಪಾತ ಒರಟಾದಂತಹ ಬಂಡೆಗಳ ಮೇಲೆ ಧುಮ್ಮಿಕ್ಕುತ್ತೆ. 77 ಅಡಿ ಎತ್ತರದಿಂದ ಕೆಳಗೆ ಇದು ಧುಮ್ಮಿಕ್ಕುತ್ತೆ. ಹಾಗೆಯೇ ಜಲಪಾತದ ಹತ್ತಿರ ಹೋಗ್ಬೇಕು ಅಂತ ಹೇಳಿದ್ರೆ 300 ಮೆಟ್ಟಿಲುಗಳನ್ನ ಇಳಿಯುವ ಮೂಲಕ ಇಲ್ಲಿಗೆ ಹೋಗ್ಬೇಕಾಗತ್ತೆ. ಇದು ಕೃತಕ ಮೆಟ್ಟಿಲುಗಳಾಗಿದೆ, ಯಾವುದೇ ರೀತಿಯ ನೈಸರ್ಗಿಕ ಮೆಟ್ಟಿಲಾಗಿರುವುದಿಲ್ಲ, ಕೃತಕವಾಗಿ ನಿರ್ಮಿಸಿದಂತಹ ಮೆಟ್ಟಿಲುಗಳಾಗಿದೆ. ಹಾಗೆ ಮೆಟ್ಟಿಲುಗಳು ತುಂಬಾ ಡೇಂಜರಸ್ ಅಂತಾನೆ ಹೇಳ್ಬೋದು, ತುಂಬಾ ಕಿರಿದಾದ ಮೆಟ್ಟಿಲುಗಳಾಗಿದೆ. ಹಾಗಾಗಿ ಹೋಗುವಾಗ ತುಂಬಾ ಜಾಗೃತಿಯಿಂದ ಹೋಗ್ಬೇಕಾಗುತ್ತೆ. ಹಾಗೆ ಈ ಒಂದು ರಮಣೀಯ ದೃಶ್ಯಗಳು ಪ್ರಕೃತಿ ಪ್ರಿಯರಿಗೆ ಹಾಗೆ ಫೋಟೋಗ್ರಾಫರ್ಸ್ಗಂತೂ ತುಂಬಾನೇ ಖುಷಿಯನ್ನ ಕೊಡುತ್ತೆ. ಹಾಗೆ ಒಂದೊಳ್ಳೆ ಉತ್ತಮವಾದ ಸ್ಥಳ ಅಂತಾನು ಹೇಳ್ಬಹುದು. ಈ ಜಲಪಾತ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿದೆ. ಹಾಗೆ ವೈವಿಧ್ಯಮಯವಾದಂತಹ ಸಸ್ಯ ಪ್ರಾಣಿಗಳಿಗೆ ಹೆಸರುವಾಸಿಯಾಗಿರೋ ಈ ಉದ್ಯಾನವನವು ಅದ್ಭುತವಾಗಿರೋ ಭೂ ದೃಶ್ಯಗಳನ್ನ ನಾವಿಲ್ಲಿ ನೋಡಬಹುದು. ಈ ಒಂದು ಹೋಗುವಂತಹ ಪ್ಲೇಸ್ ಹೇಗಪ್ಪ ಇದೆ ಅಂತ ಹೇಳಿದ್ರೆ, ಭೂಮಿ ಹಸಿರು ಹೊದಿಕೆಯನ್ನ ಹೊದ್ದು ಮಲಗಿರುವ ರೀತಿಯ ಒಂದು ದೃಶ್ಯ ನಮಗೆ ಭಾಸವಾಗುತ್ತೆ. ಈ ಒಂದು ಹೋಗುವಂತಹ ಮಾರ್ಗವನ್ನ ನೋಡಿದಾಗಲೇ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಅನೇಕ ಪ್ರಭೇದದ ಸಸ್ಯವನ್ನ ನೋಡಬಹುದಾಗಿದೆ. ಹಲವಾರು ರೀತಿಯ ಪ್ರಾಣಿ ಪಕ್ಷಿಗಳು ವನ್ಯಜೀವಿಗಳು ಕೂಡ ನಮ್ಮ ಕಣ್ಣಿಗೆ ಬೀಳುತ್ತೆ. ಹಾಗೆ ಇಲ್ಲಿ ಬರೋದಕ್ಕೆ ಉತ್ತಮ ಸಮಯ ಅಂತ ಹೇಳಿದ್ರೆ ಅಕ್ಟೋಬರ್ನಿಂದ ಮೇ ತಿಂಗಳ ನಡುವಿನ ಸಮಯದಲ್ಲಿ ನೀವು ಬಂದ್ರೆ ಉತ್ತಮ ಅಂತಾನೆ ಹೇಳಬಹುದು. ಈ ಟೈಮಲ್ಲಿ ಮಳೆ ಕಮ್ಮಿ ಇರೋದ್ರಿಂದ ಈ ಟೈಮಲ್ಲಿ ಬರೋದು ಉತ್ತಮ ಅಂತಾನೆ ಹೇಳಬಹುದು. ಇನ್ನು ಹನುಮನಗುಂಡಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ರಸ್ತೆ ಮೂಲಕ ಹೋಗ್ಬೇಕು. ಇದು ಕುದುರೆಮುಖದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಇದು ಮುಖ್ಯ ರಸ್ತೆಯಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಗಂಗಾ ಮೂಲದಲ್ಲಿ ತುಂಗಾ ನದಿ ಹುಟ್ಟುತ್ತೆ. ಅದೇ ತುಂಗಾ ನದಿ ಅಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪ್ರಪಾತಕ್ಕೆ ಧುಮ್ಮಿಕ್ಕೋದ್ರಿಂದ ಅದಕ್ಕೆ ಹನುಮನಗುಂಡಿ ಅಂತ ಹೇಳಿ ಹೆಸರು ಬಂದಿದೆ. ಹನುಮಂತ ದೇವರು ಕುದುರೆಮುಖದ ತುಂಗಾ ನದಿಯ ಮೇಲೆ ಹಾರುತ್ತಾ ಕೆಳಗಿಳಿಯುವಾಗ ನದಿಯ ಪಾತ್ರದಲ್ಲಿ ಕಾಲಿಟ್ಟಂತೆ ಅಲ್ಲಿ ಗುಂಡಿ ಆಗಿದೆ. ಮುಂದೆ ಅದೇ ಹನುಮನಗುಂಡಿ ಆಯ್ತು ಅಂತ ಹೇಳಿ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ. ಇನ್ನು ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ನ ತಗೊಂಡು ನೀವು ಹೋಗ್ಬೇಕಾಗುತ್ತೆ. ಪರ್ಮಿಷನ್ ಇಲ್ಲದೆ ನೀವು ಒಳಗೆ ಹೋಗೋದಕ್ಕಾಗುದಿಲ್ಲ. ಹಾಗೆ ಇಲ್ಲಿ ಒಬ್ಬರಿಗೆ 50 ರೂಪಾಯಿ ಶುಲ್ಕವನ್ನ ಪಾವತಿಸಿ ಒಳಗೆ ಹೋಗ್ಬೇಕಾಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಪ್ರವೇಶವನ್ನ ಕೊಡ್ತಾ ಇಲ್ಲ. ಹಾಗಾಗಿ ನೀವು ಇಲ್ಲಿಗೆ ಹೋಗುವಾಗ ಸರಿಯಾದ ಮಾರ್ಗದರ್ಶನವನ್ನ ತೆಗೆದುಕೊಂಡು ಸರಿಯಾಗಿ ಅಲ್ಲಿ ಇರೋರನ್ನ ಅಥವಾ ಅರಣ್ಯ ಇಲಾಖೆಯನ್ನ ನೀವು ಕೇಳಿ ನಂತರದಲ್ಲಿ ನೀವು ಹೋಗೋದು ಒಳ್ಳೇದು ಅಂತಾನೆ ಹೇಳ್ಬೋದು. ಮೊದಲೆಲ್ಲ ಇಲ್ಲಿ ಹೆಚ್ಚು ಜನ ಪ್ರವಾಸವನ್ನ ಮಾಡ್ತಾ ಇದ್ರು, ಆದ್ರೆ ಇತ್ತೀಚೆಗೆ ಪ್ರವೇಶವನ್ನ ನಿಷೇಧಿಸಲಾಗಿರೋದ್ರಿಂದ ನೀವು ಅರಣ್ಯ ಇಲಾಖೆಯಿಂದ ಮಾಹಿತಿಯನ್ನ ತೆಗೆದುಕೊಂಡು ಹೋಗೋದು ಉತ್ತಮ ಅಂತ ಹೇಳ್ಬೋದು. ಹಾಗಿದ್ರೆ ಈ ಒಂದು ಹನುಮನಗುಂಡಿ ಫಾಲ್ಸ್ಗೆ ನೀವು ಹೋಗ್ತೀರಾ ಅಂದ್ರೆ ಇನ್ನು ಇಲ್ಲಿನ ಸುತ್ತಮುತ್ತಲು ಇನ್ನೂ ಯಾವೆಲ್ಲ ಪ್ಲೇಸ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్, వెల్కమ్ బ్యాక్ టు రేడియో శివమొగ్గ 90.8 FM సముదాయ బానులి. భరవసెగాగి, భవిష్యకాగి ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಹನುಮನಗುಂಡಿ ಎನ್ನುವಂತಹ ಒಂದು ಜಲಪಾತದ ಬಗ್ಗೆ ಹೇಳ್ತಾ ಇದ್ದೆ. ಜೊತೆಗೆ ಈ ಜಲಪಾತ ನೋಡೋದಕ್ಕೆ ಹೇಗಿದೆ, ಇಲ್ಲಿನ ಇತಿಹಾಸ ಏನು, ಇಲ್ಲಿನ ವಿಶೇಷತೆ ಏನು ಅಂತ ಹೇಳ್ತಾ ಇದ್ದೆ. ಹಾಗೆಯೇ ನಾನು ಹೇಳ್ತಾ ಇದ್ದೆ, ಈ ಜಲಪಾತಕ್ಕೆ ಭೇಟಿ ನೀಡಿದ್ರೆ ನೀವು ಸುತ್ತಲೂ ಇನ್ಯಾವೆಲ್ಲ ಪ್ಲೇಸ್ಗಳಿಗೆ ವಿಸಿಟ್ ಮಾಡಬಹುದು ಅಂತ ಹೇಳಿ, ಇಲ್ಲೇ ಹತ್ತಿರದಲ್ಲೇ ಇರುವಂತಹ ಕುರುಂಜಿ ಕಲ್ ಎನ್ನುವಂತಹ ಒಂದು ಹಿಲ್ ಸ್ಟೇಷನ್ಗೆ ಕೂಡ ನೀವು ವಿಸಿಟ್ ಮಾಡಬಹುದಾಗಿದೆ. ಈ ಕುರುಂಜಿ ಕಲ್ ಸಮುದ್ರ ಮಟ್ಟದಿಂದ 5,751 ಅಡಿ ಎತ್ತರದಲ್ಲಿದೆ. ಇದು ಕೂಡ ಕುದುರೆ ಮುಖದಲ್ಲೇ ಇರುವಂತಹ ಒಂದು ಹಿಲ್ ಸ್ಟೇಷನ್ ಆಗಿದೆ. ಇದು ಒಂದು ದೊಡ್ಡವಾದಂತಹ ಕಾಡಿನ ಮೂಲಕ ನೀವಿಲ್ಲಿ

0: ಚಾರಣವನ್ನು ಮಾಡಬೇಕು. ಹಾಗೆ ಬೆಟ್ಟವನ್ನು ಹತ್ತಲಿಕ್ಕೆ ನಿಮಗೆ ಹೆಚ್ಚು ಕಮ್ಮಿ 2.5 ಗಂಟೆ ಬೇಕಾಗುತ್ತೆ ಚಾರಣದ ದೂರ. ಹಾಗೆ ಇಲ್ಲಿ ಹೆಚ್ಚು ಜಿಗಳೆಗಳು ಲೀಚಸ್ ಇರೋದ್ರಿಂದ ನೀವು ಇಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಲೀಚಸ್ ಗಳಿಗೆ ಡೆಟಾಲ್ ನೆಲ್ಲ ಹಚ್ಕೊಂಡು ಹೋಗೋದು ಬೆಸ್ಟ್ ಅಂತಾನೆ ಹೇಳಬಹುದು. ಹಾಗೆ ಇಲ್ಲಿಗೆ ನೀವು ಬೆಟ್ಟವನ್ನ ಒಮ್ಮೆ ಹತ್ತಿದ್ರೆ ಖಂಡಿತವಾಗ್ಲೂ ನಿಮಗೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಕಳಸಕ್ಕೆ ಹೋಗಿ ಕಳಸದಿಂದ ಹೋಗಬಹುದು. ಕಳಸದವರೆಗೆ ನಿಮಗೆ ಬಸ್ ವ್ಯವಸ್ಥೆ ಇರುತ್ತೆ, ಹಾಗೆ ಕೂಡ ಹೋಗ್ಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಸಂಸ್ಥೆಯಲ್ಲಿ ಇರ್ಬೋದು. ಕಳಸದಲ್ಲಿ ಬೇಕಾದಷ್ಟು ಹೋಮ್ ಸ್ಟೇಗಳು ಕೂಡ ಇದೆ. ಹೋಮ್ ಸ್ಟೇ ಅಲ್ಲಿ ನೀವು ಸ್ಟೇ ಆಗಿ ಅಲ್ಲಿಂದ ಹೋಮ್ ಸ್ಟೇ ಅವರೇ ನಿಮ್ಮನ್ನ ಇಲ್ಲಿಗೆ ಕರೆದುಕೊಂಡು ಹೋಗ್ತಾರೆ. ಆ ರೀತಿಯಾಗಿ ಕೂಡ ಹೋಗ್ಬಹುದು. ಇಲ್ಲಿ ಜೀಪ್ ಮೂಲಕ ಕೂಡ ನೀವು ಹೋಗಬಹುದಾಗಿದೆ. ಹಾಗೆ ಇಲ್ಲಿ ನೀವು ಹತ್ತಬೇಕು ಅಂತ ಹೇಳಿದ್ರೆ ನಿಮಗೆ ಚಾರಣ ಮಾಡಿ ಅಭ್ಯಾಸವಿದ್ರೆ ಈಸಿ ಆಗುತ್ತೆ, ಇಲ್ಲಾಂತಂದ್ರೆ ನಿಮಗೆ ಇಲ್ಲಿ ಹತ್ತೋದು ಸ್ವಲ್ಪ ಕಷ್ಟವಾಗುತ್ತೆ. ಹಾಗೆ ನಿಮಗೆ ಇಲ್ಲಿ ಯಾವುದೇ ರೀತಿಯ ಕುದುರೆ ಮುಖದಲ್ಲಿ ಹೆಚ್ಚಿನ ಫುಡ್ಗಳು ಸಿಗೋದಿಲ್ಲ, ಹೋಟೆಲ್ಸ್ಗಳು ಕೂಡ ಅಷ್ಟಾಗಿ ಇಲ್ಲ. ಹಾಗಾಗಿ ನೀವು ಏನೇ ಫುಡ್ ಬೇಕಂದ್ರೂ ಕೂಡ ನೀವು ಕಳಸದಿಂದಲೇ ತರಬೇಕಾಗುತ್ತೆ. ಬೆಳಿಗ್ಗೆ ಬೇಗ ನೀವು ಇಲ್ಲಿ ಚಾರಣವನ್ನು ಪ್ರಾರಂಭ ಮಾಡಿದ್ರೆ ಒಳ್ಳೆಯದು. ತುಂಬ ಬಿಸಿಲಿದ್ದಾಗ ನೀವು ಬೆಟ್ಟವನ್ನು ಹತ್ತಿರ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಇಲ್ಲಿ ಸಂಜೆ 6 ಗಂಟೆಗೆ ಇಲ್ಲಿ ಕ್ಲೋಸ್ ಆಗೋದ್ರಿಂದ 6 ಗಂಟೆ ನಂತರ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ 6 ಗಂಟೆ ಒಳಗೆ ನೀವು ಚಾರಣವನ್ನು ಮುಗಿಸ್ಕೊಂಡು ಹಿಂತಿರುಗಬೇಕಾಗುತ್ತೆ. ಹಾಗೆ ಇಲ್ಲಿ ನೆಟ್ವರ್ಕ್ಗಳ ವ್ಯವಸ್ಥೆ ಸರಿಯಾಗಿ ಇಲ್ಲ. ಇಲ್ಲಿ ಸರಿಯಾಗಿ ಸಿಗೋದು ಅಂತ ಹೇಳಿದ್ರೆ ಬರೀ BSNL ನೆಟ್ವರ್ಕ್ ಮಾತ್ರ, ಅದು ಕೂಡ ಎಲ್ಲ ಕಡೆ ಸಿಗುತ್ತೆ ಅಂತ ಹೇಳಿ ಹೇಳಲಿಕ್ಕಾಗೋದಿಲ್ಲ. ಹಾಗೆ ನೀವು ಇನ್ನೂ ಯಾವೆಲ್ಲ ಪ್ಲೇಸ್ಗಳಿಗೆ ಹೋಗಬಹುದು ಅಂತ ಹೇಳಿದ್ರೆ ನೀವು ಹೊರನಾಡು ದೇವಸ್ಥಾನಕ್ಕೆ ಹೋಗ್ಬೋದು, ಬಲ್ಲರಾಯನ ದುರ್ಗಕ್ಕೆ ಹೋಗ್ಬೋದು, ಆನೆಗುಡ್ಡ ಟ್ರೆಕ್ ಮಾಡಬಹುದು, ಇದು ಕೂಡ ಕಳಸದ ಬಳಿಯೇ ಇರುವಂತಹದ್ದು. ಹಾಗೆ ಮೇರುತಿ ಬೆಟ್ಟಕ್ಕೆ ಹೋಗ್ಬೋದು, ಇದನ್ನ ಕರ್ನಾಟಕದ 7ನೇ ಎತ್ತರದ ಶಿಖರ ಅಂತ ಹೇಳಿ ಕರೀತಾರೆ, ಇಲ್ಲಿಗೆ ಕೂಡ ಹೋಗಬಹುದು. ಹಾಗೆ ನೇತ್ರಾವತಿಗೆ ಕೂಡ ಚಾರಣವನ್ನ ಮಾಡಬಹುದಾಗಿದೆ. ಹಾಗೆ ನೀವು ಮಂಗಳೂರು ಕಡೆಯಿಂದ ಬರ್ತೀರಾ ಅಂತ ಹೇಳಿದ್ರೆ ಲಕ್ಯ ಅಣೆಕಟ್ಟಿಗೆ ಹೋಗ್ಬೋದು, ಕದಂಬಿ ಜಲಪಾತಕ್ಕೆ ಹೋಗ್ಬೋದು, ಹನುಮಾನ್ ಗುಂಡಿ ನಾನಾಗ್ಲೇ ಹೇಳಿದ ಹಾಗೆ ಹನುಮಾನ್ ಗುಂಡಿಗೆ ಹೋಗ್ಬೋದು. ಇದು 10 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇರೋದು. ಇದು ಈ ಒಂದು ಶಿಖರಕ್ಕೂ ಅಲ್ಲಿಗೂ ಕೇವಲ 10 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರುವುದು. ಹಾಗೆ ಗಂಗಡಿಕಲ್ ಚಾರಣವನ್ನು ಕೂಡ ನೀವು ಮಾಡಬಹುದಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ಹನುಮನಗುಂಡಿ ಜಲಪಾತ ಹಾಗೆ ಅಲ್ಲಿ ಸುತ್ತಮುತ್ತಲು ಇರುವಂತಹ ಪ್ಲೇಸ್ನ ಬಗ್ಗೆ ಒಂದಿಷ್ಟು ಮಾಹಿತಿ ಆಗಿತ್ತು. ಈ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9682799968609926 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದು ನಿಮಗೆ ಯಾವುದಾದ್ರೂ ಒಂದು ಟ್ರಾವೆಲಿಂಗ್ ಪ್ಲೇಸ್ ಬಗ್ಗೆ ನೀವು ಭೇಟಿ ನೀಡಿದಂತಹ ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಬಗ್ಗೆ ಮಾಹಿತಿಯನ್ನ ತಿಳಿಸಬೇಕು ಅಂತ ಇದ್ರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲು ಇರುವಂತಹ ಯಾವುದಾದ್ರೂ ಹಿಡನ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂದ್ರೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686609627 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ತಿಳಿಸಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ, ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ಈಗ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭರತ ವರ್ಷೇ ಭರತ ಖಂಡೇ ಜಂಬೂದ್ವೀಪೇ ಪ್ರಥಮ ಪಾದೇ ಜಯನಾಮ ಸಂವತ್ಸರಿ ವೈವಸ್ವತ ಮನ್ವಂತರೆ ಕಲಿಯುಗೆ ಕೊಲೆಯುಗೆ ಜೈಲು ಯುಗೆ ರೈಲು ಯುಗೆ ಡೀಲು ಯುಗೆ ಪೊಲಿಟಿಕ್ಸ್ ಯುಗೆ ಎಲೆಕ್ಷನ್ ಗಿಲೆಕ್ಷನ್ ಶುಭಾರಂಭಂ ಶುಭತಿಥೋ. ನಿಮ್ಮ ಮತ ನಿಮಗೊಬ್ಬರಿಗೆ ಬಿಟ್ಟು ಎಲ್ರಿಗೂ ಹಿತ. ಕ್ರಾಂತ ಕ್ಲಿನ್ನ ಕ್ಲಾಂತ ಕ್ಲಿಷ್ಟ ಕ್ರುದ್ಧ ಕ್ರೂರ ಕ್ರೋಡ ಹಂದಿ ಕೌಂಚ ನೀರ್ಕೊಕ್ರೆ ಕ್ರೌರ್ಯ ಕ್ರಾಂತ ಕ್ಲೀಬ ಕ್ಲೇಶ ಕ್ಲೈಬ್ಧ ಕ್ಷಣಾತಿ ಕ್ಷಣ ಭಂಗುರ ಭರತ ಖಂಡ ರಾಜಕಾರಣ ಜೈ ಎಲೆಕ್ಷನ್ ಕ್ರಾಸ್ ಕಲೆಕ್ಷನ್ ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ
2: ಅಗಳ ದೇಶಕ್ಕೆಂಟು ಪಾರ್ಟಿ ಪಾರ್ಟಿಗೊಬ್ಬ ಲೀಡ್ರು

0: खदी खते कुर्ची कहते जाति खेति गड़ंगु खोता कैनवास भूता आकड़े बिल्ड मेलिंकु एकड़े तले मेल मंकु अष्ट दिक् पालकरुगळिगे गंटबेने मतदारिगे मंडिनोवु भक्ति वर्षस बारु ಬಾಳೆಹಣ್ಣು ವರ್ಷಸ್ ಮಂಗ್ಯಾನ ಬಾಯಿ, ದೊಡ್ಡು ವರ್ಷಸ್ ದಡ್ರು, ಜಾಣ ವರ್ಷಸ್ ಸ್ಮಶಾನ, ಗ್ಲಾಮರ್ ವರ್ಷಸ್ ಗಮಾರ, ಹೆಂಡತಿ ವರ್ಷಸ್ ಗಂಡ, ಅಣ್ಣ ವರ್ಷಸ್ ತಮ್ಮ, ಭ್ರಷ್ಟ ವರ್ಷಸ್ ಕುಷ್ಟ, ಗಟಾರ ವರ್ಷಸ್ ಗಿಟಾರ, ಗಂಜಿ ವರ್ಷಸ್ ಗಂಟ್ಲು, ಗಂಗೋದಕ ವರ್ಷಸ್ ಕಾಲ್ಸೂಪು ಕಾಲ್ಸೂಪು ಕಾಲ್ಸೂಪು. ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ, ವಾಸ್ತು ಪ್ರಕಾರ ವಾಸ್ತು ಪ್ರಕಾರ.
1: 5 ವರ್ಷ ಆಯ್ತು, ಎಲೆಕ್ಷನ್ ಬಂತು.

0: ಕಲಶಕ್ಕೆ ಗಂಧ ಇಟ್ಟು ಅಕ್ಷತೆ ಗಂಧ ಕಾಣಿಸಿ ಚೊಂಬೆಗೆ ಕೈ ಮುಚ್ಕೊಳ್ಳಿ
1: ಮುಚ್ಕೊಂಡು
0: ವೋಟಿಂಗ್ ಮೆಷಿನ್ ನಲ್ಲಿ ಬಲಗೈಲಿ ಬಟನ್ ಒತ್ತಿ ಎಡಗೈಗೆ ಮಸಿ ಹಚ್ಚುತ್ತಾರೆ ಹಚ್ಕೊಳ್ಳಿ
1: ಹಚ್ಕೊಂಡು
0: ಇದ್ದ ಮೂರರಲ್ಲಿ ಕದ್ದವ್ರು ಯಾರು ಅಂತ ಓಟ್ ಹಾಕಿದ ಮೇಲೆ ಬೇಜಾರಾಗುತ್ತೆ ಬೇಜಾರು ಮಾಡ್ಕೊಳ್ಳಿ
1: ಮಾಡ್ಕೊಂಡು
0: ಇನ್ನು 5 ವರ್ಷ ನಿಮ್ ತಂಟೆಗೆ ಯಾರೂ ಬರಲ್ಲ ನೆಮ್ಮದಿಗೆ ಮನೆ ಕಳಿ
1: ಮಲೇಕೊಂಡ
0: ಇವನು ಒಳ್ಳೆಯವನ ಅವಳು ಒಳ್ಳೆಯವಳ ಅವನಪ್ಪ ಹೆಂಗೆ ಈ ಮಗ ಹಿಂಗೆ ಅವನು ಇವನ 3ನೇ ತಂಗಿ 6ನೇ ಮಗ ಇವನು ಬಿಡ್ರಿ ಅವನು ದೊಡ್ಡಪ್ಪನ ಪಕ್ಷೇತ್ರ 3ನೇ ಮಗ ತಗಳಿ ತಗಳಿ ತಗಳಿ ಇದು ಖಾನ್ದಾನುಗಳ ಕೌಟುಂಬಿಕ ಕೌಪೀನ ಕ್ರಾಂತಿ ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ
1: ಐಸಬಸ್ ಯಾರೋ ಒಬ್ಬ ಗೆದ್ದ ಇನ್ಯಾವನೋ ಬಿದ್ದ ಕುರ್ಚಿಗೊಂದು ಖಾತೆ ಮಾಡ್ಕೊಂಡವ್ರೆ ಖ್ಯಾತೆ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
1: ಏ, ಅದ್ಯಾಕೆ? ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದ್ರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಸಾಧನೆ ಮಾಡಬೇಕು ಅನ್ನೋದು ಏನೂ ಇಲ್ಲ. ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ತಾರೆ ಈ ನಮ್ಮ ಮಹಿಳಾ ಸಾಧಕಿ. ಅಷ್ಟೇ ಅಲ್ಲದೆ ನಿಮ್ಮ ಮೇಲೆ ನೀವು ಅವಲಂಬಿಸಿ ಹಾಗೂ ಧೈರ್ಯ ನಿಮ್ಮೊಳಗೆ ಹುಟ್ಟಬೇಕೆಂಬುದನ್ನು ತಿಳಿದಿರಿ. ಅದು ಸಮಯ ತೆಗೆದುಕೊಳ್ಳುತ್ತೆ, ಆದರೆ ನೀವು ಅದಕ್ಕಾಗಿ ಕೆಲಸ ಮಾಡಲೇಬೇಕು ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ. ಅದರೊಟ್ಟೊಟ್ಟಿಗೆ ಮತ್ತೊಂದು ವಿಶೇಷವಾಗಿರುವಂತಹ ಮಾತನ್ನು ಹೇಳ್ತಾರೆ ಸ್ನೇಹಿತರೆ. ಜೀವನವು ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಪಠ್ಯಕ್ರಮಗಳನ್ನು ಹೊಂದಿರದ ಪರೀಕ್ಷೆ ಆಗಿದೆ, ಹಾಗೂ ಇದಕ್ಕೆ ಉತ್ತರ ಪತ್ರಿಕೆಗಳು ಸಹ ಇಲ್ಲವಾಗಿವೆ ಅಂತ ಹೇಳ್ತಾರೆ. ಎಂತಹ ಅದ್ಭುತವಾದ ಮಾತುಗಳಲ್ವ ಸ್ನೇಹಿತರೆ? ಒಂದಕ್ಕಿಂತ ಒಂದು ಮಾತುಗಳು ಮೌಲ್ಯಯುತವಾದವು, ಜೊತೆಗೆ ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಮುತ್ತಿನಂತ ನೈತಿಕ ಶಕ್ತಿಯನ್ನ ತುಂಬುವಂತಹ ಮಾತುಗಳಾಗಿವೆ ಈ ಎಲ್ಲ ಮಾತುಗಳು. ನಿಜ ಅಲ್ವಾ? ಈ ಎಲ್ಲ ಮೌಲ್ಯಯುತ ಮಾತುಗಳನ್ನ ಹೇಳಿದಂಥ

0: ಯಾರು? ಸುಧಾಮೂರ್ತಿಯವರ ಸ್ನೇಹಿತರೆ. ಸುಧಾಮೂರ್ತಿಯವರು ಹುಟ್ಟಿದ್ದು ಆಗಸ್ಟ್ 19, 1950 ಶಿಗ್ಗಾಂವ್ನಲ್ಲಿ. ತಂದೆ ರಾಮಚಂದ್ರ ಕುಲಕರ್ಣಿ, ತಾಯಿ ನಿರ್ಮಲಾ ಕುಲಕರ್ಣಿ. ಈ ದಂಪತಿಗಳ 4 ಜನ ಮಕ್ಕಳಲ್ಲಿ ಇವರು 2ನೆಯವರು. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಇವರ ಪತಿ ಐಟಿ ದಿಗ್ಗಜ ಶ್ರೀ ಎನ್ಆರ್ ನಾರಾಯಣ ಮೂರ್ತಿಯವರು. ಮಕ್ಕಳು ಅಕ್ಷತಾ ಮತ್ತು ರೋಹನ್. 1972 ಇಂಜಿನಿಯರಿಂಗ್ನಲ್ಲಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಅಂಕ ಪಡೆದವರು. ಜೊತೆಗೆ ಅಂದಿನ ಮುಖ್ಯಮಂತ್ರಿ ದೇವರಾಜು ಅರಸುರವರ ಕೈಯಲ್ಲಿ ಚಿನ್ನದ ಪದಕ ಪಡೆದಂತಹ ಮಹಿಳೆ ಸುಧಾಮೂರ್ತಿಯವರು. 1974 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಂಟೆಕ್ನಲ್ಲಿ ಫಸ್ಟ್ ರ್ಯಾಂಕನ್ನು ಪಡೆದು ಗೋಲ್ಡ್ ಮೆಡಲನ್ನು ಕೂಡ ಪಡೆದಿರುತ್ತಾರೆ. ಅಷ್ಟೇ ಅಲ್ಲದೆ ಭಾರತದ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಉದ್ಯೋಗ ಪಡೆದ ಮೊದಲ ಮಹಿಳಾ ಕ್ಯಾಂಡಿಡೇಟ್ ಅಂದರೆ ಅವರೇ ಸುಧಾಮೂರ್ತಿಯವರು. ಇವರ ಪತಿ ಎನ್ಆರ್ ನಾರಾಯಣ ಮೂರ್ತಿರವರು ಬಹುದೊಡ್ಡ ಕನಸಾದ ಇನ್ಫೋಸಿಸ್ ಬೆನ್ನೆಲುಬಾಗಿ ನಿಂತು ಆ ಸಂಸ್ಥೆಯನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವುದರಲ್ಲಿ ಇವರ ಕೊಡುಗೆ ಅಪಾರವಾದುದು. 1996 ಸ್ಥಾಪಿತವಾದ ಇನ್ಫೋಸಿಸ್ ಸಂಸ್ಥೆಯ ಮೂಲಕ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಕ್ಷೇತ್ರ, ಕಲೆ, ಸಂಸ್ಕೃತಿ, ಗ್ರಾಮಗಳ ಅಭಿವೃದ್ಧಿ ಯೋಜನೆಗಳನ್ನು ಸೇರಿದಂತೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಸುಧಾಮೂರ್ತಿಯವರು. ಬಾಲ್ಯದಿಂದಲೂ ಕನ್ನಡದ ಮೇಲೆ ಅಪಾರ ಬಾಂಧವ್ಯವನ್ನು ಹೊಂದಿರುವ ಇವರು ಉತ್ತಮ ಲೇಖಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇಲ್ಲಿಯವರೆಗೂ ಸ್ನೇಹಿತರೆ 24 ಹೆಚ್ಚಿನ ಪುಸ್ತಕಗಳನ್ನು ಬರೆದಿದ್ದಾರೆ ಸುಧಾಮೂರ್ತಿಯವರು. ಇವರ ಸಮಾಜ ಸೇವೆಗೆ 2006 ಪದ್ಮಶ್ರೀ ಪ್ರಶಸ್ತಿ ಮತ್ತು ಅತ್ತಿಮಬ್ಬೆ ಪ್ರಶಸ್ತಿ, ಮಿಲೇನಿಯಂ ಮಹಿಳಾ ಶಿರೋಮಣಿ ಪ್ರಶಸ್ತಿ, 2018 ಕ್ರಾಸ್ವರ್ಡ್ ರಿಮೆಂಡ್ ಬುಕ್ ಅವಾರ್ಡ್ನಿಂದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಜೊತೆಗೆ ಇವರ ಸಾಧನೆಗಾಗಿ 2019 ಜಿ ಕನ್ನಡ ವಾಹಿನಿಯು ಕನ್ನಡ ಪ್ರಶಸ್ತಿ ಕೊಟ್ಟು ಕೂಡ ಗೌರವಿಸಲಾಗಿದೆ. ಅಷ್ಟೇ ಅಲ್ಲದೆ ಸುಧಾಮೂರ್ತಿಯವರು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಬರೆಯುವ ಬಹು ಜನಪ್ರಿಯ ಲೇಖಕಿ ಕೂಡ. ಕತೆ, ಕಾದಂಬರಿ, ಮಕ್ಕಳ ಸಾಹಿತ್ಯ, ನಾನ್ ಫಿಕ್ಷನ್ ಎಲ್ಲ ಪ್ರಕಾರಗಳಲ್ಲೂ ಅವರ ಕೃತಿಗಳಿವೆ. ಅವರ ಬರಹಗಳ ಮುಖ್ಯ ವಿಷಯಗಳು ಸರಳತೆ, ಮಾನವೀಯತೆ, ಸಾಮಾಜಿಕ ಕಳಕಳಿ ಮತ್ತು ಮೌಲ್ಯಗಳು. ಇನ್ನು ಕಾದಂಬರಿಗಳ ವಿಷಯಕ್ಕೆ ಬಂದರೆ ಚರ್ಮರೋಗದಿಂದಾಗಿ ಸಮಾಜದಿಂದ ದೂರವಾದ ಮಹಿಳೆಯ ಕತೆ, ಹಣ ಮತ್ತು ಸಂಬಂಧಗಳ ಕುರಿತ ಕಾದಂಬರಿ, ದಂಪತಿಗಳ ಜೀವನದ ಏರಿಳಿತಗಳು, ಹೌಸ್ ಆಫ್ ಕಾರ್ಡ್ಸ್, ಸರ್ಕಲ್ ಆಫ್ ಲೈಫ್, ಇವೆಲ್ಲವೂ ಕೂಡ ಇವರ ಕಾದಂಬರಿಗಳಾಗಿವೆ. ಇನ್ನು ಕಥಾ ಸಂಕಲನಗಳ ವಿಷಯಕ್ಕೆ ಬಂದರೆ ನೈಜ ಜೀವನ ಕತೆಗಳು ಮಾನವ ಸ್ವಭಾವದ ಬಗ್ಗೆ, ಹೌ ಟು ಥಾಟ್ ಮೈ ಗ್ರ್ಯಾಂಡ್ ಮದರ್ ಟು ರೀಡ್ ಅಂಡ್ ಅದರ್ ಸ್ಟೋರೀಸ್, ದ ಡೇ ಐ ಸ್ಟಾಪ್ಡ್ ಡ್ರಿಂಕಿಂಗ್ ಮಿಲ್ಕ್, ದ ಮದರ್ ಐ ನೆವರ್ ನೋ, ಸಮಥಿಂಗ್ ಹ್ಯಾಪನ್ಡ್ ಆನ್ ದ ವೇ ಟು ಹೆವೆನ್, ಜೊತೆಗೆ ಇನ್ಫೋಸಿಸ್ ಫೌಂಡೇಶನ್ ಕೆಲಸದ ಅನುಭವಗಳು. ಇನ್ನು ಮಕ್ಕಳ ಸಾಹಿತ್ಯದ ವಿಷಯಕ್ಕೆ ಬಂದರೆ ದ ಮ್ಯಾಜಿಕ್ ಆಫ್ ದ ಲಾಸ್ಟ್ ಟೆಂಪಲ್, ದ ಮ್ಯಾಜಿಕ್ ಆಫ್ ದ ಲಾಸ್ಟ್ ಸ್ಟೋರಿ, ಗ್ರ್ಯಾಂಡ್ ಮಾಸ್ ಬ್ಯಾಗ್ ಆಫ್ ಸ್ಟೋರೀಸ್, ಗ್ರ್ಯಾಂಡ್ ಪೇರೆಂಟ್ಸ್ ಬ್ಯಾಗ್ ಆಫ್ ಸ್ಟೋರೀಸ್, ದ ಬರ್ಡ್ ವಿತ್ ಗೋಲ್ಡನ್ ವಿಂಗ್ಸ್. ಇನ್ನು ನಾನ್ ಫಿಕ್ಷನ್ ವಿಷಯಕ್ಕೆ ಬಂದರೆ 3000 ಸ್ಟಿಚಸ್, ಆರ್ಡಿನರಿ ಪೀಪಲ್, ಎಕ್ಸ್ಟ್ರಾಡಿನರಿ ಲೀವ್ಸ್, ದ ಓಲ್ಡ್ ಮ್ಯಾನ್ ಆ್ಯಂಡ್ ಈಸ್ ಗಾಡ್, ಈ ರೀತಿಯಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಸುಧಾಮೂರ್ತಿಯವರ ಪುಸ್ತಕಗಳು ಕನ್ನಡ, ಇಂಗ್ಲಿಷ್ ಜೊತೆಗೆ ಹಿಂದಿ, ಮರಾಠಿ, ತಮಿಳು, ತೆಲುಗು, ಗುಜರಾತಿ ಭಾಷೆಗಳಿಗೂ ಅನುವಾದವಾಗಿವೆ. ನಾನಾಗಲೇ ಹೇಳ್ದಾಗೆ ಸ್ನೇಹಿತರೆ, ಅವರ ಕತೆಗಳಲ್ಲಿ ದಯೆ, ಸರಳತೆ, ಸ್ವ ಅರಿವು ಮತ್ತು ಚಾರಿಟಿ ಪ್ರಮುಖವಾಗಿದೆ. ಸೊ ಇಷ್ಟೆಲ್ಲ ವಿಶೇಷತೆಗಳಿಗೆ ಕಾರಣವಾಗಿದ್ದಾರೆ ಸುಧಾಮೂರ್ತಿಯವರು. ಸೊ ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಇವರ ಬಗ್ಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಇವರು ಬರೆದಂತಹ ಸಾಕಷ್ಟು ಪುಸ್ತಕಗಳಲ್ಲಿ, ಸಾಕಷ್ಟು ಕಾದಂಬರಿಗಳಲ್ಲಿ ಡಾಲರ್ ಸೊಸೆ ಅನ್ನುವಂತಹ ಪುಸ್ತಕವು ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಪುಸ್ತಕವಾಗಿದೆ ಸ್ನೇಹಿತರೆ. ಅಂದಾಗೆ ಡಾಲರ್ ಸೊಸೆ ಅಂತ ಜೀ ಕನ್ನಡದಲ್ಲಿ ತುಂಬ ಫೇಮಸ್ ಸೀರಿಯಲ್ ಕೂಡ ಬಂತು. ಈ ದಿನ ಸ್ನೇಹಿತರೆ ಕನ್ನಡ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಡಾಲರ್ ಬಹು ಅನ್ನುವಂತಹ ಪುಸ್ತಕದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಶಿವಮೊಗ್ಗದ ಸೇಜಲ್ರವರು. ಸೇಜಲ್ ರವರು ಶಿವಮೊಗ್ಗದ ಎನ್ಇಎಸ್ ಇನ್ಸ್ಟಿಟ್ಯೂಟ್ನಲ್ಲಿ ಥರ್ಡ್ ಇಯರ್ ಬಿಬಿಎ ವ್ಯಾಸಂಗ ಮಾಡ್ತಾ ಇದ್ದಾರೆ. ಸೇಜಲ್ ರವ್ರ ಬಗ್ಗೆ ಹೇಳಲೇಬೇಕು ಸ್ನೇಹಿತರೆ, ಇವರು ಭರತನಾಟ್ಯ ಪ್ರವೀಣೆ. ಅಷ್ಟೇ ಅಲ್ಲದೆ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಹೊಂದಿದ್ದಾರೆ, ಜೊತೆಗೆ ಸಾಕಷ್ಟು ಆರ್ಟಿಕಲ್ಸ್ನ ಕೂಡ ಬರೀತಾರೆ. ಈ ಯುವ ಪ್ರತಿಭೆ ಈ ದಿನ ನಮ್ಮ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಡಾಲರ್ ಬಹು ಅನ್ನುವಂತಹ ಪುಸ್ತಕದ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ಸೊ ತಡ ಮಾಡೋದು ಬೇಡ, ಯುವ ಪ್ರತಿಭೆಯಾದ ಸೇಜಲ್ ಅವರಿಂದ ಡಾಲರ್ ಬಹು ಅನ್ನುವಂತಹ ಪುಸ್ತಕದ ಬಗ್ಗೆ ತಿಳಿತಾ ಹೋಗೋಣ. ಆ ಪುಸ್ತಕದಲ್ಲಿ ಏನೆಲ್ಲ ವಿಷಯ ಸಿಗತ್ತೆ ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಯುವ ಪ್ರತಿಭೆ ಇದ್ದಾರೆ ಅನ್ನೋದನ್ನ ತಿಳಿಸ್ದೆ. ಖಂಡಿತವಾಗ್ಲೂ ಇವ್ರ ಬಗ್ಗೆ ನನಗೆ ತುಂಬಾ ಖುಷಿ ಆಗತ್ತೆ ಸ್ನೇಹಿತರೆ. ಯಾಕಪ್ಪ ಅಂದ್ರೆ, ಓದ್ತಾ ಇರೋದು ಶಿವಮೊಗ್ಗದ ಎನ್ಇಎಸ್ ಇನ್ಸ್ಟಿಟ್ಯೂಟ್ನಲ್ಲಿ ಥರ್ಡ್ ಇಯರ್ ಬಿಬಿಎನ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಪುಸ್ತಕದ ಬದಲಾಗಿ ಫೋನಿನ ಬಳಕೆನೇ ಹೆಚ್ಚಾಗಿದೆ, ಯುವ ಜನರಲ್ಲಿ ಓದುವುದೇ ಕಡಿಮೆ ಆಗಿದೆ ಅನ್ನೋ ಒಂದು ಸುದ್ದಿಗಳು ಸಾಕಷ್ಟು ಕಡೆಯಿಂದ ಕೇಳಿ ಬರ್ತಾ ಇರುವಂತಹ ಸುದ್ದಿಗಳನ್ನು ಕೇಳೇ ಬೇಸರವಾಗಿತ್ತು. ಅಂತಹವರ ಮಧ್ಯದಲ್ಲೇ, ಇಲ್ಲ ಇಲ್ಲ, ಯುವ ಜನರು ಕೂಡ ಪುಸ್ತಕಗಳನ್ನು ಇಷ್ಟಪಡ್ತಾರೆ, ಅವರು ಕೂಡ ಪುಸ್ತಕಗಳನ್ನು ಓದ್ತಾರೆ, ಆದರೆ ಸ್ವಲ್ಪ ಅವ್ರನ್ನ ಅಲ್ಲಿ ಇಲ್ಲಿ ಹುಡುಕ್ಬೇಕು ಅಂತಲೇ ಹೇಳ್ತಾರೆ ಸೇಜಲ್ರವರು. ಸೇಜಲ್ ಅವರಿಗೆ ಪುಸ್ತಕಗಳನ್ನು ಓದುವುದು ಅಂದರೆ ಎಲ್ಲಿಲ್ಲದ ಇಷ್ಟ. ಓದುವ ಹವ್ಯಾಸದೊಂದಿಗೆ ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ಕೂಡ ಬರೀತಾರೆ. ಅದರೊಟ್ಟಿಗೆ ಮುಖ್ಯವಾಗಿ ನಾನಾಗಲೇ ಹೇಳ್ದಾಗೆ ಭರತನಾಟ್ಯ ಪ್ರವೀಣೆ ಕೂಡ ನಮ್ಮ ಸೇಜಲ್ರವರು. ಈ ದಿನ ಸೇಜಲ್ರವರು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿರುವಂತಹ ಸುಧಾಮೂರ್ತಿಯವರ ಪ್ರಸಿದ್ಧ ಕಾದಂಬರಿಯಾದ ಡಾಲರ್ ಬಹು ಪುಸ್ತಕದ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟೆಗಿದ್ದಾರೆ. ತಡ ಮಾಡೋದು ಬೇಡ, ಸೇಜಲ್ರವರಿಂದ ಈ ಡಾಲರ್ ಬಹು ಕಾದಂಬರಿಯ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಅವರಿಂದ ತಿಳಿತಾ ಹೋಗೋಣ. ಕಾರ್ಯಕ್ರಮವನ್ನು ಶುರು ಮಾಡೋಣ.
5: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸೇಜಲ್ ಅಂತ. ನಾನು ಹುಟ್ಟಿದ್ದು 2007. ಓದುವ ಹವ್ಯಾಸ ನನಗೆ ಇತ್ತೀಚೆಗೆ ಶುರು ಆಗಿದ್ದು. ನಾನು ಥರ್ಡ್ ಇಯರ್ BBAಯಲ್ಲಿ ಓದ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮುಖಾಂತರ ನಾನು ಓದೋದನ್ನು ಶುರು ಮಾಡಿದ್ದು. ಆ್ಯಂಡ್ ಇದು ಓದೋದಕ್ಕೆ ಇನ್ನೊಂದು ಮುಖ್ಯ ಪ್ರೇರಣೆ ಏನು ಅಂತಂದರೆ ಆ ಅಭ್ಯಾಸ. ಒಂದ್ಸತಿ ನೀವು ಓದೋಕ್ಕೆ ಶುರು ಮಾಡಿದ್ರೆ ಅದು ಬೇಜಾರಾಗಲ್ಲ. ಒಂದೊಂದೇ ಬುಕ್ಸ್ ಬೇರೆಯವರಿಂದ ಇಸ್ಕೊಂಡು ಓದೋಕ್ಕೆ ಶುರು ಮಾಡೋಕ್ಕೆ ನಿಮಗೂ ಆಸೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಟೈಮ್ ಫೋನ್ ನೋಡೋ ಬದಲು ಹಾಂ ಬುಕ್ಕೇ ಓದ್ಬೋದಲ್ಲ ಅಂತ ಅನಿಸುತ್ತೆ. ಆ ರೀತಿಯಲ್ಲಿ ಒಂದಷ್ಟು ಪುಸ್ತಕಗಳನ್ನು ಓದಿದ್ದೀನಿ ನಾನು. ಇವತ್ತು ನಾನು ನಿಮಗೆ ಸಾಹಿತ್ಯ ಲೋಕದಿಂದ ಪರಿಚಯ ಮಾಡೋಕ್ಕೆ ಬಂದಿರೋ ಬುಕ್ಕು ಡಾಲರ್ ಬಹು ಅಂತ. ಇದ್ರ ಆಥರು ಸುಧಾಮೂರ್ತಿ ಅವರು. ಮೊದಲು ನಾನು ಮಹಾಲಕ್ಷ್ಮಿ ಮೇಡಮ್ ಅವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಅವ್ರು ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪರವಾಗಿಲ್ಲ, ಸಂಡೇನಾದರೂ ಆಗಲಿ ಬನ್ನಿ ಮೇಡಮ್ ಅಂತ ಹೇಳಿ ಇವತ್ತು ನಂಗೆ ಕರೆಸಿ ನಂಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ನಾವು ಓದಿರೋ ಬುಕ್ ಸುಧಾಮೂರ್ತಿ ಅವ್ರದ್ದು ಡಾಲರ್ ಬಹು ಅಂತ. ಇ ಬುಕ್ ನೀವೇನಕ್ಕೆ ಓದಬೇಕು ಅಂತ ಅಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಫೋನಲ್ಲಿ ಸ್ಕ್ರೀನ್ ಟೈಮ್ ಕಮ್ಮಿ ಆಗುತ್ತೆ. ಇದೇನು ತುಂಬ ಕಷ್ಟ ಇರೋ ಬುಕ್ ಅಂತ ಏನಲ್ಲ, ತುಂಬ ಸಿಂಪಲ್ ಇದೆ. ಇಂಗ್ಲೀಷಲ್ಲಿದೆ, ಕನ್ನಡದಲ್ಲೂ ಇದೆ. ಇಂಗ್ಲೀಷ್ ಬುಕ್ಕು ಅಷ್ಟೇ, ಈಗ ಇಂಗ್ಲೀಷ್ ಕಲಿಯೋಕ್ಕೆ ಆಸೆ ಇದೆ ನಿಮಗೆ ಅಂತ ಅಂದರೆ ನೀವು ಅದನ್ನು ಆರಾಮಾಗಿ ಓದ್ಬೋದು, ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿದೆ. ಇನ್ ಕೇಸ್ ಒಂದೇ ಮಧ್ಯದಲ್ಲಿ ಎರಡು ಮೂರು ಅಕ್ಷರಗಳು ವರ್ಡ್ಸ್ ಏನಾದರೂ ಗೊತ್ತಾಗಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಓದಿದ್ರೇನು ನಿಮಗೆ ಅರ್ಥ ಆಗುತ್ತೆ, ಮೇನ್ ಥೀಮ್ ಏನಿದೆ ಅಂತ ಅರ್ಥ ಆಗುತ್ತೆ. ಈ ಇಡೀ ಬುಕ್ಕಲ್ಲಿ ಆ್ಯಕ್ಚುಲಿ ಸುಧಾಮೂರ್ತಿ ಅವ್ರ ಬುಕ್ಸ್ನ ಓದಿರೋದ್ರಲ್ಲಿ ನಂಗೆ ಏನು ಅನಿಸುತ್ತೆ ಅಂದರೆ, ಅವ್ರು ತುಂಬ ರಿಯಾಲಿಟಿನ, ಅವ್ರವ್ರ ಸುತ್ತಮುತ್ತ ಆಗಿರೋ ಅನುಭವಗಳನ್ನು ಹೇಳ್ತಾರೆ. ಅವ್ರ ಅಂದರೆ ಒಂದಷ್ಟು ಇಲ್ಲಿ ಇವಾಗ ಆಲ್ಮೋಸ್ಟ್ ಎಷ್ಟು ಬುಕ್ಸ್ ಓದಿದ್ದೀನೋ ಅವ್ರ ಹೆಸರುಗಳು ಚೇಂಜ್ ಮಾಡ್ತಾರೆ, ಆದರೆ ಆ ಸ್ಟೋರಿ ಏನಿರುತ್ತೋ ಹಾಗೆ ನಮಗೆ ನೀಟಾಗಿ ಹೇಳ್ತಾರೆ. ಈ ಬರವಣಿಗೆ ಲೋಕದಲ್ಲಿ ನಂಗೆ ಅವ್ರ ಬುಕ್ಸ್ ಅಂದರೆ ತುಂಬ ಇಷ್ಟ, ತುಂಬ ಸಿಂಪಲ್ ಆಗಿರುತ್ತೆ ಆ್ಯಂಡ್ ಪಟ ಪಟ ಪಟ ಓದ್ಬಿಡ್ಬೋದು. ಇಷ್ಟು ಬೇಗ ನಾ ಓದ್ತೀನಿ ಅಂತ ನನಗೂ ಅಂದ್ಕೊಂಡಿರಲಿಲ್ಲ. ಬಟ್ ಈ ಬುಕ್ ನಂಗೆ ಯಾಕೆ ಇಷ್ಟ ಅಂತ ಅಂದರೆ ತುಂಬ ವಿಭಿನ್ನವಾದ ಅಭಿಪ್ರಾಯ ಅನ್ನೋದು ಹೇಳುತ್ತೆ ನಮಗೆ. ಇದರಲ್ಲಿ ವಿನುತಾ ಅಂತ ಬರ್ತಾರೆ, ಗಿರೀಶ್ ಅಂತ ಬರ್ತಾರೆ. ಇದು ಸ್ಟೋರಿ ಏನಂತಾರೆ, ಸ್ಪಾಯ್ಲರ್ ಕೊಡೋಕ್ಕೆ ಇಷ್ಟಪಡಲ್ಲ, ಆದರೆ ರಿಯಾಲಿಟಿ ಏನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಎರಡು ಮೂರು ಜನ್ರೇಷನ್ಗಳನ್ನ ನೋಡ್ತೀವಿ. ಮೊದಲಿರೋದು ಅತ್ತೆ ಮಾವ, ಅತ್ತೆ ಮಾವದಲ್ಲಿ ಗೌರಮ್ಮ ಅಂತ ಇರ್ತಾಳೆ. ಅವಳಿಗೆ ತುಂಬ ಇಷ್ಟ, ದುಡ್ಡು ಅಂದರೆ ತುಂಬ ಇಷ್ಟ. ಅವಳು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಯಾಕೆ ಅಂತ ಅಂದರೆ ಅವಳು ಬೆಳೆದು ಬಂದಿರೋದು ಆ ಥರ ಇರುತ್ತೆ. ಬಡತನದಲ್ಲೆಲ್ಲ ನೋಡಿಬಿಟ್ಟು ಒಂದೇ ಸತಿಗೆ ತನ್ನ ಮಕ್ಕಳು ದುಡಿತಿದ್ದಾಳೆ ಅಂದರೆ ಹಾಂ ಇನ್ನೊಂಚೂರು ಜಾಸ್ತಿ ದುಡಿಲಿ ಅಂತ ಆಸೆ ಪಡ್ತಿರ್ತಾಳೆ. ಅದರಲ್ಲದೆ ಅವಳಿಗೆ ಅವ್ರ ಮಗ ನೆಕ್ಸ್ಟು ಬೇರೆ ದೇಶಕ್ಕೆ ಹೋಗಬೇಕು, ಹೊರದೇಶಕ್ಕೆ ಹೋಗಿ ಸಂಪಾದನೆ ಮಾಡಬೇಕು ಅಂತ ಆಸೆ ಪಡ್ತಿರ್ತಾಳೆ. ಅವಳು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಆದರೆ ಆ ನಿಟ್ಟಿನಲ್ಲಿ ಅವಳು ಮುಂಚೆಯಿಂದ ಕಂಡ್ಕೊಂಡು ಬಂದಿರೋ ಇದರಲ್ಲಿ ಅವಳ ಕಿರಿ ಮಗ ಇರ್ತಾನೆ, ಅವನು ಫಾರಿನಿಗೆ ಹೋಗಿರಲ್ಲ, ಅವನ ಮಗ ಇಲ್ಲೇ ಇರ್ತಾಳೆ. ಅವಳ ಹೆಂಡತಿ ವಿನೋತಾ ಅಂತ, ಅವಳು ತುಂಬ ಒಳ್ಳೆ, ಅವಳು ಎಲ್ಲ ಕೆಲಸ ಮಾಡಿಕೊಂಡು ಅತ್ತೆಗೆ ತುಂಬ ಗೌರವ ಕೊಟ್ಕೊಂಡಿರ್ತಾಳೆ. ಆದರೆ ಅತ್ತೆಗೆ ಆವಾಗ ರಿಯಲೈಸ್ ಆಗಿರಲ್ಲ, ಏನಕ್ಕೆ ಅಂತ ಅಂದರೆ ಅವಳಿಗೆ ಡಾಲರ್ ಬಹು ಏನು ಟೈಟಲ್ ಇದೆಯೋ ಆ ಡಾಲರ್ ಸೊಸೆ ಅಂದರೆ ತುಂಬ ಇಷ್ಟ ಆಗಿರುತ್ತೆ, ಏನಕ್ಕೆ ರೀಸನ್ ಗೊತ್ತಿಲ್ಲ. ಆದರೆ ಅವಳು ಡಾಲರ್ಸಲ್ಲಿ ದುಡಿತಾಳೆ, ಅವಳ ಗಂಡ ಅಲ್ಲಿಂದ ದುಡ್ಡು ಕಳಿಸ್ತಾಳೆ, ಅದೊಂದೇ ವಿಷಯಕ್ಕೆ ಇಷ್ಟ ಆಗ್ತಿರ್ತಾಳೆ. ಇನ್ನೊಂದು ಏನಂತಾರೆ, ಅವಳ ವಿಚಾರದಲ್ಲಿ ಗೌರಮ್ಮನ ವಿಚಾರದಲ್ಲಿ ಹೇಳಬೇಕು ಅಂತ ಅಂದರೆ ಗಾದೆ ಇದೆ ಅಲ್ಲ, ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡು ಅಂತ, ಆ ಥರ ಅವಳು ಮುಂಚೆನೇ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತಾಳೆ. ಅವ್ ವಿನುತಾ ಏನು ಮಾಡ್ತಾಳೆ, ಇಲ್ಲೇ ಸ್ಕೂಲ್ ಟೀಚರ್ ಬಿಡು, ಅವಳನ್ನೇನು ಅಷ್ಟೊಂದು ಇದು ಮಾಡೋದು ಅಂತ ಅವಳು ಅಷ್ಟು ಲೆಕ್ಕಕ್ಕೆ ತೊಗೊತಿರಲ್ಲ. ಆದರೆ ನೆಕ್ಸ್ಟು ಜಮುನ ಅವಳು ಅಮೇರಿಕಾದಲ್ಲಿರ್ತಾಳೆ, ಅವಳ ಮೇಲೆ ಏನೋ ಒಂಥರ ವ್ಯಾಮೋಹ ಅಂತಾರಲ್ಲ, ವ್ಯಾಮೋಹ ಇರುತ್ತೆ. ಹಾಂ ಇವಳು ಡಾಲರ್ಸಲ್ಲಿ ದುಡ್ಡಿ ಕಳಿಸ್ತಾಳೆ, ಅಲ್ಲಿ ತುಂಬ ಚೆನ್ನಾಗಿರೋ ಗಿಫ್ಟ್ಸ್ ಕಳಿಸ್ತಾಳೆ. ಆದರೆ ನೆಕ್ಸ್ಟ್ ಸ್ಟೋರಿಲಿ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಆದರೆ ನಾ ಏನಕ್ಕೆ ಹೇಳೋಕ್ಕೆ ಈ ಬುಕ್ಕನ್ನು ತೊಗೊಂಡಿದ್ದೀನಿ ಅಂತ ಅಂದರೆ, ಬರೇ ಗೌರಮ್ಮಂಗೆ ಅಂತ ಅಲ್ಲ, ಈಗಲೂ ಸಮಾಜದಲ್ಲಿ ತುಂಬ ಜನ ಕಾತರ ಅದೇ ಮೈಂಡ್ ಸೆಟ್ ಇರುತ್ತೆ, ಹಾಂ ಫಾರಿನಿಗೆ ಹೋಗ್ತಾಳೆ ಅಂದರೆ ಅವರೆಲ್ಲೋ ಒಂದು ಫುಲ್ ಮೇಲ್ಗಡೆ ಲೆವೆಲಲ್ಲಿ ಇರ್ತಾರೆ ಅಂತ. ಒಂದಷ್ಟು ಜನ ಏನಕ್ಕೆ ಫಾರಿನಿಗೆ ಹೋಗ್ತಾರೆ ಅಂತಲೂ ಗೊತ್ತಿರಲ್ಲ, ಒಂದಷ್ಟು ಜನ ಹೇಳೋದು ಕೇಳಿಸ್ಕೊಂಡಿದ್ದೀನಿ, ಆ ರಿಲೇಟಿವ್ ಹಂಗಂದ್ರಲ್ಲ ಅವ್ರಿಗೆ ತೋರಿಸ್ತೀನಿ ನೋಡು ನಾ ಫಾರಿನಲ್ಲಿ ಓದಿ ಬಂದು ಬರ್ತೀನಿ ಅಂತ, ಆ ಥರ ಎಲ್ಲ ಹೇಳ್ತಾರೆ. ಯಾಕೆ ಅಂತಂದರೆ ನನಗೆ ಪರ್ಸ್ನಲಿ ಭಾರತ ಅಂದರೆ ತುಂಬ ಹೆಮ್ಮೆ, ಎಷ್ಟೇ ಇರಲಿ ಏನೇ ಇರಲಿ ನನ್ನ ದೇಶ ಅದು, ನನ್ನ ದೇಶದಲ್ಲಿರೋ ಸಂಪತ್ತು ಎಲ್ಲೂ ಇರೋಕ್ಕಾಗಲ್ಲ. ಇದು ಸಮುದ್ರ ಆಗಿರಲಿ, ಕೋಸ್ಟ್ ಲೈನ್ಸ್ ಆಗಿರಲಿ, ವೆಸ್ಟರ್ನ್ ಗಾಟ್ಸ್ ಆಗಿರಲಿ, ಇಷ್ಟು ವಿಭಿನ್ನವಾದ ಕಲ್ಚರ್ಸ್ ಇದ್ದು ಡೈವರ್ಸಿಫೈಡ್ ಕಂಟ್ರಿ ಅದು, ಆದ್ರೂ ಒಂದಷ್ಟು ಜನ ಇನ್ನೊಬ್ರು ಯಾರಿಗೋ ಪ್ರೂವ್ ಮಾಡೋಕ್ಕೋಸ್ಕರ ಬೇರೆ ದೇಶಕ್ಕೆ ಹೋಗ್ತಾರೆ ಅಂದರೆ ಕೇಳೋಕ್ಕೊಂಚೂರು ಬೇಜಾರಾಗುತ್ತೆ. ಇಲ್ಲೇ ಇದ್ದು ಇಲ್ಲೇ ಸಾಧನೆ ಮಾಡೋದಕ್ಕಿಂತ ಒಂದಷ್ಟು ಜನ ಇನ್ನೊಬ್ರಿಗೆ ಪ್ರೂವ್ ಮಾಡೋಕ್ಕೋಸ್ಕರ ಬೇರೆ ಕಡೆ ಹೋಗ್ತಾರೆ ಅಂತ. ಅದು ಬಿಟ್ಟರೆ ಶಿವಮೊಗ್ಗ ಅನ್ನೋದಕ್ಕಿಂತ ಭಾರತದಾದ್ಯಂತ ಯಾರ್ಯಾರಿಗೆ ಹಳೆ ಕಾಲದವರೆಲ್ಲ ಇರ್ತಾರೆ ಅವ್ರಿಗೂ ಒಂಥರ ತನ್ನ ಮಗ ಹತ್ತಿರ ಇದ್ದವನನ್ನು ಸಾಕ್ತಾ ಇದ್ರೂ ಅಷ್ಟೊಂದು ಬೆಲೆ ಇರಲ್ಲ, ಆದರೆ ತನ್ನ ಮಗ ಮಗಳು ಎಲ್ಲೋ ಫಾರಿನಲ್ಲಿದ್ದು ಎಲ್ಲೋ ದುಡ್ಡು ಕಳಿಸ್ತಾ ಇದ್ದಾಳೆ ಅಂದರೆ ಮೂರು ನಾಲ್ಕು ಜನಕ್ಕೆ ಹೇಳ್ಕೊಳಕ್ಕೆ ಒಂಥರ ಖುಷಿ ಇರ್ತಾ ಇರುತ್ತೆ. ಹಾಂ ನನ್ನ ಮಗನಾ ಅಲ್ಲಿ ಯು ಎಸ್ ಎಲ್ಲಿದ್ದಾನೆ, ಅವನು ನಂಗೆ ದುಡ್ಡು ಕಳಿಸ್ತಾ ಇದ್ದಾನೆ, ನೋಡಿಲ್ಲಿ ಅವನು ಯೂಸ್ ಮಾಡಿರೋ ಫೋನೇ ಕಳಿಸಿದ್ರು ಪರವಾಗಿಲ್ಲ, ನೋಡು ಇಷ್ಟು ದೊಡ್ಡ ಫೋನ್ ಕಳಿಸಿದ್ದಾನೆ, ಆ ಥರ ಏನೋ ಮುಂಚೆಯಿಂದ ಫಿಕ್ಸ್ ಆಗಿ ಬಂದಿದೆ. ಯಾಕೆ ಇದರಲ್ಲೂ ಹಾಗೆ ಅನಿಸುತ್ತೆ, ಎಲ್ಲರೂ ಗೌರಮ್ಮನ ದೂಷಿಸ್ಬೋದು ಓದಿದ ಮೇಲೆ, ಆದರೆ ನನಗೆ ಅವಳ ಅವಳ ಪರ್ಸ್ಪೆಕ್ಟಿವಿಂದ ನೋಡಿದ್ರೆ ತಪ್ಪಂತ ಅನಿಸಲ್ಲ, ಅವಳಿಗೆ ಆ ಥರನೇ ಕಲ್ತ್ಕೊಂಬಂದಿದ್ದಾಳೆ. ಹಳೆಯೊಬ್ರು ಹಿಂಗೆ ಹೇಳ್ತಾ ಇದ್ರು ನಾವು ಹಾಗೆ ಆಗಿದ್ದೀವಿ, ಅವಳೊಬ್ಳನ್ನೇ ಬ್ಲೇಮ್ ಮಾಡಿ ಉಪಯೋಗ ಇಲ್ಲ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಜಮುನಾ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಳು ಇದ್ದಿದ್ದು ದುಡ್ಡಿಗೆ ಜಾಸ್ತಿ ಬೆಲೆ ಕೊಡ್ತಾ ಇದ್ಲು, ಅಷ್ಟೊಂದು ಕೇರ್ ಏನೋ ಮಾಡ್ತಾ ಇರಲಿಲ್ಲ. ಬೇರೆ ಇದು ವಿಚಾರ, ಓ ಅತ್ತೆನಾ ಅವ್ರಿಗೊಂದು ಗಿಫ್ಟ್ ಕೊಟ್ಟರೆ ಆಯಿತು ಆ ಥರ ಇದ್ಲು. ಆದರೆ ವಿನುತಾ ಎಲ್ಲ ಕೆಲಸ ಮಾಡಿ ಅತ್ತೆಗೆ ಸೇವೆ ಮಾಡಿ ಎಲ್ಲ ಮಾಡ್ತಾ ಇದ್ಲು. ಅದಕ್ಕೆ ಒಂಚೂರು ಬೇಜಾರಾಗುತ್ತೆ, ಯಾಕೆಂದರೆ ಅತ್ತೆ ಮುಂಚೆನೇ ರಿಯಲೈಸ್ ಮಾಡ್ಕೊಂಡು ವಿನುತಂಗೆ ಮುಂಚೆಯಿಂದನೂ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಅವಳ ಲೈಫ್ ಇಷ್ಟು ವರ್ಷ ಚೆನ್ನಾಗಿರ್ತಾ ಇತ್ತು. ಅವಳು ಯಾವಾಗಲೂ ನೊಂದ್ಕೊಂಡು ಬೇಜಾರು ಮಾಡ್ಕೊಂಡು ಇರಬೇಕಾಗಿರೋ ಅವಶ್ಯಕತೆ ಇರ್ತಿರ್ಲಿಲ್ಲ ಅಂತ ಅನ್ನಿಸ್ತಿತ್ತು.
0: ಸ್ನೇಹಿತರ ಕೇಳ್ತಾ ಇದ್ದೀರಲ್ವಾ, ಶಿವಮೊಗ್ಗದ NES ಇನ್ಸ್ಟಿಟ್ಯೂಟಲ್ಲಿ ಥರ್ಡ್ ಇಯರ್ BBA ಓದ್ತಾ ಇರುವಂತಹ ಸೇಜಲ್ ರವರು, ಸುಧಾಮೂರ್ತಿ ಅವರು ಬರೆದಿರುವಂತಹ ಪ್ರಸಿದ್ಧ ಡಾಲರ್ ಬಹು ಕಾದಂಬರಿಯ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ದುಡ್ಡು ಜನರ ಸಂಬಂಧಗಳನ್ನು ಮತ್ತು ಮನಸ್ಥಿತಿಯನ್ನು ಹೇಗೆ ಬದಲಾಯಿಸುತ್ತೆ ಅನ್ನೋದು ಈ ಕಾದಂಬರಿಯಲ್ಲಿ ಸಿಗುವಂತಹ ಒಂದು ದೊಡ್ಡ ವಿಷಯವಾಗಿದೆ ಸ್ನೇಹಿತರೆ. ಅದ್ರ ಬಗ್ಗೆ ಕೂಡ ಸಾಕಷ್ಟು ವಿಷಯಗಳನ್ನು ತಿಳಿಸಿದರು. ಭಾರತೀಯರಲ್ಲಿ ಇರುವಂತಹ ಅಮೆರಿಕದ ಕನಸು ಮತ್ತು ಹಣದ ವ್ಯಾಮೋಹ ಕುಟುಂಬಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದನ್ನು ನೈಜ ಚಿತ್ರಣವನ್ನು ಬರಹದ ಮೂಲಕ ತೋರಿಸಿದರೆ ಸುಧಾಮೂರ್ತಿಯವರು. ಅದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಕೂಡ ತಿಳಿಸಿದ್ರು ಶಿವಮೊಗ್ಗದ ಯುವ ಪ್ರತಿಭೆ ಸೇಜಲ್ರವರು. ಹಾಗಾದ್ರೆ ಈ ಡಾಲರ್ ಬಹು ಕಾದಂಬರಿಯ ಬಗ್ಗೆ ಇವರಿಂದ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಪುಟ್ಟವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು,
1: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
3: ನಿಮ್ಮ ಮನೆ ಮನದ ಕೈರುಚಿ.
2: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ RJ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ NES ಇನ್ಸ್ಟಿಟ್ಯೂಟ್ನಲ್ಲಿ ಥರ್ಡ್ ಇಯರ್ BBA ವ್ಯಾಸಂಗ ಮಾಡ್ತಾ ಇರುವ ಸೇಜಲ್ DA ರವರು ಸುಧಾಮೂರ್ತಿಯವರ ಪ್ರಸಿದ್ಧ ಕಾದಂಬರಿಯಾದ ಡಾಲರ್ ಬಹು ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ರು. ಈ ಕಥೆಯನ್ನು ಕೇಳ್ತಾ ಇದ್ರೆ ದೂರದ ಬೆಟ್ಟ ನುಣ್ಣಗೆ ಅನ್ನುವಂತಹ ಮಾತು ಕೂಡ ನೆನಪಾಗುತ್ತೆ. ಇದು ಒಂದು ಮಧ್ಯಮ ವರ್ಗದ ಕುಟುಂಬವೊಂದರ ಸುತ್ತ ಸುತ್ತುವಂತಹ ಕಥೆಯಾಗಿದೆ. ಡಾಲರ್ಗಳೇ ದುಡ್ಡೇ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ನಂಬಿರ್ತಾರೆ ಆ ಮನೆಯ ಹಿರಿಯ ಯಜಮಾನಿ ಅತ್ತೆಯವರು. ಇದೇ ಕಾರಣಕ್ಕೆ ಅಮೆರಿಕದಲ್ಲಿರುವಂತಹ ಸೊಸೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ. ಸೊ ಮುಂದೆ ಕತೆ ಏನಾಗತ್ತೆ, ಯಾವ ರೀತಿಯಲ್ಲಿ ತಿರುವನ್ನು ಪಡ್ಕೊಳ್ಳತ್ತೆ, ಯಾವುದು ಮುಖ್ಯ ಅನ್ನೋದು ಕೊನೆಗೆ ಗೊತ್ತಾಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಸೇಜಲ್ ಅವರಿಂದ ಕೇಳೋಣ.
5: ಇಡೀ ಸ್ಟೋರಿ ಅದ್ರ ಬಗ್ಗೆನೆ ಇರೋದು. ನಾವು ಹೇಗೆ ಒಂದು ವಿಷಯ ಎಸ್ಪೆಷಲಿ ಯಾವಾಗ ಫಾರಿನಲ್ಲಿ ಹೋಗೋದು, ಫಾರಿನಲ್ಲಿ ಓದೋದು, ಫಾರಿನಿಂದ ದುಡ್ಡು ಕಳಿಸೋದು, ಅದೊಂಥರ ಸ್ಟೀರೋಟೈಪ್ ಸೆಟ್ ಆಗಿ ಹೋಗ್ಬಿಟ್ಟಿದೆ ಆಲ್ರೆಡಿ. ಈಗಲೂ ಅಷ್ಟೇ, ಒಂದಷ್ಟು ಜನ ಕಾಲೇಜಲ್ಲಿ ಅಂತ ಹಾಂ ನೆಕ್ಸ್ಟ್ ನಾ ಅಲ್ಲಿಗೆ ಹೋಗ್ತೀನಿ, ಅಲ್ಲಿ ಹೋದರೆ ಲೈಫ್ ಸೆಟ್ಲ್ ಆಗಿಬಿಡುತ್ತೆ ಅಂದ್ಕೊಂಬಿಡ್ತಾರೆ. ಆದರೆ ಈ ನಿಟ್ಟಿನಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂತ ಯಾರಿಗೂ ರಿಯಲೈಸ್ ಆಗಲ್ಲ ಅನಿಸುತ್ತೆ. ಯಾಕೆಂದರೆ ಒಂದಷ್ಟು ಜನ ಇಟ್ಸ್ ವೆರಿ ಈಸಿ ಟು ಸೇ ಹಾಂ ನಾ ಫಾರಿನಲ್ಲಿ ಓದ್ತೀನಿ ಅಂತ, ಬಟ್ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಓದೋದಕ್ಕೆ ತುಂಬ ಕಷ್ಟ ಇರುತ್ತೆ, ಮತ್ತು ಅಲ್ಲಿ ಹೋದ್ಮೇಲೆ ಬದುಕಿ ವಾಪಸ್ ಬರೋಕ್ಕೆ ಇನ್ನೂ ಕಷ್ಟ ಇರುತ್ತೆ. ಆ ಕಷ್ಟನೆಲ್ಲ ಸಹಿಸ್ಕೊಂಡು ಹೋಗೋದಕ್ಕಿಂತ ನಾವು ನಮ್ಮ ಅಪ್ಪ ಅಮ್ಮನ ಜೊತೆನೆ ಇದ್ದು ಖುಷಿ ಖುಷಿಯಾಗಿ ಇನ್ನೊಂದಷ್ಟು ವರ್ಷ ಒಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೇನೋ ಅಂತ ಅನ್ನಿಸ್ತಿತ್ತು. ಮತ್ತು ಇದರಲ್ಲಿ ತುಂಬ ಥರ ಸಿನಾರಿಯೋಸ್ ಬರುತ್ತೆ, ಎಲ್ಲಿ ಓಕೆ ಇಲ್ಲಿ ಗೌರಮ್ಮ ಸರಿ ಮಾಡ್ಬೋದಿತ್ತು, ಸರಿಯಾಗಿರ್ಬೋದಿತ್ತು, ಇನ್ನೊಂದು ಚೂರು ಯೋಚನೆ ಮಾಡ್ಬೋದಿತ್ತು ಅಂತ ಅನಿಸ್ದಂಗೆ. ಆದರೆ ನನಗೇನಿಸುತ್ತೆ ಅಂದರೆ ಆ ಮೂಮೆಂಟಲ್ಲಿ ನಾವಿದ್ರೆ ನಾವು ಏನೋ ಹಾಗೆ ಆಗಿಬಿಡ್ತಿದ್ವೇನೋ. ಒಂದಷ್ಟು ವರ್ಷಗಳಾದಮೇಲೆ ನಾವು ಇನ್ನೂ ಅದೇ ಸ್ಟೀರೋಟಿಪಿಕಲ್ ಮೈಂಡ್ಸೆಟ್ಟಲ್ಲಿ ಮುಂದೆ ಸಾಕ್ತಿವೇನೋ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದರೆ ದೇರ್ ಇಸ್ ಎ ಆಲ್ರೆಡಿ ಸೆಟ್ ಪೇಟ್ರಿಯಾಕಿ, ಹಿಂಗೆ ನಡೆದು ಬಂದಿದೆ, ಹಿಂಗೆ ನಡೀತಾ ಇದೆ. ಆ್ಯಂಡ್ ಮುಂಚೆಯಿಂದನೂ ಅಷ್ಟೇ, ಫಾರಿನಲ್ಲಿ ಇದ್ದಾಳೆ ಅಂತಂದರೆ ಅವಳ ಲೆವೆಲೇ ಬೇರೆ ಅಂತ ಆ ಥರ ಸೆಟ್ ಮಾಡ್ಕೊಂಡು ಬಂದಿರೋ ನಮಗೆ ಒಂದೇ ಸತಿಗೆ ಚೇಂಜ್ ಆಗುವಂತಂದರೆ ಕಷ್ಟ ಆಗ್ಬೋದು. ಆದರೆ ಸಣ್ಣ ಸಣ್ಣ ಹೆಜ್ಜೆಗಳಿಂದ ನಾವು ಪ್ರಯತ್ನ ಮಾಡಬೇಕು. ಆ್ಯಂಡ್ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದೂರದಲ್ಲಿ ಯಾರೋ ಒಬ್ಬರಿಗೆ ಅಷ್ಟೊಂದು ಇದು ಮಾಡೋ ಬದಲು ಹತ್ತಿರದಲ್ಲಿ ನಮ್ಮ ಜೊತೆ ಯಾರು ಇರ್ತಾರೋ ಅವ್ರಿಗೊಂಚೂರು ಟೈಮು ವ್ಯಾಲ್ಯೂ ಕೊಟ್ಟು ಒಂಚೂರು ರೆಸ್ಪೆಕ್ಟ್ ಕೊಟ್ಟರೆ ಅವರು ಖುಷಿಯಾಗಿರ್ತಿದ್ರೇನೋ ಅಂತ. ಇಲ್ಲಿ ವಿನುತಾ ಅನಾಥೆ ಆಗಿರ್ತಾಳೆ, ಅವಳಿಗೇನು ಬೇಕಾಗಿದ್ದು ಪ್ರೀತಿ, ಅಪ್ಪ ಅಮ್ಮನ ಥರ ಪ್ರೀತಿ. ಆ ಪ್ರೀತಿನ ಗೌರಮ್ಮ ಕೊಟ್ಟಿದ್ದಿದ್ರೆ ಅವಳು ಇನ್ನೂ ಖುಷಿಯಾಗಿ ಜೀವನ ಸಾಗಿಸ್ತಿದ್ಲೇನೋ. ಆದರೆ ಎಲ್ಲೋ ಒಂದು ಸಣ್ಣ ಭಿನ್ನಾಭಿಪ್ರಾಯದಿಂದ ಅವಳಿಗೆ ಆ ಪ್ರೀತಿ ಸಿಗಲಿಲ್ಲ ಅನ್ನೋ ಬೇಜಾರಿದೆ. ಆಕೆ ತನ್ಗೆ

0: ಅದಕ್ಕೋಸ್ಕರ ಅಲ್ಲದೆ ತನ್ನ ಫ್ಯಾಮಿಲಿ ಫ್ಯಾಮಿಲಿ ಫ್ಯಾಮಿಲಿ ಅಂತಾನೆ ಅಂದ್ಕೊಂಡಿರ್ತಾಳೆ. ಆದರೆ ಲಾಸ್ಟಿಗೆ ಅವಳಿಗೆ ಗೌರಮ್ಮಂಗೆ ರಿಯಲೈಸ್ ಆಗೋ ತನಕ ಅಷ್ಟೊತ್ತಿಗೆ ವಿನಿತಾಗೂ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ. ನಾ ಇನ್ನೆಷ್ಟು ಮಾಡಿದ್ರು ಇಷ್ಟೇ, ಗೌರಮ್ಮ ಹೆಂಗಿದ್ರು ಇದು ಮಾಡಲ್ಲ, ಏನಿದ್ರು ಜಮುನಾಗೆ ಸಪೋರ್ಟ್ ಮಾಡ್ತಾರೆ, ನಾ ಇಷ್ಟು ಕಷ್ಟಪಡೋ ಅವಶ್ಯಕತೆ ಏನಿದೆ ಅಂತ ಒಂದ್ಸತಿ ಆ ಮೈಂಡ್ ಸೆಟ್ ಬಂದ್ಬಿಡ್ತು ಅಂದರೆ ವಾಪಸ್ ಹೋಗೋಕ್ಕಾಗಲ್ಲ. ಯಾಕೆ ಅಂತಂದರೆ ಅದು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು, ಹಾಂ ಇವತ್ತು ಇವ್ರು ಇಷ್ಟಪಡ್ತಾರೆ ನನ್ನ, ನಾಳೆ ಇಷ್ಟಪಡ್ತಾರೆ, ಓ ಇವತ್ತು ಇವ್ರ ಮನಸ್ಸು ಚೇಂಜ್ ಆಗ್ಬೋದು ಅಂತ ಕಾದಿ ಕಾದಿ ಕಾದಿ ಆ ಮನ್ಸಿಗೆ ಬೇಜಾರಾಗೋಗಿರುತ್ತೆ. ಆ ಥರ ವಿನಿತಂಗೂ ಬೇಜಾರಾಗೋಗಿರುತ್ತೆ. ಮುಂದೆ ಏನಾಯಿತು ಅಂತ ಗೊತ್ತಾಗೋಕ್ಕೆ ನೀವೇ ಬುಕ್ ಓದಿ. ನಾ ಏನಕ್ಕೆ ಈ ಬುಕ್ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಪೇಜಸ್ಸು ಇಲ್ಲ, ತುಂಬ ಕಡಿಮೆ ಪೇಜಸ್ ಇದೆ, ಒಂದು 150 ಪೇಜ್ ಇದ್ದರೆ ಹೆಚ್ಚಿದು. ಅದು ನೀವು ಪಟ ಪಟ ಪಟ ಟೈಮ್ ಕೊಟ್ಟು ಓದಿದ್ರಿ, ಒಂದಿನ ಫೋನ್ ನೋಡೋದು ಬಿಟ್ಟು ಓದಿದ್ರಿ ಅಂದರೆ ನಾ ಕಾನ್ಫಿಡೆನ್ಸಲ್ಲಿ ಹೇಳ್ತೀನಿ 2-3 ಡೇಸಲ್ಲಿ ಆರಾಮಾಗಿ ಮುಗಿಸ್ಬಿಡ್ತೀರಾ. ಮತ್ತು ಕಷ್ಟ ಕಷ್ಟ ಅಂತಲೂ ಏನಿಲ್ಲ ಈ ಬುಕ್ಕು, ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾವುದೋ ಒಂದು ಬುಕ್ ಬೇಕು ನಿಮಗಷ್ಟೇ, ಒಂದು ಬುಕ್ ಸಿಕ್ತು ಶುರು ಮಾಡೋಕ್ಕೆ ಓದಿದ್ರಿ ಅಂತ ಅಂದರೆ ಎಲ್ಲ ಬುಕ್ಕು ಆರಾಮಾಗಿ ಓದ್ಬೋದು. ಯಾಕೆಂದರೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮ್ ನಾನು ಬುಕ್ ಇಸ್ಕೊಂಡ್ಮೇಲೆ ನಾನು ಎಷ್ಟು ಡೆಡಿಕೇಟ್ ಮಾಡಿ ಓದ್ತಾ ಇದ್ದೆ ಅಂತ ಅಂದರೆ, ಮನೇಲಿ ಯಾವಾಗ ಫ್ರೀ ಸಿಗುತ್ತೋ ಆವಾಗಲೂ ಓದ್ತಾ ಇದ್ದೆ, ಬಸ್ಸಲ್ಲಿ ಹೋಗಬೇಕಾದ್ರೆ ಯಾರೂ ಸಿಗಲ್ಲ ಮಾತಾಡೋಕ್ಕೆ ಅನ್ನಬೇಕಾದ್ರೆ ಆವಾಗ ಬುಕ್ ಓದ್ತಾ ಇದ್ದೆ, ಲಂಚ್ ಬ್ರೇಕಲ್ಲಿ ಲಂಚ್ ಬೇಗ ಆಯಿತು ಓಕೆ ಟೈಮ್ ಇದೆ ಅಂದಾಗ ಆವಾಗಲೂ ಬುಕ್ ಓದ್ತಾ ಇದ್ದೆ. ಆ ಥರ ಓದಿ ಓದಿ ಓದಿ 2-3 ಡೇಸಲ್ಲಿ ಮುಗಿಸ್ಬಿಡ್ತಿದ್ರೆ ನನ್ನ ಫ್ರೆಂಡು ಶಾಕ್ ಆಗ್ತಾಯಿತ್ತು, ಏನು ಇಷ್ಟು ಬೇಗ ಓದ್ತಾ ಇದೆಯಾ, ಇಷ್ಟು ಬೇಗ ಓದು ಅಂತ ಹೇಳಿ ಇನ್ನೊಂದು 4 ಬುಕ್ ತಂದುಕೊಡ್ತಾ ಇದ್ಲು. ನಿಮಗೆ ಓದೋಕ್ಕೆ ತುಂಬ ಆಸೆ ಇದೆ ಅಂತಂದರೆ ನಿಮ್ಮ ಫ್ರೆಂಡ್ಸನ್ನೇ ಕೇಳಿ, ಹೊಸ ಬುಕ್ ಪರ್ಚೇಸ್ ಮಾಡಬೇಕು ಅಂತ ಇಲ್ಲ. ನಿಮ್ಮ ಫ್ರೆಂಡ್ಸೆಲ್ಲ ಯಾವುದೋ ಒಂದು ಬುಕ್ ಸಿಗುತ್ತೆ, ಹಾಗೆ ಹೋಗ್ತಾ ಹೋಗ್ತಾ ಇನ್ನೊಂದು 4 ಬುಕ್ ಸಿಗುತ್ತೆ. ಯಾವ್ಯಾವ ಬುಕ್ ಮೇಲೆ ಏನೇನು ಅನಿಸುತ್ತೋ ಎಲ್ಲ ಒಂದೊಂದು ನೋಟ್ ಮಾಡಿಟ್ಕೊಳ್ಳಿ. ಈ ಥರ ನೋಟ್ ಮಾಡಿಟ್ಕೊಂಡಾಗ ಓಕೆ ಈ ಸ್ಟೋರಿ ಹಿಂಗಿತ್ತು ಅಂತ ಆಮೇಲಾದರೂ ನಿಮಗೆ ನೆನಪಾಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ರೀಡಿಂಗ್ ಕ್ಲಬ್ ಅಂತ ಇದೆ, ಅಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಅಲ್ಲಿ ಹೋಗೋದು, ಒಂದು ಗಂಟೆ ಕೂರೋದು, ಚಂದ ಇರುತ್ತೆ. ರೀಡಿಂಗ್ ಕ್ಲಬ್ ಎವ್ರಿ ಶನಿವಾರ ಸರ್ಕ್ಯೂಟ್ ಹೌಸಲ್ಲಿ ನಡೆಯುತ್ತೆ. ನಾ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಓಕೆ ಇನ್ನೂ ತುಂಬ ಥರ ಬುಕ್ಗಳಿದೆ, ನಾವು ನೋಡಿರೋದು ಬರೀ 0.1% ಅಂತ. ತುಂಬ ಚೆನ್ನಾಗಿರೋ ಲೇಖಕರುಗಳಿದ್ದಾರೆ, ತುಂಬ ಚೆನ್ನಾಗಿರೋ ಕವಿಗಳಿದ್ದಾರೆ. ಅದನ್ನು ಓದ್ತಾ ಇದ್ದರೆ ಅದನ್ನು ನಮ್ಮನ್ನು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಆ ಓದುಗೆಯಲ್ಲಿ ನಾನು ಮುಳುಗಬೇಕು ಅಂತ ಆಸೆ ಪಟ್ಟಿದ್ದೀನಿ, ನೀವೇನು ಅಂತ ಹೇಳಿ. ಥ್ಯಾಂಕ್ ಯು.
1: ಖಂಡಿತವಾಗ್ಲೂ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಒಂದು ಅದ್ಭುತವಾದಂತಹ ಪುಸ್ತಕದ ಪರಿಚಯವನ್ನು ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ತುಂಬನೇ ಅದ್ಭುತವಾಗಿ ನೀವು ಮಾಡಿಕೊಟ್ರಿ ಸೇಜಲ್ ಅವರೇ. ಎಸ್ ಸ್ನೇಹಿತರೆ, ಯಾಕೆ ಓದಬೇಕು, ಓದೋದ್ರಿಂದ ನಮಗೇನೆಲ್ಲ ಸಿಗತ್ತೆ, ಅದರಲ್ಲೂ ಎಸ್ಪೆಷಲಿ ಈ ಪುಸ್ತಕದಲ್ಲಿ ಏನೆಲ್ಲ ವಿಷಯಗಳಿವೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಜೊತೆಗೆ ಸ್ವಲ್ಪ ಕುತೂಹಲವನ್ನು ಕೂಡ ಹಾಗೆ ಇರಿಸಿದ್ದಾರೆ ಸ್ನೇಹಿತರೆ. ಯಾರಿಗೆಲ್ಲ ಕುತೂಹಲ ಇದೆಯೋ ಖಂಡಿತವಾಗ್ಲೂ ನೀವು ಈ ಪುಸ್ತಕವನ್ನು ಓದಲೇಬೇಕು. ಕೆಲವೊಂದು ಪುಸ್ತಕಗಳನ್ನು ಕೊಂಡುಕೊಂಡು ಓದಲೇಬೇಕು ಅಂತ ಏನಿಲ್ಲ ಸ್ನೇಹಿತರೆ, ನಿಮ್ಮ ಮನೆಯ ಹತ್ತಿರದ ಗ್ರಂಥಾಲಯಗಳಲ್ಲಿ ಸಿಗತ್ತೆ, ಜೊತೆಗೆ ರೀಡಿಂಗ್ ಕ್ಲಬ್ಗಳಲ್ಲಿ ಸಿಗತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಮನೆ ಅಕ್ಕಪಕ್ಕದವರ ಹತ್ತಿರ ಅಥವಾ ಸ್ನೇಹಿತರ ಹತ್ತಿರ ಪುಸ್ತಕಗಳು ಸಿಕ್ಕರೆ ಖಂಡಿತವಾಗ್ಲೂ ನೀವು ಕೂಡ ಪಡ್ಕೊಂಡು ಓದಿ. ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಆ ಪುಸ್ತಕಗಳನ್ನು ನೀವು ಮರು ಅವರಿಗೆ ಕೊಡಬೇಕು. ಯಾಕಪ್ಪ ಅಂದರೆ, ಒಬ್ರಿಗೆ ಕೊಟ್ಟಂಥ ಪುಸ್ತಕ ಮತ್ತೆ ನಮ್ಮ ಕೈ ಸೇರೋದಿಲ್ಲ ಅಂತ ಸಾಕಷ್ಟು ಜನರು ಪುಸ್ತಕಗಳನ್ನೇ ಕೊಡೋದಿಲ್ಲ. ಬೇಕಾದರೆ ನಮ್ಮ ಮನೆಗೆ ಬಂದು ಓದ್ಕೊಂಡೋಗು, ಪುಸ್ತಕ ಮಾತ್ರ ಕೊಡಲ್ಲ. ಯಾಕಂದರೆ ನಾನು ಇಷ್ಟು ದಿವಸ ಕೊಟ್ಟಂಥ ಪುಸ್ತಕಗಳು ಯಾವುದು ನನಗೆ ಹಿಂದಿರುಗಿ ಬಂದಿಲ್ಲ ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ಸ್ನೇಹಿತರು ಪುಸ್ತಕಗಳನ್ನು ಕೊಡೋದೇ ಬಿಟ್ಬಿಟ್ಟಿದ್ದಾರೆ. ಬೇಕಾದರೆ ಈ ಮಾತುಗಳನ್ನು ನಿಮ್ಮ ಗುರುಗಳ ಹತ್ತಿರ ಕೂಡ ಕೇಳಿ. ಗುರುಗಳು ಯಾವುದಾದ್ರೂ ಒಂದು ಪುಸ್ತಕವನ್ನು ಕೊಟ್ಟಿರ್ತಾರೆ ಓದಲಿಕ್ಕೆ, ಓದಿ ಕೊಡಿ ಅಂತ, ಅದನ್ನು ಮತ್ತೆ ಅವರಿಗೆ ಕೊಡುವಂತಹ ಕೆಲಸ ಮಾಡೋದಿಲ್ಲ. ಆಗ ಅವರಿಗೂ ಕೂಡ ಬೇಸರ ಆಗಿ ಯಾರು ಪುಸ್ತಕಗಳನ್ನು ಓದಲಿಕ್ಕೆ ಕೊಡೋದೇ ಇಲ್ಲ. ಸೊ ಆ ರೀತಿ ಆಗಬಾರ್ದು ಅಂದರೆ ಕೊಟ್ಟಂಥ ವಸ್ತುವನ್ನು ಮತ್ತೆ ಪ್ರೀತಿಯಿಂದ ಕೊಡುವಂಥದ್ದು ತುಂಬಾ ಮುಖ್ಯ ಅಂತ ಹೇಳ್ತಾ, ಈ ದಿನ ಸ್ನೇಹಿತರೆ ಸೇಜಲ್ರವರು ತಿಳಿಸಿಕೊಟ್ಟಂತಹ ಸುಧಾಮೂರ್ತಿಯವರ ಬಹು ಪ್ರಸಿದ್ಧ ಕಾದಂಬರಿಯಾದ ಡಾಲರ್ ಬಹು ಕಾದಂಬರಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಅಂದಾಗೆ ಸ್ನೇಹಿತರೆ, ಈ ಡಾಲರ್ ಬಹು ಕಾದಂಬರಿ ಮೂಲತಃ ಕನ್ನಡದಲ್ಲಿ ರಚನೆಯಾಗಿದ್ದು ನಂತರ ಇಂಗ್ಲಿಷ್ ಸೇರಿದಂತೆ ಹಲವು ಭಾಷೆಗಳಿಗೆ ಅನುವಾದಗೊಂಡಿದೆ ಈ ಡಾಲರ್ ಸೊಸೆ ಡಾಲರ್ ಬಹು ಪುಸ್ತಕ. ಇಲ್ಲಿ ಭಾರತೀಯರ ಅಮೆರಿಕದ ಕನಸು ಮತ್ತು ದುಡ್ಡಿನ ವ್ಯಾಮೋಹ ಕುಟುಂಬಗಳ ಮೇಲೆ ಹೇಗೆ ಪರಿಣಾಮ ಬೀರತ್ತೆ ಅನ್ನುವಂತಹ ನೈಜ ಚಿತ್ರಣವನ್ನು ಬರಹದ ಮೂಲಕ ತಿಳಿಸಿದ್ದಾರೆ ಸುಧಾಮೂರ್ತಿಯವರು. ಕೊನೆಯ ದಿನಗಳಲ್ಲಿ ನಿಜವಾದ ಪ್ರೀತಿ ಹಾಗೂ ವಾತ್ಸಲ್ಯದ ಮಹತ್ವ ಹೇಗೆ ತಿಳಿಯುತ್ತೆ ಅನ್ನೋದೇ ಈ ಕಾದಂಬರಿಯ ಮುಖ್ಯ ತಿರುಳು ಸ್ನೇಹಿತರೆ. ಸೊ ಅದ್ರ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿ ಬೇಕು ಅಂದರೆ ಖಂಡಿತವಾಗ್ಲೂ ಡಾಲರ್ ಬಹು ಪುಸ್ತಕವನ್ನು ನೀವು ಓದಿ ಅಂತ ಹೇಳ್ತಾ, ಸ್ಪೆಷಲ್ ಆಗಿ ಈ ದಿನ ಸೇಜಲ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ಲೇಬೇಕು. ನಮ್ಮ ರೇಡಿಯೋ ಶಿವಮೊಗ್ಗದ ಸ್ಟುಡಿಯೋಕ್ಕೆ ಬಂದು ಸೇಜಲ್ ರವರು ಡಾಲರ್ ಬಹು ಕಾದಂಬರಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ರು, ಯಾಕೆ ಓದಬೇಕು, ಓದೋದ್ರಿಂದ ನಮ್ಗೇನೆಲ್ಲ ಸಿಗತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು. ಹಾಗೆ ಇವರು ಭರತನಾಟ್ಯವನ್ನು ಕೂಡ ಕಲಿತಾ ಇದ್ದಾರೆ, ಆರ್ಟಿಕಲ್ಸ್ಗಳನ್ನು ಕೂಡ ಬರಿತಾ ಇದ್ದಾರೆ. ಸೊ ಇದರಲ್ಲಿ ಕೂಡ ಮತ್ತಷ್ಟು ಸಾಧನೆ ಮಾಡಲಿ ಅಂತ ನಾವು ಕೂಡ ಆಶಿಸ್ತೀವಿ. ಜೊತೆಗೆ ಇವರ ಒಂದು ಥರ್ಡ್ ಇಯರ್ BBA ವ್ಯಾಸಂಗಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸ್ಪೆಷಲ್ ಆಗಿ ಥ್ಯಾಂಕ್ ಯು ತಿಳಿಸ್ತಾ, ಇದರೊಟ್ಟೊಟ್ಟಿಗೆ ಸೇಜಲ್ ಅವರ ಪೇರೆಂಟ್ಸ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ಲೇಬೇಕು ಸ್ನೇಹಿತರೆ. ತಂದೆ ತಾಯಂದಿರು ಕೂಡ ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳಿಕ್ಕೆ ಸಾಕಷ್ಟು ಕಷ್ಟಪಡ್ತಾರೆ. ಮಕ್ಕಳಿಗಿಂತ ತಂದೆ ತಾಯಿನೇ ತುಂಬಾ ಸ್ಟ್ರೆಸ್ ಪಡ್ತಾ ಇರ್ತಾರೆ. ನಮ್ಮ ಮಕ್ಕಳು ಒಂದು ಒಳ್ಳೆ ಉದ್ಯೋಗದಲ್ಲಿರಬೇಕು, ಒಂದು ಉತ್ತಮ ಸ್ಥಾನದಲ್ಲಿರಬೇಕು, ಅವರಲ್ಲಿರುವಂತಹ ಒಂದು ಅದ್ಭುತವಾದಂತಹ ಕಲೆ ಅನಾವರಣಗೊಳ್ಬೇಕು ಅನ್ನೋ ಒಂದು ಆಸೆಯನ್ನು ಕೂಡ ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ಸೇಜಲ್ ಅವರ ತಂದೆ ತಾಯಿಯವರಾದ ಅರವಿಂದ್ ಸರ್ ಅವರಿಗೆ, ಸುಷ್ಮಾ ಮೇಡಮ್ ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ, ನಿಮ್ಮ ಮಗಳಿಗೆ ಇದೇ ರೀತಿ ಪ್ರೋತ್ಸಾಹ ಕೊಡ್ತಾ ಇರಿ, ಸ್ಫೂರ್ತಿಯಾಗಿರಿ ಮೇಡಮ್ ಆ್ಯಂಡ್ ಸರ್ ಅಂತ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
7: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
8: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಬೆಳಗಿನ ಸಮಯ 10 ಆಗಿದೆ, ನಮ್ಮ ಕಡೆ ಹೊರಗಡೆ ಸ್ವಲ್ಪ ಕೂಲ್ ಆಗಿರುವಂತಹ ವೆದರ್ ಇದೆ. ಆ್ಯಂಡ್ ನಾನಂತೂ ಬಿಸಿ ಬಿಸಿ ಆಗಿರುವಂತಹ ಉಪ್ಪಿನ ತಿನ್ಕೊಂಬಂದಿದ್ದೀನಿ. ನೀವು ಕೂಡ ಟಿಫನ್ನ ಮಾಡ್ತಾ ಇದ್ರೆ ಅಥವಾ ವೀಕೆಂಡ್ ಅಂತೇಳಿ ನಿಧಾನಕ್ಕೆ ಎದ್ದು ಇವಾಗ ಟಿಫನ್ನ ರೆಡಿ ಮಾಡ್ತಾ ಇದ್ರೆ, ಸೊ ಅಥವಾ ಇವತ್ತು ಯಾರಾದರೂ ಬರ್ಡೇನ ಆಚರಿಸ್ಕೊಳ್ತಾ ಇದ್ರೆ, ಆ್ಯನಿವರ್ಸರಿನ ಆಚರಿಸ್ಕೊಳ್ತಾ ಇದ್ರೆ, ನಿಮಗೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಹಾಡುಗಳನ್ನು ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ನಿಮ್ಮ ಪರಿಚಯಸ್ರು ಅಥವಾ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಯಾರಾದರೂ ಬರ್ಡೇನ ಆಚರಿಸ್ಕೊಳ್ತಾ ಇದ್ದಾರೆ, ಆ್ಯನಿವರ್ಸರಿನ ಆಚರಿಸ್ಕೊಳ್ತಾ ಇದ್ದಾರೆ, ಅವರಿಗೂ ಕೂಡ ವಿಶಸ್ನ ತಿಳಿಸ್ಬೋದು. ಆ್ಯಂಡ್ ಹಾಗೆ ಇವತ್ತು ಸಂಖ್ಯೆಗಳು ಇರುವಂತಹ ಹಾಡನ್ನು ಹಾಡಬೇಕು. ಅಂಡ್ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ ಇವತ್ತಿನ ಶೋನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತು ನಿಮ್ ಜೊತೆ ಮಾತಾಡೋದಕ್ಕೆ ನಾನಿದ್ದೀನಿ ಆರ್ಜೆ ಶ್ರೀಧರ್. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬೇಕು ಅಂತಂದ್ರೆ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686 9607 9620 9620 9629. ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಇವತ್ತು ಸಂಖ್ಯೆಗಳು ಬರುವಂತಹ ಹಾಡುಗಳನ್ನ ಹಾಡ್ಬೋದು. ಎಸ್ಪೆಷಲಿ ಅದರಲ್ಲಿ ಕನ್ನಡದ ಹಾಡುಗಳನ್ನ ಹಾಡಿ. ಅಂಡ್ ಸುಮಾರು ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಈ ರೀತಿಯ ಸಂಖ್ಯೆಗಳು ಇರುವಂತಹ ಹಾಡುಗಳಿದ್ದಾವೆ, ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಖ್ಯೆಗಳು ಬರುವಂತಹ ಹಾಡುಗಳನ್ನೇ ಹಾಡಿ ಹಾಡಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
13: ಹಲೋ, ನಮಸ್ತೆ ಸರ್. ಶುಭೋದಯ. ಗುಡ್ ಮಾರ್ನಿಂಗ್.
12: ನಮಸ್ತೆ. ನಾವ್ ಯಾವ್ದು ಹೇಳ್ಬೇಕು, ಶುಭೋದಯ ಹೇಳ್ಬೇಕಾ ಗುಡ್ ಮಾರ್ನಿಂಗ್ ಹೇಳ್ಬೇಕಾ? ಯಾವ್ದಾದ್ರು
13: ಹೇಳಿ, ಕನ್ನಡ ಇಂಗ್ಲಿಷ್ ಎರಡು ಹೇಳ್ಬಿಟ್ಟಿದೀವಿ.
12: ಸೊ ಉಮಾ ಅವರು,
13: ತಿಂಡಿ ಆಯ್ತಾ ಸರ್?
12: ಆಗಿದೆ. ನಿಮ್ದಾಯ್ತಾ?
13: ಇಲ್ಲ ಸರ್, ಉಪ್ಪಿಟ್ಟು ಆಗ್ಬೇಕು.
12: ನಿಮ್ದು ಉಪ್ಪಿಟ್ಟು?
13: ಹ್ಞೂ
12: ಸರ್. ವೀಕೆಂಡ್ ಉಪ್ಪಿಟ್ಟು ಸ್ಪೆಷಲ್ ಆಗ್ಯಾರ? ಸಂಖ್ಯೆಗಳು ಬರುವಂತಹ ಹಾಡನ್ನ ಹಾಡಬೇಕು.
13: ಗೊತ್ತಾಯ್ತು ಸರ್. ರಣಧೀರ ತಗೊಂಡಿದ್ದೀನಿ ಸರ್.
12: ಓಕೆ.
13: ಒಂದಾನೊಂದು ಕಾಲದಲ್ಲಿ ಆರಂಭ, ಹೂ ಮುಳ್ಳು ಪ್ರೀತಿ ಬೆಸುಗೆ ಆರಂಭ, ಇಬ್ಬನಿ ಕರಗಿತು ಮುದುಡಿದ ತಾವರೆ ಅರಳಿತು ಪ್ರೇಮ ಜ್ಯೋತಿ. ಒಂದಾನೊಂದು ಕಾಲದಲ್ಲಿ ಆರಂಭ, ಬಿಳಿಗಿರಿಯ ಬನದಲ್ಲಿ ಎಡಕಲು ಗುಡ್ಡದ ಮೇಲೆ ನೀ ತಂದ ಕಾಣಿಕೆ ಪ್ರೇಮದ ಕಾಣಿಕೆ. ಮನ ಮೆಚ್ಚಿದ ಹುಡುಗಿ ಹುಡುಗಾಟದ ಹುಡುಗಿ, ನಗುವ ಹೂ ನಮ್ಮಮ್ಮನ ಸೊಸೆ ಬಂಗಾರದ ಜಿಂಕೆ.

0: ನಂದೊಂದು ಕಾಲದಲ್ಲಿ ಆರಂಭ. ಧನ್ಯವಾದ ಸರ್, ಥ್ಯಾಂಕ್ ಯು.
1: ಓಕೆ, ಧನ್ಯವಾದಗಳು ಉಮಾ ಅವರೇ. ಚೆನ್ನಾಗಿ ಹಾಡಿದ್ರಿ. ಹಾಡ್ತಾ ಇರ್ತೀರಾ ಇದನ್ನ ಮನೇಲಿ?
0: ಏನು ಸರ್?
1: ಮನೇಲಿ ಹಾಡ್ತಾ ಇರ್ತೀರಾ ಇದನ್ನ?
0: ಹಿಂಗೆ ಬಾಯ್ ರೇಡಿಯೋ ಬರ್ತಾ ಇದ್ರೆ ಹಾಡ್ತಾ
1: ಇರ್ತೀವಿ.
0: ನಿಮ್ಮ ಚಾನೆಲ್ ಅಲ್ಲಿ ಹಾಡಿರತ್ತಲ್ಲ, ನಾವು ಆಫ್ ಮಾಡೋದೇ ಇಲ್ಲ ಸರ್.
1: ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು ಸರ್.
1: ಓಕೆ, ಉಮಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿರುವಂತಹ ಹಾಡನ್ನ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಖ್ಯೆಗಳು ಬರುವಂತಹ ಕನ್ನಡದ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಿ. ಅಂಡ್ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ
2: ಹಲೋ
1: ಹಲೋ, ನಮಸ್ತೆ.
2: ನಮಸ್ತೆ ಸರ್.
1: ಹಾ, ಯಾರಿದು?
2: ಮೇಡಮ್ ಸರ್, ನಾನು ಸಿಟಿ ಚಂದ್ರಶೇಖರ್, ಅತ್ತಿ ಚೌಡನಹಳ್ಳಿ, ಹೊಣೆಸ್ಪುರ ತಾಲೂಕು, ಹಾಸನ ಜಿಲ್ಲೆ, 573 200.
1: ಓಕೆ ಚಂದ್ರಶೇಖರ್ ಅವರು.
2: ಹಾ, ನಮ್ಮೆಲ್ಲ ಸೋದರ ಸೋದರಿಯವ್ರಿಗೂ ನಿಮಗೂ ಸೇರಿ ನನ್ನ ನಮಸ್ಕಾರಗಳು.
1: ನಮಸ್ತೆ. ಸೊ ಚಂದ್ರಶೇಖರ್ ಅವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಖ್ಯೆಗಳು ಬರುವಂತಹ ಕನ್ನಡದ ಹಾಡುಗಳನ್ನ ಹಾಡಬೇಕು.
2: ಸರಿ, ತಿಂಡಿ ಆಯ್ತಾ ಸರ್?
1: ಆಗಿದೆ ಸರ್, ನಿಮ್ದಾಯ್ತಾ?
2: ಮಾಡ್ಬೇಕು ಈಗ.
1: ಓಕೆ
2: ಹೇಳಣ.
1: ಹಾ ಹಾಡಿ.
2: ನಾನು ಒಂದು ಮುದ್ದಿನ ಕದಲ್ಲಿ ರಾಜ್ಕುಮಾರ್ ಆಡ್ರದೊಂದಿದೆ, ರಾಜ್ಕುಮಾರ್ ಸುನಿಲ್ ಸೌಮ್ಯ ಅಂತ.
1: ಓಕೆ ಓಕೆ,
2: ಅವ್ರು ಆಡ್ರದು. ಶುರು ಮಾಡ್ತೀವಿ. 1 2 3 4 ಆಮೇಲಿನ್ನೇನು, 4 3 2 1 ಆಮೇಲಿನ್ನೇನು, 1 2 3 ಆಮೇಲಿನ್ನೇನು, 2 3 1 4 ಆಮೇಲಿನ್ನೇನು. ನನಗೆ ಇಷ್ಟೇ ಏನು ಗೊತ್ತಿರೋದು, 1 2 3 4 ಆಮೇಲೆ ಏನು ಅಂತ ಇದೆ. ಅದು ಚೆನ್ನಾಗಿದೆ, ಸಾಹಿತ್ಯ ಹೇಳಕ್ ಬರಲ್ಲ. ರಾಜ್ಕುಮಾರ್ ಸುನಿಲ್ ಮತ್ತೆ ಸೌಮ್ಯ ಅಂತ ಆಡ್ರ ಸರ್.
1: ಅದು ಚೆನ್ನಾಗಿ ಹಾಡಿದ್ರಿ,
2: ತುಂಬಾ ಚೆನ್ನಾಗಿದೆ ಸಿನಿಮಾ.
1: ಅದು
2: ಗೊತ್ತಿರೋದು ಅಷ್ಟೇ, ಅದ್ರ ಮೇಲೆ ಮೇಳಿಸ್ತೇ. ಆದ್ರೆ ನಾಕೆ ಮುಕ್ತಗಳು ಅಂತ ಒಂದು ಚೆನ್ನಾಗಿದೆ, ಅದು ಮಧ್ಯ ದೇಹ ಸಹಿತ ಬರ್ತಾ ಇಲ್ಲ, ಬರ್ಕೊಬಿಟ್ರೆ ರೆಡಿ
1: ಆಗಿರ್ತದೆ. ಚೆನ್ನಾಗಿ ಟ್ರೈ ಮಾಡಿದ್ರಿ, ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಸರಿ ಸರ್, ಧನ್ಯವಾದಗಳು.
1: ಚಂದ್ರಶೇಖರ್ ಅವರು ಕರೆ ಮಾಡಿದ್ರು, ಹೊಳೆ ನರಸೀಪುರದಿಂದ, ಅವರು ಕೂಡ ಕರೆ ಮಾಡಿ ಹಾಡನ್ನ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ. ಸಂಖ್ಯೆಗಳು ಬರುವಂತಹ ಹಾಡುಗಳನ್ನ ಹಾಡಬಹುದು. ನಮ್ಮ ಸಂಖ್ಯೆ 9860960926279 ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡ್ತಾ ಹಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
3: ಹಲೋ, ನಮಸ್ತೆ ಶ್ರೀಧರ್.
1: ನಮಸ್ತೆ ವೀನಾ ಅವರು.
3: ಹೌದು ಸರ್,
1: ಹೇಗಿದ್ದೀರಾ?
3: ಚೆನ್ನಾಗಿದೀವಪ್ಪ, ನಮ್ದು ಅವಲಕ್ಕಿ ಆಯ್ತು ಇವತ್ತು.
1: ಹಾ, ಸೂಪರ್ ಅಲ್ಲ.
3: ಆಷಾಢ ಏಕಾದಶಿ ಅಲ್ವಾ, ಶುಭಾಶಯಗಳು ಎಲ್ರಿಗೂ.
1: ಓ ಥ್ಯಾಂಕ್ ಯು, ನಿಮಗೂ ಕೂಡ. ಸೊ ವೀನಾ ಅವರೇ, ಇವತ್ತು ಸಂಖ್ಯೆಗಳು ಬರುವಂತಹ ಹಾಡನ್ನ ಹಾಡ್ಬೇಕು.
3: ಆಯ್ತಪ್ಪ, ಓಕೆ. ಇದು ಹಳೆ ಫಿಲಂ ಬೇದಿ ಬಂದವಳು ಅಂತ.
1: ಹಾ ಹಾ.
3: ಏಳು

ಕಡಲ ನೀರು ಆವಿಯಾಗಿ ಮೋಡವಾಯಿತು, ಮೋಡಗಿರಿಗೆ ಮುತ್ತನಿಡೆ ಮಳೆಯು ಆಯಿತು, ಮಳೆಯು ನೆಲಕ್ಕೆ ಬೀಳಲು ಬೆಳೆಯು ಆಯಿತು, ಬೆಳೆದ ಕಾಳು ನಮಗೆ ತಾವು ಅನ್ನವಾಯಿತು, ಬೆಳೆದ ಕಾಳು ನಮಗೆ

0: ಧನ್ಯವಾದಗಳು ಸರ್.
1: ಓಕೆ, ಧನ್ಯವಾದಗಳು ಬೀನಾವ್ರೆ, ಚೆನ್ನಾಗಿ ಹಾಡಿದ್ರಿ. ಹಾಗೆ ನಿಮ್ಗೆ ಲಕ್ಕಿ ನಂಬರ್ ಅಂದ್ರೆ ಯಾವ್ದು?
0: ನನ್ನ ಲಕ್ಕಿ ನಂಬರ್ 9.
1: 9. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು
0: ಥ್ಯಾಂಕ್ ಯು.
1: ಓಕೆ, ಬೀನಾವ್ರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಸೊ ಹಾಗೆ ಯಾಕೆ ಈ ಸಂಖ್ಯೆಗಳ ಹಾಡನ್ನ ತಗೊಂಡೆ ಅಂತಂದ್ರೆ, ನಿನ್ನೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿರ್ಬೇಕಾರೆ ಅವನು ಕೂಡ ಇದೇ ತರ ಹೇಳ್ತಾ ಇದ್ದ, ನಂಬರ್ಗಳಲ್ಲಿ ಲಕ್ಕಿ ನಂಬರ್ ಅಂತ ಕೂಡ ಇರುತ್ತೆ. ಸೊ ಆ ರೀತಿ ಏನಾದ್ರು ಮಾತಾಡಿ ಕೇಳ್ಬೋದು ನಮ್ಮ ಲಿಸ್ನರ್ಸ್ಗೂ ಅಂತ ಹೇಳಿ ಅನ್ಕೊಂಡೆ. ಸೊ ಹಾಗಾಗಿ ನಿಮಗೆಲ್ಲ ಯಾವುದು ಲಕ್ಕಿ ನಂಬರ್ ಆಗಿದೆ ಅದ್ರ ಬಗ್ಗೆ ಕೂಡ ಹೇಳಿ, ಆ್ಯಂಡ್ ಹಾಗೆ ಯಾಕೆ ಅಂತ ಬಗ್ಗೆ ಕೂಡ ಹೇಳಿ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಖ್ಯೆಗಳು ಇರುವಂತಹ ಹಾಡನ್ನು ಕೂಡ ಹಾಡ್ಬೋದು, ಕರೆ ಮಾಡಿ ನಮ್ಮ ಸಂಖ್ಯೆಗೆ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಹಲೋ, ನಮಸ್ತೆ ಸರ್.
1: ನಮಸ್ತೆ, ಯಾರಿದು?
2: ಗಂಗಾವತಿಯಿಂದ ಸುಧಾ ಮಾತಾಡ್ತಾ ಇದ್ದೀನಿ.
1: ಸುಧಾ ಅವರು ಹೇಗಿದ್ದೀರಾ? ಸುಧಾ ಅವರೇ,
2: ಚೆನ್ನಾಗಿದ್ದೀರಿ ಸರ್? ನೀವು ಚೆನ್ನಾಗಿದ್ದೀರಾ?
1: ಓ, ನಾವು ಸೂಪರ್ ಆಗಿದೀವಿ. ಹೇಗಿದೆ ಗಂಗಾವತಿ, ಮಳೆ ಏನಾದ್ರು ಬಂತಾ ಇಲ್ವಾ?
2: ಇಲ್ಲ ಸರ್, ಬಿಸಿಲಿದೆ.
1: ಓಕೆ, ಗಂಗಾವತಿ ಅವರ, ಗಂಗಾವತಿಯಲ್ಲಿ ಬಿಸಿಲು ಜೋರಾಗಿರೋದ್ರಿಂದ ಯಾವ ಸಾಂಗ್ ನೆನಪಾಗ್ತಿದೆ ನಿಮ್ಗೆ ಸಂಖ್ಯೆಗಳು ಇರುವಂತದ್ದು?
2: ಇವತ್ತು ಅಂಕೆಗಳ ಹಾಡಂದ್, ಇದಕ್ ನಮ್ಮ ಮನೆಯವರು ಅದು ರವಿಚಂದ್ರನ್ ಇದೆಯಲ್ಲ ಅದನ್ನ ಹಾಡಂತಂದ ಹೇಳಿ ಒಂದು ಹೇಳಿದ್ರೆ.
1: ಹಾ ಹೇಳಿ, ಯಾವ್ದು?
2: ಅವ್ರ ಸಲುವಾಗಿ ಹಾಡ್ತಾ ಇದ್ದೀನಿ. 1 2 3 ಇನ್ನು ಬೇಕೇ, ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ? 1 2 3 ಇನ್ನು ಬೇಕೇ, ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ? ಒಂದೊಂದರಲ್ಲೂ

0: ನೀನು ಒಂದು ಎರಡು ಮೂರು ಇನ್ನು ಬೇಕೇ, ನೀನು ಕೊಟ್ಟ ಮೇಲೆ ಕೈಕೆ.
1: ಸೂಪರ್ ಆಗಿ ಹೇಳಿದ್ರಿ. ಬೇಕ ಎಷ್ಟು ಅಂತ ಕೇಳಿದ್ರ ಮತ್ತೆ, ಒಂದೆರಡು ಮೂರು ಬೇಕಾ ಅಂತ ಕೇಳಿದ್ರ ಮತ್ತೆ. ಓಕೆ ಓಕೆ, ಚೆನ್ನಾಗಿ ಹಾಡಿದ್ರಿ ಮೇಡಮ್, ಥ್ಯಾಂಕ್ ಯು. ಅಂಡ್ ನಿಮ್ಮ ಲಕ್ಕಿ ನಂಬರ್ ಯಾವುದು
2: ಹೇಳು ಸರ್?
1: ನಿಮ್ಮ ಲಕ್ಕಿ ನಂಬರ್ ಯಾವುದು
2: ಹೇಳು? ಏಳು.
1: ಏಳು. ಓ ಓಕೆ ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸುಧಾ ಅವರ.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ಸುಧಾ ಅವರು ಕರೆ ಮಾಡಿದ್ರು ಗಂಗಾವತಿಯಿಂದ, ಅವರು ಕೂಡ ಕರೆ ಮಾಡಿ ಅವರ ಹಸ್ಬೆಂಡ್ಗೋಸ್ಕರ ಹಾಡನ್ನ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಖ್ಯೆಗಳಿರುವ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ
3: ಹಲೋ, ನಮಸ್ಕಾರ ಸರ.
1: ನಮಸ್ತೆ ನವಾಜ್ ಅವರು.
3: ಹೌನ್ರಿ, ಆರಾಮಿದ್ರಿ ಸರ?
1: ಓ, ನಾವು ಆರಾಮಾಗಿದ್ದೀವಿ. ನೀವು?
3: ನಾವು ಎಲ್ಲ ಆರಾಮದ ನೋಡಿ ಸರ್, ಕಾರ್ಯಕ್ರಮ ಚಲೋ ಮುಡಿಬಾರ ಕೇಳಕತ್ತೀವ್ರಿ ಕಾರ್ಯಕ್ರಮ.
1: ಓಕೆ,
3: ಬಂದ್ರಿ ಇವತ್ತ?
1: ನಮ್ದು ಇವತ್ತು ಉಪ್ಪಿಟ್ಟು ಸರ್. ನಿಮ್ದು?
3: ನಮ್ಮದು ಇವತ್ತು ಜೋಳದ ರೊಟ್ಟೆ ರೀ, ಬದನೆಕಾಯಿ ಪಲ್ಯ ರೀ.
1: ಓಕೆ, ಬಿಜಾಪುರ ಕಡೆ ಹೇಗೆ ಬಿಸಿಲು ಜೋರಾಗಿದ್ಯಾ?
3: ಬಿಸಿಲು ಇವತ್ತೇ ಚಾಲು ಆಗ್ಯದ ನೋಡಿ ಸರ್, ನಿನ್ನೆ ಹಿಡಿದಂಜಾರ ಗಾಳಿ ಬಿಸಿಲ ಮೊದಲು ಮಳೆ ಇತ್ತು ಒಂದ್ ನಾಗದಿಂದ, ಈ ಬಿಸಿಲ ಗಾಳಿ ಜೋರಾದ್ರಿ ಸರ್. ಏನ್ ಮಳೆಗಳ ಏನಿಲ್ರಿ, ನಿಮ್ ಕಡೆ ಮಳೆ ಆದೇನ್ರಿ?
1: ನಮ್ ಕಡೆಗೆ ಆಗೋಮೆ ಈಗೊಮ್ಮೆ ಆಗ್ತಾ ಇರುತ್ತೆ ಸರ್ ಮಳೆ. ಸಂಖ್ಯೆಗಳಿರುವಂತಹ ಹಾಡನ್ನ ಹಾಡ್ಬೇಕು
3: ಅಂತ ಕೇಳಕತ್ತೀನಿ ಸರ್ ಕಾರ್ಯಕ್ರಮ. ನಾನು ಸ್ವಲ್ಪ ಹಾಡ್ ಬಿಡ್ತೇನೆ ನೋಡಿ ಸರ್. ಅದು
1: ಹಾಡಿ ಹಾಡಿ.
3: ನಾಕು ಅಂದ್ಲೆ ನಾಕು, ನಾ ಕೆಳ್ಳೆ ಎಂಟು, ಇಷ್ಟೇ ಲೆಕ್ಕದ ನಂಟು, ಇಷ್ಟೇ ಲೆಕ್ಕದ ಗಂಟು. ಹೇ ಮಾ ಯಾರಿಗೆ ಬೇಕು ನಿನ್ನ ಲೆಕ್ಕ, ಎಣಿಸದ ಗುಣಿಸದ ಆ ಲೆಕ್ಕ, ಗುಡಿಸುವ ಕಳೆಯುವ ಈ ಲೆಕ್ಕ, ಯಾರಿಗೆ ಬೇಕು ನಿನ್ನ ಲೆಕ್ಕ. ನಾಕೊಂದ್ಲೆ ನಾಕು, ನಾ ಕೆಳ್ಳೆ ಎಂಟು, ಇಷ್ಟೇ ಲೆಕ್ಕದ ನಂಟು, ಇಷ್ಟೇ ಲೆಕ್ಕದ ಗಂಟು. ಧನ್ಯವಾದ ಸರ್.
1: ಓಕೆ, ಧನ್ಯವಾದಗಳು, ಚೆನ್ನಾಗಿ ಹಾಡಿದ್ರಿ. ಅಂಡ್ ನಿಮಗೆ ಯಾವ ಲಕ್ಕಿ ನಂಬರ್ ಇಷ್ಟ ಆಗುತ್ತೆ? ಯಾವುದು ನಿಮ್ಮ ಲಕ್ಕಿ ನಂಬರ್?
3: ನಮ್ಮ ಲಕ್ಕಿ ನಂಬರ್ ನೋಡಿ ಸರ್, ಏಳ್ರಿ.
1: ಏಳು. ಓಕೆ, ಥ್ಯಾಂಕ್ ಯು ನವಾಜ್ ಅವರೇ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ.
3: ಥ್ಯಾಂಕ್ ಯು, ಧನ್ಯವಾದ, ನಮಸ್ತೆ.
1: ಓಕೆ, ನವಾಜ್ ಅವರು ಕೂಡ ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವರಿಗೂ ಕೂಡ ಏಳು ಅಂತ ಲಕ್ಕಿ ನಂಬರು. ನಿಮಗೂ ಯಾವುದು ಲಕ್ಕಿ ನಂಬರ್ ಆಗಿದೆ ಅದ್ರ ಬಗ್ಗೆ ಕೂಡ ಹೇಳಿ, ಜೊತೆಗೆ ಇವತ್ತು ಸಂಖ್ಯೆಗಳಿರುವಂತಹ ಹಾಡುಗಳನ್ನು ಕೂಡ ಹಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸಾಂಗ್ ಕೂಡ ಪ್ಲೇ ಮಾಡ್ತಾ ಇದ್ದೀನಿ, ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ.

0: ಎಸ್, ಆದಿತ್ಯ ಅವರು ಮತ್ತೆ ರಕ್ಷಿತಾ ಅವರು ನಟಿಸಿರುವಂತಹ ಲವ್ ಮೂವಿಯ ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಸಂಖ್ಯೆಗಳಿರುವಂತಹ ಹಾಡುಗಳನ್ನ ಹಾಡಬಹುದು. ಕರೆ ಮಾಡಬೇಕಾದಂತಹ ಸಂಖ್ಯೆ 9686096796 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಕೂಡ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಇಲ್ಲಿಂದ ಕರೆ ಮಾಡಿದ್ರೆ ಕೇಳೋಣ. ಹಲೋ
1: ನಮಸ್ತೆ, ಗುಡ್ ಮಾರ್ನಿಂಗ್.
0: ವೆರಿ ಗುಡ್ ಮಾರ್ನಿಂಗ್. ಯಾರಿದು?
1: ಮೀನಾ ಫ್ರಮ್ ಬೆಂಗಳೂರು.
0: ಮೀನಾ ಅವರು ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ.
0: ಓಕೆ ಮೀನಾ ಅವರೇ, ಟಿಫನ್ ಆಯ್ತಾ?
1: ಟಿಫನ್ ಆಯ್ತು.
0: ಓಕೆ, ಸೊ ಇವತ್ತು ಸಂಖ್ಯೆಗಳಿರುವಂತಹ ಹಾಡನ್ನ ಹಾಡಬೇಕು.
1: ಆಷಾಢ ಏಕಾದಶಿ ಶುಭಾಶಯ ನಿಮಗೆ.
0: ಥ್ಯಾಂಕ್ ಯು. ನಾನು ಯಾವ ಸಾಂಗ್ನ ಹಾಡ್ತಿದ್ದೀರಾ ಮೇಡಮ್?
1: ಒಂದು ದಿನ

0: ಓಕೆ ಸರ್,
1: ಓಕೆ, ಥ್ಯಾಂಕ್ ಯು.
0: ಇದು
1: ಹಾ ಹಾ, ಓಕೆ. ಮೀನವ್ರೆ, ನಿಮಗೆ ಯಾವುದು ಲಕ್ಕಿ ನಂಬರು?
0: ನಮ್ಗೆ 9.
1: 9, ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮೀನವ್ರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಅವರಿಗೂ ಕೂಡ 9 ಅಂತೆ ಲಕ್ಕಿ ನಂಬರು. ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮ್ಮ ಲಕ್ಕಿ ನಂಬರ್ ಯಾವುದು, ಜೊತೆಗೆ ನೀವು ಕೂಡ ಸಂಖ್ಯೆಗಳು ಇರುವಂತಹ ಕನ್ನಡದ ಹಾಡುಗಳನ್ನ ಹಾಡ್ಬೋದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಅವರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಹಲೋ
1: ಹಲೋ,
2: ಶುಭೋದಯ ಶ್ರೀಧರ್ಗೆ.
1: ಶುಭೋದಯ ಪಂಕಜ ಅವರು,
2: ತುಂಬಾ ದಿನ ಆಯ್ತು.
1: ಹ್ಮ್, ಹೇಗಿದ್ದೀರಾ?
2: ನಾವು
1: ಸೂಪರ್ ಆಗಿದೀವಿ.
2: ನಂಬರ್ ಇರ ಹಾಡುಗಳು ಹೇಳ್ಬೇಕು ಅಂತ ಇದ್ದಲ್ಲ, ನಾನು ನಾಗರಹಾವು ಚಿತ್ರದ ಹಾಡು ಹೇಳ್ತೀನಿ. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ

0: ಬಿಡಲಿಲ್ಲ, ಅಭಿಮಾನವ ಬಿಡಲೊಲ್ಲೇ, ಅಪಮಾನವ ಸಹಿಸೊಲ್ಲೇ, ಅನ್ಯಾಯವ ಮಾಡೊಲ್ಲೇ. ಆವಿನ ದ್ವೇಷ ಹನ್ನೆರಡು ವರುಷ, ಆವಿನ ದ್ವೇಷ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ.
1: ಚೆನ್ನಾಗಿ ಹಾಡಿದ್ರಿ ಪಂಕಜ್ ಅವರೇ. ನಿಮಗೆ ಯಾವ್ದು ಲಕ್ಕಿ ನಂಬರ್?
0: ನನಗೆ 12 ಸರ್.
1: 10 12 1 ಓ ಸೂಪರ್ ಸೂಪರ್. ಓಕೆ ಥ್ಯಾಂಕ್ ಯು ಪಂಕಜ್ ಅವರೇ.
0: 12
1: 12
0: ಹೌದು ಸರ್.
1: ಓಕೆ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು.
0: ನಿಮ್ದು ಸರ್, ನಿಮ್ದು ಯಾವ್ದು ಲಕ್ಕಿ ನಂಬರ್?
1: ಹಾ ಹೇಳಣ ಹೇಳ್ತೀವಿ.
0: ಓಕೆ ಸರಿ, ಎಷ್ಟಿದಾರ ನಮಗೆ ಮಾತ್ರ ಕೇಳ್ತೀರಾ?
1: ಹ್ಮ್ ಹೇಳ್ತೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಪಂಕಜ್ ಅವರೇ. ಪಂಕಜ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವರಿಗೆ 1 ಅಂತ ಹೇಳಿದ್ರು ಲಕ್ಕಿ ನಂಬರು. ಅಂಡ್ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಖ್ಯೆಗಳಿರುವಂತಹ ಹಾಡನ್ನ ಹಾಡಿ ಅಂಡ್ ಹಾಗೆ ನಿಮ್ಮ ಲಕ್ಕಿ ನಂಬರ್ ಯಾವ್ದು ಅನ್ನೋದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ
2: ಹಲೋ
1: ನಮಸ್ತೆ.
2: ನಮಸ್ತೆ ಶ್ರೀಧರ್. ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳುವ ಮಿತ್ರರಿಗೂ, ಶುಭ ಬಾನಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ಶ್ರೀಧರ್
1: ಬಿಂದಾಸ್ ಮಾರ್ನಿಂಗ್. ಶಾಂತ ಅವರೇ ನಿಮಗೂ ಕೂಡ
2: ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ, ನೀವು?
2: ನಾವು ಚೆನ್ನಾಗಿದ್ದೀವಿ ಶ್ರೀಧರ್.
1: ಓಕೆ ಶಾಂತ ಅವರೇ, ಇವತ್ತು ಸಂಖ್ಯೆಗಳ ಹಾಡನ್ನ ಹಾಡಬೇಕು.
2: ಹೌದೌದು, ಉಪ್ಪಿಟ್ಟು ತಿನ್ಕೊಂಬಂದ್ರೆ ಬಿಸಿ ಬಿಸಿ ಉಪ್ಪಿಟ್ಟು.
1: ಹೌದು ಮತ್ತೆ
2: ನಮ್ಮನೆ ರೊಟ್ಟಿ ಚಪಾತಿ ಪಲ್ಯ.
1: ಹಾ ಹಾ ಓಕೆ. ಸೊ ಯಾವ ಸಾಂಗ್ನ ಹಾಡ್ತೀರಾ ಮೇಡಮ್?
2: ವಿರಹ ಹೇಳ್ತಾ ಇದ್ದೀನಿ.

0: ಓಕೆ ಶಾಂತ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರಿ. ಸೊ ಶಾಂತ ಅವರು ಕೂಡ ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ ಜೆ ಶ್ರೀಧರ್, ಇದು ಮಿಂದಾಸ್ ಮೌನಿ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
6: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
5: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
6: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
5: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
6: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಕೇವಲಿದೆ ಕೈಬಳೆ ಗಲ್ ಎನ್ನಲು ಎದೆಯು ಜಿಲ್ಲೆಂದಿದೆ ತನವು ಹೂವಾಗಿ ಮನವು ಹಾಯಾಗಿ ಸನಿಹ ಕೇವಲಿದೆ ಓ ಬಳಿ ಸಾರಿ ನೀ ಬರಲು ಈ ಜೀವ ಸೋಲುತ್ತಿದೆ ಹೇ ಬಳಿ ಸಾರಿ ನೀ ಬರಲು ಈ ಜೀವ ಸೋಲುತ್ತಿದೆ ಒಂದೇ ಒಂದು ಆಸೆಯು ಆ ತೋಳಲಿ ಬಳಸಲು ಓ ಓ ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು ನಿನ್ನ ಮುದ್ದಾಡಲು.
1: ಓಕೆ, ಥ್ಯಾಂಕ್ ಯು, ಚೆನ್ನಾಗಿ ಹಾಡಿದ್ರಿ ಸುರವಣ ಅವರೇ.
0: ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಸೊ ನಿಮ್ಮ ಲಕ್ಕಿ ನಂಬರ್ ಯಾವುದು?
0: ನಂದು ಜೀರೋನೇ ತಗೊಳ್ತೀನಿ ಸರ್.
1: ಜೀರೋ
0: ಯಾಕೆಂತ ಹೇಳಿದ್ರೆ ಜೀರೋ ಇದ್ದಾಗ್ಲೇ ಅಂತೆ ಮನುಷ್ಯನ್ಗೆ ಆಟದ ಬೆಲೆ ಏನು ಅಂತ ಅರ್ಥ ಆಗದಂತೆ ಮೇಡಮ್, ಅರ್ಥ ಆಗದ ಮತ್ತೆ ಜೀವನದ ಬೆಲೆ ಏನು ಅಂತ ಅರ್ಥ ಆಗದ ಅವಾಗ್ಲೇ ಸರ್.
1: ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಜೀರೋನೇ ತಗೊಳ್ತೀನಿ ಸರ್.
1: ಓಕೆ ಸುಬ್ರಹ್ಮಣ್ಯ ಅವರೇ, ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ. ಸೊ ಹಾಗೆ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ ಹಲೋ ಹಲೋ,
2: ಗುಡ್ ಮಾರ್ನಿಂಗ್ ಶ್ರೀಧರ್.
1: ವೆರಿ ಗುಡ್ ಮಾರ್ನಿಂಗ್ ಕುಸುಮಾರು.
2: ಹೌದು ಶ್ರೀಧರ್,
1: ಎಲ್ಲಿ ಕಳೆದೋಗ್ಬಿಟ್ಟಿದ್ರಿ?
2: ಕುಸುಮ ಕೃಷಿನಗರದಿಂದ ಶಿವಮೊಗ್ಗ.
1: ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಶ್ರೀಧರ್.
1: ಓಕೆ,
2: ಕಾಲ್ ಸಿಕ್ಕಿದ ತಕ್ಷಣನೇ ಇಲ್ಲೊಬ್ರು ಯಾರು ಮಾತಾಡ್ತಿದ್ರ.
1: ಹಾಗಾಗಿ ಓಕೆ ಕುಸುಮ ಅವ್ರೆ, ಇವತ್ತು ಸಂಖ್ಯೆಗಳು ಇರುವಂತಹ ಹಾಡನ್ನ ಹಾಡ್ಬೇಕು.
2: ಹಾ ಶ್ರೀಧರ್, ಮೈ ಆಟೋಗ್ರಾಫ್ ಚಿತ್ರದ ಸುದೀಪ್ ನಟನೆಯ ಹರಿಹರ ನಾಡಿರುವಂತದ್ದು. ರವಿಸವಿ ನೆನಪು ರವಿಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು ಎದೆ ಆಳದಲ್ಲಿ ದಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ರವಿಸವಿ ನೆನಪು ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಹಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು ಮೊದ ಮೊದಲಿಡಿದ ಬಣ್ಣದ ಚಿಟ್ಟೆ ಮೊದ ಮೊದಲ ಕದ್ದ ಜಾತ್ರೆಯ ಪೊಚ್ಚು ಮೊದ ಮೊದ ಸೇರಿದ ಗಣೇಶ ಬೀಡಿ ಮೊದ ಮೊದಲ ಕೂಡಿಟ್ಟ ಹುಂಡಿಯ ಕಾಸು ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು.
1: ಥ್ಯಾಂಕ್ ಯು, ಚೆನ್ನಾಗಿ ಹಾಡಿದ್ರಿ ಕುಸುಮ ಅವರೇ. ನಿಮ್ಮ ಲಕ್ಕಿ ನಂಬರ್ ಯಾವುದು?
2: ನಂದ 26.
1: 26 ಓ ಸೂಪರ್ ಅಲ್ಲ ಹಾಗಾರ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು.
2: ನಾವು ಹುಟ್ಟಿರೋದೇ ಒಂದ್ ಲಕ್ ಹಾಗಾಗಿ ನನಗೆ 26 ತುಂಬಾ ಲಕ್ಕಿ.
1: ಓಕೆ ಓಕೆ ಓಕೆ, ಥ್ಯಾಂಕ್ ಯು ಕುಸುಮಾರ ಕರೆ ಮಾಡೋದಕ್ಕಾಗಿ.
2: ಥ್ಯಾಂಕ್ ಯು
1: ಕುಸುಮಾರು ಕರೆ ಮಾಡಿದ್ರು ಶಿವಮೊಗ್ಗದ ಕೃಷಿನಗರದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಅಂಡ್ ಅವ್ರಿಗೂ ಕೂಡ 26 ಅವರು ಹುಟ್ಟಿದಂತಹ ಡೇಟು ಲಕ್ಕಿ ನಂಬರ್ ಅಂತ ಹೇಳಿದ್ರು. ಅಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ. ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಲಕ್ಕಿ ನಂಬರ್ ಯಾವುದು ಅಂಡ್ ಸಂಖ್ಯೆಗಳಿರುವಂತಹ ಹಾಡನ್ನು ಕೂಡ ಹಾಡಬಹುದು. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
3: ಹಲೋ, ನಮಸ್ತೆ.
1: ನಮಸ್ತೆ, ವೇದಾ ಶೆಟ್ಟಿ ಅವರು ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ.
1: ಓಕೆ, ಎಲ್ಲ ದೂರದಲ್ಲಿ ಮಾತಾಡ್ತಾ ಇರೋ ಕೇಳಿಸ್ತಾ ಇದೆ?
3: ಇಲ್ಲ ಇಲ್ಲ, ನಾನು ಹತ್ರದಲ್ಲೇ ಇದ್ದೀನಿ.
1: ಓಕೆ, ಸೊ ವೇದಾ ಶೆಟ್ಟಿ ಅವರೇ, ಇವತ್ತು ಸಂಖ್ಯೆಗಳು ಬರುವಂತಹ ಕನ್ನಡದ ಹಾಡನ್ನು ಹಾಡಬೇಕು.
3: ಗೊತ್ತಾಯ್ತು ಗೊತ್ತಾಯ್ತು.
1: ಓಕೆ, ಯಾವ ಹಾಡನ್ನ ಹಾಡ್ತೀರಾ?
3: ನಾನು ಹೇಳ್ತೇನೆ. ಮನಸ್ಸು ಹೇಳ ಬಯಸಿದೆ ನೂರಂದು, ತುಟಿಯ ಮೇಲೆ ಬಾರದಿದೆ ಮಾತಂದು. ಮನಸ್ಸು ಹೇಳ ಬಯಸಿದೆ ನೂರಂದು, ತುಟಿಯ ಮೇಲೆ ಬಾರದಿದೆ ಮಾತಂದು. ನೆನಪು ನೂರು ಎದೆಯಲಿ, ಅಗಲಿಕೆಯ ನೋವಲಿ, ವಿದಾಯ ಗೆಳೆಯನೇ ವಿದಾಯ ಗೆಳತಿಯೇ, ವಿದಾಯ ಹೇಳ ಬಂದಿರುವೆ ನಾನಿಂದು. ಮನಸ್ಸು ಹೇಳ ಬಯಸಿದೆ ನೂರಂದು, ತುಟಿಯ ಮೇಲೆ ಬಾರದಿದೆ ಮಾತೊಂದು. ಶಿವಮೊಗ್ಗಕ್ಕೆ ಯಾವಾಗಲೂ ವಿದಾಯ ಹೇಳುದಿಲ್ಲ.
1: ಧನ್ಯವಾದಗಳು ವೇದಾ ಶೆಟ್ಟಿ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡನ್ನ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಖ್ಯೆಗಳಿರುವಂತಹ ಕನ್ನಡದ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ರೆ, ಮನೆಯವ್ರ ಜೊತೆ ಮಾತಾಡೋಣ. ಯಾರು ಇಲ್ಲಿಂದ ಕರೆ ಮಾಡಿದ್ರೆ ಕೇಳೋಣ. ಹಲೋ
4: ಹಲೋ, ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್.

0: ಹಾ
1: ಸರ್,
0: ಟಿಫನ್ ಆಯ್ತಾ? ಗೀತಾ ಶಿವಮೊಗ್ಗದಿಂದ.
1: ಗೀತಾ ಅವರು, ಟಿಫನ್ ಆಗಿದೆ ನಿಮ್ದಾಯ್ತಾ?
0: ಹಾ ಸರ್ ಆಯ್ತು. ಏನ್ ಸ್ಪೆಷಲ್ ಟಾಪಿಕ್ ಇವತ್ತು?
1: ಇವತ್ತು ಸಂಖ್ಯೆಗಳು ಬರುವಂತಹ ಕನ್ನಡದ ಹಾಡನ್ನ ಹಾಡ್ಬೇಕು.
0: ಓ, ಸಂಖ್ಯೆಗಳು ಬರುವಂತದ್ದಾ?
1: ಹೌದು,
0: ಚೆನ್ನಾಗಿದೆ ಟಾಪಿಕ್. ಓಕೆ ಸರ್, ಒಂದ್
1: ಹಾಡಿ.
0: ಒಂದೇ ಒಂದು ಆಸೆಯು ತೋಳಲಿ.

0: ಸೋಲುತ್ತಿದೆ ಬಳಿ ಸಾರಿ ನೀ ಬರಲು ಈ ಜೀವ ಸೋಲುತ್ತಿದೆ ಒಂದೇ ಒಂದು ಆಸೆಯು ತೋಳಲಿ ಬಳಸಲು ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು ಓಕೆ
1: ಓಕೆ ಚೆನ್ನಾಗಿ ಹಾಡಿದ್ರಿ ಗೀತಾ ಅವರೇ
0: ಹಾ ಸರ್
1: ಓಕೆ ನಿಮ್ಮ ಲಕ್ಕಿ ನಂಬರ್ ಯಾವುದು
0: ಲಕ್ಕಿ ನಂಬರ್ ಅಂತ ಏನು ಹಂಗೇನು ಇಲ್ಲ ಸರ್ ನಂಬರ್ ಇದೆ ಜಸ್ಟ್ ನಂಬರ್ ನಂಬರ್ ಅಲ್ಲಿ ಏನು ಇಲ್ಲ ಅದೃಷ್ಟ ಅನ್ನುವಂತದ್ದು ನಮ್ಮ ಎಫರ್ಟ್ ಅಲ್ಲಿ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ತುಂಬಾ ಇಷ್ಟ ಅಂದ್ರೆ 6 or 5 ನಂಬರ್ ನ ಲೈಕ್ ಮಾಡ್ತೀನಿ ಸರ್
1: ಅಷ್ಟೇ
0: ನಿಮ್ಗೆ ಯಾವ್ದು ಲಕ್ಕಿ ನಂಬರ್ ಅಂತ ಹೇಳ್ಬೋದಾ
1: ಹೇಳ್ತೀನಿ ವೇಟ್ ಮಾಡ್ತಾರೆ ಹೇಳ್ತೀನಿ ಕೇಳಿಸ್ಕೊತಾರೆ
0: ಲಾಸ್ಟಿಗೆ ಹೇಳ್ತೀರಾ
1: ಲಾಸ್ಟ್ ಅಲ್ಲಿ ಹೇಳ್ತೀನಿ
0: ಓಕೆ
1: ಥ್ಯಾಂಕ್ ಯು
0: ಅಲ್ವಾ ಇವತ್ತು ನೀವು ಮಾತಾಡ್ತಿರೋದು
1: ಶ್ರೀಧರ್
0: ಓಕೆ ಸರ್ ಶ್ರೀಧರ್ ಸರ್ ಥ್ಯಾಂಕ್ ಯು ಫಾರ್
1: ಓಕೆ ಓಕೆ ಥ್ಯಾಂಕ್ ಯು ಗೀತಾ ಅವರ ಸೊ ಗೀತಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡಿದ್ರು ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಖ್ಯೆಗಳಿರುವಂತಹ ಕನ್ನಡದ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹಿಡಿದಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಲೋ ನಮಸ್ತೆ ಪ್ರೇಮ ಅವರು ಹೇಗಿದ್ರ ಪ್ರೇಮ ಅವರ
2: ಹೇಗಿದೆ
1: ಹಾಸನ
2: ಹಾಸನ ಮಳೆನೇ ಇಲ್ಲ ಸರ್ ಸುಮ್ನೆ ಮೋಡ ಬರುತ್ತೆ ಒಂಚೂರು ಮಳೆನೇ ಇಲ್ಲ ಸರ್
1: ಓಕೆ ಸೊ ಪ್ರೇಮ ಅವರು ಸಂಖ್ಯೆ ಇರುವಂತಹ ಹಾಡನ್ನ ಹಾಡ್ಬೇಕು ಯಾವ ಸಾಂಗ್ ನ ಹಾಡ್ತೀರಾ
2: ಒಂದು ರಾಜ್ಕುಮಾರ್ ಹಾಡ್ತೀನಿ ಸರ್ ಒಂದು ಮಾತು ನಂಗೆ ಗೊತ್ತು ಅದಲ್ಲ ಇನ್ನೇನು ಹತ್ತಿರ ಬಂದರೆ ಕಿವಿಯಲ್ಲಿ ಹೇಳುವೆ ದಿನವೂ ಹೀಗೆಯೇ ನನ್ನ ಕರೆಯುವೆ ಸಂಜೆಯ ಕೆಂಪು ಗಾಳಿ

0: ಬಂದರೆ ಸನಿಹ ಸಾರ್ಥಕ ನಮ್ಮ ಅನುರಾಗ, ಮೋಹದ ಮಾತನಾಡಿ ಕಣ್ಣಲೆ ಮೋಡಿ ಮಾಡಿ, ಹೀಗೇಕೆ ನನ್ನಲ್ಲಿ ಆಸೆಯ ತರುವೆ? ಒಂದು ಮಾತು ನಂಗೆ ಗೊತ್ತು. ಅದಾದ್ರೆ ಸರ್
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಸೊ ನಿಮ್ಮ ಲಕ್ಕಿ ನಂಬರ್ ಯಾವುದು ಪ್ರೇಮ ಅವರೇ?
0: ನನಗೆ ಲಕ್ಕಿ ನಂಬರ್ ಅಂದ್ರೆ 9 ಸರ್.
1: 9 ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಪ್ರೇಮ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಅಂಡ್ ಅವ್ರಿಗೂ ಕೂಡ ಲಕ್ಕಿ ನಂಬರ್ ಅಂದ್ರೆ 9 ಅಂತ ಹೇಳ್ತಾ ಇದ್ರು. ಅಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಖ್ಯೆಗಳಿರುವ ಹಾಡನ್ನ ಹಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
10: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
8: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
10: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
11: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಎಸ್, ವೆಲ್ಕಮ್ ಬ್ಯಾಕ್ ಒಂದು ಸೂಪರ್ ಆಗಿರುವಂತಹ ಫ್ರೆಂಡ್ ಸಿನಿಮಾದ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರ. ಈ ತರದ ಸಿನಿಮಾ ಸಾಂಗ್ ಗಳನ್ನ ಕೇಳದೆ ಎಷ್ಟೋ ದಿನ ಆಗ್ಬಿಟ್ಟಿದಲ್ಲ. ನೀವು ಕೂಡ ಎಂಜಾಯ್ ಮಾಡಿದ್ರ ಅಂತ ಅನ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಆರ್ಜ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಸಂಖ್ಯೆಗಳಿರುವ ಹಾಡನ್ನ ಹಾಡಬಹುದು, ಜೊತೆಗೆ ನಿಮ್ಮ ಲಕ್ಕಿ ನಂಬರ್ ಯಾವುದು ಅಂತ ಕೂಡ ಹೇಳ್ಬೋದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ಬರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
1: ಸರ್, ನಮಸ್ತೆ ಸರ್. ಸತೀಶ್ ಸರ್, ವಿಜಯನಗರದಿಂದ.
0: ಸತೀಶ್ ಅವರು ಹೇಗಿದ್ದೀರಾ?
1: ಆರಾಮಿದ್ದೀವಿ ಸರ್. ನೀವು ಆರಾಮಿದ್ದೀವಿ ಸರ್?
0: ನಾವು ಸೂಪರ್ ಆಗಿದ್ದೀವಿ. ಸತೀಶ್ ಅವರೇ,
1: ತಿಂಡಿ ಆಯ್ತಾ ಸರ್?
0: ಆಗಿದೆ, ನಿಮ್ದು ಆಯ್ತಾ?
1: ನಮ್ದು ಆಯ್ತು ಸರ್.
0: ಓಕೆ, ಸೊ ಇವತ್ತು ಸಂಖ್ಯೆಗಳಿರುವ ಯಾವ ಸಾಂಗ್ ನ ಹಾಡ್ತೀರಾ
1: ಸರ್? ಇದು ವಿಷ್ಣುವರ್ಧನ ಫಿಲಮ್ದು, ಸುಜಿತ್ ಸರ್ ಹಾಡ್ ಸರ್ ಇದು.
0: ಓಕೆ, ಹಾಡಿ.
1: ಒಂದೇ ಒಂದು ಆಸೆ ನಂದು, ಸಾವಿರ ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನ್ ಇಲ್ಲ, ಹೇಳೋರಿಲ್ಲ ಹೇಳೋರಿಲ್ಲ, ನಂಗೆ ನಾನೇ ರಾಜನು. 1-2-3 ವಿಷ್ಣುವರ್ಧನ, ತರುನಾಡ ಕಿಂಗು ನಾನೇನಾ, ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡೋಗು. 1-2-3 ವಿಷ್ಣುವರ್ಧನ, ತರುನಾಡ ಕಿಂಗು ನಾನೇನಾ, ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡೋಗು. ಎಂತರ್ ಮಂತರ್ ಸಕ್ಕತ್.
0: ಓಕೆ, ಚೆನ್ನಾಗಿ ಹಾಡಿದ್ರಿ. ಸತೀಶ್ ಅವರು, ನಿಮ್ಮ ಲಕ್ಕಿ ನಂಬರ್ ಯಾವುದು?
1: ಸರ್, ನಂದು 6 ಸರ್.
0: 6? ಓಕೆ ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ಸತೀಶ್ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಸೊ ಹಾಗೆ ಅವರಿಗೂ ಕೂಡ ಲಕ್ಕಿ ನಂಬರ್ 6 ಅಂತ ಹೇಳಿದ್ರು. ಅಂಡ್ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ನಮಸ್ಕಾರ ಸರ್.
0: ನಮಸ್ತೆ, ಶುಭೋದಯ.
2: ಗಂಗಾವತಿಯಿಂದ ಎಚ್ ಡಿ ಬಸವರಾಜ್.
0: ಬಸವರಾಜ್ ಅವರು, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಸರ್. ತಾವು ಚೆನ್ನಾಗಿದ್ದೀರಿ?
0: ನಾವು ಆರಾಮಾಗಿದ್ದೀವಿ. ಹೇಗಿದೆ ಸರ್ ಗಂಗಾವತಿ?
2: ತಂಪು ತಂಪು ಇದೆ ಸರ್.
0: ತಂಪು ತಂಪು ಇದೆಯಾ? ಓಕೆ, ಸೊ ಬಸವರಾಜ್ ಅವರು ಇವತ್ತು ಸಂಖ್ಯೆಗಳಿರುವ ಹಾಡನ್ನ ಹಾಡ್ಬೇಕು.
2: ಹಾ ಸರ್.
0: ಓಕೆ, ಹಾಡಿ.
2: ನಾನು ರಾಜನನ್ನ ರಾಜ ಚಿತ್ರದಿಂದ ಆಯ್ಕೆ ಮಾಡ್ಕೋತೀನಿ ಸರ್.
0: ಹಾ ಹಾ.

0: ಓಕೆ, ಚೆನ್ನಾಗಿ ಹಾಡಿದ್ರಿ, ಥ್ಯಾಂಕ್ ಯು ಸರ್.
1: ಸರ್
0: ಹಾಗೆ ನಿಮ್ಮ ಲಕ್ಕಿ ನಂಬರ್?
1: ಸರ್ ಲಕ್ಕಿ ನಂಬರ್ ಅಂತ ಏನಿಲ್ಲ ಸರ್ ನಮ್ಗೆ, ಆದ್ರೆ ದುಡಿಮೆ ಅಂತ ದೇವರ ಕನಸ, ದುಡಿಮೆ ದೇವರ ಅಂತ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಬಸವರಾಜ್ ಅವರೇ.
1: ಧನ್ಯವಾದಗಳು ಸರ್.
0: ಬಸವರಾಜ್ ಅವರು ಕರೆ ಮಾಡಿದ್ರು, ಗಂಗಾವತಿಯಿಂದ ಅವರು ಕೂಡ ಕರೆ ಮಾಡಿ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಂಬರ್ ಇರುವಂತಹ ಹಾಡುಗಳನ್ನ ಹಾಡಿ, ಅಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಿರುವಂತಹ ಸಂಖ್ಯೆ 9686926279 ಈ ಸಂಖ್ಯೆ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ನೀವು ಕೂಡ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ. ಈಗ ನೀವು ಕೂಡ ಹಲವಾರು ಈ ರೀತಿಯ ಹಾಡುಗಳನ್ನ ಕೇಳಿರ್ತೀರ, ನಂಬರ್ಗಳಿರುವಂಥದ್ದನ್ನ. ಸೊ ಆ ರೀತಿಯ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ, ಅಂಡ್ ನೀವು ಕೂಡ ಹಾಡುಗಳನ್ನ ಗುನುಗ್ತಾ ಇದ್ರೆ ಇವತ್ತಿನ ಶೋನಲ್ಲಿ ಅದನ್ನ ಹಾಡ್ತಾ ಎಂಜಾಯ್ ಮಾಡ್ಬೋದು. ಹಾಗೆ ಎಲ್ರು ಕೂಡ ಒಳ್ಳೊಳ್ಳೆ ನಂಬರ್ ಇರುವಂತಹ ಹಾಡುಗಳನ್ನ ಆಯ್ಕೆ ಮಾಡ್ಕೊಂಡು ಹಾಡ್ತಾ ಇದೀರ, ಅಂಡ್ ಹಾಡುಗಳು ರಿಪೀಟ್ ಆಗೋದಕ್ಕಿಂತ ಹೊಸ ಹೊಸ ಹಾಡುಗಳನ್ನ ಹಾಡಿ ಅಂತ ಹೇಳ್ತಾ. ಈಗ ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್.
0: ನಮಸ್ತೆ, ಸೌಮ್ಯ ಅವರು ಹೇಗಿದ್ದೀರಾ?
2: ಅಲ್ಲೊಂದು ಲೋಕ ಉಂಟು, ಇಲ್ಲೊಂದು ದಾರಿ ಉಂಟು. ಅಲ್ಲೊಂದು ಲೋಕ ಉಂಟು, ಇಲ್ಲೊಂದು ದಾರಿ ಉಂಟು. ಒಂದಾಗಿ ನಾವು ಹೋದರೆ ನಮಗೆ ಎಂದೆಂದು ಆನಂದವು, ನಮಗೆ ಎಂದೆಂದು ಆನಂದವು. ಬಡತನದ ಮಾತೇ ಇಲ್ಲ, ಹೊಸಿಯೊಂಬುದು ಅಲ್ಲೇ ಇಲ್ಲ. ಕಣ್ಣೀರು ಚಿಂತೆ ಇಲ್ಲ, ತಂಗಿ ಇನ್ನಾದರೂ ಮುಗಿಯೋದಿಲ್ಲ. ತಮ್ಮ ಇನ್ನಾದರೂ ಮುಗಿಯೋದಿಲ್ಲ. ಅಲ್ಲೊಂದು ಲೋಕ ಉಂಟು, ಒಂದು ಬಂತರಿ ಸರ್ ಅಲ್ಲಿ ಲೆಕ್ಕ.
0: ಓಕೆ, ಥ್ಯಾಂಕ್ ಯು ಸೌಮ್ಯ ಅವರ.
2: ಓಕೆ,
0: ಸೌಮ್ಯ ಅವರು ಕರೆ ಮಾಡಿದ್ರು ವಿಜಯಪುರದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ. ಈಗ ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
3: ಸರ್, ನಮಸ್ತೆ.
0: ನಮಸ್ತೆ,
3: ಚೆನ್ನಾಗಿದ್ದೀರಾ ಸರ್?
0: ಹಾ, ಆರಾಮಾಗಿದ್ದೀವಿ. ಯಾರಿದು?
3: ತುಂಬಾ ದಿನ ಸರ್, ನೀವು ಯಾಕ ಫೋನ್ ರಿಸೀವ್ ಮಾಡ್ಲಿಲ್ಲ?
0: ಹೌದಾ, ಯಾರಿದು?
3: ನಾನ್ ಸರ್, ನಾರಾಯಣಪ್ಪ ಕುಕ್ವೆ.
0: ಹಾ, ನಾರಾಯಣಪ್ಪ ಅವರು. ಹೇಗಿದ್ದೀರಾ ನಾರಾಯಣಪ್ಪ ಅವ್ರೆ?
3: ಸರ್ ಚೆನ್ನಾಗಿದ್ದೀನಿ ಸರ್.
0: ಸಾಗರದಲ್ಲಿ ಹೇಗಿದೆ ಸರ್ ಮಳೆ?
3: ಒಳ್ಳೆ ಮಳೆ ಆಗ್ತಾ ಇದೆ ಸರ್.
0: ಓಕೆ,
3: ಸೂಪರ್ ಮಳೆ ಆಗ್ತಾ ಇದೆ.
0: ಓಕೆ, ಕೂಲ್ ಕೂಲ್ ವೆದರ್ ಆಗಿರ.
3: ಹೌದು, ಕೂಲ್ ಕೂಲ್ ವೆದರ್, ಒಳ್ಳೆ ಮಳೆ ಆಗ್ತಾ ಇದೆ. ಔಷಧಿ ಹೊಡಿ ಏನಂದ್ರು ಬಿಡುವಿಲ್ಲದಂಗೆ ಆಗಿದೆ.
0: ಹೌದು. ಓಕೆ, ಸೊ ಇವತ್ತು ಸಂಖ್ಯೆಗಳಿರುವಂತಹ ಹಾಡನ್ನ ಹಾಡಬೇಕು, ಯಾವ ಸಾಂಗ್ ನ ಹಾಡ್ತೀರಾ ಸರ್?
3: ಸರ್ ಆಗ್ಲೇ ಕೇಳಿದೆ. ಸರ್ ಒಂದು ಹಾಡೋಣ ಅನ್ಕಂದಿನಿ, ಹಳೆ ಹಾಡು ಎಸ್ ಪಿ ಬಿ ಅವ್ರದ್ದು.
0: ಹಾಡಿ ಹಾಡಿ.
3: ಮಳೆಗರೆದ ಹನಿಗನಿಗೆ ಭೂತಾಯಿ ಬರೆದಳೆ ಲೆಕ್ಕ, ಚಿಗುರುಡಿದ ಎಲೆಗೆಲೆಗೆ ವನದೇವಿ ಇಡುವಳೆ ಲೆಕ್ಕ. ಕೂಡದ ಕಳೆಯದ ಲೆಕ್ಕ, ಕಳೆಯೋ ಕೂಡೋ ಈ ಲೆಕ್ಕ. ಕೂಡದ ಕಳೆಯದ ಲೆಕ್ಕ, ಕೂಡೋ ಕಳೆಯೋ ಈ ಲೆಕ್ಕ. ಯಾರಿಗೆ ಬೇಕು ಈ ಲೆಕ್ಕ, ಯಾರಿಗೆ ಬೇಕು ಈ ಲೆಕ್ಕ. ನಾ ಕೊಂದ್ಲೆ ನಾಕು, ನಾ ಕೇರಳ ಎಂಟು, ಇಷ್ಟೇ ಲೆಕ್ಕದ ನಂಟು, ಅಷ್ಟೇ ಲೆಕ್ಕದ ನಂಟು. ನಾ ಕೊಂದ್ಲೆ ನಾಕು, ನಾ ಕೇರಳ ಎಂಟು. ಥ್ಯಾಂಕ್ ಯು ಸರ್, ಅವಕಾಶಕ್ಕೆ ಧನ್ಯವಾದಗಳು.
0: ಓಕೆ, ಧನ್ಯವಾದಗಳು ಸರ್ ನಿಮಗೂ ಕೂಡ. ನಾರಾಯಣಪ್ಪ ಅವರು ಕೂಡ ಕರೆ ಮಾಡಿದ್ರು ಸಾಗರದಿಂದ, ಅವರು ಕೂಡ ಕರೆ ಮಾಡಿ ಹಾಡನ್ನ ಹಾಡಿದ್ರು. ಸೊ ಹಾಗೀಗ ಇನ್ನೊಬ್ರು ಕಾಲರ್ ಕೂಡ ಇದ್ರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
4: ನಮಸ್ತೆ. ಉಲ್ಲಾಸ್, ವಿದ್ಯಾನಗರ.
0: ಉಲ್ಲಾಸ್ ಅವರು ಹೇಗಿದ್ದೀರಾ?
4: ಹಾ ಸರ್, ಚೆನ್ನಾಗಿದ್ದೀವಿ ಸರ್. ನೀವು?
0: ನಾವು ಸೂಪರ್ ಆಗಿದ್ದೀವಿ. ಸರ್ ಇವತ್ತು ಸಂಖ್ಯೆಗಳಿರುವಂತಹ ಹಾಡನ್ನ ಹಾಡಬೇಕು.
4: ಹಾ ಸರ್, ಬೆಳ್ಳಿ ಕಳೆಂಗರ ಫಿಲಂ ಇಂದ ಒಂದು ಹೇಳ್ತೀವಿ ಸರ್.
0: ಓಕೆ.
4: ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣಿ, ನಿನ್ನ ನೋವ ಜೊತೆ ಎಂದು ನಾನಿರುವೆ ನಿನ್ನಾಣಿ. ರಾತ್ರಿಯ ಕೆನ್ನೆಗೆ ಬೆಳ್ಳಿಯ ಹಗಲು, ಚಿಂತೆಯೇ ಹಿಂದೆಯೇ ಸಂತಸ ಇರಲು. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣಿ, ಚಿಂತೆಯಲ್ಲಿ ನಿನ್ನ ಮನ ದೂಡಿದರೆ ನನ್ನಾಣಿ. ನೋವಿನ ಬಾಳಿಗೆ ಧೈರ್ಯವೇ ಗೆಳೆಯ, ಪ್ರೇಮದ ಜೋಡಿಗೆ ತಗದು ಪ್ರಳಯ ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣಿ ನಿನ್ನ ನೋವ ಜೊತೆ ಎಂದು ನಾನಿರುವೆ ನಿನ್ನಾಣಿ.
0: ಹಾ ಚೆನ್ನಾಗಿ ಹಾಡಿದ್ರಿ, ಥ್ಯಾಂಕ್ ಯು ಉಲ್ಲಾಸ್ ಅವರ.
4: ಥ್ಯಾಂಕ್ ಯು ಸರ್.
0: ಓಕೆ, ಉಲ್ಲಾಸ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿರುವಂತಹ ಹಾಡನ್ನು ಹಾಡಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಅಂಡ್ ನಮ್ಮ ಲಾಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಹಲೋ.
5: ಹಲೋ, ನಮಸ್ತೆ ಸರ್.
0: ನಮಸ್ತೆ.
5: ನಮಸ್ತೆ ಸರ್.
0: ಕಲ್ಪನಾ ಅವರು, ಹೇಗಿದ್ದೀರಿ ಕಲ್ಪನಾ ಅವರೇ? ನಾವು ಆರಾಮಾಗಿದ್ದೀವಿ. ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ.
5: ಹೌದಾ ಸರ್?
0: ಓಕೆ, ಸೊ ನಂಬರ್ ಇರುವಂತಹ ಯಾವ ಸಾಂಗ್ನ ಹಾಡ್ತೀರಾ?
5: ನಂಬರ್ ಇರುವಂತದ್ದು ಸರ್ ರಾಜ್ಕುಮಾರ್ ಅವ್ರದ್ದು ಒಂದು ಮುತ್ತಿನ ಕತೆ
0: ಇದೆ. ಹಾಡಿ.
5: ಒಂದು ಎರಡು ಮೂರು ನಾಲ್ಕು ಆಮೇಲಿನ್ನೇನು, ಮೂರು ನಾಲ್ಕು ಎರಡು ಮೂರು ಒಂದು ಆಮೇಲಿನ್ನೇನು, ಮತ್ತೆ ಆಮೇಲಿನ್ನೇನು ನೆನಪಾಗ್ತಿಲ್ಲ.
0: ಓಕೆ ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಕಲ್ಪನಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಹಾಡನ್ನು ಹಾಡ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಗಿಸಿದೀನಿ. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಯಾರು ಕೂಡ ಬೇಜಾರಾಗ್ಬಿಡಿ. ಆ್ಯಂಡ್ ಎಲ್ಲರೂ ಕೂಡ ಕೇಳಿದೆ ಲಕ್ಕಿ ನಂಬರ್ ಏನು ಅಂತ ಹೇಳಿ. ಹಾಗೆ ನನ್ನ ಲಕ್ಕಿ ನಂಬರ್ ಅಂತಲೇ ಹೇಳಬೇಕು ಅಂತಂದರೆ 6 ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಏನಂತ ಡಿಫ್ರೆನ್ಸ್ ಅಂತ ಅನಿಸಿಲ್ಲ. ಎನಿವೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡುಗಳನ್ನು ಹಾಡ್ತಾ ಎಂಜಾಯ್ ಮಾಡಿದ್ರೆ ಇವತ್ತಿನ ಶೋನ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ಶೋ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ಅನಿಸಿಕೆಗಳನ್ನು ನಮ್ಮ ಸಂಖ್ಯೆ 9602789607962799 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ರೀ, ಎಂಜಾಯ್ ಮಾಡ್ತಾ ರೀ. ಆ್ಯಂಡ್ ಈ ಒಂದು ಸಾಂಗ್ನ ಕೂಡ ಎಲ್ರಿಗೂ ಡೆಡಿಕೇಟ್ ಮಾಡ್ತಾ ಇವತ್ತಿನ ಶೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್. ಇಷ್ಟೊತ್ತಂಗ ನೀವು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90-309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಕಥೆಗಳೆಲ್ಲ ಬರ್ತಾ ಇರ್ತವೆ ಅಲ್ವಾ? ಕೆಲವೊಮ್ಮೆ ಕಥೆಗಳು ತುಂಬ ಚೆನ್ನಾಗಿರುತ್ತೆ, ಆದರೆ ಓದಕ್ಕೆ ಸಮಯನೇ ಇರಲ್ಲ. ಹಾಗೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೋ ಕಥೆ ಅರ್ಧಕ್ಕೆ ಓದಿರ್ತೀವಿ, ಅಷ್ಟೊತ್ತಿಗೆ ಇನ್ನೇನೋ ಕೆಲಸ ಇದೆ ಅಂತ ಹೋಗಿರ್ತೀವಿ. ಆ ಕಥೆಯನ್ನು ಪೂರ್ಣಗೊಳಿಸೋದಕ್ಕಾಗಿರೋದಿಲ್ಲ. ಹಾಗೆ ಆ ಕಥೆ ಮುಂದೆ ಏನಾಯಿತು, ಎಲ್ಲಿ ಓದಿದ್ದೆ ಅನ್ನೋದೇ ನಮಗೆ ನೆನಪಿರೋದಿಲ್ಲ. ಆ ಕಥೆ ಯಾವಾಗಲೂ ಕಾಡ್ತಾ ಇರುತ್ತೆ, ಈ ಕಥೆ ಒಂದು ಅರ್ಧಕ್ಕೆ ಓದಿದ್ದೆ, ಹೀಗಾಗಿತ್ತು, ಮುಂದೆ ಏನಾಗಿರಬಹುದು ಅಂತ ಹೇಳಿ. ಸೊ ಈ ರೀತಿಯಾಗಿ ಇನ್ಮೇಲೆ ಬೇಜಾರಾಗಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಬರ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾ ಕಥೆಗಳು ಎಂಬ ಕಾರ್ಯಕ್ರಮದಲ್ಲಿ. ಹಾಗೆ ಇದರಲ್ಲಿ ನೀವು ಪ್ರತಿದಿನ ಕೂಡ ಒಂದೊಂದು ಹೊಸ ಹೊಸ ಕಥೆಗಳನ್ನು ಇದರಲ್ಲಿ ಕೇಳಬಹುದಾಗಿದೆ. ಹಾಗೆಯೇ ಸ್ನೇಹಿತರೆ, ಈ ಕಥೆಗಳು ನಮ್ಮ ಜೀವನಕ್ಕೆ ಎಷ್ಟು ಉಪಯೋಗಕಾರಿಯಾಗಿದೆ ಅಂದರೆ, ನಮ್ಮ ಕಲ್ಪನಾ ಶಕ್ತಿಯನ್ನು ಕಥೆಗಳು ಹೆಚ್ಚಿಸುತ್ತೆ. ಹಾಗೆ ಕಥೆಗಳಿಂದ ಕೂಡ ನಾವು ಹೊಸ ಹೊಸ ನೀತಿಯನ್ನು ಕಲಿತಾ ಇರ್ತೀವಿ, ಬದುಕುವ ರೀತಿ ನೀತಿಗಳನ್ನು ಕಥೆಯಿಂದ ತಿಳ್ಕೊಳ್ತಾ ಇರ್ತೀವಿ ಅಲ್ವಾ? ಆ ರೀತಿಯಾಗಿ ಅದ್ಭುತವಾಗಿರುವಂತಹ ಎಷ್ಟೋ ಕಥೆಗಳು ಇದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಂತೂ ಪುಸ್ತಕಗಳು ಹಿಡ್ಕೊಂಡು ಪುಸ್ತಕಗಳನ್ನು ಓದುವ ಸಂಖ್ಯೆ ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ತಾ ಇರೋದ್ರಿಂದ, ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಹೆಚ್ಚು ಬ್ಯುಸಿ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾಗಳಲ್ಲೇ ನಾವು ಅನೇಕ ರೀತಿಯ ಕಥೆಗಳನ್ನು ನೋಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಓದಿದಂತಹ ಕೆಲವೊಂದಿಷ್ಟು ಕಥೆಗಳನ್ನು ನಾನು ನಿಮಗೆ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಇವತ್ತು ನನ್ನ ಫ್ರೆಂಡ್ ನನಗೆ ಒಂದು ಕಥೆ ಕಳಿಸಿದ್ಲು. ಈ ಕಥೆ ತುಂಬ ಚೆನ್ನಾಗಿದೆ, ಒಂದ್ಸರ್ತಿ ಓದು ಅಂತ ಹೇಳಿ. ಸೊ ಅವಳು ಹೇಳಿದ್ಲಲ್ಲ ಅಂತ ನಾನು ಕೂತ್ಕೊಂಡು ಓದ್ದೆ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ಆ ಕಥೆ, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಅವಾಗ ಅನ್ಕೊಂಡೆ, ಈ ಕಥೆನ ನಿಮಗೂ ಹೇಳಿದ್ರೆ ಖಂಡಿತ ನಿಮಗೂ ಆ ಕಥೆ ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಆ ಒಂದು ಕಥೆಯನ್ನು ನಿಮಗೆ ಕೂಡ ಹೇಳಬೇಕು ಅಂತ ಇವತ್ತು ಬಂದಿದ್ದೀನಿ. ಯಾವ್ದು ಆ ಕಥೆ, ಏನಿರುತ್ತೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಕಥೆಯ ಶೀರ್ಷಿಕೆ ಹೆಣ್ಣಿನ ಜಾಣ್ಮೆ ಅಂತ ಹೇಳಿ. ಹಾಗಿದ್ರೆ ಈ ಕಥೆಯನ್ನ ವಾಚನ ಮಾಡ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸ್ನೇಹಿತರೆ, ಇವತ್ತಿನ ನಮೈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನಾಗ್ಲೇ ಒಂದು ಕಥೆಯನ್ನ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಹಾಗೆ ಕಥೆಯ ಶೀರ್ಷಿಕೆ ಹೆಣ್ಣಿನ ಜಾಣ್ಮೆ ಅಂತ ಹೇಳಿ ಹಾಗಿದ್ರೆ ಈ ಕಥೆಯನ್ನ ವಾಚನ ಮಾಡ್ತೀನಿ. ಕೇರಳದ ಒಂದು ಹಳ್ಳಿಯಲ್ಲಿ ಒಂದು ಗುಡಿ ಇತ್ತು. ಅಲ್ಲಿ ವಿಷ್ಣುಪೊಟ್ಟಿ ಎಂಬ ಪೂಜಾರಿ ಪೂಜೆ ಮಾಡ್ತಿದ್ದ. ಅವನ ಮನೆ ಚಿಕ್ಕದು, ಆದ್ರೆ ಮನಸ್ಸು ದೊಡ್ಡದಾಗಿತ್ತು. ಅವನಿಗೆ ಹೆಚ್ಚಿನ ಆದಾಯ ಇರಲಿಲ್ಲ, ಅತಿಥಿ ದೇವೋ ಭವ ಎಂದು ನಂಬಿದ್ದ. ಆದ್ರಿಂದ ದಿನಾಲೂ ಮಧ್ಯಾಹ್ನ ಊಟಕ್ಕೆ ಯಾರನ್ನಾದ್ರೂ ಕರೆದುಕೊಂಡು ಬರ್ತಿದ್ದ. ಆದ್ರೆ ವಿಷ್ಣುಪೊಟ್ಟಿಯ ಹೆಂಡತಿ ಲಕ್ಷ್ಮಿಗೆ ಇದು ಇಷ್ಟ ಇರಲಿಲ್ಲ. ಗಂಡನ ಮೇಲಿದ್ದ ಪ್ರೀತಿಯಿಂದ ಅವನ ಮಾತಿಗೆ ಎದುರಾಡ್ತಿರ್ಲಿಲ್ಲ. ಇದ್ದುದ್ರಲ್ಲೇ ರುಚಿ ರುಚಿಯಾಗಿ ಅಡುಗೆ ಮಾಡಿ ಬಡಿಸ್ತಾ ಇದ್ಲು. ಕೆಲವೊಮ್ಮೆ ಗಂಡ ಮತ್ತೆ ಅತಿಥಿಗಳ ಊಟದ ನಂತರ ಅವಳಿಗೆ ಊಟ ಮಾಡಲು ಏನೂ ಉಳಿತಾನೆ ಇರಲಿಲ್ಲ. ಎಷ್ಟೋ ದಿನ ಹೀಗೆ ಅವಳು ಬರೀ ಹೊಟ್ಟೆಯಲ್ಲಿರಬೇಕಾಗಿತ್ತು. ಲಕ್ಷ್ಮಿ ಆಗಾಗ ನೆರೆಹೊರೆಯವರೊಂದಿಗೆ ಸಾಲ ಮಾಡ್ತಿದ್ಲು. ಒಂದೆರಡು ಸಲ ಹಣ, ಅಕ್ಕಿ, ಬೇಳೆ ಇತ್ಯಾದಿ ಸಾಲ ಕೊಟ್ಟ ಮೇಲೆ ಸಾಲ ಹಿಂದಿರುಗಿಸದ ಕಾರಣ ಸಾಲ ಕೊಡುವುದನ್ನೇ ನಿಲ್ಲಿಸಿದ್ರು. ಹಣ ಇಲ್ಲದೆ ಅತಿಥಿಗಳಿಗೆ ಪ್ರತಿದಿನ ಊಟ ಬಡಿಸೋದಕ್ಕೆ ಸಾಧ್ಯನಾ? ಸುಮ್ಮನೆ ಸಾಲ ಮಾಡ್ತಾಳೆ ಎಂದು ಮಾತನಾಡತೊಡಗಿದ್ರು. ಅವಳ ಕಷ್ಟ ಅವರಿಗೇನ್ ಗೊತ್ತು. ಲಕ್ಷ್ಮಿ ಅನೇಕ ದಿನ ಉಪವಾಸ ಇರಬೇಕಾಯ್ತು. ಒಂದು ದಿನ ರಾತ್ರಿ ಊಟದ ನಂತರ ಲಕ್ಷ್ಮಿ ಪೊಟ್ಟಿಯ ಬಳಿ ಹೋಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ಲು. ದಿನಾನು ಊಟಕ್ಕೆ ಜನರನ್ನ ಕರೆ ತರುವಿರಿ, ನಾವು ಇತರರಿಗೆ ಬಡಿಸೋದು ಸತ್ಕಾರ್ಯ, ಆದ್ರೆ ನಮ್ಗೆ ಅಷ್ಟೊಂದು ಆದಾಯ ಇದೆಯಾ? ನೀವು ಯೋಚನೆ ಮಾಡಿದ್ದೀರಾ? ಅತಿಥಿಗಳಿಗೆ ನಿಮ್ಗೆ ಬಡಿಸಿ ನನಗೆ ಊಟವೇ ಇರೋದಿಲ್ಲ. ನನಗೆ ಊಟವಿಲ್ಲದೆ ಎಷ್ಟೋ ದಿನ ಉಪವಾಸ ಇರಬೇಕಾಗಿತ್ತು. ಇನ್ನು ಮುಂದೆ ಆದ್ರೂ ಯಾರನ್ನು ಊಟಕ್ಕೆ ಕರಿಬೇಡಿ ಎಂದ್ಲು. ಅವಳ ಮಾತು ಪೊಟ್ಟಿಗೆ ಇಷ್ಟವಾಗ್ಲಿಲ್ಲ. ನಮಗೆ ಇಲ್ದಿದ್ರು ಪರವಾಗಿಲ್ಲ, ಕೊಡುವುದು ಧರ್ಮ, ಇದರಿಂದ ಪುಣ್ಯ ಸಿಗುತ್ತೆ, ಹುಟ್ಟಿಸಿದ ದೇವರು ಹುಲ್ಮೈಸುವವನೇ ಎಂದು ಹೇಳಿ ನಿದ್ದೆ ಹೋದ. ಲಕ್ಷ್ಮಿಗೆ ಹಸಿವಿನಿಂದ ನಿದ್ದೆ ಇಲ್ಲದೆ ಸಂಕಟವಾಗತೊಡಗಿತು. ತನ್ನ ಕಷ್ಟ ಗಂಡನಿಗೆ ಅರ್ಥವಾಗಿಲ್ಲವೆಂಬ ಬೇಸರದಿಂದ ರಾತ್ರಿಯೆಲ್ಲ ಅಳುತ್ತಿದ್ಲು. ಕಡೆಗೆ ಒಂದು ನಿರ್ಧಾರಕ್ಕೆ ಬಂದು ನಿದ್ದೆ ಹೋದ್ಲು. ಮಾರನೇ ದಿನ ಪೂಜಾರಿ ಗುಡಿಗೆ ಹೋಗಿ ಮಧ್ಯಾಹ್ನ ಮನೆಗೆ ಬರುವಾಗ ಬೇರೆ ಊರಿನ ಇಬ್ಬರನ್ನ ಊಟಕ್ಕೆ ಮನೆ ಕರ್ಕೊ ಬಂದ. ಇದನ್ನ ದೂರದಿಂದಲೇ ನೋಡಿದ ಲಕ್ಷ್ಮಿ ತನ್ನ ಯುಕ್ತಿ ಕೈಗೊಳ್ಳಲು ತಯಾರಾದಳು. ಪೊಟ್ಟಿ ಅತಿಥಿಯನ್ನ ಒಳಗೆ ಕುಳ್ಳಿರಿಸಿ ಕೈಕಾಲು ತೊಳೆಯಲು ಒಳಗೆ ಹೋದಾಗ ಲಕ್ಷ್ಮಿ ಒಂದು ಒನಕೆಯನ್ನ ತಂದು ಗೋಡೆಗೆ ಒರಗಿಸಿ ನಿಲ್ಲಿಸಿ ಅದಕ್ಕೆ ಹೂವಿಟ್ಟು ದೀಪ ಹಚ್ಚಿ ಪೂಜೆ ಮಾಡುವಂತೆ ಕಣ್ಮುಚ್ಚಿ ಕುಳಿತಳು. ಅತಿಥಿಗಳು ಇದನ್ನ ನೋಡಿ ಆಶ್ಚರ್ಯದಿಂದ ಅವಳ ಪೂಜೆಗೆ ಕಾರಣ ಕೇಳಿದ್ರು. ಆಗ ಲಕ್ಷ್ಮಿ ಕಣ್ಣೀರಿಡುತ್ತಾ ಹೇಳಿದ್ಲು, ಇದು ನಿಮ್ಗೆ ಸಂಬಂಧಿಸದ ವಿಷಯ, ನಾನು ನಿಮ್ಗೆ ಹೇಳುವಂತಿಲ್ಲ, ಹೇಳಿದ್ರೆ ನನ್ನ ಯಜಮಾನರಿಗೆ ಸಿಟ್ಟು ಬರೋದು ಎಂದಳು. ಈ ಮಾತು ಕೇಳಿ ಅತಿಥಿಗಳ ಕುತೂಹಲ ಕೆರಳಿತು. ತಮಗೆ ಆ ವಿಷಯ ಹೇಳಬೇಕೆಂದು ಒತ್ತಾಯಿಸಿದ್ರು. ಆಗ ಲಕ್ಷ್ಮಿ, ನನ್ನ ಯಜಮಾನರಿಗೆ ಈ ವಿಷಯ ತಿಳಿಯುವುದಿಲ್ಲವೆಂದು ಮಾತು ಕೊಡಿ ಎಂದಳು. ಅತಿಥಿಗಳು ಮಾತು ಕೊಟ್ರು. ಆಗ ಲಕ್ಷ್ಮಿ, ನನ್ನ ಯಜಮಾನ ಅತಿಥಿಗಳನ್ನ ಊಟಕ್ಕೆ ಕರೆದು ತರ್ತಾರೆ, ಊಟದ ನಂತರ ಈ ಒನಕೆಯಿಂದ ಅವರನ್ನ ಬಡಿತಾರೆ, ಹಾಗೆ ಮಾಡಿದ್ರೆ ಪುಣ್ಯ ಸಿಗುತ್ತೆ ಎಂದು ಯಾರೋ ಹೇಳಿದ್ದಾರೆ. ಒನಕೆಯಿಂದ ಬಡಿದು ಪಾಪ ತಟ್ಟದೇ ಇರಲಿ ಎಂದು ದಿನವೂ ಒನಕೆ ಪೂಜೆ ಮಾಡ್ತೀನಿ ಎಂದಳು. ಅತಿಥಿಗಳು ಒಬ್ಬರ ಮುಖ ಒಬ್ಬರು ನೋಡಿ ಹೊರಗೆ ಓಡಿ ಹೋದ್ರು. ಅಷ್ಟರಲ್ಲಿ ವಿಷ್ಣುಪೊಟ್ಟಿ ಬಂದು ಅತಿಥಿಗಳನ್ನ ಎಲ್ಲಿ ಎಂದು ಕೇಳಿದ. ಲಕ್ಷ್ಮಿ ಅವರು ಈ ಒನಕೆ ಬೇಕೆಂದು ಕೇಳಿದ್ರು, ಮನೇಲಿ ಒಂದೇ ಒನಕೆ ಇರೋದ್ರಿಂದ ಕೊಡಲಾರೆ ಎಂದೆ, ಅವರು ಕೋಪಿಸಿ ಹೋದ್ರು ಎಂದಳು. ಇದನ್ನ ಕೇಳಿದ ಪೊಟ್ಟಿಗೆ ಕೋಪ ಬಂದು ಲಕ್ಷ್ಮಿಗೆ ಗದರಿಸಿ ಒನಕೆಯನ್ನ ತೆಗೆದುಕೊಂಡು ಅತಿಥಿಗಳಿಗೆ ಕೊಡಲೆಂದು ಮನೆಯಿಂದ ಓಡ್ದ. ಪೊಟ್ಟಿ ಕೈಯಲ್ಲಿ ಒನಕೆ ಹಿಡಿದು ಓಡೋದನ್ನ ಕಂಡು ಅತಿಥಿಗಳು ವೇಗವಾಗಿ ಓಡಿ ನದಿಯಲ್ಲಿ ಈಜಿ ಇನ್ನೊಂದು ದಡ ಸೇರಿದ್ರು. ಇದನ್ನೆಲ್ಲವನ್ನ ಹಳ್ಳಿಯವರು ಕಂಡು ಬೆರಗಾದ್ರು. ಪೊಟ್ಟಿ ಅತಿಥಿಗಳಿಗೆ ಊಟ ಕೊಟ್ಟು ಒನಕೆಯಿಂದ ಬಡಿಯುತ್ತಾನೆಂದು ತಿಳಿದ್ರು. ಎಲ್ಲಾ ಕಡೆ ಈ ಸುದ್ದಿ ಹರಡಿತು. ಆಮೇಲಿಂದ ಪೊಟ್ಟಿ ಊಟಕ್ಕೆ ಕರೆದ್ರೆ ಯಾರು ಹೋಗಲು ಧೈರ್ಯ ಮಾಡಲಿಲ್ಲ. ಹೀಗೆ ಲಕ್ಷ್ಮಿ ತನ್ನ ಜಾಣ್ಮೆಯಿಂದ ಉಪವಾಸ ಮಾಡುವುದು ತಪ್ಪಿತು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ? ವಿಭಿನ್ನವಾಗಿರುವಂತಹ ಕಥೆಯೇ ಆಗಿದೆ ಅಂತಾನೆ ಹೇಳಬಹುದು. ಹಾಗೆ ದಾನ ಮಾಡುವಾಗ ಆದ್ರೂ ಅಷ್ಟೇ, ಜೀವನ ನಡೆಸೋದಕ್ಕೆ ನಮ್ಮ ಅನಿವಾರ್ಯತೆಗೆ ಮೀರಿ ಇದ್ದಾಗ ಮಾಡಬೇಕು. ನಾವು ಸಾಲ ಮಾಡಿ ಯಾರಿಗೋ ದಾನ ಮಾಡ್ತೀವಿ ಅಂದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಅಲ್ವಾ? ಅತಿಯಾದ್ರೆ ಅಮೃತವು ವಿಷ ಅನ್ನೋ ಮಾತೇ ಇದೆಯಲ್ಲ. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಇನ್ನೊಂದು ಕಥೆ ಕೂಡ ನಿಮ್ಗೆ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೋ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಆಗ್ಲೇ ನಾನು ಹೆಣ್ಣಿನ ಜಾಣ್ಮೆ ಎನ್ನುವಂತಹ ಒಂದು ಕಥೆಯನ್ನ ಹೇಳ್ತಾ ಇದ್ದೆ. ಹಾಗೆ ಇನ್ನೊಂದು ಕಥೆ ಕೂಡ ನಿಮಗಾಗಿ ಹೇಳ ಹೊರಟಿದ್ದೀನಿ. ಕಥೆಯ ಶೀರ್ಷಿಕೆ 5 ಅಮೂಲ್ಯ ಪ್ರಶ್ನೆಗಳು ಅಂತ ಹೇಳಿ. ಸೊ ಹಾಗಿದ್ರೆ ಕಥೆಯನ್ನ ಪ್ರಾರಂಭಿಸೋಣ. ಒಂದರಲ್ಲಿ ಒಬ್ಬ ರಾಜನಿದ್ದ. ಅವನ ಆಸ್ಥಾನಕ್ಕೆ ಒಮ್ಮೆ ಸುಜ್ಞಾನಿ ಎಂಬ ಪಂಡಿತ ಬಂದ. ಅವನು ರಾಜನನ್ನ ಕುರಿತು, ಮಹಾರಾಜರೇ, ನಿಮ್ಮ ಆಸ್ಥಾನದ ಪಂಡಿತರು ಕೇಳಿದ ಯಾವುದೇ ಪ್ರಶ್ನೆಗೆ ತೃಪ್ತಿಕರ ಉತ್ತರ ನೀಡುತ್ತೇನೆ. ನಿಮಗೆ ಸರಿ ಎನಿಸಿದರೆ ತಕ್ಕ ಕಾಣಿಕೆ ನೀಡಿರಿ ಎಂದು ಬೇಡಿಕೊಂಡನು. ರಾಜನ ಒಪ್ಪಿಗೆಯ ಮೇರೆಗೆ ಸಭೆ ಕರೆಯಲಾಯಿತು. ಒಬ್ಬ ಆಸ್ಥಾನದ ಪಂಡಿತನು ಸುಜ್ಞಾನಿಯನ್ನ ಕುರಿತು ಸಕಲ ಮಾನವ ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಗಳು ಹಾಗೂ ಗಿಡ ಮರವನ್ನ ಕಾಪಾಡುವ ಕರುಣಾಮಯಿ ತಾಯಿ ಯಾರು ಎಂದು ಕೇಳಿದ. ಸುಜ್ಞಾನಿ ಪಂಡಿತನು, ಭೂಮಿ ತಾಯಿ, ಮಾನವನಿಗೆ ಮನೆ ಕಟ್ಟಲು ಕಲ್ಲು ಮಣ್ಣು ಕಟ್ಟಿಗೆ ಕೊಡುವಳು, ಜೋಳ ಗೋಧಿ ಮುಂತಾದ ಆಹಾರ ಧಾನ್ಯ ಬೆಳೆಯುವಳು ಅವಳು, ಗಿಡಗಳ ಮೂಲಕ ಹಣ್ಣು ಕಾಯಿ ನೀಡುವಳು, ಹೊಳೆ ಕೆರೆ ಸರೋವರದ ಮೂಲಕ ನೀರು ಕೊಡುವಳು ಭೂಮಿ ತಾಯಿಯೇ ಎಂದು ಉತ್ತರಿಸಿದನು. ಎರಡನೇ ಪಂಡಿತನು ಸಕಲ ಜೀವಿಗಳನ್ನು ರಕ್ಷಣೆ ಮಾಡುವ ನಿಜವಾದ ರಾಜನು ಯಾರು ಎಂದು ಪ್ರಶ್ನಿಸಿದ. ಸುಜ್ಞಾನಿ ಪಂಡಿತನು, ನಿಜವಾದ ರಾಜನೆಂದರೆ ಮಳೆ ರಾಜನೇ. ಮಳೆ ರಾಜನು ಸುರಿಯುವ ಮಳೆ ನೀರಿನಿಂದಲೇ ರೈತ ಆಹಾರ ಧಾನ್ಯ ಬೆಳೆಯುತ್ತದೆ, ಲತೆಗಳು ಹೂ ಕೊಡುವುದು, ಗಿಡಗಳು ಹಣ್ಣು ಕೊಡುವವು, ಹೊಳೆ ಕೆರೆಗಳು ನೀರು ಕೊಡುವವು, ಮಳೆ ರಾಜನ ಕೃಪೆಯಿಂದಲೇ. ಈ ರೀತಿಯಲ್ಲಿ ಸಕಲ ಜೀವಿಗಳನ್ನು ರಕ್ಷಿಸುವ ರಾಜನೆಂದರೆ ಮಳೆ ರಾಜನೇ ಎಂದು ಉತ್ತರಿಸಿದನು. ಮೂರನೇ ಪಂಡಿತನು, ಮಾನವ ಶರೀರವನ್ನ ಆರೋಗ್ಯಪೂರ್ಣವಾಗಿ ಬೆಳವಣಿಗೆ ಮಾಡುವ ಎರಡು ಮುಖ್ಯ ವಸ್ತುಗಳು ಯಾವುದು ಎಂದು ಪ್ರಶ್ನಿಸಿದನು. ಸುಜ್ಞಾನಿ ಪಂಡಿತನು, ನಮ್ಮ ಶಾರೀರಿಕ ಆರೋಗ್ಯ ಚೆನ್ನಾಗಿರಲು ಒಳ್ಳೆಯ ಶುಚಿಯಾದ ಆಹಾರ ಹಾಗೂ ಸ್ವಚ್ಛ ನೀರು ಬೇಕೇ ಬೇಕು. ಅನುಭವಿಗಳು ಇದನ್ನೇ ಕೂಳು ಕುತ್ತು ನೀರು ಪಿತ್ತು ಅಂದಿದ್ದಾರೆ. ಅಂದ್ರೆ ಅಶುದ್ಧ ಆಹಾರ ಹಾಗೂ ಹೊಲಸು ನೀರು ನಮ್ಮ ಶರೀರವನ್ನ ರೋಗಮಯ ಮಾಡುತ್ತವೆ. ಸತ್ವಯುತ ಬಿಸಿ ಬಿಸಿ ಹಿತಮಿತವಾದ ಆಹಾರ ಹಾಗೂ ಪರಿಶುದ್ಧವಾದ ನೀರು ಆರೋಗ್ಯಪೂರ್ಣ ಬೆಳವಣಿಗೆಗೆ ಎರಡು ಮುಖ್ಯ ವಸ್ತುಗಳಾಗಿದೆ ಎಂದು ಉತ್ತರಿಸಿದನು. ನಾಲ್ಕನೆಯ ಆಸ್ಥಾನ ಪಂಡಿತನು, ನಿಸರ್ಗದಲ್ಲಿ ಜೀವಿಸುವ ಪಕ್ಷಿ ಪ್ರಾಣಿ ಮನುಷ್ಯ ಸಸ್ಯ ಕ್ರಿಮಿ ಕೀಟಗಳ ನಿಜವಾದ ದೇವರು ಯಾರು ಎಂದು ಕೇಳಿದನು. ಸುಜ್ಞಾನಿಯು, ಆಹಾರವಿಲ್ಲದೆ ನೀರಿಲ್ಲದೆ ಯಾವ ಜೀವಿಯೂ ಬದುಕಲಾರದು. ಆಹಾರ ಧಾನ್ಯಗಳು ಹುಲುಸಾಗಿ ಬೆಳೆಯಲು ಸೂರ್ಯನ ಬಿಸಿಲು ಬೆಳಕು ನೀರು ಅವಶ್ಯಕ. ಸೂರ್ಯನ ಪ್ರಖರ ಕಿರಣಗಳಿಂದ ಸಮುದ್ರದ ನೀರು ಕಾಯ್ದು ಉಗಿಯಾಗಿ ಆರ್ದ್ರವಾಗಿ ಮೇಲೆ ಹೋಗುತ್ತದೆ. ಆ ಉಗಿಗೆ ತಂಪು ತಗುಲಿದಾಗ ಮೋಡಗಳಿಂದ ಮಳೆ ಸುರಿಯುತ್ತದೆ. ಈ ರೀತಿ ಸುರಿದ ಮಳೆಯಿಂದ ಬೆಳೆಗಳು ಬೆಳೆದು ನಮ್ಮ ಆಹಾರವಾಗಿ ಜೀವಿಸಲು ನೆರವಾಗುತ್ತದೆ. ಮಳೆಯಿಂದ ಪಡೆದ ನೀರು ಕುಡಿಯಲು ಉಪಯೋಗವಾಗುತ್ತದೆ. ಹೀಗೆ ನಮ್ಮನ್ನ ಕಾಪಾಡುವ ನಿಜವಾದ ದೇವರೆಂದರೆ ಸೂರ್ಯದೇವನೇ ಎಂದು ವಿವರಿಸಿದನು. ಐದನೇ ಪಂಡಿತನು, ಮನುಷ್ಯನ ನಿಜವಾದ ಪ್ರಾಣ ಯಾವುದು ಎಂದು ಕೇಳಿದ. ಸುಜ್ಞಾನಿಯು, ಪ್ರಾಣವೆಂದರೆ ಉಸಿರು, ಉಸಿರಾಟ ನಿಂತರೆ ಮನುಷ್ಯ ಸತ್ತಂತೆಯೇ. ಆದ್ದರಿಂದ ಮನುಷ್ಯನ ನಿಜವಾದ ಪ್ರಾಣವೆಂದರೆ ಉಸಿರಾಟವೇ ಆಗಿದೆ. ಅನುಲೋಮ ವಿಲೋಮ ಕ್ರಿಯೆ ಹಾಗೂ ಕಪಾಲಭಾತಿ ಮೊದಲಾದ ಪ್ರಾಣಾಯಾಮ ಯೋಗ ಕ್ರಿಯೆಗಳು ಆರೋಗ್ಯಪೂರ್ಣ ಜೀವನಕ್ಕೆ ಪಂಚ ಪ್ರಾಣವೆಂದು ತಿಳಿಯಬೇಕು ಎಂದು ಹೇಳಿದನು. ರಾಜನು, ಆಸ್ಥಾನ ಪಂಡಿತರು ಸುಜ್ಞಾನಿ ಪಂಡಿತನ ವಾಕ್ಚಾತುರ್ಯವನ್ನ ತುಂಬಾ ಮೆಚ್ಚಿಕೊಂಡು ಅವನಿಗೆ ಯೋಗ್ಯ ಕಾಣಿಕೆ ನೀಡಿ ಗೌರವಿಸಿದರು. ನಮ್ಮ ಪ್ರಕೃತಿ ನಮಗೆ ಎಷ್ಟು ಮುಖ್ಯ, ನಮ್ಮ ಜೀವನಕ್ಕೆ ಪ್ರಕೃತಿ ಎಷ್ಟು ಮುಖ್ಯವಾಗಿದೆ ಅನ್ನೋದನ್ನ ತಿಳಿಸುವಂತಹ ಒಂದು ಕಥೆ ಇದಾಗಿತ್ತು. ನಿಜವಾಗ್ಲೂ ಈ ಕಥೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಎರಡೂ ಕಥೆಗಳು ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686609962799 8609627 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM. ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
6: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
3: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
6: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
3: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
6: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736465 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
3: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡು ಹೋಗ್ತೀನಿ ಆಯ್ತಾ?
0: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
1: ಏನು ಏನು ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
1: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8 7 7 7 3 6 4 6 5 ಗೆ ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4.

ನಮಸ್ತೆ, ನಾನು ಶ್ವೇತಾಯೇ, ಸಹಾಯಕ ಪ್ರಾಧ್ಯಾಪಕಿ ಹಾಗೂ ಸಂಶೋಧನಾ ವಿದ್ಯಾರ್ಥಿನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 5, ಬ್ರಿಟಿಷ್ ಇಂಡಿಯಾದಲ್ಲಿ ಪ್ರಾಂತೀಯ ಹಣಕಾಸು ವ್ಯವಸ್ಥೆಯ ವಿಕಾಸ. ಈ ಒಂದು ಭಾಗದಲ್ಲಿ ಸಾಮ್ರಾಜ್ಯ ಹಣಕಾಸು ವ್ಯವಸ್ಥೆಯ ಪ್ರಾಂತೀಯ ಮಟ್ಟದ ವಿಕೇಂದ್ರೀಕರಣದ ಬಗ್ಗೆ ಒಂದು ಅಧ್ಯಯನ ಭಾಗದ ಎರಡನೇ ಅಧ್ಯಯನವಾದಂತಹ ನನ್ನ ಓದು ಸಾಮ್ರಾಜ್ಯವಾದದ ಪ್ರತಿಯಾಗಿ ಫೆಡರಲ್ ವಾದ. 1857 ದಂಗೆಯ ವೆಚ್ಚದ ದೆಸೆಯಿಂದ ಆಗಲೇ ನಾಜೂಕಾಗಿದ್ದ ಸಾಮ್ರಾಜ್ಯ ಹಣಕಾಸು ವ್ಯವಸ್ಥೆಯು ಎಷ್ಟು ಗಂಭೀರ ಅವಸ್ಥೆಗೆ ಬಂದಿತೆಂದರೆ ಮುಂದಿನ 10 ವರ್ಷಗಳ ಕಾಲವು ತತ್ತರಿಸಿ ಕುಸಿತಕ್ಕೆ ಒಳಗಾದ ಈ ಪದ್ಧತಿಯನ್ನ ಉಳಿಸಿಕೊಳ್ಳುವ ಪರಿ ಹೇಗೆಂದು ಅಧಿಕಾರಿ ವರ್ಗ ಯೋಚಿಸುತ್ತಿದ್ದು ಪುನರಾರಚನೆಯ ಮಾರ್ಗಗಳ ಬಗ್ಗೆ ಅನೇಕ ವಿವಾದಾಸ್ಪದ ಚಿಂತನೆಗಳು ಮುಂದೆ ಬಂದರೂ ಕುಸಿತಕ್ಕೆ ಕಾರಣ ಹುಡುಕುವ ವೇಳೆಯಲ್ಲಿ ಒಂದು ವಿಷಯದ ಬಗ್ಗೆ ಮಾತ್ರ ಒಮ್ಮತವಿತ್ತು. ಎಲ್ಲರೂ ಬೆರಳು ಮಾಡಿ ತೋರಿಸುತ್ತಿದ್ದ ವಿಷಯ ಪ್ರಾಂತೀಯ ಸರ್ಕಾರಗಳ ಬೇಜವಾಬ್ದಾರಿ ದುಂದುವೆಚ್ಚವಾಗುತ್ತಿದ್ದು. ಈ ದೋಷ ನಿವಾರಣೆಗೆ ತಜ್ಞನಾದವರು ಒಂದು ಉಪಾಯ ಹುಡುಕಿ ತೆಗೆದರು. ಅದೇನೆಂದರೆ ಸ್ಥಾನೀಯ ಸರ್ಕಾರಗಳು ಎಂದಿನವರೆಗೆ ಕೇಂದ್ರದ ಏಜೆಂಟರಾಗಿ ಅಥವಾ ಸೇವಕರಾಗಿ ಇರುತ್ತವೆಯೋ ಅಂದಿನವರೆಗೆ ತಮ್ಮ ಮಾಲೀಕ ಕೇಂದ್ರ ಸರ್ಕಾರದ ಹಣವನ್ನು ದೋಚಲು ಅತಿರೇಕ ಬೇಡಿಕೆಗಳನ್ನು ಮುಂದಿಡುವುದು ಅವುಗಳ ಚಾಳಿಯಾಗಿ ಬಿಡುತ್ತದೆ. ಆದ್ದರಿಂದ ಭಾರತದ ಹಣಕಾಸಿನ ಮಹತ್ತಾದ ಕೂಡು ಬಂಡವಾಳದಲ್ಲಿ ಸ್ಥಾನೀಯ ಸರ್ಕಾರಗಳು ಪಾಲುದಾರರಾಗಿ ಬಂದು ಭಾರತ ಸರ್ಕಾರದ ಜೊತೆಯಲ್ಲಿ ಆಸಕ್ತಿಯುತವೂ ಜೀವಂತವೂ ಆದ ಸಹಕಾರವನ್ನ ನೆಲೆಗೊಳಿಸಬೇಕು. ಕಾಲಕ್ರಮೇಣ ಇದೇ ದೃಷ್ಟಿಕೋನ ಬಲವಾಗಿ ಬೆಳೆದು ಅಭಿಪ್ರಾಯದ ರೂಪ ತಳೆದು ಏಕೀಕೃತ ಭಾರತದ ಸ್ಥಾನದಲ್ಲಿ ಭಾರತದ ಸಂಯುಕ್ತ ರಾಜ್ಯವನ್ನು ಸೃಷ್ಟಿ ಮಾಡಬೇಕೆಂಬುವತ್ತ ಒಲವು ಹರಿಯಿತು. ಸಾಮ್ರಾಜ್ಯ ಪದ್ಧತಿಯ ಬದಲು ಫೆಡರಲ್ ಪದ್ಧತಿಯನ್ನು ಅಂಗೀಕರಿಸಿ ಹಣಕಾಸು ವ್ಯವಸ್ಥೆಯನ್ನು ಅಮೆರಿಕದ ಫೆಡರಲ್ ವ್ಯವಸ್ಥೆಯಲ್ಲಿರಿಸುವಷ್ಟೇ ಕೇಂದ್ರೀಕೃತವಾಗಿ ಮಾಡಬೇಕು ಎಂಬುದು ಉದ್ದೇಶವಾಯಿತು. ಭಾರತದ ಆದಾಯವನ್ನ ಇಂಪೀರಿಯಲ್ ಖಜಾನೆಗೆ ಜಮೆ ಮಾಡಿ ಪ್ರಾಂತೀಯ ಸರ್ಕಾರಗಳಿಗೆ ಬಟವಾಡೆ ಮಾಡುವ ಕೇಂದ್ರೀಯ ಆದಾಯ ಮತ್ತು ವಿತರಣಾ ವ್ಯವಸ್ಥೆಯ ಬದಲು ಪ್ರತಿ ಪ್ರಾಂತ್ಯವು ತನ್ನ ಆದಾಯವನ್ನು ತಾನೇ ಇರಿಸಿಕೊಂಡು ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುವುದು, ತನ್ನದೇ ಪ್ರತ್ಯೇಕ ಆದಾಯ ಮೂಲಗಳುಳ್ಳ ಕೇಂದ್ರ ಸರ್ಕಾರಕ್ಕೆ ಪ್ರಾಂತೀಯ ಸರ್ಕಾರಗಳು ತಮ್ಮ ಪಾಲಿನ ನ್ಯಾಯಸಮ್ಮತ ಪಾಲನ್ನು ಅಥವಾ ದೇಣಿಗೆಯನ್ನು ಕೊಡುವುದು ಆ ಕಾಲದಲ್ಲಿ ಭಾರತ ಸರ್ಕಾರದ ನಿರ್ವಹಣೆಗೆ ಸೂಚಿತವಾದ ಫೆಡರಲ್ ಸೂತ್ರವಾಗಿತ್ತು. ಪ್ರಾಂತೀಯ ಮತ್ತು ಸಾಮ್ರಾಜ್ಯವೆಂದು ಇಬ್ಬಾಗ ಮಾಡಿದ್ದು ಏಕಮಾತ್ರ ಕ್ರೋಢೀಕೃತ ಕೇಂದ್ರೀಯ ಬಜೆಟ್ಗೆ ಬದಲಾಗಿ ಸೇವೆಗಳನ್ನು ಆದಾಯಗಳನ್ನು ಪ್ರಾಮಾಣಿಕವಾಗಿ ಬೇರೆ ಬೇರೆಯಾಗಿ ಒಪ್ಪಿಸಿಕೊಂಡು ನಿರ್ವಹಿಸುವ ಎರಡು ಪ್ರತ್ಯೇಕ ಬಜೆಟ್ಗಳು ಕೇಂದ್ರೀಯ ಬಜೆಟ್ ಪ್ರಾಂತೀಯ ಬಜೆಟ್ ರೂಪದಲ್ಲಿ ಪ್ರಕಟವಾಗಬೇಕೆಂದು ತೀರ್ಮಾನಿಸಲಾಯಿತು. ಫೆಡರಲ್ ಯೋಜನೆಯಲ್ಲಿ ಹಲವಾರು ಪ್ರಯೋಜನಗಳು ಇದ್ದುವೆಂದು ಗುರುತಿಸಲಾಯಿತು. ಆದಾಯ ಮೂಲಗಳು ಮತ್ತು ಸೇವಾ ಕಾರ್ಯದ ವೆಚ್ಚಗಳನ್ನು ಕೇಂದ್ರ ಮತ್ತು ಪ್ರಾಂತ್ಯಗಳಿಗೆ ಪ್ರತ್ಯೇಕವಾಗಿ ಒಪ್ಪಿಸಿಕೊಟ್ಟಲ್ಲಿ ತಮ್ಮ ಕ್ಷೇತ್ರಕ್ಕೆ ಮಾತ್ರ ಅವು ಹೊಣೆಗಾರರಾಗುವವು. ಇದುವರೆಗೂ ವೆಚ್ಚಕ್ಕೂ ಆದಾಯಕ್ಕೂ ಒಂದಕ್ಕೊಂದು ಸಂಬಂಧವಿಲ್ಲದಂತೆ ತಯಾರು ಮಾಡಿಕೊಟ್ಟರೆ ತಮ್ಮ ಕರ್ತವ್ಯ ಮುಗಿಯಿತೆಂದು ಅವುಗಳನ್ನು ಸಮತೋಲಕ್ಕೆ ತರುವುದು ವರಿಷ್ಠ ಸರ್ಕಾರದ ಉಸಾಬರಿ ಎಂದು ತಿಳಿಯಲಾಗುತ್ತಿತ್ತು. ಫೆಡರಲ್ ಯೋಜನೆಯಲ್ಲಿ ಆಯವ್ಯಯದ ಸಮತೋಲ ಇರಿಸಿಕೊಂಡೇ ಪ್ರಾಂತ್ಯಗಳು ಲೆಕ್ಕಾಚಾರ ಒಪ್ಪಿಸಬೇಕಾಗಿತ್ತು.

ಇದು ಪ್ರಾಂತಗಳಿಗೆ ಮಾತ್ರವಲ್ಲ ಕೇಂದ್ರಕ್ಕೂ ಆಯವ್ಯಯಗಳ ಬಗ್ಗೆ ಎಚ್ಚರ ವಹಿಸಿ ಸಮತೂಕ ಸಾಧಿಸಲು ಮತ್ತು ದುಂದು ವೆಚ್ಚದ ಮೇಲೆ ಹತೋಟಿ ಸಾಧಿಸಲು ನೆರವಾಗುವುದೆಂದು ಭಾವಿಸಲು ಸಾಧ್ಯವಿತ್ತು. ಮಿತವ್ಯಯ ಮತ್ತು ಹೊಣೆಗಾರಿಕೆಯ ಅನುಕೂಲತೆಗಳಲ್ಲದೆ ಸಮೃದ್ಧಿಯ ತತ್ವವನ್ನು ಫೆಡರಲ್ ಯೋಜನೆ ಅಳವಡಿಸಿಕೊಂಡಿತ್ತು. ರಾಷ್ಟ್ರದ ವೆಚ್ಚಗಳನ್ನು ತುಂಬಿಸಿಕೊಳ್ಳಲು ಭಾರತದಲ್ಲಿ ಸಂಪನ್ಮೂಲಗಳಿರಲಿಲ್ಲವೆಂಬ ವಾದವನ್ನು ಫೆಡರಲ್ ಯೋಜನೆ ತಳ್ಳಿಹಾಕಿತ್ತು. ಭಾರತೀಯ ಹಣಕಾಸು ವ್ಯವಸ್ಥೆ ಎಂಬ ಹೊಳೆ ದಾಟುವ ದೋಣಿಯಲ್ಲಿ ನೀರು ತುಂಬಿಕೊಂಡರೂ ಸಾಕಷ್ಟು ಕರಮೂಲಗಳ ಶಕ್ತಿಯಿಂದ ಆ ದೋಣಿಯನ್ನು ತೇಲಿಸಿಕೊಂಡು ಮುನ್ನಡೆಸಲು ಸಾಧ್ಯವಿತ್ತೆಂದು ಫೆಡರಲ್ ವಾದಿಗಳ ಅಭಿಪ್ರಾಯ. ಸಾಮ್ರಾಜ್ಯ ಪದ್ಧತಿಯ ಸರ್ಕಾರ ಸ್ಥಾನೀಯವೆನಿಸುವ ಸಣ್ಣ ಪುಟ್ಟ ತೆರಿಗೆಯ ಕ್ಷೇತ್ರಗಳ ಕಡೆಗೆ ಕಣ್ಣೆತ್ತಿ ನೋಡದಿರುವುದೊಂದು ಪ್ರಾಂತೀಯ ಸರ್ಕಾರಗಳಿಗೆ ಸಂವಿಧಾನಿಕವಾಗಿ ಈ ಬಾಬುಗಳ ಮೇಲೆ ಕರ ವಿಧಿಸಲು ಅಧಿಕಾರ ಇಲ್ಲದಿರುವುದು ಇನ್ನೊಂದು. ಈ ದೆಸೆಯಿಂದ ಆದಾಯ ಮೂಲ ಸೊರಗಿತ್ತು. ಫೆಡರಲ್ ಯೋಜನೆಗೆ ಸ್ಥಾನೀಯವಾದ ಬಾಬುಗಳಲ್ಲಿ ಕರವೆತ್ತುವ ಅಧಿಕಾರ ವಹಿಸಿಕೊಟ್ಟಲ್ಲಿ ಅಂಥ ಬಾಬುಗಳು ತೆರಿಗೆಯ ಬಲೆಗೆ ಸಿಲುಕಿ ಪ್ರಾಂತ್ಯಕ್ಕೂ ಕೇಂದ್ರಕ್ಕೂ ಕೂಡಿಯೇ ಆರ್ಥಿಕ ಭಾರ ಇಳಿಯುವಂತೆ ಮಾಡುತ್ತದೆ. ಮಿತವ್ಯಯ ಮತ್ತು ಸಮೃದ್ಧಿಗಳ ಸಲುವಾಗಿ ಮಾತ್ರವೇ ಅಲ್ಲದೆ ಸಮಾನ ನ್ಯಾಯದ ನೆಲೆಯಲ್ಲೂ ಫೆಡರಲ್ ವಾದದಲ್ಲಿ ಹುರುಳು ತುಂಬಿತ್ತೆಂದು ಹೇಳಬಹುದು. ಪ್ರಸ್ತುತ ಪದ್ಧತಿ ಪ್ರಾಂತ ಪ್ರಾಂತಗಳಲ್ಲಿ ಅಸಮಾನತೆಯನ್ನು ಸ್ಥಾಪಿಸಿತ್ತು. ಪ್ರಾಂತೀಯ ಪ್ರಯೋಜನವುಳ್ಳ ಸಾರ್ವಜನಿಕ ಕಾಮಗಾರಿಕೆಗಳನ್ನು ಗಮನಿಸಿದ ಪಕ್ಷದಲ್ಲಿ ಫೆಡರಲ್ ವಾದಿಗಳು ಮಾಡುತ್ತಿದ್ದ ಟೀಕೆಗೆ ಅರ್ಥವಿರುವುದು ಈ ಕೆಳಗಿನ ಯಾದಿಯ ಅಂಕಿಅಂಶದಲ್ಲಿ ಅವರ ವಾದಕ್ಕೆ ಬೆಂಬಲ ಸಿಗುವುದು ಕಂಡುಬರುತ್ತದೆ. ಪ್ರಾಂತ ಆದಾಯದಲ್ಲಿ ಸಾರ್ವಜನಿಕ ಕಾಮಗಾರಿ ವೆಚ್ಚದ ಭಾಗವನ್ನು ಗಮನಿಸಿದರೆ ಅದು ಎಷ್ಟು ಕಡಿಮೆಯಾಗಿತ್ತೆಂಬುದು ಗೋಚರವಾಗುತ್ತಲ್ಲವೇ? ಬಂಗಾಳದಲ್ಲಿ ಶೇಕಡ 1.25 ಭಾಗ, ವಾಯುವ್ಯ ಪ್ರಾಂತ್ಯದಲ್ಲಿ ಶೇಕಡ 2.25 ಭಾಗ, ಮದ್ರಾಸಿನಲ್ಲಿ ಶೇಕಡ 1/2ಕ್ಕಿಂತ ಒಂದಿಷ್ಟು ಹೆಚ್ಚು. ಲೆಕ್ಕದಲ್ಲಿ ಉಳಿತಾಯ ತೋರಿಸಿದ ಪ್ರಾಂತಗಳಿಗೆ ಹೆಚ್ಚು ಸವಲತ್ತು ಎನ್ನಬಹುದಾದರೆ ಇಲ್ಲಿ ಕೊರತೆ ಉಳಿತಾಯ ಗಣನೆಗೂ ಬೇರೆ ಬೇರೆ ಪ್ರಾಂತಗಳಲ್ಲಿ ಬೇರೆ ಬೇರೆ ಮಾನದಂಡವಿರುವಂತೆ ತೋರುವುದು. ಲೆಕ್ಕ ಇಡುವ ಪದ್ಧತಿಯೇ ದೋಷಪೂರ್ಣವಾಗಿರುವಾಗ ಇಂತಹ ಅಸಮಾನತೆಗಳು ಅನ್ಯಾಯವೂ ಸಹಜವೇ. 1833 ಶಾಸನದ ತರುವಾಯ ಈ ಬಗೆಯ ಲೆಕ್ಕಾಚಾರ ಪದ್ಧತಿ ಅಸಂಗತವಾಗಿತ್ತು. ಲೆಕ್ಕದ ಶೀರ್ಷಿಕೆಗಳನ್ನ ಬಿಟ್ಟು ಪ್ರಾಂತದ ಜಮಾ ಖರ್ಚು ಬರದಲ್ಲಿ ಬೇರೇನು ಸಾಧ್ಯ? ಅಖಿಲ ಭಾರತ ಸೇವೆಯ ಖರ್ಚನ್ನು ಪ್ರಾಂತದ ಶೀರ್ಷಿಕೆಯಲ್ಲಿ ಸೇರಿಸಿದರೆ ಕೊರತೆಯೂ ಬಿಟ್ಟರೆ ಉಳಿತಾಯವೂ ಪ್ರಕಟವಾಗುತ್ತಿದ್ದವು. ಕೆಲವು ಹಾಗೆ ಕೆಲವು ಹೀಗೆ ಆಗಿ ಕೊರತೆ ಮತ್ತು ಉಳಿತಾಯವೆಂಬ ಮಾತಿಗೆ ಅರ್ಥವಿರಲಿಲ್ಲ. ಉದಾಹರಣೆ, ಮುಂಬಯಿಯ ಪ್ರಾಂತೀಯ ಲೆಕ್ಕಾಚಾರದಲ್ಲಿ ಭಾರತೀಯ ನೌಕಾಪಡೆಯ ಖರ್ಚುಗಳನ್ನು ತೋರಿಸದೇ ಹೋಗಿದ್ದಲ್ಲಿ ಈ ಪ್ರಾಂತವು ಉಳಿತಾಯವನ್ನ ತೋರಿಸಬಹುದಿತ್ತು. ಆ ಅವ್ಯವಸ್ಥೆಯಿಂದ ಕೂಡಿದ ಅನಾಗರಿಕ ಲೆಕ್ಕಾಚಾರ ಪದ್ಧತಿಯ ಹಾವಳಿ ಇಷ್ಟೇ ಅಲ್ಲ. ಒಂದು ಪ್ರಾಂತದಲ್ಲಿ ವೆಚ್ಚವನ್ನು ತೋರಿಸಿದರೆ ಆದಾಯವನ್ನು ಇನ್ನೊಂದು ಪ್ರಾಂತದ ಲೆಕ್ಕಾಚಾರಕ್ಕೆ ಸೇರಿಸಿಬಿಡಬಹುದಿತ್ತು. ಆದ್ದರಿಂದ ಫೆಡರಲ್ ವಾದಿಗಳ ವಿಚಾರದಲ್ಲಿ ಹುರುಳು ಇತ್ತು. ಸಮಾನ ನ್ಯಾಯ ಒದಗದೆ ಹೋದರೂ ಕೂಡ ಕರ್ತವ್ಯಗಳನ್ನು ಫೆಡರಲ್ ಮತ್ತು ಪ್ರಾಂತೀಯವೆಂದು ವಿಂಗಡಣೆ ಮಾಡಿಕೊಡುವುದರಷ್ಟಿಂದಲೇ ಪ್ರಚಲಿತ ಅನರ್ಥ ನಿಲುಗಡೆ ಹೊಂದುವ ನಿರೀಕ್ಷೆ ಹುಟ್ಟುಕೊಳ್ಳಬಹುದಾಗಿತ್ತು. ಫೆಡರಲ್ ಯೋಜನೆಯನ್ನು ಅಧಿಕಾರಿಗಳ ಮುಂದೆ ಸಮರ್ಪಕವಾಗಿ ಇರಿಸಿದ ವೇಳೆಯಲ್ಲಿ ಅದು ಸಾಮ್ರಾಜ್ಯವಾದಿಗಳಿಂದ ಪ್ರಬಲ ವಿರೋಧವನ್ನು ಎದುರಿಸಬೇಕಾಗಿತ್ತು. ಇವರಲ್ಲಿ ಹೆಚ್ಚಿನವರು ಸಿವಿಲ್ ಆಡಳಿತ ಕ್ಷೇತ್ರಕ್ಕೆ ಮಿಲಿಟರಿ ಕ್ಷೇತ್ರಗಳಿಂದ ಬಂದವರೆಂಬುದನ್ನು ಗಮನಿಸಬೇಕು. ವ್ಯಾವಹಾರಿಕತೆ ಮತ್ತು ಅಗತ್ಯತೆಗಳ ನೆಲೆಯಲ್ಲಿ ಅವರು ಫೆಡರಲ್ ವಾದಿಗಳಿಗೆ ಹೋರಾಟ ಕೊಟ್ಟರು. ಭಾರತದ ವೆಚ್ಚ ಮತ್ತು ಆದಾಯಗಳನ್ನು ಯಾವುದೇ ಒಂದು ಪ್ರಾಂತ್ಯಕ್ಕೆ ಹಂಚಿಕೊಳ್ಳಲು ಸಾಧ್ಯವೇ ಇರದೆಂಬುದು ಸಾಮ್ರಾಜ್ಯವಾದಿಗಳ ಆಕ್ಷೇಪ. ಬ್ರಿಟಿಷ್ ಪ್ರಭುತ್ವದ ಆರಂಭ ಕಾಲದಿಂದಲೂ ಪ್ರಾಂತ ಮತ್ತು ಕೇಂದ್ರದ ಆಗುಹೋಗುಗಳು, ಹಿತಾಸಕ್ತಿಗಳು, ಆಯವ್ಯಯಗಳು ಒಂದರಿಂದ ಇನ್ನೊಂದು ಬಿಡಿಸಲು ಆಗದ ರೀತಿಯಲ್ಲಿ ಹಾಸುಹೊಕ್ಕಾಗಿ ಬೆಳೆದು ಬಂದಿವೆ. ಅವುಗಳನ್ನು ಪ್ರತ್ಯೇಕಿಸದೆ ಆದರೆ ಭಾರೀ ಅನಾನುಕೂಲಗಳನ್ನು ಅನುಭವಿಸಬೇಕಾಗಿ ಬರಬಹುದು. ಬಂಗಾಳ ಪ್ರಾಂತ್ಯದ ಸೈನ್ಯ ಅಲ್ಲಿಯ ಸಮೃದ್ಧ ಜಿಲ್ಲಾ ಪ್ರದೇಶಗಳಲ್ಲಿ ಇರುವುದಿಲ್ಲ. ಅದು ಇರುವುದು ಪಂಜಾಬಿನ ಬಡ ಪ್ರದೇಶದಲ್ಲಿ.
ಇಡೀ ರಾಜ್ಯಕ್ಕೆ ಸಂಬಂಧಿಸಿದ ಸೇವೆ ಮಾಡುತ್ತಾ ಮದರಾಸು ಸೈನ್ಯ ಮದರಾಸು ಪ್ರಾಂತ್ಯದಲ್ಲಿ ಮಾತ್ರವೇ ಇರುವುದಿಲ್ಲ, ಅದು ದಗ್ಬಡ ಕೇಂದ್ರದ ಪ್ರಾಂತ್ಯಗಳು ಮತ್ತು ಬ್ರಿಟಿಷ್ ಬರ್ಮಾದಲ್ಲಿ ಕರ್ತವ್ಯದಲ್ಲಿರಬೇಕಾಗುತ್ತದೆ. ಮುಂಬಯಿ ಸೈನ್ಯಕ್ಕೆ ರಜಪೂತಾನ ಮತ್ತು ಮಾಳ್ವಗಳಲ್ಲಿಯೂ ಕೆಲಸವಿರುತ್ತದೆ. ಒಂದು ಬಂಗಾಳ ಪ್ರಾಂತ್ಯದಲ್ಲೇ ಆದರೂ ಸುಂಕದ ಆದಾಯ ಅಲ್ಲಿಯ ಕೆಳ ಪ್ರದೇಶಗಳಿಂದ ಮಾತ್ರವಲ್ಲ ಬೇರೆ ಜಿಲ್ಲೆಗಳಿಂದಲೂ ಉತ್ಪನ್ನವಾಗುವಂತದಲ್ಲವೇ? ಬಂಗಾಳದ ಅಫೀಮು ಆದಾಯ ಅಲ್ಲಿ ಮಾತ್ರವೇ ಅಲ್ಲ, ವಾಯುವ್ಯ ಪ್ರಾಂತ್ಯದಲ್ಲಿನ ಅಫೀಮಿನಿಂದಲೂ ಹುಟ್ಟಿದಲ್ಲವೇ? ಮುಂಬಯಿ ಮಟ್ಟಿಗೆ ಅದರ ಗಡಿಯಲ್ಲಿ ಅಫೀಮು ಉತ್ಪಾದನೆ ಇಲ್ಲವೇ? ಇಲ್ಲವೆಂದಾಗ ಅಫೀಮು ಆದಾಯವನ್ನೆಲ್ಲಿಗೆ ಜಮಾ ಕೊಡಬೇಕು? ಮದರಾಸು ಮತ್ತು ಮುಂಬಯಿಯ ಉಪ್ಪಿನ ತೆರಿಗೆ ಆದಾಯವು ಉಪ್ಪು ಮಾರಾಟವಾಗುವ ಕೇಂದ್ರೀಯ ಎಲ್ಲಾ ಪ್ರಾಂತ್ಯಗಳ ದಿಸೆಯಿಂದ ಇಡೀ ಆದಾಯ ಕೇಂದ್ರೀಯ ಭಾರತ ಸರ್ಕಾರಕ್ಕೆ ಸೇರಬೇಕಾಗುದಲ್ಲವೇ? ಹಣಕಾಸು ವ್ಯವಸ್ಥೆಯನ್ನು ವಿಕೇಂದ್ರೀಕರಿಸುವುದು ಅದೆಷ್ಟು ಕಠಿಣ ಮತ್ತು ವಿವಾದಾಸ್ಪದವೆಂಬುದಕ್ಕೆ ಇನ್ನೂ ಹಲವು ಉದಾಹರಣೆಗಳನ್ನು ಕೊಡಬಹುದು. ಮೇಲ್ಕಂಡ ವಾದವನ್ನೇ ಪುಷ್ಟೀಕರಿಸುವ ಮಾತುಗಳನ್ನು ಅಂದಿನ ವೈಸರಾಯ್ ಲಾರ್ಡ್ ಲಾರೆನ್ಸ್ ಪುಷ್ಕರಿಸಿ ಹೇಳುತ್ತಾರೆ. ಯಾವ ಪ್ರಾಂತ್ಯದಲ್ಲಿ ತೆರಿಗೆ ಆದಾಯ ಸಂಚರಿಸುತ್ತೆಂಬುದರ ಮೇಲಿಂದ ಭಾರತೀಯ ಹಣಕಾಸು ವ್ಯವಸ್ಥೆಯನ್ನ ಪರಿಗಣಿಸಬಾರದು. ಅದು ಇಡೀ ಭಾರತಕ್ಕೆ ಸಮಷ್ಟಿಯಾಗಿ ಸೇರಿದ್ದೆಂಬ ಭಾವನೆ ಇರಬೇಕು. ಈ ಸಮಷ್ಟಿ ಎಗ್ರಿಗೇಟ್ ತತ್ವವನ್ನು ಕೈಬಿಟ್ಟಲ್ಲಿ ಪ್ರಾಂತೀಯ ಆದಾಯವೆಂದರೇನು ಎಂಬ ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗುತ್ತದೆ. ಯಾವ ವೆಚ್ಚ ಪ್ರಾಂತದ್ದು, ಯಾವುದೂ ಅಲ್ಲ. ಗುಡ್ಡಗಾಡಿನಲ್ಲಿ ತಾಣ್ಯ ಹೂಡಿದ ಸೈನ್ಯದ ಖರ್ಚನ್ನು ಪಂಜಾಬಿಗೆ ಬರೆಯಬೇಕೇ ಬೇಡವೇ? ವಾಯುವ್ಯ ಗಡಿನಾಡಿನ ಸೈನ್ಯದ ಖರ್ಚು ಯಾರಿ ನೋಡಿಕೊಳ್ಳಬೇಕು? ಮುಂಬಯಿ ಪ್ರಾಂತ್ಯ ಸೈನ್ಯ ರಜಪೂತಾದಲ್ಲಿ ಬೀಡು ಬಿಟ್ಟಿರುವಾಗ ಅದರ ವೆಚ್ಚ ಯಾರಿಗೆ ತಗಲಿಸಬೇಕು? ನೆರೆಕೆರೆಯಲ್ಲಿ ವಿದೇಶಿಯರಿಲ್ಲದ ಒಳನಾಡಿನ ಪ್ರಜೆಗಳು ಶಾಂತಿಪ್ರಿಯರಾಗಿರುವಂತಹ ಬಂಗಾಳ ಪ್ರಾಂತ ಈ ವಿಷಯದಲ್ಲಿ ಉಳಿತಾಯ ಮಾಡಿದವೆಂದು ಸಂತೋಷ ಪಡುವುದೇ? ಅಥವಾ ಗಡಿನಾಡು ಪ್ರಾಂತ್ಯದಲ್ಲಿ ಹಾಳಿ ತಾಣ್ಯ ಹೂಡಿರುವ ಸೈನ್ಯದ ವೆಚ್ಚವನ್ನು ಬಂಗಾಳವೇ ನೋಡಿಕೊಳ್ಳಬಾರದೇಕೆ? ರೋಹಿಲರು ಮರಾಠರು ಮತ್ತು ಪಿಂಡಾರಿಗಳಿಂದ ರಕ್ಷಣೆ ಪಡೆಯುವ ಪ್ರಯೋಜನಕ್ಕಾಗಿ ಪಂಜಾಬ್ ಮತ್ತು ಕೇಂದ್ರ ಪ್ರಾಂತ್ಯಗಳಲ್ಲಿರುವ ಸೈನ್ಯದ ವೆಚ್ಚವನ್ನು ಬಂಗಾಳದ ಲೆಕ್ಕಕ್ಕೆ ಬರೆಯಬಾರದೇಕೆ? ಪ್ರತಿ ಪ್ರಾಂತ್ಯಕ್ಕೂ ಅದರದೇ ಹಣಕಾಸು ವ್ಯವಸ್ಥೆಯನ್ನು ರೂಪಿಸುವ ಮೊದಲು ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೇ ಮುಂದುವರಿಯಬೇಕಾಗುತ್ತದೆ.

ನಮಸ್ತೆ, ನಾನು ಶ್ವೇತಾಯೇ, ಸಹಾಯಕ ಪ್ರಾಧ್ಯಾಪಕಿ ಹಾಗೂ ಸಂಶೋಧನಾ ವಿದ್ಯಾರ್ಥಿನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 5, ಬ್ರಿಟಿಷ್ ಇಂಡಿಯಾದಲ್ಲಿ ಪ್ರಾಂತೀಯ ಹಣಕಾಸು ವ್ಯವಸ್ಥೆಯ ವಿಕಾಸ, ಸಾಮ್ರಾಜ್ಯದ ಹಣಕಾಸು ವ್ಯವಸ್ಥೆಯ ಪ್ರಾಂತೀಯ ಮಟ್ಟದ ವಿಕೇಂದ್ರೀಕರಣದ ಬಗ್ಗೆ ಒಂದು ಅಧ್ಯಯನ ಭಾಗದ ಅಧ್ಯಾಯ 2, ಸಾಮ್ರಾಜ್ಯವಾದದ ಪ್ರತಿಯಾಗಿ ಫೆಡರಲ್ ವಾದ ಮುಂದುವರೆದ ಭಾಗವಾಗಿ ಈ ಓದು ಅನಿಸಿತು. ಅವರು ವಾದಿಸುತ್ತಿದ್ದುದು ಹೀಗೆ: ಹಣಕಾಸು ಮೂಲಗಳ ವಿನಿಯೋಗಾಧಿಕಾರಿ ಪಡೆದಿರುವ ಸಾಮ್ರಾಜ್ಯ ಸರ್ಕಾರ ಎಲ್ಲಿ ವಿನಿಯೋಗದ ತುರ್ತು ಅವಶ್ಯಕತೆ ಇರುವುದೋ ಅಲ್ಲಿಗೆ ಹಣ ಒದಗಿಸುತ್ತದೆ. ಒಂದು ಜಿಲ್ಲೆಗಷ್ಟೇ ಪ್ರಯೋಜನವೆಂದು ಕಾಣಿಸುವ ವಿಷಯ ರಾಷ್ಟ್ರದ ದೃಷ್ಟಿಯಲ್ಲೂ ಮುಖ್ಯವಾದೊಂದು ವಿಷಯವಾಗಿರಲು ಸಾಧ್ಯವುಂಟು. ಜಿಲ್ಲೆಗಳಲ್ಲಿರುವಂತಹ ಅನಗತ್ಯಗಳನ್ನು, ಅಪಾಯಗಳನ್ನು, ದುಶ್ಶಕ್ತಿಗಳನ್ನು ಹತ್ತಿಕ್ಕುವುದು ಆಯಾ ಜಿಲ್ಲೆಗೆ ಮಾತ್ರವಲ್ಲ, ರಾಷ್ಟ್ರದ ದೃಷ್ಟಿಯಿಂದಲೂ ಮಹತ್ವದ ಕಾರ್ಯವಾಗುತ್ತದೆ. ಒಂದು ಜಿಲ್ಲೆಗೆ ಲಾಭದಾಯಕವೆಂದು ತೋರುವ ವೆಚ್ಚ ರಾಷ್ಟ್ರದ ದೃಷ್ಟಿಯಿಂದ ಮಹತ್ವದಿರಬಹುದು. ಒಂದು ರಸ್ತೆ ಅಥವಾ ಕಾಲುವೆ ಅಥವಾ ಹತ್ತಿ ಬೆಳೆವ ಅಥವಾ ಕಾಫಿ ಚಹಾ ಬೆಳೆವ ಜಿಲ್ಲೆಯ ಮೂಲಕ ಹಾಯುವ ರೈಲ್ವೆಗಳಿಗೆ ರಾಷ್ಟ್ರೀಯ ವ್ಯಾಪಾರೋದ್ಯಮ ದೃಷ್ಟಿಯಿಂದಲೂ ಮಹತ್ವ ಇರುತ್ತದೆ. ಅಲ್ಲಿಂದ ಸದ್ಯ ಬರುವ ಆದಾಯಕ್ಕೂ, ಅಲ್ಲಿ ಸಾಮ್ರಾಜ್ಯ ಮಾಡುವ ವೆಚ್ಚಕ್ಕೂ ಸಂಬಂಧವಿರುವುದಿಲ್ಲ. ಇತ್ತೀಚೆಗೆ ಸಾಮ್ರಾಜ್ಯಕ್ಕೆ ಸೇರ್ಪಡೆಗೊಂಡಂತಹ ಅಶಾಂತ ಪ್ರದೇಶಗಳ ಬಗ್ಗೆ ಅಲ್ಲಿಂದ ಸದ್ಯ ಹುಟ್ಟುವ ಆದಾಯಕ್ಕಿಂತ ಎಷ್ಟೋ ಪಾಲು ಹೆಚ್ಚು ವೆಚ್ಚ ಮಾಡಬೇಕಾಗುತ್ತದೆ. ಇಲ್ಲದಿದ್ದರೆ ಅವುಗಳ ಭಾರತದಲ್ಲಿರುವ ಈಗಾಗಲೇ ಸುಧಾರಿತ ಪ್ರದೇಶಗಳೊಡನೆ ಹೊಂದಿಕೊಳ್ಳುತ್ತವೆಂದು, ಸಾಮ್ರಾಜ್ಯದ ಹಳೆ ಪ್ರಾಂತ್ಯಗಳು ಹೊಸ ಪ್ರಾಂತ್ಯಗಳನ್ನ ಗೆದ್ದುಕೊಂಡರೆ ಈ ಹೊಸವನ್ನು ನಾಗರಿಕತೆಗೆ ಸೇರ್ಪಡೆಗೊಳಿಸುವುದು ಹಳೆ ಪ್ರಾಂತ್ಯಗಳ ಕರ್ತವ್ಯವಾಗಿರುತ್ತದೆ. ದೇಶ ಗೆದ್ದುಕೊಂಡ ಬಳಿಕ ಅದನ್ನು ಅದರ ಪಾಡಿಗೆ ಬಿಟ್ಟು ಬಿಡುವುದಕ್ಕೆ ಆಗುವುದಿಲ್ಲ. ವಿಜಯದಲ್ಲಿ ಹಕ್ಕುಗಳಿರುವಂತೆ ಕರ್ತವ್ಯಗಳೂ ಇರುತ್ತವೆ. ವರಿಷ್ಠ ಸರ್ಕಾರದ ಪ್ರಯೋಜನವನ್ನು ಆದಾಯದ ಪ್ರಮಾಣಕ್ಕೆ ಮಿತಗೊಳಿಸುವುದಕ್ಕೆ ನನ್ನ ಒಪ್ಪಿಗೆಯಿಲ್ಲ. ಪ್ರಾಂತದಲ್ಲಿ ಎಷ್ಟು ಉತ್ಪತ್ತಿ ಹುಟ್ಟುವುದೋ ಅಷ್ಟಕ್ಕೆ ವಿನಿಯೋಗವನ್ನು ಮಿತಗೊಳಿಸಬೇಕೆಂಬ ಸಂಕುಚಿತವಾದವನ್ನು ನಾನುಲ್ಲೆ. ಏಕೀಕೃತ ಭಾರತದ ಭವ್ಯ ಚಿತ್ರದ ನಿರ್ಮಿತಿಗೋಸ್ಕರ ಶ್ರೀಮಂತರು ಬಡವರಿಗೆ ನೆರವು ನೀಡಬೇಕು, ವಯಸ್ಕರು ತರುಣರಿಗೆ ಪ್ರೋತ್ಸಾಹ ಕೊಡಬೇಕು, ಒಳ್ಳೆಯದು ಕೆಟ್ಟದನ್ನ ಸುಧಾರಿಸಬೇಕು. ಇದಕ್ಕಾಗಿ ಕೇಂದ್ರ ಸರ್ಕಾರವೇ ಧನ ವಿನಿಯೋಗದ ಅರ್ಥಾತ್ ಹಣಕಾಸು ವಿತರಣೆ ಹೊಣೆ ಹೊತ್ತಿರಬೇಕು. ಮದರಾಸ್ ಕೌನ್ಸಿಲಿಂಗ್ ಅಧ್ಯಕ್ಷ ಲಾರ್ಡ್ ನೆಪಿಯರ್ ಅವರ ಖಚಿತ ಅಭಿಪ್ರಾಯ ಇದು. ಮೇಲ್ಕಂಡ ವಾದ ಅಥವಾ ಉಪದೇಶಗಳಷ್ಟರಿಂದಲೇ ಸಾಮ್ರಾಜ್ಯವಾದನ್ನ ಎತ್ತಿ ಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ. ಆದಾಯ ವೆಚ್ಚಗಳನ್ನ ಸಾಮ್ರಾಜ್ಯಪರ ಮತ್ತು ಪ್ರಾಂತ್ಯಪರವೆಂದು ವಿಭಾಗಿಸುವುದು ಕಷ್ಟವೆಂದು ಭಾವಿಸುವಂತೆ ವಾದಿಸುವುದು ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿದ್ದರೂ ನಿಜಕ್ಕೂ ಅದೇನೂ ಅಂತ ಸಾಧ್ಯವಾಗದ ಕೆಲಸ ಆಗಿರಲಿಲ್ಲ. ಮಿಲಿಟರಿಯನ್ನು ಕೇಂದ್ರೀಕರಿಸಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರಿಸಿದರೆ ಮಿಲಿಟರಿ ವೆಚ್ಚವನ್ನ ಕೇಂದ್ರ ಮತ್ತು ಪ್ರಾಂತ್ಯವೆಂದು ವಿಭಾಗಿಸುವುದು ತಪ್ಪುತ್ತದೆ. ಯಾವ ವೆಚ್ಚಗಳು ಪ್ರಾಂತ್ಯದ ಸೀಮೆಯೊಳಗೆ ಮಾತ್ರವಲ್ಲದೆ ಇಡೀ ದೇಶಕ್ಕೆ ಪ್ರಯೋಜನವೋ ಅಂತವನ್ನು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಒಳಪಡಿಸಿದರೆ ಆಗುತ್ತಿತ್ತು. ಹಾಗೆಯೇ ಆದಾಯ ಮೂಲಗಳನ್ನ ಪ್ರಾಂತೀಯ ಮತ್ತು ಕೇಂದ್ರೀಯವೆಂದು ಪ್ರತ್ಯೇಕಿಸುವಲ್ಲಿ ಕಷ್ಟವಿರುತ್ತಿರಲಿಲ್ಲ. ಕೇವಲ ಸ್ಥಳೀಯ ಪ್ರಯೋಜನ ನೀಡುವಂತಹ ಅಥವಾ ಸ್ಥಳೀಯ ತನಿಖೆಗೆ ಸೂಕ್ತವೆನಿಸುವಂತಹ ಭಾವುಗಳನ್ನ ಪ್ರಾಂತೀಯ ಅಧಿಕಾರಕ್ಕೆ ಒಪ್ಪಿಸಿ ಬಿಡಬಹುದಾಗಿತ್ತು. ಉದಾಹರಣೆ, ಸುಂಕ ಶುಲ್ಕವನ್ನ ಕೇಂದ್ರೀಯ ಮೂಲವೆಂದು ಪರಿಗಣಿಸುವುದು ಅದರ ಹೊರೆಯ ವ್ಯಾಪ್ತಿ ವಿಶಾಲವಾದದ್ದರಿಂದ ಏಕರೂಪಿ ಶಾಸನ ಮತ್ತು ಆಕಾರ ನೀತಿ, ಅದಕ್ಕೆ ಸಮುಚಿತ ಧೋರಣೆಯ ಅನುಸರಣೆಯನ್ನ ಅಳವಡಿಸಿಕೊಳ್ಳಬೇಕಿತ್ತು. ಅಫೀಮು ಮತ್ತು ಉಪ್ಪಿನ ಆದಾಯವನ್ನು ಕೇಂದ್ರೀಕರಿಸಬೇಕಿತ್ತು. ಪ್ರತ್ಯೇಕ ಪ್ರಾಂತ್ಯಗಳ ವೆಚ್ಚವನ್ನ ಪೈಗೆ ಪೈ ಸೇರಿಸ ತೋರಿಸುವ ರೀತಿಯಲ್ಲಿ ಆದಾಯ ಮೂಲಗಳನ್ನು ಹಂಚುವುದು ಸಾಧ್ಯವಾಗದೇ ಹೋಗಬಹುದು. ಅಂತ ಸಂದರ್ಭದಲ್ಲಿ ಕೇಂದ್ರವು ಪ್ರಾಂತ್ಯಕ್ಕೆ, ಪ್ರಾಂತ್ಯವು ಕೆಲವೊಮ್ಮೆ ಕೇಂದ್ರಕ್ಕೂ ದೇಣಿಗೆ ಕೊಡುವ ಉಪಾಯ ಕೈಗೊಳ್ಳಬಹುದು. ಏನು ಮಾಡಿದರೂ ಆದಾಯ ಮೂಲಗಳ ವಿಭಜನೆಯ ಕಾರ್ಯ ಏಕಪಕ್ಷೀಯವಾಗುವುದೆಂಬ ಅಪವಾದ ತಪ್ಪಿಸಿಕೊಳ್ಳುವುದು ಸುಲಭವಲ್ಲ. ನಿಜ, ಅದರಂತೆ ಸಾಮ್ರಾಜ್ಯ ಬಜೆಟ್ ಅನ್ನು ಪ್ರಾಂತೀಯ ಮತ್ತು ಕೇಂದ್ರೀಯವೆಂದು ವಿಭಜಿಸಲು ಮನಸ್ಸಿದ್ದರೆ ಸಾಧ್ಯವಿತ್ತು. ಸಾಮ್ರಾಜ್ಯವಾದಿಗಳ ವಿತಂಡವಾದಕ್ಕೆ ಉತ್ತರ ರೂಪವಾಗಿ ಕರ್ನಲ್ ಜಿಸ್ನಿ ಎಂಬುವರು ಸೂಚಿಸಿದ್ದು ಏನೆಂದರೆ,
ಸಾಮ್ರಾಜ್ಯ ವೆಚ್ಚಕ್ಕೋಸ್ಕರ ದೇಣಿಗೆ ನೀಡುವ ಪ್ರಸಂಗಗಳು ಇವು. ಒಂದು, ಸ್ವದೇಶದ ಕಚೇರಿ ಆಡಳಿತ ಮತ್ತು ಸೆಕ್ರೆಟರಿ ಆಫ್ ಸ್ಟೇಟ್ ವಿಲೇವಾರಿ ಮಾಡುವಂತ ವೆಚ್ಚಗಳು. ಎರಡು, ಭಾರತದ ಸಾಲದ ಮೇಲೆ ಬಡ್ಡಿ. ಮೂರು, ಭಾರತ ಸರ್ಕಾರದ ಆಡಳಿತ ವ್ಯವಸ್ಥೆ. ನಾಲ್ಕು, ರಾಯಭಾರಿ ವ್ಯವಸ್ಥೆ. ಐದು, ಸೈನ್ಯ. ಆರು, ಸಾಮ್ರಾಜ್ಯದ ಸೇವೆಗಳಾದ ಅಂಚೆ ಕಚೇರಿ ಮತ್ತು ಟೆಲಿಗ್ರಾಮ್. ಏಳು, ರೈಲ್ವೆ ಬಂಡವಾಳದ ಮೇಲೆ ಗ್ಯಾರಂಟಿ ಕೊಟ್ಟಿರುವ ಬಡ್ಡಿ ಇಷ್ಟಲ್ಲದೆ ಜೊತೆಗೆ. ಎಂಟು, ಪ್ರಸ್ತುತ ವೆಚ್ಚ ಪರಿಸರಶಕ್ತವಾದ ಬಡ ಪ್ರಾಂತಗಳಿಗೆ ನೀಡುವ ಸಹಾಯಧನ. ಶಕ್ಯತೆ ಮತ್ತು ವ್ಯವಹಾರದ ದೃಷ್ಟಿಯಿಂದ ತಮ್ಮ ವಾದದಲ್ಲಿ ಉರುಳಿಲ್ಲವೆಂಬುದು ಸಾಬೀತಾಗುವ ಸ್ಥಿತಿಯಲ್ಲಿ ಸಾಮ್ರಾಜ್ಯವಾದಿಗಳು ಇನ್ನೊಂದು ವಾದವನ್ನ ಮುಂದೂಡಿದರು. ಅದರಲ್ಲಿ ಹೆಚ್ಚು ಸತ್ವವುಂಟೆಂದು ಅವರು ಭಾವಿಸಿದರು. ಫೆಡರಲ್ ಸರ್ಕಾರದ ದಕ್ಷತೆ ವಿಶ್ವಾಸಾರ್ಹತೆಗಳು. ಒಂದು, ಸಾಮ್ರಾಜ್ಯದ ದಕ್ಷತೆ ವಿಶ್ವಾಸಾರ್ಹತೆ ಎಷ್ಟು ಉತ್ಕೃಷ್ಟವಾಗಿರಲು ಸಾಧ್ಯವೇ ಎಂಬ ಪ್ರಶ್ನೆಯನ್ನು ಅವರು ಕೇಳಿದರು. 1887 ದಂಗೆಯಿಂದ ದೇಶವನ್ನು ರಕ್ಷಿಸುವ ಸಾಮ್ರಾಜ್ಯವನ್ನು ಪ್ರಜಾ ಜನರು ಮರೆಯಲುಂಟೆ? ಸಂಕಷ್ಟಗಳನ್ನು ಜಯಿಸಿ ಉಳಿದುಕೊಳ್ಳುವಲು ಸಾಮ್ರಾಜ್ಯದ ಶಕ್ತಿ ಸಾಬೀತಾಗಿತ್ತು. ತಮ್ಮ ಚಾಕಚಕ್ಯತೆಯನ್ನು ಉಪಯೋಗಿಸಿ ಸಾಮ್ರಾಜ್ಯವಾದಿಗಳು ಈ ಸಂಕಷ್ಟಗಳ ಮೂಲಕ ವಿಜಯಶಾಲಿಗಳಾಗಿ ಹಾಯ್ದು ಬರಲು ಹೇಗೆ ಸಾಧ್ಯವಾಯಿತು ಎಂಬುದನ್ನು ಯೋಚಿಸುವಂತೆ ಅಧಿಕಾರದಲ್ಲಿರುವವರನ್ನು ಕೇಳಿದರು. ಹೀಗೆ ಕೇಳುವಾಗ ಇದಕ್ಕೆ ಸಾಮ್ರಾಜ್ಯದ ಕೇಂದ್ರೀಕೃತ ಹಣಕಾಸು ನೀತಿಯೇ ಕಾರಣವೆಂಬುದನ್ನು ಒತ್ತಿ ಹೇಳಲು ಮರೆಯಲಿಲ್ಲ. ಈ ನೀತಿ ಇಲ್ಲದಿದ್ದರೆ ಇಂತಹ ಸನ್ನಿವೇಶಗಳನ್ನು ನಿಭಾಯಿಸಲು ಸಾಧ್ಯವಾಗುತ್ತಿರಲಿಲ್ಲ. ಮತ್ತು ಈ ನೀತಿಯಿಂದ ಸರ್ಕಾರದ ದಕ್ಷತೆ ಹೆಚ್ಚಾಗುವುದರ ಜೊತೆಗೆ ಅದರ ವಿಶ್ವಾಸಾರ್ಹತೆಯೂ ಹೆಚ್ಚಾಗುತ್ತದೆ ಎಂಬುದನ್ನು ಅವರು ವಿವರಿಸಿದರು. ಆದಾಯದ ಪ್ರಮಾಣವು ವಿಶ್ವಾಸಾರ್ಹತೆಗೆ ಕಾರಣವಾಗುತ್ತದೆ. ಬದಲಿಗೆ ಆದಾಯದ ಪ್ರಮಾಣವು ಪ್ರಾಂತೀಯ ರಾಜ್ಯಗಳಿಗೆ ಹಂಚಿ ಹೋದರೆ ವಿಶ್ವಾಸಾರ್ಹತೆಗೆ ಧಕ್ಕೆ ಬರುತ್ತದೆ ಎಂದು ವಾದಿಸಿದರು. ಏಷ್ಯಾದ ಸರ್ಕಾರಗಳಿಗೆ ಗೌರವವನ್ನು ನೀಡುತ್ತಿದ್ದ ಯುರೋಪಿಯನ್ ಸಂಪ್ರದಾಯವನ್ನು ಮೊಟಕುಗೊಳಿಸುವುದಕ್ಕಾಗಿಯೂ ಸಂಯುಕ್ತ ವ್ಯವಸ್ಥೆ ಯೋಜನೆಯು ಟೀಕಿಸಲ್ಪಟ್ಟಿತು. ತಾನು ರಾಜಕೀಯ ಮತ್ತು ಆಡಳಿತಾತ್ಮಕ ವಿಷಯಗಳಲ್ಲಿ ಹಿಡಿತವನ್ನು ಸಾಧಿಸಿ ಸಾಮ್ರಾಜ್ಯದ ಸರ್ಕಾರಕ್ಕೆ ತನ್ನ ನೀತಿ ನಿಯಮಗಳನ್ನು ತೃಪ್ತಿಕರವಾಗಿ ಜಾರಿಗೆ ತರಲು ಶಕ್ತಿಯನ್ನು ತುಂಬಿದ ಸಾಮ್ರಾಜ್ಯದ ಆರ್ಥಿಕ ನೀತಿಯ ಕೇಂದ್ರೀಕರಣವಿಲ್ಲದೆ ಕೇಂದ್ರ ಸರ್ಕಾರವು ತನ್ನ ಗೌರವವನ್ನು ಉಳಿಸಿಕೊಡುತ್ತದೆ ಎಂಬುದನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ತನ್ನ ಕೈಗಳಿಗಿರುವ ಸ್ಥಾನೀಯ ಸರ್ಕಾರಗಳಲ್ಲಿ ಕೃಪಾ ಭಿಕ್ಷೆಯನ್ನ ಬೇಡುವಂತಹ ಕೇಂದ್ರ ಸರ್ಕಾರದ ಮಾನವನ್ನು ಯಾರು ತಾನೇ ಕಾಪಾಡಬಲ್ಲರು? ವಿವಾದದಿಂದ ದೂರದಲ್ಲಿ ನಿಂತು ನಿಷ್ಪಕ್ಷಪಾತವಾಗಿ ಅನಾಸಕ್ತಿಯಿಂದ ವಿಶ್ಲೇಷಿಸುವುದಾದರೆ ಸಾಮ್ರಾಜ್ಯ ಹಣಕಾಸುವಾದಿಗಳಿಗೆ ಅನಿವಾರ್ಯತೆಯ ಹಿನ್ನೆಲೆಯಲ್ಲಿ ಲಭಿಸಿದ ಸುಲಭ ವಿಜಯದ ಬಗ್ಗೆ ಆಶ್ಚರ್ಯವೇ ಆಗುತ್ತದೆ. ಅಮೆರಿಕ ಮತ್ತು ಜರ್ಮನಿಯಲ್ಲಿ ಹಾಲಿ ಪ್ರವೃತ್ತವಾಗಿರುವ ಫೆಡರಲ್ ಸರ್ಕಾರಗಳು ದಕ್ಷತೆ ವಿಶ್ವಾಸಾರ್ಹತೆ ಮತ್ತು ಮನ್ನಣೆ ಗಳಿಸುವುದರಲ್ಲಿ ವಿಫಲವಾಗವೆಂಬುದು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ. ಇತಿಹಾಸವು ಇಂತಹ ನಿರಾಶವಾದ ಭವಿಷ್ಯವನ್ನು ಸುಳ್ಳು ಮಾಡಿತು. ಆದರೆ ಭಾರತದಲ್ಲಿ ಈ ಚರ್ಚೆ ಸಾಗುತ್ತಿರುವ ವೇಳೆಯಲ್ಲಿ ಫೆಡರಲ್ ವಾದಕ್ಕೆ ಇತಿಹಾಸವಿರಲಿಲ್ಲ ಮತ್ತು ಸಂಯುಕ್ತ ರಾಜ್ಯ ವ್ಯವಸ್ಥೆಯೇ ಇನ್ನು ಶೈಶಾವಸ್ಥೆಯಲ್ಲಿತ್ತು. ಆದರೆ ಆ ಸಂದರ್ಭದಲ್ಲಿ ಸಾಮ್ರಾಜ್ಯವಾದಿಗಳು ತಮ್ಮ ವಾದವನ್ನ ಮಂಡಿಸಲು ಸಂಯುಕ್ತ ರಾಜ್ಯ ವ್ಯವಸ್ಥೆಯ ಚಾರಿತ್ರಿಕತೆಯನ್ನ ಅವಲಂಬಿಸಿಲ್ಲ. ಆಗಿನ ಸಾಂದರ್ಭಿಕ ಒತ್ತಡಗಳೇ ಅವರನ್ನು ಸಾಮ್ರಾಜ್ಯವಾದಕ್ಕೆ ಬೆಂಬಲವನ್ನ ಸೂಚಿಸುವಂತೆ ಪ್ರೇರೇಪಿಸಿದವು. ಸಾಮ್ರಾಜ್ಯ ವ್ಯವಸ್ಥೆಯು ಭಾರತವನ್ನ 1857 ದಂಗೆಯಿಂದ ರಕ್ಷಿಸಿತು ಮತ್ತು ಅಂತಹ ದಂಗೆ ಮತ್ತೆ ಘಟಿಸಬಹುದೆಂಬ ಭಯ ಇನ್ನೂ ನಿವಾರಣೆಯಾಗದಿದ್ದ ಆ ಸಮಯದಲ್ಲಿ ತನ್ನ ಬಲವನ್ನ ಸಾಬೀತುಪಡಿಸಿದ ವ್ಯವಸ್ಥೆಯೊಂದನ್ನ ಬದಲಾಯಿಸುವುದು ಸಾಧ್ಯವಿರಲಿಲ್ಲ. ಆ ವ್ಯವಸ್ಥೆಯ ಲೋಪದೋಷಗಳನ್ನ ಅರಿತಿದ್ದರೂ ಅದನ್ನು ಬದಲಿಸುವ ಪ್ರಯತ್ನದಿಂದ ಜನರು ಹೀಗೆ ಹಿಂದೆಂದುತ್ತಿದ್ದರು ಮತ್ತು ಆ ವ್ಯವಸ್ಥೆಯ ಬಗ್ಗೆ ತಮಗಿದ್ದ ಬಲವಾದ ಒಲವಿನಿಂದಾಗಿಯೇ ಕೆಳಕಂಡಂತೆ ಹೇಳಿಕೆಯನ್ನಿತ್ತ ಮೇಜರ್ ಜನರಲ್ ಸರ್ HM ಡುರಾಂಡ್ ಅವರ ಮಾತುಗಳನ್ನು ಸಹಾನುಭೂತಿಯಿಂದ ಕೇಳುತ್ತಿದ್ದರು. ಭಾರತ ಸರ್ಕಾರದ ಹಣಕಾಸು ನಿಯಂತ್ರಣ ಭಾರೀ ಬಿಗಿಯಾಗಿದ್ದು ಗುರಿ ಸಾಧನೆಯ ವಿಷಯದಲ್ಲಿ ಅಸಫಲವಾಯಿತೆಂಬ ಮಾತು ನಿಜವಲ್ಲ. ಹಾಗೆಯೇ ಒಟ್ಟಿನಲ್ಲಿ ನಿಯಮ ನಿಯಂತ್ರಣಗಳನ್ನು ನಿರುಪಯುಕ್ತವೆಂದು ತಿರಸ್ಕರಿಸುವಂತಿಲ್ಲ.
ಬಹುಶಃ ಈ ನಿಯಮಗಳನ್ನು ಇನ್ನಷ್ಟು ನಿಷ್ಠೂರವಾಗಿ ಚಲಾವಣೆ ಮಾಡಲು ಇಂಡಿಯಾ ಸರ್ಕಾರ ಮತ್ತು ಇಂಗ್ಲೆಂಡ್ನಲ್ಲಿರುವ ಸರ್ಕಾರ ಮುಂದೆ ಬರಬೇಕಾಗುತ್ತದೆ. 9 ಆಡಳಿತಗಳ ಪೈಕಿ ಯಾವುದೋ ಒಂದು ಆಡಳಿತ ಆಯತಪ್ಪಿತೆಂದು ಸರ್ಕಾರದಿಂದ ಹಿಡಿತವನ್ನು ಸಡಿಲಗೊಳಿಸುವುದು ಒಂದು ರೆಜಿಮೆಂಟ್ ನಿಯಮಲ್ಲೋಂಘನೆಯ ಮಾಡಿದ್ದಕ್ಕೆ ಯುದ್ಧದ ಸೂತ್ರಗಳನ್ನೆಲ್ಲ ತಿರುಚಿ ಮಹಾದಂಡನಾಯಕನ ಅಧಿಕಾರವನ್ನು ಕಿತ್ತುಕೊಂಡಂತೆ ಆಯಿತು. ಇದು ನಮ್ಮ ಸೈನ್ಯವನ್ನಾಗಲಿ ಭಾರತವನ್ನಾಗಲಿ ಆಳುವ ವತ್ಸದಿತ್ತನ ಅಲ್ಲವೆಂದು ನಾನು ಹೇಳಿಯೇನು. ಸಾಮ್ರಾಜ್ಯವಾದಿಗಳು ವಿಜಯವನ್ನು ಸಾಧಿಸಿರಬಹುದೆಂಬುದನ್ನು ಗಮನಿಸುವಾಗಲೂ ಸಂಯುಕ್ತ ರಾಜ್ಯವಾದಿಗಳು ಗೆಲ್ಲಬೇಕಾಗಿದ್ದಂತಹ ಸಂದರ್ಭದಲ್ಲಿ ಸೋತರು ಎಂದು ಹೇಳಬಹುದಾಗಿದೆ. ಅದಕ್ಕೆ ಕಾರಣವೆಂದರೆ ಹಾಲಿ ಇದ್ದ ಸಾಮ್ರಾಜ್ಯ ಪದ್ಧತಿಯನ್ನು ಉಳಿಸಿಕೊಂಡು ಹೋಗುವಂತಹ ವಿಚಾರ ಆಗ ಇದ್ದದ್ದು ನಿಜವಾದರೂ ಪರಿಸ್ಥಿತಿಯನ್ನೆದುರಿಸಿ ಹೋರಾಡಬಲ್ಲ ಚೈತನ್ಯ ಆಗ ಇನ್ನು ದುರ್ಬಲವಾಗಿಯೇ ಇತ್ತು. ಸಾಮ್ರಾಜ್ಯ ಸರ್ಕಾರವನ್ನು ದಾರಿದ್ರ್ಯ ಕೋಪದಿಂದ ಎತ್ತುವುದಕ್ಕಾಗಿ ಫೆಡರಲ್ ವ್ಯವಸ್ಥೆಗೆ ಒಲಿಯಲು ಸಾಮ್ರಾಜ್ಯ ಪದ್ಧತಿ ಸಿದ್ಧವಾಗಿರಲಿಲ್ಲ. ಇಷ್ಟಾಗಿಯೂ ಸಾಮ್ರಾಜ್ಯ ಹಣಕಾಸು ವ್ಯವಸ್ಥೆ ಶಾಶ್ವತವಾಗಿ ಉಳಿಯಲಾರದೆಂಬ ಸತ್ಯದ ಅರಿವು ಸಹ ಮೂಡುತ್ತಿತ್ತು. ಧನ್ಯವಾದಗಳು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
5: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
4: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
5: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಇತ್ತೀಚೆಗಂತೂ ಕ್ಲೈಮೇಟಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಆ ಬದಲಾವಣೆಗಳಿಗೆ ತಕ್ಕಂತೆ ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಕೂಡ ಒಂದಿಷ್ಟು ಚೇಂಜಸ್ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ? ನೀವು ನೋಡ್ತಾ ಇದ್ದಾಗೆ ಬಿಸಿಲಿನ ಜೊತೆಗೆ ಮಳೆಯನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ರೀತಿಯಲ್ಲಿ ವಾತಾವರಣದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಇದಕ್ಕೆ ತಕ್ಕಂತೆ ನಮ್ಮ ಒಂದು ಜೀವನ ಶೈಲಿಯ ಜೊತೆಗೆ ನಾವು ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿಯಲ್ಲಿ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. ಅದರಲ್ಲೂ ಈಗ ಹೇಳಿ ಕೇಳಿ ವಿಶೇಷವಾಗಿರುವಂತಹ ಹಣ್ಣುಗಳ ಸೀಸನ್ ಬೇರೆ. ಅದೇ ಮಾವು ಮತ್ತು ಹಲಸು, ಅದರೊಟ್ಟಿಗೆ ನೇರಳೆ ಕೂಡ ಈಗ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿದೆ. ಏನೇ ಹೇಳಿ ಸ್ನೇಹಿತರೆ, ಗಾತ್ರದಿಂದ, ರುಚಿಯಿಂದ, ಬಣ್ಣದಿಂದ, ಆರೋಗ್ಯದ ದೃಷ್ಟಿಯಿಂದ ಕೂಡ ಎಲ್ಲರ ಮನಸೆಳಿತವೆ ಈ ಹಣ್ಣುಗಳು. ಅದರಲ್ಲೂ ಹಲಸಿನ ಹಣ್ಣಿನ ಬಗ್ಗೆ ಬಂದರೆ ಒಂದಲ್ಲ ಎರಡಲ್ಲ, ನಾನಾ ಬಗೆಯಲ್ಲಿ ಇದರಿಂದ ಅಡುಗೆಗಳನ್ನು ಮಾಡ್ಬೋದು. ಹಲಸಿನ ಕಾಯಿಯಿಂದ ಕೂಡ ಮಾಡ್ಬೋದು, ಹಾಗೆಯೇ ಹಣ್ಣಿನಿಂದ ಕೂಡ. ಅದರಲ್ಲೂ ತಳಿಗಳ ವಿಷಯಕ್ಕೆ ಅಂತ ಬಂದರೆ ಇನ್ನೂ ವಿಭಿನ್ನವಾಗಿ ಇದರಲ್ಲಿ ನಾವು ತಳಿಗಳನ್ನು ಕಾಣ್ತೀವಿ. ಆರೋಗ್ಯಕ್ಕೂ ಸೈ, ರುಚಿಗೂ ಸೈ ಹಲಸು. ಅದಕ್ಕೆ ಒಂದು ಮಾತೇ ಇಲ್ವಾ, ಹಸಿದು ಹಲಸು ತಿನ್ನು ಅಂತ. ಇನ್ನು ಸ್ನೇಹಿತರೆ, ಈ ಹಲಸಿನ ಹಣ್ಣಿನ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಈ ಕಾಯಿಯಿಂದ ಕೂಡ, ಹಲಸಿನ ಕಾಯಿಯಿಂದ ಕೂಡ ವಿಭಿನ್ನ ವಿಭಿನ್ನವಾಗಿ ಅಡುಗೆಗಳನ್ನು ಮಾಡ್ತಾರೆ. ಇದು ಸಿಹಿ, ಹುಳಿ, ಖಾರ, ಪಾನಕ, ಕುರ್ಕುರೆ, ಪೋಡಿ, ಸೂಪು, ಮಂಚೂರಿ, ಬೋಂಡ, ಕಡುಬು, ಕಟ್ಲೆಟ್ಟು, ಜೊತೆಗೆ ಹಲಸಿನ ಕಾಯಿಯ ಪಲಾವು, ಹಲಸಿನ ಕಾಯಿಯ ಬಿರಿಯಾನಿ ಇತ್ತೀಚೆಗೆ ತುಂಬನೇ ಫೇಮಸ್ ಆಗಿದೆ. ಹಲಸಿನ ಕಾಯಿಯಿಂದ ಇಷ್ಟೆಲ್ಲ ತರಾವರಿ ಅಡುಗೆಗಳನ್ನು ಮಾಡ್ಬೋದು ನೋಡಿ ಸ್ನೇಹಿತರೆ. ಅಂದಾಗೆ ಸ್ನೇಹಿತರೆ, ಈ ಹಲಸಿನ ಹಣ್ಣು ಪೋಷಕಾಂಶಗಳ ಆಗರವಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ರಕ್ತದೊತ್ತಡವನ್ನು ನಿಯಂತ್ರಣ ಮಾಡುತ್ತೆ. ಇದರಲ್ಲಿರುವ ವಿಟಮಿನ್ ಸಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚು ಮಾಡುತ್ತೆ, ದೇಹವನ್ನು ಸೋಂಕುಗಳಿಂದ ಮತ್ತು ಶೀತದಿಂದ ರಕ್ಷಣೆ ಕೊಡುತ್ತೆ. ಹಲಸಿನಲ್ಲಿರುವ ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅದರೊಟ್ಟಿಗೆ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಅಂಶಗಳು ಮೂಳೆಗಳನ್ನು ಬಲಪಡಿಸ್ತವೆ. ನಾನಾಗಲೇ ಹೇಳ್ದಾಗೆ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ, ಕಾಂತಿಯುತ ತ್ವಚೆಯನ್ನು ನೀಡುತ್ತೆ. ಅತಿಯಾದರೆ ಅಮೃತನು ವಿಷ ಅಂದಾಗೆ ಈ ಹಲಸಿನ ಹಣ್ಣಿನಲ್ಲಿ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಶುಗರ್ ಅಂಶ ಜಾಸ್ತಿ ಇರುತ್ತೆ, ಅಂದರೆ ಸಕ್ಕರೆ ಮತ್ತು ಕ್ಯಾಲೋರಿಗಳು ಹೆಚ್ಚಿರುತ್ತೆ. ಹಾಗಾಗಿ ಈ ಡಯಟ್ ಮಾಡುವಂಥವರು ಅಥವಾ ಶುಗರ್ ಇರುವಂಥವರು ಮಿತ ಪ್ರಮಾಣದಲ್ಲಿ ಸೇವನೆ ಮಾಡೋದು ಉತ್ತಮ, ಸೂಕ್ತ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಇದರ ಸೇವನೆಯ ವಿಷಯದಲ್ಲಿ ವೈದ್ಯರ ಸಲಹೆ ಪಡ್ಕೊಂಡು ಸೇವನೆ ಮಾಡೋದು ಕೂಡ ಮತ್ತಷ್ಟು ಉತ್ತಮ. ಈ ದಿನ ಸ್ನೇಹಿತರೆ, ಎಳೆ ಹಲಸಿನ ಕಾಯಿಯಿಂದ ಮಾಡುವಂತಹ ಸಾಗು ಅಥವಾ ಗುಜ್ಜೆ ಮತ್ತು ಹಲಸಿನ ಬೀಜದಿಂದ ಮಾಡುವಂತಹ ಒಂದು ಸಿಹಿ ಖಾದ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ಎರಡು ಸ್ಪೆಷಲ್ ರೆಸಿಪಿಗಳ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹರ್ಷಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಅದೇ ಎಳೆ ಹಲಸಿನಿಂದ ಮಾಡುವಂತಹ ಸಾಗು ಅಥವಾ ಗುಜ್ಜೆ ಅಥವಾ ಕಡಿಗೆ ಅಂತ ಕೂಡ ಕರೀತಾರೆ. ಅದರಲ್ಲೂ ಈ ತೀರ್ಥಹಳ್ಳಿ ಸೈಡು, ಸಿರ್ಸಿ, ಬನವಾಸಿ, ಸೊರಬ ಸೈಡ್ ಹೋಗ್ಬಿಟ್ರೆ ಸ್ನೇಹಿತರೆ, ಹಲಸಿನ ಹಣ್ಣಿನ ಹಬ್ಬ ಅಂತಲೇ ಹೇಳ್ಬೋದು. ಪ್ರತಿದಿನ ಕೂಡ ಈ ಹಲಸು ಅಥವಾ ಮಾವಿನಿಂದ ಒಂದಲ್ಲ ಒಂದು ರೀತಿಯ ಈ ಗೊಜ್ಜಿರ್ಬೋದು, ಚಟ್ನಿ ಇರ್ಬೋದು, ಹಾಗೆ ಸಾಗು ಇರ್ಬೋದು, ಚಟ್ನಿ ಪುಡಿಗಳಿರ್ಬೋದು, ಒಂದೊಂದು ರೀತಿಯಲ್ಲಿ ವಿಭಿನ್ನವಾಗಿ ಮಾಡೋದುಂಟು. ಸೊ ಈ ದಿನ ಸ್ನೇಹಿತರೆ, ಹಣ್ಣಿನಿಂದ ಅಲ್ಲ, ಕಾಯಿಯಿಂದ, ಹಲಸಿನ ಕಾಯಿಯಿಂದ ಮಾಡಬಹುದಾದಂತಹ ಹಲಸಿನ ಗುಜ್ಜೆ ಅಥವಾ ಕಡಿಗೆ ಅಥವಾ ಸಾಗು ಅಂತ ಕರೆಯಲ್ಪಡುವಂತಹ ವಿಶೇಷ ಸ್ಪೆಷಲ್ ರೆಸಿಪಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಹಲಸಿನ ಕಾಯಿಯಿಂದ ಮಾಡ್ಕೊಳ್ಳೋದು ಈಸಿ ಸ್ನೇಹಿತರೆ, ಆದರೆ ಇದರಲ್ಲಿ ಒಂದು ಸ್ವಲ್ಪ ಕಷ್ಟದ ಕೆಲಸ ಏನಪ್ಪ ಅಂದರೆ ಅದ್ರ ಸಿಪ್ಪೆ ತೆಗೆಯೋದು. ಅದಕ್ಕೆ ಸ್ವಲ್ಪ ಸಮಯ ಹಿಡಿಯತ್ತೆ. ಇನ್ನು ಪಲ್ಯ ಮಾಡ್ಕೊಳ್ಲಿಕ್ಕೆ ಅಷ್ಟಾಗಿ ಸಮಯ ಹಿಡಿಯಲ್ಲ, ಆರಾಮ್ಸೆ ಮಾಡ್ಕೊಳ್ಬೋದು. ಮತ್ತೊಂದೇನು ಗೊತ್ತಾ ಸ್ನೇಹಿತರ ಸ್ಪೆಷಲ್ ಇದ್ರದ್ದು, ಯಾರೆಲ್ಲ ನಾನ್ ವೆಜ್ ತಿನ್ನಲ್ವೋ ಅವ್ರಿಗೆ ಇದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಎಸ್, ಹಾಗಾದರೆ ಶುರು ಮಾಡೋಣವಾ? ಈ ಹಲಸಿನ ಗುಜ್ಜೆ ಅಥವಾ ಸಾಗು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಎಳೆ ಹಲಸಿನ ಕಾಯಿ ಹೋಳುಗಳು ಬೇಕಾಗತ್ತೆ. ಅರ್ಧ ಕಪ್ ನೆನೆಸಿದ ಬಟಾಣಿ, ಟೊಮೊಟೊ, ಈರುಳ್ಳಿ, ಇಂಗು, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಹಸೆಮೆಣಸು, ಕೊತ್ತಂಬರಿ ಕಾಳು, ಜೀರಿಗೆ, ಚಕ್ಕೆ, ಲವಂಗ, ಪುಟಾಣಿ, ಕರಿಬೇವು, ಒಣಮೆಣಸಿನಕಾಯಿ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಎಣ್ಣೆ, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಹಲಸಿನ ಸಾಗು ಮಾಡ್ಕೊಳ್ಲಿಕ್ಕೆ. ಸಾಮಗ್ರಿಗಳೇನೋ ರೆಡಿ ಆಗಿದ್ದಾವೆ, ಆದರೆ ಮಾಡ್ಕೊಳ್ಳುವ ವಿಧಾನ ಕೂಡ ತುಂಬ ಮುಖ್ಯ ಅಲ್ಲ? ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಫಸ್ಟು ನೆನೆಸಿದ ಬಟಾಣಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ನೇಹಿತರೆ. ಸೇಮ್ ನಾವು ಆಲೂಗಡ್ಡೆ ಸಾಗು ಮಾಡ್ತೀವಲ್ವ, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಬಟಾಣಿ ಇದೆಲ್ಲ ಹಾಕಿ ಮಾಡ್ತೀವಲ್ವ, ಅದ್ರ ಬದಲಾಗಿ ಈ ಹಲಸಿನ ಕಾಯಿಯ ಹೋಳು ಮತ್ತು ಬಟಾಣಿ ಮಿಕ್ಸ್ ಮಾಡಿ ಮಾಡುವಂಥದ್ದು ಈ ಸಾಗು ಆಗಿದೆ. ಮೊದಲು ಬಟಾಣಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ನೆನೆಸಿಟ್ಟಂತಹ ಬಟಾಣಿಯನ್ನು ಬೇಯಿಸ್ಕೊಳ್ಬೇಕು. ನಂತರ ಹಸೆಮೆಣಸು, ತೆಂಗಿನಕಾಯಿ ತುರಿ, ಪುಟಾಣಿ, ಜೀರಿಗೆ, ಕೊತ್ತಂಬರಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಈ ಎಲ್ಲ ಮಸಾಲೆಯನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ನಂತರ ಒಂದು ಪಾತ್ರೆ ಅಥವಾ ಬಾಣಲೆಯನ್ನು ಒಲೆ ಮೇಲಿಟ್ಟು, ಆ್ಯಸ್ ಯೂಶ್ವಲ್ ನೀವು ಒಗ್ಗರಣೆ ಕೊಡ್ತಿರಲ್ವ, ಆ ಒಗ್ಗರಣೆಗೆ ಟೊಮೊಟೊ, ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡ ನಂತರ ರುಬ್ಬಿದ ಮಿಶ್ರಣವನ್ನು ಆ ಟೊಮೊಟೊ ಈರುಳ್ಳಿ ಜೊತೆಗೆ ಚೆನ್ನಾಗಿ ಬೆರೆಸ್ಬೇಕು. ಒಂದೆರಡು ಮೂರು ನಿಮಿಷ ಮಸಾಲೆ ಕೂಡ ಚೆನ್ನಾಗಿ ಬಾಡಿಸ್ಕೊಂಡು, ಅಂದರೆ ಅದು ಒಂದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡ್ರೆ ಆಯಿತು. ತದನಂತರ ಬೇಯಿಸಿಟ್ಕೊಂಡಂತಹ ಬಟಾಣಿ, ಹಲಸಿನ ಕಾಯಿ ಹೋಳುಗಳನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು, ಆ ಮಸಾಲೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ತದನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಸೇರಿಸಿ, ಕುಕ್ಕರಲ್ಲಾದರೆ ಒಂದರಿಂದ ಎರಡು ವಿಷಲ್ ಓಡಿಸ್ಬೋದು, ಒಂದು 10-15 ನಿಮಿಷ ಬೇಯಿಸ್ಕೊಂಡ್ರೆ ಒಂದು ಒಳ್ಳೆಯ ಘಮ ಘಮ ಆರೋಗ್ಯಯುತವಾದಂತಹ ಹಲಸಿನ ಕಾಯಿಯ ಸಾಗು ರೆಡಿ ಆಗುತ್ತೆ. ಪೂರಿ, ಚಪಾತಿ, ರೊಟ್ಟಿ ಮತ್ತು ಬಿಸಿ ಅನ್ನಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಈ ಸಾಗು. ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುವಂಥ ರುಚಿ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ವಿಶೇಷವಾಗಿರುವಂಥ ರೆಸಿಪಿ ಬಗ್ಗೆ ತಿಳಿಸ್ತೀನಿ. ಈ ಹಲಸಿನ ಕಾಯಿಯಿಂದ ಪಲ್ಯ ಏನೋ ರೆಡಿ ಆಯಿತು, ಈ ಹಲಸಿನ ಬೀಜದಿಂದ ಕೂಡ ವಿಶೇಷವಾಗಿರುವಂತಹ ಸ್ವೀಟ್ ಮಾಡ್ತಾರೆ ಸ್ನೇಹಿತರೆ. ಅದು ಯಾವ ಸ್ವೀಟ್ ಅನ್ನೋದನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಳೆ ಹಲಸಿನ ಕಾಯಿಯಿಂದ ಮಾಡಬಹುದಾದಂತಹ ಸಾಗುವಿನ ಬಗ್ಗೆ ತಿಳಿಸ್ಕೊಟ್ಟೆ. ಈ ಎಳೆ ಹಲಸಿನ ಕಾಯಿ ಅಥವಾ ಇದಕ್ಕೆ ಗುಜ್ಜೆ ಅಥವಾ ಕಡಿಗೆ ಅಂತ ಕೂಡ ಕರೀತಾರೆ. ಎಳೆ ಹಲಸಿನ ಕಾಯಿಯಿಂದ ಮಾಡಬಹುದಾದಂತಹ ಸಾಗುವಿನ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸ್ವೀಟ್ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಅದೇ ಹಲಸಿನ ಬೀಜದ ಹಯಗ್ರೀವ. ಸಾಮಾನ್ಯವಾಗಿ ಈ ಹಯಗ್ರೀವ ಸಿಹಿಯನ್ನು ಕಡಲೆಬೇಳೆ ಬೆಲ್ಲವನ್ನು ಬಳಸಿ ಮಾಡೋದುಂಟು. ಈ ದಿನ ಈ ಹಲಸಿನ ಬೀಜವನ್ನು ಬಳಸಿ ಹಯಗ್ರೀವ ಸಿಹಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಸಿಹಿ ಖಾದ್ಯವನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. 1 ಕಪ್ ಹಲಸಿನ ಬೀಜ, ಬೆಲ್ಲ, ತೆಂಗಿನಕಾಯಿ ತುರಿ, ತುಪ್ಪ, ಗೋಡಂಬಿ, ಏಲಕ್ಕಿ, ದ್ರಾಕ್ಷಿ ಬೇಕಾಗತ್ತೆ. ಇನ್ನು ಮಾಡಿಕೊಳ್ಳುವ ವಿಧಾನಕ್ಕೆ ಅಂತ ಬಂದರೆ ಸ್ನೇಹಿತರೆ, ಹಲಸಿನ ಬೀಜಗಳನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗೆದು 7-8 ವಿಷಲ್ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು. ಮೆತ್ತಗೆ ಬೇಯಿಸ್ಕೊಳ್ಬೇಕು ಸ್ನೇಹಿತರೆ ಆ ಬೀಜಗಳನ್ನು. ಆ ಬೀಜದ ಮೇಲಿರುವಂಥ ಸಿಪ್ಪೆಯನ್ನು ತೆಗೆದಾದರೂ ಬೇಯಿಸ್ಬೋದು ಅಥವಾ ಬೇಯಿಸಾದ ಮೇಲಾದರೂ ತೆಗಿಬೋದು. ಬೇಯಿಸಿಕೊಂಡಂತಹ ಹಲಸಿನ ಬೀಜವನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಮತ್ತೊಂದು ಕಡೆ ಒಲೆ ಮೇಲೆ ಪಾತ್ರೆ ಇಟ್ಟು ಬೆಲ್ಲವನ್ನು ಕರಗಿಸ್ಕೊಳ್ಬೇಕು. ಯಾಕಪ್ಪ ಅಂದರೆ ಅದರಲ್ಲಿ ಒಂದಿಷ್ಟು ಕಲ್ಲು ಕಡ್ಡಿ ಕಸ ಇರುತ್ತೆ ಅನ್ನೋ ಕಾರಣಕ್ಕೆ ಬೆಲ್ಲವನ್ನು ಕರಗಿಸ್ಕೊಳ್ತಾರೆ. ಕರಗಿಸ್ಕೊಂಡು ಆಮೇಲೆ ಸೋಸ್ಕೊಂಡು ಆ ಸಿಹಿಯನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ಬೆಲ್ಲ ಕರಗಿದ ನಂತರ ಸ್ನೇಹಿತರೆ ಅದನ್ನು ಚೆನ್ನಾಗಿ ಸೋಸ್ಕೊಂಡು ಈ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕಾಯಿ ತುರಿಯನ್ನು ಹಾಕಿ ಅದು ಒಂದು ಹದ ಬರುವವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ತುಪ್ಪದಲ್ಲಿ ಹಾಕಿ ಕಲಿಸ್ತಾನೆ ಇರಬೇಕು, ಚೆನ್ನಾಗಿ ಮಗಿಸ್ತಾ ಇರಬೇಕು. ಮೇಲೆ ಕೆಳಗೆ ಮೇಲೆ ಕೆಳಗೆ ಹಾಕಿ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಅದು ತಳ ಹಿಡಿದ್ಬಿಡತ್ತೆ ಅಥವಾ ರುಚಿ ಕೆಟ್ಟೋಗ್ಬಿಡತ್ತೆ. ಸೌಟಲ್ಲಿ ತಿರುಗಿಸ್ತಾನೇ ಇರಬೇಕು, ತುಪ್ಪ ಅದರಿಂದ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ತಿರುವಾಡ್ತಾನೆ ಇರಬೇಕು. ಸೀದಿಸ್ಬಾರ್ದು ಅಷ್ಟೇ, ತಳ ಇಡಿಸ್ಬಾರ್ದು. ಯಾವುದೇ ಸ್ವೀಟ್ ಆಗಲಿ ಯಾವುದೇ ಅಡುಗೆಗಳಾಗಲಿ ತಳ ಇಡಿಸ್ಬಿಟ್ರೆ ಸೀದಿಸ್ಬಿಟ್ರೆ ಅದರ ರುಚಿನೇ ಕೆಟ್ಟೋಗ್ಬಿಡತ್ತೆ. ಕೊನೆಯದಾಗಿ ಅದಕ್ಕೆ ಏಲಕ್ಕಿ ಸೇರಿಸಿ ತುಪ್ಪದಲ್ಲಿ ಕರೆದಂತಹ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿದರೆ ಹಲಸಿನ ಬೀಜದ ಹಯಗ್ರೀವ ರೆಡಿ ಆಗುತ್ತೆ. ಸೊ ಇದು ಒಂದು ರೀತಿಯ ಡಿಫ್ರೆಂಟ್ ಟೇಸ್ಟ್ ಕೊಡತ್ತೆ ಸ್ನೇಹಿತರೆ. ಯಾಕಪ್ಪ ಅಂದರೆ ಇಲ್ಲಿ ಹಲಸಿನ ಬೀಜಗಳನ್ನು ಚೆನ್ನಾಗಿ ಬೇಯಿಸ್ಕೊಂಡು ಮಾಡಿದ್ದಲ್ವ, ಡಿಫ್ರೆಂಟ್ ಟೇಸ್ಟೇ ಕೊಡತ್ತೆ. ಈ ಹಲಸಿನ ಹಣ್ಣಿನಿಂದ ಎಷ್ಟೊಂದು ಉಪಯೋಗ ಇದೆಯೋ ಹಾಗೆ ಹಲಸಿನ ಬೀಜಗಳಿಂದ ಕೂಡ ಸಾಕಷ್ಟು ಉಪಯೋಗ ಇದೆ ಸ್ನೇಹಿತರೆ. ಈ ಹಲಸಿನ ಬೀಜವನ್ನು ಕೆಂಡದಲ್ಲಿ ಸುಟ್ಕೊಂಡು ತಿಂತಾರೆ, ಉಪ್ಪಾಕಿ ಬೇಯಿಸ್ಕೊಂಡು ಕೂಡ ತಿಂತಾರೆ, ಚಟ್ನಿ ಪುಡಿ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ಜೊತೆಗೆ ಪಲ್ಯ ಕೂಡ ಮಾಡ್ತಾರೆ. ಸೊ ಹಲಸಿನ ಬೀಜಗಳಿಂದ ಕೂಡ ಸಾಕಷ್ಟು ತರೇವಾರಿ ರೆಸಿಪಿಗಳನ್ನು ಮಾಡ್ತಾರೆ, ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ಹಲಸಿನ ಹಣ್ಣನ್ನು ತಿಂದು ಬೀಜಗಳನ್ನು ಬಿಸಾಡದೆ ಈ ರೀತಿಯಲ್ಲಿ ಸ್ವೀಟು ಮತ್ತು ಬೇರೆ ಬೇರೆ ರೀತಿಯ ಅಡುಗೆಗಳಿಗೆ ಕೂಡ ಉಪಯೋಗ ಮಾಡಿಕೊಳ್ಬೋದು. ಇದರಲ್ಲಿ ಚಟ್ನಿ ಪುಡಿ ಕೂಡ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಎಷ್ಟೆಲ್ಲ ಅಡುಗೆಗಳನ್ನು ಮಾಡ್ಬೋದು ಹಲಸಿನ ಹಣ್ಣಿನಿಂದ, ಹಾಗೆ ಹಲಸಿನ ಬೀಜಗಳಿಂದ, ಜೊತೆಗೆ ಆ ಹಲಸಿನ ಕಾಯಿಯಿಂದ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಈ ಜೀವನವೆಂಬ ಪಯಣದಲ್ಲಿ ನಮ್ಗೆ ಪರಿಚಯ ಆಗೋರ ಸಂಖ್ಯೆ ತುಂಬಾನೇ ಇರುತ್ತೆ. ಆದ್ರೆ ನಮ್ಮ ಜೊತೆ ಯಾರಿರ್ತಾರೆ ಅನ್ನೋದಕ್ಕಿಂತ, ನಮ್ಮ ಜೊತೆ ಎಷ್ಟು ಜನ ಇರ್ತಾರೆ ಅನ್ನೋದಕ್ಕಿಂತ, ನಮ್ಮ ಕಷ್ಟದಲ್ಲಿ ಯಾರು ನಮ್ಮ ಕೈ ಹಿಡಿತಾರೆ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ಮನಸ್ಸು ತಿಳಿದವರಿಗೆ ಮಾತ್ರ ನಮ್ಮ ನೋವು ಅರ್ಥ ಆಗೋದು. ಅಂತ ವ್ಯಕ್ತಿಗಳನ್ನ ಜೀವನದಲ್ಲಿ ಯಾವತ್ತೂ ಕಳ್ಕೋಬೇಡಿ. ಆಲ್ ಇಸ್ ವೆಲ್. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಬ್ರೋ, ಅವನಿಗಿನ್ನೂ 26, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶಿಕ್ಷಣವು ಸಂಸ್ಕೃತಿ ಪರಂಪರೆಯ ಬಗ್ಗೆ ಅರಿವು ಬೆಳೆಸಿಕೊಳ್ಳುವ ಪ್ರೇರಕ ಶಕ್ತಿಯಾಗಬೇಕು ಎಂದು ಶಾಸಕ ಆರಗ ಜ್ಞಾನೇಂದ್ರ ಹೇಳಿದರು. ರಿಪ್ಪನ್ಪೇಟೆ ಸಮೀಪದ ಅಮೃತ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ದೇಶದಲ್ಲಿ ನಡೆಯುತ್ತಿರುವ ಅನಾಚಾರಗಳಲ್ಲಿ ವಿದ್ಯಾವಂತರೇ ಭಾಗಿಯಾಗುತ್ತಿರುವುದು ದುರದೃಷ್ಟಕರ. ಯಾವುದೇ ಇಲಾಖೆಯಲ್ಲಿ ನಡೆಯುವ ಭ್ರಷ್ಟಾಚಾರಕ್ಕೆ ಹೆಚ್ಚಿನ ವಿದ್ಯಾರ್ಹತೆ ಹೊಂದಿದವರೇ ಕಾರಣವಾಗಿರುವುದು ನಾಚಿಕೆಗೇಡಿನ ಸಂಗತಿ ಎಂದರು. ವಿದ್ಯಾವಂತರಲ್ಲಿ ಕಸ ನಿರ್ವಹಣೆ ಪ್ರಜ್ಞೆ ಜಾಗೃತವಾಗದೆ ಪರಿಸರ ಮಲಿನವಾಗುತ್ತಿದೆ. ಆದ್ದರಿಂದ ನಮ್ಮಲ್ಲಿ ಮೊದಲು ಪೌರ ಪ್ರಜ್ಞೆ ಮೂಡಬೇಕು. ಜಗತ್ತಿನ ಹಲವಾರು ರಾಷ್ಟ್ರಗಳು ವ್ಯಾಪ್ತಿಯಲ್ಲಿ ಚಿಕ್ಕದಾಗಿದ್ದರೂ ಬದ್ಧತೆ ಹಾಗೂ ಕರ್ತವ್ಯ ನಿಷ್ಠೆಯಿಂದ ದುಡಿಯುತ್ತಿರುವುದರಿಂದ ಅಭಿವೃದ್ಧಿಶೀಲ ರಾಷ್ಟ್ರಗಳ ಸಾಲಿನಲ್ಲಿ ನಿಂತಿದೆ ಎಂದರು. ದ್ವಿತೀಯ ಪಿಯು ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ 60 ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಅನಂತಮೂರ್ತಿ, ಡಿಸಿಸಿ ಕಾರ್ಯಾಧ್ಯಕ್ಷ ಡಿಟಿ ಸೋಮಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ದೇವುಡ ನರಸಿಂಹ ಶಾಸ್ತ್ರಿ ಅವರ ಮಹಾದರ್ಶನ ಕೃತಿ ಮಹರ್ಷಿ ಯಜ್ಞವಲ್ಕ್ಯರ ಜೀವನ ಕಥನ ಮಾತ್ರವಲ್ಲ, ವೇದ ಋಷಿ ಪರಂಪರೆ, ಅಂದಿನ ಸನ್ನಿವೇಶದಲ್ಲಿನ ಜೀವನ ಕ್ರಮ ಎಲ್ಲವನ್ನೂ ವಿವರಿಸುವ ಅಪರೂಪದ ಕೃತಿ ಎಂದು ವಾಗ್ಮಿ ಡಾಕ್ಟರ್ ವಿಬಿ ಆರತಿ ಅಭಿಪ್ರಾಯಪಟ್ಟರು. ಕರ್ನಾಟಕ ಸಂಘದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ತಿಂಗಳ ಅತಿಥಿ ಉಪನ್ಯಾಸ ಮಾಲಿಕೆಯಲ್ಲಿ ದೇವುಡ ನರಸಿಂಹಶಾಸ್ತ್ರಿ ಅವರ ಮಹಾದರ್ಶನ ಒಂದು ಅವಲೋಕನ ವಿಷಯ ಕುರಿತು ಮಾತನಾಡಿ, ಅಸಾಧಾರಣ ಪ್ರೌಢಿಮೆಯುಳ್ಳ ಮಹಾಜ್ಞಾನಿಯೂ ಆಗಿದ್ದ ಯಜ್ಞವಲ್ಕ್ಯರ ಬದುಕನ್ನು ಚಿತ್ರಿಸುತ್ತಲೇ ಆ ಕಾಲದ ಜೀವನ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ,

ಮಾಡಿ ಮೌಲ್ಯವರ್ಧನೆ ಮಾಡಬಹುದು. ಇದರಿಂದ ಸ್ವಉದ್ಯೋಗ ಮಾಡಿ ಸ್ವಾವಲಂಬನೆ ಸಾಧಿಸಬಹುದು. ತೆಂಗಿನ ಕರಟ ಕಲಾಕೃತಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ತೀರ್ಥಹಳ್ಳಿ ಪಟ್ಟಣದಲ್ಲಿ ಕಸ ವಿಲೇವಾರಿಯು ಸ್ಥಳೀಯ ಆಡಳಿತಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸ್ವಚ್ಛತಾ ಕಾರ್ಯಕ್ಕೆ ಸಾರ್ವಜನಿಕರ ನೆರವು ಕೂಡ ಮುಖ್ಯ ಎಂದು ಶಾಸಕ ಆರಗ ಜ್ಞಾನೇಂದ್ರ ಹೇಳಿದರು. ಕೋಣಂದೂರು ಗ್ರಾಮ ಪಂಚಾಯತ್ನಿಂದ ನಿರ್ಮಿಸುತ್ತಿರುವ 92 ಲಕ್ಷ ರೂಪಾಯಿ ವೆಚ್ಚದ ಕಸ ವಿಲೇವಾರಿ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ, ಕೋಣಂದೂರಿಗೆ ಅಗತ್ಯವಿರುವ ಕಸ ವಿಲೇವಾರಿ ಘಟಕವನ್ನು ಪರಿಸರಕ್ಕೆ ಮಾರಕ ಆಗದಂತೆ ಯೋಜನಾಬದ್ಧವಾಗಿ ನಿರ್ಮಿಸಬೇಕು. ಸಮರ್ಪಕ ಕಾಮಗಾರಿ ಬಗ್ಗೆ ಸಾರ್ವಜನಿಕರು ನಿಗಾ ವಹಿಸಬೇಕು ಎಂದು ತಿಳಿಸಿದರು. 6 ಎಕರೆ ಪ್ರದೇಶದಲ್ಲಿ ನಿರ್ಮಿಸಿರುವ ತೀರ್ಥಹಳ್ಳಿ ಕಸ ವಿಲೇವಾರಿ ಘಟಕ ವೈಜ್ಞಾನಿಕವಾಗಿದ್ದು, ಘಟಕದ ನೀರು ಭೂಮಿಗೆ ಇಂಗದಂತೆ ನಿರ್ಮಿಸಲಾಗಿದೆ. ಗ್ರಾಮ ಪಂಚಾಯಿತಿಗಳ ಕಸವನ್ನು ಅಲ್ಲಿಗೆ ಸಾಗಿಸಲು ಅವಕಾಶವಿದ್ದು, ಕಸ ವಿಂಗಡಿಸುವ ಯಂತ್ರ ಅಳವಡಿಸಲಾಗಿದೆ. ಹಿಂದಿನ ಸರ್ಕಾರ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೂ ಕಸ ಸಾಗಿಸಲು ವಾಹನ ಮಂಜೂರು ಮಾಡಿತ್ತು ಎಂದರು. ಮುಂದಿನ ವಿವರ. ನಗರದ ಪೇಸ್ ಪಿಯು ಕಾಲೇಜು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಆರ್ ಸನ್ನಿಧಿ 594 ಅಂಕ, ರಿಮ್ಷಾ ಶಫಿ 557, ಮಹಿನಾ ಖಾನಂ ಅಫ್ರಿದಿ 552 ಅಂಕ ಪಡೆದಿದ್ದಾರೆ. 11ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 500ಕ್ಕಿಂತ ಹೆಚ್ಚು ಅಂಕ ಗಳಿಸಿದ್ದಾರೆ. 32ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಅರ್ಹತೆ ಪಡೆದಿದ್ದಾರೆ. ಮುಂದಿನ ವಿವರ. ಗಿಡ ನೆಡುವುದರ ಜತೆಗೆ ಅದನ್ನು ಸಂರಕ್ಷಿಸಿ ಬೆಳೆಸುವ ಜವಾಬ್ದಾರಿಯು ನಮ್ಮ ಮೇಲಿದೆ ಎಂದು ರೋಟರಿ ಕ್ಲಬ್ ಶಿವಮೊಗ್ಗ ಅಧ್ಯಕ್ಷ ಎನ್ ಗೋಪಿನಾಥ್ ಹೇಳಿದರು. ರೋಟರಿ ಕ್ಲಬ್ ಶಿವಮೊಗ್ಗ ಸಹ್ಯಾದ್ರಿ ಕಲಾ ಹಾಗೂ ವಾಣಿಜ್ಯ ಕಾಲೇಜಿನ ಸಹಯೋಗದಲ್ಲಿ ಆಯೋಜಿಸಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕ್ಲಬ್ನ ಸಾಮಾಜಿಕ ಚಟುವಟಿಕೆಗಳ ಭಾಗವಾಗಿ 2 ಕಾಲೇಜುಗಳಲ್ಲಿ ಗಿಡಗಳನ್ನು ನೆಟ್ಟಿದ್ದೇವೆ. ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆಯಲ್ಲಿ ಕೈಜೋಡಿಸಬೇಕು ಎಂದು ತಿಳಿಸಿದರು. ಭಾರತ ಸೇವಾದಳದ ಜಿಲ್ಲಾಧ್ಯಕ್ಷ YH ನಾಗರಾಜ್ ಮಾತನಾಡಿ, ವಿದ್ಯಾರ್ಥಿಗಳು ಚಿಕ್ಕನಿಂದಲೇ ಪರಿಸರ ಪ್ರೇಮವನ್ನು ಬೆಳೆಸಿಕೊಳ್ಳಬೇಕು. ಒಂದು ಗಿಡ ಬೆಳೆಸಿದರೆ 10 ಜನರಿಗೆ ನೆರಳು, ಹಣ್ಣು ಮತ್ತು ಶುದ್ಧ ಗಾಳಿ ಸಿಗುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಪರಿಸರ ರಕ್ಷಣೆಯ ಸಂದೇಶ ಸಾರುವ ರಾಯಭಾರಿಯಾಗಬೇಕು ಎಂದರು. ಪ್ರಾಚಾರ್ಯ ಪ್ರೊಫೆಸರ್ ಟಿ ಅವಿನಾಶ್, ಡಾಕ್ಟರ್ ಸಿರಾಜ್ ಅಹಮದ್, ಅಧಿಕಾರಿ ಕೆಎನ್ ಮಂಜುನಾಥ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಹೆಣ್ಣು ಮಕ್ಕಳು ಸಮಾಜದಲ್ಲಿ ಎದುರಿಸುತ್ತಿರುವ ಸಾಮಾಜಿಕ ಹಾಗೂ ಮಾನಸಿಕ ಸವಾಲುಗಳನ್ನು ಅರ್ಥ ಮಾಡಿಕೊಂಡು ಅಗತ್ಯ ಬೆಂಬಲ ಮತ್ತು ನ್ಯಾಯಯುತ ಸ್ಪಂದನೆ ನೀಡಿದಾಗ ನಿಜವಾದ ಸ್ತ್ರೀ ಸಂವೇದನೆ ಸಾಧ್ಯ ಎಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಕಾರ್ಯದರ್ಶಿ SN ನಾಗರಾಜ್ ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಕಸ್ತೂರಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸಮಾಜಕ್ಕೆ ಉಪಯುಕ್ತವಾಗುವ ಕಾರ್ಯಕ್ರಮ ರೂಪಿಸುವಲ್ಲಿ ದತ್ತಿ ನಿಧಿ ಕಾರ್ಯಕ್ರಮ ಪೂರಕವಾಗಿದೆ ಎಂದು ತಿಳಿಸಿದರು. ಸಾಹಿತಿ ಡಾಕ್ಟರ್ ಸವಿತಾ ಬನ್ನಾಡಿ ಮಾತನಾಡಿ, ವಚನ ಚಳವಳಿಯವರೆಗೆ ಸಾಹಿತ್ಯದಲ್ಲಿ ಸ್ತ್ರೀ ಬದುಕು ಮತ್ತು ಅನುಭವಗಳಿಗೆ ಸಮರ್ಪಕ ಸಂವೇದನೆ ಕಾಣಿಸಿರಲಿಲ್ಲ. ಇಂದಿನ ಸಂದರ್ಭದಲ್ಲಿ ದಲಿತ, ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗದ ಮಹಿಳೆಯರ ಬದುಕಿನ ಅನುಭವಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸಿ ಚರ್ಚಿಸುವ ಅಗತ್ಯವಿದೆ ಎಂದರು. ಲೈಂಗಿಕ ಕಿರುಕುಳ ಮಹಿಳೆಯರಿಗೆ ಮಾತ್ರವಲ್ಲ, ಪುರುಷರಿಗೂ ಎದುರಾಗಬಹುದು. ಇಂತಹ ಕೃತ್ಯಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಸಹೋದರ ಸಹೋದರಿ ಭಾವನೆಯೊಂದಿಗೆ ಒಬ್ಬರನ್ನೊಬ್ಬರು ಗೌರವಿಸಿ ಸಮಸ್ಯೆಗಳನ್ನು ಮುಕ್ತವಾಗಿ ಹಂಚಿಕೊಂಡು ಸೂಕ್ತ ಪರಿಹಾರ ಕಂಡುಕೊಳ್ಳುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವುದು ಅತ್ಯಂತ ಅವಶ್ಯಕ ಎಂದು ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷ ಕೆಎಸ್ ಗುರುಮೂರ್ತಿ ಹೇಳಿದರು. ಶಿಕಾರಿಪುರದ ಮೈ ಸೇವಾ ಟ್ರಸ್ಟ್ನಿಂದ ಪಟ್ಟಣ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 8, 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಕಲಿಕಾ ಸಾಮಗ್ರಿ ವಿತರಿಸಿ ಮಾತನಾಡಿ, ಶಾಲಾ ಹಂತದಲ್ಲೇ ಸರಿಯಾದ ಮಾರ್ಗದರ್ಶನ ಮತ್ತು ಅಭ್ಯಾಸ ಸಾಮಗ್ರಿ ದೊರೆತರೆ ಮಕ್ಕಳು ಉತ್ತಮ ಅಂಕಗಳಿಸಿ ಸಾಧನೆ ಮಾಡುತ್ತಾರೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳ ಪ್ರತಿಭೆಗೆ ಆರ್ಥಿಕ ಸಂಕಷ್ಟ ತೊಡಗಬಾರದು ಎಂಬ ಉದ್ದೇಶದಿಂದ ಪುಸ್ತಕ ವಿತರಣಾ ಅಭಿಯಾನ ನಡೆಸಲಾಗಿದೆ. ಶಿಕಾರಿಪುರದ ಪ್ರತಿ ವಿದ್ಯಾರ್ಥಿಯೂ ಉತ್ತಮ ಶಿಕ್ಷಣ ಪಡೆದು ಸನ್ಮಾರ್ಗದಲ್ಲಿ ಸಾಗಬೇಕು. ಪ್ರೌಢಶಾಲಾ ಶಿಕ್ಷಣ ಜೀವನದ ಅತ್ಯಂತ ಪ್ರಮುಖ ಘಟಕವಾಗಿದ್ದು ಭವಿಷ್ಯಕ್ಕೆ ಬುನಾದಿಯಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಸಮಯ ವ್ಯರ್ಥ ಮಾಡದೆ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಮುಂದಿನ ವಿವರ. ರವೀಂದ್ರನಗರದ ಪ್ರಸನ್ನ ಗಣಪತಿ ದೇವಸ್ಥಾನದ ಆವರಣದಲ್ಲಿ ನಾಳೆ ಬೆಳಗ್ಗೆ 10:30 ಅನ್ನಪೂರ್ಣೇಶ್ವರಿ ಮುಷ್ಟಿ ಅಕ್ಕಿ ಯೋಜನೆ ಹಾಗೂ ವನವಾಸಿ ಕಲ್ಯಾಣ ಕರ್ನಾಟಕ ಆಶ್ರಯದಲ್ಲಿ ಸ್ನೇಹ ಮಿಲನ 17ನೇ ವಾರ್ಷಿಕೋತ್ಸವ ಏರ್ಪಡಿಸಲಾಗಿದೆ. ಅನ್ನಪೂರ್ಣೇಶ್ವರಿ ಮುಷ್ಟಿ ಅಕ್ಕಿ ಯೋಜನೆ ಅಧ್ಯಕ್ಷತೆ ಸುಮಾಮೂರ್ತಿ ಅಧ್ಯಕ್ಷತೆ ವಹಿಸುವರು. ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ, ವನವಾಸಿ ಕಲ್ಯಾಣದ ಕ್ಷತ್ರಿಯ ನಗರೀಯ ಕಾರ್ಯ ಪ್ರಮುಖ ಗೋಪಾಲ್ ಕೇಸರಿ, ನಗರೀಯ ಪ್ರಮುಖ ಬಗನಿ ವೇದಾವತಿ, ಶಾಸಕ ಎಸ್ಎನ್ ಚನ್ನಬಸಪ್ಪ ಪಾಲ್ಗೊಳ್ಳಲಿದ್ದಾರೆ. ಮುಂದಿನ ವಿವರ. ಸಾಗರದ ಲಯನ್ಸ್ ಕ್ಲಬ್ ಸಾಗರ ಶ್ರೀಗಂಧ ಸಂಸ್ಥೆಯಿಂದ ಸೇವಾ ಸಾಗರ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಆರ್ಥಿಕವಾಗಿ ಹಿಂದುಳಿದ ಇಬ್ಬರು ವಿದ್ಯಾರ್ಥಿಗಳಿಗೆ ಶಾಲಾ ವಾರ್ಷಿಕ ಶುಲ್ಕ ಮತ್ತು ಇತರ ಖರ್ಚಿಗಾಗಿ ನೆರವು ನೀಡಲಾಯಿತು. ಕ್ಲಬ್ ಅಧ್ಯಕ್ಷತೆ ಸರಸ್ವತಿ, ಕಾರ್ಯದರ್ಶಿ ಸವಿತಾ, ಸಹನಾ, ಮೇಜರ್ ನಾಗರಾಜ್, ಎಸ್ಆರ್ ಮಿಲನ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಹಿಳೆಯರು ದಿನನಿತ್ಯದ ಕೆಲಸ ಒತ್ತಡದ ನಡುವೆ ಆರೋಗ್ಯದ ಕಡೆಗೂ ಗಮನ ಹರಿಸಬೇಕು ಎಂದು ಪ್ರಸೂತಿ ತಜ್ಞೆ ಡಾಕ್ಟರ್ ವೀಣಾ ಭಟ್ ಹೇಳಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದಿಂದ ಏರ್ಪಡಿಸಿದ್ದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿಯಲ್ಲಿ ಮಾತನಾಡಿ, ಮಹಿಳೆಯರಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಹಾಗೂ ಸ್ತನ ಕ್ಯಾನ್ಸರ್ ಸಾಮಾನ್ಯ ಆಗುತ್ತಿರುವುದು ಆತಂಕದ ಬೆಳವಣಿಗೆ ಎಂದರು. ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿದಲ್ಲಿ ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಹೊಂದಬಹುದು. ಪ್ರಸ್ತುತ ದಿನಗಳಲ್ಲಿ ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ನೀಡಬಹುದು. ಕಾಯಿಲೆಯನ್ನು ಆರಂಭದಲ್ಲೇ ಪತ್ತೆ ಹಚ್ಚಿದರೆ ಶೀಘ್ರ ಗುಣಮುಖರಾಗಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಸುಶೀಲಾ ಬಾಯಿ ಮಾತನಾಡಿ, ಮಹಿಳೆಯರು ಯಾವುದೇ ಕಾಯಿಲೆ ಬಂದರೂ ಹೆದರುವ ಅಗತ್ಯವಿಲ್ಲ. ಎಲ್ಲ ಕಾಯಿಲೆಗಳಿಗೂ ಸೂಕ್ತ ಚಿಕಿತ್ಸೆ ಸಿಗಲಿದೆ. ಕಾಯಿಲೆಗಳ ಗುಣಲಕ್ಷಣಗಳು ಕಂಡುಬಂದಲ್ಲಿ ವೈದ್ಯರನ್ನು ಸಂಪರ್ಕಿಸಿ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಮುಂದಿನ ವಿವರ. ಹಿಂದೂಸ್ತಾನಿ ಕರ್ನಾಟಕ ಜುಗಲ್ಬಂದಿ ಸಂಗೀತ ಕಾರ್ಯಕ್ರಮ ಶಿವಮೊಗ್ಗ ಕರ್ನಾಟಕ ಸಂಘ ಹಾಗೂ ನಾದ ನದಿ ಹೊನ್ನಳ್ಳಿ ಇವರ ಸಹಯೋಗದಲ್ಲಿ ಹಿಂದೂಸ್ತಾನಿ ಕರ್ನಾಟಕ ಜುಗಲ್ಬಂದಿ ಸಂಗೀತ ಕಾರ್ಯಕ್ರಮ ಹಾಗೂ ದಾರಿಣಿ ಸಂಗೀತ ಪುರಸ್ಕಾರ ಪ್ರದಾನ ಸಮಾರಂಭ ನಾಳೆ ಸಂಜೆ 5 ಗಂಟೆಗೆ ಹಸುಡಿ ವೆಂಕಟಶಾಸ್ತ್ರಿ ಸಾಹಿತ್ಯ ಭವನದಲ್ಲಿ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಖ್ಯಾತ ಸಂಗೀತ ದಂಪತಿಗಳಾದ ಶ್ರೀಮತಿ ರಾಜೇಶ್ವರಿ ಸಾದರ ಮತ್ತು ಶ್ರೀ ರಾಜೀವ ಕೆಆರ್ ಅವರಿಗೆ ದಾರಿಣಿ ಸಂಗೀತ ಪುರಸ್ಕಾರ ಪ್ರದಾನ ಮಾಡಲಾಗುವುದು. ಸಂಗೀತ ಕಾರ್ಯಕ್ರಮದಲ್ಲಿ ತಬಲಾದಲ್ಲಿ ದೀಪಕ್ ದೇಸಾಯಿ, ಹಾರ್ಮೋನಿಯಂನಲ್ಲಿ ಭರತ್, ಮೃದಂಗದಲ್ಲಿ ರಾಜೀವ್ ಹಾಗೂ ವಯೋಲಿನ್ನಲ್ಲಿ ರಾಘವ್ ಸಾತ್ ನೀಡಲಿದ್ದಾರೆ. ಕಾರ್ಯಕ್ರಮವನ್ನು ಶ್ರೀಮತಿ ಕಾವ್ಯ ಗುರುರಾಜ್ ನಿರೂಪಿಸಲಿದ್ದು, ಸಂಗೀತಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸಂಘದ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ನೀಡಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
8: ಕೇಳು ಕೇಳು ಕೇಳು ಜಾಣ ಜಾಣ ಸುದ್ದಿಯ

0: ಇವತ್ತಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ವಿಕಾಸವಾದದ ಅರಿವು ಬೇಕೇ? ಪ್ರೊಫೆಸರ್ ವಿದ್ಯಾನಂದ ನಂಜುಂಡಯ್ಯನವರ ಜೊತೆಗೆ ಒಂದು ಮಾತುಕತೆ. ಪ್ಲಾಸ್ಟಿಕ್ ಪುರಾಣ 10, ಬೆರಕೆಯ ಲಾಭ, ಅಡಕಗಳು ಅಥವಾ ಅಡಿಟಿವ್ಸ್, ಬೀಗಲ್ ಸಾಹಸಯಾನ ಹಾಗೂ ವಾರದ ವಿಜ್ಞಾನಿ ರೊನಾಲ್ಡ್ ರಾಸ್.
1: ನಮಸ್ಕಾರ ಜಾಣಸುದ್ದಿ ಕೇಳುವರಿಗೆ. ಇವತ್ತು ನಾವು ಪ್ರೊಫೆಸರ್ ವಿದ್ಯಾನಂದ ನಂಜುಂಡಯ್ಯ, ಹಿಂದೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ನಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಹಾಗೂ ಈಗ ಸೆಂಟರ್ ಫಾರ್ ಹ್ಯೂಮನ್ ಜೆನೆಟಿಕ್ಸ್ ಬೆಂಗಳೂರು, ಇಲ್ಲಿ ವಿಜ್ಞಾನಿಯಾಗಿ ಅದರಲ್ಲೂ ವಿಶೇಷವಾಗಿ ವಿಕಾಸವಾದದ ಬಗ್ಗೆ ಬಹಳಷ್ಟು ಆಸಕ್ತಿ ಮತ್ತು ಪ್ರಯೋಗಗಳನ್ನು ನಡೆಸಿರುವಂತಹ ಪ್ರೊಫೆಸರ್ ವಿದ್ಯಾನಂದ ನಂಜುಂಡಯ್ಯ ಅವರ ಜೊತೆಗೆ ಮಾತಾಡ್ತಾ ಇದ್ದೀವಿ. ಇತ್ತೀಚೆಗೆ ವಿಕಾಸವಾದ ಅನ್ನೋದರ ಬಗ್ಗೆ ಹಾಗೂ ಚಾರ್ಲ್ಸ್ ಡಾರ್ವಿನ್ನ ಉಲ್ಲೇಖಗಳನ್ನ NCERT ಪಠ್ಯಪುಸ್ತಕದಿಂದ ತೆಗೆದುಹಾಕಿದ್ದು ಕೇಳಿದ್ದೀವಿ. ಈ ಸಂದರ್ಭದಲ್ಲಿ ವಿಕಾಸವಾದ ಅಂದ್ರೆ ಏನು, ಅದು ಆಗ್ತಾ ಇದೆಯಾ, ಅದರ ಬಗ್ಗೆ ನಾವು ತಿಳಿದುಕೊಳ್ಳೋದು ಹೇಗೆ, ಈ ವಿಷಯವಾಗಿ ಒಂದು ಎರಡು ಮೂರು ಮಾತುಗಳನ್ನ ನಾವು ಅವರನ್ನ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರೊಫೆಸರ್ ಅವರೇ.
2: ನಮಸ್ಕಾರ ಶರ್ಮಾ ಅವರೇ.
1: ಮೊದಲನೇದಾಗಿ ಈ ವಿಕಾಸವಾದ ಅಂತನ್ನೋದು ಪಠ್ಯಪುಸ್ತಕದಿಂದ ತೆಗೆದುಹಾಕಿದ್ರೆ ನಮಗೆ ಯಾವ ರೀತಿಯಲ್ಲಿ ನಷ್ಟ, ಇದು ಜನಸಾಮಾನ್ಯರಿಗೆ ಬೇಕಾ ಅದು ಬೇಡ ಅಲ್ವಾ ಅಂತನೋ ಮಾತಿದೆ, ನಿಮ್ಮ ಅಭಿಪ್ರಾಯ ಏನು?
2: ವಿಕಾಸವಾದ ಅನ್ನೋ ಸಬ್ಜೆಕ್ಟ್ ಇದರಿಂದ NCERT ಅವರು ಪುಸ್ತಕ ತೆಗೆದಿದ್ದು ಜನಸಾಮಾನ್ಯರಿಗೆ ಅದರಿಂದ ಅವರು ಮಾಡೋ ಕೆಲಸ ಆಗ್ಲಿ, ಪ್ರತಿದಿನದ್ದು ಸಂಪಾದನೆ ಮಾಡೋ ರೀತಿಯಾಗ್ಲಿ ಅಥವಾ ಇನ್ನೇನಾರು ಕಾರ್ಯ ಆಗ್ಲಿ ಅದಕ್ಕೇನಾರು ಹಾನಿ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ನಮ್ಮಲ್ಲಿ ಯಾನ ತರಹದ್ದು ಕಲ್ಚರಲ್ ಇನ್ಫ್ಲೂಯೆನ್ಸಸ್ ಅಂತಿರುತ್ತೋ, ಭಾಷೆ ಆಗ್ಲಿ, ಸಂಗೀತ ಆಗ್ಲಿ, ಪೋಯೆಟ್ರಿ ಆಗ್ಲಿ, ವಿಜ್ಞಾನ ಆಗ್ಲಿ, ಅದ್ ಕಲಿದೇ ಇದ್ರೆ ಈ ಮನುಷ್ಯರದು ಒಂಥರ ಅಡ್ವಾನ್ಸ್ಮೆಂಟೇ ಸ್ವಲ್ಪ ಕಮ್ಮಿ ಆಗತ್ತೆ ಅಂತ ಅನ್ಸಬಹುದು. ವಿಕಾಸದ ಬಗ್ಗೆ ಏನು ಕಲಿದೇ ಇದ್ರೆ, ಸೈನ್ಸ್ ಬಗ್ಗೆ, ವಿಜ್ಞಾನದ ಬಗ್ಗೆ ಏನು ಕಲಿದೇ ಇದ್ರೆ ಹೇಗಿರುತ್ತೋ, ಭೂಶಾಸ್ತ್ರ ಬಗ್ಗೆ ಕಲಿದೇ ಇದ್ರೆ ಏನ್ ಹೇಗಿರುತ್ತೋ, ಅದೇ ತರ ಪರಿಣಾಮ ಅಂತ ಅನ್ಸುತ್ತೆ.
1: ವಿಕಾಸವಾದದ ಬಗ್ಗೆ ಮಾತಾಡುವಾಗ ಯಾವಾಗ್ಲೂ ಹೇಳ್ತಾರೆ ಮಂಗನಿಂದ ಮಾನವ ಆದ ಅಂತನ್ಬಿಟ್ಟು ಅಂತ ಹೇಳ್ತಾರೆ. ಆದ್ರೆ ಅದನ್ನ ನಾವು ಕಾಣೋದಿಕ್ಕಾಗೋದಿಲ್ಲ, ಯಾಕಂದ್ರೆ ಸಾವಿರಾರು ವರ್ಷಗಳ ಕಾಲ ಅದು ಜರುಗ್ತಾ ಇರತ್ತೆ. ಹಾಗಾಗಿ ಅದರ ಬಗ್ಗೆ ನಮಗೆ ವಿಶ್ವಾಸನೂ ಕೂಡ ಇರೋದಿಲ್ಲ. ಆದ್ರೆ ನಿಮ್ಮ ಪ್ರಯೋಗಗಳಲ್ಲಿ, ನಿಮ್ಮ ಅಧ್ಯಯನದ ಸಮಯದಲ್ಲಿ ಈ ವಿಕಾಸವನ್ನ ನಾವು ಕಾಣುವಂತ ಉದಾಹರಣೆಗಳಿವೆಯಾ, ಅದು ಆಗಿರೋದಕ್ಕೆ ಗೊತ್ತಾಗಿರುವಂತ ಉದಾಹರಣೆಗಳು ಇವೆಯಾ?
2: ಖಂಡಿತ ಇದೆ. ಆದ್ರೆ ಅದ್ರ ಮುಂಚೆ ನಾನು ಇನ್ನೊಂದ್ ಮಾತು ಹೇಳ್ಬೇಕಾಗಿ ಅವಶ್ಯಕ ಏನು ಅಂದ್ರೆ, ಮಂಗನಿಂದ ಮಾನವ ಆದ ಅಂತ ಹೇಳದೆ ತಪ್ಪು. ಯಾಕಂದ್ರೆ ಆತರ ಯೋಚನೆ ಇರೋರ್ಗೆ ಮನಸ್ಸಲ್ಲಿ ಈಗ ನಮ್ಮ ಮುಂದೆ ಕಾಣೋ ತರ ಕೋತಿಗಳು, ಆಮೇಲೆ ಈಗ ನಮ್ಗೆ ಕಾಣೋ ತರ ಮನುಷ್ಯರುಗಳು ಅಂತ ಅನ್ಸುತ್ತೆ. ಆತರ ಮಂಗನಿಂದ ಮಾನವ ಅನ್ನೋ ಟ್ರಾನ್ಸ್ಫಾರ್ಮೇಶನ್ ಆಗೇ ಇಲ್ಲ. ಆದ್ರೆ ನಾವು ಮಾನವ ಜಾತಿಗಳು, ಮಂಗರು ಅಂದ್ರೆ ಈಗಿರೋ ಕೋತಿಗಳು, ಗೋರಿಲ್ಲಾಸು, ಚಿಂಪಾಂಜಿಸ್ ಅವರೆಲ್ಲ ಇಬ್ರಿಗೂ ಶುರುಲಿ ಒಂದ್ ಕಾಮನ್ ಆನ್ಸೆಸ್ಟರ್ ಇದ್ದಿದ್ದು ಗೊತ್ತು, ಸಿದ್ಧಪಡಿಸ್ಬೋದು ನಾವೀಗ. ಸೊ ಅದರಿಂದ ಆ ಕಾಮನ್ ಆನ್ಸೆಸ್ಟರ್ ಇಂದ ನಾವಿಬ್ರೂ ಬಂದಿದ್ದೀವಿ ಅಂತ ಹೇಳ್ಬೋದು. ಸೊ ಮಂಗನಿಂದ ಮಾನವ ಬಂದಿಲ್ಲ, ಯಾವುದೋ ಒಂದ್ ಇದರಿಂದ ಕಾಮನ್ ರೂಟ್ ಇಂದ ನಾವು ಬಂದಿದ್ದೀವಿ, ಈಗಿರೋ ಕೋತಿಗಳು ಬಂದಿವೆ. ಅದ್ ಒಂದ್ ವಿಷಯ. ಎರಡನೇದು, ನೀವ್ ಹೇಳೋದ್ ನಿಜ, ವಿಕಾಸ ಆಗೋದು ಈ ತರ ವಿಕಾಸ ಆಗೋದಂತೂ ತುಂಬಾನೇ ನಿಧಾನದ ವಿಷಯ. ಗತಿ ಎಷ್ಟು ಸಣ್ಣದು ಅಂದ್ರೆ ಕಣ್ಮುಂದೆ ಅಂತೂ ಕಾಣಕ್ಕಾಗಲ್ಲ, ನಮ್ದು ಒಂದು ಜೀವನದಲ್ಲೂ ನೋಡಕ್ಕಾಗಲ್ಲ. ಅದಕ್ಕೆ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಈಗ ಹಿಮಾಲಯ ಪರ್ವತ ನೋಡಿ, ಅದು ಒಂದ್ ಕಾಲದಲ್ಲಿ ಸಮುದ್ರ ಇತ್ತು. ಆ ಸಮುದ್ರ ಇದ್ದಿದ್ದು ಈ ಭಾರತ ದ್ವೀಪ ಮುಂದೆ ತೇಲ್ಕೊಂಡು ಹೋಗ್ತಾ ಏಷ್ಯಾ ಹೊಡೆದ ಮೇಲೆ ಮೇಲ್ ಬಂದಿದ್ದು ನೆಲ ಈಗ ಪರ್ವತ ಅಂತ ಕರಿತೀವಿ. ಆದ್ರೆ ಅದೆಲ್ಲ ಆಗಕ್ಕೆ ಕೋಟ್ಯಾಂತರ ವರ್ಷಗಳು ನಡೀತು, ಯಾರು ಅದನ್ನ ಕಣ್ಣಲ್ಲಿ ನೋಡಕ್ಕಾಗ್ಲಿಲ್ಲ. ಆದ್ರೆ ಒಂದ್ ಕಾಲದಲ್ಲಿ ಆ ತರ ಸಮುದ್ರ ಇತ್ತು, ಈಗ ಅಲ್ಲಿ ಪರ್ವತ ಇದೆ ಅಂತ ಸಿದ್ಧಪಡಿಸಬಹುದು ನಾವು. ಅದೇ ತರ ಈ ತರ ವಿಕಾಸ ಮುಂಚೆ ನಾವು ಹೇಳಿದ್ದು ಕಣ್ಣು ಮುಂದೆ ನೋಡಕ್ಕಾಗಲ್ಲ. ಆದ್ರೆ ಈಗಿನ ಕಾಲ ನಮ್ಮ ಲ್ಯಾಬೋರೇಟರಿಯಲ್ಲಿ ಈ ವಿಕಾಸದ ಬಗ್ಗೆ ನಾವು ಶೋಧನೆ ಮಾಡಬಹುದು, ಎಕ್ಸ್ಪೆರಿಮೆಂಟ್ಸ್ ಮಾಡಬಹುದು. ಎಕ್ಸ್ಪೆರಿಮೆಂಟ್ಸ್ ಮಾಡೋದು ನಾವು ಈ ಮೈಕ್ರೋಬ್ಸ್ ಮೇಲೆ, ಅಂದ್ರೆ ಬ್ಯಾಕ್ಟೀರಿಯಾಗಳು, ಅಮೀಬಾಗಳು ಅಂತ ಸಣ್ಣ ಕ್ರಿಮಿಗಳ ಮೇಲೆ, ಮೈಕ್ರೋಬ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ನಮ್ಮ ಕಣ್ಣು ಮುಂದೆನೆ ನಾವು ನೋಡಬಹುದು ವಿಕಾಸ ಆಗ್ತಿರೋದು. ಇನ್ನೊಂದೇನಪ್ಪ ಅಂದ್ರೆ ಈ ಆಂಟಿಬಯೋಟಿಕ್ಸ್ ಇವೆಲ್ಲ, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅನ್ನೋದೊಂದು,
1: ಅಂದ್ರೆ ರೋಗಾಣುಗಳು ಆಂಟಿಬಯೋಟಿಕ್ ಅನ್ನ ಕೊಟ್ಟರೂ ಕೂಡ ಅವು ಅಷ್ಟು ಬೇಗ ಸಾಯೋದಿಲ್ಲ, ಅದನ್ನ ತಾಳ್ಕೊಳ್ತವೆ.
2: ಹೌದು ಹೌದು ಹೌದು, ಆ ತಾಳ್ಕೊಡೋ ಕಾರಣ ರೋಗಾಣುಗಳು ಇವಾಲ್ವ್ ಆಗ್ತಿವೆ, ವಿಕಾಸ ಆಗ್ತಿವೆ. ಅದಕ್ಕೆ ಆ ವಿಕಾಸ ಆಗೋದಿಂದಾನೇ ಅವಕ್ಕೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬರ್ತಿದೆ. ಅದ್ ನಮ್ ಕಣ್ ಮುಂದೆ ಹೆಚ್ಚು ಕಡಿಮೆ ನೋಡ್ಬೋದು, ನಾವು ಲೆಬಾರೇಟರಿಲಿ ಮಾಡ್ಬಿಟ್ಟು ಅದನ್ನ ತೋರಿಸಬಹುದು ನಾವು ಹೇಗಾಗತ್ತೆ ಅಂತ.
1: ಮೂರನೇದಾಗಿ ವಿಕಾಸವಾದದ ಬಗ್ಗೆ ಡಾರ್ವಿನ್ ಹೇಳಿದ ಮೇಲೆ ನಮ್ಮ ಚಿಂತನೆಯಲ್ಲಿ ಬೇಕಾದಷ್ಟು ಬದಲಾವಣೆಗಳಾದವು. ನಾವು ಧರ್ಮದ ಬಗ್ಗೆ ಯೋಚನೆ ಮಾಡೋದಾಗ್ಲಿ, ಸಮಾಜದ ಬಗ್ಗೆ ಯೋಚನೆ ಮಾಡೋದಾಗ್ಲಿ, ಪ್ರಾಣಿಗಳ ಬಗ್ಗೆ ಯೋಚನೆ ಮಾಡೋದ್ರಲ್ಲಾಗ್ಲಿ ಬಹಳಷ್ಟು ಬದಲಾವಣೆಗಳು ಬಂದವು. ಆ ಕೆಲವು ಬದಲಾವಣೆಗಳು ಜನಗಳಿಗೆ ಇಷ್ಟ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಡಾರ್ವಿನ್ನ ವಾದವನ್ನ ತಿರಸ್ಕರಿಸ್ತಾರೆ. ಆದ್ರೆ ಡಾರ್ವಿನ್ ಅಷ್ಟೇ ಮಾಡಿದ್ದ? ಅವನು ಬರೀ ವಿಕಾಸವಾದ ಅಷ್ಟೇ ಹೇಳಿದ್ದ ಅಂತನೋ ಒಂದು ಪ್ರಶ್ನೆ ಇರುತ್ತೆ. ಡಾರ್ವಿನ್ನ ಬೇರೆ ಕೊಡುಗೆಗಳು ಇವೆಯಾ?
2: ಬೇಕಾದಷ್ಟು ಇವೆ, ಹಲವಾರು ಕೊಡುಗೆಗಳಿವೆ. ಡಾರ್ವಿನ್ ಈ ವಿಕಾಸವಾದದ ಬಗ್ಗೆ ಬರೆದಿದ್ದಂತೂ ಒಂಥರ ಹೇಳ್ಬೋದು ಆತನ ಮೂಲ ಕೃತಿ ಅದೇ ಅಂತ. ಆದ್ರೆ ಡಾರ್ವಿನ್ ಮಾಡಿದ್ದು ಶೋಧನೆಗಳು ಬಯಾಲಜಿ ಸಬ್ಜೆಕ್ಟ್ ಅಲ್ಲಿ ಯಾವ ಭಾಗನೂ ಬಿಟ್ಟಿಲ್ಲ. ಸಸ್ಯಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಮನುಷ್ಯರದು ಸೈಕಾಲಜಿ ಬಗ್ಗೆ, ಥರ್ಥರಾವರಿ ಸಬ್ಜೆಕ್ಟ್ಸ್ ಮೇಲೆ ಡಾರ್ವಿನ್ ಶೋಧನೆ ಮಾಡಿದ. ಶೋಧನೆ ಮಾಡಿಬಿಟ್ಟು ಅದ್ರ ಮೇಲೆ ಒಂಥರ ಕ್ಲಿಯರ್ ಆಗಿ ಸ್ಪಷ್ಟೀಕರಣ ಮಾಡಿದ. ಸೊ ಡಾರ್ವಿನ್ ಕೃತಿಗಳು ನೋಡಿದ್ರೆ ಅದರಲ್ಲೂ ಇದು ಆರಿಜಿನ್ ಆಫ್ ಸ್ಪೀಸೀಸ್ ಅಂತ ಹೆಸರಿದ್ದು ಬರ್ತಿದ್ದ ಪುಸ್ತಕ ಒಂದು ಸಣ್ಣ ಚಿಕ್ಕ ಭಾಗ ಅನ್ಕೋ ನಾವು. ಬಹಳ ಖ್ಯಾತವಾದ ವಿಕಾಸವಾದಿ ಇದ್ರು ಜೆ ಬಿ ಎಸ್ ಹಾಲ್ಡೇನ್ ಅಂತ. ಅವ್ರು ಇಲ್ಲೂ ಇಂಡಿಯಾಗೂ ಬಂದಿದ್ರು, ಇಲ್ಲಿ 7-8 ವರ್ಷ ಇಲ್ಲೇ ಹೇಳ್ಕೊಂಡಿದ್ರು ಒರಿಸ್ಸಾಲಿ.
1: ಅವರು ಭಾರತೀಯರಾಗಿದ್ರು,
2: ಭಾರತೀಯೂ ಆದ್ರು ಅವರು. ಹೌದು, ಬ್ರಿಟಿಷ್ ಅವರು, ಆಮೇಲೆ ಭಾರತೀಯ ನಾಗರಿಕತೆಯನ್ನು ತಗೊಂಡ್ರು. ಅವ್ರು ಒಂದ್ಸತಿ ಹೇಳಿದ್ದಾರೆ, ಬರೆದಿದ್ದಾರೆ, ಮುಂದಿನ ಪೀಳಿಲಿ ಡಾರ್ವಿನ್ ಹೆಸರು ಜ್ಞಾಪಕ ಇದ್ರೆ ಅದ್ರ ಒಂದ್ ಸಣ್ಣ ಕಾರಣ ಮಾತ್ರ ವಿಕಾಸವಾದ ಇರುತ್ತೆ, ಮಿಕ್ಕಿದ್ದೆಲ್ಲ ಡಾರ್ವಿನ್ ಮಾಡಿದ್ದು ಏನೇನೋ ಬೇರೆ ಕೆಲಸಗಳಿಂದ ಆಗುತ್ತೆ ಅಂತ. ಸೊ ಡಾರ್ವಿನ್ ಇರೋದು ವೈಶಿಷ್ಟ್ಯ ಬರೀ ವಿಕಾಸವಾದದಿಂದ ಅಂತ ಹೇಳಕ್ಕಾಗಲ್ಲ.
1: ಈಗ ಈ ಪಠ್ಯ ಪುಸ್ತಕದಿಂದ ಡಾರ್ವಿನ್ ಮತ್ತೆ ವಿಕಾಸವಾದ ಇವೆರಡನ್ನು ತೆಗೆದು ಹಾಕೋದ್ರಿಂದ ನಮಗೆ ಬಹಳ ನಷ್ಟ ಆಗುತ್ತೆ ಅಂತೀರಾ?
2: ತುಂಬಾ ದೊಡ್ಡ ನಷ್ಟ. ಯಾಕಂದ್ರೆ ಒಂಥರ ಆ ವಯಸ್ಸಲ್ಲಿ ಮಕ್ಕಳಿಗೆ ವಿಕಾಸ ಅಂದ್ರೆ ಏನು, ನಾವಿರೋ ಈಗ ಸದ್ಯಕ್ಕೆ ಪ್ರಪಂಚದಲ್ಲಿರೋ ಪ್ರತಿಯೊಂದು ಸಸ್ಯ, ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಕ್ರಿಮಿ, ಅಮೀಬಾ, ಮೈಕ್ರೋಬ್ ಎಲ್ಲ ವಿಕಾಸದಿಂದ ಹೀಗಾಗಿದೆ, ಸೃಷ್ಟಿ ಯಾರು ಮಾಡಿಲ್ಲ, ಅದ್ರ ಬಗ್ಗೆ ಕಲಿದೆ ಇದ್ರೆ ಅವ್ರ ಮನಸ್ಸಲ್ಲಿ ಏನು, ನಾವು ಎಲ್ಲಿಂದ ಬಂದ್ವಿ ಹೇಗೆ ಅಂತ ಗೊತ್ತಾಗಲ್ಲ, ಮೂಢನಂಬಿಕೆ ಜಾಸ್ತಿ ಆಗತ್ತೆ, ಎಲ್ಲ ಯಾವುದು ದೇವ್ರು ಮಾಡಿರಬಹುದು ಅಂತ ಅನ್ಸುತ್ತೆ. ಸೊ ನಂಗನ್ಸತ್ತೆ ಇದ್ರ ಆಗೋ ಪರಿಣಾಮ ಅದೇ ತರ ಸೂರ್ಯ, ಚಂದ್ರ, ಗ್ರಹಗಳು, ನಕ್ಷತ್ರಗಳು, ಗ್ಯಾಲಕ್ಸೀಸು ಇವೆಲ್ಲ ಎಲ್ಲಿಂದ ಬಂತು ಅಂತ ಕಲಿದ್ರೆ ಹೇಗಿರುತ್ತೋ ಹಾಗೆ. ಸೊ ಒಂಥರ ಪೆದ್ರಾಗಿರ್ತೀವಿ ನಾವು.
1: ವಿಕಾಸವಾದ ಹಾಗೂ ಡಾರ್ವಿನ್ ನ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಬಹುಶಃ ಈ ಪಠ್ಯ ಪುಸ್ತಕದಲ್ಲಿ ಇರುವಂತಹ ವಿಷಯಗಳನ್ನ ನಾವು ನಮ್ಮ ಮಕ್ಕಳಿಗೂ ಮುಂದೇನು ಕೂಡ ಕಲಿಸ್ಕೊಡೋ ಹಂಗೆ ಉಳಿದ್ಕೊಳ್ಳುತ್ತೆ ಅನ್ನೋ ಆಶಯ ಇಟ್ಕೊಂಡು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.
2: ಧನ್ಯವಾದ, ನಮಸ್ಕಾರ.
3: ಪ್ಲಾಸ್ಟಿಕ್ ಪುರಾಣ 10, ಬೆರಕೆಯ ಲಾಭ ಅಡಕ ವಸ್ತು ಅಥವಾ ಆಡಿಟಿವ್ಗಳು. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಎನ್ನುವ ಮಾತಿದೆ. ಹಾಗೆ ಇಂಗ್ಲಿಷ್ನಲ್ಲಿ ಯು ಆರ್ ಜಡ್ಜ್ಡ್ ಬೈ ದ ಕಂಪನಿ ಯು ಕೀಪ್ ಎನ್ನುವ ಮಾತು ಇದೆ. ಇನ್ನೊಬ್ಬರ ಸಂಘದಿಂದ ಲಾಭ ದೊರೆಯುತ್ತದೆ ಎನ್ನುವುದು ಮೊದಲ ಗಾದೆಯ ನುಡಿಯಾದ್ರೆ ಎರಡನೆಯದು ಆ ಸಂಘ ಸರಿ ಇಲ್ಲದಿದ್ರೆ ಮನ್ನಣೆ ದೊರಕುವುದು ಕಷ್ಟ ಎಂತದೆ. ಸಂಘವನರಿತು ಬಾಳು ಎನ್ನುವ ಮಾತೂ ಇದೆ, ಆದರೆ ನೆರೆಹೊರೆಯವರಿಗೆ ಹೊಂದಿಕೊಂಡು ಬಾಳು ಎನ್ನುವುದು ಇದರ ಅರ್ಥ. ಇವೆಲ್ಲವೂ ಮನುಷ್ಯರ ಮಟ್ಟಿಗಿನ ಮಾತುಗಳು ಎನ್ನಿ, ಆದರೆ ಪ್ಲಾಸ್ಟಿಕ್ನ ವಿಷಯವೇ ಬೇರೆ. ಅದಕ್ಕೆ ಬೇರೆಯವರ ಸಂಘ ದೊರೆತರೆ ಸದಾ ಲಾಭವೇ. ಏಕೆಂದ್ರೆ ಒಂದು ವಸ್ತು ಹಲವು ಬಗೆಯ ಪಾಲಿಮರ್ ಆಗಬಹುದಾದ್ರೂ ಇನ್ನೊಂದು ವಸ್ತುವಿನ ಜೊತೆಗೆ ಬೆರೆತಾಗ ಆಗುವ ಪರಿಣಾಮವೇ ಬೇರೆ. ಆಗ ಅದಕ್ಕೆ ಸಹಜವಾಗಿ ಇಲ್ಲದ ಹೊಳಪಿನ ಬಣ್ಣ, ದೀರ್ಘ ಬಾಳಿಕೆ, ಗಟ್ಟಿತನ, ಪಾರದರ್ಶಕತೆ ಇವೆಲ್ಲವೂ ಕೂಡ ದೊರೆತದೆ. ಆ ಪಾಲಿಮರ್ ದಶಾವತಾರಿ ಆಗ್ತದೆ. ಪಿಇಟಿಯ ಬಾಟಲಿ ಇರಬಹುದು, ಪಿವಿಸಿಯ ಚಾಪೆಯೇ ಇರಬಹುದು, ಒಂದಿಲ್ಲೊಂದು ಬೇರೆ ವಸ್ತು ಅದರೊಟ್ಟಿಗೆ ಬೆರಕೆ ಆಗಿಯೇ ಇರ್ತದೆ. ಹೀಗೆ ಪ್ಲಾಸ್ಟಿಕ್ನ ಜೊತೆಗೆ ಬೆರಕೆ ಆಗುವ ವಸ್ತುಗಳನ್ನ ಆಡಿಟಿವ್ಗಳು ಎಂದು ವಿಜ್ಞಾನಿಗಳು ಹೆಸರಿಸಿದ್ದಾರೆ. ಮೂಲ ಪಾಲಿಮಾರ್ನ ಜೊತೆಗೆ ಅತ್ಯಲ್ಪ ಪ್ರಮಾಣದಲ್ಲಿ ಇವನ್ನ ಬೆರೆಸಿ ಪ್ಲಾಸ್ಟಿಕ್ಗೆ ಹೊಸ ಗುಣಗಳನ್ನು ನೀಡಬಹುದು. ಪ್ಲಾಸ್ಟಿಕ್ಗಳ ಜನಪ್ರಿಯತೆಗೆ ಕಾರಣ ಒಂದೇ ವಸ್ತುವಿನಿಂದ ಗುಣಗಳು ಸಂಪೂರ್ಣವಾಗಿ ಭಿನ್ನವಾಗಿರುವ ವಸ್ತುಗಳನ್ನ ತಯಾರಿಸಬಹುದು. ಉದಾಹರಣೆಗೆ ಗಾಜು ಪಾರದರ್ಶಕ, ನೀರಿನಂತೆ ನಿಚ್ಚಳ, ಇನ್ನೊಂದೆಡೆ ಇರುವುದನ್ನು ಸ್ಪಷ್ಟವಾಗಿ ತೋರಿಸುವ ವಸ್ತು ಎನ್ನುವ ಕಾರಣಕ್ಕೆ ಅದರ ಬಗ್ಗೆ ನಮಗೆ ವ್ಯಾಮೋಹವಿದೆ. ಈ ಗಾಜಿಗೂ ಒಂದಿಷ್ಟು ಬಣ್ಣ ಅಥವಾ ಲೋಹವನ್ನ ಕೊಟ್ಟು ಬಣ್ಣ ಬಣ್ಣದ ಗಾಜನ್ನಾಗಿ ಮಾಡ್ತೇವೆ. ಬೋರಾನಿನಂತಹ ವಸ್ತುವನ್ನ ಬೆರೆಸಿ ಇನ್ನಷ್ಟು ಗಟ್ಟಿಯಾದ ಗಾಜನ್ನಾಗಿ ಮಾಡ್ತೇವೆ, ಆದ್ರೂ ಅದು ನೋಡಲು ಗಾಜೆ. ಮತ್ತೊಂದು ಜನಪ್ರಿಯ ವಸ್ತುವಾದ ಲೋಹವನ್ನ ಗಮನಿಸಿ. ಕಬ್ಬಿಣದಿಂದ ನೀವು ಯಾವ ಸಾಮಗ್ರಿಯನ್ನು ತಯಾರಿಸಿದ್ರೂ ಕಬ್ಬಿಣದ ಬಣ್ಣ ಬದಲಾಗುವುದಿಲ್ಲ. ಚಿನ್ನವೂ ಅಷ್ಟೇ, ತನ್ನ ಬಣ್ಣ ಬದಲಿಸುವುದಿಲ್ಲ. ಇವುಗಳ ಹೊರಮೈಗೆ ಒಂದಿಷ್ಟು ಪೇಂಟ್ ಹಚ್ಚಿದ್ರೂ ಸಹಜವಾದ ಬಣ್ಣದಲ್ಲಿ ವ್ಯತ್ಯಾಸ ಆಗುವುದಿಲ್ಲ. ಚಿನ್ನವನ್ನ ಎಳೆಗಳನ್ನಾಗಿಯೋ ಹಾಳೆಗಳನ್ನಾಗಿಯೋ ಮಾಡಿ ಆಭರಣ ತಯಾರಿಸ್ತೇವಷ್ಟೇ, ಆದರೆ ಅದನ್ನು ಪಾರದರ್ಶಕವನ್ನಾಗಿಸಲು ಆಗುವುದಿಲ್ಲ. ಆದರೆ ಪಾಲಿಇಥಿಲಿನ್ ಎನ್ನುವ ವಸ್ತು ಮೂಲತಃ ಪಾರದರ್ಶಕವಾಗಿದ್ರೂ ಬಣ್ಣ ಬಣ್ಣದ ವಸ್ತುವನ್ನ ಅದರಿಂದ ಮಾಡ್ತೇವೆ. ಸ್ವಭಾವತಃ ಅದು ಒಂದು ಮೇಣವಾಗಿದ್ರೂ ಗಾಜಿನಂತಹ ಪಾರದರ್ಶಕ ಹಾಳೆ ಸಿದ್ಧ ಮಾಡಬಹುದು. ಇವೆಲ್ಲವೂ ಆಡಿಟಿವ್ಗಳಿಂದ ಸಾಧ್ಯ. ಆಡಿಟಿವ್ ಎನ್ನುವುದು ಒಂದು ವಸ್ತುವಲ್ಲ ಎನ್ನುವುದು ನೆನಪಿರಲಿ. ಉಪಯೋಗಕ್ಕೆ ತಕ್ಕಂತೆ ಹಾಗೂ ಬಳಸುತ್ತಿರುವ ಪಾಲಿಮಾರ್ಗೆ ತಕ್ಕಂತೆ ಆಡಿಟಿವ್ಗಳನ್ನು ಉಪಯೋಗಿಸುತ್ತಾರೆ. ಅತಿ ಸಾಮಾನ್ಯವಾದ ಆಡಿಟಿವ್ ಎಂದರೆ ಟಾಲ್ಕ ಪುಡಿ ಅಥವಾ ಮಣ್ಣಿನ ಪುಡಿ. ಬಹುತೇಕ ಪ್ಲಾಸ್ಟಿಕ್ ಪಾಲಿಮಾರ್ಗಳು ಮೇಣದಂತವು, ಬಿಸಿಯಾಗಿದ್ದಾಗ ಅಂಟುವಂತವು. ಇವನ್ನ ಹಾಳೆಗಳನ್ನಾಗಿ ಮಾಡಿದಾಗ ಒಂದಿನ್ನೊಂದರ ಜೊತೆಗೆ ಅಂಟಿಕೊಂಡು ಬಿಡ್ತವೆ. ಹಾಗಾಗದಿರಲಿ ಎಂದು ಕೆಲವೊಮ್ಮೆ ಹಾಳೆಗಳ ನಡುವೆ ತೆಳುವಾಗಿ ಟಾಲ್ಕ ಪುಡಿಯನ್ನು ಮಣ್ಣಿನ ಪುಡಿಯನ್ನು ಹರಡಿರ್ತಾರೆ. ಮೇಣದ ವಸ್ತು ಹಗುರವಾಗಿದ್ದಾಗ ಅಥವಾ ಪ್ಲಾಸ್ಟಿಕ್ಕಿನ ಪ್ರಮಾಣ ಕಡಿಮೆಯಾಗಿದ್ದಾಗ ಗಾತ್ರವನ್ನು ಹೆಚ್ಚಿಸಲು ಕೂಡ ಈ ವಸ್ತುಗಳನ್ನು ಪಿಲ್ಲರ್ಗಳಾಗಿ ಬಳಸುವುದುಂಟು. ಪಿವಿಸಿ ಪೈಪ್ಗಳನ್ನು ಮುಟ್ಟುವಾಗ ಕೈಗೆ ಬಿಳಿ ಹತ್ತಿದ್ರೆ ಹೀಗೆ ಪುಡಿ ಹಾಕಿದ್ದಾರೆ ಎಂದು ಸ್ಪಷ್ಟವಾಗುತ್ತದೆ. ಬಣ್ಣ ಬಣ್ಣದ ಕೈಚೀಲಗಳು, ಮಕ್ಕಳ ಆಟಿಕೆಗಳನ್ನು ನೋಡಿರ್ತೀರಿ. ಇವನ್ನ ತಯಾರಿಸುವ ಪಾಲಿಇಥಿಲಿನ್, ಪಾಲಿವಿನೈಲ್ ಕ್ಲೋರೈಡ್ಗಳು ಸಹಜವಾಗಿ ಬಣ್ಣವಿಲ್ಲದ ಮೇಣದಂತಹ ವಸ್ತುಗಳು. ಇವು ಚಂದವಾಗಿ ಕಾಣಲಿ ಎಂದು ಬಣ್ಣಗಳನ್ನು ಬೆರೆಸುತ್ತಾರೆ. ಬಣ್ಣಗಳಲ್ಲಿ ವರ್ಣಕಗಳು ಹಾಗೂ ಡೈ ಅಥವಾ ರಾಸಾಯನಿಕ ಬಣ್ಣ ಎನ್ನುವ ಎರಡು ಬಗೆಗಳಿವೆ. ಮೇಣವನ್ನ ಮಾಡುವಾಗಲೇ ವರ್ಣಕಗಳನ್ನ ಸೇರಿಸಿಬಿಡ್ತಾರೆ, ಹೀಗಾಗಿ ಇವು ಪ್ಲಾಸ್ಟಿಕ್ನ ಮೈಯಲ್ಲಿ ಸೇರಿಕೊಂಡು ಬಿಡ್ತವೆ. ಡೈ ಅಥವಾ ರಾಸಾಯನಿಕ ಬಣ್ಣಗಳನ್ನು ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ತಯಾರಿಸುವ ಸಂದರ್ಭದಲ್ಲಿ ಸೇರಿಸುತ್ತಾರೆ. ವರ್ಣಕಗಳಷ್ಟು ಇವು ದೀರ್ಘ ಬಾಳಿಕೆ ಬರುವುದಿಲ್ಲ. ಬಿಸಿಲಿಗೆ ತೆರೆದಿಟ್ಟರೆ ಬೆಳಕಿನಲ್ಲಿರುವ ಅಲ್ಟ್ರಾ ವಯೊಲೆಟ್ ಕಿರಣಗಳ ಪ್ರಭಾವದಿಂದಾಗಿ ಹೊಳಪು ಕಳೆದುಕೊಳ್ತವೆ, ಮಂಕಾಗ್ತವೆ. ಹಿತ್ತಲಿನಲ್ಲಿ ಇಟ್ಟ ಅಚ್ಚ ಕೆಂಪನೆಯ ಬಕೀಟು ಕಾಲ ಕಳೆದಂತೆ ಮಂಕಾಗಿ ರೋಜಾ ಬಣ್ಣ ತಳೆಯುವುದು ಇದೇ ಕಾರಣಕ್ಕೆ. ಆಹಾರಕ್ಕೆಂದು ಬಳಸುವ ಡಬ್ಬಿಗಳಲ್ಲಿ ಸಾಮಾನ್ಯವಾಗಿ ಇಂತಹ ಬಣ್ಣಗಳನ್ನು ಸೇರಿಸುವುದಿಲ್ಲ, ಏಕೆಂದರೆ ಕಾಲ ಕಳೆದಂತೆ ಈ ಬಣ್ಣಗಳು ಪ್ಲಾಸ್ಟಿಕ್ನಿಂದ ಹೊರಗೆ ಸೋರಿ ಹೋಗ್ತವೆ, ಒಳಗಿರುವ ಆಹಾರದ ವಸ್ತುಗಳ ಜೊತೆಗೆ ಬೆರೆಯಬಹುದು. ಹೀಗಾಗಿಯೇ ಆಹಾರದ ಹಾಗೂ ನೀರಿನ ಜೊತೆಗೆ ಸಂಪರ್ಕಕ್ಕೆ ಬರುವ ಪ್ಲಾಸ್ಟಿಕ್ಗಳಲ್ಲಿ ಸೋರುವಂತಹ ವಸ್ತುಗಳನ್ನು ಬಳಸಬಾರದೆನ್ನುವ ನಿಯಮವೂ ಇದೆ. ಆದರೆ ಅಂತಹ ವಸ್ತುಗಳನ್ನು ಬಳಸಿದ್ದಾರೆಯೇ ಇಲ್ಲವೋ ಎಂದು ತಕ್ಷಣಕ್ಕೆ ತಿಳಿಯುವುದು ನಮಗೆ ಸಾಧ್ಯವಿಲ್ಲ. ಆಹಾರ, ವಾಹನಗಳಲ್ಲಿ ಬಳಸುವ ತೈಲ ಅಥವಾ ಇಂಧನಗಳನ್ನು ಸರಬರಾಜು ಮಾಡುವ ಪ್ಯಾಕೇಜುಗಳಲ್ಲಿ ಹೀಗೆ ಸೋರುವ ಆಡಿಟಿವ್ಗಳನ್ನು ಬಳಸುವುದಿಲ್ಲ. ಕೆಲವೊಮ್ಮೆ ಪ್ಯಾಕೇಜುಗಳನ್ನು ಅಥವಾ ಇನ್ಯಾವುದೇ ಸಾಮಗ್ರಿಗಳನ್ನು ತಯಾರಿಸುವಾಗ ಪ್ಲಾಸ್ಟಿಕ್ ಸುಲಭವಾಗಿ ಮೆತ್ತಗಾಗುವಂತೆ ಮಾಡಲು ಪ್ಲಾಸ್ಟಿಸೈಸರ್ಗಳನ್ನು ಕೂಡಿಸುತ್ತಾರೆ. ಪಾಲಿಮರ್ ಕಡಿಮೆ ಉಷ್ಣತೆಯಲ್ಲಿ ಕರಗುವಂತೆ ಇಲ್ಲವೇ ಕಡಿಮೆ ಒತ್ತಡದಲ್ಲಿ ಹರಿಯುವಂತೆ ಇವು ನೆರವಾಗ್ತವೆ. ಸಾವಯವ ದ್ರಾವಣಗಳನ್ನು ಇದಕ್ಕಾಗಿ ಬಳಸುವುದು ಸಾಮಾನ್ಯ. ಬಣ್ಣವನ್ನು ಅಥವಾ ಪಾಲಿಮರ್ ಅನ್ನು ಕರಗಿಸಲು ಇವು ನೆರವಾಗ್ತವೆ. ಆದರೆ ಇವು ಕೆಲವೊಮ್ಮೆ ಹಾಗೆಯೇ ಆವಿಯಾಗಿ ಹೋಗುವುದುಂಟು. ಹಾಗಾದಾಗ ಪ್ಲಾಸ್ಟಿಕ್ ಬಿರುಕು ಬಿಡುತ್ತದೆ. ಜೊತೆಗೆ ಈ ವಸ್ತುಗಳು ಆಹಾರದ ಜೊತೆಗೆ ಬೆರೆತರೆ ಆರೋಗ್ಯಕ್ಕೂ ಹಾನಿಯಾಗಬಹುದು. ಆದ್ದರಿಂದ ಇವನ್ನು ಆಹಾರ, ವಾಹನಗಳಲ್ಲಿ ಬಳಸುವ ತೈಲಗಳ ಪ್ಯಾಕೇಜುಗಳಲ್ಲಿ ಬಳಸುವುದಿಲ್ಲ. ಅವುಗಳಲ್ಲಿ ಟ್ಯಾಲೆಟುಗಳೆನ್ನುವ ವಸ್ತುಗಳನ್ನು ಉಪಯೋಗಿಸುತ್ತಾರೆ. ಈ ಟ್ಯಾಲೆಟುಗಳು ಸುಲಭವಾಗಿ ಪಾಲಿಮರ್ನಿಂದ ಬೇರ್ಪಡುವುದಿಲ್ಲ, ಆದರೆ ಅವು ಕೂಡ ವಿಷ. ಒಂದು ವೇಳೆ ಸರಿಯಾಗಿ ಬಳಸದಿದ್ದಾಗ ಅಥವಾ ಕಳಪೆ ತಯಾರಿಕೆಯಿಂದ ಇಂತಹ ವಸ್ತುಗಳು ಬೇರ್ಪಟ್ಟು ಆಹಾರದಲ್ಲಿ ಬೆರೆಯಬಹುದು. ಪ್ಲಾಸ್ಟಿಕ್ಗೆ ಇವು ಸುಖಸಂಗವಾಗಿದ್ದರೂ ಮನುಷ್ಯರ ದೇಹದಲ್ಲಿ ವಿಷಗಳಾಗ್ತವೆ. ಮನುಷ್ಯರಲ್ಲಿ ರಸದೂತಗಳು ಅಂದರೆ ಎಂಡೋಕ್ರೈನ್ ಗ್ರಂಥಿಗಳು ಸುರಿಸುವ ಇನ್ಸುಲಿನ್, ಕಾರ್ಟಿಸೋನ್ ಮೊದಲಾದವುಗಳ ಚಟುವಟಿಕೆಯಲ್ಲಿ ಅಡ್ಡವಾಗ್ತವೆ. ಅತಿ ಅಧಿಕ ಪ್ರಮಾಣದಲ್ಲಿ ತಕ್ಷಣವೇ ಸೇವಿಸಿದಾಗ ತಲೆನೋವು, ವಾಂತಿ ಮೊದಲಾದ ನರದೋಷಗಳು ಕಾಣಿಸಬಹುದು. ಆದರೆ ದೀರ್ಘಕಾಲದ ಸೇವನೆಯಿಂದ ಟ್ಯಾಲೆಟ್ಗಳು ಕ್ಯಾನ್ಸರ್ ಕೂಡ ಉಂಟು ಮಾಡಬಹುದು. ಎಣ್ಣೆ, ನೀರು, ಪಾನೀಯಗಳ ಬಾಟಲಿಗಳಲ್ಲಿ ಬಳಸುವ ಇನ್ನೊಂದು ವಸ್ತು ಆಂಟಿ ಆಕ್ಸಿಡೈಸರ್ ಮತ್ತು ಸ್ಟೆಬಿಲೈಸರ್ಗಳು. ಇವುಗಳನ್ನ ಬಾಟಲಿಗಳ ಒಳಮೈಯಲ್ಲಿ ಒಂದು ಲೇಪಿಸ್ತಾರೆ, ಇಲ್ಲವೇ ಅಲ್ಲಿರುವ ಪ್ಲಾಸ್ಟಿಕ್ನಲ್ಲಿ ಹುದುಗಿಸ್ತಾರೆ. ಇವು ಆಕ್ಸಿಡೇಷನ್ ಕ್ರಿಯೆಗಳನ್ನ ತಡೆಯುವ ವಸ್ತುಗಳು. ಪಾಲಿಮರ್ ಕೂಡ ಆಕ್ಸಿಡೇಷನ್ ಕ್ರಿಯೆಯಲ್ಲಿ ತೊಡಗಿಕೊಳ್ತವೆ. ಆಮ್ಲಜನಕ ಇಲ್ಲವೇ ಆಮ್ಲಜನಕದ ಆಯಾಮಗಳನ್ನು ಸೂಸುವ ವಸ್ತುಗಳ ಜೊತೆಗೆ ವರ್ತಿಸುತ್ತವೆ. ಇದು ಕ್ರಮೇಣ ಪಾಲಿಮರ್ ಒಡೆಯಲು ಕಾರಣವೂ ಆಗಬಹುದು. ಆಕ್ಸಿಡೀಕರಣದಿಂದಾಗಿ ಪ್ಲಾಸ್ಟಿಕ್ನ ಬಾಳಿಕೆ ಕಡಿಮೆ ಆಗಿರುವುದರಿಂದ ತಯಾರಿಸುವಾಗಲೇ ಅದನ್ನು ತಡೆಯುವಂತಹ ವಸ್ತುಗಳನ್ನ ಕೂಡಿಸ್ತಾರೆ. ಇವೇ ಸ್ಟೆಬಿಲೈಸರ್ಗಳು. ಎಲ್ಲ ಪ್ಲಾಸ್ಟಿಕ್ಗಳಲ್ಲಿಯೂ ಇಂತಹ ಆಂಟಿ ಆಕ್ಸಿಡೈಸರ್ಗಳು ಇರ್ತವೆ. ಪಾಲಿಓಲಿಫೈನ್ ಎನ್ನುವ ವಸ್ತು ಅತಿ ಸಾಮಾನ್ಯವಾಗಿ ಬಳಕೆಯಾಗುವ ಆಂಟಿ ಆಕ್ಸಿಡೈಸರ್. ಬ್ಯೂಟಿಲೇಟೆಡ್ ಹೈಡ್ರಾಕ್ಸಿ ಅನೇಸೋಲ್ ಅಥವಾ BHA ಹಾಗೂ ಬ್ಯೂಟಿಲೇಟೆಡ್ ಹೈಡ್ರಾಕ್ಸಿ ಟಾಲುವೀನ್ ಅಥವಾ BHT ಆಹಾರ ವಸ್ತುಗಳನ್ನು ಪ್ಯಾಕ್ ಮಾಡುವ ಪಾಲಿಮರ್ಗಳಲ್ಲಿ ಸಾಮಾನ್ಯವಾಗಿ ಕಾಣಬರುವ ಆಕ್ಸಿಡೈಸರ್ಗಳು. ಇವುಗಳನ್ನು ದೀರ್ಘಕಾಲ ಕೂಡಿಡುವ ಪೇಯಗಳಲ್ಲಿಯೂ ಸ್ವಲ್ಪ ಮಟ್ಟಿಗೆ ಬಳಸುವುದುಂಟು. ಆಕ್ಸಿಡೀಕರಿಸುವ ರಾಸಾಯನಿಕಗಳ ಜೊತೆಗೆ ವರ್ತಿಸಿ ಆ ಕ್ರಿಯೆಯನ್ನ ಇವು ನಿಧಾನಗೊಳಿಸುತ್ತವೆ. ಪಾಲಿಮರ್ ದೀರ್ಘವಾಗಿ ಬಾಳುವಂತೆ ಮಾಡುತ್ತವೆ. ತೇವನಿಲ್ಲದಂತೆ ಮಾಡುವ ಆಂಟಿಫಾಗ್ ವಸ್ತುಗಳು, ಬೆಳಕಿನ ದುಷ್ಪರಿಣಾಮಗಳು ತಾಗದಂತೆ ರಕ್ಷಿಸುವ ಸ್ಟೆಬಿಲೈಸರ್ಗಳು, ಸಾಮಗ್ರಿಗಳನ್ನು ತಯಾರಿಸುವಾಗ ಬಿಸಿಯಾದ ಪ್ಲಾಸ್ಟಿಕ್ ಸುಲಭವಾಗಿ ಹರಿಯುವಂತೆ ಮಾಡುವ ಲೂಬ್ರಿಕೆಂಟ್ಗಳು, ಪ್ಯಾಕೇಜ್ಗಳಲ್ಲಿ ಬಳಸಿದಾಗ ಪ್ಲಾಸ್ಟಿಕ್ಗಳು ಜಾರದಂತೆ ತಡೆಯುವ ಆಂಟಿಸ್ಲಿಪ್ ವಸ್ತುಗಳು ಮೊದಲಾದ ಹತ್ತು ಹಲವು ಅಡಕಗಳಲ್ಲೂ ಪ್ಲಾಸ್ಟಿಕ್ ಪ್ಯಾಕೇಜ್ಗಳಲ್ಲಿ ಇರ್ತವೆ. ಜೊತೆಗೆ ಪಾಲಿಮರ್ ಗೋಂದು ಬಣ್ಣ ಲೇಬಲ್ಗಳಲ್ಲೂ ಬೇರೆ. ಇವೆಲ್ಲವೂ ಕೇವಲ ವಸ್ತುಗಳ ವರ್ಗಗಳಷ್ಟೇ. ಪ್ರತಿಯೊಂದು ವರ್ಗದಲ್ಲಿಯೂ ಹಲವು ಬಗೆಯ ರಾಸಾಯನಿಕಗಳಿರ್ತವೆ. ಸಾಮಾನ್ಯವಾಗಿ ನೀರು ಹಾಗೂ ಆಹಾರವನ್ನು ತಟ್ಟುವ ಪ್ರತಿಯೊಂದು ವಸ್ತುವಿನಲ್ಲೂ ಇಂಥದ್ದೇ ಅಡಿಟಿವ್ ಅನ್ನ ಇಂತಿಷ್ಟೇ ಬಳಸಬೇಕು ಎನ್ನುವ ನಿಯಮವೂ ಇರ್ತದೆ. ನಮ್ಮ ದೇಶದಲ್ಲಿಯೂ ಇಂತಹ ನಿಯಮವಿದೆ. ಜೊತೆಗೆ ರಾಸಾಯನಿಕದ ಪಟ್ಟಿಗಳಿವೆ. ಆದರೆ ಅವನ್ನ ಎಲ್ಲರೂ ಪಾಲಿಸ್ತಾರೆಯೇ ಎಂಬುದು ಪ್ರಶ್ನೆ. ಈ ಪ್ರಶ್ನೆ ಇರುವವರೆಗೂ ನಾವು ಜಾಗರೂಕರಾಗಿರಬೇಕು. ಅಗತ್ಯವಿದ್ದಷ್ಟು ಪ್ಲಾಸ್ಟಿಕ್ ಅನ್ನ ಮಾತ್ರ ಬಳಸುವ ಶಿಸ್ತು ಬೆಳೆಸಿಕೊಳ್ಳಬೇಕು ಅಷ್ಟೇ.
4: ಬೀಗಲ್ ಸಾಹಸಯಾನ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದ ಸಂದರ್ಭದಲ್ಲಿ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ, ಸಂಚಿಕೆ 178. ಶಾಂತಿ ಸಾಗರದ ಪಶ್ಚಿಮ ಭಾಗದಲ್ಲಿರುವ ರಡಾಫ್ ದ್ವೀಪ ಸಮೂಹವನ್ನು ವಿವರಿಸುವಾಗ ಚಾಸಿಮೋ ಸಮುದ್ರವು ಈ ದ್ವೀಪಗಳಿಗೆ ಹಲವು ಬಗೆಯ ಮರಗಳ ಹಣ್ಣುಗಳನ್ನು ಬೀಜವನ್ನು ಹೊತ್ತು ತರುತ್ತದೆಯಾದರೂ ಅವುಗಳಲ್ಲಿ ಬಹುತೇಕ ಯಾವುವೂ ಇಲ್ಲಿ ಬೆಳೆದಂತೆ ಕಾಣುವುದಿಲ್ಲ. ಆದರೆ ಈ ಬೀಜಗಳಲ್ಲಿ ಬಹುತೇಕವುಗಳ ಮೊಳೆಯುವ ಸಾಮರ್ಥ್ಯವು ಪೂರ್ತಿ ಕಮರಿಲ್ಲ. ಅಲ್ಲದೆ ಎಲ್ಲೋ ಬಹಳ ಮಳೆಯಾಗುವ ಪ್ರದೇಶದಿಂದ ಬಿದಿರು ಹಾಗೂ ಪಾಮ್ ಮರಗಳು ಮತ್ತು ಉತ್ತರದಿಂದ ಫರ್ ಮರಗಳ ಬೊಡ್ಡೆಗಳು ಈ ದ್ವೀಪದ ತೀರಗಳಿಗೆ ತೇಲಿ ಬಂದಿರುವುದಾಗಿಯೂ ಹೇಳಲಾಗುತ್ತದೆ. ಹಾಗಿದ್ದರೆ ಈ ಫರ್ ಮರಗಳು ಬಹಳ ದೂರದಿಂದ ಬಂದಂಥವೇ ಆಗಿರಬೇಕು. ಈ ಎಲ್ಲ ಅಂಶಗಳು ಬಹಳ ಸ್ವಾರಸ್ಯವಾದಂಥವು. ತೀರದ ಮೇಲೆ ಬಂದು ಬಿದ್ದ ಬೀಜವನ್ನು ನೆಲದ ಮೇಲಿನ ಹಕ್ಕಿಗಳು ಯಾವುದಾದರೂ ಹೆಕ್ಕಿದ್ದರೆ ಅಥವಾ ಇಲ್ಲಿರುವ ಸಡಿಲವಾದ ಹವಳದ ಮಣ್ಣಿಗಿಂತಲೂ ಬೇರೂರಲು ಉತ್ತಮವಾದ ಮಣ್ಣಿದ್ದರೆ ಕಾಲಾಂತರದಲ್ಲಿ ಎಂತಹ ಒಂಟಿ ದ್ವೀಪ ಕೂಡ ಈಗ ಇರುವುದಕ್ಕಿಂತಲೂ ಸಮೃದ್ಧಿಯಾಗಿ ಗಿಡಮರಗಳನ್ನು ಬೆಳೆಸಿಕೊಳ್ಳುತ್ತಿದ್ದುವು ಎನ್ನುವುದನ್ನು ಅಲ್ಲಗೆಳೆಯುವಂತಿಲ್ಲ. ನೆಲವಾಸಿ ಪ್ರಾಣಿಗಳ ಪಟ್ಟಿಯೋ ಗಿಡಮರಗಳದಕ್ಕಿಂತಲೂ ಶೋಚನೀಯವಾದದ್ದು. ಕೆಲವು ಕಿರು ದ್ವೀಪಗಳಲ್ಲಿ ಇಲ್ಲಿ ಬಂದು ಮುರಿದು ಬಿದ್ದ ಹಡಗೊಂದು ಮಾರಿಷಿಯಸ್ನಿಂದ ತಂದಿದ್ದ ಹೆಗ್ಗಣಗಳು ನೆಲೆಸಿವೆ. ಮಿಸ್ಟರ್ ವಾಟರ್ ಹೌಸ್ ಈ ಹೆಗ್ಗಣಗಳನ್ನು ಇಂಗ್ಲೆಂಡ್ನವುಗಳಂತೆಯೇ ಪರಿಗಣಿಸಿದ್ದಾನೆ. ಆದರೆ ಸ್ವಲ್ಪ ಪುಟ್ಟವು ಹಾಗೂ ಇನ್ನಷ್ಟು ಗಾಢವಾದ ಬಣ್ಣವಿದೆ. ಇಲ್ಲಿ ಅಪ್ಪಟವಾದ ನೆಲಹಕ್ಕಿಗಳು ಇಲ್ಲವೇ ಇಲ್ಲ. ಸಂಪೂರ್ಣವಾಗಿ ಒಣಗಿದ ಗಿಡಗಳ ಮಧ್ಯೆಯೇ ವಾಸಿಸುವ ಒಂದು ಬಗೆಯ ಸ್ನೈಪ್ ಹಾಗೂ ರೇಲಿಯಸ್ ಫಿಲಿಪೆನ್ಸಿಸ್ ಎನ್ನುವ ಹಕ್ಕಿಗಳು ಇವೆಯಾದರೂ ಇವು ಜೌಗು ಪ್ರದೇಶದ ಹಕ್ಕಿಗಳು. ಶಾಂತ ಸಾಗರದಲ್ಲಿರುವ ಹಲವಾರು ಸಣ್ಣ ಪುಟ್ಟ ದ್ವೀಪಗಳಲ್ಲಿ ಈ ಪಂಗಡದ ಹಕ್ಕಿಗಳಿವೆ ಎಂದು ಹೇಳಲಾಗುತ್ತದೆ. ನೆಲಹಕ್ಕಿಗಳೇ ಇಲ್ಲದ ಉತ್ತರ ಅಸೆನ್ಷನ್ ದ್ವೀಪದಲ್ಲಿಯೂ ರೇಲಿಯಸ್ ಫಿಲಿಪೆನ್ಸಿಸ್ ಪ್ರಭೇದದ ಒಂದು ರೇಲ್ ಹಕ್ಕಿಯನ್ನು ಬೆಟ್ಟದ ತುದಿಯಲ್ಲಿ ಗುಂಡಿಟ್ಟು ಕೊಲ್ಲಲಾಗಿತ್ತು. ಖಂಡಿತ ಅದು ಒಬ್ಬಂಟಿ ದಾರಿ ಹೋಕನಾಗಿರಬೇಕು. ಕಾರ್ಮಿಕೇಲ್ ಹೇಳುವ ಪ್ರಕಾರ ತ್ರಿಸ್ತಾನ್ ಡಾಕುನ್ಹದ ಬಳಿ ಎರಡೇ ಎರಡು ನೆಲಪಕ್ಷಿಗಳಿವೆ. ಈ ಎಲ್ಲ ಅಂಶಗಳಿಂದಾಗಿ ನನಗೆ ಅನಿಸುವುದೇನೆಂದರೆ ಬಾತುಗಳಂತಹ ಜಾಲಪಾದಗಳಿರುವ ಪಕ್ಷಿಗಳನ್ನು ಬಿಟ್ಟರೆ ಇಂತಹ ಪ್ರತ್ಯೇಕವಾಗಿರುವ ಪುಟ್ಟ ದ್ವೀಪಗಳಲ್ಲಿ ಜಲಗಾರ ಪಕ್ಷಿಗಳಷ್ಟೇ ಮೊದಲು ನೆಲೆಸಲು ಬರುತ್ತವೆ. ನಾನು ನೋಡಿದ ಸಮುದ್ರದಲ್ಲಿ ತೀರದಿಂದ ಬಲು ದೂರದಲ್ಲಿ ಕಾಣುವಂತಹ ಸಾಗರ ಪಕ್ಷಿಗಳಂಥವೂ ಅಲ್ಲದ ಹಕ್ಕಿಗಳೆಲ್ಲವೂ ಕೂಡ ಇದೇ ಪಂಗಡಕ್ಕೆ ಸೇರಿದಂಥವಾಗಿದ್ದುವು. ಹೀಗಾಗಿ ಇವು ಅತಿ ದೂರದಲ್ಲಿರುವ ಯಾವುದೇ ದ್ವೀಪಗಳ ನಿವಾಸಿಗಳಾಗುವುದು ಸಹಜವೇ. ಉರಗಗಳಲ್ಲಿ ನಾನು ಒಂದು ಹಲ್ಲಿಯನ್ನಷ್ಟೇ ಕಂಡಿದ್ದೆ. ಅಲ್ಲಿದ್ದ ಪ್ರತಿಯೊಂದು ಕೀಟದ ಬಗೆಯನ್ನು ಸಂಗ್ರಹಿಸಲು ಶ್ರಮಿಸಿದೆ. ಅಸಂಖ್ಯವಾಗಿದ್ದ ಜೇಡಗಳ ಹೊರತಾಗಿ ಒಟ್ಟು 13 ಪ್ರಭೇದಗಳ ಕೀಟಗಳಷ್ಟೇ ದೊರೆತುವು. ಒಣಗಿದ ಹವಳದ ತುಣುಕುಗಳಡಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇರುವೆಯೊಂದು ಗುಂಪುಗಟ್ಟಿತ್ತು. ಅಲ್ಲಿ ಯಥೇಚ್ಛವಾಗಿದ್ದ ಕೀಟ ಇದೊಂದೇ. ಇಲ್ಲಿನ ನೆಲದ ಉತ್ಪಾದಕತೆ ಹೀಗೆ ಬರಡೇ ಆಗಿದ್ದರೂ ಸುತ್ತಲಿನ ಸಮುದ್ರದ ನೀರಿನಲ್ಲಿ ನೋಡಿದರೆ ಕಾಣುವ ಜೀವಿಗಳ ಸಂಖ್ಯೆ ಅಸಂಖ್ಯ. ರಡಾಕ್ ದ್ವೀಪ ಸಮೂಹದಲ್ಲಿರುವ ಇಂತಹ ಲಘೂನು ದ್ವೀಪಗಳಲ್ಲಿನ ಜೀವಿ ಬಗೆಗಳನ್ನು ಶಾಮಿಸೋ ವಿವರಿಸಿದ್ದಾರೆ. ಅದರಲ್ಲಿನ ನಿವಾಸಿಗಳ ಸಂಖ್ಯೆ ಹಾಗೂ ವೈವಿಧ್ಯ ಕೀಲಿಂಗ್ ದ್ವೀಪವನ್ನು ಎಷ್ಟೊಂದು ನಿಕಟವಾಗಿ ಹೋಲುತ್ತದೆ ಎನ್ನುವುದು ಕುತೂಹಲಕರ ವಿಷಯ. ಅಲ್ಲಿಯೂ ಒಂದು ಹಲ್ಲಿ ಹಾಗೂ ಸ್ನೈಪ್ ಮತ್ತು ಕರ್ಲ್ಯೂ ಎನ್ನುವ ಎರಡೇ ಎರಡು ಜಲಗಾರ ಪಕ್ಷಿಗಳಿವೆ. ಗಿಡಗಳಲ್ಲಿ ಒಂದು ಜರಿ ಗಿಡವನ್ನು ಸೇರಿಸಿ 11 ಪ್ರಭೇದಗಳಿವೆ. ಅಷ್ಟೊಂದು ದೂರದಲ್ಲಿರುವ ಬೇರೆಯದೇ ಸಾಗರದಲ್ಲಿ ಬೇರೆಯದೇ ನೆಲೆಯಲ್ಲಿ ಬೆಳೆಯುತ್ತಿರುವ ಕೆಲವು ಗಿಡಗಳು ಇಲ್ಲಿ ಬೆಳೆಯುತ್ತಿರುವಂತಹವೇ. ಉದ್ದುದ್ದನೆಯ ದ್ವೀಪಗಳಾಗಿರುವ ಉದ್ದನೆಯ ನೆಲದ ತುಣುಕುಗಳು ಅಲೆಗಳು ಹವಳಗಳ ತುಣುಕುಗಳನ್ನು ಹೊತ್ತು ತಂದು ಬಿಸಾಡಬಹುದಾದಷ್ಟು ಎತ್ತರವಷ್ಟೇ ಇವೆ. ಗಾಳಿ ಇವುಗಳ ಮೇಲೆ ಸುಣ್ಣದ ಮರಳನ್ನು ತಂದು ಗುಡ್ಡೆ ಹಾಕಿದೆ. ಹೊರಗಿನ ಬದಿಯಲ್ಲಿರುವ ಗಟ್ಟಿಯಾದ ಚಪ್ಪಟೆ ಹವಳದ ಕಲ್ಲು ನೆಲ ಅಲೆಗಳ ಉಗ್ರತೆಯನ್ನು ಕಡಿಮೆ ಮಾಡಲು ಬೇಕಾದಷ್ಟು ಉದ್ದ ಅಗಲವಿದೆ. ಇದು ಇಲ್ಲದಿದ್ದರೆ ಬಹುಶಃ ಯಾವತ್ತೋ ಈ ಪುಟ್ಟ ದ್ವೀಪಗಳು ಅವುಗಳಲ್ಲಿ ಬೆಳೆದವುಗಳನ್ನೂ ಅಲೆಗಳು ತೊಡೆದು ಹಾಕಿಬಿಡುತ್ತಿದ್ದುವು. ಇಲ್ಲಿನ ಸಾಗರ ಹಾಗೂ ನೆಲ ಒಂದಿನ್ನೊಂದರ ಜೊತೆಗೆ ಹಗ್ಗ ಜಗ್ಗಾಟದಲ್ಲಿರುವಂತಿದೆ. ನೆಲ ಸ್ವಲ್ಪ ಗಟ್ಟಿಯಾಗಿ ತಳ ಊರಿದಂತೆ ಕಂಡರೂ ತಾವೇನು ಕಡಿಮೆ ಇಲ್ಲ ಎಂದು ಜಲವಾಸಿಗಳು ಭಾವಿಸಿರುವಂತಿದೆ. ಎಲ್ಲೆಡೆಯಲ್ಲಿಯೂ ನೆರೆಯ ತೀರದಲ್ಲಿದ್ದ ಶಂಖುವನ್ನು ಕದ್ದು ಬೆನ್ನ ಮೇಲೆ ಹೊತ್ತು ಓಡಾಡುವ ಹಲವಾರು ಬಗೆಯ ಹರ್ಮಿಟ್ ಏಡಿಗಳು ಕಾಣಿಸುತ್ತವೆ. ತಲೆ ಎತ್ತಿ ನೋಡಿದರೆ ಮರಗಳ ಮೇಲೆ ಗ್ಯಾನೆಟ್ಟುಗಳು, ಫ್ರಿಗೇಟ್ ಹಕ್ಕಿಗಳು ಹಾಗೂ ಟರ್ನ್ ಪಕ್ಷಿಗಳು ಕಾಣಿಸುತ್ತವೆ. ಅಸಂಖ್ಯ ಗೂಡುಗಳು ಹಾಗೂ ಪರಿಸರದ ವಾಸನೆಯನ್ನು ಬೀರುವ ಅಲ್ಲಿನ ಕಾಡುಗಳನ್ನು ಸಾಗರದ ಹಕ್ಕಿಗೂಡು ಎನ್ನಬಹುದು. ಗ್ಯಾನೆಟ್ಟುಗಳು ಒಡ್ಡೊಡ್ಡಾದ ಗೂಡಿನ ಮೇಲೆ ಕುಳಿತು ಪೆದ್ದರಂತೆ ಕೋಪದ ಭಾವದಿಂದ ದಿಟ್ಟಿಸುತ್ತಿರುತ್ತವೆ. ಹೆಸರೇ ಹೇಳುವಂತೆ ನಾಡೀಸ್ ಎನ್ನುವ ಪಕ್ಷಿಗಳು ತಮಾಷೆಯ ಜೀವಿಗಳು. ಆದರೆ ಅಲ್ಲೊಂದು ಸ್ವಾರಸ್ಯಕರ ಪಕ್ಷಿಯೂ ಇತ್ತು. ಅದೊಂದು ಪುಟ್ಟದಾದ ಹಿಮದಂತೆ ಬೆಳ್ಳಗಿದ್ದ ಟರ್ನ್ ಹಕ್ಕಿ. ತಲೆಯ ಮೇಲೆ ಒಂದೆರಡು ಅಡಿಗಳೆತ್ತರದಲ್ಲಿ ಸರಾಗವಾಗಿ ಹಾರಾಡುತ್ತಾ ತನ್ನ ದಟ್ಟ ಕಪ್ಪು ಕಣ್ಣುಗಳಿಂದ ನಿಮ್ಮನ್ನು ಕುತೂಹಲದಿಂದ ದಿಟ್ಟಿಸುತ್ತದೆ. ಇಷ್ಟು ಹಗುರ ಹಾಗೂ ನಾಜೂಕಾದ ಹಕ್ಕಿಯ ದೇಹದಲ್ಲಿ ಯಾವುದೋ ಅಲೆಮಾರಿ ಕಿನ್ನರಿಯ ಆತ್ಮ ಇರಬಹುದೆಂದು ಯಾರಿಗೂ ಕಲ್ಪಿಸುವುದು ಕಷ್ಟವೇ ಅಲ್ಲ. ಭಾನುವಾರ ಏಪ್ರಿಲ್ 3 ಪ್ರಾರ್ಥನೆಯ ನಂತರ ನಾನು ಕ್ಯಾಪ್ಟನ್ ಫಿಟ್ಜ್ರಾಯ್ ಜೊತೆಗೂಡಿ ದ್ವೀಪದಲ್ಲಿಯೇ ಒಂದೆಡೆ ಕೆಲವು ಮೈಲಿ ದೂರದಲ್ಲಿ ಎತ್ತರವಾದ ತೆಂಗಿನ ಮರಗಳು ದಟ್ಟವಾಗಿ ಬೆಳೆದಿದ್ದ ವಸಾಹತುವಿಗೆ ಹೋದೆ. ಕ್ಯಾಪ್ಟನ್ ರಾಸ್ ಮತ್ತು ಮಿಸ್ಟರ್ ಲೈಸ್ಕ್ ಉಗ್ರಾಣಕ್ಕಿಂತಲೂ ದೊಡ್ಡದಾದೊಂದು ಮನೆಯಲ್ಲಿ ವಾಸಿಸುತ್ತಿದ್ದರು. ಮನೆಯ ಎರಡೂ ತುದಿಯೂ ತೆರೆದಿದ್ದು ಮರದ ತೊಗಟೆಗಳಿಂದ ಹೆಣದ ಚಾಪೆಗಳಿಂದ ಮುಚ್ಚಿದ್ದುವು. ಮಲಯನ್ನರ ಮನೆಗಳೆಲ್ಲವೂ ಲಗೂನಿನ ತೀರದ ಗುಂಟ ಇದ್ದುವು. ಇಡೀ ಪ್ರದೇಶವೇ ಬರಡೆನಿಸುತ್ತಿತ್ತು. ಏಕೆಂದರೆ ಅಲ್ಲಿ ಯಾವುದೇ ತೋಟಗಳಿರಲಿಲ್ಲ. ಗಿಡಗಳ ಕೃಷಿಯಾಗಲಿ ಆರೈಕೆ ಮಾಡಿದ ಸುಳುವಾಗಲಿ ಕಾಣಲಿಲ್ಲ. ಸ್ಥಳೀಯರು ಈಸ್ಟ್ ಇಂಡಿಯಾದ ದ್ವೀಪ ಸಮೂಹಗಳಲ್ಲಿನ ವಿವಿಧ ದ್ವೀಪಗಳಿಗೆ ಸೇರಿದವರಾಗಿದ್ದರು. ಹೀಗೆ ಬೋರ್ನಿಯೋ, ಸೆಲಬೀಸ್, ಜಾವಾ ಹಾಗೂ ಸುಮಾತ್ರ ದ್ವೀಪಗಳು ತವರಾಗಿದ್ದವರನ್ನು ನಾವು ಕಂಡೆವು. ಬಣ್ಣದಲ್ಲಿ ತಾಹಿತಿಯನ್ನರನ್ನು ಹೋಲುತ್ತಿದ್ದ ಇವರ ಸ್ವರೂಪವೂ ಹಾಗೆಯೇ ಇತ್ತು. ಕೆಲವು ಮಹಿಳೆಯರಲ್ಲಿ ಸಾಕಷ್ಟು ಚೀನಿ ಗುಣಗಳನ್ನು ಕಂಡೆವು. ಅವರ ಹಾವಭಾವಗಳು ಹಾಗೂ ಧ್ವನಿ ನನಗೆ ಇಷ್ಟವಾಯಿತು. ಪೀಠೋಪಕರಣಗಳಿಲ್ಲದೆ ಅವರ ಮನೆಗಳು ಬಡವಾಗಿದ್ದುವು. ತೆಂಗು ಹಾಗೂ ಆಮೆಗಳು ಕೆಟ್ಟ ಆಹಾರವೇನಲ್ಲ ಎನ್ನುವುದಕ್ಕೆ ದಷ್ಟಪುಷ್ಟರಾಗಿದ್ದ ಅವರ ಮಕ್ಕಳೇ ಪುರಾವೆಯಾಗಿದ್ದುವು.
0: ವಾರದ ವಿಜ್ಞಾನಿ ರೊನಾಲ್ಡ್ ರಾಸ್, ಬ್ರಿಟಿಷ್ ವಿಜ್ಞಾನಿ. ಭಾರತದಲ್ಲಿಯೇ ಹುಟ್ಟಿ ಇಲ್ಲಿ ಸಾಮಾನ್ಯವಾಗಿ ಕಾಡುತ್ತಿದ್ದ ಮಲೇರಿಯಾ ರೋಗ ಏಕೆ ಹರಡುತ್ತದೆ, ಹೇಗೆ ಹರಡುತ್ತದೆ ಎಂಬ ಕಾರಣವನ್ನು ಪತ್ತೆ ಮಾಡಿದವ. ಜೀವ ವಿಜ್ಞಾನದಲ್ಲಿ ಮೊತ್ತ ಮೊದಲನೆಯದಾಗಿ ನೊಬೆಲ್ ಪ್ರಶಸ್ತಿಯನ್ನು ಗಳಿಸಿದ. ರೊನಾಲ್ಡ್ ರಾಸ್ ಹುಟ್ಟಿದ್ದು ಭಾರತದ ಚರಿತ್ರೆಯಲ್ಲಿ ವಿಶೇಷವಾಗಿ ದಾಖಲಾಗಿರುವ ವರ್ಷ 1857 ಇಸವಿ. ಆ ವರ್ಷದ ಮೇ 13 ತಾರೀಕು ಈತ ಹಿಮಾಚಲ ಪ್ರದೇಶದಲ್ಲಿರುವ ಅಲ್ಮೋಡಾ ಎಂಬಲ್ಲಿ ಜನಿಸಿದ. ಆಗ ಭಾರತದಲ್ಲಿದ್ದ ಬ್ರಿಟಿಷರ ಸೇನೆಯಲ್ಲಿ ಜನರಲ್ ಆಗಿದ್ದ ಕ್ಯಾಂಪ್ಬೆಲ್ ಕ್ಲೇ ಗ್ರ್ಯಾಂಟ್ ರಾಸ್ ಎಂಬುವರ 10 ಮಕ್ಕಳಲ್ಲಿ ಹಿರಿಯನಾಗಿ ಹುಟ್ಟಿದ ರೊನಾಲ್ಡ್ ರಾಸ್. ಅಂದಿನ ಭಾರತದಲ್ಲಿ ಶಿಕ್ಷಣದ ವ್ಯವಸ್ಥೆ ಸರಿಯಾಗಿ ಇಲ್ಲದರಿಂದ ಇಂಗ್ಲೆಂಡಿನ ಬೋರ್ಡಿಂಗ್ ಶಾಲೆಗೆ ಇವನನ್ನ ಸೇರಿಸಲಾಯಿತು. ಅಲ್ಲಿ ಶಿಕ್ಷಣ ಮುಗಿಸಿದ. ಕವಿ ಕಲಾವಿದನಾಗಬೇಕೆನ್ನುವ ಹುಚ್ಚು ಇತ್ತಾದರೂ ಅಪ್ಪನ ಒತ್ತಾಯದಿಂದಾಗಿ ವೈದ್ಯಕೀಯ ಕಾಲೇಜು ಸೇರಿದ, ವೈದ್ಯನಾದ. ಶಿಕ್ಷಣ ಮುಗಿಸಿದ ನಂತರ ಭಾರತದಲ್ಲಿದ್ದ ಸೇನೆಯಲ್ಲಿ ವೈದ್ಯನಾಗಿ ಸೇರಿಕೊಂಡ. ಬೆಂಗಳೂರು, ಮದ್ರಾಸು, ಹೈದರಾಬಾದ್, ಕೋಲ್ಕತ್ತಾ ಮೊದಲಾದೆಡೆ ಸೇವೆ ಸಲ್ಲಿಸಿದ. ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸುವಾಗ ಮಲೇರಿಯಾ ರೋಗಿಗಳನ್ನು ನೀರಿನ ತಾಣಗಳಿಂದ ದೂರದಲ್ಲಿರುವಂತೆ ಮಾಡಿದರೆ ಮಲೇರಿಯಾ ಹರಡುವುದು ಕಡಿಮೆ ಎಂದು ಶೋಧಿಸಿದ್ದ. ಅನಂತರ ಮಲೇರಿಯಾದ ಬಗ್ಗೆಯೇ ಸಂಶೋಧನೆ ನಡೆಸಿದ್ದ ಸರ್ ಪ್ಯಾಟ್ರಿಕ್ ಮ್ಯಾನ್ಸನ್ನರ ಸಲಹೆಯ ಮೇರೆಗೆ ಆ ರೋಗದ ಕುರಿತಾಗಿ ಸಂಶೋಧನೆಗೆ ತೊಡಗಿದ. ಆದರೆ ಆಗ ಬೆಂಗಳೂರಿನಲ್ಲಿ ಕಾಲರ ಕಾಟವಿತ್ತೇ ಹೊರತು ಮಲೇರಿಯಾ ಇರಲಿಲ್ಲ. ಹೀಗೊಮ್ಮೆ ರಜೆಯಲ್ಲಿ ಊಟಿಗೆ ಹೋಗಿದ್ದಾಗ ಅಲ್ಲೊಂದು ಸೊಳ್ಳೆಯನ್ನು ಕಂಡನಂತೆ. ಅದರ ವಿಚಿತ್ರ ಭಂಗಿ ರಾಸ್ನನ್ನು ಆಕರ್ಷಿಸಿತ್ತು. ಈ ಸೊಳ್ಳೆಯನ್ನು ಅಧ್ಯಯನ ಮಾಡುವಾಗ ಅದರ ಹೊಟ್ಟೆಯಲ್ಲಿ ಮಲೇರಿಯಾದ ಜೀವಿಗಳು ಇದ್ದದ್ದು ಕಂಡಿತು. ಅದೇ ಸಂಶೋಧನೆಯನ್ನು ಮುಂದುವರೆಸಿ ಸೊಳ್ಳೆಗಳ ಹೊಟ್ಟೆಯಲ್ಲಿ ಮಲೇರಿಯಾದ ಜೀವಿಗಳು ಸಂಖ್ಯೆಯಲ್ಲಿ ಹೆಚ್ಚುತ್ತವೆ, ಸೊಳ್ಳೆ ಇವನ್ನು ಬೇರೆ ಮನುಷ್ಯರಿಗೆ ದಾಟಿಸುತ್ತದೆ, ಇದರಿಂದಾಗಿ ಮಲೇರಿಯಾ ಹರಡುತ್ತದೆ ಎಂದು ನಿರೂಪಿಸಿದ. ಇದಕ್ಕಾಗಿ ಈತನಿಗೆ 1901 ಇಸವಿಯಲ್ಲಿ ನೊಬೆಲ್ ಪಾರಿತೋಷಕವೂ ದೊರಕಿತು. ರಾಸ್ ಕವನಗಳನ್ನು ಕತೆಗಳನ್ನು ಬರೆದಿದ್ದಾನೆ. ತನಗೆ ನೆರವಾದ ಪ್ಯಾಟ್ರಿಕ್ ಮ್ಯಾನ್ಸನ್ನರ ಕೊಡುಗೆಯನ್ನು ಸ್ಮರಿಸದೇ ಹೋದ ಕೃತಜ್ಞ ಎನ್ನುವ ಅಪವಾದವೂ ಅವನ ಮೇಲಿದೆ. ಅದೇನಿದ್ದರೂ ಕೆಟ್ಟಗಾಳಿಯಿಂದ ಉಂಟಾಗುತ್ತದೆ ಎಂದುಕೊಂಡಿದ್ದ ಮಲೇರಿಯಾ ಹರಡಲು ಗಾಳಿಯಲ್ಲ ಸೊಳ್ಳೆ ಕಾರಣ ಎಂದು ಸೂಚಿಸಿದವ ಈತ. ಭಾರತದಲ್ಲಿಯೇ ಹುಟ್ಟಿದರೂ ಭಾರತೀಯನಲ್ಲದ, ಬ್ರಿಟಿಷನಾಗಿದ್ದರೂ ಇಂಗ್ಲೆಂಡಿನಲ್ಲಿ ಹುಟ್ಟದ ವಿಶಿಷ್ಟ ಬದುಕು ಇವನದ್ದು. ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ಶ್ರೀಮತಿ ಭಾರತಿ, ಶ್ರೀಮತಿ ತೇಜಸ್ವಿನಿ ರಾಜೇಶ್ ಮತ್ತು ಶ್ರೀ ಕೊಳ್ಳೇಗಾಲ ಶರ್ಮಾ. ಜಾಣಸುದ್ದಿಯ ಬಗ್ಗೆ ನಿಮ್ಮ ಸಲಹೆ, ಸಂದೇಹ, ಸೂಚನೆಗಳು ಏನಾದರೂ ಇದ್ದಲ್ಲಿ 9886640328 ಈ ನಂಬರಿಗೆ ನೇರವಾಗಿ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.

ಸಸ್ಯ ಮತ್ತು ಪ್ರಾಣಿಗಳು ನಿರ್ಜೀವ ವಸ್ತುಗಳಿಂದ ತಮಗೆ ತಾವೇ ಹುಟ್ಟುತ್ತವೆ ಎಂದು ಪ್ರತಿವಾದಿಸುವ ಸಿದ್ಧಾಂತ ಇದು. ವರ್ತಮಾನ ಕಾಲದ ಪರಿಸ್ಥಿತಿಯಲ್ಲಿ ಇದು ಅಸಾಧ್ಯ ಎಂದು ಲೂಯಿ ಪ್ಯಾಶ್ಚರ್ ಪ್ರಯೋಗ ಫಲಿತಾಂಶಗಳ ಆಧಾರದ ಮೇಲೆ ವಿವಾದಕ್ಕೆ ಎಡೆಯಿಲ್ಲದಂತೆ ರೂಪಿಸಿದರು. ಆದರೆ ಆಧುನಿಕ ವಿಕಾಸ ಸಿದ್ಧಾಂತದ ಪ್ರಕಾರ ಇಂದಿನ ಜೀವ ವೈವಿಧ್ಯವೆಲ್ಲವೂ ಆದಿಮ ಜೀವಿಯೊಂದಿಗೆ ವಿಕಾಸವಾಗಿದೆ. ಆದ್ದರಿಂದ ಅಂದಿನ ಪರಿಸ್ಥಿತಿಯಲ್ಲಿ ನಿರ್ಜೀವ ವಸ್ತುಗಳಿಂದ ಮೊದಲ ಜೀವಿ ಉದ್ಭವಿಸಿರಬೇಕೆಂದು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಏಕೆಂದರೆ ಭೂಮಿಯು ಹುಟ್ಟಿದಾಗ ಅದರ ಉಷ್ಣತೆ ಸುಮಾರು 6000 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿತ್ತು. ಏಕೆಂದರೆ ಇದು ಸೂರ್ಯನಿಂದ ಸಿಡಿದು ಬಂದ ಒಂದು ಭಾಗ. ಹಾಗಾಗಿ 9 ಗ್ರಹಗಳು ಸಹ ಸೂರ್ಯನಿಂದ ಸಿಡಿದು ಬಂದಿರುವ ಭಾಗವಾಗಿರುವುದರಿಂದ 9 ಗ್ರಹಗಳು ಸಹ 6000 ಡಿಗ್ರಿ ಉಷ್ಣತೆಯಲ್ಲಿ ಇರುವ ಸಾಧ್ಯತೆ ಇದೆ. ಹಾಗಾಗಿ ಭೂಮಿಯ ಉಗಮದ ದಿನಗಳಲ್ಲಿ ಯಾವುದೇ ಜೀವಿಯು ಬದುಕಲು ಸಾಧ್ಯವಿರಲಿಲ್ಲ. 6000 ಡಿಗ್ರಿ ಸೆಂಟಿಗ್ರೇಡ್ ಆಗಿರುವುದರಿಂದ ಯಾವುದೇ ಆರ್ಗ್ಯಾನಿಕ್ ವಸ್ತು, ಏಕೆಂದರೆ ಆರ್ಗ್ಯಾನಿಕ್ ವಸ್ತುಗಳು 800 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಸಂಪೂರ್ಣವಾಗಿ ನಾಶ ಹೊಂದುತ್ತವೆ. ಸೊ ಹಾಗಾಗಿ ಭೂಮಿಯ ಮೊದಲ ಸುಮಾರು 1 ಮಿಲಿಯನ್ ವರ್ಷ ಅಥವಾ 10 ಲಕ್ಷ ಅಥವಾ 1 ಕೋಟಿ ವರ್ಷಗಳವರೆಗೆ ಯಾವುದೇ ಜೀವಿ ಇರಲು ಸಾಧ್ಯವಿರಲಿಲ್ಲ. ಏಕೆಂದರೆ ಅಲ್ಲಿ ಸಸ್ಯಗಳು ಇರಲಿಲ್ಲ. ಸಸ್ಯಗಳು ಇರಲಿಲ್ಲ ಎಂದರೆ ಅಲ್ಲಿ ಫೋಟೋಸಿಂಥಿಸಿಸ್ ಅಥವಾ ದ್ಯುತಿಸಂಶ್ಲೇಷಣೆ ಇದು ಇರಲಿಲ್ಲ. ಅಂದರೆ ಆಕ್ಸಿಜನ್ ಇರಲಿಲ್ಲ, ಆಮ್ಲಜನಕವು ಆ ಕಾಲದಲ್ಲಿ ಇರಲಿಲ್ಲ. ಆಮ್ಲಜನಕವಿಲ್ಲದಿದ್ದರೆ ಅಲ್ಲಿ ಯಾವ ಜೀವಿಯು ಬದುಕಲು ಸಾಧ್ಯವಿರಲಿಲ್ಲ. ಹಾಗಾಗಿ ಭೂಮಿಯಲ್ಲಿ ಹುಟ್ಟುವ ಹಲವಾರು ವರ್ಷಗಳು ಆಮ್ಲಜನಕದ ಕೊರತೆ ಇರುತ್ತದೆ. ಒಂದು ವರದಿಯ ಪ್ರಕಾರ ಭೂಮಿಗೆ 24 ಗಂಟೆ ವಯಸ್ಸಾಗಿದೆ ಎಂದರೆ, ಆದರೆ ಇದು ಜಿಯಾಲಜಿಕಲ್ ಸರ್ವೆಯ ಪ್ರಕಾರ ಭೂಮಿ ಹುಟ್ಟಿ 450 ಕೋಟಿ ವರ್ಷಗಳಾಗಿದ್ದಾವೆ. ಹಾಗೆ ಸೂರ್ಯ ಹುಟ್ಟಿ ಸುಮಾರು 700 ಕೋಟಿ ವರ್ಷವಾಗಿದೆ. ಸೊ ಈ 450 ಕೋಟಿ ವರ್ಷವನ್ನು ನಾವು ಕೇವಲ 24 ಗಂಟೆಗಳೆಂದು ಪರಿಗಣಿಸಿದರೆ, ಆಕ್ಸಿಜನ್ ಇತ್ತೀಚಿನ ದಿನಗಳಲ್ಲಿ ಆಕ್ಸಿಜನ್ನ ಪರ್ಸೆಂಟೇಜ್ 21 ಇದೆ. ಹಾಗೆ ನೈಟ್ರಜನ್ ಪರ್ಸೆಂಟೇಜು 78% ಇದೆ. ಸೊ ಈ ಆಕ್ಸಿಜನ್ 21% ಉತ್ಪತ್ತಿಯಾಗಲು ಭೂಮಿಗೆ ಸುಮಾರು 1 ಗಂಟೆ ಸಮಯದವರೆಗೂ ಹಿಡಿಯುತ್ತದೆ. ಅಂದರೆ ಭೂಮಿ ಹುಟ್ಟಿ 1 ಗಂಟೆ ಸಮಯಕ್ಕೆ 21%ನಷ್ಟು ಆಕ್ಸಿಜನ್ ವಾತಾವರಣದಲ್ಲಿ ಶೇಖರಣೆಯಾಗಿದೆ. ಈ 1 ಗಂಟೆಯವರೆಗೆ, ಅಂದರೆ 1 ಗಂಟೆಯ ಹಿಂದಿನವರೆಗೆ ಈ ಭೂಮಿಯ ಮೇಲೆ ಯಾವುದೇ ಜೀವಿಯು ಬದುಕಲು ಸಾಧ್ಯವಿರಲಿಲ್ಲ. ಏಕೆಂದರೆ ಗಾಳಿಯಲ್ಲಿ ಫ್ರೀ ಆಕ್ಸಿಜನ್ನಿನ ವಾತಾವರಣದಲ್ಲಿ ಆಕ್ಸಿಜನ್ ಇರಲೇ ಇಲ್ಲ. ಹಾಗಾಗಿ ಜೀವಿ ಇರಲು ಸಾಧ್ಯವಿಲ್ಲ. ಆದರೆ ಒಂದು ವಾದದ ಪ್ರಕಾರ ಈ ನಿರ್ಜೀವ ವಸ್ತುಗಳಾದ ಏಬಯೋಜೆನೆಸಿಸ್, ನಿರ್ಜೀವ ವಸ್ತುಗಳಾದ ನೈಟ್ರೋಜನ್, ಹೈಡ್ರೋಜನ್, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಈ ಥರ ವಸ್ತುಗಳು ಮೊದಲು ಇದ್ದವೆಂದು ತಿಳಿದು ಬರುತ್ತದೆ. ಸೂರ್ಯನ ಕಿರಣಗಳು ಈ ಹೈಡ್ರೋಜನ್, ನೈಟ್ರೋಜನ್ ಹಾಗೂ ಮೀಥೇನ್ ಇದರ ಮೇಲೆ ಒಂದಕ್ಕೊಂದು ಕ್ರಿಯೆ ನಡೆಸಿ ಹೈಡ್ರೋಜನ್ನಿನ ಹಾಗೂ ಇವೆಲ್ಲ ಗ್ಯಾಸ್ಗಳು ಕಂಬೈನ್ ಆಗಿ ಒಂದು ಮಿಶ್ರವಾದ ಒಂದು ಕಾಂಪೌಂಡ್ ಆಗಿರುವ ಸಾಧ್ಯತೆ ಇದೆ. ಈ ಕಾಂಪೌಂಡ್ ನೀರಿನಲ್ಲಿ ಕರಗಿರುವ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀರಿನಲ್ಲಿ ಮೊಟ್ಟ ಮೊದಲು ಸುಮಾರು 300 ಕೋಟಿ ವರ್ಷಗಳ ಹಿಂದೆ ಈ ಗಿಡಗಳು ಹುಟ್ಟಿರುವ ಸಾಧ್ಯತೆ ಇದೆ. ಈ ಗಿಡಗಳು ಅಂದರೆ ಪಾಚಿ ಗಿಡಗಳು, ಅವು ನೀರಿನಲ್ಲಿ ಮಾತ್ರ ಬದುಕುತ್ತಾ ಇದ್ದವು. ಸೊ ಈ ಪಾಚಿ ಗಿಡಗಳು ಸೂರ್ಯನ ಬಿಸಿಲು ಮತ್ತು ವಾತಾವರಣದಲ್ಲಿ ಇದ್ದ ಕಾರ್ಬನ್ ಡೈಆಕ್ಸೈಡನ್ನು ಉಪಯೋಗ ಮಾಡಿ ಅಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆಯು ನಡೆದಿರಬಹುದೆಂದು ಅಂದಾಜಿಸಲಾಗಿದೆ.

0: ಸೋ ಈ ದ್ಯುತಿ ಸಂಶ್ಲೇಷಣೆಯಿಂದ ಆಮ್ಲಜನಕವು ಉತ್ಪತ್ತಿಯಾಗುವ ಸಾಧ್ಯತೆ ಇದೆ. ಸೋ ಈ ಆಮ್ಲಜನಕವು ಮೊದಲು ನೀರಿನಲ್ಲಿ ಕರಗಿದ ಆಮ್ಲಜನಕವಾಗಿ ಇರುವ ಸಾಧ್ಯತೆ ಇದೆ. ಹಾಗಾಗಿ ಮೊದಲ ಜೀವಿಗಳ ವಿಕಾಸ ನೀರಿನಲ್ಲಿ ಆಗಿರುವ ಸಾಧ್ಯತೆ ಇದೆ. ಹಾಗಾಗಿ ಜಲಚರಗಳು ಫಸ್ಟ್ ಮೊಟ್ಟ ಮೊದಲು ನೀರಿನಲ್ಲಿ ಜನಿಸಿರುವ ಸಾಧ್ಯತೆ ಇದೆ. ನಮ್ಮ ವಿಷ್ಣುವಿನ ಅವತಾರವೂ ಸಹ ಇದನ್ನೇ ಹೇಳುತ್ತದೆ. ಮೊದಲನೇ ಅವತಾರ ವಿಷ್ಣುವಿನ ಅವತಾರ, ಅದು ಮತ್ಸ್ಯ ಅವತಾರ. ಅಂದರೆ ಮತ್ಸ್ಯ ಅಂದರೆ ನೀರಿನಲ್ಲಿ ಇರತಕ್ಕಂಥ ಒಂದು ಜಲಚರ. ಸೊ ಈ ನೀರಿನಲ್ಲಿ ಜಲಚರವು ಮೊದಲು ಹುಟ್ಟುವುದನ್ನು ನಮ್ಮ ವಿಷ್ಣು ಪುರಾಣದಲ್ಲಿ ಮೊದಲು ಮೀನಿನ ಅವತಾರವಾಯಿತೆಂದು ನಾವು ಊಹಿಸಬಹುದು. ಸೊ ತದನಂತರ ನೀರಿನಿಂದ ಮೇಲೆ ಬಂದ ಉಭಯ ಜೀವಿಗಳ ಉತ್ಪತ್ತಿಯಾಗಿರುವ ಅಥವಾ ಉದ್ಭವವಾಗಿರುವ ಸಾಧ್ಯತೆ ಇದೆ. ಏಕೆಂದರೆ ನಾವು ನೋಡುವ ಸಾಲಮಾಂಡರ್ ಮತ್ತು ಕಪ್ಪೆ ಅಲ್ಲದೆ ಈ ಟಾರ್ಟಾಯ್ಸ್ ಆಮೆಗಳು ನೀರು ಮತ್ತು ಭೂಮಿಯ ಮೇಲೆ ಎರಡರಲ್ಲೂ ಬದುಕುತ್ತವೆ. ಸೊ ಹಾಗಾಗಿ ಭೂಮಿಯಿಂದ ನೀರಿನಿಂದ ಭೂಮಿಗೆ ಬಂದಿರುವ ಈ ಉಭಯ ಜೀವಿಗಳೇ ಮುಂದೆ ವಿಕಾಸವಾಗಿರುವ ಸಾಧ್ಯತೆ ಇದೆ ಎಂದು ತೋರುತ್ತದೆ. ಸೊ ವಿಷ್ಣು ಪುರಾಣದಲ್ಲಿಯೂ ಸಹ ನೀರಿನಲ್ಲಿರುವ ಮೀನಿನ ಅವತಾರವಾದರೆ ಎರಡನೇ ಅವತಾರ ಆಮೆಯ ಅವತಾರ. ಸೊ ಆಮೆಯ ಅವತಾರ ಅಂದರೆ ಉಭಯ ಜೀವಿಯ ಅವತಾರ. ಸೊ ಅದೇ ರೀತಿ ವಾತಾವರಣದಲ್ಲೂ ಸಹ ಈ ಉಭಯ ಜೀವಿಗಳ ವಿಕಾಸವಾಗಿದೆ ಎಂದು ನಾವು ತಿಳಿಯಬಹುದು. ವಿಷ್ಣುವಿನ ಮೂರನೇ ಅವತಾರ ಅದು ವರಾಹ ಮತ್ತು ನರಸಿಂಹ ಅವತಾರಗಳು. ಸೊ ವರಾಹ ನರಸಿಂಹ ಅವತಾರಗಳು ಇವುಗಳನ್ನು ನಾವು ಡೈನೋಸರಸ್ ಮತ್ತು ಇತರ ಕ್ರೂರ ಪ್ರಾಣಿಗಳಿಗೆ ಹೋಲಿಸಬಹುದು. ಸೊ ನಂತರದ ಅವತಾರ ಪರಶುರಾಮ, ಅಂದರೆ ಕಾಡಿನಲ್ಲಿ ಇರತಕ್ಕಂಥ ಒಬ್ಬ ಜೀವಿ ಎಂದು ನಾವು ಊಹಿಸಬಹುದು. ಸೊ ಮೊಟ್ಟ ಮೊದಲ ಜೀವಿಗಳು ಅಂದರೆ ಮಾನವಕ್ಕೆ ಸಮನಾದ ಜೀವಿಗಳು ಆಫ್ರಿಕಾ ಖಂಡದಲ್ಲಿ ಜನಿಸಿರಬಹುದು ಎಂದು ಒಂದು ಅಂದಾಜು ಮಾಡಲಾಗಿದೆ. ನಂತರ ಆ ಮಾನವ ಜೀವಿಗಳು ನೆಲದ ಭಾಗವು ಮೊದಲೇ ಕೂಡಿದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಒಂದು ನೆಲದಿಂದ ಅಂದರೆ ಒಂದು ಖಂಡದಿಂದ ಮತ್ತೊಂದು ಖಂಡಕ್ಕೆ ಸಮುದ್ರದ ಮಾರ್ಗವಾಗಿ ಬರಬೇಕಾಗುತ್ತದೆ. ಆದರೆ ಹಿಂದಿನ ದಿನಗಳಲ್ಲಿ ಈ ಎಲ್ಲ ಭೂಖಂಡಗಳು ಒಂದೇ ಭಾಗದಲ್ಲಿದ್ದವು ಎಂದು ತಿಳಿದು ಬರುತ್ತದೆ. ಸೊ ಈ ಮಾನವರು ಆಫ್ರಿಕಾದಲ್ಲಿ ಹುಟ್ಟಿರುವ ಮಾನವರು ನಂತರ ಭೂಮಿಯ ಮೂಲಕ ಒಂದು ಗ್ರೂಪ್ ಯುರೋಪ್ ಕಡೆಗೆ, ಮತ್ತೊಂದು ಗ್ರೂಪ್ ಏಷ್ಯಾ ಕಡೆ ಭಾರತ ಕಡೆಗೆ ವಲಸೆ ಹೋಗಿರುವ ಸಾಧ್ಯತೆಗಳು ಇದೆ ಎನ್ನುವುದನ್ನು ತಿಳಿಸುತ್ತದೆ. ಸೊ ಅದಾದ ನಂತರ ಭೂಮಿಯ ಎಲ್ಲ ಭಾಗದಲ್ಲೂ ಮಾನವರ ವಿಕಾಸ ನಿಧಾನವಾಗಿ ಆಗಿದೆ ಎಂದು ನಾವು ತಿಳಿಯಬಹುದು. ನಿಮಗೆ ಈಗಾಗಲೇ ನಾನು ತಿಳಿಸಿದ್ದೇನೆ, ಭೂಮಿಯಲ್ಲಿ 24 ಗಂಟೆ ವಯಸ್ಸಾಗಿದೆ ಅಂದರೆ ಅಲ್ಲಿ ಆಮ್ಲಜನಕ 21% ಉತ್ಪತ್ತಿಯಾಗಲು ಸುಮಾರು 1 ಗಂಟೆಯ ಸಮಯ ಬೇಕಾಗುತ್ತದೆ. ಅದಾದ ನಂತರ ವಿಕಾಸ ಹೊಂದಿರುವ ಸಾಧ್ಯತೆ ಇದೆ. ಸೊ ಭೂಮಿಗೆ 10 ರಿಂದ 11 ಗಂಟೆಯ ಸಮಯದಲ್ಲಿ ಈ ಡೈನೋಸರ್ಸ್ಗಳು, ಸೊ 9 ಗಂಟೆಯವರೆಗೆ ಸಮಯದಲ್ಲಿ ಈ ಗಿಡ ಮರಗಳು ಹುಟ್ಟಿರುವ ಸಾಧ್ಯತೆ ಇದೆ ಎಂದು ಒಂದು ಅಂದಾಜು ಮಾಡಲಾಗಿದೆ. ಗಿಡ ಮರಗಳು ಹುಟ್ಟಿದ ನಂತರವೇ ಗಿಡವನ್ನು ತಿನ್ನತಕ್ಕಂತಹ ಸಾಧು ಪ್ರಾಣಿಗಳ ವಿಕಾಸವಾಗಿರುವ ಸಾಧ್ಯತೆ ಇದೆ. ಅದಾದ ನಂತರ ಸಾಧು ಪ್ರಾಣಿಗಳನ್ನು ತಿನ್ನುವ ಕ್ರೂರ ಮೃಗಗಳ ಹುಟ್ಟುವಿಕೆ ಸಾಧ್ಯ ಎಂದು ಈ ಒಂದು ಸೈಂಟಿಫಿಕ್ ಸಿದ್ಧಾಂತ ತಿಳಿಸುತ್ತದೆ. ಸೊ 10 ರಿಂದ 12 ಗಂಟೆಯ ಸಮಯದಲ್ಲಿ ಈ ಡೈನೋಸರ್ಸ್ ಪ್ರಾಣಿಗಳು ಉತ್ಪತ್ತಿಯಾಗಿರುವ ಸಾಧ್ಯತೆ ಇರುತ್ತದೆ. ಅದೇ ರೀತಿ ನಾವು ನೋಡಿದರೆ ಈ ಮಾನವ ಭೂಮಿಗೆ ಬಂದು ಭೂಮಿಗೆ ಒಂದು 24 ಗಂಟೆ ಆಗಿದೆ ಅಂದರೆ ಮಾನವ ಈ ಭೂಮಿಗೆ ಬಂದು ಕೇವಲ 2 ಸೆಕೆಂಡ್ಗಳಾಗಿವೆ ಎಂದು ಅರ್ಥವಾಗುತ್ತದೆ. ಸೊ 2 ಸೆಕೆಂಡ್ ಭೂಮಿಗೆ ಕಂಪೇರ್ ಮಾಡಿದಾಗ ಈ 2 ಸೆಕೆಂಡ್ಗಳಲ್ಲಿ ಈ ಮಾನವನ ವಿಕಾಸವಾಗಿದೆ. ಅಂದರೆ 1 ಸೆಕೆಂಡ್ ಅಂದರೆ 52,000 ವರ್ಷಗಳೆಂದು ನಾವು ಅಂದಾಜಿಸಬಹುದು. ಸೊ ಈ 2 ಸೆಕೆಂಡ್ಗಳಲ್ಲಿ ಮಾನವನ ವಿಕಾಸವಾಗಿದೆ. ಅದಕ್ಕೆ ಪೂರಕವಾಗಿ 1965 ಬೂದಾಪೆಸ್ಟ್, ಹಂಗೇರಿಯ ರಾಜಧಾನಿ ಬೂದಾಪೆಸ್ಟ್ನ ಕಲ್ಲಿನ ಗಣಿಗಳಲ್ಲಿ, ಸುಣ್ಣದ ಕಲ್ಲಿನ ಗಣಿಗಳಲ್ಲಿ ಒಂದು ಮಾನವನ ತಲೆಬುರುಡೆಯು ಪತ್ತೆಯಾಗಿದೆ. ಫಾಸಿಲ್ಸ್ ಅಂತ ನಾವು ಇದನ್ನು ಕರೆಯುತ್ತೇವೆ. ಈ ಮಾನವನ ತಲೆಬುರುಡೆ ಸುಮಾರು 5 ಲಕ್ಷ ವರ್ಷಗಳ ಹಿಂದೆ ಆಗಿರಬಹುದು ಎಂದು ಅಂದಾಜಿಸಲಾಗಿದೆ. ಅಂದರೆ ಪ್ರಿಮಿಟಿವ್ ಮಾನವ, ಪ್ರಿಮಿಟಿವ್ ಮಾನವ ಕೇವಲ 5 ಲಕ್ಷ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಉದ್ಭವವಾಗಿದ್ದಾನೆಂದು ಅಂದಾಜಿಸಲಬಹುದು. ಸೊ ಅದಾದ ನಂತರ ಕೇವಲ 10,000 ವರ್ಷಗಳ ಹಿಂದೆ ಗಂಗಾ ನದಿಯ ಬಯಲಿನಲ್ಲಿರ್ತಕ್ಕಂಥ ನಾಗರಿಕತೆ, ಅಥವಾ ಸಿಂಧೂ ನದಿಯಲ್ಲಿರತಕ್ಕಂಥ ನಾಗರಿಕತೆ, ಅಥವಾ ಮೆಸೊಪಟೋನಿಯಾ ಇರಾಕ್, ಈಗಿನ ಇರಾಕ್ನಲ್ಲಿ ಇರತಕ್ಕಂಥ ನಾಗರಿಕತೆಯು ಆಗಿರಬಹುದು ಎಂದು ಅಂದಾಜಿಸಬಹುದಾಗಿದೆ. ಸೊ ಹಾಗಾಗಿ ಈ ಜೀವಿಗಳು ಜೀವವಿಲ್ಲದ ವಸ್ತುಗಳಿಂದ ವಿಕಾಸ ಹೊಂದಿದೆವೆ ಎಂದು ಒಂದು ಸಿದ್ಧಾಂತವಿದೆ. ಆ ಸಿದ್ಧಾಂತವನ್ನು ನಾವು ಒಪ್ಪಲೇಬೇಕಾಗುತ್ತದೆ. ಆದರೆ ಹಿಂದೂ ಸಿದ್ಧಾಂತದ ಪ್ರಕಾರ ಇಲ್ಲಿ ವಿಷ್ಣು ತಾನು ತನ್ನ ಬೀಜಗಳನ್ನು ನೀರಿನಲ್ಲಿ ವಿಸರ್ಜನೆ ಮಾಡಿ ನಂತರ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದೆ ಎಂದು ಒಂದು ಕಡೆ ಹೇಳುತ್ತಾನೆ. ನೀರಿನಲ್ಲಿ ವಿಸರ್ಜನೆ ಮಾಡಿದೆ ಎಂದರೆ ಇದರ ಅರ್ಥ ಮೊದಲ ವಿಕಾಸ ನೀರಿನಲ್ಲಿ ಆಗಿರಬೇಕು. ಸೊ ಇದು ಸಹ ವಿಷ್ಣು ಪುರಾಣ ಹೇಳುತ್ತದೆ. ಸೊ ಹಾಗಾಗಿ ನೀರು ಅತ್ಯಂತ ಮುಖ್ಯವಾದ ಒಂದು ಅಂಗವಾಗಿದೆ. ನಿರ್ಜೀವವಾದ ವಸ್ತು ನೀರು ಸಹ. ಈ ನೀರಿನಲ್ಲಿ ಪ್ರಾಣಿಗಳ ವಿಕಾಸವಾಗಿದೆ ಹಾಗೂ ಗಿಡಗಳ ಸಸ್ಯಗಳ ವಿಕಾಸವಾಗಿದೆ ಎಂದು ತಿಳಿದು ಬರುತ್ತದೆ. ಇಲ್ಲಿಗೆ 1ನೇ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 63ನೆಯ ಕಂದಪದ್ಯದ ಬಳಿಕದ ವಚನದ ಒಂದು ಸಾಲಿನ ನಂತರದ ಕಂದಪದ್ಯ. ಅದು ಹೀಗಿದೆ. ಆದಿಕ್ಷತ್ರಿಯರ ನೀಂ ಆದಿತ್ಯ ನಿಳಿಪತೆ ಜರೀರ್ ಪಾರ್ವನ ಕಾಲ್ಮೋದೆ ನಡೆ ಪಾರ್ವನ ಕಾಲ್ಮೋದೆ ನಡುತಲೆಯೊಲಿರ್ಪುದುದು ಆದುದು ನಿಮಗೆಂದು ನುಡಿದು ಕಾಯ್ಪಿನೊಳೆದಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಆದಿಕ್ಷತ್ರಿಯರೇ ನೀಂ ಆದಿತ್ಯಂ ಆದಿತ್ಯನಂ ಇಳಿಪತೇಜರಿರ್ ಪಾರ್ವನ ಕಾಲ್ ಮೋದೆ ನಡುತಲೆಯೊಲ್ ಇರ್ಪುದು ಆದುದು ನಿಮಗೆಂದು ನುಡಿದು ಕಾಯ್ಪಿನೊಳ್ ಒದೆದಂ. ಈ ಪದ್ಯವನ್ನು ಹೀಗೆ ಅರ್ಥ ಹೇಳಬಹುದು. ಆದಿಕ್ಷತ್ರಿಯರೇ ನೀಂ, ದ್ರೋಣಾಚಾರ್ಯ ದ್ರುಪದನನ್ನು ಸಭೆಯಲ್ಲಿ ತುಂಬ ಮೂದಲಿಸಿದ ಮೇಲೆ ಹೀಗೆ, ಸಭೆಯಲ್ಲಿ ಅಂತಂದರೆ ಅದು ರಣರಂಗದಲ್ಲಿ ನಡೆದಿರುವಂತಹ ಒಂದು ಸಾರ್ವಜನಿಕವಾದ, ಅಂದರೆ ಎಲ್ಲರೂ ಇರುವ ಶಿಷ್ಯರು ಗುರುಗಳೆಲ್ಲ ಒಟ್ಟು ಸೇರುವಂಥ ಒಂದು ಸಭೆಯಲ್ಲಿ ಮೂದಲಿಸಿ, ಅಂದರೆ ಈಗಾಗಲೇ ಅರ್ಜುನ ದ್ರೋಣಾಚಾರ್ಯರ ಕಾಲಿನ ಬುಡದಲ್ಲಿ ದ್ರುಪದನನ್ನು ಕಟ್ಟಿ ತಂದು ಹಾಕಿದ್ದಾನೆ ಮತ್ತು ಈವರೆಗೆ ಆ ಮೂದಲಿಕೆ ನಡೆಯಿತು. ಆ ಬಳಿಕ ಹೀಗೆ ಹೇಳ್ತಾನೆ, ಆದಿಕ್ಷತ್ರಿಯರೇ ನೀಂ, ನಿಮ್ಮನ್ನು ಆದಿಕ್ಷತ್ರಿಯರು ಅಂತ ಹೇಳ್ತಾರೆ. ಅಂದರೆ ಈ ಆದಿಕ್ಷತ್ರಿಯರು ತಮ್ಮ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಸಮಸ್ತ ಭೂಮಂಡಲವನ್ನು ಆಳುವಂತಹ ಒಂದು ಯೋಗ್ಯತೆಯನ್ನು ಪಡೀತಾರಂತೆ. ಹಾಗಾದಂದರೆ ಅವರನ್ನು ಆದಿಕ್ಷತ್ರಿಯರು ಅಂತ ಹೇಳೋದು. ಯಾಕಂದರೆ ಆ ಪರಂಪರೆ ಹಾಗೆ ಬಂದಿರೋದು. ಇದರ ಬಗ್ಗೆ ನಾನು ಆವಾಗಲೇ ಹೇಳಿದ್ದೇನೆ. ಬ್ರಹ್ಮನಿಂದ ಮರೀಚಿ ಕಶ್ಯಪ ಸೂರ್ಯ ಮನು ವಾಕುಕ್ಷಿ ಹೀಗೆ ಅದು ಬರ್ತದೆ. ಅಂದರೆ ಇದರ ಮೂಲ ಪಿತಾಮಹ ಬ್ರಹ್ಮ ಆಗ್ತಾನೆ. ಹಾಗಾದಂದಾಗ ಈ ಬ್ರಹ್ಮನ ಪರಂಪರೆಯಲ್ಲಿ ಬಂದಂಥ ಈ ಕ್ಷತ್ರಿಯರನ್ನು ನಾವು ಆದಿಕ್ಷತ್ರಿಯರು ಅಂತ ಕರೆಯುತ್ತೇವೆ. ಹಾಗೆ ಆ ಆದಿಕ್ಷತ್ರಿಯರನ್ನು, ಆದಿಕ್ಷತ್ರಿಯರೇ ನೀವು ಆದಿಕ್ಷತ್ರಿಯರ ತಾನೇ, ಆದಿತ್ಯ ನಿಳಿಪ ತೇಜರಿರ್ ಸಾಕ್ಷಾತ್ ಸೂರ್ಯನನ್ನು ತೇಜಸ್ಸಿನಲ್ಲಿ ಧಿಕ್ಕರಿಸುವಂತಹ ಪರಾಕ್ರಮ ಮತ್ತು ತೇಜಸ್ಸನ್ನು ಉಳ್ಳವರಲ್ಲವೇ. ಪಾರ್ವನ ಕಾಲ್ಮೋದೆ ನಡು ತಲೆಯಲ್ಲಿರುವುದು ಆದುದು. ಪಾರ್ವನ ಹಾರ್ವನ ಬ್ರಾಹ್ಮಣನ ಕಾಲ್ಮೋದೆ ಕಾಲು ಒದೆಯುವ ಹಾಗೆ, ಮೋದು ಅಂದರೆ ಒದೆ, ಇದೊಂದು ಹಳೆಗನ್ನಡದ ರೂಪ ಅಥವಾ ಅಚ್ಚಗನ್ನಡದ ರೂಪ. ಕಾಲ್ಮೋದೆ ಒದೆಯಲು ನಡುತಲೆಯಲ್ಲಿರುವುದು. ಈಗ ನನ್ನ ಕಾಲು, ಈ ಬ್ರಾಹ್ಮಣನ ಕಾಲು ಎಲ್ಲಿದೆ ಅಂತ ನಿನಗೆ ಗೊತ್ತಲ್ವೇ? ನಡುತಲೆಯಲ್ಲಿರುವುದು ಆದುದು. ಒದೆಯುವುದಕ್ಕಾಗಿ ಪಾರ್ವನ ಕಾಲು ಮೋದೆ, ಪಾರ್ವನ ಕಾಲು ಒದೆಯುವ ಕಾರಣಕ್ಕಾಗಿ ನಿನ್ನ ನಡುತಲೆಯ ಮೇಲೆ ಇರುವಂತೆ ಆದುದು ನಿಮಗೆಂದು ನುಡಿದು ಹಾಗೆ ಅಂತ ಹೇಳಿ ಕಾಯಿಪ್ಪಿನೋಳ್. ಕಾಯಿಪ್ಪು ಅಂದರೆ ಸಿಟ್ಟು, ಸಿಟ್ಟಿನಲ್ಲಿ ಒದೆದಂ. ಅಂದರೆ ಇದು ಒಂದು ಬಹಳ ದೀರ್ಘಕಾಲೀನವಾದಂತಹ ಸಿಟ್ಟು ಇದು. ಆ ಸಿಟ್ಟಿನ ಕುರಿತು ನಾನು ಈಗಾಗಲೇ ಹೇಳಿದ್ದೇನೆ. ಒಂದು ಕಾಲಕ್ಕೆ ಈ ದ್ರೋಣ ಮತ್ತು ದ್ರುಪದರು ಒಂದೇ ಗುರುವಿನಲ್ಲಿ ಕಲಿತವರು, ಪರಶುರಾಮನಲ್ಲಿ ಸಹಪಾಠಿಗಳಾಗಿದ್ದವರು. ಆ ಕಾಲಕ್ಕೆ ದ್ರೋಣನಿಗೆ ಬಹಳ ಬಡತನ ಇತ್ತು. ಗುರುವಿನಲ್ಲಿ ವಿದ್ಯೆಯನ್ನು ಕಲಿತು ಹೊರಡುವಂತಹ ಸಂದರ್ಭಕ್ಕೆ ದ್ರುಪದ ತಾನಾಗಿ ದ್ರುಪದ ಹೇಳಿದ್ದ, ನಾನು ಇದನ್ನು ಎಂದೂ ಮರೆಯುವುದಿಲ್ಲ, ನಾನು ಮಹಾರಾಜನಾಗಿದ್ದೇನೆ, ನನ್ನ ಅರಮನೆಗೆ ಹೋದ ಮೇಲೆ ನಿನ್ನನ್ನು ಕರೆಯುತ್ತೇನೆ ಅಥವಾ ನೀನು ಕಾಣಬಹುದು ನನ್ನನ್ನು, ನಿನಗೆ ಬೇಕಾದ ಹಾಗೆ ನಾನು ನೆರವು ಕೊಡುತ್ತೇನೆ ಅಂತ ಹೇಳಿದಾಗ, ಕಾಲಾನುಕ್ರಮದಲ್ಲಿ ದ್ರೋಣನಿಗೆ ಬಹಳ ಬಡತನ ಬಂದಾವಾಗ ನನ್ನ ಸ್ನೇಹಿತನಾದಂತಹ ದ್ರುಪದನನ್ನು ಕಂಡರೆ ಅದಕ್ಕೊಂದು ಪ್ರಾಯಶ್ಚಿತ್ತ ಆಗಬಹುದು, ಪರಿಹಾರ ಆಗಬಹುದು ಎನ್ನುವ ಹಾಗೆ, ಅಂದರೆ ಬಡತನಕ್ಕೆ ಪರಿಹಾರವಾಗಬಹುದು ಎನ್ನುವ ಹಾಗೆ ದ್ರೋಣಾಚಾರ್ಯ ಒಂದು ಸಲ ದ್ರುಪದನ ಒಡ್ಡೋಲಗಕ್ಕೆ ಬಂದಾಗ, ಬಂದು ಬಾಗಿಲಲ್ಲಿರುವಂತಹ ಪರಿಚಾರಕನನ್ನು ಹೇಳಿದಾಗ, ದ್ರೋಣ ಎನ್ನುವಂಥ ನಿನ್ನ ಸಹಪಾಠಿ ಬಂದಿದ್ದೇನೆ ಎಂಬುದಾಗಿ ಹೇಳಿದಾಗ, ಅಂತಹ ಬ್ರಾಹ್ಮಣ ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಕ್ಷತ್ರಿಯರಿಗೂ ಬ್ರಾಹ್ಮಣನಿಗೂ ಯಾವ ರೀತಿಯ ಸಂಬಂಧ ಅಂತ ಸಭೆಯ ತುಂಬಿದ ಸಭೆಯಲ್ಲಿ ಅವನನ್ನು ಜರೆದಂತಹ ದ್ರುಪದ ದ್ರೋಣನ ಸಿಟ್ಟಿಗೆ ಕಾರಣನಾಗ್ತಾನೆ. ಒಂದಲ್ಲ ಒಂದು ದಿನ ನನ್ನ ಶಿಷ್ಯರಿಂದ ನಿನ್ನನ್ನು ಕಟ್ಟಿಸಿ ನಾನು ತರ್ತೇನೆ ಎನ್ನುವಂಥ ಶಪಥ ಮಾಡಿದಂತಹ ದ್ರೋಣ ಇವತ್ತು ಅದನ್ನು ಮಾಡಿ ಆ ಮೂಲಕ ತನ್ನ ಪಾದದ ಕೆಳಗೆ ತನ್ನ ಶಿಷ್ಯನಾದಂತಹ ಅರ್ಜುನನಿಂದ ಅವನನ್ನು ಹೆಡೆಮುರಿಯ ಕಟ್ಟಿ ಇಲ್ಲಿ ಬಂಧಿಸಿ ತಂದಿದ್ದಾನೆ. ತಂದ ಮೇಲೆ ಅವನಿಗೆ ಸಾಕಷ್ಟು ಅವಮಾನ ಮಾಡಿದ ಮೇಲೆ ಈಗ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾನೆ. ಆದಿಕ್ಷತ್ರಿಯರೇ ನೀವು, ನಿಮ್ಮನ್ನು ಆದಿಕ್ಷತ್ರಿಯರು ಅಂತ ನಾವು ಹೇಳುತ್ತೇವೆ ಅಥವಾ ಜಗತ್ತು ಗುರುತಿಸ್ತಿದೆ. ಆದಿಕ್ಷತ್ರಿಯರಾದಂತಹ ನೀವು ಕೇವಲ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಭೂಮಂಡಲವನ್ನು ಆಳುವಂತಹ ಒಂದು ಸಾಮರ್ಥ್ಯವನ್ನು ಯೋಗ್ಯತೆಯನ್ನು ಪಡೆದಿದ್ರಿ. ಆ ಕಾರಣಕ್ಕಾಗಿ ನಿಮಗೆ ಆದಿತ್ಯ ನಿಳಿಪತೇಜರಿರು, ಸಾಕ್ಷಾತ್ ಸೂರ್ಯಮಂಡಲವನ್ನೇ ಧಿಕ್ಕರಿಸುವಂಥ ಒಂದು ಸಾಮರ್ಥ್ಯವೂ ತೇಜಸ್ಸು ಪರಾಕ್ರಮವೂ ನಿಮಗೆ ಬರುತ್ತದಂತೆ, ಪರಂಪರೆಯಿಂದ ನಾವು ಕೇಳಿಬಲ್ಲೆವು. ಆದರೆ ಈಗ ನಿನ್ನ ನಡುತಲೆ ನನ್ನ ಪಾದದ ಕೆಳಗಿದೆ, ನನ್ನ ಪಾದ ಈಗ ನಿನ್ನ ತಲೆಯನ್ನು ಒದಿಯುವಂತಹ ಸನ್ನಿವೇಶದಲ್ಲಿ ಇದೆ ಅಥವಾ ಆ ಸ್ಥಿತಿಯಲ್ಲಿ ಇದೆ ಎಂದು ನುಡಿದು ಕಾಯಿಪ್ಪಿನಳು ಬಲವಾಗಿ ಸಿಟ್ಟಿನಲ್ಲಿ ಒದೆದ.
1: ಆದಿಕವಿ ಪಂಪನ ಕೃತಿಯನ್ನು ಒದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡುವುದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಪ್ರತಿನಿತ್ಯದ ಸಂಭಾಷಣೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಏನೆಲ್ಲ ಕನ್ವರ್ಸೇಷನ್ ಇರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ನಾವೇನು ಮಾತಾಡ್ತೀವಿ ನಿತ್ಯಕ್ಕೆ ಅದೇ ವಿಷಯಗಳ ಬಗ್ಗೆನೇ ವಾಕ್ಯಗಳ ರಚನೆ ಇತ್ತು. ತುಂಬ ಈಸಿಯಾಗಿ ನೀವು ಮಾಡಿದ್ದೀರಾ, ಆ ಸಂಚಿಕೆ ತುಂಬ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ. ಇವತ್ತು ಅದರ ನಂತರದ ಕನ್ವರ್ಸೇಷನ್, ಭೇಟಿ ಮತ್ತು ಬೀಳ್ಕೊಡುಗೆ ಈ ಸಮಯದಲ್ಲಾಗುವಂಥ ಸಂಭಾಷಣೆಗಳನ್ನು ನೋಡೋಣ. ಮೀಟಿಂಗ್ ಮತ್ತು ಪಾರ್ಟಿಂಗ್ ರಿಲೇಟೆಡ್ ಸೆಂಟೆನ್ಸಸ್ನ ಕಲಿಯೋಣ, ಆಯಿತಾ? ಯಾರೇ ಸಿಕ್ಕಿದ್ರೆ ನೀವೇನು ಹೇಳ್ತೀರಾ, ನಮಸ್ಕಾರ ಅಂತ ಹೇಳ್ತೀರಾ. ಅದನ್ನ ಇಂಗ್ಲೀಷಲ್ಲಿ ಸಿಂಪಲ್ಲಾಗಿ ಗುಡ್ ಮಾರ್ನಿಂಗ್, ಬೆಳಗ್ಗೆ ಆಗಿದ್ರೆ ಗುಡ್ ಮಾರ್ನಿಂಗ್, ಅದರ ಹೊರತಾಗಿನೂ ದಿನದ ಇಡೀ ದಿವಸದಲ್ಲಿ ಸಂಜೆವರೆಗೂ ನೀವು ಎನಿ ಟೈಮ್ ಮೀಟ್ ಮಾಡಿದಾಗಲೂ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಮಧ್ಯಾಹ್ನ ಗುಡ್ ಆಫ್ಟರ್ನೂನ್, ಈವ್ನಿಂಗ್ ಗುಡ್ ಈವ್ನಿಂಗ್, ರಾತ್ರಿ ಆದರೆ ಗುಡ್ ನೈಟ್ ಹೇಳೋದಿದೆ. ಓಕೆ, ಈಗ ನಮಸ್ಕಾರ, ನೀವು ಹೇಗಿದ್ದೀರಾ ಅಂತ ಕೇಳ್ತಿದ್ದೀರಾ. ಹೆಲೋ ಹಾವ ಯು, ಹೆಲೋ ಹಾವ ಯು ಅಂತ ಕೇಳ್ಬೋದಲ್ವಾ. ಚೆನ್ನಾಗಿದ್ದೀನಿ, ನಮಸ್ಕಾರ, ನೀವು ಹೇಗಿದ್ದೀರಾ, ಥ್ಯಾಂಕ್ ಯು ಅಂತ ಹೇಳ್ತೀರಲ್ವಾ, ವೆರಿ ವೆಲ್ ಥ್ಯಾಂಕ್ ಯು. ಆ್ಯಂಡ್ ಯು, ಹಲೋ ಹವ್ ಆರ್ ಯು ಅಂತ ಕೇಳಿದಾಗ ವೆರಿ ವೆಲ್ ಥ್ಯಾಂಕ್ ಯು ಆ್ಯಂಡ್ ಯು ಅಂತ ಕೇಳಬೇಕು. ನಾನು ಚೆನ್ನಾಗಿದ್ದೀನಿ, ಐ ಆಮ್ ಫೈನ್. ನಾನು ಚೆನ್ನಾಗಿದ್ದೀನಿ, ಐ ಆಮ್ ಫೈನ್. ನಿಮ್ಮನ್ನು ನೋಡಿ ಬಹಳ ಖುಷಿಯಾಯಿತು, ಐ ಆಮ್ ಗ್ಲ್ಯಾಡ್ ಟು ಸಿ ಯು. ನಿಮ್ಮನ್ನು ನೋಡಿ ಬಹಳ ಖುಷಿಯಾಯಿತು, ಐ ಆಮ್ ಗ್ಲ್ಯಾಡ್ ಟು ಸಿ ಯು. ನನಗೂ ಕೂಡ ಅಷ್ಟೇ ಸಂತೋಷ ಆಯಿತು, ಇಟ್ಸ್ ಮೈ ಪ್ಲೆಷರ್. ನನಗೂ ಕೂಡ ಅಷ್ಟೇ ಸಂತೋಷ ಆಯಿತು ಅನ್ನೋದಕ್ಕೆ ಇಟ್ಸ್ ಮೈ ಪ್ಲೆಷರ್. ನಾವಿಬ್ರು ಭೇಟಿಯಾಗಿ ಬಹಳ ಸಮಯ ಆಗಿತ್ತಲ್ವಾ, ಇಟ್ಸ್ ಬೀನ್ ಅ ಲಾಂಗ್ ಟೈಮ್ ಸಿನ್ಸ್ ವಿ ಮೆಟ್. ನಾವು ಭೇಟಿಯಾಗಿ ಬಹಳ ಸಮಯ ಆಗಿತ್ತಲ್ವಾ, ಇಟ್ಸ್ ಬೀನ್ ಅ ಲಾಂಗ್ ಟೈಮ್ ಸಿನ್ಸ್ ವಿ ಮೆಟ್. ನಿಮ್ಮ ಬಗ್ಗೆ ನಾನು ಬಹಳ ಕೇಳಿದ್ದೆ, ಐ ಹ್ಯಾವ್ ಹರ್ಡ್ ಅ ಲಾಟ್ ಅಬೌಟ್ ಯು. ನಿಮ್ಮ ಬಗ್ಗೆ ಬಹಳ ಕೇಳಿದ್ದೀನಿ, ಐ ಹ್ಯಾವ್ ಹರ್ಡ್ ಅ ಲಾಟ್ ಅಬೌಟ್ ಯು. ಹರ್ಡ್ ಎಚ್ ಇ ಎ ಆರ್ ಡಿ. ನೋಡಿ ಇಲ್ಲಿ ಯಾರು ಬಂದಿದ್ದಾರೆ, ಮನೇಲಿರೋರಿಗೆ, ಆಫೀಸಲ್ಲಿರೋರಿಗೆ, ಬೇರೆಯವ್ರಿಗೆ ನೀವು ಹೇಳ್ತಿದ್ದೀರಾ ಲುಕ್ ಹೂ ಇಸ್ ಇಟ್ ಅಥವಾ ಲುಕ್ ಹೂ ಇಸ್ ಹಿಯರ್. ಇಲ್ಲಿ ಯಾರಿದ್ದಾರೆ ನೋಡಿ, ಯಾರು ಬಂದಿದ್ದಾರೆ ಅನ್ನೋದಕ್ಕೆ ಲುಕ್ ಹೂ ಇಸ್ ಇಟ್, ಹೂ ಇಸ್ ಹಿಯರ್ ಯಾವ್ದು ಬೇಕಾದ್ರೆ ಹೇಳ್ಬೋದು. ನನ್ನನ್ನು ನೋಡಿ ನಿಮ್ಗೆ ಆಶ್ಚರ್ಯ ಆಯ್ತಾ, ಆರ್ ಯು ಸರ್ಪ್ರೈಸ್ ಟು ಸೀ ಮೀ. ತುಂಬ ದಿನ ಆದಮೇಲೆ ನೋಡಿದಾಗ ಒಮ್ಮೊಮ್ಮೆ ಹಾಗಾಗತ್ತಲ್ವಾ, ಏನೋ ಬದಲಾವಣೆ ನಾನು ನೋಡಿರ್ತೀವಿ, ಅಥವಾ ಏನೋ ಖುಷಿ ಕೂಡ ಆಗಿರುತ್ತೆ, ಆಶ್ಚರ್ಯ ಆಗುತ್ತಲ್ವಾ. ನನ್ನನ್ನು ನೋಡಿ ನಿನಗೆ ಆಶ್ಚರ್ಯವಾಯ್ತಾ, ಆರ್ ಯು ಸರ್ಪ್ರೈಸ್ ಟು ಸೀ ಮೀ. ಆರ್ ಯು ಸರ್ಪ್ರೈಸ್ಡ್, ಎಸ್ ಯು ಆರ್ ಪಿ ಆರ್ ಐ ಎಸ್ ಇ ಡಿ. ಆರ್ ಯು ಸರ್ಪ್ರೈಸ್ ಟು ಸೀ ಮೀ. ನೀನು ನಿಜವಾಗೂ ಮೈಸೂರಲ್ಲಿದ್ದೆ ಅಂತ ನಾನು ಭಾವಿಸಿದ್ದೆ ಅಂತ ಹೇಳ್ತೀರಾ. ರಿಯಲಿ ಐ ಥಾಟ್ ಯು ವರ್ ಇನ್ ಮೈಸೂರ್. ರಿಯಲಿ ಐ ಥಾಟ್ ಯು ವರ್ ಇನ್ ಮೈಸೂರ್. ಅವಾಗ ಅವ್ರು ಹೇಳ್ತಾರೆ, ನಾನು ಅಲ್ಲಿದ್ದೆ ಆದರೆ ಕಳೆದ ವಾರ ವಾಪಸ್ ಬಂದೆ. ಐ ವಾಸ್ ದೇರ್ ಬಟ್ ಐ ರಿಟರ್ನ್ ಲಾಸ್ಟ್ ವೀಕ್, ಅಥವಾ ಐ ಕೇಮ್ ಬ್ಯಾಕ್ ಲಾಸ್ಟ್ ವೀಕ್. ನಾನು ಅಲ್ಲಿದ್ದೆ ಆದರೆ ಕಳೆದ ವಾರ ವಾಪಸ್ ಬಂದೆ. ಐ ವಾಸ್ ದೇರ್ ಬಟ್ ಐ ಕೇಮ್ ಬ್ಯಾಕ್ ಲಾಸ್ಟ್ ವೀಕ್. ಒಳ್ಳೆಯದು, ಮತ್ತೆ ಸಿಗೋಣ. ಓಕೆ ಸಿ ಯು ಅಗೇನ್, ಅಥವಾ ಓಕೆ ವಿಲ್ ಮೀಟ್ ಅಗೇನ್. ಸಿ ಯು ಅಗೇನ್ ಅಥವಾ ಮೀಟ್ ಅಗೇನ್. ಒಳ್ಳೆಯದು, ಮತ್ತೆ ಸಿಗೋಣ ಅನ್ನೋದಕ್ಕೆ ಓಕೆ ಸಿ ಯು ಅಗೇನ್ ಅಥವಾ ಓಕೆ ವಿಲ್ ಮೀಟ್ ಅಗೇನ್. ನೀನೀಗ ಹೋಗಲೇಬೇಕಾ, ಮಸ್ಟ್ ಯು ಗೋ ಅಥವಾ ಮಸ್ಟ್ ಯು ಲೀವ್ ನಾವ್, ಈಗ ಹೋಗಲೇಬೇಕಾ ಅನ್ನೋದಕ್ಕೆ. ನಿನ್ನ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳ್ತೀವಲ್ಲ, ಹ್ಯಾವ್ ಅ ಪ್ಲೆಸೆಂಟ್ ಜರ್ನಿ, ನೈಸ್ ಜರ್ನಿ, ಹ್ಯಾವ್ ಅ ನೈಸ್ ಜರ್ನಿ ಯಾವುದಾದ್ರೂ ಹೇಳಿ ವಿಶ್ ಮಾಡ್ಬೋದು. ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಅನ್ನೋದಕ್ಕೆ ಗಾಡ್ ಬ್ಲ್ಯಾಸ್ ಯು. ದೇವರು ನಿಂಗೆ ಒಳ್ಳೇದು ಮಾಡಲಿ ಅನ್ನೋದಕ್ಕೆ ಗಾಡ್ ಬ್ಲ್ಯಾಸ್ ಯು. ದಯವಿಟ್ಟು ನಿಮ್ಮ ತಂದೆಯವರಿಗೂ ಸಹ ನನ್ನ ನಮಸ್ಕಾರನ ತಿಳಿಸಿ. ಪ್ಲೀಸ್ ಕನ್ವೇ ಮೈ ರಿಗಾರ್ಡ್ಸ್ ಟು ಯುವರ್ ಫಾದರ್. ಪ್ಲೀಸ್ ಕನ್ವೇ ಮೈ ಕಾಂಪ್ಲಿಮೆಂಟ್ಸ್ ಟು ಯುವರ್ ಫಾದರ್. ನೋಡಿ, ಭೇಟಿ ಆದರೂ ಮೀಟಿಂಗ್ ಆಯಿತು, ಈಗ ಪಾರ್ಟಿಂಗ್ ಆಗ್ತಿದೆ, ಬೀಳ್ಕೊಡುಗೆ ಆಗ್ತಿದೆ, ಆ ಟೈಮಲ್ಲಿ ಬಳಸೋಂಥ ವಾಕ್ಯಗಳನ್ನು ನೀವೀಗ ಕಲಿತಾ ಇದ್ದೀರಾ. ಅಷ್ಟೇನಾ, ಏನೆಲ್ಲ ಆಗತ್ತೆ ನಾವು ಅವ್ರಿಗೆ ವಿಷಸ್ ತಿಳಿಸ್ತೀವಲ್ವಾ, ನಿಂಗೆ ಅದೃಷ್ಟ ಒಲೀಲಿ. ಕನ್ನಡದಲ್ಲಿ ಹೇಳೋದು ಕಡಿಮೆ ಇದನ್ನ, ಮೇ ಲಕ್ ಬಿ ವಿತ್ ಯು, ಬೆಸ್ಟ್ ಆಫ್ ಲಕ್, ಇದನ್ನ ಇಂಗ್ಲೀಷಲ್ಲಿ ಹೇಳ್ಬಿಡ್ತೀವಿ ನಾವು, ಕನ್ನಡದಲ್ಲಿ ಮಾತಾಡೋರು ಆಗಿದ್ರು ಅಲ್ವಾ. ಮೇ ಲಕ್ ಬಿ ವಿತ್ ಯು ಅಥವಾ ಬೆಸ್ಟ್ ಆಫ್ ಲಕ್. ಇನ್ನು ಶುಭರಾತ್ರಿ, ಗುಡ್ ನೈಟ್, ಹೋಗಿ ಬನ್ನಿ, ಬಾಯ್, ಗುಡ್ ಬಾಯ್. ಈ ಥರದ ಸಿಂಪಲ್ ಆದ ವಾಕ್ಯಗಳನ್ನು ಬಳಸಿದ್ವಿ ಭೇಟಿ ಮತ್ತು ಬೀಳ್ಕೊಡುಗೆ ಸಮಯದಲ್ಲಿ. ಇನ್ನು ನಿಮಗೆ ಗ್ರ್ಯಾಟಿಟ್ಯೂಡ್ ಇರಬೇಕಲ್ವಾ, ಕೃತಜ್ಞತರಾಗಿರ್ತೀರ, ಆ ಟೈಮಲ್ಲಿ ಬಳಸುವಂಥ ಒಂದಷ್ಟು ವಾಕ್ಯಗಳನ್ನು ನೋಡೋಣ. ಅನೇಕ ವಂದನೆಗಳು ಅಥವಾ ತುಂಬ ಧನ್ಯವಾದಗಳು, ಥ್ಯಾಂಕ್ಸ್ ಅ ಲಾಟ್. ಇದನ್ನು ದಿನಕ್ಕೆ ಸುಮಾರು ಸಲ ಬಳಸಿರ್ತೀವಿ ಅಲ್ವಾ, ಥ್ಯಾಂಕ್ಸ್ ಅ ಲಾಟ್ ಅಂದರೆ ವಂದನೆಗಳು, ಧನ್ಯವಾದಗಳು. ನಿಮ್ಮ ಸಲಹೆಗಾಗಿ ವಂದನೆಗಳು, ಥ್ಯಾಂಕ್ಸ್ ಫಾರ್ ಯುವರ್ ಅಡ್ವೈಸ್. ನಿಮ್ಮ ಸಲಹೆಗಾಗಿ ವಂದನೆಗಳು, ಥ್ಯಾಂಕ್ಸ್ ಫಾರ್ ಯುವರ್ ಅಡ್ವೈಸ್. ನೀವು ಕೊಟ್ಟ ಉಡುಗೊರೆಗಾಗಿ ವಂದನೆಗಳು, ಥ್ಯಾಂಕ್ಸ್ ಫಾರ್ ದಿ ಪ್ರೆಸೆಂಟ್ ಅಥವಾ ಗಿಫ್ಟ್. ಏನೋ ಒಂದು ಉಡುಗೊರೆ ಕೊಟ್ಟಿರ್ತೀರ, ಥ್ಯಾಂಕ್ಸ್, ಥ್ಯಾಂಕ್ ಯು, ಧನ್ಯವಾದ ತಿಳಿಸ್ಬೇಕು ಅಂದರೆ ಥ್ಯಾಂಕ್ಸ್ ಫಾರ್ ದಿ ಪ್ರೆಸೆಂಟ್, ಥ್ಯಾಂಕ್ಸ್ ಫಾರ್ ದಿ ಗಿಫ್ಟ್. ಯೋ ಇದು ಬಹಳ ಕಾಸ್ಟ್ಲಿ ಎಷ್ಟು ಉಡುಗೊರೆ ಕೊಟ್ಟಿರ್ತೀರ, ದುಬಾರಿ ಆಗಿರೋ ಉಡುಗೊರೆ ಕೊಟ್ಟಿದ್ದೀರಾ. ದಿಸ್ ಈಸ್ ಅ ವೆರಿ ಕಾಸ್ಟ್ಲಿ ಪ್ರೆಸೆಂಟ್, ಎಕ್ಸ್ಪೆನ್ಸಿವ್ ಪ್ರೆಸೆಂಟ್. ಏನು ಬೇಕಾದರೂ ಬಳಸ್ಬೋದು, ದಿಸ್ ಈಸ್ ಅ ಎಕ್ಸ್ಪೆನ್ಸಿವ್ ಪ್ರೆಸೆಂಟ್. ನಾನು ನಿಮಗೆ ಬಹಳ ಕೃತಜ್ಞನಾಗಿದ್ದೀನಿ, ಐ ಆಮ್ ಮಚ್ ಗ್ರೇಟ್ಫುಲ್ ಟು ಯು, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಏನಾದರೂ ಬಳಸ್ಬೋದು, ನಾನು ನಿಮ್ಗೆ ತುಂಬ ಕೃತಜ್ಞನಾಗಿದ್ದೀನಿ, ಐ ಆಮ್ ಗ್ರೇಟ್ಫುಲ್ ಟು ಯು, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಐ ಆಮ್ ಮಚ್ ಗ್ರೇಟ್ಫುಲ್ ಟು ಯು. ಹೇಗಾದರೂ ಹೇಳ್ಬೋದು. ನೀವು ತುಂಬ ದಯಾಳುಗಳಾಗಿದ್ದೀರಾ. ಯು ಆರ್ ವೆರಿ ಕೈಂಡ್ ಅಥವಾ ಸೋ ಕೈಂಡ್ ಆಫ್ ಯು. ಈ ಪದನ ಬಳಸ್ಬೋದು. ಅವ್ರಿಗೆ ನೀವು ತುಂಬ ಕೈಂಡ್ ಆಗಿದ್ದೀರಾ ಅಂತ ಹೇಳೋದಕ್ಕೆ ಯು ಆರ್ ವೆರಿ ಕೈಂಡ್ ಅಥವಾ ಸೋ ಕೈಂಡ್ ಆಫ್ ಯು. ನಾನು ಹಾಗೆ ಮಾಡಿ ನಿಮಗೇನೋ ಇಷ್ಟ ಆಗಿಲ್ವೇನೋ ಹೀಗೇನೋ ಕೇಳ್ತೀರ, ಅದಕ್ಕೆ ಅವ್ರು ಇಲ್ಲ ಇಲ್ಲ ನಂಗೆ ಅದರಿಂದ ಬಹಳ ಸಂತೋಷ ಆಯಿತು ಅಂತಾರೆ. ಏನೋ ಹೇಳಬೇಕಾಗ ನಾಟ್ ಎಟ್ ಆಲ್, ಇಟ್ಸ್ ಮೈ ಪ್ಲೆಷರ್. ಇಲ್ಲ ಇಲ್ಲ ನನಗೆ ಅದರಿಂದ ಬಹಳ ಸಂತೋಷ ಆಗಿದೆ ಅನ್ನೋದಕ್ಕೆ ನಾಟ್ ಎಟ್ ಆಲ್, ಇಟ್ಸ್ ಮೈ ಪ್ಲೆಷರ್ ಅಂತ ಹೇಳಬೇಕು. ಇದು ದಯೆ ತೋರಿಸುವಂಥ ವಿಷಯ ಏನಲ್ಲ, ಅದರಿಂದ ನಂಗೆ ಸಂತೋಷ ಆಗುತ್ತೆ. ದಿಸ್ ಇಸ್ ನೋ ಮ್ಯಾಟರ್ ಆಫ್ ಕೈಂಡ್ನೆಸ್, ಐ ವಿಲ್ ರ್ಯಾದರ್ ಪ್ಲೀಸ್ ಮೀ. There is no matter of kindness, it will rather please me. ಈ ದಯೆ ತೋರಿಸುವಂಥ ವಿಷಯ ಏನೂ ಅಲ್ಲ, ನನಗೆ ಸಂತೋಷ ಕೊಡುತ್ತೆ ಇದರಿಂದ, ನಾನೇನೋ ಮಾಡಿರೋ ಕೆಲಸದಿಂದ. ನೋಡಿ, ಈ ಥರ ಗ್ರ್ಯಾಟಿಟ್ಯೂಡ್ ಅಲ್ಲಿ ಬಳಸುವಂತಹ ವಾಕ್ಯಗಳನ್ನು ನೀವು ನೋಡಿದ್ರೆ. ಇನ್ನು ಕಂಗ್ರ್ಯಾಚುಲೇಷನ್ಸು, ಗುಡ್ ವಿಷಸ್ನ ತಿಳಿಸ್ಬೇಕು, ಅಭಿನಂದನೆ ಶುಭಾಶಯಗಳನ್ನೆಲ್ಲ ತಿಳಿಸ್ಬೇಕಿರುತ್ತೆ. ನಾವು ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇವೆ. ವಿಶ್ ಯು ಅ ಹ್ಯಾಪಿ ನ್ಯೂ ಇಯರ್. ಇದನ್ನು ನಾನು ಹೇಳ್ಕೊಡ್ಬೇಕಾಗಿಲ್ಲ, ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತಲ್ವಾ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂದರೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ದಿನದ ಹಾರ್ದಿಕ ಶುಭಾಶಯಗಳಿಗೆ ಹೇಗೆ ಹೇಳ್ತೀರಾ? ಹಾರ್ಟಿ ಫೆಲಿಸಿಯೇಷನ್ಸ್ ಆನ್ ಯುವರ್ ಬರ್ಡೇ. ಹ್ಯಾಪಿ ಬರ್ಡೇ ಅಂತ ಸಿಂಪಲಾಗಿ ಹೇಳ್ಬೋದು, ಬಟ್ ಸ್ಟಿಲ್ ಹಾರ್ಟಿ ಫೆಲಿಸಿಯೇಷನ್ಸ್ ಆನ್ ಯುವರ್ ಬರ್ಡೇ ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ. ಈ ಶುಭ ದಿವಸ ಮತ್ತೆ ಬರಲಿ. ಮನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿನ್ನ ಯಶಸ್ಸಿಗಾಗಿ ಹಾರ್ದಿಕ ಅಭಿನಂದನೆಗಳು. ಕಾಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಸಕ್ಸಸ್. ನಿನ್ನ ಯಶಸ್ಸಿಗಾಗಿ ಹಾರ್ದಿಕ ಅಭಿನಂದನೆಗಳು ಅಂದರೆ ಕಾಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಸಕ್ಸಸ್. ನಿಮ್ಮ ವಿವಾಹದ ಸಂದರ್ಭದಲ್ಲಿ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಕಾಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ವೆಡ್ಡಿಂಗ್. ಕಾಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ವೆಡ್ಡಿಂಗ್. ನಿಮ್ಮ ವಿವಾಹ ಸಂದರ್ಭದಲ್ಲಿ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಅದೃಷ್ಟ ಸದಾ ನಿಮಗೆ ಸಿಗ್ಲಿ, ಒಲಿಯಲಿ. ಮೇ ಯು ಆಲ್ವೇಸ್ ಬಿ ಲಕ್ಕಿ. ಮೇ ಲಕ್ ಆಲ್ವೇಸ್ ಶೈನ್ ಆನ್ ಯು. ಮೇ ಯು ಆಲ್ವೇಸ್ ಬಿ ಲಕ್ಕಿ ಅಥವಾ ಮೇ ಲಕ್ ಆಲ್ವೇಸ್ ಶೈನ್ ಆನ್ ಯು ಅಂದರೆ ನಿಮ್ಗೆ ಅದೃಷ್ಟ ಯಾವಾಗಲೂ ಒಲಿಯಲಿ. ನಿಮಗೆ ಪರೀಕ್ಷೆಯಲ್ಲಿ ಸಫಲತೆ ಸಿಗ್ಲಿ. ಹೋಪ್ ಯು ಡೂ ವೆಲ್ ಇನ್ ದ ಎಕ್ಸಾಮಿನೇಷನ್. ಹೋಪ್ ಯು ಡೂ ವೆಲ್ ಇನ್ ದ ಎಕ್ಸಾಮಿನೇಷನ್. ನಿಮಗೆ ಪರೀಕ್ಷೆಯಲ್ಲಿ ಸಫಲತೆ ದೊರೆಯಲಿ ಅನ್ನೋದಕ್ಕೆ ಹೋಪ್ ಯು ಡೂ ವೆಲ್ ಇನ್ ದ ಎಕ್ಸಾಮಿನೇಷನ್. ಎಲ್ಲರ ಪರವಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತೀನಿ. ಐ ಕಂಗ್ರ್ಯಾಚುಲೇಟ್ ಯು ಆನ್ ಬಿಹಾಫ್ ಆಫ್ ಆಲ್. ಅಲ್ಲಿ ಒಬ್ಬರಿದ್ದರೂ ಹೀಗೆ ಹೇಳ್ಬೋದು, ತುಂಬ ಜನ ಇದ್ರೂ ನಾವು ಇದೇ ಸೆಂಟೆನ್ಸ್ನ ಬಳಸ್ಬೋದು. ಎಲ್ಲರ ಪರವಾಗಿ ನಾನು ನಿಮ್ಮನ್ನು ಅಥವಾ ನಿನ್ನನ್ನು ಅಭಿನಂದಿಸುತ್ತೇನೆ ಅನ್ನೋದಕ್ಕೆ ಐ ಕಂಗ್ರ್ಯಾಚುಲೇಟ್ ಯು ಆನ್ ಬಿಹಾಫ್ ಆಫ್ ಆಲ್. ಎಲ್ಲರ ಪರವಾಗಿ ವಿಶಸ್ ತಿಳಿಸ್ತೀನಿ. ನಿನ್ನ ಕೆಲಸದಲ್ಲಿ ನಿನಗೆ ಯಶಸ್ಸು ದೊರೆಯಲಿ ಅಂತ ಹಾರೈಸ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್. Wish you all the best. ನೋಡಿ, ಇಲ್ಲಿ ಕಂಗ್ರ್ಯಾಚುಲೇಷನ್ಸ್, ಗುಡ್ ವಿಶಸ್ ಬಗ್ಗೆ ಆಗಲಿ, ಗ್ರ್ಯಾಟಿಟ್ಯೂಡ್ ಬಗ್ಗೆ ಆಗಲಿ ನಾನು ಹೆಚ್ಚು ಹೇಳೋದೇ ಬೇಡ ಅಲ್ವಾ. ಇಲ್ಲಿ ಹೆಚ್ಚಿನ ವಾಕ್ಯಗಳನ್ನು ನಾವು ಪ್ರತಿನಿತ್ಯ ಇಂಗ್ಲೀಷಲ್ಲೇ ಬಳಸ್ಬಿಟ್ಟಿರ್ತೀವಿ, ಆದರೂ ಸರಿಯಾದ ಪ್ರೊನೌನ್ಸೇಷನು, ಸರಿಯಾದ ಪದಗಳು ಬಳಸಲಿ, ಗೊತ್ತಿರಲಿ ಅನ್ನೋದು ಕಾರಣಕ್ಕೆ ತಿರ್ಗಾ ಎರಡೆರಡು ಸಲ ಹೇಳಿದ್ದೀನಿ. ಸ್ಟಿಲ್ ನಿಮ್ಗೆ ಇವೆಲ್ಲ ಹೆಲ್ಪ್ ಆಗತ್ತೆ ಅಂತ ಭಾವಿಸ್ತೀನಿ. ಪ್ರತಿನಿತ್ಯ ಈ ಕ್ಲಾಸ್ ಮುಗಿದ್ಮೇಲೆ ಇನ್ನೊಮ್ಮೆ ಎಲ್ಲದನ್ನು ಮನನ ಮಾಡಿ, ಕಲಿಯೋದಕ್ಕೆ ತುಂಬ ಇದೆ, ಆದರೆ ಮುಂದಿನ ಸಂಚಿಕೆವರೆಗೂ ನೀವು ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
3: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
6: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
5: ಏ,
6: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
6: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
5: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
6: ಹಂಗ ಅದ್ಯಾಕಂತೆ?
5: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ
6: ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
7: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
8: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
9: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
2: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
3: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
2: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
3: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
2: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8 7 7 7 3 6 4 6 5ಗೆ ಕರೆ ಮಾಡಿ, ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
3: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-3583. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

0: ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
1: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
2: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
3: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಸಂತೋಷದಿಂದ ಹಿಕ್ಕಿ ಹಾರುವೆ, ಆಕಾಶ ಭೂಮಿ ಒಂದೇ ಮಾಡುವೆ. ಕಲ್ಲು ನೀರಾಗಲಿ ಬಳ್ಳಿ ಹೂವಾಗಲಿ ಸಂಗೀತವನ್ನು ಕೇಳುತ್ತಾ ಕಡಲು ಮೇಲುಕಲಿ ಆಕಾಶ ಮುಟ್ಟಲಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
5: ಅದಾ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
6: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
5: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
7: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮಹಾಲಕ್ಷ್ಮಿ ಸ್ವೀಟ್ಸ್.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818128385083. ಸಂಖ್ಯೆ ಮತ್ತೊಮ್ಮೆ 0818235808083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ಹಾಯ್, ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ಟಿಸ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಎಸ್, ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಅಂತೂ ಬಂದಾಯ್ತು ಕಾಫಿ ವಿತ್ ಆರ್ಟಿಸ್ ಕಾರ್ಯಕ್ರಮ, ಅನ್ನು ಸ್ಟಾರ್ಟ್ ಆಯ್ತು. ಏನಿವತ್ತು ರಕ್ಷಿತಾ ಹೊಳ್ಳ ಟಾಪಿಕ್ ತಂದಿದ್ದಾರೆ? ವೀಕೆಂಡ್ ಆಗಿರೋದ್ರಿಂದ ಏನಪ್ಪ ಟಾಪಿಕ್ ಇದೆ? ಸೊ ಎಲ್ಲ ವೀಕೆಂಡ್ ಮೂಡಲ್ಲಿರ್ತೀರಾ, ಏನ್ ವಿಷಯ ತಂದಿದ್ದಾರೆ, ಏನ್ ಮಾತಾಡ್ಬೇಕು ಇವತ್ತು ಅಂತ ಯೋಚನೆ ಮಾಡ್ತಿರ್ತೀರಾ? ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ನಿಮ್ ಬಗ್ಗೆನೆ. ಏನು ನಮ್ಮ ಬಗ್ಗೆನ ಏನು ಅಂತ ಕೇಳ್ಬೋದು. ಹೌದು, ನಿಮ್ಮ ಹೆಸರಿನ ಬಗ್ಗೆ. ಸೊ ಪ್ರತಿಯೊಂದು ಹೆಸರಿಗೂ ಒಂದೊಂದು ಕತೆ ಇರುತ್ತೆ ಅಲ್ವಾ? ನಮಗೊಂದು ಹೆಸರಿಟ್ಟಿದ್ದಾರೆ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಹಾಗೆ ಎಷ್ಟೋ ಸರ್ತಿ ನಮ್ಮ ಹೆಸರಿನಿಂದ ಅನರ್ಥಗಳು ಕೂಡ ಆಗಿರುತ್ತೆ. ಅಂದರೆ ನಮ್ದೇನೋ ಹೆಸರು ಇರುತ್ತೆ, ಆ ಹೆಸರನ್ನ ಬಿಟ್ಬಿಟ್ಟು ಬೇರೆ ಇನ್ಯಾವುದ್ಯಾವುದೋ ಹೆಸರಲ್ಲಿ ಕರೆದಿರ್ತಾರೆ. ಈ ರೀತಿ ಘಟನೆ ಕೂಡ ಆಗಿರುತ್ತೆ. ಕಥೆ, ನಮ್ಮ ಹೆಸರಿನ ಹಿಂದಿನ ಕಥೆ ವ್ಯಥೆಗಳ ಬಗ್ಗೆ ಮಾತನಾಡ್ಬೋದು. ನಿಮಗೆ ಆ ಹೆಸರು ಯಾಕಿಟ್ರು ಏನು ಅಂತ ಹೇಳ್ಬೋದಾಗಿದೆ. ಹಾಗೆ ಯಾರಾದರೂ ಚಿಕ್ಕ ವಯಸ್ಸಲ್ಲಿ ತುಂಬ ಚಂದ ಇದ್ದಾಗ ಸೌಂದರ್ಯ ಅಂತ ಹೆಸರಿಡ್ತಾರೆ. ಹಾಗೆ ತುಂಬ ಸೈಲೆಂಟ್ ಆಗಿದ್ರೆ ಮಗು, ಅದಕ್ಕೆ ರಿಲೇಟೆಡ್ ಆಗಿ ಶಾಂತಿ ಅಂತಲೋ ಆ ರೀತಿಯ ಹೆಸರುಗಳನ್ನ ಇಡ್ತಾರೆ. ಇಲ್ಲ ಶಾಂತಪ್ಪ ಅಂತಲೋ ಆ ರೀತಿಯ ಹೆಸರುಗಳನ್ನ ಇಡ್ತಾರೆ. ಸೊ ಕೆಲವೊಮ್ಮೆ ನಮಗೆ ನಮ್ಮ ಒಂದು ಗುಣಕ್ಕೆ ಅನುಗುಣವಾಗಿ ಹೆಸರಿಟ್ರೆ ಇನ್ನು ಕೆಲವು ಸರ್ತಿ ಇರೋದೇ ಬೇರೆ ರೀತಿ, ನಾವು ಹೆಸರೇ ಬೇರೆ ರೀತಿ ಆಗಿರುವಂತಹದ್ದು ಕೂಡ ಉದಾಹರಣೆಗಳಿದೆ. ಸೊ ಹಾಗೆ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಹೆಸರಿನ ಹಿಂದಿನ ಕಥೆ ಏನು, ನಿಮಗೆ ಯಾರು ಹೆಸರಿಟ್ರು, ನಿಮ್ಗಂತೂ ಗೊತ್ತಿರೋದಿಲ್ಲ ಬಟ್ ಅಮ್ಮಂದ್ರೆಲ್ಲ ಹೇಳಿರ್ತಾರಲ್ವಾ ನಿನಗೆ ಈ ಹೆಸರನ್ನಿಟ್ಟು ಇವರು ಈ ಹೆಸರನ್ನು ಇದಕ್ಕಿಟ್ವಿ ಅಂತೆಲ್ಲ. ಸೊ ಆ ರೀತಿಯಾಗಿ ನೀವು ಮಾತನಾಡಬಹುದು ನಿಮ್ಮ ಹೆಸರಿನ ಹಿಂದಿನ ಕಥೆಯ ಬಗ್ಗೆ ಇವತ್ತು ಹೇಳಬಹುದಾಗಿದೆ. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686 2769606 0962799. ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಬಹುದು. ಹಾಗೆ ಈ ಹೆಸರುಗಳ ಪ್ರಾಬ್ಲಮ್ ಆಗೋದು ಒಂದೇ ಹೆಸರು ಇಬ್ಬರು ಮೂರು ಜನಕ್ಕಿದ್ದಾಗ ತುಂಬ ಪ್ರಾಬ್ಲಮ್ ಆಗ್ತಿರುತ್ತೆ. ಸ್ಕೂಲ್ ಕಾಲೇಜಸ್ಗಳಲ್ಲಂತೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಒಬ್ಬರು ಹೆಸರು ಸೇಮ್ ಇದ್ರೆ ಒಂದು ಕೆಲವು ಸರ್ತಿ ಹೇಗಾಗ್ಬಿಡುತ್ತಪ್ಪ ಅಂತ ಹೇಳಿದ್ರೆ ಒಂದೇ ಹೆಸರು ಇಬ್ಬರು ಮೂರು ಜನ ಒಂದೇ ಕ್ಲಾಸಲ್ಲಿ ಇದ್ಬಿಡ್ತಾರೆ. ಇರ್ತಾರೆ, ಅಂತ ಟೈಮಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ, ಟೀಚರ್ಸ್ಗೆ ಇರ್ಬೋದು, ಬೇರೆ ಫ್ರೆಂಡ್ಸ್ಗೆಲ್ಲ ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ ಅಲ್ವಾ, ಈ ರೀತಿ ಇರುತ್ತೆ. ಸೊ ಹಾಗಾಗಿ ಕೆಲವೊಮ್ಮೆ ಏನು ಮಾಡಿಬಿಡ್ತಾರಪ್ಪ ಅಂತ ಹೇಳಿದ್ರೆ ಅಡ್ಡ ಹೆಸರುಗಳನ್ನ ಇಟ್ಬಿಡ್ತಾರಲ್ವ, ಒಂದೇ ಕ್ಲಾಸಲ್ಲಿ ಒಂದೇ ಅಥವಾ ಒಂದೇ ಫ್ಯಾಮಿಲಿಯಲ್ಲಿ ಇಬ್ಬರು ಮೂರು ಜನ ಒಂದೇ ಹೆಸರು ಇದ್ರೆ ಅಡ್ಡ ಹೆಸರುಗಳನ್ನೆಲ್ಲ ಇಡುವಂಥದ್ದಿದೆ. ಹಾಗೆಯೇ ಆ ರೀತಿ ಘಟನೆ ಏನಾಗಿ ಆಗಿ ನಿಮಗೆ ಕೂಡ ಈ ರೀತಿ ಅಡ್ಡ ಹೆಸರು ಏನಾದ್ರು ಬಂದಿದ್ರೆ ಅದ್ರ ಬಗ್ಗೆ ಕೂಡ ಮಾತನಾಡಬಹುದು. ಹಾಗೆ ಇವತ್ತಿನ ಮೊದಲ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಲೋ,
6: ಹಲೋ, ನಮಸ್ತೆ.
8: ನಮಸ್ತೆ, ಶುಭ ಸಂಜೆ ಉಮಾ ಮ್ಯಾಮ್, ಹೇಗಿದ್ದೀರಾ?
6: ಆರಾಮಿದ್ದೀವಮ್ಮ, ನೀವು?
8: ನಾನು ಕೂಡ ಆರಾಮಿದ್ದೀನಿ ಮ್ಯಾಮ್.
6: ನಾನು ಸಾಯಂಕಾಲ ಮಾಡೋದು ತುಂಬಾ ಕಮ್ಮಿ, ಹಾಗಾಗಿ ಶುಭೋದಯ ಅಂತಾನೆ ಬಂದ್ಬಿಡತ್ತೆ.
8: ಶುಭ ಸಂಜೆ
6: ಮಾಡಿ ಶುಭ ಸಂಜೆ ಅಂತ ಹೇಳ್ಬೇಕು.
8: ಹೌದು,
6: ಕೇಳಿದ್ನಮ್ಮ ಇವತ್ತಿನ ಟಾಪಿಕ್. ಮೊದ್ಲು ಕಾಫಿ ಆಯ್ತಾ, ಟೀ ಆಯ್ತಾ?
8: ಕಾಫಿ ಆಗಿಲ್ಲ ನಮ್ದು, ಇನ್ ಕುಡಿಬೇಕು. ನಿಮ್ದು ಆಯ್ತಾ?
6: ಇಲ್ಲಮ್ಮ, ಇನ್ನು ಯೋಗಕ್ಕೆ ಹೋಗ್ಬೇಕು, ಯೋಗ ಹೋಗಿ ಬಂದ್ಮೇಲೆ ಕಾಫಿ ಟೀ.
8: ಓಕೆ ಓಕೆ, ಹೇಳಿ ಮ್ಯಾಮ್. ಉಮಾ ಅನ್ನೋ ಹೆಸರು ಹಿಂದೆ ಇರುವಂತಹ ಕಥೆ.
6: ನನಗೆ ಆಕ್ಚುಲಿ ನನ್ನ ಹೆಸರು ವಸಂತ ಅಂತ.
8: ಓಕೆ,
6: ಅದು ಮೂರ್ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು, ಮೂರ್ ಅಕ್ಷರ ಬರುತ್ತೆ ಅಂತ ನಮ್ಮ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಅಷ್ಟೇ, ಕಾವೇರಿ ವಸಂತ ಹಿಂಗೆಲ್ಲ ಬರತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಚೇಂಜ್ ಮಾಡಿದ್ರು ನಮ್ ತಂದೆ. ನಮ್ ದೊಡ್ಡಕ್ಕನ ಹೆಸರು ಪುಷ್ಪ, ಎರಡೇ ಅಕ್ಷರ ಬರುತ್ತಾರ, ಪುಷ್ಪ, ಸುಧಾ, ಶೋಭಾ, ಉಮಾ. ಹಾಗೆ ನನ್ ಮಗಳಿಗೂ ಅಷ್ಟೇ, ಉಷಾ ಅಂತ ಬಂದಿತ್ತು, ನಂದು ಉಮಾ ಅಂತ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ಈಗ ನನ್ ಮಗಳಿಗೆ ಪೂಜಾ ಅಂತ ಹೆಸರಿಟ್ಟಿದ್ದೀನಿ. ಎರಡಕ್ಷರದಲ್ಲೇ ಬರಬೇಕು.
8: ಓಕೆ, ಹಾಗೆ
6: ಈಗ ಮೊಮ್ಮಕ್ಳಿಗೆಲ್ಲ ಮಕ್ಳಿಗೆ ಅವ್ರ ಮಕ್ಳಿಗೆಲ್ಲ ಏನ್ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅಪ್ಪ ಅಮ್ಮನ ಹೆಸರು ಜೊತೆಗೆ ಬರ್ಬೇಕು ಅಂತಂದೇಳಿ ನೋಡ್ತಾರೆ ಈಗ.
8: ಹೌದು,
6: ಈಗ ಮಗುಗ ಹೆಸರಿಡ್ಬೇಕಂತ ಈಗಿನ ಟ್ರೆಂಡ್ ಅಲ್ಲಿ ಹೇಳ್ತಿರೋದು.
8: ಹೌದು ಹೌದು,
6: ಮೊಮ್ಮಕ್ಳಿಗೆ ಇರ್ಬೇಕು ಅಂತ ಹೇಳಿದ್ರೆ ನನ್ ಮೊಮ್ಮಗನ ಹೆಸರು ಪೂರ್ವಿಕ ಅಂತಂದೇಳಿ, ಅಪ್ಪನ ಹೆಸರು ಬಂತು ವಿ ವಿಲಾಸ್ ಅಂತಂದೇಳಿ, ಮಗಳ ಹೆಸರು ಪೂಜಾನು ಬಂತು, ನನ್ ಮಗನ ಹೆಸರು ಕಾರ್ತಿಕನು ಬಂತು, ಹಂಗಾಗಿ ಪೂರ್ವಿಕ ಅಂತಂದೇಳಿ ಬಂತು. ಹಂಗೆ ಯೋಚನೆ ಮಾಡಿ ಇರ್ತಾರ ಈಗ, ಸುಮ್ನೆ ಯಾವ್ದೋ ಒಂದ್ ಹೆಸರು ಬಂತು ಇಡ್ತೀವಿ ಅಂತಂದೇಳಿ ಹೇಳಕ್ಕಾಗಲ್ಲ.
8: ಹೌದು ಹೌದು,
6: ಅದ್ರಲ್ಲಿ ಅದು ಮೂರ್ ಹೆಸರು ಆಗತ್ತ ಈಗ ಪೂರ್ವಿಕ ಅಂತಂದೇಳಿ, ಸೋನು ಸೋನು ಅಂತ ಮತ್ತೆ ಅಡ್ಡ ಹೆಸರು ಬಂದೇ ಬರತ್ತದು. ಆ ಅಡ್ಡ ಹೆಸರು ಬರಬಾರ್ದು ಅಂತಂದೇಳ್ಬಿಟ್ಟು ನಮ್ ತಂದೆ ತಾಯಿರು ಎರಡೇ ಹೆಸರಲ್ಲಿ ಇಟ್ಟಿರೋದು. ಹಿಂಗಾಗತ್ತೆ, ಅದ್ರ ಹಿಂದಿಂದ ಇದು ವಿಷಯ ಹೇಳಿದ್ದು ನಾನಷ್ಟೇ.
8: ಹೌದು,
6: ನಮ್ ತಂದೆ ತಾಯಿಯರು ಹೆಂಗೆ ಏನಿಟ್ರು ಹೆಂಗೆ ಚಾಯ್ಸ್ ಮಾಡಿದ್ರು ಅಂತ ನಮಗ್ ಗೊತ್ತಿಲ್ಲ, ಒಟ್ಟು ಎರಡೆರಡೇ ಅಕ್ಷರನೇ ಬರ್ಲಿ ಅಂತ ಹೇಳ್ಬಿಟ್ಟು ಹತ್ತಕ್ಷರ ಬೇಡ ಹಿಂಗೆಲ್ಲ ಮೂರ್ ಅಕ್ಷರ ಇದ್ರೆ ಮತ್ತೆ ಅಡ್ಡ ಹೆಸರು ಬರತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಎರಡೆರಡು ಅಕ್ಷರದಲ್ಲಿ ಇಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ನಮ್ ತಂದೆಯವರಿದ್ದಾಗ. ಈಗಿಲ್ಲ, ಅಪ್ಪ ಅಮ್ಮ ಇಬ್ರು ಇಲ್ಲ, ಹಂಗ ಕೇಳ್ಪಟ್ಟಿದ್ದೆ ಅಷ್ಟೇ.
8: ಓಕೆ, ಸೂಪರ್, ಧನ್ಯವಾದಗಳು ಉಮಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ. ನಿಮ್ಮ ಹೆಸರಿನಿಂದ ಹಿಂದೆ ಇರೋ ಕಥೆನ ಹೇಳಿದಿರಿ.
6: ಓನಪ್ಪ, ಥ್ಯಾಂಕ್ ಯು ಅಮ್ಮ.
8: ಥ್ಯಾಂಕ್ ಯು. ಎಸ್, ಉಮಾ ಅವರು ಶಿವಮೊಗ್ಗದಿಂದ ಕರೆ ಮಾಡ್ತಾ ಇದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು ಅವರ ಹೆಸರು ಉಮಾ ಆಗಿರ್ಲಿಲ್ಲ ಅಂತ ಹೇಳಿ ಬೇರೆ ಹೆಸರಿತ್ತು, ನಂತರ ಮೂರ್ ಅಕ್ಷರದ ಹೆಸರು ಇದ್ದಿದ್ರಿಂದ ಯೂಶ್ವಲಿ ಶಾರ್ಟ್ ನೇಮ್ ಮಾಡೇ ಮಾಡ್ತಾರೆ. ಮೂರ್ ಅಕ್ಷರ ಇದ್ರೆ ನಾಲ್ಕು ಅಕ್ಷರ ಇದ್ರೆ ಶುದ್ಧ ಯಾರು ಕರೀತಾರೆ ಅಂತ ಎರಡೆರಡು ಅಕ್ಷರಕ್ಕೆ ಬಂದ್ಬಿಡ್ತಾರೆ. ಸೊ ಅದಕ್ಕೆ ಅವ್ರ ಅಪ್ಪ ಅಮ್ಮ ಚೇಂಜ್ ಮಾಡಿ ಅವರ ಎರಡು ಹೆಸರಿರೋ ಏನೋ ಎರಡು ಅಕ್ಷರ ಇರೋ

0: ಹೆಸರನ್ನ ಇಟ್ಬಿಟ್ರು ಅನ್ನೋದಾಗಿ ಹೇಳ್ತಾ ಇದ್ರು. ಸೊ ಇದೇ ರೀತಿ ನಿಮ್ಮ ಹೆಸರಿನಲ್ಲೂ ಏನಾದರೂ ಕಥೆಗಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತನಾಡಬಹುದು, ಹಾಗೆ ನಿಮ್ಮ ಹೆಸರ ಹಿಂದಿರುವಂತಹ ಕಥೆಯನ್ನ ನಮ್ಮ ಜೊತೆ ಹಂಚ್ಕೊಳ್ಬಹುದಾಗಿದೆ, ಹಾಗೆ ಆ ಹೆಸರು ಯಾಕೆ ಬಂತು ಅಂತ ಕೂಡ ಹೇಳಬಹುದಾಗಿದೆ. ಸೊ ಹಾಗೆ ಕೆಲವರ ಹೆಸರು ಅಡ್ಡ ಹೆಸರಿನಿಂದಾನೇ ತುಂಬಾ ಫೇಮಸ್ ಆಗಿರ್ತಾರಲ್ವಾ, ಅವ್ರ ಹೆಸರ ಆಕ್ಚುಯಲ್ ಹೆಸರೇ ಬೇರೆ ಇರುತ್ತೆ, ಎಲ್ಲರೂ ಕೂಡ ಒಂದು ಅವರಿಗೆ ಅಂತಾನೆ ಒಂದು ನಿಕ್ ನೇಮ್ ತರ ಇಟ್ಬಿಟ್ಟು ಎಲ್ಲರೂ ಅದೇ ನಿಕ್ ನೇಮ್ ಇಂದಾನೇ ಕರಿತಾ ಇರ್ತಾರೆ, ಅವ್ರ ಒರಿಜಿನಲ್ ಹೆಸರೇ ಗೊತ್ತಿರೋದಿಲ್ಲ ಅನ್ನುವಂತಹ ಸಿಚುವೇಶನ್ಸ್ ಕೂಡ ಆಗಿರುತ್ತೆ ಕೆಲವರ ಹೆಸರುಗಳಲ್ಲಿ, ಈ ರೀತಿ ಎಲ್ಲ ಇರುತ್ತೆ. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ನಿಮ್ಮ ಹೆಸರ ಹಿಂದಿರುವಂತಹ ಕಥೆಯನ್ನ ಹೇಳಬಹುದು. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ ಗೊತ್ತಿದೆ ಅಲ್ವಾ, 9686096279. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಶಿವಶರಣ ಸರ್, ಹೇಗಿದ್ದೀರಾ? ನಾವು ಆರಾಮಿದೀವ್ರಿ. ಇವತ್ತಿನ ಟಾಪಿಕ್ ಗೊತ್ತಾಯ್ತೇನ್ರಿ? ಹಿಂದಿರುವಂತಹ ಕಥೆ ಕೇಳ್ತಿದ್ದೆ.
1: ನಮ್ಮ ಹೆಸರು ಹಿಂದಿರುವಂತದ್ದು ಏನಿಲ್ರಿ ಮೇಡಮ್, ಏನೇನು ಯಾರು ಹೇಳ್ತಾರ ನಮಗೂ. ಮೊದಲ ಶಿವ ಅಂತ ಇಟ್ಟಿದ್ರಿ.
0: ಶಿವ ಅಂತ ಇಟ್ಟಿದ್ರ?
1: ಆಮೇಲೊಮ್ಮೆ ಕೋಟಾಳಕ್ ಹೋಗಿದ್ರಂತ್ರಿ. ಕೋಟಾಳಕ್ಕೆ
0: ಓಕೆ,
1: ಅಲ್ಲಿ ದೊಡ್ಡ ಒಂದು ಸತ್ಪುರುಷ ಇರ್ತಾರ ಅವರು, ಕೋಟಾಳಕ್ ಶರಣರು ಅಂತ ಹೇಳಿ. ಅಲ್ಲಿ ಹೋದ ಕೂಡಲೇ ಅವ್ರಿಗೆ ಅವ್ರ ತೊಡಿಮೇಲೆ ಹೋಗಿ ಬಿಟ್ಟ ಮೇಡಮ್, ನಾನು ಅವ್ರ ತೊಡಿಮೇಲೆ ಹೋಗಿ ಬಿಟ್ಟ ಕೂಡಲೇ ಇವ್ರಿಗೆ ಶಿವಶರಣ ಅಂತ ಅವ್ರ ಹೆಸರು ಇಟ್ಟಿರ್ತಾರೆ ಮೇಡಮ್ ಅಲ್ಲಿ. ಹಲೋ,
0: ಓಕೆ ಓಕೆ, ಕೇಳಿಸ್ತಾ ಇದೆ, ಹೇಳಿ ಸರ್.
1: ಅವ್ರ ಹೆಸರು ಇಟ್ಟಿರ್ತಾರೆ ಮೇಡಮ್. ಅವ್ರು ಕೋಟಾ ಸತ್ ಶರಣರಂದ್ರೆ ಹೆಂಗ್ರಿ ಮೇಡಮ್? ಶಿವರಾತ್ರಿ ದಿನ ಅವ್ರು ಬೇವಿನಿಗೆಲ್ಲ ಏರಿ ಬೇವಿನ ಜಾಡಿಸ್ತಾರ್ರಿ ಮೇಡಮ್.
0: ಓಕೆ,
1: ಜಾಡಿಸಿದ ಕೂಡಲೇ ಹರಿತಾರ ಕಾಲ್ ಬೀಳ್ತಾರ ಮೇಡಮ್. ಗಿಡದಾಗಿನ್ನು ಯಾವ ಬೆಳೆ ಹೆಚ್ಚು ಬೆಳೀತಲ್ಲ ಆ ಬೆಳೆ ಕಾಲ್ ಬೀಳ್ತದೆ ಮೇಡಮ್, ಇನ್ನೂ ಅವ್ರು ಬೀಳ್ತದೆ ಮೇಡಮ್ ಅಲ್ಲಿ. ಅದ್ರ ಸಲುವಾಗಿ ಅಲ್ಲಿ ಹೋದ ಕೂಡಲೇ ಅಲ್ಲಿ ಅವ್ರ ಹಂತಲ್ಲಿರೋ ತೊಡಿ ಮೇಲೆ ಹೋಗಿ ಬಿಟ್ಟು ಕೂಡಲೇ ಅವ್ರ ಹೆಸರು ಇಟ್ರು ಮೇಡಮ್. ಅವ್ರ ನಿನ್ನ ಶರಣಪ್ಪ, ನೀ ಶಿವ ಅಲ್ಲಪ್ಪ, ಇವತ್ತಿಗೆ ಶಿವನ ಶರಣಪ್ಪ ಅಂತ ಶಿವ ಶರಣ ಹೆಸರಿಟ್ರು ಮೇಡಮ್ ಅವ್ರ ನಮ್ಮ.
0: ಓಕೆ ಓಕೆ ಓಕೆ,
1: ಆಯ್ತು. ಯಾವಾಗಲೂ ನಾವು ನೇರವಾಗಿ ಮಾತಾಡ್ತೀವಿ ಮೇಡಮ್. ನೇರವಾಗಿ ಮಾತಾಡೋದ್ರಿಂದ ಏನ್ ಹೇಳಪ್ಪ ಅಂದ್ರ, ಯಾರಿಗೆ ಈಗ ಏನೈತಿಲ್ಲ, ನಾವ್ ಮತ್ತೊಬ್ರು ಏನ್ ಮಾಡ್ತಾರ, ಅವ್ನ್ ಸ್ವಲ್ಪ ಇದು ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡಿ ಮಾತಾಡ್ತಾರ. ಅದ್ ನಾವ್ ನೇರವಾಗಿ ಮಾತಾಡ್ತೀವಿ. ನೇರವಾಗಿ ಮಾತಾಡೋದ್ರಿಂದ ನನಗೆ ಬಸನಗೌಡ ಅಂತ ಹೆಸರು ಇಡ್ತಾರ ಮೇಡಮ್. ಇವ ನಮ್ಮ ವಿಜಯಪುರದ ಬಸನಗೌಡ ಅದಾರಲ್ಲ, ಆ ಗೌಡ್ರಗೈತೆ ಪನಿ ಎತ್ ಕೇಳ್ತಾರ ನಮಗ. ಸಲುವಾಗಿ ಮೇಡಮ್ ಒಂದೊಂದು ಕತೆಗಳನ್ನ ಬರ್ತಾವ, ಆದ್ರೂ ಅದೇನ್ ಇಟ್ಟಾರಲ್ಲ ನಮಗ್ ಕೋಟಾಳ ಶರಣರು, ಅದು ದೊಡ್ಡ ಹೆಸರು ಮೇಡಮ್ ನಂದು.
0: ನಿಜ ನಿಜ ಸರ್.
1: ಅಲ್ಲ ಮೇಡಮ್, ಇನ್ನೂ ಆದ್ರೂ ಮೇಡಮ್, ಇನ್ನೂ ಆದ್ರೂ ಬೀಳುತ್ತೆ ಮೇಡಮ್. ಸತ್ಯವಾದ ಮಾತು, ಶಿವರಾತ್ರಿ ದಿನ ಇನ್ನೂ ಆದ್ರೂ ಬೀಳುತ್ತೆ ಮೇಡಮ್. ಹತ್ತು ಸತ್ಯವ್ರ ಅಂದ್ರೆ ಹತ್ತು ಸತ್ಯವಂತರ ಮೇಡಮ್ ಅವ್ರು. ಅದಕ್ಕೆ ಯಾವಾಗಲೂ ನಾವು ಸತ್ಯನ ಮಾತಾಡ್ತೀವಿ ಮೇಡಮ್, ಸತ್ಯ ಸುಳ್ಳು ಮಾತಾಡಂಗಿಲ್ಲ, ನೇರವಾಗಿ ಮಾತಾಡ್ಬಿಡು
0: ಯಾವ್ದೇ.
1: ಅದ್ರ ಸಲುವಾಗಿ ನಿನಗೆ ಶಿವ ಶಿವ ಹಾಕಿದ್ರಪ್ಪ ಇಲ್ಲಿ ತನಕ, ಇಲ್ಲಿಂದ ನಿನಗೆ ಶಿವನ ಶರಣಪ್ಪ, ನೀವು ಶಿವ ಶರಣ ಅಂತ ಹೇಳ್ಬಿಟ್ರಿ ಅವ್ರು. ಅಲ್ಲಿಂದ ಮನೆ ಶಿವಶರಣ ಅಂತ ಕರಿತಾರ್ರಿ ನಮಗ.
0: ಓಕೆ ಓಕೆ, ಸೂಪರ್ ಸೂಪರ್.
1: ಹಾ ಮೇಡಮ್,
0: ಓಕೆ, ಧನ್ಯವಾದಗಳು ಸರ್. ನಿಮ್ಮ ಹೆಸರಿನ ಹಿಂದಿರುವಂತಹ ಕಥೆಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಶಿವಶರಣ ಅವರು ಕರೆ ಮಾಡಿದ್ರು, ಹಾಗೆ ಅವ್ರು ಹೇಳ್ತಾ ಇದ್ರು, ಅವರ ಹೆಸರು ಮೊದಲಿಗೆ ಶಿವ ಅಂತ ಇತ್ತು, ಆ ನಂತರದಲ್ಲಿ ಶರಣರು ಶರಣ ಅಂತ ಹೇಳಿ ಆ್ಯಡ್ ಆಯ್ತು, ನಂತರ ಶಿವಶರಣ ಆಯ್ತು ಅಂತ ಹೇಳಿ. ಅಷ್ಟು ಚೆನ್ನಾಗಿದೆ ಅಲ್ವಾ ಅವರ ಹೆಸರ ಹಿಂದಿರುವಂತಹ ಕತೆ. ನಿಜ ಅಲ್ವಾ, ಕೆಲವೊಂದು ಸರ್ತಿ ನಮ್ಗೆ ಇಟ್ಟಿರೋ ಹೆಸರು ಮೊದಲಿಗೆ ಇಟ್ಟಿರೋ ಹೆಸರು ಬೇರೆನೇ ಇರುತ್ತೆ, ನಂತರ ಈ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗೆಯೇ ನೀವು ಕೂಡ ಕರೆ ಮಾಡಿ ನಿಮ್ಮ ಹೆಸರ ಹಿಂದಿರುವಂತಹ ಕತೆಯನ್ನು ತಿಳಿಸಬಹುದಾಗಿದೆ. ನಿಮ್ಮ ಹೆಸರು ಏನಿತ್ತು, ಏನಾಗಿ ಬದಲಾಯಿತು ಅನ್ನೋದಾಗಿ ಕೂಡ ತಿಳಿಸ್ಬೋದು. ಬದಲಾಗಿಲ್ಲ ಅಂದ್ರೂ ಕೂಡ ಈ ಹೆಸರು ಯಾಕೆ ಬಂತು ಅಂತ ಕೂಡ ತಿಳಿಸ್ಬೋದು. ಹಾಗೆ ನಿಮ್ಮ ಹೆಸರಿನ ಅರ್ಥ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಬಹುದು. ಹಾಗೆ ಆಗಿನ ಕಾಲದಲ್ಲೆಲ್ಲ ಸಾಮಾನ್ಯವಾಗಿ ದೇವರ ಹೆಸರುಗಳನ್ನೇ ಇಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ದೇವರ ಹೆಸರನ್ನ ಆಗಾಗ ಸ್ಮರಣೆ ಮಾಡ್ತಾ ಇರಬೇಕು, ದೇವರ ಹೆಸರುಗಳನ್ನ ಹೇಳ್ತಾ ಇರಬೇಕು ಅನ್ನೋ ಕಾರಣಕ್ಕೆ ನಾರಾಯಣ ಅಂತಲೋ, ಶಿವ ಅಂತಲೋ, ಅಥವಾ ವಿಷ್ಣು ಅಂತಲೂ, ಈ ರೀತಿಯ ಹೆಸರುಗಳು, ಮಂಜುನಾಥ ಅಂತಲೂ, ಈ ರೀತಿಯ ಹೆಸರುಗಳನ್ನ ಹೆಚ್ಚಾಗಿ ಇಡ್ತಾ ಇದ್ರು. ಹಾಗೆ ಹೆಸರನ್ನ ಕರೆದಾಗೂ ಆಗ್ಬೇಕು, ದೇವರ ಸ್ಮರಣೆಯನ್ನು ಮಾಡಿದಾಗೂ ಆಗ್ಬೇಕು ಅನ್ನುವಂತಹ ಉದ್ದೇಶ ಹಿರಿಯರಿಗಿತ್ತು ಅಂತ ನಾವೆಲ್ಲ ಕೇಳಿರ್ತೀವಲ್ವಾ. ಅದೇ ರೀತಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
2: ಹಲೋ,
0: ನಮಸ್ತೆ.
2: ಹಲೋ
0: ಹಲೋ,
2: ನಮಸ್ಕಾರ.
0: ನಮಸ್ತೆ, ಯಾರಿದು?
2: ನಾನು ವಾರಿಜಾಕ್ಷಿ ಮಧುಸೂದನ್, ಶೃಂಗೇರಿಯಿಂದ.
0: ವಾರಿಜಾಕ್ಷಿ ಅವರು ಹೇಗಿದ್ದೀರಾ?
2: ನಾನು ಆರಾಮಾಗಿದ್ದೀನಿ.
0: ಆರಾಮಾಗಿದ್ದೀರಾ? ಶೃಂಗೇರಿಯಲ್ಲಿ ಎಲ್ಲಿ ಮೇಡಮ್ ನಿಮ್ಮ ಮನೆ?
2: ಶೃಂಗೇರಿ ಹತ್ರ 12 ಕಿಲೋಮೀಟರ್ ಈ ಕಡೆ ಉತ್ತಮೇಶ್ವರ ಅಂತ, ಅಲ್ಲಿಂದ ಮಾತಾಡ್ತಾ ಇದ್ದೀನಿ.
0: ಓ, ಉತ್ತಮೇಶ್ವರದಿಂದ? ಸೂಪರ್.

0: ನನ್ನ ಹೆಸರು ವಾರಿಜಾಕ್ಷಿ ಅಂತ. ಇದು ನಮ್ಮ ತಾಯಿಯ ಚಿಕ್ಕಪ್ಪನ ಮಗ, ಅವರು ಏರ್ಫೋರ್ಸ್ ನಲ್ಲಿರೋ ಅವ್ರು ನನಗೆ ಹೆಸರಿಟ್ಟಿರೋದು. ನನ್ನ ಹೆಸರು ವಾರಿ ಅಂದ್ರೆ ನೀರು, ಜಾ ಅಂದ್ರೆ ಹುಟ್ಟಿದವು, ಲಕ್ಷ್ಮಿ ಅಂದ್ರೆ ಕಣ್ಣ ಅಂತ ನನ್ನ ಹೆಸರಿನ ಅರ್ಥ. ಈಗ ಎಲ್ಲರೂ ಶಾರ್ಟ್ ಆಗಿ ವಾರಿ ಅಂತ ಕರೀತಾರಷ್ಟೇ.
1: ಓಕೆ, ಸೂಪರ್. ಎಷ್ಟು ಒಳ್ಳೆ ಹೆಸರಿನ ಅರ್ಥ ಇದೆ ಅಲ್ವಾ. ಓಕೆ ಸೂಪರ್ ಮ್ಯಾಮ್. ಕಾಫಿ ಆಯ್ತಾ?
0: ಹಾ, ಕಾಫಿ ಆಯ್ತು.
1: ಓಕೆ ಸೂಪರ್.
0: ನಿಂದಾಯ್ತಾ ಮೇಡಮ್?
1: ನಮ್ದು ಕೂಡ ಕಾಫಿ ಆಯ್ತು ಮ್ಯಾಮ್. ಓಕೆ, ಧನ್ಯವಾದಗಳು ವಾರಿಜಾಕ್ಷಿ ಅವರೇ ಕರೆ ಮಾಡಿದ್ದಕ್ಕೆ. ಫಸ್ಟ್ ಟೈಮ್ ಕರೆ ಮಾಡಿದ್ದ?
0: ಇಲ್ಲ, ನಾನು 5-6 ಸಲ ಆಯ್ತು, ನಾನು ಲೈವಿಗೆ ಮಾಡಿದ್ದೀನಿ.
1: ಓಕೆ ಓಕೆ ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ವಾರಿಜಾಕ್ಷಿ ಅವರು ಶೃಂಗೇರಿಯಿಂದ ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು, ಹಾಗೆ ಅವರ ಹೆಸರಿನ ಅರ್ಥ ಹೇಳ್ತಾ ಇದ್ರು, ಹಾಗೆ ಅವ್ರಿಗೆ ಹೆಸರಿಟ್ಟವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಜೊತೆಗೆ ನಿಮ್ಮ ಹೆಸರಿನಿಂದ ಹೆಸರಿನ ಹಿಂದಿರುವಂತಹ ಅರ್ಥವನ್ನು ಕೂಡ ಹೇಳಬಹುದಾಗಿದೆ. ಸೊ ಹಾಗೆ ನಿಮಗೆ ಯಾಕೆ ಈ ಹೆಸರು ಬಂತು ಅನ್ನೋದನ್ನು ಕೂಡ ತಿಳಿಸಬಹುದಾಗಿದೆ. ಎಷ್ಟೋ ಚೆನ್ನಾಗಿರುತ್ತಲ್ವ ಈ ಹೆಸರ ಹಿಂದಿರುವಂತಹ ಕಥೆ, ನಿಜವಾಗ್ಲೂ ಖುಷಿಯಾಗುತ್ತೆ. ಹಾಗೆಯೇ ಕೆಲವರ ಹೆಸರುಗಳು ಪ್ರನೌನ್ಸ್ ಮಾಡೋದಕ್ಕೆ ಕೂಡ ಕಷ್ಟ, ಆ ರೀತಿಯ ಹೆಸರುಗಳು ಕೂಡ ಇರುತ್ತೆ. ಕೆಲವ್ರ ಹೆಸರು ಇಷ್ಟು ಉದ್ದ ಇರುತ್ತೆ, ಒಂದು ಟ್ರೈನ್ ಅಷ್ಟು ಉದ್ದ ಥರ ಹೆಸರು ಇರುತ್ತಲ್ವ. ಸೊ ಅಂಥವರೆಲ್ಲ ಸಾಮಾನ್ಯವಾಗಿ ಅರ್ಧ ಹೆಸರು ಇಟ್ಕೋತಾರೆ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೆಸರುಗಳನ್ನ ಇಟ್ಕೊಳ್ಳೋದನ್ನು ನೋಡ್ತಾ ಇರ್ತೀವಿ. ಆ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ನಿಮ್ಮ ಹೆಸರ ಹಿಂದಿರುವ ಅರ್ಥ ಏನು, ಯಾವ ರೀತಿ ಹೆಸರಿದೆ, ಹಾಗೆ ನಿಮ್ಮ ಹೆಸರನ್ನ ಯಾವ ರೀತಿ ಕರೀತಾರೆ ಅನ್ನೋದಾಗಿ ಹೇಳ್ಬೋದು. ಸೊ ಯೂಶ್ವಲಿ ಕೆಲವರೆಲ್ಲ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಆಗ್ಲೇ ಉಮಾ ಮೇಡಮ್ ಹೇಳಿದ ಹಾಗೆ ಎರಡೇ ಅಕ್ಷರದ ಹೆಸರು ಇಟ್ಬಿಟ್ಟಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಮತ್ತೆ ಅದ್ರಲ್ಲಿ ಅಡ್ಡ ಹೆಸರು ಕರೆಯೋ ರೀತಿ ಆಗ್ಬಾರ್ದು, ಏನ್ ಹೆಸರಿದೆಯೋ ಅದರಲ್ಲೇ ಕರಿಬೇಕು ಅಂತ ತುಂಬಾ ಜನ ಆಸೆ ಪಡ್ತಾರೆ. ಸೊ ಆದ್ರಿಂದ ಎರಡೇ ಅಕ್ಷರದ ಹೆಸರುಗಳನ್ನ ಇಡೋದನ್ನ ನೋಡ್ತೀವಿ. ಅದೇ ರೀತಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ಶುಭ ಸಂಜೆ ಮೇಡಮ್.
1: ಶುಭ ಸಂಜೆ ಷಡಕ್ಷರಿ ಸರ್, ಹೇಗಿದ್ದೀರಾ?
2: ಆರಾಮಿದ್ದೇವ್ರಿ.
1: ಓಕೆ, ಕಾಫಿ ಆಯ್ತಾ?
2: ಇವಾಗ ಹೊರಟಿದ್ದೇವೆ ಜಮೀನಿಂದ.
1: ಓಕೆ,
2: ಆಮೇಲೆ ಕಾಫಿ.
1: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಹಾ, ಕೇಳ್ತಾ ಇದ್ದೆ.
1: ಹೇಳಿ ಸರ್, ನಿಮ್ಮ ಹೆಸರಿನ ಹಿಂದಿರುವ ಕಥೆ ಏನು?
2: ಏನು ಗೊತ್ತಿಲ್ಲ, ನನಗೆ ಷಡಾಕ್ಷರಿ ಅಂತ ನನಗೆ ನಾಮಕರಣ ಆಗಿದ್ದು. ಆಮೇಲೆ ನಮ್ಮ ತಂದೆಯವರು ಸ್ಕೂಲ್ ಸರ್ ಸುಕರ್ ನನಗೆ ಷಡಕಪ್ಪ ಅಂತ ಸೇರಿಸಿದ್ದಾರೆ. ಜನ ಕರೆಯೋದ್ ನನ್ ಇವಾಗ್ಲೂ ಷಡಕಪ್ಪ ಅಂತಂದೆಯ.
1: ಷಡಕಪ್ಪ,
2: ಷಡಕಪ್ಪ ಅಂತ ಹೇಳಿ ಷಡಾಕ್ಷರಿ ಅಂತ ನಾಮಕರಣ ಆಗಿದ್ದು.
1: ಕರೆಯೋದು ಕಷ್ಟ ಆಗುತ್ತೆ ಅಂತ ಹಾಗೆ ಇಟ್ಟಿರ್ಬೋದೇನು,
2: ಅದು ಏನೋ ಗೊತ್ತಿಲ್ಲ. ಒಟ್ಟು ಅದು ಒಂದು ನಂದ ಡೇಟ್ ಬರೆದಿಟ್ಟದಾರಲ್ಲ ಅದ್ರಲ್ಲಿ ಮಾತ್ರ ಷಡಾಕ್ಷರಿ ಅಂತ ಇದೆ. ಶಾಲೆಯಲ್ಲಿ ಸೇರಿಸ್ಬೇಕಾದ್ರೆ ಷಡಕಪ್ಪ ಅಂತ ಸೇರಿಸಿದ್ದಾರೆ. ನಾನ್ ಎಲ್ಲ ಮೊದ್ಲಿಗೆಲ್ಲ ನಾ ಷಡಾಕ್ಷರಿ ಅಂತಾನೆ ಎಲ್ಲಾ ಕಡೆನೂ ಕೊಡ್ತಾ ಇದ್ದೆ. ಆಮೇಲೆ ನನಗೆ ಸ್ಕೂಲ್ ನಲ್ಲಿ ಸೇರಿಸಿದ್ದು ನೆನಪಾಯ್ತು, ಹೋಗಿ ಕೇಳದೆ ಅವಾಗ ಡೇಟ್ ಆಫ್ ಬರ್ತ್ ತಗೊಂಡು ಹೋದಾಗ ಅಲ್ಲಿ ನೋಡಿದೆ ಷಡಕಪ್ಪ ಅಂತ ಇತ್ತು. ಅದರಿಂದ ನನ್ನ ಎಲ್ಲಾ ನನ್ನ ದಾಖಲೆಗಳಲ್ಲಿ ಷಡಕಪ್ಪ ಅಂತ ಕೊಟ್ಟಿದ್ದೀನಿ. ಏನೋ ಹೊಸ ತರ ಪರಿಚಯ ಆದಾಗ ನನಗೆ ಷಡಾಕ್ಷರಿ ಅಂತಾನೆ ನಾನು ಹೇಳ್ಕೊಂಡದ್ದು.
1: ನೋಡಿ, ನಿಮ್ಮ ಹೆಸರಿನಲ್ಲಿ ನಿಮ್ಮ ಇನ್ನೊಂದು ಹೆಸರು ನಮಗೆ ಗೊತ್ತೇ ಇರ್ಲಿಲ್ಲ ಇಷ್ಟು ದಿನದಲ್ಲಿ ಕೂಡ.
2: ಏನು ಷಡಾಕ್ಷರಿ ತೆಗೆದ್ಬಿಟ್ಟು ಷಡಕಪ್ಪ ಅಂತ ಮಾಡಿದಾರೆ ಅಷ್ಟೇ.
1: ನಿಮ್ಗೆ ಯಾವ ಹೆಸರು ಇಷ್ಟ ಆಗುತ್ತೆ ಸರ್?
2: ಎರಡು ಇಷ್ಟ, ಇದೇನಿಲ್ಲಲ್ಲ, ಕರಿಯಕ್ಕೊಂದು ನಮಗೆ ಇದು ಬೇಕಷ್ಟೇ. ಒಂದು ವ್ಯಕ್ತಿಯನ್ನು ಗುರುತಿಸಲಿಕ್ಕೆ ಹೆಸರು ಬೇಕಷ್ಟೇ.
1: ನಿಜ ನಿಜ,
2: ಹೆಸರನ್ನಲ್ಲಿ ಏನು ಇರೋದಿಲ್ಲ. ಯಾಕೆಂದ್ರೆ ಆ ತರ ಹೆಸರು ಇಟ್ಕೊಂಡಾಗ ಅದೇ ತರ ಯಾರು ಬಾಳೋದು ಇಲ್ಲ. ಹೌದ್ರ? ಅದರಿಂದ ನಮಗೆ ಕರಿಯಕ್ ಒಬ್ಬ ವ್ಯಕ್ತಿನ ಗುರುತಿಸಲಿಕ್ಕೆ ಒಂದು ಹೆಸರು ಬೇಕು. ಅದರಿಂದನೇ ಒಂದು ನಾಮಕರಣ ಮಾಡಿರ್ತಾರೆ.
1: ನಿಜ ನಿಜ.
2: ಈಗ ಅಡ್ಡ ಹೆಸರುಗಳು ತುಂಬಾ ಚಾಲ್ತಿಯಲ್ಲಿವೆ. ಇಲ್ಲಿ ಏ ಒಂದು ಒಬ್ಬ ವ್ಯಕ್ತಿ ಕರೀತಾರೆ ನಮ್ ಬೀದಿಯಲ್ಲಿ, ಅವನಿಗೆ 19 ಅಂತ ಕರೀತಾರೆ. ಅವನ ಹೆಸರು ವೀರೇಶಿ. ಅದು 19 ಬೆರಳು ಇದೆ, ಕಾಲು ಕೈಯಲ್ಲಿ ಸೇರ್ಬಿಟ್ಟು ಒಂದ್ ಬೆರಳು ಇಲ್ಲ, ಕಾಲಲ್ಲಿ ಒಂದು ಹೆಬ್ಬೆರಳು ಇಲ್ಲ. ಆದ್ರಿಂದ ಅವನಿಗೆ 19 ಕರೆದು ಅವನ್ ಯಾರ ಕರೆ ಮಾಡಿದ್ರೆ ಅವನೇ ಹೇಳ್ತಾನೆ, ಯಾರ್ರಿ ನೀವು ಅಂದ್ರೆ ನಾನು 19. ಹಂಗೆ
1: ನೋಡ್ರಿ, ಹಾಗೆ ಆಗತ್ತಲ್ವಾ, ಈ ತರ ಇಟ್ಟಿರೋ ಒಂದ್ ನಿಕ್ ನೇಮ್ ಗಳೇ ಫೇಮಸ್ ಆಗ್ಬಿಟ್ಟಿರುತ್ತೆ. ಅವ್ರ ಒರಿಜಿನಲ್ ಹೆಸರು ಹೇಳಿದ್ರೆ ನಿಮಗೆ ಮರ್ತೆ ಗೊತ್ತೇ ಆಗಲ್ಲ ಸಡನ್ ಆಗಿ.
2: ಗೊತ್ತೇ ಆಗಿಲ್ಲ ಅವ್ರಿಗೆ, ನಾನು 19 ಅಂತ ಹೇಳ್ದಾಗ್ಲೇ ಗೊತ್ತಾಯ್ತು ಅವ್ರಿಗೆ. ಹಂಗೆ ಅದೇ ಹೆಸರಿನಲ್ಲಿ ಇದಾಗಿರ್ತಾರೆ ಈ ತರ ಹೆಸರುಗಳು. ಅದೇ ಕರೀಲಿಕ್ಕೆ ಒಂದ್ ಹೆಸರು ಬೇಕು ಅಷ್ಟೇ, ಏನಾದ್ರೂ ಕರಿಬಹುದು.
1: ನಿಜ ನಿಜ ಸರ್.
2: ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಒಳ್ಳೆ ತಂದಿದ್ರೆ ಕಾರ್ಯಕ್ರಮನ.
1: ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಷಡಕ್ಷರಿಯವರು ಕರೆ ಮಾಡಿದ್ರು. ಹಾಗೆ ಅವರ ಹೆಸರು ಹಿಂದಿರುವಂತಹ ಕಥೆನ ಹೇಳ್ತಾ ಇದ್ರು. ಸೊ ನೋಡಿ, ಎಲ್ರಿಗೂ ಸಾಮಾನ್ಯವಾಗಿ ಬೇರೆ ಬೇರೆ ಹೆಸರುಗಳಿದೆ ಅನ್ನೋದಾಗಿ ಹೇಳ್ತಾ ಇದ್ರು. ಎಲ್ರ ಹೆಸರುಗಳು, ಇನ್ನೊಂದು ಹೆಸರುಗಳು ನಮಗೆ ಇವತ್ತು ಗೊತ್ತಾಗ್ತಿದೆ ಅಲ್ವಾ. ಅದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸೋಣ, ಹಾಗೆ ಅವರ ಹೆಸರು ಹಿಂದಿರುವ ಕಥೆಯನ್ನ ಕೂಡ ಕೇಳೋಣ. ಅಂದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಚಿಕ್ಕ ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
4: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
3: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
4: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
3: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
4: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8 7 7 7 3 6 4 6 5ಗೆ ಕರೆ ಮಾಡಿ, ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
3: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ನಾನಿವತ್ತು ತಂದಂತಹ ವಿಷಯ, ನಿಮ್ಮ ಹೆಸರ ಹಿಂದಿರುವಂತಹ ಕಥೆಯನ್ನ ಹೇಳಬೇಕು ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಅವರ ಹೆಸರು ಇಟ್ಟಿದ್ಯಾರು, ಹಾಗೆ ಅವರಿಗೆ ಹೇಗೆ ಆ ಹೆಸರು ಬಂತು, ಅದರ ಹಿಂದಿರುವ ಕಥೆ ಏನು ಅನ್ನೋದಾಗಿ ಹೇಳ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ನಾನು ಸುಬ್ರಹ್ಮಣ್ಯ ಐತಾಳ್, ಉಡುಪಿ ಜಿಲ್ಲೆ ಸಾಲಿಗ್ರಾಮದಿಂದ.
0: ಓಕೆ, ನಮಸ್ತೆ ಸರ್, ಹೇಗಿದ್ದೀರಾ?
1: ಸೂಪರ್ ಸರ್. ಮೇಡಮ್, ತಾವ್ ಹೇಗಿದ್ದೀರಾ? ಮೇಡಮ್,
0: ನಾನ್ ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಗೊತ್ತಾಗಿದೆ ಸರ್, ಗೊತ್ತಾಗಿದೆ ಸರ್. ಮೇಡಮ್, ಅಂದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ತಂದೆಗೆ 7 ಜನ ಮಕ್ಕಳು ಮೇಡಮ್, ಆಯ್ತಾ? ಅದರಲ್ಲಿ 5 ಜನ ಹೆಣ್ಣು ಮಕ್ಕಳು, ನಮ್ಮ ಅಣ್ಣ ಒಟ್ಟಿಗೆ 7, ಒಟ್ಟಿಗೆ 7 ಜನದಲ್ಲಿ ಫಸ್ಟಿಗೆ 4 ಜನ ಹೆಣ್ಮಕ್ಳು ಹುಟ್ಟಿದ. ಅವಾಗ ನಮ್ಮ ಅಜ್ಜಿ ಇದಾರಲ್ಲ, ಅಜ್ಜಿ ಅವರು ನಮ್ಗೆ ಗಂಡು ಮಕ್ಳು, ಆಗ್ಲಿನ ಕಾಲದಲ್ಲಿ ಹಾಗೆ ಅಲ್ಲ ಮೇಡಮ್, ಗಂಡು ಮಕ್ಳಿಲ್ಲ ಗಂಡು ಮಕ್ಳಿಲ್ಲ ಅಂತ ಇದು ಮಾಡಿದ್ರು. ಆಗ ನಮ್ಮ ಅಣ್ಣ ಒಬ್ರು ಹುಟ್ಟಿದ್ರು, ಅವರಿಗೆ ಶ್ರೀನಿವಾಸ ಅಂತ ಹೆಸರಿಟ್ರು. ಅದಾದ ನಂತರ ಇನ್ನೊಂದು ಹೆಣ್ಣು ಹುಟ್ಟಿತು, ಇನ್ನೂ ಗಂಡು ಬೇಕಂತ ನಮ್ಮ ಅಜ್ಜಿ ಇದು ನಾಗದೇವ್ರ ಹತ್ರ ಬೇಡ್ಕೊಂಡ್ರು ಅಂತ. ಇನ್ಮೇಲೆ ನಾನು ಆಗ್ಲಿನ ಕಾಲದಲ್ಲಿ ಅಜ್ಜಿ ದಿಕ್ಕಳು ನೀರ್ ಹಾಕ್ತಾ ಇದ್ರಲ್ಲ, ಇವಾಗ ಹಾಕಂಗಿಲ್ಲ ಮೇಡಮ್ ಅಂದಿನ ಕಾಲದಲ್ಲಿ. ಆವಾಗ ದೇವರ ಹತ್ರ ಬೇಡ್ಕೊಂಡು ಆವಾಗ ನಾನೊಂದು ಗಂಡು ಮಗು ಹುಟ್ಟಿದಂತೆ ನನ್ಗೆ ಸುಬ್ರಹ್ಮಣ್ಯ ಅಂತ ಹೆಸರಿಟ್ರು ಮೇಡಮ್, ದೇವರ ಹೆಸರು. ಓಕೆ. ಹಾಗೆ ಮೇಡಮ್, ನಮ್ಮ ನನ್ನ ಮಗಳು ಹುಟ್ಟಿದ್ದು ಹಾಗೆ ಮೇಡಮ್, ನನ್ನ ಮಗಳು ಹುಟ್ಟುವಾಗ ನಮ್ಮ ಮಾವ ಅವರು ಸತ್ತೋಗಿದ್ದಾರೆ. ಆವಾಗ ಅವರು ಚಿಕ್ಕಪ್ಪನ ಮನೆಯಲ್ಲಿ ಅವಳು ಇದ್ದಿದ್ದು, ಅವರು ಒಬ್ರು ಸಾಹಿತಿ, ಅದಕ್ಕೆ ನನ್ನ ಮಗಳಿಗೆ ಸಾಹಿತ್ಯ ಅಂತ ಅವರೇ ಹೆಸರಿಟ್ಟಿರೋದು ಮೇಡಮ್.
0: ಓಕೆ ಓಕೆ ಓಕೆ, ಸೂಪರ್ ಸೂಪರ್ ಸರ್, ತುಂಬಾ ಚೆನ್ನಾಗಿ ನಿಮ್ಮ ಹೆಸರ ಹಿಂದಿರುವಂತಹ ಕಥೆಯನ್ನ ತಿಳಿಸ್ಕೊಟ್ರಿ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ ಮೇಡಮ್, ತಮ್ಮ ಕರೆ ಸ್ವೀಕರಿಸಿದಕ್ಕೆ ಮತ್ತೆ ಧನ್ಯವಾದಗಳು ತಮಗೂ ಕೂಡ ಮೇಡಮ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು, ಹಾಗೆ ಅವರ ಹೆಸರ ಹಿಂದಿರುವಂತಹ ಕಥೆಯನ್ನ ಹೇಳ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಮೇಡಮ್. ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಊಟ ಆಯ್ತಾ? ಓಕೆ, ಊಟ ಆಯ್ತಾ? ತಿಂಡಿ ಆಯ್ತಾ ಇವತ್ತು ನಿಮ್ದು?
2: ತಿಂಡಿ ತಿಂಡಿ. ನಿಜ, ನಮ್ಗೆ ನಮ್ಮ ತಂದೆ ತಾಯಿ ಇರ್ಬೋದು, ಹಿರಿಯರು ಹೆಸರು ಇಟ್ಟಿರ್ತಾರೆ, ನಮ್ಗೆ ಹೆಸರಿನ ಬಗ್ಗೆ ಏನು ಗೊತ್ತಿರೋದೇ ಇಲ್ಲ ಮೇಡಮ್. ನಾವು ದೊಡ್ಡವರಾಗೋರ್ಗು ಆಮೇಲೆ ಅಷ್ಟೊತ್ತಿಗೆ ಎಲ್ಲ ಕರೀತಾ ಬಂದಿರ್ತಾರೆ, ಏನು ಅನ್ಸೋದೇ ಇಲ್ಲ ಮೇಡಮ್ ನಮ್ಗೆ. ನಾನೊಂದ್ಸರಿ ಎಲ್ಲ ಮೂಡುಬಿದ್ರೆಗೆ ಇಂಟರ್ವ್ಯೂ ಹೋಗಿದ್ದೆ ಮೇಡಮ್. ಅವಾಗ ಅವರು ನಿಜವಾಗಿ ಕೇಳಿದ್ದು ನಿಮ್ ಹೆಸರೇನು ಅಂತ ಕೇಳಿದ್ರಲ್ಲ, ಸೋಮ ಅಂದ್ರೆ ಏನು ಅಂದ್ಬಿಟ್ರು ಅವ್ರು. ನನಗೆ ಒಂದ್ ಸ್ವಲ್ಪ ಇಲ್ಲ ಓದಿದ್ ನೆನ್ಪಿತ್ತು, ಸೋಮ ಅಂದ್ರೆ ಚಂದ್ರ ಅಂತ ಸರ್ ಅಂದೆ. ಶೇಖರ ಅಂದ್ರೆ ಏನು ಅಂದ್ರು, ಅದು ಗೊತ್ತಿರ್ಲಿಲ್ಲ ಮೇಡಮ್ ನನಗೆ, ಉತ್ತರ ಹೇಳಲಿಲ್ಲ. ಆಮೇಲೆ ಬಂದ್ಮೇಲೆ ನನ್ನ ಹೆಸರಿಂದ ಅದು ನೋಡಿ, ಶೇಖರ ಅಂದ್ರೆ ಶಿಖರ ಅಂತ ಬರುತ್ತಂತೆ ಮೇಡಮ್, ಆ ಕಿರೀಟ ಅಂತ ಏನೋ ಬರುತ್ತೆ ಅಂತ ಅಂದ್ರು. ಹಂಗಾಗಿ ಅವಾಗ ತಿಳ್ಕೊಂಡೆ. ಬಟ್ ನಮ್ ಮನೆಯಲ್ಲಿ ನನಗೆ ನಮ್ ತಂದೆಯವರು ಸೋಮು ಅಂತ ಕರೀತಾರೆ. ನಮ್ಮ ಅಜ್ಜಿ ಇದ್ದಾಗ ಅವ್ರು ಗೊತ್ತಲ್ಲ, ಅದು ನಾಜುಕ್ಕಾಗಿ ಬರ್ತಾರಲ್ಲ ಪಾಪ ಸ್ವಾಮಣ್ಣ ಅನ್ನೋದು ಅಜ್ಜಿ. ಈಗ ಕೆಲವರು ಏನು ದೋಸೆ ಏನ ದ್ವಾಸ ಅಂತ ಸ್ವಾಮಣ್ಣ, ನಮ್ ಸ್ವಾಮಣ್ಣ ಎಲ್ಲ ಹೋಗ್ಬಿಟ್ಟ ಬರ್ಲಿಲ್ಲ ಕಡಪ್ಪ ಅಂತ ಯಾರೋ ಕೆಲ ಹೇಳರು ಅಂತ ಅವ್ರು ಹೇಳರು. ಆಮೇಲೆ ಇನ್ನು ಹೆಚ್ಚಾಗಿ ನನ್ನ ಸಂಬೋಧನೆ ಮಾಡೋದು ಮೇಡಮ್ ಗುರುಗಳೇ ಅಂತ
0: ಕರೀತಾರೆ.
2: ಒಂದೇನ ಅಂದ್ರೆ ನಾವು 500 ಆಗಿರೋದ್ರಿಂದ 500 ಅಂತ ಅಂತಾರೆ, ಅದಕ್ಕಿಂತ ಗುರುಗಳೇ ಗುರುಗಳೇ ಅಂತಾನೆ ಜಾಸ್ತಿ ಸಂಬೋಧನೆ ಮಾಡ್ಬಿಡ್ತಾರೆ ಮೇಡಮ್. ಆಮೇಲೆ ಕೆಲವರು ಸಾರ್ ಅಂತ ಕರೀತಾರೆ, ಸರ್ ಎಲ್ಲ ಹೊರಟಿದ್ರು ಸರ್ ಈಗ ಬಂದ್ರ ಸರ್ ಅಂತ ಈ ತರ ಮಾತಾಡ್ತಾರೆ. ಹಂಗಾಗಿ ನಾನಾ ತರದ್ದು ಏನ ಇದು ಬಳಕೆ ಆಗ್ತಾ ಇದೆ ಮೇಡಮ್.
0: ನಾನಾ ಹೆಸರಿನಿಂದ ಕರೆಯಲ್ಪಡ್ತಿದ್ದೀರಾ?
2: ಮೇಡಮ್, ಕೆಲವರು ನೆಂಟರಿಷ್ಟರಲ್ಲೆಲ್ಲ ಸೋಮಣ್ಣ ಅಂದ್ಬಿಡ್ತಾರೆ, ಸೋಮಶೇಖರ್ ಅಂತ. ಈಗ ನಿಮ್ಮ ಈ ಬಾನುಲಿ ಬಾನುಲಿ ನಾನು ಸೋಮಶೇಖರ್ ಅನ್ನ ಹೆಸರನ್ನ ಕೇಳ್ತಾ ಇರೋದು ಮೇಡಮ್. ಆಮೇಲೆ ನನ್ನ ಇವರು ನಮ್ಮ ಷಡಕ್ಷರಿಯವರು ಹೇಳ್ದಂಗೆ ಷಡಕಪ್ಪ ಅಂತ ಹೆಂಗಾಯ್ತು. ನಾನ್ ನನ್ನ ನೋಡಿ ಮೇಡಮ್, ನನಗೆ ಎಂ ಯು ಸೋಮಶೇಖರ್ ಅಂತ ನಮ್ಮದು ಮಾಡಿದ್ರು ಶಾಲೆ ಇದು ಸೇರಿಸುವಾಗ, ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬಂದಾಗ ಸೋಮಶೇಖರಪ್ಪ ಆಗ್ಬಿಟ್ಟಿದ್ದೆ. ಅದೇ ಕಂಟಿನ್ಯೂ ಆಗ್ಬಿಡ್ತು ಮೇಡಮ್ ಸೋಮಶೇಖರ್.
0: ಸೇರ್ಬಿಡ್ತು ಹೆಸರಿನ ಜೊತೆಗೆ
2: ಆಗ್ಬಿಟ್ಟಿದೆ ಮೇಡಮ್ ಅದು ಕೂಡ. ಹಂಗಾಗಿ ಜಾಸ್ತಿ ಗುರುಗಳೇ ಅಂತ ಕರೆಯೋದು ಹೆಚ್ಚು ಮೇಡಮ್ ನನಗೆ. ಆಮೇಲೆ ನಾನ್ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಮೇಡಮ್. ನಾನು ಓಕೆ ರಕ್ಷಿತಾ, ಓಕೆ ಹೊಳ್ಳ ಯಾಕೆ ಅಂತ?
0: ಹೊಳ್ಳ ನಮ್ಮ ಸರ್ನೇಮ್ ಸರ್, ನಮ್ಮ ಏನು ಹಿಂದಿನ ವರ್ಗದವರಿಂದ ಕೂಡ ಬಂದಿರೋ ಹೆಸರು.
2: ನಿಜ ಇರುತ್ತೆ ಮೇಡಮ್. ಯಾವ್ದು
0: ಅದಕ್ಕೆ ಅರ್ಥ ನನ್ಗೂ ಕೂಡ ಗೊತ್ತಿಲ್ಲ ಹೊಳ್ಳ ಅಂದ್ರೆ ಏನು ಅಂತ. ಬಟ್ ಮೊದಲಿಂದಲೂ ಕೂಡ ನಮ್ಮ ಅಜ್ಜ ಮುತ್ತಜ್ಜನಿಂದನೂ ಬಂದಿರುವಂತಹ ಹೆಸರು, ಅದು ಹೆಸರಿನ ಮುಂದೆ ಹೊಳ್ಳ ಅನ್ನುವಂಥದ್ದು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
0: ಥ್ಯಾಂಕ್ ಯು. ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಹಾಗೆ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಅವರಿಗೆ ಏನೆಲ್ಲ ಹೆಸರಿದೆ, ಹಾಗೆ ಯಾವೆಲ್ಲ ಹೆಸರಿನಿಂದ ಯಾರ್ಯಾರು ಕರೀತಾರೆ, ಆ ಹೆಸರಿನ ಹಿಂದಿದ್ದ ಕತೆ ಕೂಡ ಹೇಳ್ತಾ ಇದ್ರು. ಸೊ ಹಾಗೆ ಕಾರ್ಯಕ್ರಮವನ್ನ ಮುಂದುವರೆಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ
3: ಹಲೋ,
0: ನಮಸ್ತೆ.
3: ನಮಸ್ಕಾರ. ಶಿವಮೊಗ್ಗದಿಂದ ಮುಕ್ತ ಅಂತ ಹೇಳಿ.
0: ಏನು
3: ಮುಕ್ತ? ಮುಕ್ತ,
0: ಮುಕ್ತ ಅವರು. ಓಕೆ, ಶಿವಮೊಗ್ಗದಿಂದ ಹೇಗಿದ್ದೀರಾ?
3: ನಾವು ಆರಾಮಿದ್ದೀವಿ, ನೀವು?
0: ನಾವು ಕೂಡ ಆರಾಮಿದ್ದೀವಿ. ಮೊದಲಿಗೆ ನಿಮ್ ಹೆಸರೇ ಚಂದ ಇದೆ, ಮುಕ್ತ ಅಂತ. ಓಕೆ, ಹೇಳಿ ಮ್ಯಾಮ್, ನಿಮ್ಮ ಹೆಸರ ಹಿಂದಿರೋ ಕತೆ.
3: ನಾವು ಒಟ್ಟು ನಮ್ಮನೆಗೆ 8 ಜನ ಮಕ್ಕಳು.
0: ಓಕೆ,
3: 2 ಗಂಡು ಮಕ್ಕಳು, 6 ಹೆಣ್ಣು ಮಕ್ಕಳು. ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಅಲ್ಲ, ಕೃಷಿ ಮೊದಲ ಎಂತ ಇರ್ಲಿಲ್ಲ. ಹಾಗಾಗಿ ನಾನು ಕಡೆಯವಳು.
0: ಓಕೆ,
3: ನಾನು ಹುಟ್ಟಿದಾಗ ನಮ್ಮ ಅಮ್ಮ ಅನ್ಕೊಂಡ್ರಂತೆ, ಸಾಕಪ್ಪ ಇನ್ನು ಹೆಣ್ಮಕ್ಳು ಅಂತೂ ಬೇಡ ನಮ್ಗೆ, ಇದಕ್ಕೆ ಮುಕ್ತ ಅಂತ ಹೆಸರಿಡಲ್ಲ, ಮುಕ್ತಾಯ
0: ಆಗೋದು ಅಂತ.
3: ಹೌದು, ಹಾಗಾಗಿ ಆ ಹೆಸರು ಇಟ್ಟಿದ್ದಾರೆ ನಮಗೆ ಅಮ್ಮ.
0: ಓಕೆ, ಡಿಫರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ.
3: ಹೌದಾ? ಥ್ಯಾಂಕ್ ಯು. ಓಕೆ ಓಕೆ, ನಿಮ್ದು ಕಾರ್ಯಕ್ರಮ ಚೆನ್ನಾಗಿ ಬರುತ್ತೆ, ನಾವು ಅವಾಗ ಕೇಳ್ತಾ ಇರ್ತೀವಿ. ಹೌದು ಹೌದು.

0: ಇರುವಂತಹ ಕಥೆಯನ್ನ ಕೇಳೋಣ. ಹಲೋ
1: ಮೇಡಮ್, ನಮಸ್ತೆ.
0: ನಮಸ್ತೆ ಗುಣಾ ಮ್ಯಾಮ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀರಪ್ಪ, ನೀವು ಚೆನ್ನಾಗಿದೆ?
0: ನಾನ್ ಕೂಡ ಚೆನ್ನಾಗಿದ್ದೀನಿ.
1: ಹೆಸರಿನಲ್ಲಿ ಏನಿದೆ? ಎಲ್ಲ ಇದೆ ಮೇಡಮ್.
0: ಹೌದು
1: ಅಲ್ವಾ, ಹೆಸರಲ್ಲಿ ಏನಿಲ್ಲ. ನನ್ನ ಹುಟ್ಟಿದ ಹೆಸರು ತಂದೆ ತಾಯಿ ಹೊರನಾಡು ಅನ್ನಪೂರ್ಣೇಶ್ವರಿ ಭಕ್ತರು ಮೇಡಮ್. ನಮ್ಮ ಇದು ನಕ್ಷತ್ರ ಅಂತ ಎಲ್ಲ ಬಂದಾಗ ತೊಟ್ಲಲ್ಲಿಟ್ಟು ಹೆಸರು ಕರೆದಿದ್ದು ಅನ್ನಪೂರ್ಣ ಅಂತ. ಬಟ್ ನಮ್ ತಂದೆ ನನಗೆ ಕೊಟ್ಟ ಹೆಸರು ಗುಣ ಅಂತೇಳಿ. ಇದು ತುಂಬಾ ನಾನು ಹೆಚ್ಚು ಕಡಿಮೆ ದೊಡ್ಡಳಾದ್ಮೇಲೆ ಸ್ಕೂಲಿಗೆ ಸೇರಿಸ್ಬೇಕಾದ್ರು ನನ್ನ ತಂದೆ ಸ್ಕೂಲ್ ಅಲ್ಲಿ ಬಂದು, ಏಕೆಂದ್ರೆ ಚಿಕ್ಕೋಳಿಂದ ನಾನು ಸ್ವಲ್ಪ ಸೈಲೆಂಟ್ ಅಳತಿರ್ಲಿಲ್ಲ, ಎಷ್ಟೇ ಗಾಯ ನೋವು ಹಶುವಾದ್ರೂ ಸೈಲೆಂಟ್ ಆಗಿರ್ತಾ ಇದ್ನಂತೆ. ನಮ್ ತಂದೆ ಹೊರಗಡೆಯಿಂದ ಬಂದಾಗ ಎತ್ಕೊಂಡ್ ಮುದ್ದಾಡತ್ತೆ, ನನ್ ಮಗಳಿಗೆ ಎಷ್ಟು ಒಳ್ಳೆ ಗುಣ ಇದೆ, ಒಂಚೂರ್ ಏನಾದ್ರೂ ಒಂಚೂರ್ ರಗಳೆ ಮಾಡಲ್ಲ ತರ್ಲೆ ಮಾಡಲ್ಲ ಅಂತ ಅನ್ಕೊಂಡು ಗುಣ ಗುಣ ಒಳ್ಳೆ ಗುಣ ಒಳ್ಳೆ ಗುಣ ಅಂತ ಕರೆದು ಕರೆದು ಕರೆದು ಗುಣ ಅಂತಾನೆ ಮಾಡ್ಬಿಟ್ರು ಮೇಡಮ್. ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ತನಕ ಗುಣ ಅಂತಾನೆ ಇತ್ತು ಹೆಸರು. ಆಮೇಲೆ ಮೂರನೇ ಕ್ಲಾಸಿಗೆ ಬಂದಾಗ ಅಲ್ಲಿ ಹೆಡ್ ಮಾಸ್ಟರ್ ಏನ್ ಮಾಡಿದ್ರು, ಗುಣ ತುಂಬಾ ಚಿಕ್ಕ ಹೆಸರಾಯ್ತು ಇದು ಕರಿಯಕ್ ಇದಾಗುತ್ತೆ ಅನ್ಬಿಟ್ಟು ಅವರು ಸಾಗರಿ ಸೇರಿಸಿ ಗುಣ ಸಾಗರಿ ಮಾಡ್ಬಿಟ್ರು. ಆಮೇಲೆ ಇಲ್ಲಿಂದ ಅದು ಆದ್ರೂ ತುಂಬಾ ಜನಕ್ಕೆ ಹತ್ತು ನಿಮಿಷದಲ್ಲಿ ಗುಣಸಾಗರ್ ಇದೆ. ಅವ್ರು ತುಂಬಾ ಜನ ಫ್ರೆಂಡ್ಸ್ ಗಾಗ್ಲಿ ರಿಲೇಶನ್ ಗಾಗ್ಲಿ ಗುಣಸಾಗರ್ ಅಂದ್ರೆ ಗೊತ್ತೇ ಆಗಲ್ಲ, ಗುಣ ಅಂದ್ರೇನೆ ಗೊತ್ತಾಗದು. ಆಮೇಲೆ ತುಂಬಾ ಜನ ಹೆಸರು ಏನು ಅಂತ ಹೇಳಿದಾಗ ನಾನ್ ಹೇಳಿದ್ರೆ ಖುಷಿ ಪಡ್ತಾರೆ, ಚಂದ ಇದೆಯಲ್ಲ ಈ ಹೆಸರು, ಹೆಸರು ಒಂಥರ ಡಿಫ್ರೆಂಟ್ ಆಗಿದೆ, ಚಂದ ಇದೆ ಅಂತೇಳಿ. ಈಗ ಅನ್ಸುತ್ತೆ ಮೇಡಮ್, ಒಂದು ಎಷ್ಟೋ ಒಂದು ಒಳ್ಳೆ ಒಂದು ಆಕರ್ಷಣೀಯ ಹೆಸರನ್ನ ನನ್ನ ತಂದೆ ನನಗೆ ಕೊಟ್ಟೋದ್ರಲ್ಲ ಅಂತೇಳಿ ಅದು ಖುಷಿ ಆಗುತ್ತೆ ಮೇಡಮ್. ನಿಜಾಗ್ಲು ಗುಣ ಯಾರು ಹೆಸರು ಕೇಳಿದ್ರೆ ಗುಣ ಅಂತ ಅಂದ್ಬಿಡ್ತೀನಲ್ಲ, ಅಯ್ಯೋ ಆಂಟಿ ಡಿಫ್ರೆಂಟ್ ಆಗಿದೆ ಹೆಸರು, ಚಂದ ಇದೆ, ಈ ಹೆಸರು ಮರೆಯಕ್ಕೆ ಸಾಧ್ಯ ಇಲ್ಲ ಅಂತೇಳಿ.
0: ನಿಜ ನಿಜ.
1: ಹಂಗಾಗಿ ನನಗೆ ಖುಷಿ ಆಗುತ್ತೆ, ನನ್ನ ಹೆಸರಲ್ಲಿ ಇಷ್ಟೊಂದ್ ಇದೆಯಾ, ಹೆಸರಲ್ಲಿ ಏನಿದೆ ಅಂತ ಅನ್ಕೊಂಡೋಳಿಗೆ ಅಯ್ಯೋ ಹೆಸರಲ್ಲಿ ಇಷ್ಟೊಂದೆಲ್ಲ ಇದೆಯಾ ಅನ್ಬಿಟ್ಟು ಒಂದೊಂದ್ಸರಿ ನನ್ನ ತಂದೆ ನೆನ್ಸ್ಕೊಂಡು ಖುಷಿ ಪಡ್ತೀನಿ, ಇಂಥದೊಂದು ಹೆಸರು ಕೊಟ್ರಲ್ಲ ಅಂತೇಳಿ. ಇವತ್ತು ನೀವು ಅದ್ರ ಬಗ್ಗೆ ಹೇಳ್ಕೊಳಕ್ ಅವಕಾಶ ಮಾಡ್ರಿ, ನಿಮ್ಗೂ ತುಂಬಾ ಥ್ಯಾಂಕ್ಸ್ ಮೇಡಮ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಹಾಗೆ ಗುಣಸಾಗರಿ ಎರಡು ಸೇರಿಸಿ ಹೆಸರು ಕೂಡ ಚೆನ್ನಾಗಿದೆ.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ಧನ್ಯವಾದಗಳು. ಎಸ್ ಗುಣ ಮ್ಯಾಮ್ ಕರೆ ಮಾಡಿದ್ರು. ನೋಡಿ, ಮೊದ್ಲಿದ್ದ ಹೆಸರೇ ಬೇರೆ, ಅನ್ನಪೂರ್ಣೆ ಅನ್ನೋದಾಗಿತ್ತಂತೆ, ನಂತರ ಗುಣ, ನಂತರ ಗುಣಸಾಗರಿ ಅಂತ ಹೇಳಿ ಮೂರು ಹೆಸರಾಯ್ತು ಮೇಡಮ್ಗೆ. ಸೊ ಅದೇ ರೀತಿ ನಿಮ್ಮ ಹೆಸರಿನ ಹಿಂದೆ ಈ ರೀತಿ ಏನಾದರೂ ಕತೆ ಇದ್ರೆ ನೀವು ಕೂಡ ಹೇಳಬಹುದಾಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ಹಲೋ, ನಮಸ್ಕಾರ ಮೇಡಮ್. ಕೇಳ್ತಾ ಇಲ್ಲ ಸರಿಯಾಗಿ.
0: ಓಕೆ, ಇವಾಗ ಕೇಳಿಸ್ತಿದ್ಯಾ?
2: ಹಾ, ಕೇಳ್ತದೆ ಮೇಡಮ್.
0: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದ್ಯಾ ಶಂಭುಲಿಂಗ ಸರ್?
2: ಹೆಸರಿನಲ್ಲಿ ಏನಿದೆ?
0: ಹೆಸರಿನಲ್ಲಿ ಎಲ್ಲಾ ಇದೆ, ನಿಮ್ಮ ಹೆಸರಿನ ಹಿಂದೆ ಏನಿದೆ ಕತೆ?
2: ನನ್ನ ಹೆಸರಲ್ಲಿ ಏನಿದೆ ಅಂದ್ರೆ, ನಮ್ಮಅಮ್ಮ ಹದಿನಾರು ಸೋಮವೃತ ಮಾಡ್ತಾ ಇದ್ರು.
0: ಓಕೆ,
2: ಹದಿನಾರು ಸೋಮವೃತ ಪ್ರತಿ ಒಂದು ವಾರದಲ್ಲಿ ಒಂದು ಲಿಂಗನ ಇಟ್ಟು ಪೂಜೆ ಮಾಡೋದು. ಹದಿನಾರು ಸೋಮ ಎರಡನೇ ವಾರ ಎರಡು ಲಿಂಗ, ಮೂರನೇ ವಾರ ಮೂರು ಲಿಂಗ, ಹಿಂಗೆ ಇದೇ ತರ ಮಾಡಿ ಮಾಡಿ ಹದಿನಾರು ಲಿಂಗ ದಿನ ಇದು ಮಾಡಿ ಪೂಜೆ ಅದನ್ನ ಪೂಜೆ ಮಾಡೋ ಮೇಡಮ್. ಅದು ಎಲ್ರೂ ಬಾರವಾರ ಎಲ್ಲರಿಗೂ ಬರ್ಲಿಕ್ಕೆ ಹೇಳೋದು. ಮನೆ ಬರೋದು ಏನ್ ಮಾಡೋದಂದ್ರೆ ಖಾರಾವಳಿ ಹುಳೆಯಲ್ಲಿ ತಿನ್ನಂಗಿಲ್ಲ, ಪೂಜೆ ಬರೋದು ಸ್ನಾನ ಮಾಡ್ಕೊ ಮುರಕ್ ಮೇಡಮ್. ಆ ತರ ಹೊತ್ತಾಯ್ತು. ಅದಕ್ಕೆ ಪ್ರಸಾದ ಏನಂದ್ರೆ ತುಪ್ಪ ಬೆಲ್ಲ ಗೋಧಿ ಹಿಟ್ಟು ಮೇಡಮ್. ಅದು ಮಡಿಲೆ ಮಾಡ್ತಾ ಇದ್ರು. ಬೆಳಿಗ್ಗೆ ನಮ್ ತಾಯಿ ಏನು ಊಟ ಮಾಡ್ತಿದ್ರು ಪ್ರಸಾದ, ಅದೇ ಪ್ರಸಾದ ಮೇಡಮ್. ಭಕ್ತರಿಗೂ ಅದನ್ನೇ ಕೊಡ್ತಾ ಇದ್ರು, ಭಕ್ತರಿಗೆ ದೇವರಿಗೆ ಕೊಟ್ಟಿದ್ ಇಟ್ಟಿದ್ದಿನ ಭಕ್ತರಿಗೆ ಕೊಡೋದು. ಇವ್ರು ಅದನ್ನೇ ತಿನ್ಬೇಕಾಯ್ತು, ಉಪವಾಸ ಮಾಡಕ್ಕಾಯ್ತು. ಇಲ್ಲ ತಿನ್ನಂಗಿಲ್ಲ, ಉಪವಾಸ ತಿನ್ನಕಾಗ್ದಲ್ಲ, ಉಪವಾಸ ಇರ್ತೀರಿ ಮೇಡಮ್. ಈಗ ಹದಿನಾರನೇ ವಾರ ಮಾಡಿ ಅದನ್ನ ಕೊನೆಗೆ ಹದಿನಾರನೇ ವಾರ ದಿವಸ ಅದನ್ನ ಪೂಜೆ ಲಿಂಗ ಹದಿನಾರು ಲಿಂಗಗಳು ತಗೊಂಡೋಗಿ ಹೊಳೆಯಲ್ಲಿ ಒಂದು ಇದು ಒಂದು ಡೋಣಿಟ ಬಾಳೆದಿಂಡಿಂದ ದಂಡ ಮಾಡಿ ಅದ್ರ ಎಲೆ ಕೂರಿಸಿ ಅದನ್ನ ಫಸ್ಟ್ ದಂಡ ಬಿಟ್ಟು ಪೂಜೆ ಮಾಡೆಲ್ಲ ಮಾಡಿ ಅದನ್ನ ಪೂಜೆ ಎಲ್ಲ ಆದ್ಮೇಲೆ ಅದನ್ನ ದಂಡನ ಹೊಳೆ ಕಳಿಸ್ಬಿಡಮ್ಮ ಹದಿನಾರು ಸೋಮದ. ಆ ರೀತಿ ಮಾಡಿದ್ರೆ ಒಂದು ಐದಾಸನ ಮಾಡಿದ್ರೆ ನನಗೆ ಶಂಭುಲಿಂಗ ಅಂತ ಹೆಸರಿಟ್ಟು ಕೆಲವು ನನಗೆ ಎಲ್ಲ ಹೋದ್ರೆ ಶಂಬಣ್ಣ ಅಂತ ಕರೀತಾರೆ, ಕೆಲವು ಸ್ವಾಮಿಯರ್ ಅಂತ ಕರೀತಾರೆ, ನನಗೆ ಬುದ್ಧಿ ಕಟ್ಟಿರೋದನ್ನ ಸ್ವಾಮಿಯರ್ ಅಂತ ಕರೀತಾರೆ. ಹಂಗಾಗಿ ನಮ್ಮಮ್ಮನ ಆಶೀರ್ವಾದದಿಂದ ಶಂಭುಲಿಂಗ ಅಂತ ಹೆಸರು ಮೇಡಮ್. ನನ್ನ ಹುಟ್ಟಿದ ನೇಮ ಅಂದ್ರೆ ಓಮ ಶಾಂತೇಶ ಅಂತ, ಅದರಿಂದ ಏನಿಲ್ಲ ಮೇಡಮ್, ಶಂಭುಲಿಂಗನೇ ಕಂಟಿನ್ಯೂ ಆಗ್ಬಿಡುದು ಮೇಡಮ್.
0: ಸೂಪರ್ ಸರ್, ತುಂಬಾ ಚೆನ್ನಾಗಿದೆ ನಿಮ್ಮ ಹೆಸರು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು. ಎಸ್ ಶಂಭುಲಿಂಗ ಅವರು ಕರೆ ಮಾಡಿದ್ರು, ಹಾಗೆ ಅವರ ಹೆಸರಿನ ಹಿಂದೆ ಇರೋ ಕಥೆನ ಹೇಳ್ತಾ ಇದ್ರು, ಹಾಗೆ ಯಾಕೆ ಆ ಹೆಸರು ಬಂತು ಅನ್ನೋದಾಗಿ ಕೂಡ ಹೇಳ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೇನೆ ಇನ್ನೂ ಕೆಲವೊಂದಿಷ್ಟು ಕರೆಗಳು ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡಿಸೋಣ. ಅವರ ಹೆಸರ ಹಿಂದೆ ಏನೆಲ್ಲ ಕತೆ ಇದೆ ಅಂತಾನು ಕೇಳೋಣ. ಆ ಒಂದು ಬ್ರೇಕ್ ನ ನಂತರ ಕೇಳೋಣ. ಟೇಕ್ ಅ ಶಾರ್ಟ್ ಬ್ರೇಕ್. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ.

0: ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.

0: ఎస్, వెల్కమ్ బ్యాక్ టు రేడియో శివమొగ్గ 90.8 ఎఫ్ఎం ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮದಲ್ಲಿ ಇವತ್ತು ನಾನು ತಂದಂತಹ ಟಾಪಿಕ್ ನಿಮ್ಮ ಹೆಸರ ಹಿಂದಿರುವಂತಹ ಕತೆ ಏನು ಅನ್ನೋದಾಗಿ. ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅವರವರ ಹೆಸರ ಹಿಂದೆ ಇರೋ ಕಥೆಯನ್ನ ಹೇಳ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರೆಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
1: ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನಲಿ. ಮೇಡಮ್ ಅರೆ, ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು. ಮೇಡಮ್ ಅರೆ ನಮಸ್ಕಾರ.
0: ನಮಸ್ತೆ ಚಿಕ್ಕಪ್ಪ ಸರ್, ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅರೆ. ನನ್ನ ಹೆಸರೇ ಬಹಳ ಹಿಂದಿನ ಚರಿತ್ರೆ ತುಂಬಾ ಇದೆ ಅನ್ಸು.
0: ಓಕೆ, ಹೌದು, ತುಂಬಾ ವಿಭಿನ್ನವಾಗಿರೋ ಹೆಸರು ನಿಮ್ದು. ಹೇಳಿ ಸರ್, ನಿಮ್ಮ ಹೆಸರ ಹಿಂದಿನ ಕತೆ.
1: ನನ್ನ ಹೆಸರಿನ ಹಿಂದಿನ ಕತೆ ಏನಿಲ್ಲ ಮೇಡಮ್ ಅರೆ. ಯಾಕಂದ್ರೆ ಈ ಹೆಸರನ್ನ ಸಾಮಾನ್ಯಕ್ಕೆ ಯಾರು ಇಡೋದಿಲ್ಲ.
0: ಹೌದು,
1: ಈ ಚಿಕ್ಕಪ್ಪ ಅಂದ್ರೆ ಅದೇನಿದು ಅಪ್ಪನ್ ತಮ್ಮಗೆ ಕರಿಯ ಅಂತ ಒಂದು ಹೆಸರಿದು.
0: ಹೌದು,
1: ಆದ್ರೆ ಅವಾಗೆಲ್ಲ ಏನಂತಂದ್ರೆ ಈ ತರ ಎಲ್ಲ ಹೆಸರು ಇಡಬಾರ್ದು, ಈ ಹೆಸರು ಇಡಬಾರ್ದು ಅಂತ ಏನು ಇರ್ತಿರ್ಲಿಲ್ಲ. ಅವಾಗಿನ ಕಾಲದಲ್ಲಿ ದೇವ್ರ ಹೆಸರುಗಳು ಇಡ್ಬೇಕು ಮಕ್ಕಳಿಗೆ. ಅವಾಗೆಲ್ಲ ಈ ಮಾಡರ್ನ್ ಹೆಸರುಗಳೆಲ್ಲ ಇರ್ಲಿಲ್ಲ ಅವಾಗ ಹಿಂದಿನ ಕಾಲದಲ್ಲೆಲ್ಲ. ಹಂಗಾಗಿ ಏನ್ ಮಾಡೋರು, ಒಂದೊಂದ್ ದೇವ್ರಿನ ಹೆಸರು ಒಬ್ಬೊಬ್ರಿಗೆ ಇಟ್ಕೋ ಅಂತ ಹೋಗ್ಬಿಡೋರು. ಅದ್ರಲ್ಲ ನಮ್ಮ ಮೈಲಾರ ದೇವ್ರನಲ್ಲಿ ಒಂದು ದೇವ್ರ ಇದೆ ಚಿಕ್ಕಯ್ಯ ಅಂತ ಹೇಳಿ. ಈ ನನ್ನ ಹೆಸರನ್ನೇ ಒಂದ್ ಸ್ವಲ್ಪ ಡಿಫ್ರೆಂಟ್ ಮಾಡ್ಬೋದಾಗಿತ್ತು, ಚಿಕ್ಕಯ್ಯ ಅಂತನೋ ಅಥವಾ ಚಿಕ್ಕೇಶ್ ಅಂತನೋ ಏನಾರು ಒಂದ್ ಮಾಡ್ಬೋದಾಗಿತ್ತು. ಆದ್ರೆ ಅವ್ರು ಚಿಕ್ಕಪ್ಪ ಅಂತಾನೆ ಮಾಡ್ಬಿಟ್ಟಿದ್ದಾರೆ. ಅದು ಏನಾಗಿದೆ ಅಂತಂದ್ರೆ, ನಮ್ ದೇವ್ರನ ಹೆಸರು ಒಂದು ಚಿಕ್ಕಯ್ಯ ಅಂತಾನು ಆಯ್ತು, ನಮ್ ಮನೇಲಿ ನಾನೇ ಕೊನೇನು, ಇವನು ಎಲ್ಲರಿಗಿಂತ ಸಣ್ಣವನು, ಇವನು ಚಿಕ್ಕಪ್ಪ ಅಂತಾನೆ ಇಟ್ಬಿಡೋಣ ಅಂತ ತೀರ್ಮಾನ ಮಾಡ್ಬಿಟ್ಟು ಇಟ್ಬಿಟ್ಟಿದ್ದಾರೆ. ಈಗ ಎಲ್ರಿಗೂ ಒಂಥರ ಇದಾಗ್ತಾ ಇದೆ, ಕರಿಯರ್ಗೂ ಮುಜುಗರ, ಹೇಳರ್ಗೂ ಮುಜುಗರ. ಏನ್ ಮಾಡೋದು ಹೇಳ್ರಿ, ಇತ್ತ ಹೆಸರು ಆಗ್ಬಿಟ್ಟಿದೆ ನಮ್ದು.
0: ಏನು ಮುಜುಗರ ಇಲ್ಲ ಸರ್, ಚೆನ್ನಾಗಿದೆ. ಆಕ್ಚುಲಿ ನಿಮ್ ಹೆಸರನ್ನ ಕರೆದಾಗ ಯಾರೋ ನಮಗೆ ತುಂಬಾ ಆತ್ಮೀಯರು ಅನ್ನೋ ಫೀಲ್ ಬರುತ್ತೆ.
1: ಅಲ್ಲ ಓಕೆ, ಆದ್ರೆ ನನ್ನ ಹೆಂಡತಿ ಯಾರಾದ್ರೂ ನನ್ನ ಗಂಡನ ಹೆಸರು ಏನು ಅಂತ ಕೇಳಿದಾಗ ಅಲ್ಲಿ
0: ನಿಜ. ನಿಮ್ ಮಕ್ಳು ಏನಪ್ಪ, ನಿಮ್ ಅಪ್ಪನ ಹೆಸರು ಏನಂದ್ರೆ ಚಿಕ್ಕಪ್ಪ.
1: ಈಗ ಮಕ್ಳ ಹೆಸರು, ಮಕ್ಳಿಗೂ ಕೂಡ ನಿಮ್ ತಂದೆ ಹೆಸರು ಹೇಳಂದ್ರೆ ಚಿಕ್ಕ ಅಲ್ಲಮ್ಮ, ನಿಮ್ ಅಪ್ಪನ ಹೆಸರು ಹೇಳಿದ್ರೆ ನಿಮ್ ಅಪ್ಪನ ತಮ್ಮನ ಹೆಸರು ಹೇಳ್ತೀಯಲ್ಲಮ್ಮ ಅಂತ ಅನ್ನೋ ಒಂದು ಬಂದ್ಬಿಡುತ್ತೆ ಅವಾಗ.
0: ನಿಜ ನಿಜ.
1: ಈಗ ನನಗ್ ಬಿಡ್ರಿ, ನನಗ್ ಹೆಂಗ ಕರೀತಾರೆ ಹಂಗ ಆಗುತ್ತೆ. ಆದ್ರೆ

0: ಮಕ್ಕಳಿಗಾಗ್ಲಿ ಹೆಂಡತಿಗಾಗ್ಲಿ ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ, ಆದ್ರೆ ಏನ್ ಮಾಡೋದು, ಹಂಗೆ ನಿಭಾಯಿಸ್ಕೊಂತ ಬರ್ತಾ ಇದೀವಿ, ಪರವಾಗಿಲ್ಲ.
1: ಚೆನ್ನಾಗಿದೆ ಸರ್ ನಿಮ್ ಹೆಸರು.
0: ಆದ್ರೆ ಏನಪ್ಪ ಅಂದ್ರೆ ನಮ್ಮ ಶಿವಮೊಗ್ಗದಲ್ಲಿ ಸಾಮಾನ್ಯಾಗಿ ಎಲ್ಲಾ ಕಡೆನು ನನಗೇನು ಅಂತ ಮಾಲ್ತೇಶ ಅಂತ ಕರೆಯಕ್ ಹತ್ಬಿಟ್ಟಿದ್ದಾರೆ. ಅಂದ್ರೆ ಒಂದ್ ಕಡೆ ಮಾಲ್ತೇಶ ಡ್ರೈ ಕ್ಲೀನರ್ಸ್ ಅಂತ ಒಂದ್ ಅಂಗಡಿ ಇತ್ತಲ್ಲ, ಅದಕ್ಕಾಗಿ ನನ್ನ ಹೆಸರು ಬಿಟ್ರ ಹತ್ಲಾಗ ನನ್ನ ಹೆಸರು ಹೇಳ್ತಾನೆ ಇರ್ಲಿಲ್ಲ ನಾನು, ಅದನ್ನೇ ಮಾಲ್ತೇಶ ಅಂತಾನೆ ಕಂಟಿನ್ಯೂ ಮಾಡ್ಕೊಂತ ಬಂದ್ರೆ. ಈಗ ಯಾರಾದ್ರೂ ಫೋನ್ ಮಾಡಿದ್ರೆ, ಯಾರಾದ್ರೂ ಮಾತಾಡ್ಸಿದ್ರೆ, ಏನಪ್ಪ ಮಾಲ್ತೇಶ ಹೆಂಗಿದ್ಯಪ್ಪ ಚೆನ್ನಾಗಿದ್ಯೇನಪ್ಪ ಅಂತ, ಹೊರತು ಚಿಕ್ಕಪ್ಪ ಅಂತ. ಈಗ ರೇಡಿಯೋದಲ್ಲಿ ಈಗ ನಾನ್ ಮಾತಾಡೋದು ಯಾರಾದ್ರೂ ನಮಗ್ ಬಟ್ಟೆ ಕೊಡೋರೆ ಕೇಳ್ತಾ ಇದ್ನು, ಏ ಅವ್ನ್ ಈ ವಾಯ್ಸ್ ಎಲ್ಲ ಕೇಳಿದಾನೆ ಅಂತಾರೆ ಹೊರತು ಅದು ಮಾಲ್ತೇಶ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಚಿಕ್ಕಪ್ಪ ಅಂತೇಳಿ. ನೋಡ್ರಿ ನಮ್ಮ ಹೆಸರು ಎಷ್ಟು ವಿಶೇಷವಾಗಿದೆ ಅಲ್ಲ.
1: ನಿಜ ನಿಜ ಹೌದು ಸರ್.
0: ಅದ್ರಲ್ಲೂ ಏನ್ ಗೊತ್ತ, ನಮ್ಮ ಊರ್ನ ಇಡೀ ಊರ್ನಲ್ಲಿ ಒಂದ್ 500 ಮನೆ ಇದೆ, 500 ಮನೆಯಲ್ಲಿ ನಂದೇ ಒಂದೇ ಹೆಸರಲ್ಲಿ ನಮ್ಮ ಊರ್ನಲ್ಲಿ ಇರೋದು. ಮತ್ತೆ ಮೊನ್ನೆ ಈಗ ವೋಟಿಂಗ್ ಲಿಸ್ಟ್ ನಲ್ಲಿ ಹೆಸರು ಹುಡ್ಕಾಕರೆ ನನ್ನ ಹೆಸರು ಹೊಡೆದೆ ತಕ್ಷಣ ಸಿಕ್ಬಿಡ್ತು ನೋಡ್ರಿ, ಯಾಕಂದ್ರೆ ನನ್ನ ಹೆಸರಿನವ್ರು ಬಹಳ ಕಡಿಮೆ ಇದ್ರು.
1: ಹೌದು ಹೌದು,
0: ಈ ವಿಶೇಷ ಇತ್ತು ನೋಡ್ರಿ ಮೇಡಮ್ ಅವರೇ, ನನಗೆ ಒಂದು ಈ ಒಂದ್ ನೆನಪನ್ನ ಈ ಹೆಸರಿನ ಹಿಂದಿನ ಚರಿತ್ರೆ ಹಂಚ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಗೆ ತುಂಬಾ ಧನ್ಯವಾದಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್ ಅವರೇ, ನಮಸ್ಕಾರ.
1: ಥ್ಯಾಂಕ್ ಯು. ಎಸ್ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು. ಸೊ ಹಾಗೆ ಹೆಸರ ಹಿಂದೆ ಏನೆಲ್ಲಾ ಪ್ರಜಿತಿ ಆಗುತ್ತೆ ಅಂತ ಹೇಳ್ತಿದ್ರು ಅವ್ರ ಹೆಂಡತಿ, ಅವ್ರ ಮಕ್ಕಳೆಲ್ಲ ಕರೆಯುವಾಗ ಅವ್ರ ಗಂಡನ ಹೆಸರೇನು ಅಂದ್ರೆ ಚಿಕ್ಕಪ್ಪ ಅಂತ ಹೇಳಿ ಹೇಳ್ಬೇಕು. ಸೊ ಹಾಗಾಗಿ ತುಂಬಾ ಪ್ರಜಿತಿ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಅದೇ ರೀತಿ ಒಂದು ಸಿನಿಮಾದ ಯಾವುದೋ ಕಾಮಿಡಿ ನೆನಪಂತು, ಆಕ್ಚುಲಿ ಹೆಸರು ನಂದ ಅಂತಿರುತ್ತೆ, ಯಾರೋ ಬಂದು ಕೇಳ್ತಾರೆ ನಿನ್ ಹೆಸರೇನಪ್ಪ ಅಂತ, ಅದಕ್ಕೆ ನಂದ ಅಂತಾನೆ, ಅದೇ ನಿನ್ ಹೆಸರೇನಪ್ಪ ಅಂತ ಮತ್ತೆ ಕೇಳ್ತಾರೆ ಅದಕ್ಕೆ ನಂದ ಅಂತಾನೆ, ಅಲ್ಲಪ್ಪ ನಿನ್ ಹೆಸರೇನು ನಿಂದ ಕೇಳ್ತಿರೋದು ಅಂದಾಗ ನಂದ ಅಂತ ಹೇಳ್ತಾನೆ, ನನ್ನ ಹೆಸರೇ ನಂದ ಅಂತ ಆಮೇಲೆ ಹೇಳ್ತಾನೆ. ಈ ರೀತಿ ಎಲ್ಲ ಆಗುತ್ತಲ್ವಾ ನಂದ ಅಂತ ಹೆಸರು ಇದ್ರೆ. ಈ ರೀತಿ ಚಿಕ್ಕಪ್ಪ ಅವ್ರ ಕತೆ ಕೇಳಿದಾಗ ನೆನಪಾಯ್ತು. ಸೊ ಹಾಗೆನೇ ಈ ರೀತಿ ಹೆಸರುಗಳು ಕೆಲವೊಮ್ಮೆ ಈ ರೀತಿಯ ಹೆಸರುಗಳು ಚಿಕ್ಕಪ್ಪ ಅಂತಲೋ ನಂದ ಅಂತಲೋ ಈ ರೀತಿ ಎಲ್ಲ ಹೆಸರಿದ್ದಾಗ ಈ ರೀತಿ ಕನ್ಫ್ಯೂಷನ್ಸ್ ಆಗುವಂಥದ್ದು ಜಾಸ್ತಿ ಆಗ್ತಿರುತ್ತೆ. ಹಾಗೆಯೇ ಈ ರೀತಿ ಕೆಲವೊಂದು ಹೆಸರುಗಳು ಕೂಡ ವಿಭಿನ್ನವಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಅವ್ರು ಹೇಳ್ತಾ ಇದ್ರು ಯಾವ್ದ್ರಲ್ಲಾದರೂ ಹೆಸರು ಹುಡುಕುವಾಗ ತುಂಬ ಈಸಿ ಸಿಕ್ಬಿಡುತ್ತೆ ಈಸಿಯಾಗಿ ಅಂತ ಹೇಳಿ. ಇವಾಗ ಕೆಲವು ಸರ್ತಿ ಹೇಗಾಗುತ್ತಪ್ಪ ಅಂತ ಹೇಳಿದ್ರೆ ಒಂದೇ ಹೆಸರು ತುಂಬ ಜನ ಇದ್ದಾರೆ, ಓ ಅವರ ಇವರ ಅಂದ್ಕೊಂಡು ಸರ್ಚ್ ಮಾಡಿ ನೋಡಬೇಕು. ಅದೇ ಒಂದೇ ವಿಶೇಷವಾದ ಈ ರೀತಿ ಏನೋ ಹೆಸರಿದ್ದಾಗ ಖಂಡಿತವಾಗ್ಲೂ ಊರಿಗೆಲ್ಲ ಫೇಮಸ್ ಆಗ್ಬಿಟ್ಟಿರ್ತಾರ ಹೆಸರು, ಯಾಕಂದ್ರೆ ಒಂದೇ ಒಂದು ಹೆಸರು ಇರುತ್ತ, ಏನು ಕನ್ಫ್ಯೂಷನ್ಸು ಇರೋದಿಲ್ಲ. ಸೊ ಹಾಗಾಗಿ ಒಂದ್ಸರ್ತಿ ಈ ರೀತಿ ವಿಭಿನ್ನವಾಗಿರೋ ಹೆಸರು ಹೇಳ್ಬಿಟ್ರೆ ನೆನಪಿರುತ್ತಲ್ವಾ. ಸೊ ಹಾಗೆ ನಿಮ್ಮ ಹೆಸರ ಹಿಂದೆ ಇರೋ ಕತೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಶೇರ್ ಮಾಡಿದ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ, ಹಾಗೆ ನಿಮ್ಮ ಹೆಸರ ಹಿಂದಿರುವ ಕಥೆಯನ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗ್ತಾ ಇರೋದ್ರಿಂದ ಕಾರ್ಯಕ್ರಮವನ್ನ ಮುಗಿಸ್ತೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686 7796860962799 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆಯೇ ಈ ಕಾರ್ಯಕ್ರಮ ಹೇಗನ್ನಿಸ್ತು, ನಿಮ್ಮ ಹೆಸರು ಬಗ್ಗೆ ನೀವು ಹೇಳ್ಕೊಂಡಿದ್ದು, ನಿಮ್ಮ ಹೆಸರ ಹಿಂದಿನ ಕಥೆನೆಲ್ಲ ನೆನಪು ಮಾಡ್ಕೊಂಡಿದ್ದು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಇವತ್ತು ತಿಳಿಸಿ ಅಂತ ಹೇಳ್ತಾ, ಮುಂದೆ ನಾಳಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಇವತ್ತಿನ ಕಾರ್ಯಕ್ರಮ ಎಲ್ರಿಗೂ ಕೂಡ ಖುಷಿ ಕೊಟ್ಟಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಎಲ್ರಿಗೂ ಕೂಡ ಟಾಟಾ ಬೈ, ಹ್ಯಾವ್ ಅ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶಿವಮೊಗ್ಗ ಜಿಲ್ಲಾ ಶ್ರೀ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಜುಲೈ 29 ಬೆಳಗ್ಗೆ 11 ಗಂಟೆಗೆ ಶಿವಮೊಗ್ಗ ನಗರದ ಕುವೆಂಪು ರಂಗಮಂದಿರದಲ್ಲಿ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಜಯಂತಿಯನ್ನು ಏರ್ಪಡಿಸಲಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಉದ್ಘಾಟನೆಯನ್ನು ಶಾಸಕರಾದ SN ಚನ್ನಬಸಪ್ಪ ನೆರವೇರಿಸುವರು. ಸಂಸದರು, ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಶಾಸಕರು, ಪಾಲಿಕೆ ಮಹಾಪೌರರು, ಜನಪ್ರತಿನಿಧಿಗಳು, ವಿವಿಧ ನಿಗಮ ಮಂಡಳಿ ಪ್ರಾಧಿಕಾರಿಗಳ ಅಧ್ಯಕ್ಷರು, ಜಿಲ್ಲಾ ಶಿವಶರಣರ ಶ್ರೀ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಇನ್ನಿತರ ಗಣ್ಯರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ಶಿವಮೊಗ್ಗ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ CEO, ಪಾಲಿಕೆ ಆಯುಕ್ತರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರು ಇವರುಗಳು ಉಪಸ್ಥಿತರಿರುವರು. ಶಿವಮೊಗ್ಗದ ಕುವೆಂಪು ರಾಜ್ಯ ಪ್ರಶಸ್ತಿ ಪುರಸ್ಕೃತ ವೇ ಹಾಲಪ್ಪಯ್ಯ ಶಾಸ್ತ್ರಿಗಳು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ದುರ್ಗಿಗುಡಿ 4ನೇ ತಿರುವಿನಲ್ಲಿರುವ ಸಮೃದ್ ಸೌಹಾರ್ದ ವಿವಿಧೋದ್ದೇಶ ಸಹಕಾರಿ ಸಂಘದ ಪ್ರಸಕ್ತ ಸಾಲಿನ ಸರ್ವ ಸದಸ್ಯರ ಸಭೆಯನ್ನು August 1 ಶನಿವಾರ ಬೆಳಗ್ಗೆ 11:30 ಸಹಕಾರಿ ಸಂಘದ ಅಧ್ಯಕ್ಷ ಬಸವರಾಜಪ್ಪ PN ಅವರ ಅಧ್ಯಕ್ಷತೆಯಲ್ಲಿ ಉಷಾ ನರ್ಸಿಂಗ್ ಹೋಮ್ ಹತ್ತಿರದ ನವ್ಯಶ್ರೀ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿದೆ. ಸಭೆಯಲ್ಲಿ ಉಪಾಧ್ಯಕ್ಷ ಚಂದ್ರಪ್ಪ PE ಹಾಗೂ ನಿರ್ದೇಶಕರುಗಳು ಹಾಜರಿರುವರು. ಮುಂದಿನ ವಿವರ. ಶಿವಮೊಗ್ಗ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವ ಬ್ರಹ್ಮಾವರ ಕೃಷಿ ಕಾಲೇಜಿನಲ್ಲಿ 2026-27 ಶೈಕ್ಷಣಿಕ ಸಾಲಿನ 2 ವರ್ಷಗಳ ಡಿಪ್ಲೊಮಾ ಕೃಷಿ ಕೋರ್ಸ್ನಲ್ಲಿ ಖಾಲಿ ಇರುವ 31 ಸೀಟುಗಳನ್ನು ಭರ್ತಿ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಡಿಪ್ಲೊಮಾ ಇನ್ ಕೃಷಿಯನ್ನು ಕನ್ನಡ ಮಾಧ್ಯಮದಲ್ಲಿ 4 ಸೆಮಿಸ್ಟರ್ ಪದ್ಧತಿಯಲ್ಲಿ ಬೋಧಿಸಲಾಗುವುದು. ಪ್ರವೇಶಾರ್ಹತೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಡಿಪ್ಲೊಮಾ ಕೋರ್ಸ್ಗೆ ಪ್ರವೇಶ ಕೋರುವ ಅಭ್ಯರ್ಥಿಗಳು SSLC ಪರೀಕ್ಷೆಯಲ್ಲಿ ಕನ್ನಡ ಪಠ್ಯವನ್ನು ಭಾಷೆಯಾಗಿ ಅಭ್ಯಸಿಸಿ ಕನಿಷ್ಠ %45 ಉತ್ತೀರ್ಣರಾಗಿರಬೇಕು. ಅಭ್ಯರ್ಥಿಗಳ ವಯಸ್ಸು 19 ವರ್ಷಗಳನ್ನು ಮೀರಿರಬಾರದು. ರೈತರ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಶೇಕಡ 50% ಸೀಟುಗಳನ್ನು ಡಿಪ್ಲೊಮಾ ಪ್ರವೇಶಾತಿಗೆ ಮೀಸಲಿಡಲಾಗಿದೆ. ಅರ್ಜಿ ಹಾಗೂ ಮಾಹಿತಿ ಪುಸ್ತಕವನ್ನು ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಗಳನ್ನು ಮತ್ತು ಅರ್ಜಿಯ ನಿಗದಿತ ಶುಲ್ಕವನ್ನು ಡಿಡಿ ರೂಪದಲ್ಲಿ ಲಗತ್ತಿಸಿ ದಿನಾಂಕ 6/8/2026 ಕುಲಸಚಿವರು ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇರುವಕ್ಕಿ ಆವರಣ 577412 ಇಲ್ಲಿಗೆ ಕಳುಹಿಸಿಕೊಡಬೇಕು. ದಿನಾಂಕ 6/8/2026 ನಂತರ ಡಿಡಿಯನ್ನು ಪಡೆದು ಸಲ್ಲಿಸುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಅರ್ಜಿಯ ಶುಲ್ಕ ಸಾಮಾನ್ಯ ವರ್ಗದವರಿಗೆ 500, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರವರಿಗೆ 250 ಆಗಿದ್ದು, ರಾಷ್ಟ್ರೀಕೃತ ಬ್ಯಾಂಕ್ಗಳ ಡಿಡಿಯನ್ನು ಕಂಟ್ರೋಲರ್ KSNUAHS ಶಿವಮೊಗ್ಗ 577412 ಇವರ ಹೆಸರಿನಲ್ಲಿ ಪಡೆದು ಎಲ್ಲ ಅಗತ್ಯ ಅಡಕಗಳೊಂದಿಗೆ ಭರ್ತಿ ಮಾಡಿದ ಅರ್ಜಿಗಳನ್ನು ಕುಲಸಚಿವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇರುವಕ್ಕಿ ಆವರಣ 577412 ಇಲ್ಲಿಗೆ ದಿನಾಂಕ 6/8/2026 ತಲುಪುವಂತೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ಕಳುಹಿಸಬಹುದು. ದಿನಾಂಕ 6/8/2026 ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಸರ್ಕಾರದ ಆದೇಶಗಳ ಅನ್ವಯ ಸೀಟುಗಳನ್ನು ಭರ್ತಿ ಮಾಡಲಾಗುವುದು. ಅರ್ಹ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ರೋಸ್ಟರ್ ಪದ್ಧತಿಯನ್ನು ಅಳವಡಿಸಿ ಪ್ರವೇಶಕ್ಕೆ ಆಯ್ಕೆ ಮಾಡಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪತ್ರ ಹಾಗೂ ವೆಬ್ಸೈಟ್ ಮುಖಾಂತರ ತಿಳಿಸಲಾಗುವುದು ಎಂದು ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಮೈಸೂರು ವಿಶ್ವವಿದ್ಯಾನಿಲಯವು 2026-27 ಶೈಕ್ಷಣಿಕ ಸಾಲಿಗೆ ಪ್ರಥಮ ವರ್ಷದ MVA ಸ್ನಾತಕೋತ್ತರ ಪದವಿ ಪ್ರವೇಶಾತಿಗಾಗಿ BVA ಸಮಾನಾಂತರ ಕೋರ್ಸ್ಗಳಲ್ಲಿ ಉತ್ತೀರ್ಣರಾಗಿರುವ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. MVA ಸ್ನಾತಕೋತ್ತರ ಪದವಿಯು ದೃಶ್ಯಕಲೆಯಲ್ಲಿ 2 ವರ್ಷಗಳ 4 ಸೆಮಿಸ್ಟರ್ CBCS ಪದ್ಧತಿಯ ಕೋರ್ಸ್ ಆಗಿದ್ದು, ಈ ಸ್ನಾತಕೋತ್ತರ ಪದ್ಧತಿಯು ಚಿತ್ರಕಲೆ, ಶಿಲ್ಪಕಲೆ ಮತ್ತು ಅಚ್ಚುಕಲೆ ವಿಷಯಗಳಲ್ಲಿ ವಿಶೇಷ ಅಧ್ಯಯನವನ್ನು ಒಳಗೊಂಡಿರುತ್ತದೆ. ಆಸಕ್ತರು ಅರ್ಜಿಗಳನ್ನು ಕಾಲೇಜಿನ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಜುಲೈ 31 ಸಲ್ಲಿಸಬೇಕು. ಪ್ರವೇಶಾತಿ ಕೋರಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಅರ್ಹತಾ ಪರೀಕ್ಷೆ ಮತ್ತು ವೈಯಕ್ತಿಕ ಸಂದರ್ಶನವನ್ನು ದಿನಾಂಕ 3/8/2026 ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0821-243-8931 ಈ ಸಂಖ್ಯೆಯನ್ನು ಕಚೇರಿಯ ಅವಧಿಯಲ್ಲಿ ಸಂಪರ್ಕಿಸಬಹುದೆಂದು ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. UHQ ಕೋಟಾದಡಿಯಲ್ಲಿ ಅಗ್ನಿಪಥ್ ಯೋಜನೆಯಡಿ ಅಗ್ನಿವೀರ್ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. 17 ವರ್ಷ 6 ತಿಂಗಳಿಂದ 22 ವರ್ಷದೊಳಗಿನ ವೀರನಾರಿಯರು, ಮಾಜಿ ಸೈನಿಕರ ಮಕ್ಕಳಿಗೆ ಮತ್ತು ಸೈನಿಕರ ಸ್ವಂತ ತಮ್ಮಂದಿರುಗಳಿಗೆ August 29-11 ಅಗ್ನಿವೀರ್ ಟ್ರೇಡ್ಸ್ಮನ್, ಅಗ್ನಿವೀರ್ ಟೆಕ್ನಿಕಲ್ ಮತ್ತು ಕ್ರೀಡಾ ಕೋಟದಡಿ ನೇಮಕಾತಿ ನಡೆಯಲಿದೆ. ಆಸಕ್ತರು August 29 6:00 ಮಿಲ್ಕಾಸಿಂಗ್ ಕ್ರೀಡಾಂಗಣ, Training 1 ಬೆಟಾಲಿಯನ್, EME ಸೇನಾ ತರಬೇತಿ ಸೆಂಟರ್, ಸಿಕಂದರಾಬಾದ್, ತೆಲಂಗಾಣ ಇಲ್ಲಿ ಹಾಜರಾಗಬೇಕು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0402786316 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಶಿವಮೊಗ್ಗ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು, ಗೃಹಲಕ್ಷ್ಮಿ ಯೋಜನೆಯಡಿ 31ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಗೃಹಲಕ್ಷ್ಮಿ ಯೋಜನೆ ನವೀಕರಣಕ್ಕೆ ಮನೆ ಮನೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಾಗುತ್ತಿದ್ದು, ಸಾರ್ವಜನಿಕರು ತಮ್ಮಲ್ಲಿರುವ ಮಾಹಿತಿ ನೀಡಿ ಸಹಕರಿಸಬೇಕೆಂದು ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷರಾದ HM ಮಧು ತಿಳಿಸಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 5 ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಗೃಹಲಕ್ಷ್ಮಿ ಯೋಜನೆಯಡಿ ತಾಲೂಕಿನಲ್ಲಿ ಈವರೆಗೆ 183,058 ಫಲಾನುಭವಿಗಳು ನೋಂದಣಿಯಾಗಿದ್ದು, 42 ಫಲಾನುಭವಿಗಳ NPCI ಬಾಕಿ ಇದೆ. 2044 IT GSG ಫಲಾನುಭವಿಗಳಿದ್ದು 304 ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಮರಣ ಹೊಂದಿರುವ ಬಗ್ಗೆ 349 ಅರ್ಜಿ ಸ್ವೀಕರಿಸಲಾಗಿದ್ದು, ಮೇ ಮಾಹೆಯ ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗಿದೆ ಎಂದರು. ಪಡಿತರ ಚೀಟಿ ಪರಿಷ್ಕರಣೆ ವೇಳೆ BPL ಕಾರ್ಡ್ ರದ್ದಾಗಿ APL ಕಾರ್ಡ್ ಆಗಿ ಪರಿವರ್ತನೆಯಾಗಿರುವ ಕಾರ್ಡ್ಗಳಿಗೆ ಸಂಬಂಧಿಸಿದಂತೆ ಕ್ರಮ ಕೈಗೊಳ್ಳಲಾಗಿದೆ. ಅರ್ಹರಾಗಿದ್ದರೂ ಕೆಲವು ತಾಂತ್ರಿಕ ಕಾರಣಗಳಿಂದ ಅಥವಾ ತಪ್ಪು ಮಾಹಿತಿಯಿಂದ BPL ಕಾರ್ಡ್ಗಳು APL ಕಾರ್ಡ್ಗಳಾಗಿ ಬದಲಾಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಲು ಸರ್ಕಾರ ಅವಕಾಶ ನೀಡಿತ್ತು. ಕೆಲವು ತಾಂತ್ರಿಕ ಕಾರಣಗಳಿಂದ BPL ನೀಡುವುದು ತಡವಾಗಿದೆ. ಸುಮಾರು 101 ಕಾಯಿಲೆಗಳಿಗೆ ತುರ್ತು ಆರೋಗ್ಯ ಸೇವೆ ಅಗತ್ಯವಿರುವವರು BPL ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ದಲ್ಲಿ 48 ಗಂಟೆಗಳ ಒಳಗೆ BPL ಕಾರ್ಡ್ ನೀಡಲಾಗುವುದು ಎಂದು ತಿಳಿಸಿದರು. ತಾಲೂಕಿನಲ್ಲಿ ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿರುವ ಗ್ರಾಹಕರ ವಿವರಗಳನ್ನು ಪಡೆದ ಅಧ್ಯಕ್ಷರು, ಗೃಹಜ್ಯೋತಿ ಯೋಜನೆ ನವೀಕರಣ ಸಂಬಂಧ ಮೆಸ್ಕಾಂ ಅಧಿಕಾರಿ ನೌಕರರು ಮನೆ ಮನೆ ಭೇಟಿ ನೀಡುತ್ತಿದ್ದು, ಸಾರ್ವಜನಿಕರು ಗೊಂದಲಕ್ಕೀಡಾಗದೆ ತಮ್ಮಲ್ಲಿರುವ ಮಾಹಿತಿಯನ್ನು ನೀಡಿ ಸಹಕರಿಸಬೇಕು ಎಂದು ಮನವಿ ಮಾಡಿದ ಅವರು, ತಾಂತ್ರಿಕ ದೋಷಗಳಿಂದ ವಂಚಿತರಾದ ಗ್ರಾಹಕರ ಸಮಸ್ಯೆಗಳನ್ನು ಮೆಸ್ಕಾಂ ಅಧಿಕಾರಿಗಳು ಸ್ಥಳದಲ್ಲೇ ಪರಿಹರಿಸಬೇಕು ಎಂದರು. ಪದವಿ ಮುಗಿಸಿ ನಿರುದ್ಯೋಗಿಗಳಾಗಿರುವ ಯುವಕ ಯುವತಿಯರಿಗೆ ಭತ್ಯೆ ತಲುಪುತ್ತಿರುವ ಬಗ್ಗೆ ಮಾಹಿತಿ ಪಡೆದ ಅವರು, ತಾಲೂಕಿನಲ್ಲಿ ಈವರೆಗೆ 34,088 ಫಲಾನುಭವಿಗಳಿಗೆ 10,59,37,500 ಹಣವನ್ನು ಜಮಾ ಮಾಡಲಾಗಿದೆ ಎಂದರು. ತಾಲೂಕಿನಲ್ಲಿ ಶಕ್ತಿ ಯೋಜನೆಯಡಿ ಮಹಿಳೆಯರ ಉಚಿತ ಪ್ರಯಾಣದ ಯಶಸ್ವಿ ಅನುಷ್ಠಾನದ ಕುರಿತು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಉಚಿತ ಬಸ್ ಪಾಸ್ ಬಗ್ಗೆ ಹೆಚ್ಚಿನ ಪ್ರಚಾರ ನೀಡುವಂತೆ ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಆರ್ ಶಿವಣ್ಣ, ತಾಲೂಕು ಗ್ಯಾರಂಟಿ ಸಮಿತಿ ಸದಸ್ಯರು, ತಾಲೂಕು ಇಒ ಪರಮೇಶ್, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಶ್ರಯದಲ್ಲಿ ಮಾನವ ಕಳ್ಳ ಸಾಗಣೆ ತಡೆ ದಿನಾಚರಣೆಯನ್ನು ಜುಲೈ 30ರಂದು ಬೆಳಗ್ಗೆ 10:30 ಶಿವಮೊಗ್ಗ ನಗರದ DAR ಪೊಲೀಸ್ ಸಭಾಭವನದಲ್ಲಿ ಆಯೋಜಿಸಲಾಗಿದೆ. DCA ಪ್ರಭುಲಿಂಗ ಕವಳಿಕಟ್ಟಿ ಕಾರ್ಯಕ್ರಮ ಉದ್ಘಾಟಿಸುವರು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ MS ಸಂತೋಷ್ ಅಧ್ಯಕ್ಷತೆ ವಹಿಸುವರು. ಜಿಲ್ಲಾ ಪಂಚಾಯಿತಿ CEO ಎನ್ ಹೇಮಂತ್, SP ಬಿ ನಿಖಿಲ್, DHO ಡಾ KS ನಟರಾಜ್, DDPI SR ಮಂಜುನಾಥ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಡಿ ಮಲ್ಲೇಶಪ್ಪ, ಜಿಲ್ಲಾ ಕಾರ್ಮಿಕ ಅಧಿಕಾರಿ MP ವೇಣುಗೋಪಾಲ್ ಮುಖ್ಯ ಅತಿಥಿಗಳಾಗಿರುವರು. ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಆರಕ್ಷಕ ಉಪನಿರೀಕ್ಷಕ ಕೆ ಸಿದ್ದರಾಮಪ್ಪ, ಮುಖ್ಯ ಪೇದೆ ಮಂಜುನಾಥ್ ಪಾಟೀಲ್ ಉಪನ್ಯಾಸ ನೀಡುವರು. ಮುಂದಿನ ವಿವರ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವುದು ಅತ್ಯಂತ ಅವಶ್ಯಕ ಎಂದು ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷ KS ಗುರುಮೂರ್ತಿ ಹೇಳಿದರು. ಶಿಕಾರಿಪುರದ ಮೈಸೇವಾ ಟ್ರಸ್ಟ್ನಿಂದ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 8, 9 ಮತ್ತು 10 ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಕಲಿಕಾ ಸಾಮಗ್ರಿ ವಿತರಿಸಿ ಮಾತನಾಡಿ, ಶಾಲಾ ಹಂತದಲ್ಲೇ ಸರಿಯಾದ ಮಾರ್ಗದರ್ಶನ ಮತ್ತು ಅಭ್ಯಾಸ ಸಾಮಗ್ರಿ ದೊರೆತರೆ ಮಕ್ಕಳು ಉತ್ತಮ ಅಂಕ ಗಳಿಸಿ ಸಾಧನೆ ಮಾಡುತ್ತಾರೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳ ಪ್ರತಿಭೆಗೆ ಆರ್ಥಿಕ ಸಂಕಷ್ಟ ತೊಡಕಾಗಬಾರದು ಎಂಬ ಉದ್ದೇಶದಿಂದ ಪುಸ್ತಕ ವಿತರಣಾ ಅಭಿಯಾನ ನಡೆಸಲಾಗಿದೆ. ಶಿಕಾರಿಪುರದ ಪ್ರತಿ ವಿದ್ಯಾರ್ಥಿಯೂ ಉತ್ತಮ ಶಿಕ್ಷಣ ಪಡೆದು ಸನ್ಮಾರ್ಗದಲ್ಲಿ ಸಾಗಬೇಕು. ಪ್ರೌಢಶಾಲಾ ಶಿಕ್ಷಣ ಜೀವನದ ಅತ್ಯಂತ ಪ್ರಮುಖ ಘಟ್ಟವಾಗಿದ್ದು ಭವಿಷ್ಯಕ್ಕೆ ಬುನಾದಿಯಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಸಮಯ ವ್ಯರ್ಥ ಮಾಡದೆ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಲ್ಲಿ ದುಶ್ಚಟಗಳ ದಾಸರಾಗಿ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಸಂಸ್ಕಾರ ಹಾಗೂ ಜೀವನ ಮೌಲ್ಯಗಳನ್ನು ಕಲಿಸುವುದು ಪಾಲಕರು ಹಾಗೂ ಶಿಕ್ಷಕರ ಆದ್ಯ ಕರ್ತವ್ಯ. ವಿದ್ಯಾರ್ಥಿಗಳು ಕೂಡ ಓದಿನ ಜತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಉತ್ತಮ ಅಭ್ಯಾಸದೊಂದಿಗೆ ಜೀವನ ರೂಪಿಸಿಕೊಳ್ಳಬೇಕು ಎಂದರು. ಮುಖ್ಯ ಶಿಕ್ಷಕ ಶಿವಲಿಂಗಪ್ಪ ಮಾತನಾಡಿ, ಸರ್ಕಾರಿ ಶಾಲೆ ಮಕ್ಕಳ ಶೈಕ್ಷಣಿಕ ಅಗತ್ಯತೆ ಗುರುತಿಸಿ ಉಚಿತವಾಗಿ ಪುಸ್ತಕ ವಿತರಿಸುವ ಮೈಸೇವಾ ಟ್ರಸ್ಟ್ನ ಸೇವಾ ಕಾರ್ಯ ಮಾದರಿ ಎಂದು ತಿಳಿಸಿದರು. ಬಿಜೆಪಿ ತಾಲೂಕು ಅಧ್ಯಕ್ಷ ಹನುಮಂತಪ್ಪ, ಸಿದ್ದಲಿಂಗಪ್ಪ, DCC ಬ್ಯಾಂಕ್ ಮಾಜಿ ಅಧ್ಯಕ್ಷ ಚನ್ನವೀರಪ್ಪ, ರಘು, ವೀರನಗೌಡ, ಪ್ರವೀಣ್, ಶಿವಪ್ಪ ಇತರರಿದ್ದರು. ಮುಂದಿನ ವಿವರ. ಶಿವಮೊಗ್ಗದ ರವೀಂದ್ರನಗರ ಪ್ರಸನ್ನ ಗಣಪತಿ ದೇವಸ್ಥಾನದ ಆವರಣದಲ್ಲಿ July 26 ಬೆಳಗ್ಗೆ 10:30 ಅನ್ನಪೂರ್ಣೇಶ್ವರಿ ಮುಷ್ಟಿ ಅಕ್ಕಿ ಯೋಜನೆ ಹಾಗೂ ವನವಾಸಿ ಕಲ್ಯಾಣ ಕರ್ನಾಟಕ ಆಶ್ರಯದಲ್ಲಿ ಸ್ನೇಹ ಮಿಲನ 17ನೇ ವಾರ್ಷಿಕೋತ್ಸವ ಏರ್ಪಡಿಸಲಾಗಿದೆ. ಅನ್ನಪೂರ್ಣೇಶ್ವರಿ ಮುಷ್ಟಿ ಅಕ್ಕಿ ಯೋಜನೆ ಅಧ್ಯಕ್ಷೆ ಸುಮಾಮೂರ್ತಿ ಅಧ್ಯಕ್ಷತೆ ವಹಿಸುವರು. ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ, ಶಾಸಕ SN ಚನ್ನಬಸಪ್ಪ ಪಾಲ್ಗೊಳ್ಳುವರು. ಮುಂದಿನ ವಿವರ. ಶಿರಡಿ ಸಾಯಿಬಾಬಾ ಸೇವಾ ಸಮಿತಿ, ಶಿರಡಿ ಸಾಯಿಬಾಬಾ ಮಂದಿರ ಟ್ರಸ್ಟ್ ವತಿಯಿಂದ July 29 ಶಿವಮೊಗ್ಗ ನಗರದ BH ರಸ್ತೆ ಸಾಯಿನಗರದ ಬಿದಿರೆ ವೃತ್ತ ಬಳಿಯ ದೇವಾಲಯ ಆವರಣದಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ 9845732240 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಇದರೊಂದಿಗೆ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
1: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736456 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
4: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕೆ ಇರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
3: ಪರಿಶುದ್ಧವಾದ ಹಾಲು?
5: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
6: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಸ್ವಲ್ಪ ಗಂಭೀರವಾದ ಅಷ್ಟೇ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಅದು ಏನು ಅಂತಂದ್ರೆ ರೋಡ್ ರೇಜ್. ಏನಿದು ರೋಡ್ ರೇಜ್ ಅಂತೀರಾ? ಎಸ್, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ರಸ್ತೆ ಮೇಲೆ ನಮ್ಗೆ ಬರೋ ಆ ಕೆಟ್ಟ ಕೋಪ ಇದೆಯಲ್ಲ, ಅದಕ್ಕೆ ರೋಡ್ ರೇಜ್ ಅಂತ ಹೇಳ್ತೀವಿ. ಥೋ, ಏನ್ರಿ ಜೀವನ? ಲೋನು EMI ಕಟ್ಬೇಕು, ಮನೆ ಓನರ್ ಮುಂದಿನ ತಿಂಗಳಿಂದ ಬಾಡಿಗೆ ಜಾಸ್ತಿ ಮಾಡ್ತೀನಿ ಅಂತ ಬೇರೆ ಹೇಳಿದ್ದಾರೆ, ಮಕ್ಕಳ ಸ್ಕೂಲ್ ಫೀಸ್ ಬೇರೆ ಹೊರೆ, ಹೆಂಡತಿನೋ ಈ ಸಲ ಆನಿವರ್ಸರಿಗೆ ನೆಕ್ಲೆಸ್ ಬೇಕು ಅಂತ ಕೇಳಿದ್ದಾಳೆ, ಸಂಬಳ ಬೇರೆ ಹೈಕ್ ಆಗ್ತಾ ಇಲ್ಲ, ಅಯ್ಯೋ ದ್ರುಮಧ್ಯದಲ್ಲಿ ಈ ಉರಿ ಬಿಸಿಲು ಬೇರೆ, ನೆತ್ತಿ ಸುಡ್ತಾ ಇದೆ. ಅದೇನ್ ರೋಡು ಅಂತ ಮಾಡಿದ್ದಾರೋ ಏನೋ, ಬರೀ ಹಂಪುಗಳು, ಗುಂಡಿಗಳು. ಆಫೀಸ್ಗೆ ಬೇರೆ ಲೇಟ್ ಆಗ್ತಿದೆ, ಅರ್ಧ ದಿನ ಸ್ಯಾಲ್ರಿ ಕಟ್ ಆಗುತ್ತೆ. ಹೀಗೆ ಯೋಚಿಸ್ತಾ ಟೆನ್ಷನ್ ಹೆಚ್ಚಾಗ್ತಿರುವಾಗ್ಲೇ ಅಕ್ಕಪಕ್ಕದ ಯಾವುದೋ ಒಂದು ವೆಹಿಕಲ್ಗೆ ಇವರ ಗಾಡಿ ಟಚ್ ಆಗಿರುತ್ತೆ. ಆಗ ನೋಡಿ ಗಲಾಟೆ ಶುರುವಾಗುತ್ತೆ. ಗುದ್ದಿದವನು, ಗುದ್ದಿಸ್ಕೊಂಡವನು, ಇಬ್ಬರು ಕೂಡ ದೈನಂದಿನ ಒತ್ತಡಗಳಿಂದ ಬೇಸತ್ತಿರ್ತಾರೆ. ಆಗ ಜಗಳಕ್ಕೆ ಬಿದ್ದು ಪರಿಸ್ಥಿತಿ ಕೈ ಮೀರಿರುತ್ತೆ. ಬೈದಾಟ ಬಡಿದಾಟದಿಂದ ಕೋಪವನ್ನ ಹೊರಗೆ ಹಾಕ್ತಾ ಇರ್ತಾರೆ. ಈ ಗಲಾಟೆಯನ್ನ ಯಾರ್ಯಾರೋ ವಿಡಿಯೋ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾರೆ. ಈ ಒಂದು ಗಲಾಟೆ ಪೊಲೀಸ್ ಠಾಣೆ ಮೆಟ್ಲೇರೇ ಬಿಡುತ್ತೆ. ಒಂದ್ ಕಡೆ ಕೇಸು, ಇನ್ನೊಂದ್ ಕಡೆ ವೆಹಿಕಲ್ ಸೀಸು. ಸೊ ಇವುಗಳು ಇತ್ತೀಚೆಗೆ ಪ್ರತಿದಿನ ರಸ್ತೆಗಳಲ್ಲಿ ಕಾಣಿಸ್ತಾ ಇರುವಂತಹ ಘಟನೆಗಳು ಸ್ನೇಹಿತರೆ. ಇದಕ್ಕೆ ಕಾರಣಗಳು ಒಂದೆರಡಲ್ಲ. ಪ್ರೆಷರ್ ಕುಕ್ಕರ್ ತರ ನಮ್ಮ ನಗರಗಳು, ನಗರವಾಸಿಗಳದ್ದು ವೇಗದ ಜೀವನ, ಯಾವಾಗ್ಲೂ ಅರ್ಜೆಂಟ್ನಲ್ಲೇ ಇರ್ತಾರೆ. ಸಮಾಧಾನಕ್ಕಿಂತ ಸ್ವಪ್ರತಿಷ್ಠೆ ಹೆಚ್ಚು ಅಂತಾನೆ ಹೇಳ್ಬೋದು. ಬೇರೆಯವರಿಂದ ಸ್ವಲ್ಪ ತೊಂದರೆ ಆದ್ರೆ ಸಾಕು, ಸಹಿಸೋದಿಲ್ಲ. ಆದ್ರೆ ತಮ್ಮಿಂದ ಬೇರೆಯವರಿಗೆ ತೊಂದರೆಯಾದ್ರೆ ಮಾತ್ರ ಅದು ಲೆಕ್ಕಕ್ಕೆ ಇಲ್ಲ. ಸದಾ ಗಜಿಬಿಜಿಯಲ್ಲೇ ಓಡಾಡ್ತಾ ಇರ್ತಾರೆ. ಮನೆಯಲ್ಲಾದ್ರೂ ಆಯ್ತು ಅಥವಾ ಕಚೇರಿಯಲ್ಲಾದ್ರೂ ಆಯ್ತು, ಕೋಪನ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ತಾಳ್ಮೆ ಅನ್ನೋ ಕಟ್ಟೆ ಕಳ್ಕೊಂಡ್ಬಿಡ್ತಾರೆ. ಹಾಗೆಯೇ ಸ್ನೇಹಿತರೆ, ಮೆಟ್ರೋಪಾಲಿಟನ್ ಸಿಟೀಸ್ ಅಂದ್ರೆ ಬೆಂಗಳೂರು, ದೆಹಲಿ, ಮುಂಬೈ, ಚೆನ್ನೈ, ಹೈದರಾಬಾದ್, ನೋಯ್ಡಾ, ಹೀಗೆ ಬಹುತೇಕ ಮಹಾನಗರಗಳಲ್ಲಿ ರೋಡ್ ರೇಜ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ಈ ರೋಡ್ ರೇಜ್ ಪ್ರಕರಣಗಳಿಂದ ತಪ್ಪಿಸ್ಕೊಳ್ಳಕ್ಕೆ ಆಗೋದಿಲ್ವಾ ಅಂತ ಅಂದ್ರೆ ಖಂಡಿತವಾಗಿಯೂ ಆಗುತ್ತೆ. ಹೇಗೆ ಅಂತಂದ್ರೆ ಅದಕ್ಕೆ ಅಂತ ಒಂದಿಷ್ಟು ಟಿಪ್ಸ್ ಗಳಿವೆ, ಅದನ್ನ ಫಾಲೋ ಮಾಡಿದ್ರೆ ಆಯ್ತು. ಸೊ ಹಾಗಾದ್ರೆ ಆ ಟಿಪ್ಸ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಏನಿದು ಶಬ್ದ ಅಂತ ಗಾಬರಿ ಆಗ್ತಾ ಇದ್ದೀರಾ? ಎಸ್, ರಸ್ತೆಗಿಳಿದ್ರೆ ಸಾಕು, ಎಲ್ಲರಿಗೂ ಅರ್ಜೆಂಟೆ. ಯಾರೋ ಒಬ್ರು ಅಡ್ಡ ಬಂದ್ರೆ ಸಾಕು, ನಮ್ಮೊಳಗಿರೋ ರೆಸಲ್ ಅನ್ನೋ ಅನಿಮಲ್ ಆಚೆಗೆ ಬಂದ್ಬಿಡತ್ತೆ. ಗಾಡಿ ಸೈಡಿ ಹಾಕಿ ಶರ್ಟ್ ಕಾಲರ್ ಹಿಡಿದು ಜಗಳ ಮಾಡೋದಕ್ಕೆ ನಿಲ್ತೀವಿ ಅಲ್ವಾ? ಇದಕ್ಕೇನೆ ನಮ್ಮ ಸಾಹೇಬ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಸಾಹೇಬ್ರು ಅಂದ್ರೆ ನಮ್ಮ ಪೊಲೀಸ್ ಸಾಹೇಬ್ರು ಏನ್ ಹೇಳ್ತಾರೆ ಅಂದ್ರೆ, ರೋಡ್ ರೇಂಜ್ ಅಂತ ಹೇಳ್ತಾರೆ. ಸ್ನೇಹಿತರೆ, ನಿಮಗ್ ಗೊತ್ತಾ, ಮೊನ್ನೆಯಷ್ಟೇ ಬೆಂಗಳೂರಿನಲ್ಲಿ ಇತ್ತೀಚೆಗೆ ರಸ್ತೆಯ ರಂಪದ ಮಧ್ಯೆ ವ್ಯಕ್ತಿಯೊಬ್ರು ಬಾನೆಟ್ ಮೇಲೆ ನೇತಾಡ್ತಾ ಇದ್ರು. ಚಾಲಕ ಕಾರನ್ನ ಕಿಲೋಮೀಟರ್ ಗಟ್ಟಲೆ ಚಲಾಯಿಸಿದ್ರ ಬಗ್ಗೆ ಇಡೀ ದೇಶದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗೀಗಂತೂ ಹಾರನ್ ಮಾಡೋದು ಅಂತಂದ್ರೆ ಮುಂದೆ ಇರುವಂತಹ ವಾಹನದ ಸವಾರನಿಗೆ ಸವಾಲೊಡ್ಡಿರೋ ರೀತಿಯಲ್ಲಿ ಇರುತ್ತೆ, ಪ್ರಚೋದನೆ ಮಾಡಿದಂತಿರುತ್ತೆ. ಸೊ ಆಗ ಅವರು ಅದನ್ನ ಅವಮಾನ ಅಂತ ಅರ್ಥದಲ್ಲಿ ತೆಗೆದುಕೊಳ್ತಾರೆ. ಯಾರೋ ಇನ್ನೊಬ್ರು ನನಗೆ ಹಾರನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವಮಾನವಾಗಿ ಸ್ವೀಕರಿಸ್ಕೊಳ್ತಾರೆ. ಸತತವಾಗಿ ಹಾರನ್ ಮಾಡ್ತಾ ಇದ್ರಂತೂ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ದಕ್ಕೆ ಸಮ ಅಂತ ಹೇಳಿ ಜಗಳ ಕೇಳಿತಾರೆ. ಸೊ ಹೀಗಾದ್ರೆ ರೋಡ್ ರೇಜಿಗೆ ಪರಿಹಾರನೇ ಇಲ್ವಾ ಶ್ವೇತಾ ಅಂತ ನೀವು ಕೇಳೋದಾದ್ರೆ, ಖಂಡಿತ ಇದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ, ಸೌಜನ್ಯದ ನಡವಳಿಕೆ ಅದಕ್ಕೆ ಮೊದಲ ಮದ್ದು ಅಂತಾನೆ ಹೇಳ್ಬಹುದು. ಆಕಸ್ಮಿಕವಾಗಿ ಬೇರೆ ವಾಹನಕ್ಕೆ ನಿಮ್ಮ ವಾಹನ ತಗುಲಿದ್ರೆ, ಅಂದ್ರೆ ಟಚ್ ಆಯ್ತು ಅಂತಂದ್ರೆ, ಗಾಬರಿ ಆಗ್ಬಿಡಿ ಅಥವಾ ಜಗಳಕ್ಕೆ ಹೋಗ್ಬಿಡಿ. ಸಮಾಧಾನದಿಂದ ಪರಿಸ್ಥಿತಿಯನ್ನ ವಿವರಿಸಿ. ಎದುರಿಗಿರುವಂತಹ ವ್ಯಕ್ತಿ ಬೆದರಿಕೆ ಹಾಕಿದ್ರೆ ಅಥವಾ ನಿಮ್ಮ ಮಾತನ್ನ ಕೇಳಿಸ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಅವರಿಲ್ಲ ಅಂತಂದ್ರೆ, ಉಪಾಯವಾಗಿ ಅಲ್ಲಿಂದ ದೂರ ಸರಿಯಿರಿ. ಟ್ರಾಫಿಕ್ ಪೊಲೀಸ್ ಅಥವಾ 112 ಈ ನಂಬರ್ಗೆ ಕರೆ ಮಾಡಿ ಸಹಾಯ ಪಡ್ಕೊಳ್ಳಿ. ಸೊ ಹಾಗೆ ಈಗಿನ CCTV ಯುಗದಲ್ಲಿ ಪ್ರತಿಯೊಬ್ಬರ ಪ್ರತಿಯೊಂದು ನಡೆಯೂ ಕೂಡ CCTVಯಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ ಅಂತ ಮರಿಬೇಡಿ. ಹಾಗೆ ಇನ್ನ ಎರಡನೇ ಟಿಪ್ ಏನಪ್ಪ ಅಂದ್ರೆ, ರಸ್ತೆಯಲ್ಲಿ ಯಾರ ತಪ್ಪಿದ್ರು ಕೂಡ ವೈಯಕ್ತಿಕವಾಗಿ ತೆಗೆದುಕೊಳ್ಬೇಡಿ. ಒಂದೇ ಸಮನೆ ಬೈಯಕ್ಕೆ ಹೋಗ್ಬೇಡಿ. ಅವರು ಅವಸರದಲ್ಲಿ ಇರಬಹುದು ಅಂತ ಅನ್ಕೊಳ್ಳಿ, ಇಲ್ಲ ಅವರಿಗೆ ವೆಹಿಕಲ್ ಡ್ರೈವ್ ಮಾಡೋದ್ರಲ್ಲಿ ಅನುಭವ ಕಡಿಮೆ ಇರಬಹುದು ಅಂತ ಭಾವಿಸಿ ಸಮಾಧಾನದಿಂದ ನೀವೇ ಮುಂದಕ್ಕೆ ಹೋಗಿ. ಇನ್ನ ಮೂರನೇ ಟಿಪ್ ಏನ್ ಗೊತ್ತಾ ಸ್ನೇಹಿತರೆ, ಗಡಿಬಿಡಿಯಲ್ಲಿ ವೆಹಿಕಲ್ ಡ್ರೈವ್ ಮಾಡೋದು ಆತಂಕ ಮತ್ತು ಕೋಪಕ್ಕೆ ಕಾರಣವಾಗುತ್ತೆ. ಎಲ್ಲಿಗಾದ್ರೂ ಹೊರಡೋದಿದ್ರೆ ಅದು 10 ನಿಮಿಷ ಮುಂಚೆ ಹೊರಟರೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ, ಬೇರೆ ವಾಹನಕ್ಕೆ ಟಚ್ ಆಗುವಂತಹ ಸಾಧ್ಯತೆಗಳು ಕಡಿಮೆ ಆಗಬಹುದು, ಹಾಗೆ ಜಗಳಕ್ಕೆ ದಾರಿ ಮಾಡಿಕೊಡುವ ಪ್ರಸಂಗಗಳು ಕೂಡ ಕಡಿಮೆ ಆಗಬಹುದು ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ನಿಮಗೆ ಮನೆಯಿಂದ ಹೊರಡ್ತಾಳೆ ನಿಮಗೆ ಕೋಪ, ಹತಾಶೆ ಅಥವಾ ಒತ್ತಡದಲ್ಲಿದ್ರೆ ವಾಹನ ಅಂದ್ರೆ ನಿಮ್ಮ ವೆಹಿಕಲ್ನ ಡ್ರೈವ್ ಮಾಡದೇ ಇರೋದು ಉತ್ತಮ. ಹಾಗೆ ಯಾರಾದ್ರೂ ಅಡ್ಡಾದಿಡ್ಡಿ ವಾಹನ ಚಲಾಯಿಸ್ತಾ ಇದ್ದಾರೆ ಅಂತಂದ್ರೆ ಅಂಥವರಿಂದ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ. ಸಾಧ್ಯವಾದ್ರೆ ಅದರ ಫೋಟೋವನ್ನು ತೆಗೆದುಕೊಂಡು ವಿವರಗಳೊಂದಿಗೆ BTP ಅಸ್ತ್ರಂ ಆಪ್ಗೆ ಅಪ್ಲೋಡ್ ಮಾಡಿ. ತಪ್ಪಿತಸ್ಥರ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಪ್ಲೋಡ್ ಮಾಡಬಹುದು, ಹಾಗೆ ಪೊಲೀಸರಿಗೆ ಮಾಹಿತಿ ನೀಡಬಹುದು. ನಂತರ ಸಂಬಂಧಪಟ್ಟ ಅಧಿಕಾರಿಗಳನ್ನ ಟ್ಯಾಗ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಹಾಗೆ ರಸ್ತೆಯಲ್ಲಿ ರಂಪಾಟ ಆದ್ಮೇಲೆ ಆ ವ್ಯಕ್ತಿ ನಿಮ್ಮನ್ನ ಹಿಂಬಾಲಿಸ್ತಿದ್ರೆ ಸಮೀಪದ ಪೊಲೀಸ್ ಠಾಣೆಗೆ ಅಥವಾ ಹೆಚ್ಚು ಜನರಿರುವ ಜಾಗಕ್ಕೆ ಹೋಗಿ. ನೀವು ಬೈಕ್ ಮೇಲಿದ್ರೆ ಎದುರಿಗಿರುವ ವ್ಯಕ್ತಿ ಅದೆಷ್ಟೇ ರೋಷ ವೇಷ ತೋರಿಸಿದ್ರು ಕೂಡ ಸಮಾಧಾನದಿಂದಿರಿ. ನಾನು ಆಗ್ಲೇ ತಿಳಿಸಿದ ಹಾಗೆ 112 ಈ ನಂಬರ್ಗೆ ಕರೆ ಮಾಡಿ ದೂರು ನೀಡಿ. ನಂತರ ಪೊಲೀಸ್

ವಾಹನಗಳು ಸಾಮಾನ್ಯವಾಗಿ 10-15 ನಿಮಿಷಗಳಲ್ಲಿ ಸ್ಥಳಕ್ಕೆ ಬರ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಕಣ್ಣಿಗೆ ಕಣ್ಣು ಕೊಟ್ಟು ನೋಡಬೇಡಿ. ಆಕ್ರಮಣಕಾರಿ ಚಾಲಕರೊಂದಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಅಂತಂದ್ರೆ ಜಗಳಕ್ಕೆ ಕರ್ದಂತೆ. ಸೊ ಹಾಗಾಗಿ ನಿಮ್ಮ ದೃಷ್ಟಿ ರಸ್ತೆ ಮೇಲೆ ನೆಟ್ಟಿಗಿರ್ಲಿ. ಜಗಳಗಂಟರನ್ನ ಸುಮ್ಮನೆ ಇರಿಸೋದಕ್ಕೆ ಆ ಸಮಯದಲ್ಲಿ ನಿಮ್ಮ ಮೌನ ಅತ್ಯಮೂಲ್ಯವಾಗಿರುತ್ತೆ. ಸೊ ಸ್ನೇಹಿತರೆ, ಇದಿಷ್ಟು ರೋಡ್ ರೇಂಜಿನ ಟಿಪ್ಸ್ಗಳನ್ನ ನೀವು ಕೇಳಿಸ್ಕೊಂಡಿದ್ದಾಯ್ತು. ಹಾಗೆ ಇನ್ನ ಮುಂದಿನ ಭಾಗದಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ರೋಡ್ ರೇಜ್ ಬಗ್ಗೆ ಒಂದಿಷ್ಟು ಟಿಪ್ಸ್ ಗಳನ್ನ ಕೊಡ್ತಾ ಇದ್ದೆ. ರಸ್ತೆಯಲ್ಲಿ ಯಾರೋ ಒಬ್ಬ ರಾಂಗ್ ಸೈಡ್ ನಿಂದ ಬಂದ ಅಂತನೋ, ಅಥವಾ ಸಿಗ್ನಲ್ ಜಂಪ್ ಮಾಡಿದ ಅಂತನೋ, ನಾವು ಸ್ಟೇರಿಂಗ್ ಬಿಟ್ಟು ಜಗಳಕ್ಕೆ ಇಳಿತೀವಿ ಅಲ್ವಾ? ಅದರಿಂದ ಆಗೋದು ಬರೀ ಟೆನ್ಷನ್ ಅಷ್ಟೇ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಸೊ ಹಾಗೆ ಆಗ್ಬಾರ್ದು ಅಂತಂದ್ರೆ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ಫಾಲೋ ಮಾಡಿದಲ್ಲಿ ರೋಡ್ ರೇಜ್ ಅಲ್ಲಿ ನೀವು ಸಿಕ್ಕಾಕೊಳ್ಳೋದಿಲ್ಲ. ಹಾಗೆ ಸ್ನೇಹಿತರೆ, ನಿಮಗೆ ಗೊತ್ತಾ, ರ್ಯಾಶ್ ಡ್ರೈವಿಂಗ್ ನಿಂದ ರೋಡ್ ರೇಜ್ ಪ್ರಕರಣಗಳು ಹೆಚ್ಚತಾನೆ ಇದೆ. ರೋಡ್ ರೇಜ್ ನಿಂದ ಉಂಟಾಗುವ ಗಾಯಗಳು ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ ಪ್ರಮಾಣ. ಹಾಗೆ ಚಾಲಕರ ತಪ್ಪಿನಿಂದ ಸಂಭವಿಸ್ತಾ ಇರೋ ರೋಡ್ ರೇಜ್ ಪ್ರಕರಣಗಳ ಸಂಖ್ಯೆ 80% ನಷ್ಟಾಗಿದೆ. ಹಾಗೆ 6 ತಿಂಗಳಲ್ಲಿ ಒಂದಾದ್ರೂ ರೋಡ್ ರೇಜ್ ಅನುಭವಿಸಿದವರ ಸಂಖ್ಯೆ 57% ನಷ್ಟಿರುತ್ತೆ. ಏನ, ರೋಡ್ ರೇಜ್ ನ ಅತಿ ಹೆಚ್ಚು ಘಟನೆಗಳು ನಡೆಯುವ ಸಮಯ ಬೆಳಗ್ಗೆ 8-10 ಗಂಟೆ, ಹಾಗೆ ಸಂಜೆ 6-9 ಗಂಟೆ. ಸೊ ಈ ಟೈಮಿಂಗ್ಸ್ ಅಲ್ಲಿ ನೀವು ನಿಗಾ ಇಟ್ಟು ಡ್ರೈವ್ ಮಾಡೋದು ಅತಿ ಉತ್ತಮ ಅಂತಾನೆ ಹೇಳಬಹುದು. ನಂತರ 18-35 ವರ್ಷದೊಳಗಿರೋರು ರೋಡ್ ರೇಜ್ ನಲ್ಲಿ ಭಾಗಿಯಾಗುವುದು ಹೆಚ್ಚಾಗ್ತಾ ಇದೆ. ಸೊ ಸ್ನೇಹಿತರೆ, ಈ ಒಂದು ಕೆಲ ಮಾಹಿತಿಗಳನ್ನ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋನಲ್ಲಿ ರಿಪೋರ್ಟ್ ಆಗಿರೋದನ್ನ ನಾನ್ ನಿಮಗೆ ತಿಳಿಸ್ತಾ ಇದ್ದೇನೆ. ಕಡೆಯದಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ಈ ಒಂದು ರೋಡ್ ರೇಜ್ ಸಂಭವಿಸುವ ಸಂದರ್ಭ ಇದ್ರೆ ಕಾರ್ ನಿಂದ ಕೆಳಗೆ ಇಳಿಬೇಡಿ. ಕಾರಿನ ವಿಂಡೋಸ್ ಏರ್ಸ್ಕೊಳ್ಳಿ, ಕಾರ್ ಡೋರ್ಸ್ ಅನ್ನ ಲಾಕ್ ಮಾಡ್ಕೊಳ್ಳಿ. ಪರಿಸ್ಥಿತಿ ಕೈ ಮೀರುತ್ತೆ ಅಂತ ಅನ್ಸಿದ್ರೆ ತಕ್ಷಣ 112 ಈ ನಂಬರ್ಗೆ ಕರೆ ಮಾಡಿ, ಅಥವಾ ಸಮೀಪದ ಪೊಲೀಸ್ ಸ್ಟೇಷನ್ ಕಡೆಗೆ ವಾಹನ ಚಲಾಯಿಸಿ. ನಿಮ್ಮ ಮೊಬೈಲ್ ಫೋನ್ನಲ್ಲಿ ಘಟನೆಯನ್ನ ರೆಕಾರ್ಡ್ ಮಾಡ್ಕೊಳ್ಳಿ, ಆದರೆ ಅದು ಎದುರಾಳಿಯನ್ನ ಮತ್ತಷ್ಟು ಕೆರಳಿಸಿದಂತೆ ಎಚ್ಚರ ವಹಿಸಿಕೊಂಡು ರೆಕಾರ್ಡ್ ಮಾಡ್ಕೊಳ್ಳಿ. ಸೊ ಕೊನೆಯದಾಗಿ ಒಂದು ಮಾಹಿತಿಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ, ರಸ್ತೆಯಲ್ಲಿ ನೀವು ತೋರಿಸುವಂತಹ ಒಂದು ಕ್ಷಣದ ಕೋಪ ನಿಮ್ಮ ಅಥವಾ ಬೇರೆಯವರ ಜೀವನವನ್ನೇ ಬದಲಾಯಿಸಬಹುದು. ಸ್ನೇಹಿತರೆ, ಮನೆಗೆ ಹೋದಾಗ ನಿಮ್ಮ ಮುಖದಲ್ಲಿ ನಗು ಇರಬೇಕೇ ಹೊರತು ಗಾಯಗಳಲ್ಲ. ಸೊ ಸ್ನೇಹಿತರೆ, ನಗರಗಳಲ್ಲಿ ಟ್ರಾಫಿಕ್ ದಟ್ಟಣೆ, ಮಾನಸಿಕ ಒತ್ತಡ ಮತ್ತು ಅಹಂನಿಂದ ಶುರುವಾಗುವ ಸಂಘರ್ಷಗಳು ರಸ್ತೆಗಳನ್ನು ರಣರಂಗವನ್ನಾಗಿ ಮಾಡ್ತಾ ಇದೆ. ಕ್ಷಣಿಕ ಕೋಪದಿಂದ ಕೆಲವೊಂದ್ಸರಿ ಪ್ರಾಣಹಾನಿಗೆ, ಕ್ರಿಮಿನಲ್ ಪ್ರಕರಣಗಳಿಗೆ, ವಾಹನವನ್ನೇ ಅಸ್ತ್ರವನ್ನಾಗಿ ಬಳಸಿ ಗುದ್ದುವಂತಹ ಅಮಾನವೀಯ ಘಟನೆಗೆ ದಾರಿ ಮಾಡಿಕೊಡ್ತಾ ಇದೆ. ಸವಾರರಲ್ಲಿ ಮಾಯವಾಗ್ತಾ ಇರುವ ಸಂಯಮ ಈಗ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿ ಬೆಳೀತಾ ಇದೆ. ಇದಕ್ಕೆ ನಿರ್ದಿಷ್ಟ ಕಾರಣಗಳೇನು, ಹಾಗೆ ಪರಿಹಾರವೇನು ಅಂತ ಈಗಷ್ಟೇ ನಾನು ನಿಮಗೆ ತಿಳಿಸಿದ್ದಾಯ್ತು. ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಉಪಯುಕ್ತ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅಮಾವಾಸ್ಯೆ ಎಂದು ಚಂದ್ರ ಕಂಡಿದ್ದಾನೆ, ಶುಭವೋ ಅಶುಭವೋ ತಿಳಿಯದು. ಹುಣ್ಣಿಮೆಯೆಂದು ಈತ ಜೊತೆಗಿದ್ದಾನೆ, ಪ್ರೀತಿಯ ಉಪಶಮನದ ಮಜಲಿದು.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಬೆಳ್ಳಂ ಬೆಳಿಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚಿಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚಿಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನಮಗೆಲ್ಲ ಗೊತ್ತಿರೋ ಹಾಗೆ ಬಾಂಬುಗಳು ಅಂತ ಹೇಳಿ ಕೇಳ್ತಾ ಇರ್ತೀವಿ ಪದನ. ಈ ಬಾಂಬುಗಳು ಯಾವ ರೀತಿನಲ್ಲಿ ವರ್ಕ್ ಆಗುತ್ತೆ, ಬಾಂಬುಗಳ ಕೆಲಸ ಏನು, ಮತ್ತೆ ಅದನ್ನ ಯಾವ ರೀತಿನಲ್ಲಿ ತಯಾರು ಮಾಡಿದ್ರು, ಯಾವಾಗ ತಯಾರು ಮಾಡಿದ್ರು ಅನ್ನೋ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ಈ ಒಂದು ಹಾಡನ್ನು ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನಾಗಲೇ ನಿಮಗೆ ಹೇಳ್ತಾ ಇದ್ದೆ ಬಾಂಬ್ ಅನ್ನುವಂತಹ ಒಂದು ಪದದ ಬಗ್ಗೆ. ಈ ಬಾಂಬ್ ಅನ್ನುವಂಥದ್ದು ಒಂದು ಮಾರಕಾಸ್ತ್ರ ಆಗಿರುತ್ತೆ. ಇದು ಯುದ್ಧ ಸಮಯದಲ್ಲಿ ಹಾನಿಯುಂಟು ಮಾಡೋದಕ್ಕೆ, ಸಿಡಿಯುವಂತೆ ಮತ್ತು ಸ್ಫೋಟಿಸುವಂತೆ ರಚಿಸಲಾದ ಅಸ್ತ್ರ ಆಗಿದೆ. ಬಾಂಬ್ ಎನ್ನುವಂತಹ ಶಬ್ದ ಮೂಲತಃ ಗ್ರೀಕ್ ಭಾಷೆಯದ್ದು. ಬಡಿಯುವ ಸದ್ದು ಎನ್ನುವಂತಹ ಅರ್ಥ ಇದಕ್ಕಿದೆ. ಸಿಡಿಮದ್ದನ್ನು ಕಂಡುಹಿಡಿಯದ ಮೇಲೆ ಸ್ಫೋಟಕಗಳಿಂದ ತುಂಬಿದ ಪೊಳ್ಳು ಕಬ್ಬಿಣದ ಚೆಂಡನ್ನು ಬಾಂಬು ಎಂದು ಕರೆಯಲಾಯಿತು. ಇದನ್ನು ಫಿರಂಗಿಯಿಂದ ಹಾರಿಸುತ್ತಿದ್ದರು. ಈ ಬಾಂಬು ಗುರಿಗೆ ಬಡಿದ ಕೂಡಲೇ ಸ್ಫೋಟಿಸುತ್ತಿತ್ತು. ಮುಂದೆ ಉರುಳೆಯಾಕಾರದ ಶೆಲ್ ಆಗಿ ಬಾಂಬು ಮಾರ್ಪಟ್ಟಿತು. ಕೈಗಳಿಂದ ಎಸೆಯಲ್ಪಟ್ಟ ಕ್ಷಿಪಣಿಯಂತೆ ವರ್ತಿಸುವ ಯುದ್ಧಾಸ್ತ್ರಗಳು, ಫಿರಂಗಿಯಿಂದ ಹಾರಿಸಲ್ಪಡುವ ಸಿಡಿಯುವ ಸಾಮಗ್ರಿ, ನಿರ್ದಿಷ್ಟ ಕಾಲಕ್ಕೆ ಸಿಡಿಯುವಂತೆ ನಿಯಂತ್ರಕ ಫ್ಯೂಸ್ ಉಳ್ಳ ಸ್ಫೋಟಕ, ಇವುಗಳೆಲ್ಲವೂ ಮುಂದೆ ಬಾಂಬುಗಳೆನಿಸಿದವು. ಸಾಮಾನ್ಯವಾಗಿ ಒಂದು ಬಾಂಬಿನಲ್ಲಿ 4 ಪ್ರಧಾನ ಭಾಗಗಳಿರುತ್ತವೆ. 1 ಲೋಹ ಆವರಣ, 2 ಈಜುರೆಕ್ಕೆಯಂತಹ ಭಾಗಗಳು, 3 ಫ್ಯೂಜ್ ಹಾಗೂ 4 ಅಧಿಕ ಸ್ಫೋಟದ ಶಕ್ತಿಯುಳ್ಳ ಸ್ಫೋಟಕ. ಲೋಹ ಆವರಣದ ದಪ್ಪವು ಸೆಂಟಿಮೀಟರ್ನ ಭಿನ್ನಾಂಕದಿಂದ ಹಲವು ಸೆಂಟಿಮೀಟರ್ಗಳಷ್ಟು ದಪ್ಪವಿರಬಹುದು. ಸಾಧಾರಣವಾಗಿ ಈ ಆವರಣವು ಸ್ತಂಭಾಕೃತಿಯಲ್ಲಿರುತ್ತದೆ. ಅದರ ಮುಂದಿನ ತುದಿಗೆ ದುಂಡಾದ ಹೊದಿಕೆ ಇರುತ್ತದೆ. ಬಾಂಬಿನ ಹಿಂದಿನ ತುದಿಗೆ ಈಜುರೆಕ್ಕೆಯಂತಹ ಭಾಗಗಳು ಹೊಂದಿಸಲ್ಪಡುತ್ತವೆ. ಬಾಂಬು ಬೀಳುವಾಗ ಅದರ ಚಲನೆಯಲ್ಲಿ ಏರುಪೇರಾಗದಂತೆ ಇವು ಕಾಯುತ್ತವೆ. ಕೆಲವು ಬಾಂಬುಗಳು ಸಾವಕಾಶವಾಗಿ ಬೀಳುವಂತೆ ಮಾಡಬೇಕಾದರೆ ಗಾಳಿಯನ್ನು ಹೆಚ್ಚು ನಿರೋಧಿಸುವಂತೆ ಈಜುರೆಕ್ಕೆಗಳನ್ನು ಜೋಡಿಸುತ್ತಾರೆ. ಕೆಲವು ಈಜುರೆಕ್ಕೆಗಳಲ್ಲಿ ಪ್ಯಾರಚೂಟ್ ಇರುತ್ತದೆ. ಬಾಂಬು ವಿಮಾನದಿಂದ ಉದುರಿಸಲ್ಪಟ್ಟ ಅನಂತರ ಇದು ತೆರೆದುಕೊಳ್ಳುತ್ತದೆ. ಫ್ಯೂಜಿನಿಂದ ಬಾಂಬಿಗೆ 2 ಉಪಯೋಗಗಳಿವೆ. ಯಾವ ಕ್ಷಣದಲ್ಲಿ ಸ್ಫೋಟಿಸಬೇಕೆಂಬುದನ್ನು ಇದು ನಿಖರವಾಗಿ ನಿಯಂತ್ರಿಸುತ್ತದೆ. ಪ್ರಧಾನ ಸ್ಫೋಟಕ ವಸ್ತು ಹೊತ್ತಿಕೊಳ್ಳುವಂತೆ ಅವಶ್ಯವಾದ ರಾಸಾಯನಿಕ ಅಥವಾ ಭೌತಿಕ ಕ್ರಿಯೆಯನ್ನು ಆರಂಭಿಸುತ್ತದೆ. ಬಾಂಬು ಸಿಡಿಯುವುದಕ್ಕೆ ಮೊದಲು ಫ್ಯೂಜಿಗೆ ಅಡ್ಡಿಯಾಗುವಂತೆ ಹಾಕಿರುವ ಭಾಗ ತಿರುಗಿಸಲ್ಪಟ್ಟು ಫ್ಯೂಜಿನ ಕಾರ್ಯಕ್ಕೆ ದಾರಿ ಮಾಡಿಕೊಡುತ್ತದೆ. ಕೆಳಗೆ ಬೀಳುವ ಬಾಂಬಿನ ಮೇಲೆ ಗಾಳಿಯ ಬಲ ವರ್ತಿಸಿದಾಗ ಫ್ಯೂಜಿಗೆ ಅಡ್ಡವಿರುವ ಭಾಗ ತಾನಾಗೆ ತೆರೆದುಕೊಳ್ಳುತ್ತದೆ. ಸ್ಫೋಟಕವನ್ನು ಹೊತ್ತಿಸುವ ಭಾಗವು ಜಲ ಒತ್ತಡ, ಸಂಘಾತ, ಗಡಿಯಾರದ ಯಾಂತ್ರಿಕ ಕಾರ್ಯಾಚರಣೆ ಅಥವಾ ವಿದ್ಯುತ್ ಹರಿಸುವುದರ ಮೂಲಕ ಕಾರ್ಯಪ್ರವೃತ್ತವಾಗುವಂತೆ ಮಾಡಬಹುದು. ಬಾಂಬಿನ 4 ಪ್ರಧಾನ ಭಾಗ ಸ್ಫೋಟಕ. ಇವೆಲ್ಲ ರಾಸಾಯನಿಕ ಪದಾರ್ಥಗಳು. ಬಾಂಬಿನ ಸಿಡಿತ ಕಾರಕಗಳು ಸಾಮಾನ್ಯವಾಗಿ ಸ್ಫೋಟಗೊಳ್ಳದ ವಸ್ತು ಮೊದಲು ಹೊತ್ತಿಕೊಂಡು ರಾಸಾಯನಿಕ ಪ್ರತಿಕ್ರಿಯೆಯನ್ನು ಆರಂಭಿಸುತ್ತದೆ. ಇದರ ಫಲವಾಗಿ ಅನಿಲಗಳು ತೀವ್ರವಾಗಿ ವಿಸ್ತರಿಸಿಕೊಳ್ಳಲು ಹವಣಿಸುತ್ತವೆ. ಅನಿಲಗಳ ಒತ್ತಡವು ಬಾಂಬಿನ ಆವರಣ ಬಿರಿಯುವಷ್ಟು ಅಧಿಕವಾಗಿರುತ್ತದೆ. ಹಾಗಾದರೆ ನಿಮಗೆ ಗೊತ್ತಾಯ್ತಲ್ಲ, ಬಾಂಬುಗಳು ಒಂದು ಮಾರಕಾಸ್ತ್ರವಾಗಿದ್ದು ಯುದ್ಧ ಸಮಯದಲ್ಲಿ ಅದು ಯಾವ ರೀತಿಯಲ್ಲಿ ಹಾನಿ ಉಂಟು ಮಾಡುತ್ತದೆ ಮತ್ತು ಸಿಡಿಯುವಂತೆ ಮತ್ತು ಸ್ಫೋಟಿಸುವಂತೆ ಯಾವ ರೀತಿ ಅದನ್ನು ರಚಿಸಲಾಗಿದೆ ಅನ್ನೋದ್ರ ಬಗ್ಗೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬಾಂಬ್ ಎನ್ನುವಂತಹ ಶಬ್ದ ಯಾವ ರೀತಿಯಲ್ಲಿ ಬಂತು, ಗ್ರೀಕ್ ಭಾಷೆಯ ಈ ಒಂದು ಬಾಂಬ್ ಎನ್ನುವಂತಹ ಶಬ್ದ ಈಗ ಎಷ್ಟು ಪ್ರಚಲಿತದಲ್ಲಿದೆ, ಸೊ ಇದೆಲ್ಲದರ ಬಗ್ಗೆ ನಿಮಗೂ ಕೂಡ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಬಾಂಬ್ನ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನು ತಿಳಿಸೋದಕ್ಕೆ ನಾನು ಕೂಡ ವಾಪಸ್ ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳಿಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರಿಯುತ್ತೆ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶೋ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನಾಗಲೇ ಹೇಳ್ತಾ ಇದ್ದೆ, ಬಾಂಬೆ ಅನ್ನುವಂಥದ್ದು ಒಂದು ಮಾರಕಾಸ್ತ್ರ. ಯುದ್ಧ ಸಮಯದಲ್ಲಿ ಹಾನಿ ಉಂಟು ಮಾಡೋದಕ್ಕೆ, ಸಿಡಿಯುವಂತೆ ಮತ್ತು ಸ್ಫೋಟಿಸುವಂತೆ ರಚಿಸಲಾದ ಅಸ್ತ್ರವಾಗಿದೆ. ಬಾಂಬ್ ಎನ್ನುವಂತಹ ಪದ ಮೂಲತಃ ಗ್ರೀಕ್ ಭಾಷೆಯಿಂದ ಬಂದಿರುವಂಥದ್ದು. ನಾನಾಗಲೇ ಹೇಳಿದಂತೆ, ಬಾಂಬಿನ 4ನೆಯ ಪ್ರಧಾನ ಭಾಗ ಸ್ಫೋಟಕ ಆಗಿರುತ್ತೆ. ಇವೆಲ್ಲ ರಾಸಾಯನಿಕ ಪದಾರ್ಥಗಳು, ಬಾಂಬಿನ ಸಿಡಿತ ಕಾರಕಗಳು. ಸಾಮಾನ್ಯವಾಗಿ ಸ್ಫೋಟಕಗೊಳ್ಳದ ವಸ್ತು ಮೊದಲು ಹತ್ತಿಕೊಂಡು ರಾಸಾಯನಿಕ ಪ್ರತಿಕ್ರಿಯೆಯನ್ನು ಆರಂಭಿಸುತ್ತದೆ. ಇದರ ಫಲವಾಗಿ ಅನಿಲಗಳು ತೀವ್ರವಾಗಿ ವಿಸ್ತರಿಸಿಕೊಳ್ಳಲು ಹವಣಿಸುತ್ತವೆ. ಅನಿಲಗಳ ಒತ್ತಡವು ಬಾಂಬಿನ ಆವರಣ ಬಿರಿಯುವಷ್ಟು ಅಧಿಕವಾಗಿರುತ್ತದೆ. ಹಾಗಾದರೆ ಕೇವಲ ಕೆಲವು ಕಿಲೋಗ್ರಾಂಗಳಿಂದ ಹಿಡಿದು 20,000 ಕಿಲೋಗ್ರಾಂಗಳಷ್ಟು ಭಾರದ ಬಾಂಬುಗಳು ಕೂಡ ಇದ್ದಾವೆ. ಬಾಂಬುಗಳಲ್ಲಿ ಇರುವಂತಹ ವಿಧಗಳನ್ನು ನಾವು ನೋಡ್ತೀವಿ ಅಂತಂದರೆ, ಮೇಲಿನಿಂದ ಉದುರಿಸಲ್ಪಡುವ ಬಾಂಬುಗಳು, ನೀರಿನಲ್ಲಿ ಚಲಿಸುವ ಹಡಗು ಜಲಾಂತರ್ಗಾಮಿಗಳನ್ನು ನಾಶ ಮಾಡುವ ಬಾಂಬುಗಳು, ರೇಡಿಯೋ ನಿಯಂತ್ರಿತ ಬಾಂಬುಗಳು, ನ್ಯೂಕ್ಲಿಯರ್ ಬಾಂಬು, ನಾಪಾಮ್ ಬಾಂಬು, ಬೆಂಕಿ ಬಾಂಬು, ಅಧಿಕ ಸ್ಫೋಟದ ಬಾಂಬು ಇತ್ಯಾದಿ ಬಾಂಬುಗಳಿವೆ. ವಿಮಾನದಿಂದ ಉದುರಿಸುವ ಬಾಂಬುಗಳು ಸಾಧಾರಣವಾಗಿ ಸ್ಫೋಟಿಸುವಂಥವು, ಸಿಡಿಯುವಂಥವು. ಸ್ಫೋಟಿಸುವ ಬಾಂಬುಗಳಲ್ಲಿ 4 ಕ್ರಿಯೆಗಳನ್ನು ಗುರುತಿಸಬಹುದು. ಸಿಡಿತದಿಂದ ದಿಢೀರನೆ ಉಂಟಾಗುವ ಅನಿಲಗಳ ಅಧಿಕ ಒತ್ತಡ, ಚಾವಣಿಗಳು ಹಾರುವುದು, ಕಿಟಕಿಗಳು ಒಡೆಯುವುದು, ಗೋಡೆಗಳು ಉರುಳುವುದು, ಬಾಂಬಿನ ಚೂರುಗಳು ತಮ್ಮ ಅಧಿಕ ವೇಗದಿಂದ ಮನುಷ್ಯರನ್ನು, ಕಟ್ಟಡಗಳನ್ನು ನಾಶಪಡಿಸುವುದು. ನೆಲ, ನೀರು ಅಥವಾ ಕಟ್ಟಡದ ಮೇಲೆ ಬಾಂಬು ಎರಗಿದಾಗ ಅದರ ಆಘಾತದಿಂದ ಅಡಿಪಾಯಗಳು, ಭೂಗತ ಕೊಳವೆಗಳು ಮುರಿಯುವುದು. ಚೂರು ಚೂರಾಗುವ ಬಾಂಬು ಸಾವಿರಾರು ಹೋಳುಗಳಾಗಿ ಸಿಡಿಯುತ್ತವೆ. ಆರಕ್ಷಿತ ಜನರು, ವಾಹನಗಳು ಇರುವಲ್ಲಿ ವೈರಿಗಳು ಬಾಂಬುಗಳನ್ನು ಎಸೆಯುತ್ತಾರೆ. ಇರಿಯುವ ಬಾಂಬುಗಳು ಸಮರ ನೌಕೆಯ ದಪ್ಪ ಹೊರಪದರವನ್ನು ಅಥವಾ 12 ಮೀಟರ್ವರೆಗೂ ಮೀರಿದ ಕಾಂಕ್ರೀಟ್ ಪದರವನ್ನು ಇರಿಯಬಲ್ಲವು. ಇವುಗಳ ಮೂತಿ ಮೊನೆಯಾಗಿರುತ್ತದೆ. ವಿಶೇಷ ದಪ್ಪವುಳ್ಳ ಆವರಣವನ್ನು ಇರಿದ ಆನಂತರವೇ ಸ್ಫೋಟವಾಗುವಂತೆ ಇವುಗಳ ರಚನೆ ಇರುತ್ತೆ. ನೀರಿನಲ್ಲಿ ಸಿಡಿಯುವ ಬಾಂಬುಗಳನ್ನು ಕೆಳಮಟ್ಟದಿಂದ ಉದುರಿಸುತ್ತಾರೆ. ಇದರ ಮೂತಿ ಚಪ್ಪಟೆ ಆಗಿರುತ್ತದೆ. ನೀರಿನಲ್ಲಿ ನಿರ್ದಿಷ್ಟ ಆಳ ತಲುಪಿದ ಆನಂತರ ಇದು ಸಿಡಿಯುವಂತೆ ಪೂರ್ವಭಾವಿಯಾಗಿ ನಿಗದಿ ಮಾಡಿರುತ್ತಾರೆ. ಇನ್ನು ರಾಸಾಯನಿಕ ಬಾಂಬುಗಳಲ್ಲಿ ಅಧಿಕ ಸ್ಫೋಟ ಉಂಟು ಮಾಡುವ ಪದಾರ್ಥ ಅಗತ್ಯವಿಲ್ಲ. ಸಿಡಿತದೊಂದಿಗೆ ಹೊಗೆ, ವಿಷ ಅನಿಲಗಳನ್ನು ಹಬ್ಬಿಸುವುದಕ್ಕಾಗಿಯೂ ಇವನ್ನು ಉಪಯೋಗಿಸುತ್ತಾರೆ. ಬೆಂಕಿ ಬಾಂಬುಗಳು ಅಧಿಕ ಶಾಖದೊಡನೆ ಉರಿಯುತ್ತವೆ. ಕಾರ್ಖಾನೆ ನಗರಗಳಲ್ಲಿ ಬೆಂಕಿ ಉಂಟು ಮಾಡುವುದೇ ಇವುಗಳ ಉದ್ದೇಶ. ಇವುಗಳಲ್ಲಿ ಪೆಟ್ರೋಲ್ ಅಥವಾ ಥರ್ಮೈಟ್ ತುಂಬಿರುತ್ತಾರೆ. ನೀರಿನಲ್ಲೂ ಥರ್ಮೈಟ್ ಉರಿಯಬಲ್ಲದು. ನಾಪಾಮ್ ಬಾಂಬು ಸಹ ಒಂದು ಬಗೆಯ ಬೆಂಕಿ ಬಾಂಬ್ ಆಗಿರುತ್ತೆ. ಮೊದಲನೆಯ ಮಹಾಯುದ್ಧದ ಕಾಲದಲ್ಲಿ ವಿಮಾನದಿಂದ ಬಾಂಬು ಎಸೆಯುವ ಪ್ರಯತ್ನಗಳು ನಡೆದವು. ಇವು ಬಹಳ ಹಗುರವಾಗಿ ಇರುತ್ತಿದ್ದವು. ಮೊದಲಿಗೆ ವೈಮಾನಿಕರು ಇವನ್ನು ಕೈಗಳಿಂದ ಕೆಳಗೆ ಬೀಳಿಸುತ್ತಿದ್ದರು. ಆನಂತರ ವಿಮಾನದ ರೆಕ್ಕೆಗಳ ಕೆಳಗೆ ಪತ್ತಿಗೆಯಂಥ ಆಧಾರದ ಮೇಲೆ ಹೂರಿಸಿ ಚಾಲಕ ಕುಳಿತಲ್ಲಿಂದಲೇ ಉದುರಿಸುವ ಏರ್ಪಾಡು ಬಂದಿತು. ಬಾಂಬುಗಳನ್ನು ಗುರಿಗೆ ಎಸೆಯುವುದು ಸುಲಭದ ಕೆಲಸವಲ್ಲ. 100 ಮೀಟರ್ಗಳ ಎತ್ತರದಲ್ಲಿ ವೇಗವಾಗಿ ಧಾವಿಸುವ ವಿಮಾನದಿಂದ ಗುರಿಯಿಡಬೇಕಾದರೆ ವಿಮಾನದ ವೇಗ, ಅದರ ಎತ್ತರ, ಮಾರುತದ ವೇಗ ಮೊದಲಾದ ಅಂಶಗಳನ್ನು ಗಮನಿಸಬೇಕು. ಬಾಂಬು ಎಸೆಯಲ್ಪಟ್ಟಾಗ ವಿಮಾನದ ವೇಗದಲ್ಲೇ ಅದು ಮುಂದಕ್ಕೆ ಬೀಳಲಾರಂಭಿಸುತ್ತದೆ. ಇದರಿಂದಾಗಿ ಗುರಿಯ ಮೇಲ್ಗಡೆ ವಿಮಾನ ಹಾರುವುದಕ್ಕೆ ಮುಂಚಿತವಾಗಿಯೇ ಬಾಂಬನ್ನು ಉದುರಿಸಬೇಕು. ಈಗ ಬಾಂಬ್ ದೃಷ್ಟಿಗಳೆಂಬ ಸಾಧನಗಳು ಗುರಿಯಿಡುವ ಕೆಲಸವನ್ನು ಸುಲಭಗೊಳಿಸಿವೆ. ಬಾಂಬಿಗೆ ಧಾರಾ ರೇಖಾಕೃತಿ ಇರಬೇಕಾದದ್ದು ಒಂದು ಮುಖ್ಯ ಅಂಶ. ಗಾಳಿಯ ನಿರೋಧ, ಅಡ್ಡಮಾರುತ ಇವುಗಳನ್ನು ಕಂಡುಕೊಂಡು ಲೆಕ್ಕ ಹಾಕಿ ಬಾಂಬು ಎಲ್ಲಿ ಉದುರಿದರೆ ಗುರಿ ತಾಕುತ್ತದೆ ಎಂಬುದನ್ನು ಬಾಂಬು ದೃಷ್ಟಿಚಾಲಕನಿಗೆ ತಿಳಿಯುತ್ತದೆ. ಈ ಸಾಧನಗಳಲ್ಲಿ ಈಗ ರೆಡಾರ್ಗಳು ಉಪಯೋಗದಲ್ಲಿವೆ. ಇಂದಿನ ಭೀಕರ ಮಾರಕಾಸ್ತ್ರ ನ್ಯೂಕ್ಲಿಯರ್ ಬಾಂಬು ಹಾಗೂ ನ್ಯೂಕ್ಲಿಯರ್ ಸಮ್ಮಿಲನ ಬಾಂಬುಗಳೆಂದು ಎರಡು ಬಗೆಗಳಿವೆ. ವಿದಲನ ಬಾಂಬುಗಳಲ್ಲಿ ನಿರ್ದಿಷ್ಟ ದ್ರವ್ಯರಾಶಿಯ ವಿದಲನಶೀಲ ಪದಾರ್ಥವಿದ್ದರೆ ಸರಪಳಿ ಕ್ರಿಯೆ ನಡೆಯಬಲ್ಲದು. ಇದನ್ನು ಪಡೆಯಲು ಬಾಂಬಿನ ಎರಡು ಭಾಗಗಳಲ್ಲಿ ಜೋಡಿಸಿ ಪ್ರಯೋಗಿಸುತ್ತಾರೆ. ಯುರೇನಿಯಂ 235 ಹಾಗೂ ಪ್ಲುಟೋನಿಯಂ 239 ಇದರ ಇಂಧನ ಸಾಮಗ್ರಿಗಳು. ವಿದಲನ ಬಾಂಬಿನ ಉಪಪರಿಣಾಮಗಳಿಂದಲೇ ಹೆಚ್ಚು ನಷ್ಟ ಉಂಟಾಗುತ್ತದೆ. ಇದು ಸ್ಫೋಟಿಸಿದ ಕೂಡಲೇ ಕಣ್ಣು ಕುರುಡಾಗಿಸುವ ಪ್ರಖರ ಬೆಳಕು, ಶಾಖ, ಪ್ರಬಲ ಆಘಾತ ತರಂಗಗಳು ಉಂಟಾಗುತ್ತವೆ. ಅಣಬೆ ಆಕಾರದ ಧೂಮಸ್ತಂಭ ಮೇಲೇಳುತ್ತದೆ. ಸ್ಫೋಟನೆಯಾದ ಜಾಗದಿಂದ ರಭಸವಾದ ಮಾರುತ ಬೀಸಿ ತಕ್ಷಣ ಎದುರು ದಿಕ್ಕಿಗೆ ಹೊರಳಿ ನಿರ್ವಾತ ಉಂಟು ಮಾಡುತ್ತದೆ. ಸ್ಫೋಟನೆಯಿಂದ ಗಾಜು ಹೊಡೆಯುತ್ತದೆ, ಕಟ್ಟಡಗಳು ಬೀಳುತ್ತವೆ. ಹಲವು ಕಿಲೋಮೀಟರ್ಗಳ ದೂರದವರೆಗೆ ಸ್ಫೋಟಕದಿಂದ ಉಂಟಾದ ಶಾಖಕ್ಕೆ ಜನರ ಚರ್ಮ ಬೆಂದು ಹೋಗುತ್ತದೆ. ಸ್ಫೋಟನೆಯ ಆನಂತರ ಭಸ್ಮಪಾತದಿಂದ ಜೀವಿಗಳ ಅಂಗಾಂಶಗಳಲ್ಲಿ ವಿಪರೀತ ಪರಿಣಾಮಗಳು ಕಾಣಿಸಿಕೊಳ್ಳುತ್ತವೆ. ಸಮ್ಮಿಲನ ಬಾಂಬನ್ನು ಜಲಜನಕ ಬಾಂಬ್ ಎಂದು ಕರೆಯುವುದು ರೂಢಿ. ಹಗುರ ಪರಮಾಣು ಬೀಜಗಳು ವಿದಲನ ಬಾಂಬಿಗಿಂತ ಹೆಚ್ಚು ವಿನಾಶ ಉಂಟು ಮಾಡುತ್ತವೆ. ಕ್ಷಿಪ್ರಗತಿಯಲ್ಲಿ ಸಮ್ಮಿಲನಗೊಳ್ಳುವುದು ಇದರ ಮೂಲತತ್ವವಾಗಿದೆ. ಈ ಕ್ರಿಯೆ ನಡೆಯಲು ಬೇಕಾದ ಉಷ್ಣತೆಯನ್ನು ನ್ಯೂಕ್ಲಿಯರ್ ವಿದಲನದಿಂದ ಪಡೆಯುತ್ತಾರೆ. ಹಾಗಾದರೆ ಬಾಂಬಿನ ಕುರಿತಂತೆ ವಿಚಾರಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ವಿಶೇಷವಾದಂತಹ ಮಾಹಿತಿಗಳನ್ನ ತಗೊಂಡು ವಾಪಸ್ ಬರ್ತೀನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೋಮಾರಿ ಸಿದ್ಧ.
1: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
2: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
3: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
2: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
4: ಬಳಸಿ ಪರಿಶುದ್ಧ ನಂದಿನಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಹಾಯ್, ಹಲೋ, ಗುಡ್ ಈವ್ನಿಂಗ್ ಶಿವಮೊಗ್ಗ. ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸ್ನರ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೆ? ಸೊ ಯಾವಾಗ್ಲೂ ಖುಷಿಯಾಗಿ ಆರಾಮಾಗಿದ್ದೀರಿ. ಜೊತೆಗೆ ಏನಪ್ಪಾ ಅಂದ್ರೆ, ಸಮಯ ಏನೋ 6:30 ಆಗಿದೆ. ಕೆಲವರು ಬಿಸಿ ಬಿಸಿ ಮಂಡಕ್ಕಿ ಬೋಂಡಾ ತಿಂತಿರ್ತೀರ, ಇನ್ ಕೆಲವರು ಕಾಫಿ ಟೀ ಕುಡಿತಾ ಇರ್ತೀರಾ. ಎಲ್ರಿಗೂ ಮತ್ತೊಮ್ಮೆ ಹಾ ಹೇಳ್ತಾ ಇದ್ರ ಜೊತೆನೆ ಕಾರ್ಯಕ್ರಮವನ್ನು ಕೇಳಿ. ಸೊ ಕಾರ್ಯಕ್ರಮ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದ್ರೆ ಈ ಒಂದು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಸೊ ಇವತ್ತು ಯಾವ ಬಿಸ್ನೆಸ್ ಬಗ್ಗೆ ಮಾತಾಡುದು ಅಂತ ಯೋಚನೆ ಮಾಡುವಾಗ, ನಾನು ಹೋಗಿದ್ದು ಎಂನಿ ಸೇಲ್ಸ್ ಕಾರ್ಪೊರೇಷನ್ಗೆ. ಸೊ ಇದು ಒಂದು ಪೇಂಟ್ ಬಿಸ್ನೆಸ್, ಹಾಗೆ ಈ ಒಂದು ಬಿಸ್ನೆಸ್ ಹಿಂದೆ ಸಾಕಷ್ಟು ವರ್ಷಗಳ ಹಿಸ್ಟರಿ ಕೂಡ ಇದೆ. ಹಾಗಿದ್ಮೇಲೆ ತಡ ಮಾಡೋದು ಬೇಡ, ಎಂನಿ ಸೇಲ್ ಕಾರ್ಪೊರೇಷನ್ ನ ಈಗಿನ ಮಾಲೀಕರಾಗಿರುವ ಶ್ರೀಕಂಠ ಅವರು ನಮ್ಮ ಜೊತೆ ಮಾತಾಡ್ತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ.
8: ನಮಸ್ತೆ
6: ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
8: ಥ್ಯಾಂಕ್ ಯು.
6: ಓಕೆ ಶ್ರೀಕಂಠ ಸರ್, ಹೇಗಿದ್ದೀರಾ?
8: ಚೆನ್ನಾಗಿದ್ದೀನಿ.
6: ಚೆನ್ನಾಗಿದ್ದೀರಾ? ಓಕೆ, ನಮಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಮಾಡ್ಕೊಡ್ಬೋದಾ ಸರ್? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದಲ್ಲ ಎಲ್ಲಿ?
8: ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇ ಶಿವಮೊಗ್ಗದಲ್ಲಿ, ಬಟ್ ನಮ್ಮ ನೇಟಿವ್ ಬಂದ್ಬಿಟ್ಟು ಫಾದರ್ದು ಎನ್ಆರ್ಪುರ. ಸೊ ನಮ್ಮ ಫಾದರ್ 1980 ಶಿವಮೊಗ್ಗಕ್ಕೆ ಬರ್ತಾರೆ. ಸೊ 81 ಇಲ್ಲಿ ಸೆಟಲ್ ಆಗಿದ್ದೀವಿ ನಾವು.
6: ಏನು ಓದಿದ್ರಿ ಸರ್?
8: ನಾನು BCOM LLB ಮಾಡಿದ್ದೀನಿ.
6: BCOM LLB ಮಾಡಿ ನಂತರದಲ್ಲಿ ಬಿಸ್ನೆಸ್ಸಿಗೆ ಹೇಗೆ ಎಂಟ್ರಿ ಆದ್ರಿ ಸರ್?
8: ಆ್ಯಕ್ಚುಲಿ ನಮ್ಮ ಶಾಪು ಫಾದರ್ ಸ್ಟಾರ್ಟ್ ಮಾಡಿದರು, ಅದು ನಮ್ಮ ಪ್ರೀವಿಯಸ್ ಅಂದರೆ ನಮ್ಮ ನೇಟಿವಲ್ಲೂ ಶಾಪ್ ಇದ್ದಿದ್ದರಿಂದ ನಮಗೊಂದು ಅಟ್ಯಾಚ್ಮೆಂಟ್ ಇತ್ತು, ಅದು ಬಿಸ್ನೆಸ್ ಕಂಟಿನ್ಯೂ ಮಾಡಬೇಕು. ಫರ್ಮ್ ನೇಮ್ ಬಂದುಬಿಟ್ಟು ನಮ್ಮ ಫ್ಯಾಮಿಲಿ ಹೆಸರೇ ಇರೋದ್ರಿಂದ. ಸೊ ನಮಗೆ ಲ್ಯಾಂಡ್ಸ್ ಎಲ್ಲ ಇತ್ತು, ಬಟ್ ನಮ್ಮ ಗುಡ್ ವಿಲ್ಲು ನಮ್ಮ ಲ್ಯಾಂಡ್ ಮಾರ್ಕು ಕ್ರಿಯೇಟ್ ಆಗಿದ್ದು ಇಲ್ಲಿ ಶಾಪ್ ಮಾಡಿದ ಮೇಲಿಂದಾನೆ. ಸೊ ಅದನ್ನು ಬೆಳೆಸ್ಬೇಕು ಅನ್ನೋ ಒಂದು ಇಂಟ್ರೆಸ್ಟಿಂದ ಕಂಟಿನ್ಯೂ ಮಾಡಿದೆ.
6: ಸೊ ಎಂನಿ ಸೇಲ್ಸ್ ಆ್ಯಂಡ್ ಕಾರ್ಪೊರೇಷನ್, ಏನು ಸರಿ ಎಂನಿ ಅಂದರೆ?
8: ಎಂನಿ ಅಂದರೆ ನಮ್ಮ ಆ್ಯನ್ಸಿಸ್ಟರ್ಸ್ ಬಂದುಬಿಟ್ಟು 1900 ಹೈದರಾಬಾದ್ ಬಾರ್ಡ್ರಲ್ಲಿದ್ದರು. ಸೊ ಅಲ್ಲಿ ಸ್ವಲ್ಪ ನಿಜಾಮ್ಸ್ದೆಲ್ಲ ಸ್ವಲ್ಪ ಅವಾಗ ತುಂಬ ರೂಲಿಂಗ್ ಇತ್ತು. ಸೊ ಆಕ್ಟ್ರೈ ಟ್ಯಾಕ್ಸ್ ಎಲ್ಲ ತುಂಬ ಕಲೆಕ್ಟ್ ಮಾಡ್ತಾಯಿದ್ರು, ಲ್ಯಾಂಡ್ ನೋಡ್ಕೋತಾ ಇದ್ರು. ಅಲ್ಲಿ ಹೆರಾಸ್ಮೆಂಟ್ ಸ್ವಲ್ಪ ಜಾಸ್ತಿ ಆಗಿದ್ದಕ್ಕೆ ಅಲ್ಲಿಂದ ಭೀಮಾ ನದಿ ದಾಟ್ಬಿಟ್ಟು ಇಲ್ಲಿ ಕರ್ನಾಟಕಕ್ಕೆ ಎಂಟ್ರ್ ಆದರು. ಸೊ ಅದು ಬರ್ತಾ ಬರ್ತಾ ಇಲ್ಲಿ ಒಳಗಡೆ ಈ ಮಲ್ನಾಡ್ ರೀಜನ್ ಒಳಗಡೆ ಸ್ವಲ್ಪ ಸೇಫ್ ಇತ್ತು ಅಂತ ಹೇಳಿ. ಸೊ ಅವರು ಅಲ್ಲಿ ಸ್ವಲ್ಪ ಬಿಸ್ನೆಸ್ ಎಲ್ಲ ಮಾಡ್ತಿರೋದ್ರಿಂದ ಇಲ್ಲಿ ತುಂಬ ಈ ಗೂಡ್ಸ್ಗಳೆಲ್ಲ ಅವೈಲಬಿಲಿಟಿ ತುಂಬ ಕಮ್ಮಿ ಇತ್ತು ಇಲ್ಲಿ ಎನ್ ಆರ್ ಪುರ ಶೃಂಗೇರಿ ಈ ಕಡೆ ಭಾಗದಲ್ಲಿ. ಸೊ ಅವಾಗ ಅಲ್ಲಿ ಅವರು ಚಿಲ್ಲರೆ ಅಂಗಡಿ ಮಾಡ್ತಾರೆ. ಸೊ ಅಲ್ಲಿ 1900 ಜಸ್ಟ್ 25 ಒಳಗಡೆ ಸುಮಾರಷ್ಟು ಪ್ರಾಪರ್ಟಿನೆಲ್ಲ ಗೇನ್ ಮಾಡ್ತಾರೆ, ಅಂದರೆ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಗೂಡ್ಸ್ ಎಲ್ಲ ಇದು ಮಾಡಿ. ಸೊ ಅದು ನಮಗೆ ಅದು ಫ್ಯಾಮಿಲಿ ಬಂದುಬಿಟ್ಟು ಅಲ್ಲಿ ಇಂಗ್ಲುಗುಂದಿ ಅಂತ ಒಂದು ಊರು ಬರುತ್ತೆ, ಅಲ್ಲಿಂದ ಮೈಗ್ರೇಟ್ ಆಗಿರೋದ್ರಿಂದ ಅದು ಇಮ್ನಿ ಅಂತ ಫ್ಯಾಮಿಲಿ ಆಗಿದೆ.
6: ಸೊ ಫ್ಯಾಮಿಲಿ ಒಂದು ಸರ್ನೇಮ್ ಏನಿದೆ ಅದನ್ನು ನಿಮ್ಮ ಬಿಸ್ನೆಸ್ಗೂ ಕೂಡ ಇಟ್ಕೊಂಡಿದ್ರ. ಸೊ ನಮಗೀಗ ಎಂನಿ ಸೇಲ್ಸ್ ಕಾರ್ಪೊರೇಷನ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಇದು ಏನು ಬಿಸ್ನೆಸ್ಸು, ಇಲ್ಲೇನೆಲ್ಲ ಸರ್ವಿಸಸ್ ಆ್ಯಂಡ್ ಸೇಲ್ಸ್ ಸಿಗುತ್ತೆ ಸರ್?
8: ನಮ್ಮದು ಈಗ ಎನ್ ಆರ್ ಪುರದಲ್ಲಿ ಫಸ್ಟು ಹಾರ್ಡ್ವೇರ್ ಶಾಪು ಮತ್ತು ಕ್ಲಾತ್ ಮರ್ಚೆಂಟ್ಸ್ ಆಗಿದ್ವಿ, ಮತ್ತು ಒಂದು ಮೆಡಿಕಲ್ ಶಾಪ್ ಇತ್ತು ಅಲ್ಲಿ. ನಮ್ಮ ಮೂಲ ಅಲ್ಲಿಂದನೇ ಸ್ಟಾರ್ಟ್ ಆಗಿರೋದು. ಅಲ್ಲಿ ಇವತ್ತು ಅಲ್ಲಿ ಒಂದು ಅಬೌವ್ 80 ಮೇಲಿನ ಶಾಪ್ ಇದೆ ನಮ್ಮದು. ಸೊ ಅಲ್ಲಿ ಫಾದರ್ ಅಲ್ಲೇ, ಅಲ್ಲಿ ನಾಲ್ಕು ಜನ ಬ್ರದರ್ಸ್ ಆಗಿರೋದ್ರಿಂದ ಅಲ್ಲಿ ಇನ್ನೂ ಉಳಿದ ಮೂರು ಬ್ರದರ್ಸ್ ಅಲ್ಲೇ ಇರ್ತಾರೆ, ಇನ್ನೂ ನಮ್ಮ ಪಾರ್ಟಿಷನ್ ಆಗಿರೋದಿಲ್ಲ. ಹಂಗಾಗಿ ಸೊ ಅವ್ರು ಇಲ್ಲಿಗೆ ಶಿಫ್ಟ್ ಆಗ್ತಾರೆ ಬೇರೆ ಬಿಸ್ನೆಸ್ ಏನೋ ಮಾಡೋಣ ಅಂತ. ಸೊ ಅಟ್ಯಾಚ್ಮೆಂಟ್ ಇರೋದ್ರಿಂದನೇ ನಾವು ಅದು ಸೆರಾಮಿಕ್ಸು, ಪೈಪ್ ಫಿಟ್ಟಿಂಗ್ಸ್, ಹಾರ್ಡ್ವೇರ್ಸು ಮತ್ತು ಪೇಂಟ್ ಎಲ್ಲದೂ ಒಟ್ಟಿಗೆ ಮಾಡ್ತೀವಿ. ಸೊ ಈಗ ಬರ್ತಾ ಬರ್ತಾ ಅದು ಒಂದು ಸೆಗ್ಮೆಂಟ್ ಒಳಗಡೆ ಪ್ರಾಡಕ್ಟ್ಸು ಮತ್ತು ಅದು ವೆರೈಟೀಸ್ ಜಾಸ್ತಿ ಆಗಿರೋದ್ರಿಂದ ಅದು ಮೇಂಟೈನ್ ಮಾಡೋಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ನು ಮೇಂಟೈನ್ ಮಾಡೋದು ಕಷ್ಟ ಆಗೋದ್ರಿಂದ ಸೊ ನಾವು ಪೇಂಟ್ ಡಿಪಾರ್ಟ್ಮೆಂಟಿಗೆ ನನ್ನ ಏನು ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಪೇಂಟ್ ಡಿಪಾರ್ಟ್ಮೆಂಟಲ್ಲೇ ಮಾಡ್ತಾ ಇದ್ದೀನಿ ಪೇಂಟ್ಸು, ಸ್ವಲ್ಪ ಪಾಲಿಶ್, ವಾಟರ್ ಪ್ರೂಫಿಂಗ್ ಎಲ್ಲ. ಸೊ ಇದು ವಾಸ್ಟ್ ಇದೆ, ಸೊ ಹಂಗಾಗಿ ಇದ್ರದ್ದು ಸ್ಟಾಕ್ ಮೇಂಟೈನ್ ಮಾಡೋಕ್ಕೆ ಸಾಕಾಗುತ್ತೆ, ಹಂಗಾಗಿ ಇದನ್ನೇ ಮಾಡ್ತಾ ಬರ್ತಾ ಇದ್ದೀವಿ.
6: ಓಕೆ ಶ್ರೀಕಂಠ ಸರ್, ಈಗ ಬಿಸ್ನೆಸ್ ಹೇಗಿದೆ?
8: ಈಗ ಬಿಸ್ನೆಸ್ಸು ಓಕೆ, ಅಂದರೆ ತುಂಬ ಗ್ರೋತು ಇಲ್ಲ, ತುಂಬ ಸ್ಲೋನೂ ಇಲ್ಲ, ಕಾಂಪಿಟೇಷನ್ ಜಾಸ್ತಿ ಇದೆ. ಹಾಂ, ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಆವ್ರೇಜ್.
6: ಓಕೆ ಸರ್, ನಿಮಗೆ ಈ ಬಿಸ್ನೆಸ್ಸಲ್ಲಿ ಒಟ್ಟಾರೆ ಎಷ್ಟು ವರ್ಷಗಳ ಅನುಭವ ಇದೆ ಸರ್?
8: ನಮ್ದು ಆ್ಯಕ್ಚುಲಿ ಟೋಟಲ್ ಫರ್ಮ್ ಓಪನ್ ಆಗಿ ಒಂದು 44 ಇಯರ್ಸ್ ಆಗಿದೆ, ನಾನು ಒಂದು 20 ಇಯರ್ಸಿಂದ ಆ್ಯಕ್ಟಿವ್ ಆಗಿದ್ದೀನಿ ಇದರಲ್ಲಿ.
6: ಓಕೆ, ನಿಮ್ಮ ಈ 20 ವರ್ಷದ ಅನುಭವದಲ್ಲಿ ಯಾವತ್ತೊಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನು ನನ್ನ ಅಪ್ಪನ ಮಾತು ಕೇಳಿ ಈ ಒಂದು ಬಿಸ್ನೆಸ್ಗೆ ಎಂಟ್ರಿ ಆಗಿದ್ದು, ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
8: ಆ್ಯಕ್ಚುಲಿ ಫಾದರಿಗೆ ಇಷ್ಟ ಇರಲಿಲ್ಲ ನಾನು ಬಿಸ್ನೆಸ್ಸಿಗೆ ಬರೋದು, ಬಟ್ ಏನಂದರೆ ನಾನು ಸ್ವಲ್ಪ ಚಾಲೆಂಜ್ ಆಗಿ ತೊಗೊಂಡೆ ಮಧ್ಯದಲ್ಲಿ. ಫಾದರ್ ಸ್ವಲ್ಪ ಬೇರೆ ಬೇರೆ ಅಂದರೆ ಈಗ ರಿಯಲ್ ಎಸ್ಟೇಟು ಆ ಥರ ಬೇರೆ ಬೇರೆ ಇದಕ್ಕೆ ಸ್ವಲ್ಪ ಡೈವರ್ಟ್ ಮಾಡಿದರು. ಸೊ ನನಗೆ ಏನಿತ್ತಂದರೆ ನಮ್ಮ ಫರ್ಮು ಕಂಟಿನ್ಯೂ ಆಗಬೇಕು, ನಂಬರ್ ಒನ್ ಇರಬೇಕು ಡೀಲರ್ಶಿಪ್ಪು, ಆ ಥರದೊಂದು ಕಾನ್ಸೆಪ್ಟ್ ಇತ್ತು ನನಗೆ. ಸೊ ನನಗೆ ಅದು ಇದಾಗಿದೆ ಅಂದರೆ ಅದು ಇಯರ್ ಬೈ ಇಯರ್ ನನಗೆ ಗ್ರೋತ್ ಕಾಣಿಸ್ತಾ ಬಂದಮೇಲೆ ನನಗೆ ಅದು ನನಗೆ ತುಂಬ ಅದೇ ಒಂದು 10 ಇಯರ್ಸಿಂದ ಹಿಸ್ಟ್ರಿ ನೋಡ್ಕೊಂಡಾದ್ಮೇಲೆ ನನಗೆ ತುಂಬ ಖುಷಿ ಆಯಿತು.
6: ಈಗ ನಿಮ್ಮ ತಂದೆ ಏನು ಹೇಳ್ತಾರೆ ಸರ್?
8: ಈಗ ಆ್ಯಕ್ಚುಲಿ ಅದು ನನ್ನ ಮುಂದೆ ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ಬೇರೆಯವ್ರ ಮುಂದೆ ಹೇಳ್ತಾರೆ ಭಾರಿ ಚೇಂಜಸ್ ಆಗಿದೆ, ತುಂಬಾ ಎಲ್ಲ ಇದ್ ಮಾಡಿದೆ, ಟಫ್ ಇದೆ ಮಾರ್ಕೆಟ್, ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ.
6: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಶ್ರೀಕಂಠ ಅವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ರು, ಹಾಗೆ ಅವರ ತಂದೆ ಕೂಡ ಈಗ ಇವರು ಮಾಡ್ತಾ ಇರುವಂತಹ ಬಿಸ್ನೆಸ್ ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ಖಂಡಿತವಾಗ್ಲೂ ಬಹುಶಃ ಇದಕ್ಕಿಂತ ಮತ್ತೊಂದು ಖುಷಿ ಇನ್ನೊಂದಿಲ್ಲ ಅನ್ಸುತ್ತೆ ಅಲ್ವಾ? ಹೌದು, ನಮ್ಮ ತಂದೆ ತಾಯಿಯವರು ನಮ್ಮ ಹತ್ರ ಹೇಳ್ಕೊಳ್ತಾ ಇದ್ರು ಬೇರೆಯವ್ರ ಹತ್ರ ಪರವಾಗಿಲ್ಲ ನನ್ನ ಮಕ್ಕಳು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಖುಷಿ ಆಗತ್ತೆ ಅಂತ ಅನ್ವಾಗ ನಿಜವಾಗ್ಲೂ ಎಲ್ರಿಗೂ ಖುಷಿ ಕೊಡೋ ಸಂಗತಿ ಅದು. ಹಾಗಿದ್ಮೇಲೆ ಶ್ರೀಕಂಠ ಅವ್ರ ಜೊತೆ ಮಾತಾಡೋಕೆ ಮತ್ತಷ್ಟು ವಿಷಯಗಳು ಬಾಕಿ ಇದೆ, ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಎಂನಿ ಸೇಲ್ಸ್ ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದರ ಮಾಲೀಕರಾಗಿರುವ ಶ್ರೀಕಂಠ ಎನ್ ಆರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸೋಣ. ಶ್ರೀಕಂಠ ಸರ್, ಈಗೇನಪ್ಪ ಅಂದ್ರೆ ಎಲ್ಲಾರ ಬಿಸ್ನೆಸ್ ಅಲ್ಲೂ ಕೂಡ ಸಕ್ಸಸ್ ಎಷ್ಟಿರುತ್ತೆ ಅಷ್ಟೇ ಚಾಲೆಂಜಿಂಗ್ ಕೂಡ ಇರುತ್ತೆ, ಆಯ್ತಾ? ಸೊ ನಿಮ್ಮ ಬಿಸ್ನೆಸ್ ಅಲ್ಲಿ ಚಾಲೆಂಜಿಂಗ್ ಟೈಮ್ ಅಂದ್ರೆ ಯಾವಾಗ ಸರ್? ಈ ಟೈಮಲ್ಲಿ ಬಿಸ್ನೆಸ್ ನಡೆಸೋಕೆ ಸ್ವಲ್ಪ ಕಷ್ಟ ಆಯ್ತು ಅಂತಾನೋ, ಅಥವಾ ತುಂಬಾ ಫೇಸಸ್ ಮಾಡ್ಬೇಕಾಯ್ತು ಅನ್ನೋದಾದ್ರೆ ಯಾವಾಗ ಚಾಲೆಂಜಿಂಗ್ ಟೈಮ್ ಇತ್ತು ಸರ್? ಅದ್ರ ಬಗ್ಗೆ ಹೇಳ್ಬಹುದಾ?
3: ಇಲ್ಲಾದ್ರೆ ನಮ್ಗೆ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಸಿವಿಲ್ ವರ್ಕ್ ಬಿಟ್ರೆ ಬೇರೆ ಎಲ್ಲಾದ್ರು ಸ್ವಲ್ಪ ರೈನಿ ಸೀಸನ್ ಅನ್ ಸೀಸನ್ ಇರುತ್ತೆ. ಅದರಲ್ಲೂ ಸ್ವಲ್ಪ ಈ ಮಲ್ನಾಡ್ ರೀಜನ್ ಬಂದ್ಬಿಟ್ಟು ನಾನು ಇನಿಷಿಯಲಿ ಬಂದಾಗ ತುಂಬ ಈ ರೈನಿ ಸೀಸನ್ 6 months ತನಕ ಮೈನಸ್ ಇರ್ತಾ ಇತ್ತು ಬಿಸ್ನೆಸ್ಸು. ತುಂಬ ಟಫ್ ಆಗ್ತಿತ್ತು, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಆ 6 months ಅಲ್ಲಿ. ಜಸ್ಟ್ ಮ್ಯಾನೇಜ್ ಮಾಡ್ಬೋದು ಅಷ್ಟೇ ಬಿಟ್ಟರೆ ಅವಾಗೇನು ಗ್ರೋತ್ ಆಗಲಿ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಬಟ್ ನಮಗೆಲ್ಲ ಸ್ವಲ್ಪ

0: ಆ ಬ್ಯಾಕ್ಗ್ರೌಂಡ್ ಚೆನ್ನಾಗಿರೋದ್ರಿಂದ ಮ್ಯಾನೇಜ್ ಮಾಡಿದ್ವಿ. ಹೊಸಬರಿಗೆಲ್ಲ ಅದು ತುಂಬ ಟಫ್ ಅನಿಸುತ್ತೆ. ಸೊ ನನಗೆ ತುಂಬ ಟಫ್ ಅಂತಲೂ ಅನಿಸ್ಲಿಲ್ಲ, ಈವನ್ ಕೋವಿಡಲ್ಲೂ ತುಂಬ ಟಫ್ ಅನಿಸ್ಲಿಲ್ಲ. ಏನು ಸ್ವಲ್ಪ ಬ್ಯಾಕಪ್ ಇರೋದು ನನಗೆ ಅದು ಬೆನಿಫಿಟ್ ಆಯಿತು ಅನ್ಕೊತೀನಿ.
1: ಸರ್, ನಿಮ್ಮ ಪೇಂಟ್ ಶಾಪಲ್ಲಿ ಏನೆಲ್ಲ ವೆರೈಟೀಸ್ ಆಫ್ ಪೇಂಟ್ಸ್ ಇದೆ ಸರ್?
0: ನಾವು ಎಕ್ಸ್ಕ್ಲೂಸಿವ್ ಏಷ್ಯನ್ ಪೇಂಟ್ಸ್ ಮಾಡ್ತಾ ಇದ್ದೀವಿ. ಸೊ ಏಷ್ಯನ್ ಪೇಂಟ್ಸಲ್ಲಿ ಇವಾಗ ಎಲ್ಲದು ನಿಮಗೆ ಈವನ್ ಪಾಲಿಶಿಂದ ಹಿಡಿದ್ಬಿಟ್ಟು ವುಡ್ ಫಿನಿಷಸ್ಸು ಅಥವಾ ಈ ವಾಲ್ ಪೇಂಟಿಂಗ್ಸ್ ಇರ್ಬೋದು, ವಾಟರ್ ಪ್ರೂಫಿಂಗ್ ಇರ್ಬೋದು, ಆಮೇಲೆ ಈವನ್ ಅಡೆಸಿವ್ಸು ಎಲ್ಲ ಥರದ್ದು ಕವರ್ ಆಗುತ್ತೆ. ಎಲ್ಲ ಪ್ರಾಡಕ್ಟ್ಸು ಅವೈಲೇಬಲ್ ಇದೆ ನಮ್ಮಲ್ಲಿ.
1: ಓಕೆ, ಸೊ ನಿಮ್ಮ ಈ ಬಿಸ್ನೆಸ್ ಜರ್ನಿ ನಿಮಗೆ ಚಾಲೆಂಜಿಂಗ್ ಮೂಮೆಂಟ್ ಕೂಡ ಇತ್ತು, ಹಾಗೆ ಅಟ್ ದ ಸೇಮ್ ಟೈಮ್ ಒಂದು ಪ್ರೌಡ್ ಮೂಮೆಂಟ್ ಕೂಡ ಇದೆ ಅಲ್ವಾ ಸರ್?
0: ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ, ಎರಡೂ ಇದೆ. ಬಟ್ ಏನಂದರೆ ಪೇಷನ್ಸ್ ಬೇಕಷ್ಟೇ, ಅದನ್ನೆಲ್ಲ ನೋಡಬೇಕಂದ್ರೆ ಪೇಷನ್ಸ್ ಬೇಕು. ಒಂದು ಸ್ವಲ್ಪ ಸ್ವಲ್ಪ ನಾವು ಅದನ್ನ ಫೇಸ್ ಮಾಡೋ ಅಂತ ಮೆಂಟಾಲಿಟಿನೂ ಇಟ್ಕೋಬೇಕಾಗತ್ತೆ.
1: ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಮಿನಿಮಮ್ ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನಿರಬೇಕು ಸರ್?
0: ಕ್ವಾಲಿಟೀಸು ಮೇನ್ ಪೇಷನ್ಸು ಫಸ್ಟ್ ಆಫ್ ಆಲು, ನೆಕ್ಸ್ಟ್ ಬಂದುಬಿಟ್ಟು ಅದು ಲಾಂಗ್ ಟರ್ಮು, ಇಟ್ಸ್ ನಾಟ್ ಎ ಶಾರ್ಟ್ ಟರ್ಮ್ ಡೀಲ್ ಇದು, ಇದು ತುಂಬ ಲಾಂಗ್ ರನ್ನಲ್ಲಿ ಇರುತ್ತೆ. ಸೊ ಹಂಗಾಗಿ ನಾವು ವೆಯ್ಟ್ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿದರೆ ಯು ಕ್ಯಾನ್ ಸಿ ದ ರಿಸಲ್ಟ್ಸ್. ಜಸ್ಟ್ ಇವತ್ತು ಶಾಪ್ ಓಪನ್ ಮಾಡಿದೆ, 2-3 ಇಯರ್ಸಲ್ಲಿ ನಾನು ಗ್ರೋತ್ ಆಗ್ತೀನಿ, ನಾನೇನೋ ಮಾಡ್ತೀನಿ ಅಂದರೆ ಅದು ಏನಂದರೆ ಇನ್ವೆಸ್ಟ್ಮೆಂಟ್ಸ್ನ ಹಾಳು ಮಾಡ್ಕೋತಾರೆ ಅವರು. ಇನ್ನು ಜಸ್ಟ್ ಶಾಪ್ ಓಪನ್ ಮಾಡ್ತಿದ್ದಂಗೆ ನಾನು ಯಾವುದಕ್ಕಾದರೂ ಇನ್ವೆಸ್ಟ್ ಮಾಡ್ತೀನಿ, ಲಕ್ಸುರೀಸ್ ತೊಗೊತೀನಿ ಅಂತ ಎಲ್ಲ ಹೋದರೆ ತುಂಬ ಲಾಸ್ ಆಗುತ್ತೆ. ಸೊ ನಮಗೆ ಆ್ಯನ್ಸಿಸ್ಟರ್ಸೆಲ್ಲ ನಾವು ನೋಡ್ಕೊಂಬಂದಿರೋದು ಏನಂದರೆ ಇಟ್ ಈಸ್ ವೆರಿ ಲಾಂಗ್ ಟರ್ಮ್ ಪ್ರೊಸೆಸ್ಸು. ಬಟ್ ಇವತ್ತಿನ ಮಾರ್ಜಿನಲ್ಲಿ ಇನ್ನೂ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಸೊ ನೀವು 10-20 ಇಯರ್ಸ್ ಎಲ್ಲ ಆದಮೇಲೆ ನಿಮ್ಮ ಕ್ಯಾಪಿಟಲ್ನ ನೀವು ಡಿಸ್ಟರ್ಬ್ ಮಾಡಲಿಲ್ಲ ಅಂದರೆ ಯು ಕ್ಯಾನ್ ಫೆಚ್ ದ ರಿಸಲ್ಟ್ಸ್.
1: ಸೂಪರ್. ಸೊ ಈಗ ಕೂಡ ನೀವು ಹೇಳ್ದ ಹಾಗೇ ಕಾಂಪಿಟೇಷನ್ ತುಂಬ ಇದೆ ಸರ್, ಎಲ್ಲ ಕಡೆ ಪೇಂಟ್ ಶಾಪ್ಸ್ ಅವೈಲೇಬಲ್ ಇದೆ. ಹೀಗೆಲ್ಲ ಇರುವಾಗ ಈ ಕಾಂಪಿಟೇಷನ್ ಕಮ್ ಅಕ್ರಾಸ್ ಮಾಡಲಿಕ್ಕೆ ನೀವು ಏನೆಲ್ಲ ಒಂದು ಮೈಂಡ್ ಸೆಟ್ನ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಸರ್?
0: ಸೊ ಜೀನಿಯನ್ ಆಗಿ ಕಸ್ಟಮರ್ಸ್ಗೆ ಸರ್ವಿಸ್ ಕೊಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಕ್ವಾಲಿಟಿ ಕಾಂಪ್ರಮೈಸ್ ಆಗಲೇಬಾರ್ದು, ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಕಾಂಪ್ರಮೈಸ್ ಆಗಬಾರ್ದು. ಈಗ ಮಿಡಲ್ ಮ್ಯಾನ್ಸು ಈವನ್ ಎಲ್ಲ ಸೆಗ್ಮೆಂಟಲ್ಲೂ ಯಾರ್ಯಾರು ಅಟ್ಯಾಚ್ಡ್ ಇದ್ದಾರೆ ಈ ಕನ್ಸ್ಟ್ರಕ್ಷನ್ ಲೈನಲ್ಲಿ, ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇರುತ್ತೆ ಮಧ್ಯದಲ್ಲಿ. ಬಟ್ ಅದನ್ನೆಲ್ಲ ತುಂಬ ಎಂಟರ್ಟೈನ್ ಮಾಡಿದಲ್ಲೇ ಆದಷ್ಟು ಬೆಸ್ಟ್ ಪ್ರೈಸಲ್ಲಿ ಕಸ್ಟಮರ್ಸಿಗೆ ಕೊಡೋದು, ದೆನ್ ಕ್ವಾಲಿಟಿನ ಮೇಂಟೈನ್ ಮಾಡಿದರೆ ಲಾಂಗ್ ಟರ್ಮು ಸರ್ವೈವ್ ಆಗ್ಬೋದು ಇವತ್ತಿನ ಬಿಸ್ನೆಸ್ಸಲ್ಲಿ. ಅದರ್ವೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್.
1: ಓಕೆ ಸರಿ, ಎಮ್ನಿ ಸೇಲ್ಸ್ ಕಾರ್ಪೊರೇಷನ್ ಪ್ರಾರಂಭ ಆಗಿ ಸುಮಾರು 40 ವರ್ಷ ಅಂತೂ ಆಗಿದೆ ಆಯಿತಾ. ಸೊ ಇಲ್ಲಿಗೆ ಬರುವಂಥ ಕಸ್ಟಮರ್ಸ್ 40 ವರ್ಷದಿಂದ ಕೂಡ ಬರುವಂಥ ರೆಗ್ಯುಲರ್ ಕಸ್ಟಮರ್ಸ್ ಯಾರು ಇದ್ದಾರಾ ಸರ್?
0: ಹೌದು, ನಮ್ಮಲ್ಲಿ ಮ್ಯಾಕ್ಸಿಮಮ್ 80% ಎಲ್ಲ ರೆಗ್ಯುಲರ್ ಕಸ್ಟಮರ್ಸೇ ಇದ್ದಾರೆ. ಸೊ
1: ಈ ಬರುವಂಥ ರೆಗ್ಯುಲರ್ ಕಸ್ಟಮರ್ಸ್ ಯಾರು ಇದ್ದಾರಾ ಸರ್?
0: ಹೌದು, ನಮ್ಮಲ್ಲಿ ಮ್ಯಾಕ್ಸಿಮಮ್ 80% ಎಲ್ಲ ರೆಗ್ಯುಲರ್ ಕಸ್ಟಮರ್ಸೇ ಇದ್ದಾರೆ. ಸೊ ಈಗ ನಾವು ಸ್ವಲ್ಪ ಹಿಂದೆಲ್ಲ ಬೇರೆ ಬೇರೆ ಪ್ಲೇಸಸ್ಸಲ್ಲಿ ಇದ್ವಿ, ಸ್ವಲ್ಪ ಏನಂದರೆ ಇಂಟೀರಿಯರ್ ಪ್ಲೇಸಸ್ಸಲ್ಲಿ ಇದ್ವಿ. ಸೊ ಅವಾಗೆಲ್ಲ ನಮ್ಮ ಕಾಂಟ್ಯಾಕ್ಟ್ ಇರೋ ಬಿಸ್ನೆಸ್ ಮಾತ್ರ ಆಗ್ತಾಯಿತ್ತು. ಈಗ ನಮಗೆ ವಾಕಿಂಗ್ ಕಸ್ಟಮರ್ಸು ಬರ್ತಾ ಇದ್ದಾರೆ. ಒನ್ಸ್ ವಾಕಿಂಗ್ ಕಸ್ಟಮರ್ಸ್ ಬಂದಾದರೆ ನಮ್ಮ ಸರ್ವಿಸ್ ಎಲ್ಲ ನೋಡಾದ್ಮೇಲೆ ಅವ್ರು ಕಂಟಿನ್ಯೂ ಆಗ್ತಾರೆ. ಸೊ ಇಟ್ ಡಿಪೆಂಡ್ಸ್, ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ.
1: ಸರ್, ಜನರಲ್ ಆಗಿ ಒಂದು ಕ್ವೆಶನ್ಸ್ ಕಾಡ್ತೇವೆ ಸರ್, ಈ ಬಿಸ್ನೆಸ್ ಮಾಡೋರಿಗೆ ವಾಕಿಂಗ್ ಕಸ್ಟಮರ್ಸ್ ಇಂಪಾರ್ಟೆಂಟ್ ಆಗ್ತಾರಾ ಅಥವಾ ರೆಗ್ಯುಲರ್ ಕಸ್ಟಮರ್ಸ್ಗಳು ಇಂಪಾರ್ಟೆಂಟ್ ಆಗ್ತಾರಾ? ಯಾರು ಬಂದರೆ ಹೆಚ್ಚು ಪ್ರಾಫಿಟ್ ಆಗಿರ್ಬೋದು, ಹೆಚ್ಚು ಬಿಸ್ನೆಸ್ ಆಗುತ್ತೆ ಸರ್?
0: ವಾಕಿಂಗ್ ಕಸ್ಟಮರ್ಸು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ವಾಕಿಂಗ್ ಕಸ್ಟಮರ್ಸ್ ಏನು ಮಾಡ್ತಾರೆ, ಅವರು ಅಡ್ವರ್ಟೈಸ್ ಮಾಡ್ತಾರೆ ವಿತೌಟ್ ಎನಿ ಏನು ಕನ್ಸಿಡ್ರೇಷನ್, ಅಂದರೆ ಯಾವುದೇ ನಮ್ಮಿಂದ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು ಕೊಡೋ ಸರ್ವಿಸನ್ನು ತುಂಬ ಬೇಗ. ಈಗ ಅವರು ವಾಕಿಂಗ್ ಕಸ್ಟಮರ್ಸ್ ಬಂದುಬಿಟ್ಟು ಎಲ್ಲ ಸುತ್ತಮುತ್ತ ಹಳ್ಳಿಗಳಿಂದ ಬರ್ತಾರೆ, ತಾಲೂಕುಗಳಿಂದ ಬರ್ತಾರೆ. ಸೊ ಅದು ಮೌತ್ ಟು ಮೌತ್ ಬೇಗ ಅಡ್ವರ್ಟೈಸ್ ಆಗುತ್ತೆ. ಬೇರೆ ಎಲ್ಲ ಮೀಡಿಯಾಕ್ಕಿಂತ ನಮ್ಮಂಥ ಊರುಗಳಲ್ಲಿ ಅವರೇ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ರೆಗ್ಯುಲರ್ ಕಸ್ಟಮರ್ಸ್ ಯಾವತ್ತಿದ್ದು ಅವ್ರು ಬಂದೇ ಬರ್ತಾರೆ, ಯಾಕೆಂದರೆ ಅವ್ರಿಗೆ ಬೇರೆ ಬೇರೆ ಥರ ಬೆನಿಫಿಟ್ಸ್ ತಗೋತಾ ಇರ್ತಾರೆ ನಮ್ಮ ಹತ್ರ. ಸೊ ಆ ಒಂದು ಇದರಿಂದ ಬಂದೇ ಬರ್ತಾರೆ ಅವರು. ಸೊ ವಾಕಿಂಗ್ ಕಸ್ಟಮರ್ಸ್
1: ವಾಕಿಂಗ್ ಕಸ್ಟಮರ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಶ್ರೀಕಂಠ ಅವರು ಅವರ ಎಮ್ನಿ ಸೇಲ್ಸ್ ಕಾರ್ಪೊರೇಷನ್ಸ್ ಬಗ್ಗೆ ಒಳ್ಳೆ ಮಾಹಿತಿನ ಹಂಚ್ಕೊಳ್ತಾ ಇದ್ರು. ಸೊ ಬಿಸ್ನೆಸ್ ಅಲ್ಲಿ ಕಸ್ಟಮರ್ಸ್ ಎಷ್ಟು ಮುಖ್ಯ ಆಗ್ತಾರೆ ಏನೋ ಅದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಹಾಗಿದ್ಮೇಲೆ ಇವರೊಟ್ಟಿಗೆ ಮಾತಾಡೋಕೆ ಇನ್ನೊಂದಿಷ್ಟು ವಿಷಯಗಳು ಬಾಕಿ ಇದೆ, ಖಂಡಿತವಾಗ್ಲೂ ಮಾತಾಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೂಪರ್ ಸಾಂಗ್ ಏನು ಕೇಳಿದಾಯ್ತು ಅಲ್ವಾ? ಮಾತೊಮ್ಮೆ ನಿಮ್ಮೆಲ್ರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಡಿಯರ್ ಲಿಸನರ್ಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪೇಂಟ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೆ. ಹಾಗೆ ಎಂನಿ ಸೇಲ್ಸ್ ಕಾರ್ಪೊರೇಷನ್ ನ ಮಾಲೀಕರಾಗಿರುವ ಶ್ರೀಕಾಂತ್ ಎನ್ನಾರ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಸೊ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣವಾ. ಶ್ರೀಕಂಠ ಸರ್, ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹ ಕೇಳುಗರು, ಹೌದಾ, ಹಾಗಿದ್ರೆ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಎಕ್ಸ್ಪೆಷಲಿ ಈ ಪೇಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ, ಅವರಿಗೆ ನೀವು ಏನ್ ಸಜೆಷನ್ಸ್ ಕೊಡ್ತೀರಾ ಸರ್, ಒಂದು ಪೇಂಟ್ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅನ್ನೋದಾದ್ರೆ ಮುಖ್ಯವಾಗಿ ಏನೆಲ್ಲ ಅಂಶಗಳನ್ನ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ?
3: ಆಕ್ಚುಲಿ ನಾ ಇವತ್ತಿನ ಕಂಡೀಷನ್ ಅಲ್ಲಿ ನಾವೆಲ್ಲ ಒಂದೇ ಕಡೆ ಕೂತ್ ಬಿಸ್ನೆಸ್ ಮಾಡ್ತಾ ಇದ್ವಿ. ಇವತ್ತು ನಾವು ತುಂಬಾ ಹೇಳ್ಬೇಕಂದ್ರೆ 80% ನಾವು ಕೂತಿದ್ ಜಾಗದಲ್ಲೇ ಬಿಸ್ನೆಸ್ ಮಾಡ್ತಾ ಇದ್ವಿ. ಬಟ್ ಇವತ್ತು ಏನಂದರೆ ನೀವು ಫೀಲ್ಡ್ ವರ್ಕ್ ತುಂಬ ಮಾಡಬೇಕಾಗತ್ತೆ, ಕಾಂಟ್ಯಾಕ್ಟ್ಸ್ ಇಟ್ಕೋಬೇಕಾಗತ್ತೆ, ಮತ್ತು ಕ್ರೆಡಿಟ್ ಬಿಸ್ನೆಸ್ಸನ್ನು ನೀವು ಅವಾಯ್ಡ್ ಮಾಡಿದಷ್ಟು ನೀವು ಸರ್ವೈವ್ ಆಗ್ತೀರಾ. ಯಾರು ನೀವು ಏನು ಕಸ್ಟಮರ್ಸ್ ಅಲ್ಲ, ನೀವು ಓನರ್ಸ್ ಏನು ಶಾಪ್ ಓಪನ್ ಮಾಡಬೇಕಂತಿದ್ದೀರಾ. ಸೊ ನೀವು ಕ್ರೆಡಿಟ್ನ ಎಷ್ಟು ಅವಾಯ್ಡ್ ಮಾಡ್ತೀರಾ, ಸೇಫರ್ ಸೈಡ್ ಇರ್ತೀರಾ, ಲಿಮಿಟೆಡ್ ಕ್ಯಾಪಿಟಲಲ್ಲಿ ಬಂದಿರ್ತೀರಾ, ಆಮೇಲೆ ಕೆಲವೊಬ್ರಿಗೆ ಲೋನ್ಸ್ ಇರುತ್ತೆ, ಬರ್ಡನ್ಸ್ ಇರುತ್ತೆ, ಆಮೇಲೆ ಸ್ಯಾಲ್ರಿ ಕೊಡೋವಂಥದ್ದು, ರೆಂಟ್ ಕೊಡೋವಂಥದ್ದು ಇದೆಲ್ಲ ಇರೋದ್ರಿಂದ ಫಸ್ಟ್ ಸ್ಟಾರ್ಟಿಂಗೇ ನೀವು ಈ ಹೊಸ ಕಸ್ಟಮರ್ಸು, ಕಾಂಟ್ರಾಕ್ಟರ್ಸು ಅಥವಾ ಇನ್ಯಾರು ಅಪ್ಲಿಕೇಟರ್ಸ್ಗಳಿಗೆಲ್ಲ ನೀವು ಸಡನ್ನಾಗಿ ಕ್ರೆಡಿಟ್ ಕೊಟ್ಟೋದು ಅದೆಲ್ಲ ಮಾಡಿದರೆ ತುಂಬ ಕಷ್ಟ ಆಗುತ್ತೆ. ಮತ್ತು ಬೆಸ್ಟ್ ಏನಂದರೆ ನೀವು ಇನ್ನೊಂದು ಶಾಪಲ್ಲಿ ಒಂದು ಸ್ವಲ್ಪ ದಿನ ವರ್ಕ್ ಮಾಡಿದರೆ ಇನ್ನೂ ತುಂಬ ಬೆನಿಫಿಟ್ ಅನಿಸುತ್ತೆ. ಅಲ್ಲಿ ಈಗೋ ಬಿಡಬೇಕು, ಯಾವುದು ಒಳ್ಳೆ ಶಾಪ್ಸ್ ಇದ್ದರೆ, ಯಾವುದೇ ಶಾಪ್ಸ್ ಇರ್ಬೋದು, ನೀವು ಅಲ್ಲಿ ವರ್ಕ್ ಮಾಡಿದರೆ ಟ್ರಾನ್ಸಾಕ್ಷನ್ ಹೆಂಗೆ ನಡೆಯುತ್ತೆ, ಕಸ್ಟಮರ್ನ ಜಡ್ಜ್ ಮಾಡೋ ಕೆಪಾಸಿಟಿ ಬರುತ್ತೆ. ಸೊ ಅದ್ರ ಮೇಲೆ ನಿಮಗೆ ಆಗುವಂಥ ತೊಂದರೆಗಳನ್ನು 50% ಅವಾಯ್ಡ್ ಮಾಡ್ಬೋದು. ಡೈರೆಕ್ಟ್ ಬಂದು ಮಾರ್ಕೆಟಲ್ಲಿ ಫೇಸ್ ಮಾಡೋದು ತುಂಬ ಟಫ್ ಇದೆ ಇವತ್ತಿನ ಮಾರ್ಕೆಟಲ್ಲಿ.
2: ಓಕೆ, ಸೊ ಈಗ ನೀವು ಹೇಳೋದು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಎಕ್ಸ್ಪೆಷಲಿ ಪೇಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನುವಾಗ ಫಸ್ಟು ಫೀಲ್ಡ್ ವರ್ಕ್ ಮಾಡಬೇಕಾಗತ್ತೆ. ಮುಂಚೆ ತ ಬಿಸ್ನೆಸ್ ಬೇರೆ ಥರ ಇತ್ತು, ಈಗ ಬೇರೆ ಥರ ಇದೆ. ಫೀಲ್ಡ್ ವರ್ಕ್ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಸೊ ಬೇರೆಯವ್ರ ಕಡೆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡು ನಂತರದಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಸರಿ, ಈಗ ಪೇಂಟ್ ಬಿಸ್ನೆಸ್ ಅಂತಲ್ಲ, ಬೇರೆ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನುವಾಗ, ಇವಾಗ ಫ್ರೆಷರ್ಸ್ ಈಗ ತಾನೇ ಎಜುಕೇಷನ್ ಮುಗಿಸಿರ್ತಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರೆ, ಮೈಂಡಲ್ಲಿ ತುಂಬ ಕ್ಯಾಲ್ಕುಲೇಷನ್ಸ್ ಓಡ್ತಾ ಇರುತ್ತೆ, ಯಾವ ಬಿಸ್ನೆಸ್ ಮಾಡೋದು ಏನು ಅಂತ, ಸೊ ಬಿಸ್ನೆಸ್ ಮಾಡೋಕೆ ಏನೆಲ್ಲ ಬೇಕು ಅಂತ. ಹೀಗೆಲ್ಲ ಇರುವಾಗ ನೀವು ಅನುಭವ ಇರುವಂಥ ಬಿಸ್ನೆಸ್ ಮನ್ಗಳು ಫ್ರೆಷರ್ಸ್ಗೆ ಒಂದಿಷ್ಟು ಸಜೆಷನ್ಸ್ಗಳನ್ನ ಕೊಡೋದಾದರೆ ಬಿಸ್ನೆಸ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಅದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಓಕೆ, ಅದು ಫ್ರೆಷರ್ಸಿಗೆ ನಾನು ಈಗ ಆಲ್ರೆಡಿ ಹೇಳ್ನಲ್ಲ ಅದೇ ಟೈಪು, ಎಕ್ಸ್ಪೀರಿಯೆನ್ಸ್ ಮ್ಯಾಟರ್ಸ್ ಅಷ್ಟೇ. ಫ್ರೆಷರ್ಸು ತುಂಬ ಜೋಶಲ್ಲಿ ಬರ್ತೀರಾ ಅಥವಾ ಪೇರೆಂಟ್ಸ್ ಯಾವುದೋ ಒಂದು ಕ್ಯಾಪಿಟಲ್ ಕೊಡ್ತಾರೆ, ಕೆಲವೊಬ್ರಿಗೆ ಎಕ್ಸಸ್ಸು ಬ್ಯಾಕ್ಗ್ರೌಂಡ್ ಇದ್ದು ದುಡ್ಡು ಕೊಟ್ಟು ಬರ್ಬೋದು, ಇನ್ನು ಕೆಲವೊಬ್ರಿಗೆ ಅವ್ರದ್ದು ಏನೋ ಪೇರೆಂಟ್ಸು ಸೇವಿಂಗ್ಸ್ ಮಾಡಿಟ್ಟಿರ್ತಾರೆ ಏನೋ ಫ್ಯೂಚರಿಗೋಸ್ಕರ, ಅದನ್ನೆಲ್ಲ ರಿಸ್ಕ್ ತೊಗೊಂಡು ನಿಮಗೆ ಕೊಟ್ಟಿರ್ತಾರೆ. ಸೊ ಅದನ್ನು ಯೂಸ್ ಮಾಡಬೇಕಾದ್ರೆ ತುಂಬ ನೀವು ಯೋಚನೆ ಮಾಡಿ ಮುಂದುವರಿಬೇಕು. ನಿಮಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅನ್ನೋದನ್ನ ಫಸ್ಟ್ ಅದನ್ನು ಸ್ವಲ್ಪ ಫೈಂಡ್ ಔಟ್ ಮಾಡಿ, ಇಲ್ಲ ಸಿಚುಯೇಷನ್ ನೀವು ಮಾಡಲೇಬೇಕು ಬಿಸ್ನೆಸ್ ಅನ್ನೋದಾದರೆ ದಯವಿಟ್ಟು ಒಂದು 2-3 ವರ್ಷ ಬೇರೆ ಕಡೆ ಕೆಲಸ ಮಾಡಿ, ಒಳ್ಳೆ ಫರ್ಮ್ಗಳಲ್ಲಿ ಕೆಲಸ ಮಾಡಿ, ಎಲ್ಲಾದರೂ ಕೆಲಸ ಮಾಡಿ. ಕೆಲಸ ಮಾಡ್ದಲ್ಲೇ ದಯವಿಟ್ಟು ಡೈರೆಕ್ಟಾಗಿ ಬಂದು ಬಿಸ್ನೆಸ್ ಮಾಡ್ತೀನಿ ಅಂದರೆ ಇವತ್ತಿಂದು ಮಾರ್ಕೆಟಲ್ಲಿ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ಎಷ್ಟು ಒಳ್ಳೆಯವ್ರು ಇದ್ದಾರೋ ನಿಮಗೆ ಗ್ರೋ ಮಾಡೋದಕ್ಕೆ, ಅಷ್ಟೇ ಜನ ನಿಮ್ಮನ್ನು ಹಾಳು ಮಾಡೋದಕ್ಕಾಗಲಿ, ನಿಮ್ಮನ್ನು ಬೀಳ್ಸೋದು ಅಥವಾ ಅವ್ರಿಗೇನೋ ಬೆನಿಫಿಟಿಗೋಸ್ಕರ ನಿಮ್ಮ ಕ್ಯಾಪಿಟಲ್ನ ಹಾಳು ಮಾಡೋವಂಥ ಚಾನ್ಸಸ್ ತುಂಬ ಇದೆ ಮಾರ್ಕೆಟಲ್ಲಿ. ಸೊ ಹಂಗಾಗಿ ನೀವು ಇನ್ವೆಸ್ಟ್ ಮಾಡೋ ಅಮೌಂಟು ಅದು ಯಾವುದೇ ಅಮೌಂಟ್ ಆಗಿರ್ಬೋದು, ನಿಮಗೆ ಎಕ್ಸಸ್ ಇರ್ಬೋದು ಅಥವಾ ನಿಮ್ಮ ಪೇರೆಂಟ್ಸು ತುಂಬ ಹಾರ್ಡ್ ವರ್ಕ್ ಮಾಡಿ ಸೇವಿಂಗ್ಸ್ ಮಾಡಿರ್ಬೋದು. ಸೊ ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ತೊಗೊಂಡೇ ಮುಂದುವರಿಬೇಕು. ಡೈರೆಕ್ಟ್ ಬಿಸ್ನೆಸ್ ಮಾಡೋದು ತುಂಬ ಟಫ್ ಇದೆ ಇವತ್ತಿನ ಮಾರ್ಕೆಟ್ ಒಳಗೆ.
2: ನಿಜ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ. ಹಾಗೆ ಯಂಗ್ಸ್ಟರ್ಸ್ಗಳಿಗೆ, ಹೊಸದಾಗಿ ಬಿಸ್ನೆಸ್ ಮಾಡೋರಿಗೆ ಕೂಡ ಒಳ್ಳೆಯ ಸಜೆಷನ್ಸ್ಗಳನ್ನ ಕೊಟ್ರಿ. ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು ಮೇಡಮ್.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಶ್ರೀಕಂಠ ಎನ್ನಾರ್ ಅವರು ಎಂಡಿ ಸೇಲ್ಸ್ ಕಾರ್ಪೊರೇಷನ್ನ ಮಾಲೀಕರಾಗಿರೋರು, ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು, ಒಳ್ಳೊಳ್ಳೆಯ ಸಲಹೆಗಳನ್ನ ಕೂಡ ಕೊಟ್ಟರು, ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ. ಕೇಳುಗರೆ, ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
5: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
4: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
5: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು?
4: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
5: ಹಂಗ ಅದ್ಯಾಕಂತೆ?
4: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
5: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
6: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449864798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927969 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೃಷಿಯನ್ನು ಮಾಡ್ತಾ ಇದ್ದರೆ ನೀವು ಯಾವ ರೀತಿಯ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀರಾ, ಹೀಗೆ ಹಲವಾರು ವಿಚಾರಗಳನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆ ಮಾತಾಡೋದಕ್ಕೆ ಸಮಗ್ರ ಕೃಷಿಯನ್ನು ಮಾಡ್ತಾ ಉತ್ತಮ ಇಳುವರಿಯನ್ನು ಪಡ್ಕೊಳ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ನಾನು ಕೃಷಿಯಲ್ಲಿ ಖುಷಿಯನ್ನು ಕಾಣಬೇಕು ಅಂತ ಅನ್ಕೊಳ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾದಂತಹ ವಿಚಾರಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಬಹುಬೆಳೆ ಪದ್ಧತಿಗಳನ್ನು ಮಾಡ್ಕೊಳ್ತಾ ಬೆಳೆಗಳಲ್ಲಿ ವಿವಿಧ ಜಾತಿಯ ಬೆಳೆಗಳನ್ನು ಬೆಳ್ಕೊಂಡು ಹಾಗೆ ಅದರಲ್ಲಿ ಅಡಿಕೆ ಮತ್ತು ಬಾಳೆ, ಕೋಕೋ ಈ ರೀತಿಯ ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊಂಡು

0: ಒಳ್ಳೆಯ ಲಾಭವನ್ನು ಪಡೀತಾ, ಜೊತೆಗೆ ಸಾವಯವ ಕೃಷಿಯನ್ನು ಮಾಡಿಕೊಳ್ತಾ, ಕೃಷಿ ಭೂಮಿಯನ್ನು ಸಮೃದ್ಧಿಯಿಂದ ಫಲವತ್ತತೆಯನ್ನು ಹೆಚ್ಚಿಸ್ಕೊಳ್ತಾ ಒಳ್ಳೆಯ ಒಂದು ಸಾವಯವ ಕೃಷಿಯನ್ನು ಮಾಡ್ತಾ, ಸೊ ಕೃಷಿಯಲ್ಲಿ ಖುಷಿನ ಕಾಣ್ತಾ ಇರುವಂತಹ ಇವರು ಮಹಾಲಿಂಗಯ್ಯ ಅವರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ, ಹಾಗೆ ಬಹುಬೆಳೆ ಪದ್ಧತಿಯ ಬಗ್ಗೆ ನಮ್ಮ ಜೊತೆಯಲ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ. ಹಾಗೆ ಇವರು ಮಾಡ್ತಾ ಇರುವಂತಹ ಈ ಒಂದು ಕೃಷಿನಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊಳ್ತಾ, ಸೊ ಬೆಳೆಗಳನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಮತ್ತು ಕೃಷಿ ಭೂಮಿಯನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಅವ್ರು ಮಾಡ್ತಿರುವಂತಹ ಕೃಷಿನಲ್ಲಿ ಯಾವೆಲ್ಲ ಬೆಳೆಗಳನ್ನು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ತಿಳ್ಕೊಳ್ಳೋಣ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸರ್, ಮೊದಲನೇದಾಗಿ ನೀವು ಮಾಡ್ತಾ ಇರುವಂತಹ ಕೃಷಿ ಯಾವ ರೀತಿಯದ್ದು ಮತ್ತು ಏನೆಲ್ಲ ಬೆಳೆಗಳನ್ನು ಮಾಡಿದ್ದೀರ ಸರ್ ನಿಮ್ಮ ಕೃಷಿ ಪದ್ಧತಿನಲ್ಲಿ, ಅದ್ರ ಬಗ್ಗೆ ಹೇಳ್ಬೋದಾ?
2: ಇದು ಬಹುಬೆಳೆ ಹಾಗೂ ಬಹುಮಹಡಿ ಪದ್ಧತಿಯ ಬೆಳೆ ಮಾಡೋ ಪ್ರಯತ್ನಗಳನ್ನು ನಾವಿಲ್ಲಿ ಮಾಡಿರೋವಂಥದ್ದು. ಇಲ್ಲೇನಾಗ್ತದೆ ಅಂತಂದರೆ, ಮುಖ್ಯ ಬೆಳೆ ಅಡಿಕೆ, ಆ ಅಡಿಕೆಯ ಮಧ್ಯದಲ್ಲಿ ಕೋಕೋ, ಕೋಕೋ ಮಧ್ಯದಲ್ಲಿ ಅಲ್ಲಲ್ಲೇ ಬಾಳೆ, ಮತ್ತು ಸುತ್ತ 25-30 ಅಡಿಗೆ ಬಾರ್ಡ್ರಿಗೆ ತೆಂಗು, ಆ ಎರಡು ತೆಂಗಿನ ಮಧ್ಯೆ ಹಲಸು. ಈ ಉದ್ದೇಶ ಯಾಕಾಗಿ ಅಂತಂದರೆ, ಕಾರಣ ಇಷ್ಟೇ, ಇಲ್ಲಿ ಒಂದೇ ಬೆಳೆಯನ್ನು ರೈತ ನೆಚ್ಚಿಕೊಂಡು ಕೇವಲ ಅಡಿಕೆಯನ್ನು ಇಟ್ಟುಕೊಂಡು ಕೂತರೆ ಯಾವ ಉಪಯೋಗನೂ ಆಗೋದಿಲ್ಲ. ಕಾರಣ ಏನಂತಂದರೆ, ಈಗ ನಾವು 550 ಗಿಡ ಅಡಿಕೆಯನ್ನು 9 ಅಡಿ ದಾಯದಲ್ಲಿ 1 ಎಕರೆಯಲ್ಲಿ ನೆಟ್ಟರೆ ಅದು ಅತತ್ರ ಅರ್ಧ ಭಾಗಕ್ಕೂ ಮಿಕ್ಕು ಪೇಸನ್ನು ವೇಸ್ಟ್ ಮಾಡ್ತೀವಿ ನಾವು, ಸೂರ್ಯನ ಬೆಳಕನ್ನು. ಅದರ ಬದಲಿಗೆ ಅಂತರ್ಬೆಳೆಯನ್ನಾಗಿ ಅಡಿಕೆ ಒಳಗಡೆ ಕೋಕೋ ಮತ್ತು ಬಾಳೆಯನ್ನು ಮಾಡಿದರೆ ತುಂಬ ಅದು ಸಹಾಯ ಆಗ್ತದೆ. ಕಾರಣ ಏನು ಅಂತಂದರೆ, ಕೋಕೋ ತುಂಬ ಒಳ್ಳೆಯ ಒಂದು ಆರ್ಥಿಕ ಬೆಳೆ. ಸದ್ಯದ ಬೆಲೆಯೇ ಒಣಬೀಜ 1 ಕೆಜಿಗೆ 165-180 ರೂಪಾಯಿವರೆಗೆ ದರ ಇದೆ. ಇದರ ಜೊತೆಗೆ ಮಧ್ಯದಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಬಾಳೆ ಇರೋದರಿಂದ ಆ ಅಡಿಕೆ, ಇದರಿಂದ ಕೋಕೋ ಗಿಡಕ್ಕಿಂತ ಬಾಳೆ ಮೇಲಕ್ಕೆ ಬೆಳೀತದೆ. ಬೆಳೆಯೋದರ ಜೊತೆಗೆ ಇಲ್ಲಿ ನಮಗೆ ಅಡಿಕೆ ತೋಟಕ್ಕೆ ಕೊಡಬೇಕಾದ ನೀರಿನ ಪ್ರಮಾಣವನ್ನೇ ಅದು ಕಡಿಮೆ ಮಾಡ್ತದೆ. ಕಾರಣ ಏನು ಅಂತಂದರೆ, ಮೇಲ್ಗಡೆ ಸುತ್ತ ಹಲಸು ಮತ್ತು ತೆಂಗು, ಮಧ್ಯದಲ್ಲಿ ಅಡಿಕೆ, ಅಡಿಕೆಯ ಕೆಳಗಡೆ ಬಾಳೆ, ಬಾಳೆಯ ಕೆಳಗಡೆ ಕೋಕೋ. ಇನ್ನೂ ಅನೇಕ ರೈತರು ಬೇಕಾದರೆ ಪ್ರತಿ ಅಡಿಕೆಯ ಮೇಲೆ ಕಾಳುಮೆಣಸನ್ನು, ಅದರ ಒಳಗಡೆ ಏಲಕ್ಕಿಯನ್ನು, ಅದರ ಒಳಗಡೆ ಅರಿಶಿನ, ಶುಂಠಿ, ಸುವರ್ಣಗೆಡ್ಡೆ ಇತ್ಯಾದಿ ಬೆಳೆಗಳನ್ನು, ಬದುವುಗಳಲ್ಲಿ ಗಿನಿಗ್ರಾಸ್ನಂಥ ಮೇವನ್ನು ಹಾಕಿದರೆ ಒಂದು 4-5 ಬೆಳೆಗೆ ಮಿಕ್ಕು ಬೆಳೆಗಳನ್ನು 1 ಎಕರೆ ಅಡಿಕೆ ಒಳಗಡೆ ಮಾಡಿಕೊಳ್ಳೋದಾದರೆ ಅಲ್ಲಿ ಸಾಕಷ್ಟು ಆರೋಗ್ಯಕರವಾದಂಥ ಬಯೋ ವೇಸ್ಟ್ ಸಿಗ್ತದೆ.
0: ಓಕೆ ಸರ್, ಈ ರೀತಿಯಲ್ಲಿ ಬಹು ಬೆಳೆಗಳನ್ನು ಮಾಡಿದಾಗ ಖಂಡಿತವಾಗಲೂ ಅದು ಒಳ್ಳೆಯ ಒಂದು ಫಲವತ್ತತೆಯನ್ನು ಕೊಡುತ್ತೆ, ಜೊತೆಗೆ ಒಂದು ಒಳ್ಳೆಯ ರೀತಿಯ ಬಯೋ ವೇಸ್ಟ್ನ ಕೂಡ ಕ್ರಿಯೇಟ್ ಮಾಡೋದಕ್ಕೆ ಇದು ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಸರ್ ಜೊತೆಗೆ ಮಾತನ್ನು ಮುಂದುವರಿಸೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ತಿಳಿಸ್ತಾ ಇರುವಂತಹ ಈ ಒಂದು ಸಮಗ್ರ ಕೃಷಿಯನ್ನು ಮಾಡೋದ್ರಿಂದ ಇನ್ನೂ ಏನೆಲ್ಲ ಲಾಭಗಳಾಗುತ್ತೆ ಮತ್ತು ಯಾವ್ಯಾವ ಬೆಳೆಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರವಾಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದಿದ್ದೆ. ನಾನು ಆರ್ ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ. ಶಿವಮೊಗ್ಗ ರಾಣಿ ಪೊನ್ನೋಡ್ FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಸಮಗ್ರ ಕೃಷಿಯನ್ನು ಮಾಡಿಕೊಳ್ತಾ, ಸಮಗ್ರ ಕೃಷಿಯಲ್ಲಿ ಬಹುಬೆಳೆ ಪದ್ಧತಿಯನ್ನು ಮಾಡಿಕೊಂಡು ಬೆಳೆಗಳನ್ನು ವಿವಿಧ ರೀತಿಯಲ್ಲಿ ಬೆಳ್ಕೊಳ್ತಾ, ಹಾಗೆ ಒಂದು ಒಳ್ಳೆಯ ಆದಾಯವನ್ನು ಗಳಿಸ್ಕೊಳ್ತಾ, ಹಾಗೆ ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೂ ಕೂಡ ಸಾಧ್ಯ ಇದೆ. ಆ್ಯಂಡ್ ಯಾವುದೇ ರೀತಿಯ ಕೃಷಿಯನ್ನು ಮಾಡಿದ್ರೂ ಸಹ ಕೃಷಿಯಲ್ಲಿ ವಿವಿಧತೆಯನ್ನು ಕಾಣಬೇಕು ಅನ್ನೋದು ಬಹಳ ಜನರ ಅಭಿಪ್ರಾಯ. ಯಾಕೆಂದರೆ ಎಲ್ಲೋ ಒಂದು ಕಡೆ ಲಾಸ್ ಆದರೆ ಇನ್ನೊಂದು ಕಡೆಗೆ ಲಾಭ ಆಗುತ್ತೆ, ಅಥವಾ ಒಂದು ಹಾಕದಂಥ ಬಂಡವಾಳ ನಮಗೆ ವಾಪಸ್ ಬರುತ್ತೆ. ಸೊ ಕೃಷಿನಲ್ಲಿ ಎಲ್ಲೇ ಕೂಡ ಲಾಸ್ ಅನ್ನೋದಿಲ್ಲ. ಯಾವುದೇ ಕೃಷಿಯನ್ನು ಮಾಡಿದ್ರೂ ಕೂಡ ನಮಗೆ ಒಳ್ಳೆಯ ರೀತಿಯ ಒಂದು ಅನುಭವವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಮಗ್ರ ಕೃಷಿಯಲ್ಲಿ ಅಡಿಕೆ, ಕೋಕೋ ಹಾಗೆ ಇತರ ಬೆಳೆಗಳನ್ನು ಮಾಡಿಕೊಳ್ತಾ ಒಳ್ಳೆಯ ಇಳುವರಿನ ಯಾವ ರೀತಿಯಲ್ಲಿ ಪಡಿಬೋದು ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಹಾಲಿಂಗಯ್ಯ ಅವರಿದ್ದಾರೆ. ಅವರು ತಿಳಿಸುವಂಥ ವಿಚಾರಗಳನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗ ಕೃಷಿನಲ್ಲಿ ನೀವಾಗಲೇ ಹೇಳಿದರೆ ಬಹುಬೆಳೆ ಪದ್ಧತಿಗಳನ್ನು ಮಾಡ್ಕೋಬೇಕು ಮತ್ತು ಬೇರೆ ಬೇರೆ ಬೆಳೆಗಳನ್ನು ಹಾಕಬೇಕು ಅಂಥೇಳಿ. ಸೊ ಹಾಗೆ ಈ ಕೃಷಿನಲ್ಲಿ ಯಾವ್ಯಾವ ರೀತಿಯಲ್ಲಿ ರೈತರು ಬೆಳೆಗಳನ್ನು ಹಾಕಬೇಕು, ಹಾಗೆ ಬೆಳೆಗಳ ಜೊತೆಯಲ್ಲಿ ನೀವಾಗಲೇ ಬಯೋ ವೇಸ್ಟ್ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ರಿ. ಸೊ ಇದನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೋದು ಅದ್ರ ಬಗ್ಗೆನೂ ಕೂಡ ಹೇಳ್ಬೋದು ಸರ್. ತಮ್ಮ ಬೆಳೆಗಳನ್ನು ಅಳವಡಿಸ್ಕೊಳ್ಬೇಕು ಇದ್ರ ಬಗ್ಗೆ ಹೇಳ್ಬೋದು ಸರ್.
5: ಅಡಿಕೆ ಗರಿ ಇರಬಹುದು, ಕೋಕೋ ಎಲೆ ಇರಬಹುದು, ಬಾಳೆ ಎಲೆ, ಒಣಗಿದ ಬಾಳೆ ಎಲೆ ಇರಬಹುದು, ಅದನ್ನೆಲ್ಲವನ್ನು ನೀವು ಇಲ್ಲೇ ವ್ಯವಸ್ಥಿತ ರೀತಿಯಲ್ಲಿ ನಿಮ್ಮ ಕಣ್ಣೆದುರಿಗೆ ಕಾಣ್ತದೆ ಆ ಮುಚ್ಚಿಗೆ ಮಾಡಿರೋವಂಥ ಬಯೋ ವೇಸ್ಟ್, ಅದನ್ನೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಮಾಡಿಕೊಂಡ್ರೆ ಹೊರಗಡೆಯಿಂದ ತಂದು ಹಾಕಬೇಕಾದ ಗೊಬ್ಬರದ ಪ್ರಮಾಣ ಮೊದಲು ಕಡಿಮೆ ಆಗ್ತದೆ. ಅದರ ಜೊತೆಗೆ ಆ ಹಾಕಿದ ಮಲ್ಚ್ ಸಾಕಷ್ಟು, ಅದರ ಅಡಿಯಲ್ಲಿ ಎರೆಹುಳು ಮತ್ತು ಇನ್ನಿತರ ರೈತ ಸ್ನೇಹಿ ಜೀವಿಗಳಿಗೆ ಅವಕಾಶ ಕೊಡೋದರಿಂದ ಇಡೀ ಮಣ್ಣೆ ನೆಲದ ತೋಟದ ಮಣ್ಣೆ ಪರ್ಫೊರೇಟ್ ಆಗ್ತದೆ. ಪರ್ಫೊರೇಟ್ ಆದಾಗ ಮಳೆ ನೀರು ಒಂದೇ ಒಂದು ಹನಿಯು ಆಚೆಗೆ ಕೊಚ್ಚಿ ಹೋಗದೆ ಅಷ್ಟೂ ನೀರು ನೆಲದೊಳಕ್ಕೆ ಇಲ್ಲಿ ಇಳಿತದೆ. ಇಷ್ಟೊಂದು ಪ್ರಯೋಜನಗಳು ಈ ಬಹುಮಹಡಿ ಮತ್ತು ಬಹುಬೆಳೆ ಪದ್ಧತಿಗಳನ್ನು ಅನುಸರಿಸಿದಾಗ ಆಗ್ತದೆ. ರೈತರು ಇದನ್ನು ಅನುಸರಿಸಿ ಈ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಬಹಳಷ್ಟು ಪ್ರಯೋಜನಗಳಾಗ್ತದೆ. ಇದರ ಜೊತೆಗೆ ಬಾಳೆ ಗಿಡ ಇರ್ತದಲ್ಲ ಅಡಿಕೆ ತೋಟದಲ್ಲಿ, ಆ ಅಡಿಕೆ ತೋಟದಲ್ಲಿ ಬಾಳೆಗಿಡನ ನೆಟ್ಟಾಗ ನಮ್ಮಲ್ಲೊಂದು ತಪ್ಪು ಕಲ್ಪನೆ ಇದೆ. ಬೇರೆ ಬೆಳೆಗಳನ್ನು ಮುಖ್ಯ ಬೆಳೆಯ ಜೊತೆಗೆ ಮಾಡಿದರೆ ಕೊಟ್ಟ ಗೊಬ್ಬರವನ್ನೆಲ್ಲ ಅದೇ ತಗೊಳ್ತದೆ, ಅದೇ ತಿಂದು ಹಾಕಿಬಿಡ್ತದೆ. ಮನುಷ್ಯ ಒಬ್ಬನೇ ಆ ತರಹ ಏನಾದರೂ ಅಧ್ವಾನ ಮಾಡೋದಿದ್ದರೆ ಮಾಡೋದು ಖಂಡಿತವಾಗಿಯೂ ಕೂಡ ಅಂತರ, ಹದ, ಎತ್ತರ, ಆಳ ಎಲ್ಲವನ್ನು ಅರಿತು ಬೆಳೆಗಳನ್ನು ಸರಿಯಾದ ರೀತಿಯಲ್ಲಿ ಸಂಯೋಜಿಸಿದರೆ, ಈಗ ಉದಾಹರಣೆಗೆ ಅಡಕೆ ಅದರದ್ದು ಬೇರು 3 ಅಡಿ ಆಳ, ಕೋಕೋದ ಬೇರು ಸುಮಾರು 15 ಅಡಿ ಆಳ, ಹಾಗೆ ಬಾಳೆ ಒಂದು 3-4 ಅಡಿ ಆಳ, ಒಂದಕ್ಕೆ ಮತ್ತೆ ನೀವು ನಮ್ಮಲ್ಲಿ ಹೋಗಿದೆ ಈಗ ಹಾಕಬೇಕು ಕಾಳುಮೆಣಸು ಮತ್ತು ನೀವು ಏಲಕ್ಕಿ ತರಹದ್ದನ್ನು ಇದರೊಳಗಡೆ ಹಾಕಿದರೆ ಸಾಧಾರಣ ಒಂದು ಅರ್ಧ ಅಡಿ ಅಂತರ ನೆಲದಲ್ಲಿ ಬೇಕಾಗುವಂಥದ್ದು. ಇದನ್ನೆಲ್ಲವನ್ನು ಅರ್ಥಪೂರ್ಣ ರೀತಿಯಲ್ಲಿ ಸಂಯೋಜನೆ ಮಾಡಿಕೊಂಡ್ರೆ ತುಂಬ ಪ್ರಯೋಜನ ಆಗ್ತದೆ. ಈಗ ಹೇಳೋದಾದರೆ ಬಾಳೆ ಗಿಡವನ್ನು ಗೊನೆ ಮಾತ್ರ ಕಡ್ಕೋಬೇಕು, ಗೊನೆಯನ್ನು ಕಡ್ಕೊಂಡು ಉಳಿದ ಮರವನ್ನು ಅಲ್ಲೇ ಇರೋದಕ್ಕೆ ಬಿಡಬೇಕು. ಬಿಟ್ಟರೆ 5-6 ತಿಂಗಳು ಬೇಕಾಗತ್ತೆ ಅದಕ್ಕೆ. ಅದು ನಿಧಾನವಾಗಿ ಆ ಬಾಳೆ ಗೊನೆ ಕಡಿಸಿಕೊಂಡ ಬಾಳೆ ಗಿಡದ ಎಲೆಯ ತುದಿಯಿಂದ ನಿಧಾನವಾಗಿ ಒಣಗುತ್ತಾ ಹೋಗ್ತದೆ ಬುಡದ ಕಡೆಗೆ. ಅದು ಒಣಗೋವಾಗ ಏನು ಮಾಡುತ್ತೆ ಅಂತಂದರೆ ಅದರ ಒಳಗಡೆ ಇರುವಂತಹ ರೆಡಿ ಫುಡ್ಡನ್ನು ಪಕ್ಕದಲ್ಲಿರೋ ಕಂದು ಬಳಸಿಕೊಂಡು ಮೇಲಕ್ಕೆ ಬೆಳೀತಾ ಹೋಗ್ತದೆ. ಇದರ ಜೊತೆಗೆ ಇನ್ನೊಂದು ಸಂಗತಿ ನಮಗೆ ನೆನಪಲ್ಲಿರಬೇಕು, ತೋಟದ ಒಳಗಡೆ ಹ್ಯುಮಿಡಿಟಿಯನ್ನು ಹೆಚ್ಚು ನಾವು ಕಾಪಾಡಿಕೊಳ್ಳದೇ ಇದ್ದರೆ ಇನ್ನು ಮೇಲೆ ಎಳೆ ಅಡಕೆ ಹರಳಿನ ರೂಪದಲ್ಲಿ ಕೆಳಕ್ಕೆ ಉದುರಿ ಉದುರಿ ಇವತ್ತಿನ ಜಾಗತಿಕ ಉಷ್ಣಾಂಶ ಜಾಸ್ತಿ ಆಗ್ತಾ ಇರೋ ಸನ್ನಿವೇಶಗಳಲ್ಲಿ ಅಡಕೆಯಲ್ಲಿ ಹೊಂಬಳೆಯಲ್ಲೇ ಇರುವಂಥ ಎಳೆ ಇದು ಉದುರಿ ಹೋಗ್ತದೆ. ನೀವು ಬಹುಮಹಡಿ ಪದ್ಧತಿಯನ್ನು ಮಾಡಿ ವಿವಿಧ ಅಂತರಗಳಲ್ಲಿ ಬೆಳೆಗಳನ್ನು ಕಾಪಾಡಿಕೊಂಡಾಗ ಬಾಳೆ ಮರವನ್ನು ತಕ್ಷಣ ಕಡಿದೇ ಹಾಗೆ ಉಳಿಸಿಕೊಂಡಾಗ ಒಟ್ಟಾರೆಯಾಗಿ ತೋಟದ ಒಳಗಡೆ ತೇವಾಂಶ ಜಾಸ್ತಿಯಾಗಿ ಅಡಿಕೆ ಇತ್ಯಾದಿ ಎಲ್ಲದರ ಫಸಲು ಕೂಡ ಹೆಚ್ಚುತ್ತಾ ಹೋಗುತ್ತೆ, ತುಂಬ ಪ್ರಯೋಜನ.
4: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಸೊ ನೋಡಿ, ಅಡಿಕೆನಲ್ಲಿ ಯಾವ ರೀತಿಯಲ್ಲಿ ನಾವು ಬೆಳೆಗಳನ್ನು ಮಾಡ್ಬೋದು, ಹಾಗೆ ಅಡಿಕೆ ಬೆಳೆಯನ್ನು ಕೂಡ ನಾವು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಸರ್ ಹೇಳಿದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಹಾಗೆ ಅವರು ಅವರ ತೋಟದಲ್ಲಿ ಯಾವೆಲ್ಲ ಬೆಳೆಗಳನ್ನು ಮಾಡಿದ್ದಾರೆ, ಸೊ ಬೆಳೆಗಳಲ್ಲಿ ಯಾವ ರೀತಿಯಲ್ಲಿ ನಾವು ಕೃಷಿಯನ್ನು ಮಾಡಬೇಕು ಬೇರೆ ಬೇರೆ ಬೆಳೆಗಳನ್ನ, ಅದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಸಮಗ್ರ ಕೃಷಿಯ ಜೊತೆಗೆ ಒಂದು ಬಹುಬೆಳೆ ಪದ್ಧತಿಯನ್ನು ಮಾಡಿಕೊಂಡಾಗ ಬೆಳೆಯಲ್ಲಿ ಒಳ್ಳೆಯ ಲಾಭವನ್ನು ಕೂಡ ಪಡಿಬೋದು, ಹಾಗೆ ಭೂಮಿ ಕೂಡ ಒಳ್ಳೆಯ ಫಲವತ್ತತೆಯಿಂದ ಕೂಡಿರುತ್ತೆ, ಹಾಗೆ ಅದರಿಂದ ಒಳ್ಳೆಯ ಇಳುವರಿ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಲ್ಲೇ ಬಿದ್ದಿರುವಂತಹ ಎಲೆಗಳಿಂದ ಹೇಗೆ ಒಂದು ಗೊಬ್ಬರವನ್ನು ತಯಾರು ಮಾಡ್ಬೋದು ಮತ್ತು ಅವುಗಳನ್ನು ಹೇಗೆ ಬಳಕೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ಮಹಾಲಿಂಗ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಸರ್, ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಆಗಲೇ ಹೇಳಿದಾಗೆ ಬೇರೆ ಬೇರೆ ಬೆಳೆಗಳನ್ನು ಮಾಡಬೇಕು ಅಂತ ಹೇಳಿದ್ರಿ, ಹಾಗೆ ನಿಮ್ಮ ತೋಟದಲ್ಲಿ ಯಾವ್ಯಾವ ಬೆಳೆಗಳಿದ್ದಾವೆ ಮತ್ತು ಯಾವ್ಯಾವ ಬೆಳೆಗಳನ್ನು ಯಾವ್ಯಾವ ರೀತಿ ಮಾಡಬೇಕಾಗತ್ತೆ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ನಮ್ಮದು ಒಂದು 100 ಗಿಡ ನಿಂಬೆ ಇದೆ, ಎಲ್ಲ ಒಂದು 8-9 ವರ್ಷ ವಯಸ್ಸಿನ ನಿಂಬೆ. ರೈತನ್ನು ತುಂಬ ಕೈ ಹಿಡಿಯುವಂಥ ಬೆಳೆ ಅದು ನಿಂಬೆ. ಯಾಕೆ ಅಂತಂದರೆ ತುಂಬ ಕಡಿಮೆ ನೀರು ಇದರಲ್ಲಿ, ಡ್ರಿಪ್ನಲ್ಲಿ ಕನಿಷ್ಠ ನೀರನ್ನು ಕೊಟ್ಟರೂ ಖಂಡಿತ ಆಗುತ್ತೆ. ಅದರ ಜೊತೆಗೆ ಬುಡಕ್ಕೆ ಸಾಕಷ್ಟು ಮಲ್ಚ್ ಮಾಡಿದರೆ ಹೆಚ್ಚಿನ ನೀರಿನ ಅಗತ್ಯವೂ ಕೂಡ ಅದಕ್ಕೆ ಬೇಕಾಗೋದಿಲ್ಲ. ಹಾಗೆ ಒಂದು 18 ಅಡಿಯಿಂದ 20-24 ಅಡಿ ಮಧ್ಯದ ಅಂತರ ಕೊಟ್ಟುಕೊಂಡು ನಿಂಬೆ ಮಾಡಿ ಡ್ರಿಪ್ ಹಾಕ್ಕೊಂಡು ಮಾಡಿದರೆ ಆ ಗಿಡಗಳು ಬರೋವರೆಗೆ ಮಧ್ಯದಲ್ಲಿ ಬೇರೆ ತರಕಾರಿ ಕನಿಷ್ಠ ನೀರಿದ್ದರೆ ತಗೊಳ್ಳೋದಕ್ಕೆ ಸಾಧ್ಯ ಇದೆ, ಬೆಳೆ ಮಾಡಲಿಕ್ಕೆ ಬೇರೆ ಬೆಳೆಗಳನ್ನು ಅಥವಾ ಬೇರೆ ಏನಾದರೂ ಬೆಳೆಗಳನ್ನು ಮಾಡೋದಕ್ಕೆ ಅದರಲ್ಲಿ ಸಾಧ್ಯ ಇದೆ. ಒಂದು 3-4 ವರ್ಷದಲ್ಲಿ ಈಲ್ಡ್ ಶುರುವಾಗ್ತದೆ. ಈಲ್ಡ್ ಶುರುವಾದರೆ ಅದು ಹೆಚ್ಚಿನ ಗಮನಗಳನ್ನೇನೂ ಬೇಡೋದಿಲ್ಲ, ಸ್ವಲ್ಪ ಹೆಚ್ಚು ಬಿಸಿಲು ಬೇಕು. ಬಿಸಿಲು ಹೆಚ್ಚು ಇದ್ದಷ್ಟು ತುಂಬ ಚೆನ್ನಾಗಿ ನಿಂಬೆ ಬರ್ತದೆ. ಆಕಸ್ಮಿಕ ಹೆಚ್ಚು ಬಿಸಿಲಿರೋ ಜಾಗ ಇಲ್ಲ ಅವ್ರದ್ದು ಅಂತ ಅನ್ನೋದಾದರೆ ತೆಂಗಿನ ತೋಪುಗಳಲ್ಲಿ ಕೂಡ ಮಧ್ಯದಲ್ಲಿ ಪ್ರತಿ 4 ತೆಂಗಿನ ಗಿಡದ ಮಧ್ಯೆ ಒಂದೊಂದು ನಿಂಬೆ ಮಾಡಿದರೂ ಕೂಡ ತುಂಬ ಒಳ್ಳೆಯ ಪ್ರಯೋಜನ ಆಗ್ತದೆ. ಮತ್ತು ಇದರ ಜೊತೆಗೆ ನಿಂಬೆ ಆಲ್ಮೋಸ್ಟ್ ಆರ್ಗ್ಯಾನಿಕ್ಕಲ್ಲಿ ಮಾಡಿದರೆ ಇಡೀ ವರ್ಷದುದ್ದಕ್ಕೂ ಮಧ್ಯದಲ್ಲಿ ಒಂದು 2-3 ತಿಂಗಳ ಬಿಟ್ಟರೆ ಉಳಿದ ವೇಳೆಯಲ್ಲಿ ಅದು ಬರ್ತಾನೇ ಇರ್ತದೆ. ಬೇಸಿಗೆಯಲ್ಲಿ ನಿಂಬೆಹಣ್ಣಿಗೆ ತುಂಬ ಡಿಮಾಂಡ್ ಇರುವಂಥದ್ದು. ಸಾಧಾರಣ ಫೆಬ್ರವರಿ ಮಧ್ಯದಿಂದ ಪ್ರಾರಂಭಿಸಿ ಮೇ ಕೊನೆ ಜೂನ್ ಮಧ್ಯದವರೆಗೂ ಅದಕ್ಕೆ ಡಿಮಾಂಡ್ ಇರ್ತದೆ. ಅದನ್ನು ಹೊರತುಪಡಿಸಿದರೆ ಜೂನ್ ತಿಂಗಳಿನ ನಂತರ ತಿರುಗಿ ಮತ್ತೆ ಜನವರಿ ತಿಂಗಳವರೆಗೆ ಅದಕ್ಕೆ ಸ್ವಲ್ಪ ಡಿಮಾಂಡ್ ಕಡಿಮೆ. ಅಂಥ ಸಂದರ್ಭದಲ್ಲಿ ನಮ್ಮ ರೈತ ಹೆಣ್ಮಕ್ಳು ಏನು ಮಾಡಬಹುದು ಅಂತಂದರೆ ವ್ಯವಸ್ಥಿತ ರೀತಿಯಲ್ಲಿ ಸ್ವಲ್ಪ ಉಪ್ಪಿನಕಾಯಿಯನ್ನು ಹಾಕಿ ಮಾರ್ಕೆಟ್ ಮಾಡೋ ಇದನ್ನು ಕೆಲಸನ ಅವರು ಮಾಡಿದರೆ ಖಂಡಿತವಾಗಿಯೂ ಒಂದು ವ್ಯಾಲ್ಯೂ ಎಡಿಷನ್ ಮೂಲಕ ಆ ಲೀನ್ ಸೀಸನ್ನಲ್ಲಿ ನಿಂಬೆನ ಅಂದರೆ ಜೂನ್ ತಿಂಗಳಿನಿಂದ ಸಾಧಾರಣ ಫೆಬ್ರವರಿ ಮಧ್ಯದವರೆಗಿನ ಡಿಮಾಂಡ್ ಇಲ್ಲದೆ ಇರೋ ಕಾಲದಲ್ಲಿ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡೋದರ ಮೂಲಕ ಆರ್ಥಿಕವಾಗಿ ಖಂಡಿತವಾಗಿಯೂ ಅದನ್ನು ಪ್ರಯೋಜನ ಮಾಡ್ಕೋಬಹುದು. ಅದಕ್ಕೇನು ಹೆಚ್ಚಿನ ಇವೇನೂ ಬೇಕಾಗಿಲ್ಲ. ಸಸ್ಯ ಮೂಲದ ಸ್ಪ್ರೇಗಳನ್ನು ಮನೆಯಲ್ಲೇ ಮಾಡಿಕೊಂಡು ಸ್ಪ್ರೇ ಕೊಡೋದ್ರ ಮೂಲಕ IIHR-ನವ್ರದ್ದು ಲೆಮನ್ ಸ್ಪೆಷಲ್ ಅಂತ ಕೂಡ ಬರ್ತದೆ. ಬೇಕಾದರೆ ಅದನ್ನು ಆಸಕ್ತಿ ಇರೋರು ಅದನ್ನು ಕೂಡ ಸ್ಪ್ರೇ ಮಾಡ್ಕೋಬಹುದು. ಬುಡಕ್ಕೆ ಮಾಮೂಲು ನಮ್ಮ ಎಮ್ಮೆ ಹಸು ಕುರಿ ಮೇಕೆ ಗೊಬ್ಬರಗಳನ್ನು ಕೊಡ್ತಾ ಹೋಗಬಹುದು. ಮತ್ತು ಬೇರೆ ಏನೇ ಮಲ್ಚ್ ಇದ್ರೂ ಅಪಾರ ಪ್ರಮಾಣದಲ್ಲಿ ಬುಡಕ್ಕೆ ಮಲ್ಚ್ ಮಾಡೋದರ ಮೂಲಕ ಅದಕ್ಕೆ ಕೊಡಬೇಕಾದ ನೀರಿನ ಪ್ರಮಾಣವನ್ನು ತಗ್ಗಿಸಬಹುದು. ಕಡಿಮೆ ನೀರಿನಲ್ಲೂ ಅದರ ಕೃಷಿನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಿಂಬೆ ಒಂದು ತುಂಬ ಉಪಯುಕ್ತವಾದ ಬೆಳೆ ರೈತನಿಗೆ.
2: ಓಕೆ ಸರ್, ಹಾಗೆ ಈಗ ನಾವು ತೋಟದಲ್ಲಿ ಬಿದ್ದಂತಹ ಗರಿಗಳಾಗಿರ್ಬೋದು, ಎಲೆಗಳಾಗಿರ್ಬೋದು, ಅವುಗಳನ್ನು ನಾವು ಗೊಬ್ಬರದ ರೀತಿಯಲ್ಲಿ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ರಿ. ಸೊ ಹಾಗಾದರೆ ಈಗ ತೆಂಗಿನ ತೋಟ ಇಂಥ ಕಡೆಗಳಲ್ಲೆಲ್ಲ ಏನು ಗರಿಗಳು ಬಿದ್ದಿರ್ತವೆ, ಸೊ ಆ ಗರಿಗಳನ್ನೆಲ್ಲ ಯಾವ ರೀತಿಯಲ್ಲಿ ಯುಟಿಲೈಸ್ ಮಾಡ್ಬೋದು, ಹಾಗೆ ನೀವು ನಿಮ್ಮ ತೋಟದಲ್ಲಿ ಯಾವ ರೀತಿಯಲ್ಲಿ ಅದನ್ನು ಯುಟಿಲೈಸ್ ಮಾಡ್ತಾ ಇದ್ದೀರಾ, ಹೇಗೆ ಅದನ್ನು ಬಳಕೆ ಮಾಡ್ಕೋಬೋದು ಅದ್ರ ಬಗ್ಗೆ ಹೇಳ್ಬೋದು ಸರ್?
3: ನಮ್ಮ ತೋಟದಲ್ಲಿ ಕಳೆದ 17-18 ವರ್ಷಗಳಿಂದ ನಾವು ತೆಂಗಿನಕಾಯಿಯ ಮೊಟ್ಟೆನ ಕೊಕೊನಟ್ ಹಸ್ಕನ್ನು ನಾವು ಮಾರಾಟ ಮಾಡ್ತಾ ಇಲ್ಲ, ಅದನ್ನು ನಾವು ತೋಟಕ್ಕೆ ಹಾಕೋದಕ್ಕೇ ಬಳಸ್ತೀವಿ. ಯಾಕೆ ಇದನ್ನು ತೆಂಗಿನ ಮೊಟ್ಟೆನ ಮಾರದೆ ರೈತರು ಉಳಿಸ್ಕೋಬೇಕು ಅಂತ ಅನ್ನೋದಕ್ಕೆ ಒಂದು ಕಾರಣ ಇದೆ. ಅದೇನು ಅಂತಂದರೆ, ವಿಪರೀತದ ಆಳದ ಬೋರ್ವೆಲ್ಗಳನ್ನು ಕೊರೆದು ಕೊರೆದು ನೆಲದ ಆಳದಲ್ಲಿ ನೀರಿನ ಪಸೆಯೇ ಕಡಿಮೆ ಆಗ್ತಾ ಇದೆ. ಆ ನೀರಿನ ಪಸೆ ಕಡಿಮೆ ಆಗ್ತಾ ಇರೋದರಿಂದ ನಾವು ಇಟ್ಟಂಥ ಗಿಡಮರಗಳಿಗೆ ತುಂಬ ತುಂಬ ತೊಂದರೆ ಆಗ್ತಾ ಇದೆ, ನೀರಿನ ಕೊರತೆ ಕಾರಣದಿಂದ, ತೇವಾಂಶದ ಕೊರತೆ ಕಾರಣದಿಂದ ನೆಲದಲ್ಲಿ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ತೆಂಗಿನಕಾಯಿ ಪ್ರತಿ ಒಂದು ಕೆಜಿ ಒಣಗಿದ ಕೊಬರಿ ಮೊಟ್ಟೆ, ತೆಂಗಿನಕಾಯಿಯ ಮೊಟ್ಟೆ ಒಂದು ಕೆಜಿ ಅಥವಾ ಒಂದು ಲೀಟರ್ ನೀರನ್ನು ಅದು ಹಿಡಿದಿಡ್ತದೆ. ನೀವು 10 ಕೆಜಿ ಮೊಟ್ಟೆನ ಒಂದು ಗಿಡಕ್ಕೆ ಗುಂಡಿ ತೆಗೆದು ಸಮೀಪದಲ್ಲಿ ಆ ಬೇರಿನ ವಲಯಕ್ಕೆ ಪೆಟ್ಟಾಗದ ರೀತಿಯಲ್ಲಿ ನೀವು ಹಾಕಿದರೆ, ಅದು 10 ಕೆಜಿ ಮೊಟ್ಟೆಯನ್ನು ನೀವು ತುಂಬಿದರೆ ಅದರ ಸಮತೂಕದ 10 ಲೀಟರ್ ಅಥವಾ 10 ಕೆಜಿ ನೀರನ್ನು ಅದು ಹಿಡಿದಿಡ್ತದೆ. ನೀವು ಅದು ಲೆಗ್ನಿನ್ ಮತ್ತು ಸೆಲ್ಯುಲೋಸ್ ರಿಚ್ ಹಸ್ಕದು, ಅದರ ಜೊತೆಗೆ ಅದಕ್ಕೆ ನೀರನ್ನು ಹಿಡಿದಿಡೋ ಅಪಾರ ಸಾಮರ್ಥ್ಯ ಇದೆ. ನೀವು ಆ ಗಿಡದ ಸಮೀಪ, ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಹುಣಸೆ ಇರ್ಬೋದು, ಯಾವುದೇ ಗಿಡ ಇರಬಹುದು, ಆ ಗಿಡದ ಸಮೀಪ ನೀವು ಒಂದು ಗುಂಡಿ ಹೊಡೆದು ಅಥವಾ ಚರಂಡಿ ತರಹ ಮಾಡಿ ನೀವು ಅದರೊಳಗಡೆ ಆ ತೆಂಗಿನ ಮೊಟ್ಟೆನ ಹಾಕಿದರೆ, ಹಾಕೋ ಮುನ್ನ ಒಂದು ಕೆಲಸ ಮಾಡಿ, ಜೀವಾಮೃತದಲ್ಲೋ ಅಥವಾ ದನದ ಗಂಜು, ದನ ಅಥವಾ ಎಮ್ಮೆ ಗಂಜು ಸಗಣಿನ ಕದರಿಬಿಟ್ಟು ಬಗ್ಗಡ ಮಾಡಿ ಅದರೊಳಗಡೆ ನೆನೆ ಹಾಕಿಬಿಟ್ಟು ಅದನ್ನು ಅದರೊಳಗಡೆ ಹಾಕಿಬಿಟ್ಟು ಮುಚ್ಚಿಬಿಡಿ. ಈ ರೀತಿ ಮಾಡೋದರಿಂದ ನಿಮಗೆ ಆ ಮೇಲ್ಗಡೆನೇ ಹಾಕಿದರೆ ಬೆಂಕಿ ಹತ್ತಿಕೊಂಡು ತೋಟ ಸುಟ್ಟು ಹೋಗೋ ಸಾಧ್ಯತೆಗಳನ್ನು ಒಂದು ಕಡೆ ನೀವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಹಾಗೆ ಇನ್ನೊಂದು ಕಡೆಯೇ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತಂದರೆ, ನೆಲದ ಒಳಕ್ಕೆ ಆ ಟ್ರೀಟ್ ಮಾಡಿದ ಜೀವಾಮೃತ ಅಥವಾ ಸಗಣಿ ಗಂಜಿನ ಬಗ್ಗಡವನ್ನು ಹಾಕಿ ಟ್ರೀಟ್ ಮಾಡಿದ ಕೊಕೊನಟ್ ಹಸ್ಕನ್ನು, ತೆಂಗಿನ ಮೊಟ್ಟೆನ ನೀವು ನೆಲದೊಳಗಡೆ ಹಾಕಿ ಮುಚ್ಚಿದಾಗ ಆ ಮೊಟ್ಟೆ ಅದರ ಒಳಗಡೆ ನಿಮ್ಮ ನೆಲದಲ್ಲೇ ಇರುವಂತಹ ಬೆನಿಫಿಷಿಯಲ್ ಮೈಕ್ರೋಬ್ಸ್ಗೆ, ಉಪಕಾರಿ ಮೈಕ್ರೋಬ್ಗಳಿಗೆ ಅವಕಾಶ ಮಾಡಿಕೊಡ್ತದೆ. ಹಾಗಾಗಿ ಆ ಮೂಲಕ ನಿಮ್ಮ ತೋಟದ ಫಲವತ್ತತೆ ಹೆಚ್ಚಾಗುವುದರ ಜೊತೆಗೆ ಮಳೆ ನೀರನ್ನು ಅದ್ಭುತ ರೀತಿಯಲ್ಲಿ ಹಿಡಿದಿಟ್ಟು ನಿಮ್ಮ ನೆಲದ ತೇವಾಂಶವನ್ನು ಕಾಪಾಡಿ ಆ ಮೂಲಕ ನಿಮ್ಮ ಒಟ್ಟಾರೆ ಫಸಲಿನ ಇಳುವರಿ ಹೆಚ್ಚೋದಕ್ಕೆ, ಆ ಗಿಡಗಳ ಆರೋಗ್ಯ ಸುಧಾರಿಸೋದಕ್ಕೆ ಕೂಡ ಕಾರಣವಾಗ್ತದೆ. ಬಿಸಾಕು ಬೆಲೆಗೆ ಆ ತೆಂಗಿನ ಮೊಟ್ಟೆನ ಮಾರಾಟ ಮಾಡೋದರ ಬದಲಿಗೆ ರೈತರು ಈ ಕ್ರಮವನ್ನು ಅನುಸರಿಸಿ ನೆಲದೊಳಗಡೆ ಹಾಕಿ ಅದನ್ನು ಮುಚ್ಚಿದರೆ ಅನೇಕ ಬಗೆಯ ಆರ್ಥಿಕ ಲಾಭಗಳು ಖಂಡಿತವಾಗಿ ಮತ್ತು ತೋಟದ ಆರೋಗ್ಯ ಸುಧಾರಿಸೋದಕ್ಕೆ ಕಾರಣವಾಗುತ್ತೆ ಅಂತ ಅನ್ನೋದು ನನ್ನ ಬಲವಾದ ನಂಬಿಕೆ.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರೆಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾಲಿಂಗಯ್ಯ ಅವರು ತಮಗೆ ತಿಳಿಸ್ಕೊಡ್ತಾ ಇದ್ರು. ಸೊ ಅವ್ರು ಮಾಡ್ತಾ ಇರುವಂತಹ ಈ ಒಂದು ಕೃಷಿಯ ಜೊತೆಗೆ ಕೃಷಿಯನ್ನು ಯಾವ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ರು. ಸೊ ಸರ್ ಜೊತೆಗೆ ಮಾತನ್ನು ಮುಂದುವರೆಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜು ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ನಾನು ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಹುಡುಕುತ್ತ ನಿನ್ನ ಕೂಗಿರೆ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯ

0: ಜೊತೆಗೆ ಸಮಗ್ರ ಕೃಷಿಯನ್ನು ಮಾಡಿದ್ರೆ ಸೊ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ನಾವು ಕೂಡ ಕೃಷಿಯಲ್ಲಿ ಹೊಸ ಹೊಸ ವಿಚಾರಗಳನ್ನು ಅಳವಡಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇದೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಎಲ್ಲದರ ವಿಚಾರವಾಗಿ ನಮಗೆ ಮಾಹಿತಿಗಳನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಮಹಾಲಿಂಗಯ್ಯ ಅವರಿದ್ದಾರೆ. ಸೊ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಸಮಗ್ರ ಬೆಳೆ ಪದ್ಧತಿನ ಅಥವಾ ಸಮಗ್ರ ಕೃಷಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ. ಈಗ ಈ ಒಂದು ಕೃಷಿಯ ಜೊತೆಗೆ ಪಶುಸಂಗೋಪನೆ ಆಗಿರ್ಬೋದು, ಹಸು ಸಾಕಾಣಿಕೆ ಆಗಿರ್ಬೋದು, ಇದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ? ಸರ್, ಇದರ ಪ್ರಾಮುಖ್ಯತೆ ಬಗ್ಗೆ ಹೇಳ್ಬೋದಾ? ಮತ್ತು ಹಸು ಸಾಕಾಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
1: ರೈತನ ಬದುಕಿನಲ್ಲಿ ಪಶುಸಂಗೋಪನೆ ಮತ್ತು ಕೃಷಿ ಎರಡೂ ಒಟ್ಟೊಟ್ಟಿಗೆ ಹೋಗಬೇಕಾದಂಥ ಸಂಗತಿಗಳು. ಬೇಸಾಯ ಚೆನ್ನಾಗಿ ನಡೀಬೇಕು ಅಂತಂದರೆ ರೈತನ ಮನೆಯಲ್ಲಿ ಪಶುಗಳಿರಲೇಬೇಕು. ಅದು ಎತ್ತು, ದನ, ಎಮ್ಮೆ ಇರಬಹುದು, ಜೊತೆಗೆ ಕುರಿ, ಮೇಕೆ, ಕೋಳಿ ಇತ್ಯಾದಿ ಪ್ರಾಣಿಗಳಿರಬಹುದು. ಇವು ಇಲ್ಲದೆ ಹೋದರೆ ನೆಲದ ಫಲವತ್ತತೆಯನ್ನು ನಾವು ಖಂಡಿತವಾಗಿಯೂ ಎತ್ತರದ ಮಟ್ಟದಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ದನದ ಸಗಣಿ ಮತ್ತು ಗಂಜಲ ನಮ್ಮ ಮನೆಯಲ್ಲಿ ಒಂದು ಕಡೆ ಕಲೆಕ್ಟ್ ಆಗ್ತದೆ. ಆ ಕಲೆಕ್ಟ್ ಆದ ಗಂಜು ಸಗಣಿ ಎಲ್ಲ ಬಯೋಡೈಜೆಸ್ಟರ್ಗೆ ಹೋಗ್ತದೆ. ಬಯೋಡೈಜೆಸ್ಟರ್ನಿಂದ ಶೋಧಿಸಿಕೊಂಡು ಇಡೀ ತೋಟಕ್ಕೆ ಮೇನ್ ಲೈನ್ ಪಂಪಿನ ಮೂಲಕ ಅದು ತೋಟಕ್ಕೆ ಪಂಪ್ ಆಗ್ತದೆ. ಹಾಗಾಗಿ ಇಲ್ಲಿ ದನಕರು ಮೈತೊಳೆದ ನೀರು ಕೂಡ ಬಯೋಡೈಜೆಸ್ಟರ್ಗೆ ಬರ್ತದೆ. ಈಗ ರೈತನ ಮನೆಯ ಆರೋಗ್ಯ ಮತ್ತು ಆರ್ಥಿಕ ಆರೋಗ್ಯ, ಅವನ ಸಹಜ ಆರೋಗ್ಯ ಎರಡೂ ಚೆನ್ನಾಗಿರಬೇಕು ಅಂತಂದರೆ ಎಮ್ಮೆ ಅಥವಾ ದನದ ಹಾಲಿಲ್ಲದೆ ಖಂಡಿತ ಸಾಧ್ಯ ಇಲ್ಲ. ಆರ್ಥಿಕವಾಗಿ ಮತ್ತು ಸಹಜವಾಗಿ ಅವನು ನೆಮ್ಮದಿಯಾಗಿ ಬದುಕಬೇಕು ಅಂತಂದರೆ ಪಶುಸಂಗೋಪನೆ ತುಂಬ ಮುಖ್ಯ. ಅದರಲ್ಲೂ ಇವತ್ತು ಗ್ಯಾಸಿನ ದರ, ಎಲ್ ಪಿ ಗ್ಯಾಸಿನ ದರ ಬೆಳಗ್ಗೆದ್ರೆ ಏರ್ತಾ ಇರೋವಂಥ ಸಂದರ್ಭದಲ್ಲಿ ನಮ್ಮ ಮನೆಯ ದನ ಎಮ್ಮೆಗಳ ಸಗಣಿಯೇ ಅದ್ಭುತವಾದ ಇಂಧನ ಮೂಲ ಖಂಡಿತ. ಇವತ್ತಿನ ದಿನಗಳಲ್ಲಿ ಮಳೆ ನೀರು ಕೊಯ್ಲು ಅಂತ ಅನ್ನೋದು ಅತ್ಯಂತ ತುರ್ತಿನ ಅಗತ್ಯ ಆಗಿಬಿಟ್ಟಿದೆ. ಮತ್ತು ಅದು ತುಂಬ ತುಂಬ ಒಂದು ಬಹಳ ಎಲ್ಲರೂ ಕಿವಿನಲ್ಲಿ ಕೇಳಿಸ್ಕೋಬೇಕಾಗಿರುವಂತಹ ಬಜ್ ವರ್ಡ್ ಆಗಿಬಿಟ್ಟಿದೆ ಅದು. ಆದರೆ ಸಣ್ಣ ಪುಟ್ಟ ಪ್ರಯತ್ನಗಳನ್ನು ಮಾಡೋದ್ರ ಮೂಲಕ ರೈತರು ತಮ್ಮ ಹೊಲದ ತಗ್ಗಿನ ಪ್ರದೇಶಗಳಲ್ಲಿ ಆಕಸ್ಮಿಕ ಬಾವಿಗಳಿದ್ದರೆ, ಹಳೆ ಕಾಲದವರು ತೆಗೆದು ಕಟ್ಟಿದ ಮರಳು ಮಣ್ಣಿನ ಬಾವಿಗಳಾಗ್ಬೋದು, ಚೆಟ್ಟಿನ ಬಾವಿಗಳಾಗ್ಬೋದು, ಅಂಥ ಬಾವಿಗಳ ಸದುಪಯೋಗನ ಮಾಡ್ಕೊಳ್ಳೋದ್ರಲ್ಲಿ ನಾವು ಎಲ್ಲೋ ಒಂದು ಕಡೆ ಸೋಲ್ತಾ ಇದ್ದೀವಿ. ಅಂಥದ್ದೊಂದು ಆ ವ್ಯರ್ಥವಾಗಿ ಆಚೆಗೆ ಹರಿದೋಗೋ ನೀರನ್ನು ಹಳೆ ಬಾವಿಗಳಿಗೆ ತುಂಬಿ ಮತ್ತೆ ಅಂತರ್ಜಲನ ಪುನಶ್ಚೇತನ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಅನ್ನೋದಕ್ಕೆ ಒಂದು ಮಾಡೆಲ್ ಇದು. ಇಲ್ಲಿ ನಮ್ಮ ತೋಟದಿಂದ ಬಹುಶಃ ಆಚೆಗೆ ಹರಿದು ಬರಬಹುದಾದ ನೀರು ಮಳೆ ನೀರು, ಹಾಗೆ ಪಕ್ಕದ ಒಂದು 8-10 ಎಕರೆಯಿಂದ ಹರಿದು ನಮ್ಮ ಹಳೆ ಬಾವಿ ಪಕ್ಕದಲ್ಲಿ ಹೋಗ್ತಾ ಇದ್ದ ನೀರನ್ನು ತಡೆದು ಆ ನೀರನ್ನು ಏನು ಮಾಡಿದ್ದೀವಿ ಅಂತಂದರೆ ಇಲ್ಲಿ ಆ ರೀತಿ ಪೈಪ್ಗಳನ್ನ ಕೊಡೋದ್ರ ಮೂಲಕ, ಹಾಗೆ ಆ ನೀರು ಸೋಸ್ಕೊಂಡು ಬರೋದಕ್ಕೆ ಅಲ್ಲಿ ಒಂದು ಚರಂಡಿ ತೆಗೆದು ಅದರಲ್ಲಿ ದಪ್ಪನೆ ಮರಳು ತುಂಬಿ ಆ ನೀರು ಹೊಂಡ ನೀರು ಬಂದು ಆ ಚರಂಡಿನಲ್ಲಿ ತುಂಬಿಕೊಂಡು ನಂತರ ಫಿಲ್ಟರ್ ಆಗಿ ಈ ಬಾವಿಗೆ ಬಂದು ಈ ಬಾವಿ ತುಂಬಿ ಇದರಲ್ಲಿ ಎಷ್ಟು ಆ ತರಹದ ನೀರು ಬಂದರೂ ಇಂಗಿಸ್ಕೊಳ್ಳೋ ಸಾಮರ್ಥ್ಯ ಈ ಬಾವಿಗೆ ಇದೆ. ಇದರ ಜೊತೆಗೆ ಈ ಬಾವಿ ತುಂಬಿತು ಅಂತಂದರೆ ಈ ಬಾವಿ ತುಂಬಿದ ಒಂದು ವಾರದ ನಂತರ ಇಲ್ಲಿಂದ ಒಂದು 300 ಅಡಿ ದೂರದಲ್ಲಿರೋ ನಮ್ಮ ಮನೆಯ ಮುಂದಿನ ಬೋರ್ನಲ್ಲಿ ಆ ಮೋಟ್ರ್ ಎತ್ತಿದಾಗ ಕೆಂಪು ನೀರು ಕಂಡುಬರ್ತದೆ. ಅಂದರೆ ಆ ಮಳೆ ನೀರನ್ನು ವ್ಯರ್ಥವಾಗಿ ಹರಿದೋಗೋದಕ್ಕೆ ಬಿಡದೆ ಈ ಬಾವಿಗೆ ಇಂಗಿಸಿದ್ದರಿಂದ ಗ್ರೌಂಡ್ ವಾಟರ್ ಚಾರ್ಜ್ ಆಗ್ತದೆ ಅಂತ ಅನ್ನೋದಕ್ಕೆ ಒಂದು ಕಣ್ಣಿಗೆ ಕಾಣುವಂಥ ಉದಾಹರಣೆಗೆ ಆ ಕಡೆಯಲ್ಲಿ ಇದೆ. ರೈತರು ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದಾದರೆ ತಗ್ಗಲ್ಲಿರೋವಂಥ ಅವರದೇ ಜಮೀನಿನ ಬಾವಿಗಳಿಗೆ ಆ ಅಕ್ಕಪಕ್ಕದಿಂದ ಹರಿದು ಬರುವಂಥದ್ದು ಅವರದೇ ತೋಟದ ವ್ಯರ್ಥ ನೀರನ್ನು ತುಂಬಿಸ್ಕೊಳ್ಳೋದರ ಮುಖಾಂತರ ಖಂಡಿತವಾಗಿಯೂ ಕೂಡ ನಮ್ಮ ಬೆಳೆಗೆ ಬೇಕಾದಂಥ ನೀರನ್ನು ನಾವು ನಮ್ಮ ಬೋರ್ವೆಲ್ ಅಥವಾ ಬಾವಿಗಳ ಮೂಲಕ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ವ್ಯಕ್ತಿ ಈ ತರಹ ಹಿಂಗಿಸಿದರೆ ಕೇವಲ ಅವನೊಬ್ಬನಿಗೆ ಪ್ರಯೋಜನ ಆಗೋದಿಲ್ಲ, ಸುತ್ತ ಇರೋ ಇಡೀ ರೈತ ಸಮೂಹಕ್ಕೆ ಪ್ರಯೋಜನ ಆಗ

0: ಎಲ್ಲ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಅಗತ್ಯವಾಗಿ ನಮ್ಮ ರೈತರು ಆ ಬಗ್ಗೆ ಗಮನ ಕೊಟ್ಟು ಸಣ್ಣದೊಂದು ಪ್ರಯತ್ನನ ಮಾಡಿದರೆ ಖಂಡಿತವಾಗಿಯೂ ಸಾಮೂಹಿಕವಾಗಿ ನಮ್ಮೆಲ್ಲರ ಒಂದು ನೀರಿನ ಬಗೆಗಿನ ತೊಂದರೆಗಳ ಪರಿಸ್ಥಿತಿಗಳನ್ನ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೈ ಹಿಡಿದು ಕಾಪಾಡುವಂಥ ಬೆಳೆ ಅಂತಂದರೆ ನನಗನ್ಸತ್ತೆ ಅದು ಹುಣಿಸೆ ಅಂತ. ಹಿಂದೆಲ್ಲ ಮಾಮೂಲು ಬೀಜದಿಂದ ಮಾಡಿದ ಗಿಡಗಳನ್ನ ನೆಡ್ತಾ ಇದ್ವಿ. ಇವತ್ತು ಬದಲಾದ ಕಾಲದಲ್ಲಿ ಕಸಿ ಕಟ್ಟಿದ ಹುಣಸೆ ಗಿಡಗಳನ್ನು ನೆಡೋದರ ಮೂಲಕ ಅವುಗಳ ಮೂಲ ತಳಿ ಗುಣಗಳನ್ನು ಉಪಯೋಗಿಸ್ಕೊಂಡು ಬೆಳೆ ತಗೊಳ್ಳೋದಕ್ಕೆ ಇತ್ತೀಚೆಗೆ ಬರ್ತಾ ಇರುವಂತಹ ಕೃಷಿ ವಿಶ್ವವಿದ್ಯಾಲಯದವರು ಸಂಶೋಧಿಸಿ ರೈತರಿಗೆ ಕೊಡ್ತಾ ಇರುವಂಥ ಕಸಿ ಹುಣಸೆ, ಅದು ಕೂಡ ತುಂಬ ಒಳ್ಳೆಯ ಪ್ರಯತ್ನ. ಹುಣಸೆನಲ್ಲಿ ಬರೀ ಹುಣಸೆಯನ್ನೇ ಇಟ್ಕೊಂಡು ಬೆಳೆ ಮಾಡೋದರ ಬದಲಿಗೆ ಹುಣಸೆ ಗಿಡ ಬರೋವರೆಗೆ ನಮ್ಮಲ್ಲೆಲ್ಲ ಶೇಂಗಾ, ರಾಗಿ, ಜೋಳ ಇತ್ಯಾದಿ ಆಹಾರ ಬೆಳೆಗಳನ್ನು ಬೆಳೆಯೋ ಪದ್ಧತಿ ಹಿಂದಿನ ಕಾಲದಿಂದಲೂ ನಮ್ಮಲ್ಲಿದೆ. ಅದರ ಜೊತೆ ಜೊತೆಗೆ ನಮಗೆ ಅಲ್ಲಿ ಗೇಮೆ ಮಾಡಿ ಶೇಂಗಾ, ಕಡಲೆಕಾಯಿ ಅಂದರೆ ಈ ಜೊತೆಗೆ ಇದು ಯಾವುದು ರಾಗಿ ಇಂಥ ಬೆಳೆಗಳನ್ನು ಮಾಡೋದರ ಬದಲಿಗೆ ಬಹುಮಹಡಿ ಪದ್ಧತಿ ಬೆಳೆಯುವಗಳನ್ನು ಹುಣಸೆನಲ್ಲೂ ಕೂಡ ಅಳವಡಿಸ್ಕೋಬಹುದು. ಡ್ರಿಪ್ ಲೈನ್ ಹಾಕಿಬಿಟ್ಟು ನೆಲಮಟ್ಟದಲ್ಲಿ ಮೇವಿನ ಬೆಳೆಗಳನ್ನು ಹೆಡ್ಜ್ ಲೂಸರ್ನ್, COFS 31 ಈ ತರಹದ ಬೆಳೆಗಳನ್ನ ಮಾಡ್ಕೋಬಹುದು ಅಗತ್ಯ ಇದ್ದರೆ. ಇಲ್ಲ ನಮಗೆ ನೀರಾವರಿ ಇಲ್ಲ ಬೇಕಾಗಿಲ್ಲ ಅಂತ ಅನ್ನೋದಾದರೆ ಅದೇ ಹುಣಸೆನಲ್ಲಿ ಗೋಡಂಬಿ ಮತ್ತು ನೆಲ್ಲಿ ಈ ತರಹದ ಬೆಳೆಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ನಾನು ನಿಂತಿರೋವಂಥ ಈ ಭಾಗ ಏನಿದೆ, ಈ ಭಾಗದಲ್ಲಿ ಹುಣಸೆಯ ಮಧ್ಯದಲ್ಲಿ ಅಂತರ ಒರಿತು ನೆಲ್ಲಿ ಮತ್ತು ಗೋಡಂಬಿನ ಮಾಡೋ ಪ್ರಯತ್ನನ ನಾವಿಲ್ಲಿ ಮಾಡಿದ್ದೀವಿ. ಇವು ಖಂಡಿತವಾಗಿಯೂ ಕೂಡ ಒಂದಕ್ಕೊಂದು ಪೂರಕವಾದ ಬೆಳೆಗಳು. ಇದರ ಮಧ್ಯದಲ್ಲಿ ಮಾವು ಇತ್ಯಾದಿಗಳಂತಹ ನೀರು ಕೇಳದ ಗಿಡಗಳನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇದೆ. ಯಾಕೆಂತಂದರೆ ಈ ತರಹ ಕನಿಷ್ಠ 3 ವರ್ಷ ಗಿಡ ನೆಟ್ಟವರು ಗಿಡನ ಉಳಿಸ್ಕೊಳ್ಳೋ ಗಿಡಕ್ಕೆ ಬೇಸಿಗೆಯಲ್ಲಿ ನೀರು ಹಾಕಿ ಉಳಿಸ್ಕೊಳ್ಳೋ ಪ್ರಯತ್ನಗಳನ್ನು ಮಾಡಿದರೆ ಖಂಡಿತವಾಗಿ ಬೆಳೆ ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಇದರ ಮಧ್ಯದಲ್ಲಿ ಅಲ್ಲಲ್ಲೇ ಬದುಗಳನ್ನು ಹಾಕಿ ಅಲ್ಲೇ ನೀರು ಅಲ್ಲೇ ಇಂಗೋ ಹಾಗೆ ಮಾಡಿದರೆ, ಅಂದರೆ ಕಟ್ಟೆಗಳನ್ನ ಮಾಡಿಕೊಂಡು ಹೊರಗಡೆಗೆ ನೀರು ಹೋಗದ ಹಾಗೆ ಅಲ್ಲಿಯೇ ಇಂಗಿಸುವ ಪ್ರಯತ್ನ ಮಾಡಿದರೆ ಅಂತರ್ಜಲದ ಮಟ್ಟವೂ ಸುಧಾರಿಸ್ತದೆ. ಇದರ ಜೊತೆಗೆ ಆ ನೆಟ್ಟಂತಹ ನೆಲ್ಲಿ, ಗೋಡಂಬಿ, ಹುಣಸೆ ಇತ್ಯಾದಿ, ಮಾವು ಇತ್ಯಾದಿ ಬೆಳೆಗಳು ತುಂಬ ಒಳ್ಳೆಯ ಫಸಲುಗಳನ್ನು ಕೂಡ ಕೊಡ್ತದೆ. ಹಾಗಾಗಿ ಯಾವ ಜಾಗವನ್ನು ಖಾಲಿ ಬಿಡದೆ ಅಲ್ಲಿ ಏನಾದರೂ ಒಂದು ನೀರು ಕೇಳದ ಬೆಳೆಗಳನ್ನು ಇಂಥ ಬೆಳೆಗಳ ಜೊತೆ ಸಂಯೋಜಿಸೋದರ ಮೂಲಕ ಅರ್ಥಪೂರ್ಣ ರೀತಿಯಲ್ಲಿ ಒಬ್ಬ ರೈತ ಕೃಷಿಯಲ್ಲಿ ಉಳಿಯೋ ಎಲ್ಲ ಸಾಧ್ಯತೆಗಳು ಇದ್ದಾವೆ.
1: ಓಕೆ ಸರ್, ಧನ್ಯವಾದಗಳು. ಸೊ ಇಷ್ಟೊತ್ತು ನಮಗೆ ಸರ್ ಕೂಡ ಹೇಳ್ತಾ ಇದ್ದಾಗೆ ಬಹುಮಾಡಿ ಪದ್ಧತಿಗಳನ್ನು ಅಳವಡಿಸ್ಕೊಂಡಾಗ ಸೊ ಅದರಲ್ಲಿ ಬರುವಂತಹ ಬೆಳೆಗಳನ್ನು ಯಾವ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ ಮತ್ತು ನೀರಿನ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳಿದ್ರು. ಮತ್ತು ಯಾವ ಬೆಳೆಗಳನ್ನು ಮಾಡಿದ್ರೆ ಚೆನ್ನಾಗಿ ಒಂದು ಇಳುವರಿ ಬರುತ್ತೆ ಮತ್ತು ಯಾವ ಬೆಳೆಗಳನ್ನು ಇಂಟರ್ಕ್ರಾಪ್ ಆಗಿ ಮಾಡ್ಕೊಳ್ಬೇಕು ಇದರ ಬಗ್ಗೆಯೂ ಕೂಡ ತುಂಬ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ಟಂತಹ ಮಹಾಲಿಂಗಯ್ಯ ಸರ್ಗೆ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
1: ಇತ್ತೀಚೆಗೆ ಕೆಲವು ವರ್ಷಗಳಿಂದ ಅತಿವೃಷ್ಟಿ, ಪ್ರವಾಹ, ಮೈಕೊರೆವ ಚಳಿ, ಹೆಪ್ಪುಗಟ್ಟುವ ನದಿಗಳು ಇವೆಲ್ಲವುಗಳನ್ನು ನಾವು ನೋಡುತ್ತಿದ್ದೇವೆ. ಅವುಗಳ ಜೊತೆಗೆ ಬಿರುಬಿಸಿಲು, ಚಂಡಮಾರುತಗಳ ಹಾವಳಿಯನ್ನು ನಾವು ನೋಡಿದ್ದೇವೆ. ವಾತಾವರಣದ ಈ ಎಲ್ಲ ವಿದ್ಯಮಾನಗಳನ್ನು ವಾಯುಗುಣ ಬದಲಾವಣೆ ಎಂದೇ ಕರೆಯುತ್ತೇವೆ. ಕೇವಲ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಮಾತ್ರವಲ್ಲ, ಇಡೀ ಜಗತ್ತಿನ ವಿದ್ಯಮಾನವಿದು. ವಿಶೇಷವಾಗಿ ಉಷ್ಣವಲಯದ ದೇಶಗಳಾದ ಮಧ್ಯ ಪ್ರಾಚ್ಯ ರಾಷ್ಟ್ರಗಳಾದ ದುಬೈ, ಇರಾನ್, ಇರಾಕ್, ಪಾಕಿಸ್ತಾನ್, ಸಿರಿಯಾ ಮುಂತಾದ ದೇಶಗಳಲ್ಲಿ ಜನ ಬದುಕುವುದೇ ದುಸ್ತರವಾಗಿದೆ. ಬೇಸಿಗೆ ಬಿಸಿಲು ಎಂದರೇನು ಎಂಬುದನ್ನು ನಾವು ಆ ದೇಶದಲ್ಲಿ ಓಡಾಡಿದಾಗ ಮಾತ್ರ ನಮಗೆ ತಿಳಿಯುತ್ತದೆ. ಏಕೆಂದರೆ ಅವರು ಬಿಸಿಲನ್ನು ಅನುಭವಿಸಿರುತ್ತಾರೆ. ಹಾಗಾಗಿ ಯಾವಾಗಲೂ ಅವರು ಹವಾನಿಯಂತ್ರಿತ ಕೊಠಡಿಗಳಲ್ಲೇ ಬದುಕಬೇಕಾಗುತ್ತದೆ. ಅರಲ್ನಂಥ ಸಮುದ್ರ ಈಗಾಗಲೇ ಸಂಪೂರ್ಣ ಬತ್ತಿ ಹೋಗುವ ಹಂತದಲ್ಲಿದೆ. ನದಿಗಳ ನೀರಂತೂ ಸಂಪೂರ್ಣ ತಳಕಂಡಿದೆ. ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್, ಟೆಲ್ ಅವಿವ್, ಇಸ್ತಂಬೂಲ್, ಕರಾಚಿ, ಕೈರೋ ಇಂತಹ ದೊಡ್ಡ ದೊಡ್ಡ ಪಟ್ಟಣಗಳ ಜನ ಸಮುದ್ರದ ನೀರನ್ನೇ ಶುದ್ಧೀಕರಣ ಮಾಡಿ ಕುಡಿಯುತ್ತಾರೆ. ಈ ದೇಶಗಳಲ್ಲಿ ಎಷ್ಟೋ ವರ್ಷಗಳಿಂದ ಜನ ನೀರನ್ನು ಕೊಂಡು ಕುಡಿಯುತ್ತಾರೆ. ಜಗತ್ತಿನಲ್ಲಿ ನೀರಿನ ಮಾರಾಟ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದಿದೆ. ಸಾವಿರಾರು ಕೋಟಿ ರೂಪಾಯಿ ವಹಿವಾಟು ನಡೆಸುತ್ತಿದ್ದ ಏಕೈಕ ವ್ಯವಹಾರ ಎಂದರೆ ನೀರಿನ ವ್ಯವಹಾರ. ಅಲ್ಲಿ ಅನೇಕ ಜಾಗಗಳಲ್ಲಿ ಹಿಮದ ಬೆಟ್ಟಗಳನ್ನೇ ಕರಗಿಸಲಾಗುತ್ತದೆ. ಇಂಥ ಪರಿಸ್ಥಿತಿ ಬಂದದ್ದಾದರೂ ಹೇಗೆ ಎಂದು ನಾವು ಆಲೋಚನೆ ಮಾಡಿದರೆ ಮನುಷ್ಯ ಮಾಡಿದ ತಪ್ಪುಗಳು ಕಣ್ಣಿಗೆ ಎದ್ದು ಕಾಣುತ್ತವೆ. ಈಗಾಗಲೇ ವ್ಯಾಪಕವಾಗಿ ಮರಗಿಡಗಳು ಕಾಣೆಯಾಗಿವೆ. ಅಳಿದುಳಿದ ಗಿಡಮರ, ಹಸಿರು ರಸ್ತೆಗಳು ಎಲ್ಲವೂ ಕಾಣೆಯಾಗಿವೆ. ಎಲ್ಲಿಯೂ ತಂಪಾದ ವಾತಾವರಣವೇ ಇಲ್ಲ. ಇದೆಲ್ಲ ನಾವು ಮಾಡಿದ ತಪ್ಪು ಎಂದು ನಮಗೆ ಅನಿಸತೊಡಗಿದೆ. ಸಹಜವಾಗಿ ಪ್ರಕೃತಿಯಲ್ಲಿ ಏರುಪೇರುಗಳನ್ನು ನಾವು ಕಾಣಬಹುದು. ಆಧುನಿಕತೆ ಬಂದ ಮೇಲೆ ನಮ್ಮ ಬದುಕು ಸಹಜವಾಗಿರದೆ ಕೃತಕವಾಗುತ್ತಿದೆ. ದೈಹಿಕ ಶ್ರಮ ಕಡಿಮೆಯಾಗಿದೆ. ಬಹುತೇಕ ಜನ ನಡೆದಾಡುವುದನ್ನೇ ಮರೆತು ಬಿಟ್ಟಿದ್ದಾರೆ. ಬೆಳಿಗ್ಗೆ ಮತ್ತು ಸಂಜೆ ಮಾತ್ರ ಕೆಲವರು ಪಾರ್ಕ್ನಲ್ಲಿ ಓಡಾಡುವುದನ್ನು ಬಿಟ್ಟರೆ ಉಳಿದಂತೆ ಎಲ್ಲರೂ ವಾಹನಗಳ ಸವಾರರಾಗಿದ್ದಾರೆ. ಬೈಕು, ಸ್ಕೂಟರು, ಕಾರುಗಳ ಭರಾಟೆ ಎಲ್ಲೆಲ್ಲೂ ಕಂಡುಬರುತ್ತದೆ. ಪಟ್ಟಣಗಳಲ್ಲಿ ವಾಹನಗಳ ದಟ್ಟಣೆಯನ್ನು ನೋಡಿ ನಮಗೆ ಅಚ್ಚರಿಯಾಗುತ್ತದೆ. ಕಚೇರಿಗಳಲ್ಲಿ ಕೆಲಸ ಮಾಡುವವರು ತಮ್ಮ ಸಮಯವನ್ನು ಬಹುತೇಕ ಟ್ರಾಫಿಕ್ ಜಾಬ್ನಲ್ಲಿ ಕಳೆದುಕೊಳ್ಳುತ್ತಾರೆ. ಬಿಸಿಗಾಳಿ, ಬೆವರಳಿಯುವ ಸ್ಥಿತಿ, ಹೊರಗಿನ ಕರ್ಕಶ ಧ್ವನಿ ಮನುಷ್ಯನನ್ನು ಕುಗ್ಗಿಸಿ ಹೋಗುವಂತೆ ಮಾಡುತ್ತದೆ. ಮನುಷ್ಯ ತನ್ನ ಮೇಲಾಗುವ ಪರಿಣಾಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೃತಕ ಮಾರ್ಪಾಡುಗಳಿಂದ ಸರಿದೂಗಿಸಿಕೊಂಡಿದ್ದಾನೆ. ಹವಾನಿಯಂತ್ರಿತ ಕಾರು, ಕೊಠಡಿಗಳು, ಫ್ಯಾನುಗಳು, ಏರ್ ಕೂಲರ್ಗಳು, ಸ್ವಿಮ್ಮಿಂಗ್ ಪೂಲುಗಳು, ಹೀಗೆ ಮೈತಂಪು ಮಾಡಿಕೊಳ್ಳಲು ಎಷ್ಟೊಂದು ಏರ್ಪಾಡುಗಳು. ಆದರೆ ಭಾರತದಂಥ ಬಡ ದೇಶಗಳ ಸಾಮಾನ್ಯರು, ಕೂಲಿ ಕಾರ್ಮಿಕರು, ಬೀದಿ ಬೀದಿಯಲ್ಲಿ ಕೆಲಸ ಮಾಡುವವರು, ಹೊಲಗದ್ದೆಗಳ ಕಾರ್ಮಿಕರು, ಇವರೆಲ್ಲರ ಬದುಕು ಹೇಗಿದೆ ಎಂಬುದನ್ನು ನಾವು ಊಹಿಸಿಕೊಳ್ಳಬೇಕಾಗಿದೆ. ಏನಾದರೂ ಪ್ರಾಕೃತಿಕ ವಿಪತ್ತುಗಳು ಬಂದೆದಗಿದರೆ ಸಾಯುವವರು ಹೆಚ್ಚು ಬಡವರೇ. ಪ್ರವಾಹ ಬಂದಾಗ, ಬಿರುಗಾಳಿ ಬೀಸಿದಾಗ, ಭೂಕಂಪನಗಳಾದಾಗ, ಭೂಮಿ ಕುಸಿತ ಕಂಡಾಗ, ಬಿಸಿಗಾಳಿ ಸೂರ್ಯಾಘಾತವಾದಾಗ ಕೋಟಿ ಲಕ್ಷ ಸಾವಿರ ಸಾವಿರ ಜನ ಸಾವಿಗೀಡಾಗಿದ್ದು ನಮಗೆ ಕಂಡುಬರುತ್ತದೆ. ನಾವು ಯಾವಾಗ ಸಿರಿವಂತರ ಐಷಾರಾಮಿ ಬದುಕನ್ನು ನೋಡಿಯೇ ದೇಶ ಸುಭಿಕ್ಷವಾಗಿದೆ ಎಂದು ಹೊಗಳಿಕೊಳ್ಳುತ್ತೇವೆ? ಈಗಲಾದರೂ ಪ್ರಕೃತಿಯ ಏರುಪೇರುಗಳನ್ನು ಗಮನಿಸಿ ಸೂಕ್ಷ್ಮವಾಗಿ ಅವಲೋಕಿಸಿ ಪರಿಹಾರವನ್ನು ಕಂಡುಕೊಳ್ಳಬೇಕು. ಸುಂದರವಾದ ಬದುಕನ್ನು ಈ ಭೂಮಿ ಮೇಲೆ ಕಟ್ಟಿಕೊಳ್ಳಬೇಕು. ಏಕೆಂದರೆ ಇಡೀ ವಿಶ್ವದಲ್ಲಿ ಜೀವಜಂತುಗಳಿರುವುದು ಈ ಭೂಮಿಯಲ್ಲಿ ಮಾತ್ರ. ಭೂತಾಯಿಯ ಒಡಲನ್ನು ಸದಾ ತಂಪಾಗಿಡಬೇಕು. ಹಾಗಾದರೆ ನಾವೇನು ಮಾಡಬೇಕೆಂದು ನೀವು ಕೇಳುತ್ತೀರಿ. ಹೌದು, ನಾವು ಗಂಭೀರವಾಗಿ ಯೋಚಿಸಿದ್ದೇವೆ. ಇನ್ನು ಮುಂದೆ ನಮಗೆ ಭೂಮಿಯನ್ನು ಕಳೆದುಕೊಳ್ಳುವ, ಕಬಳಿಸುವ ಯಾವ ಯೋಜನೆಗಳು ಬೇಡ. ಅರಣ್ಯ ಸಂರಕ್ಷಣೆ, ಸಸಿ ನೆಟ್ಟು ಬೆಳೆಸುವುದು, ಸೂರು ನೀರು ಸಂಗ್ರಹಿಸುವುದು, ಸಾವಯವ ಕೃಷಿಗೆ ಆದ್ಯತೆ ನೀಡುವುದು, ಸಿರಿಧಾನ್ಯಗಳನ್ನು ವ್ಯಾಪಕವಾಗಿ ಬೆಳೆಯುವುದು ಮತ್ತು ಬಳಸುವುದು, ಇವೆಲ್ಲ ಆಗಬೇಕಾದ ತುರ್ತು ಕೆಲಸಗಳು. ಮನುಷ್ಯರಾದ ನಾವು ಹೇಗಾದರೂ ವಿಪತ್ತುಗಳನ್ನು ಮೆಟ್ಟಿ ನಿಲ್ಲಬಹುದು. ಆದರೆ ಪ್ರಾಣಿ, ಪಕ್ಷಿ, ಸರೀಸೃಪ, ಕೀಟಗಳು ಹೇಗೆ ಬದುಕಬೇಕು ಎಂಬುದನ್ನು ನಾವು ಯೋಚಿಸಬೇಕು. ಭಾರೀ ಬಿಸಿಲಿನ ತಾಪಕ್ಕೆ ಕೀಟಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಿತ್ಯ ಸಾಯುತ್ತವೆ. ಪಕ್ಷಿಗಳು ನೀರು ತಂಪು ಹುಡುಕಿ ದೂರ ದೂರ ವಲಸೆ ಹೋಗುತ್ತವೆ. ಪ್ರಾಣಿಗಳಂತೂ ನೀರಿಲ್ಲದೆ ಅದೆಷ್ಟೋ ಸಂಖ್ಯೆಯಲ್ಲಿ ಸಾಯುತ್ತವೆ. ಅದೆಷ್ಟೋ ಆನೆಗಳು, ಚಿರತೆ, ಹುಲಿ, ಕಾಟೆ, ಜಿಂಕೆಗಳು ವಿದ್ಯುತ್ ತಂತಿ ತಗಲಿ ಸಾಯುತ್ತವೆ. ಯೋಚಿಸಿ, ಅವುಗಳ ಕಷ್ಟವೇ ನಮ್ಮ ಕಷ್ಟವೆಂದು ತಿಳಿದು ಸಸ್ಯ ಸಾಮ್ರಾಜ್ಯವನ್ನು ಕಟ್ಟುವುದು ನಮಗೆ ಉಳಿದಿರುವ ಏಕೈಕ ದಾರಿ.
0: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ ಎರಡು ಮೂರು ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಕ್ಕರೆ ಅದೇ ಸ್ವರ್ಗ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಇದೀಗ ನಗಬೇಕು ನಗಿಸಬೇಕು ಎನ್ನುವಂತ ಒಂದು ಸುಂದರವಾದಂತಹ ಗೀತೆ ಇದು. ಎಂ ರಂಗರಾವ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದು. ನರಸಿಂಹರಾಜು ಅವರ ಒಂದು ನಟನೆಯ ಈ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅಂದರೆ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ತಂಪಾದ ರಾತ್ರಿಯ ಈ ಒಂದು ತಂಗಾಳಿಯಲ್ಲಿ ಸುಂದರವಾದಂತಹ ಈ ಒಂದು ಗೀತೆ ಇದೀಗ ನಿಮಗಾಗಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಒಂದು ತತ್ವ ಪದವನ್ನ ಕೇಳೋಣ. ನಿಂದೆ ನಿನಗೆ ತಿಳಿದಿಲ್ಲ ಎನ್ನುವಂತ ಒಂದು ಅದ್ಭುತವಾದಂತಹ ತತ್ವ ಪದವನ್ನ ಮಾರುತಿ ಕಾಸರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಂಗಮೇಶ ಅವರ ಒಂದು ರಚನೆಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಆಗಿರುವಂತಹ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪೂಜಾಫಲ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನಾಗರಾಜನೇ ನಾಗರಾಜನೇ. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಗೀತ ಪ್ರಿಯ ಬರೆದಿರುವಂತಹ ಒಂದು ಗೀತೆ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ಆರತಿ ಅವರು ನಟಿಸಿರುವಂತಹ ಒಂದು ಚಿತ್ರದ ಗೀತೆ. ಇದು 1984 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆ, ಈ ಒಂದು ತಂಪಾದ ರಾತ್ರಿಯಲ್ಲಿ ತಂಗಾಳಿಯಲ್ಲಿ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ. ಇದೀಗ ನಾವು

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮಹದೇಶ್ವರ ಪೂಜಾ ಫಲ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಜಯ ಜಯ ಲೋಕಾವನ ಎನ್ನುವಂತ ಈ ಗೀತೆ. ಇದು ಘಂಟಸಾಲ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಗೀತ ರಚನೆಕಾರರಾಗಿ ಇದು ಹುಣಸೂರು ಕೃಷ್ಣಮೂರ್ತಿಗಳು, ಸತ್ಯಂ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ರಾಮ್ ಗೋಪಾಲ್ ಅವರ ಒಂದು ನಟನೆಯ ಚಿತ್ರ. ಇದು 1967 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕುಳ್ಳ ಕುಳ್ಳಿ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಅದುವೇ ಏ ಕುಳ್ಳ ಏನೇ ಕುಳ್ಳಿ ಎನ್ನುವಂತ ಗೀತೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ದ್ವಾರ್ಕೀಶ್ ಹಾಗೂ ಜಯ ಚಿತ್ರ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1980ರಲ್ಲಿ ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ನಿಂತಾಯ್ತು ನಿಂತಾಯ್ತು ನಿಂತಾಯ್ತು.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಪರವಸಕ್ಕಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಾಗಪೂಜಾ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಇದೀಗ ಮಧುಮಯ ಚಂದ್ರನ ಎನ್ನುವಂತ ಈ ಗೀತೆ, ಇದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಗೀತ ಪ್ರಿಯ ಬರೆದಿರುವಂತಹ ಒಂದು ಗೀತೆ. ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ. ಇದು 1965ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ರಾಜಶ್ರೀ ಅವರ ಒಂದು ನಟನೆಯ ಗೀತೆ. ಇದೀಗ ನಿಮ್ಮ ನಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ನಾಗಪೂಜಾ ಎನ್ನುವಂತ ಒಂದು ಅಪರೂಪದ ಈ ಗೀತೆ ನಿಮಗಾಗಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಒಂದು ತತ್ವ ಪದದತ್ತ ಸಾಕ್ತಾ ಇದ್ದೀನಿ. ಅದುವೇ ಏನೈತಿ ಜೀವನದಾಗ ಎನ್ನುವಂತ ಒಂದು ಮಧುರವಾದಂತಹ ಈ ಒಂದು ತತ್ವ ಪದವನ್ನ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: ಚಪಾಳಿ ತಟ್ಟೋಣ. ಬಹಳ ಉತ್ತಮವಾಗಿ
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕಾಲೇಜು ರಂಗ ಎನ್ನುವಂತ ಒಂದು ಚಿತ್ರದ ಗೀತೆ, ಭವ್ಯ ಭಾರತದ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ. ಇದು ಕಲ್ಯಾಣ್ ಕುಮಾರ್, ಪದ್ಮಶ್ರೀ ಹಾಗೂ ಲೀಲಾವತಿ ಮುಸ್ಸೂರಿ ಕೃಷ್ಣಮೂರ್ತಿ ಅವರ ಒಂದು ನಟನೆಯ ಚಿತ್ರದ ಗೀತೆ. ಇದು 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸೋಣ.

ಪ್ರಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕಪ್ಪು ಕೊಳ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಂದಾಳು ನಮ್ಮಮ್ಮ ಎನ್ನುವಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಗುರುಪ್ರಿಯ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶೋಕ್ ಜಯಮಾಲಾ ಮಾನು ಅವರ ಒಂದು ನಟನೆಯ ಚಿತ್ರ. ಇದು 1980ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಈ ಒಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಾಲೇಜು ರಂಗ ಎನ್ನುವಂತಹ ಒಂದು ಚಿತ್ರದ ಗೀತೆ. ಕಾಲೇಜು ರಂಗದಲ್ಲಿ ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಟಿಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ. ಇದು 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಬಿ ಕೆ ಸುಮಿತ್ರಾ ಅವರು ಹಾಡಿರುವಂಥ ಒಂದು ಜನಪದ ಗೀತೆ, ಅದುವೇ ಎಂಥವನಿರಬೇಕಾ. ಈ ಒಂದು ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂಥ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪಡುವಾರಹಳ್ಳಿ ಪಾಂಡವರು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೆ ತೂಕಡಿಸಿ ತೂಕಡಿಸಿ. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸೂರಟ್ ಅಶ್ವಥ್ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅಂಬರೀಶ್ ಜೈ ಜಗದೀಶ್ ನಟನೆಯ ಒಂದು ಚಿತ್ರ. ಇದು 1978 ಕಂಡಿರುವಂತ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಬೆಳ್ಳಿ ಮೋಡ ಎನ್ನುವಂತಹ ಒಂದು ಚಿತ್ರದ ಗೀತೆ, ಮುದ್ದಿನ ಗಿಣಿಯ ಬಾರು, ಇದು ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1966 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕಪ್ಪು ಕೊಳ ಎನ್ನುವಂತಹ ಒಂದು ಚಿತ್ರದ ಗೀತೆ, ಅಮ್ಮ ನಿನ್ನ ತೋಳಿನಲ್ಲಿ, ಪಿ ಸುಶೀಲಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಅರುಣ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಆರ್ ರತ್ನ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶ್ವಥ್ ಕಲ್ಪನಾ ಅವರ ಒಂದು ನಟನೆಯ ಚಿತ್ರದ ಗೀತೆ. ಇದು 1966ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮೂರು ಜನ್ಮ ಎನ್ನುವಂತ ಒಂದು ಚಿತ್ರದ ಗೀತೆ ನೀ ಬಂದರೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SJಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ದೊಡ್ಡರಂಗೇಗೌಡರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅಂಬರೀಷ್ ಅಂಬಿಕಾ ಅವರ ಒಂದು ಜೋಡಿಯ ಚಿತ್ರ. ಇದು 1984 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

प्रीति अश्वत्र बांधवरे नीव ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮುನಿಯಾನ ಮಾದರಿ ಎನ್ನುವಂತಹ ಒಂದು ಚಿತ್ರದ ಗೀತೆ ಇಂದಿಗಿಂತ ನೀ ಅಂದೇನೆ ಇದು ಕೆಜೆ ಯೇಸುದಾಸ್ ಹಾಗೂ ಪಿ ಜಯಚಂದ್ರನ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ ಇದು ಶಂಕರ್ನಾಗ್ ಹಾಗೂ ಜೈ ಜಗದೀಶ್ ಅವರ ಒಂದು ಜೋಡಿಯ ಚಿತ್ರ ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ್ಣು ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
4: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ? ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ್ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿ ಇಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಪ್ರಸಾರವಾಗಲಿದೆ ಹಾಸ್ಯಲಹರಿ. ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದರಾದ ಶ್ರೀ ಸೋಮಶೇಖರ ಜಾಡರ್ ಅವರ ಬೂದಿ ಬಸಪ್ಪ. ಕಥೆ ಸಂಭಾಷಣೆ ನಿರ್ದೇಶನ ಸೋಮಶೇಖರ ಜಾಡರ. ಈಗ ಕೇಳಲಿದ್ದೀರಿ ಹಾಸ್ಯಲಹರಿ.

ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದ ಶ್ರೀ ಸೋಮಶೇಖರ್ ಜಾಡರ್ ಅವರ ಹಾಸ್ಯ ಲಹರಿ ಬೂದಿ ಬಸಪ್ಪ. ನಮಸ್ಕಾರ ರೀ, ನಾನು ಆಕಾಶವಾಣಿ ಸೋಮಣ್ಣ. ನಾ ಈಗ ಬೂದಿ ಬಸಪ್ಪನ ಬಗ್ಗೆ ಕಥೆ ಹೇಳ್ತೇನೆ. ನಮ್ಮ ಬಸಪ್ಪಗೆ ಬೂದಿ ಬಸಪ್ಪ ಅಂತ ಹೆಸರು ಹೆಂಗೆ ಬಂತು ಹೇಳ್ತೇನೆ ಕೇಳು. ನಮ್ಮ ಬಸಪ್ಪನ ಮನಿದೇವರು ಸುಡುಗಾಡು ಸಿದ್ದೇಶ್ವರ, ಸ್ಮಶಾನ ರುದ್ರೇಶ್ವರ. ಅವ ಮಾಡೋ ದಂಧೆ ಏನಿತ್ತು ಅಂದ್ರೆ, ಅವ ಒಂದು ಅಂಗಡಿ ಇಟ್ಟಿದ್ರಿ. ಎಂಥ ಅಂಗಡಿ ಅಂತೀರಿ? ಅಂತಿಂಥ ಕಿರಾಣಿ ಅಂಗಡಿ, ಬಟ್ಟೆ ಅಂಗಡಿ, ಬೀಡಿ ಅಂಗಡಿ ಅಲ್ರಿ. ಇವ ಸತ್ತಾಗ ಹೆಣ ಹೊರಾಕ ಯಾವ್ಯಾವ ಸಾಮಾನು ಬೇಕು ಅಂಥ ಸಾಮಾನಿನ ಅಂಗಡಿ ಅಂದ್ರೆ, ಬಂಬು, ಬಿದಿರು, ದಂಟು, ಕಾತಿ, ಇಬ್ಬತ್ತಿ ಉಂಡಿ, ಉದಿನಕಡ್ಡಿ, ನೀಲಗಿರಿ ಎಣ್ಣೆ, ಚಾಪಿ, ಬಿಳಿ ಅರಿವಿ, ಗಡಿಗಿ, ಬರೇ ಇಂಥ ಹೆಣ ಹೊರಾಕ ಬೇಕಾಗೋ ಸಾಮಾನ ಇಟ್ಟಿದ್ರಿ. ಅದಕ್ಕೆ ಇವಂಗ ಊರಾಗೆಲ್ಲರೂ ಬೂದಿ ಬಸಪ್ಪ, ಬೂದಿ ಬಸಪ್ಪ.

ಬಸಪ್ಪ ಬೂದಿ ಬಸಪ್ಪ ಅಂತಿದ್ರು. ಬರೇ ಅಂಗಡಿ ಇಷ್ಟ ಅಲ್ರಿ, ನಾವೆಲ್ಲ ಪಂಚಾಂಗ ನೋಡೋದು ಎದಕ್ರಿ? ಶುಭ ದಿನ ಶುಭಯೋಗ ಯಾವಾಗ ಐತಿ ಅಂತ ಹೌದಲ್ರಿ. ಆದ್ರೆ ಇವ ಹಂಗಲ್ರಿ ನಮ್ಮ ಬಸಪ್ಪ, ಪಂಚಾಂಗದಾಗ ಕೆಟ್ಟ ದಿನ ಎಂದೈತಿ, ಯಮಗಂಡ ಕಾಲ ಎಂದೈತಿ, ರಾಹುಕಾಲ ಯಾವಾಗ ಐತಿ, ಯಾವ ಹೊತ್ತಿನಾಗ ಜನ ಹೆಚ್ಚಿಗೆ ಸಾಯಿ ಯೋಗ ಐತಿ ಅಂತ ಬರೇ ಜನ ಸಾಯಿ ನಕ್ಷತ್ರನ ನೋಡವ. ಯಾಕಂದ್ರ ಹೆಚ್ಚೆಚ್ಚು ಜನ ಸತ್ರ ಇವನ ಅಂಗಡಿಯಾಗ ಹೆಚ್ಚೆಚ್ಚು ವ್ಯಾಪಾರ ಆಕತ್ ನೋಡ್ರಿ. ಅದಕ್ಕ ಅಕಸ್ಮಾತ್ ಸರ್ಕಾರಿ ಆಸ್ಪತ್ರೆಗೆ ಯಾರು ಸೇರ್ಯಾರ ಅಂದ್ರ ಸಾಕ್ರಿ, ಹಿಂಗ್ ಬಹಳ ಖುಷಿ ಅಂತ ಮನುಷ್ಯರ ಮೇಲೆ ಕಣ್ಣಿಟ್ಟ ಬಿಡವ. ಯಾಕಂದ್ರ ಸರ್ಕಾರಿ ಆಸ್ಪತ್ರೆ ಸೇರಿದವರು ವಾಪಸ್ ಜೀವಂತ ಬರುದಿಲ್ಲ, ಹೆಣ ಆಗಿ ಬರ್ತಾರ ಅನ್ನೋ ನಂಬಿಕೆ ಇವಂದು. ಪೇಪರ್ನಾಗ ಬರೇ ಯಾರು ಸತ್ತಾರ, ಎಲ್ಲಿ ಆಕ್ಸಿಡೆಂಟ್ ಆಗೈತಿ ಇದನ್ನ ನೋಡವ್ರಿ. ಹೆಣದ ಮುಂದೆ ಹಲಗಿ ಬಾರಿಸೋರು ಇರ್ತಾರ ನೋಡ್ರಿ, ಹಲಗಿ ಬಾರಿಸೋರಿಗೆ, ಭಜನಾ ಬಾರಿಸೋರಿಗೆ, ಬ್ಯಾಂಡ್ ಬಾಜಾ ಬಾರಿಸೋರಿಗೆ ಬಹಳ ಹಚ್ಚಿಕೊಂಡಿದ್ರಿ. ಯಾಕಂದ್ರ ಯಾರ ಸತ್ತಾಗ ಅವರು ಸಾಮಾನ್ ತರಕ್ ಇವನ್ ಅಂಗಡಿಗೆ ಕಳಿಸಿಕೊಟ್ರ ಅವ್ರಿಗೆ ಇವ ಕಮಿಷನ್ ಕೊಡ್ತಿದ್ದ. ಆದ್ರೂ ಇವನ್ ವ್ಯಾಪಾರ ಸುಧಾರಿಸಲಿಲ್ಲ. ಇವನ್ ಅಂಗಡಿಗೆ ಜನ ಯಾಕೆ ಬರ್ತಿದ್ದಿಲ್ಲ ಅಂದ್ರ ಇವನ್ ಅಂಗಡಿ ಮುಂದೆ ಹಾಕಿದ ಬೋರ್ಡ್ ಯಮದೂತ ಅಂಡ್ ಬ್ರದರ್ಸ್ ಹಿಂಗಿತ್ರಿ. ಆ ಬೋರ್ಡ್ ಬರೀಬೇಕಾದ್ರ ಆ ಪೇಂಟರ್ ಸ್ವಲ್ಪ ಚಾಲಕ್ತನ ಮಾಡಿದ್ದಂದ್ರಲ್ಲ, ಯಾಕಂದ್ರ ಮಾಲಕರು ಅಂತ ಬಸಪ್ಪನ ಫೋಟೋ ಬರೆಯೋ ಬದಲಿ ಯಮರಾಜನ ಫೋಟೋನ ಬರೆದಿದ್ದ. ಜನ ಆ ಬೋರ್ಡ್ ನೋಡಿ ಹೆದರ್ ಬಿಡ್ತಿದ್ರು. ಇಷ್ಟ ಅಲ್ರಿ ಇನ್ನೊಂದ್ ಸುದ್ದಿ ಏನಪ್ಪಾ ಅಂದ್ರ ಎಲ್ಲಾ ಅಂಗಡಿಯವರು ಮುಂಜಾನೆ ಎದ್ದಕೊಳ್ಳೇನ ಸುಪ್ರಭಾತ ಹಚ್ಚಿದ್ರ ಈ ಮಗ ಬಸಪ್ಪ ಬೆಳಗ್ಗೆ ಬೆಳಗ್ಗೆನ ಆ ದಿಲ್ಲಿ ಸೆಟ್ನಾಗ ಆ ಟೇಪ್ ರೆಕಾರ್ಡರ್ ಸರಿ ಇರ್ಲಿಲ್ಲ, ಅದ್ರಾಗ ಶುರು ಮಾಡವ್ರಿ. ಈ ದೇಹದಿಂದ ದೂರವಾದ ಏಕೆ ಆತ್ಮನೆ ಇಸಾವು ನ್ಯಾಯವೇ ಅಂತ ಅನ್ನೋ ಕ್ಯಾಸೆಟ್ ಹಾಕ್ತಿದ್ದ ಮಗ. ಇಷ್ಟ ಅಲ್ರಿ ಜನರ ಮುಂದ ಊರಾಗ ವೀರಪ್ಪನ್ನು ನನ್ನ ಸ್ವಾದರ ಮಾವ ಅಂತ ಹೇಳ್ತಿದ್ದ. LTTEದವರು ನನ್ನ ದೊಡ್ಡಪ್ಪನ ಮಕ್ಕಳು, ನಕ್ಸಲೈಟ್ರು ನನ್ನ ಕಕ್ಕನ ಮಕ್ಕಳು, ಪಂಜಾಬ ಕಾಶ್ಮೀರದ ಭಯೋತ್ಪಾದಕರು ನನ್ನ ಅಗದಿ ಸಂಬಂಧಿಕರು ಅಂತ ಹೇಳ್ತಿದ್ದ. ಯಾಕಂದ್ರ ಇವರೆಲ್ಲ ಬರೇ ಜನರನ್ನ ಕೊಲ್ಲೋ ಜನನ ನೋಡ್ರಿ, ಜನ ಸತ್ತಷ್ಟು ಈ ಬಸಪ್ಪಗ ಲಾಭ. ಬಸಪ್ಪ ಭಾರಿ ಭಾರಿ ಮಟ್ಟದಾಗ ಸಂಬಂಧ ಇಟ್ಕೊಂಡಿದ್ರ ಅನ್ರಲ್ರ, ಎಂತೆಂಥವ್ರಿಗೆ ಅಂದ್ರ ಪೊಲೀಸರು, ಡಾಕ್ಟರು, ಡ್ರೈವರು ಇಂಥವ್ರ ಕುಟಾಗ ಬಹಳ ಚಲೋ ಸಂಬಂಧ ಇತ್ರಿ. ಯಾಕಂದ್ರ ಪೊಲೀಸರು ಲಾಕಾಪ್ನಾಗ ಹೊಡೆದು ಆರೋಪಿನ ಕೊಂದ್ರ ಇಷ್ಟು ಕಮಿಷನ್ನು, ಡಾಕ್ಟ್ರು ಯಾಕಂದ್ರ ಆಸ್ಪತ್ರೆ ಒಳಗ ಬಂದ ಪೇಷಂಟನ್ನು ಕೊಂದ್ರ ಇಷ್ಟು ಕಮಿಷನ್ನು, ಡ್ರೈವರ್ ಯಾಕಂದ್ರ ಆಕ್ಸಿಡೆಂಟ್ ಮಾಡಿ ಕೊಂದ್ರ ಇಷ್ಟು ಕಮಿಷನ್ನು ಅಂತ ಕಮಿಷನ್ ಮೇಲೆ ಕೆಲಸ ನಡೆಸಿದ್ದ. ಆದ್ರೂ ಇವನ ಅಂಗಡಿಗೆ ಗಿರಾಕಿ ಬರ್ತಿದ್ದಿಲ್ಲ ಅನ್ರಲ್ಲ, ಕಡೆಗೆ ಲಾಸ್ ಆಗಿ ಅಂಗಡಿ ಮುಚ್ಚೋ ದಿನ ಬಂದೇ ಬಿಡ್ತು. ಅಂಗಡಿ ಮುಚ್ಚಿ ಕೆಲಸ ಇಲ್ದನ ಪಿರಿ ಪಿರಿ ಪಿರಿ ತಿರುಗಾಕ ಹತ್ತಿದ. ಒಂದ್ ವಿಚಾರ ಮಾಡಿದ, ವರದಕ್ಷಿಣ ತಗೊಂಡು ರೊಕ್ಕ ಗಳಿಸಿಬಿಟ್ರಾತು ಅಂತ. ಒಮ್ಮೆ ತನ್ನ ಗೆಳೆಯನ ಜೊತೆಗೆ ಹೆಣ್ಣು ನೋಡಾಕಂತ ಒಬ್ಬರು ಮನೆಗೆ ಹೋಗ್ತಾನೆ. ಅವಾಗ ಆ ಹುಡುಗಿಯರ ಅಪ್ಪ ಅಂಗಡಿಯನ್ನ ಸಾಮಾನಿಗೆ ಬೆಲಿ ಕಟ್ಟಿದಂಗೆ ಬಡ ಬಡ ಬಡ ಬಡ ಹೇಳಿಬಿಟ್ಟ. ಸಣ್ಣ ಹುಡುಗಿನ ಮಾಡ್ಕೊಂಡ್ರ 25,000, ನಡುವಿನ ಹುಡುಗಿನ ಮಾಡ್ಕೊಂಡ್ರ 50,000, ಹಿರೇ ಹುಡುಗಿನ ಮಾಡ್ಕೊಂಡ್ರ 1,00,000 ವರದಕ್ಷಿಣೆ ಕೊಡ್ತೇನೆ ಅಂತ ಹೇಳಿದ. ಹಿರೇ ಹುಡುಗಿ ಬಹಳ ಚಂದ ಇದ್ಲು, ಆದ್ರೂ ಆಕೆಗೆ ಜಾಸ್ತಿ ಯಾಕೆ ವರದಕ್ಷಿಣ ಅಂತ ಅನ್ಕೊಂಡು ಈ ನಮೂನಿ ಯಾಕೆ ಅಂತ ಬಸಪ್ಪ ಕೇಳಿದ್ದಕ್ಕ, ನೋಡ್ರಿಪ್ಪ ಸಣ್ಣ ಹುಡುಗಿ ಕುಂಟಿ ಅದಕ್ಕೆ ಆಕೆಗೆ 25,000, ನಡುವಿನ ಹುಡುಗಿ ಕುರುಡಿ ಅದಕ್ಕೆ 50,000 ಅಂತ ಅಂದ. ಅಲ್ರಿ ಮತ್ತೆ ಈಕಿನ ಕುಂಟಿ ಈಕಿ ಕುರುಡಿ ಇದ್ರು ಅವರಿಗೆ ಕಡಿಮೆ ವರದಕ್ಷಿಣ, ಹಿರೇ ಮಗಳು ಎಷ್ಟು ಚಂದದಾಳಲ್ರಿ ಆಕೆಗೆ ಯಾಕೆ ಹೆಚ್ಚಿಗೆ ವರದಕ್ಷಿಣ ಅಂತ ಕೇಳಿದ. ಅವ ಹೇಳ್ತಾನ, ಹಿರೇ ಹುಡುಗಿ ಸ್ವಲ್ಪ ಹೊಟ್ಟಿಲೆ ಅದಾಳ್ರಿ ಅದಕ್ಕೆ 1,00,000 ಅಂತ ಹೇಳಿದ. ಇವ ಸ್ವಲ್ಪ ಅಂದ್ರ ಎಷ್ಟು ರೀ ಅಂತ ಕೇಳಿದ್ದಕ್ಕ, ಬರೇ 3 ತಿಂಗಳು ಹೊಟ್ಟಿಲೆ ಅದಾಳ್ರಿ ಅಂತ ಹೇಳಿದ. ಅಲ್ಲ ಇವನ ಅನಾಹುತ ಆಗೈತಿಲ್ಲ ಯಪ್ಪ ಅಂತ ಹೊರಗೆ ಬಂದ. ಅವಾಗ ಬಸಪ್ಪನ ಗೆಳೆಯ ಹೇಳ್ತಾನ, ಲೇ ಬಸಪ್ಪ ನೀ ಮಾಡ್ಕೊಂಡ್ರೆ ಹಿರೇ ಹುಡುಗಿನ ಮಾಡ್ಕೊಯೇನಪ್ಪ ಅಂತಂದಿದ್ದಕ್ಕ ಬಸಪ್ಪ, ಏಯ್ ಯಾಕಲೆ ನೀನ್ ತೆಲಿಗಿಲಿ ಕೆಟ್ಟೈತೇನ ಅಂತಂದ. ಅವಾಗ ಅವನ ಗೆಳೆಯ ಹೇಳಿದ, ಅಲ್ಲಪ್ಪ ನೀನು ಹಿರೇ ಹುಡುಗಿನ ಮಾಡ್ಕೊಂಡ್ರ ಹೆಚ್ಚಿಗೆ ವರದಕ್ಷಿಣೆ ಸಿಗುದಷ್ಟ ಅಲ್ಲ, ನಿನಗ ಏನೂ ತ್ರಾಸ ಇಲ್ದ ರೆಡಿಮೇಡ್ ಮಕ್ಕಳು ಸಿಗ್ತಾವೇನಪ್ಪ, ಮತ್ತ ಇದು ಲಾಭ ಅಲ್ಲೇನಲ್ಲಿ ಅಂತ ಹೇಳಿದ್ದಕ್ಕ ಅವನು ಬೈದು ಬಸಪ್ಪ ಮನೆಗೆ ಬಂದ. ಹೊಟ್ಟಿ ಉಪಜೀವನಕ್ಕ

0: ಮತ್ತೊಂದು ಕಳ್ಳ ದಾರಿ ಹುಡುಕಿದ ನಮ್ ಬೂದಿ ಬಸಪ್ಪ. ಏನಂದ್ರ, ಕೆಲವೊಂದು ಗುಳಿಗಿ ಹೆಸರು ತಿಳ್ಕೊಂಡು ಬ್ಯಾರೆ ಊರಿಗೆ ಹೋಗಿ ಕಳ್ಳ ಡಾಕ್ಟರ್ ಆದ. ಆದರೂ ಈ ದಂಧೆ ಬಹಳ ದಿನ ನಡೀಲಿಲ್ಲರಿ. ಯಾಕಂದ್ರ ಕ್ರೋಸಿನ್ ಅನ್ನೋ ಬದ್ಲಿ ಕೆರೋಸಿನ್ ತಗೊಳ್ರಿ ಅಂತಿದ್ದ, ಡಾಲ್ಪರ್ ಅನ್ನೋ ಬದ್ಲಿ ದೋಲೋಪರ್ ಅಂತಿದ್ದ, ನವಲ್ಜಿನ್ ಅನ್ನೋ ಬದ್ಲಿ ನೋವಾಜಿನ್ ತಗೊಳ್ರಿ ಅಂತಿದ್ದ. ಒಮ್ಮೆ ಏನಾಯ್ತು ಅಂದ್ರ, ಒಬ್ಬ ಹೆಣಮಗಳು ಇವನ ಹತ್ರ ಬಂದಿದ್ಲು. ಆಕಿನ ಚೆಕ್ ಮಾಡಿ ಬೋರ್ ನೀರು ತುಂಬಿದ ಇಂಜೆಕ್ಷನ್ ಮಾಡಿ ಸಾರಿ ಡೌನ್ ಅಂದ. ಆಕಿ ಏನ್ರಿ ಅಂತ ಕೇಳಿದ್ಲು. ಅವ ಮತ್ತ ಸಾರಿ ಡೌನ್ ಅಂದ. ಆಕಿ ಬಸಪ್ಪನ ಕಪಾಳಕ್ಕೆ ಚಟಾರ್ ಅಂತ ಹೊಡೆದ, ಯಾಕಲ ಭಾಡ್ಯ ನನಗ ಸಾರಿ ಡೌನ್ ಅಂತೀಯ ಅಂತ ಸಿಟ್ಟಿನಿಂದ ಕೇಳಿದ್ಲು. ಪಾಪ ನಮ್ ಬೂದಿ ಬಸಪ್ಪ ಸಾರಿ ಡಾನ್ ಗುಳಿಗಿ ಅಂತ ಹೇಳೋ ಬದಲು ಸಾರಿ ಡೌನ್ ಅಂತ ಹೇಳಿ ಕಪಾಳಕ್ಕೆ ಹೊಡೆದ ತಿಂದು ಡಾಕ್ಟರ್ಗೆ ದಂಧೆ ಬಂದ್ ಮಾಡಿದ್ದ. ಒಂದು ದಿನ ಬಸಪ್ಪಗ ಒಬ್ರು ಕೇಳಿದ್ರು, ಬಸಪ್ಪ ನೀನು ಬೆಂಗಳೂರು ನೋಡಿ ಏನಪ್ಪ ಅಂತ. ಅವ ಓ ಬೆಂಗಳೂರಾಗ ಮೂಲಿ ಮೂಲಿ ಸಂಧಿ ಸಂಧಿ ಎಲ್ಲ ನೋಡೀನಿ ಅಂತಂದ. ಅದಕ್ಕೆ ಅವರು, ಹಂಗಾದ್ರೆ ಬೆಂಗಳೂರಾಗ ಟಿವಿ ಭಾಳ ಸೋವಿ ಸಿಗ್ತಾವಂತ, ನಾನು ರೊಕ್ಕ ಕೊಡ್ತೀನಿ ತಂದು ಕೊಡ್ತೀಯೇನಪ್ಪ ಅಂತ ಕೇಳಿದರು. ಚಲೋ ಅವಕಾಶನ ಸಿಕ್ತು ರೊಕ್ಕ ಉಳಿಸ್ಕೊಳ್ಳಕ್ಕ ಅಂತ ಅವನ ಕಡೆ ರೊಕ್ಕ ಇಸ್ಕೊಂಡು ಬೆಂಗಳೂರಿಗೆ ಹೊಂಟ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬಸ್ಸಿಗೆ ಹೋದ್ರೆ ಚಾರ್ಜ್ ಹೆಚ್ಚಿಗೆ ಆಕೈತಿ ಅಂತ ಟ್ರಕ್ಕಿಗೆ ಹೋದ್ರಾತು ಅಂತ ವಿಚಾರ ಮಾಡಿ ಬಂದು ರಸ್ತಾದಾಗ ನಿಂತ. ಅತ್ಲಾಗಿಂದ ಒಂದು ತಮಿಳ್ನಾಡಿನ ಟ್ರಕ್ ಅಂತ ಬಂತ್ರಿ. ಬಸಪ್ಪ ಕೈ ಮಾಡಿದ, ಟ್ರಕ್ಕಿನವ ಇವನು ಮುಂದೆ ನಿಲ್ಲಿಸ್ದ, ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿದ. ಬಸಪ್ಪ ತನ್ನ ಸಲುವಾಗಿ ಟ್ರಕ್ ನಿಂತೈತಿ ಅಂತ ತಿಳ್ಕೊಂಡು ಓಡಿ ಹೋಗಿ ಹತ್ತದ್ರೊಳಗ ಮತ್ತೆ ಟ್ರಕ್ಕಿನವ ಚಾಲೂ ಮಾಡಿಕೊಂಡು ಇನ್ನಷ್ಟು ಮುಂದೆ ಹೋಗಿ ನಿಂತ. ಇವ ಓಡಿ ಹೋಗವ ಟ್ರಕ್ ಮುಂದೆ ಹೋಗೋದು, ಇವ ಓಡಿ ಹೋಗವ ಟ್ರಕ್ ಮುಂದೆ ಹೋಗೋದು, ಇವ ಮತ್ತೆ ಓಡಿ ಹೋಗಿ ಹತ್ತದ್ರೊಳಗ ಮತ್ತೆ ಟ್ರಕ್ ಮುಂದೆ ಹೊಂಟತ್ತು. ಬಿಡಬಾರ್ದಲ್ಲಿ ಅಂದವನ ಜೋರು ಓಡಿ ಹೋಗಿ ಹತ್ತೇ ಬಿಟ್ಟ. ಒಳಗೆ ಕುಂತ್ಕೊಳ್ಳೆ ಟ್ರಕ್ಕಿನ ಡ್ರೈವರ್ ಏ ಕೆಳಗಿಳಿ ಅಂದ. ಅದಕ್ಕೆ ಬಸಪ್ಪನ ಸಿಟ್ಟಾಗಿ ಯಾಕೆ ಕೆಳಗಿಳಿಬೇಕು ಅಂದ. ಡ್ರೈವರ್ ಸುಮ್ಮನೆ ಕೆಳಗೆ ಇಳಿತೀಯೋ ಏನ ಅಂತ ಜಬರ್ ಮಾಡಿದ. ಅದಕ್ಕೆ ಬಸಪ್ಪ ಡ್ರೈವರ್ಗ, ಯಾಕಪ್ಪ ಡ್ರೈವರ ಈ ಟ್ರಕ್ ಏನ ನಿನ್ನ ಹೆಂಡ್ತೀನ ಅಲ್ಲ, ನಿನ್ನ ಮಗಳೇನ ಅಲ್ಲ, ನಿನ್ನ ಅಕ್ಕೇನ ಅಲ್ಲ, ನಿನ್ನ ತಂಗಿನ ಅಲ್ಲ, ಹಂಗಾದ್ರೆ ನನಗೆ ಯಾಕೆ ಹತ್ತಾಕ್ ಕೊಡುವಲಿ ಅಂತ ಹೇಳಿದ್ದಕ್ಕ ಡ್ರೈವರು ತಲೆ ಕೈ ಹಚ್ಕೊಂಡು ಕುಂತ. ಮತ್ತೇನಾರ ಹಿಂಗ ಪ್ರಶ್ನೆ ಕೇಳಿಗಿಳಿ ಅನ್ನೋ ಅಂತ ಅವನು ಹತ್ತಿಸ್ಕೊಂಡು ಬೆಂಗಳೂರು ಮುಟ್ಸಿದ. ಬೆಂಗಳೂರಿಗೆ ಬಂದು ಒಂದು ಅಂಗಡಿಗೆ ಹೋಗಿ ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ ಕೂಡಲೇ ಅಂಗಡಿಯವ, ನಿನ್ನ ಹೆಸರು ಏನಪ್ಪ ಅಂತಂದ. ನನ್ನ ಹೆಸರು ರೀ ಬಸಪ್ಪ, ಬಸಪ್ಪ ಅಂದ. ಏ ಬಸಪ್ಪ ಟಿವಿ ಇಲ್ಲಿ ಹೋಗನ್. ಬಸಪ್ಪ ವಿಚಾರ ಮಾಡಿದ, ಹಿಂಗ ಹಳ್ಳಿ ಎಬಡನಂಗ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಇವರು ಬೆಂಗಳೂರಾಗ ಟಿವಿ ಕೊಡೋದಲ್ಲಿ ತಡಿಲಿ ಅಂದವನ. ಸೀದಾ ಬಾಡಿಗೆ ಡ್ರೆಸ್ ತಗೊಳಕಂತ ಸಿನಿಮಾ ಸ್ಟುಡಿಯೋಕ್ಕೆ ಹೋಗಿ ಒಳ್ಳೆ ಸಫಾರಿ ಡ್ರೆಸ್ ಬಾಡಿಗೆಗೆ ತಗೊಂಡು ಹಾಕ್ಕೊಂಡು ಹೋದ. ಅಂಗಡಿಗೆ ಮತ್ತೆ ಹೋಗಿ ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ. ಅದಕ್ಕೆ ಮತ್ತೆ ಅಂಗಡಿಯವ, ಬಸಪ್ಪ ಮತ್ತೆ ಬಂದ್ಯಾಯಪ್ಪ ಡ್ರೆಸ್ ಬದಲಿ ಮಾಡಿಕೊಂಡು ಕೊಡದಲ್ಲಿ ಹೋಗ ಅಂದ. ಬಸಪ್ಪ ಮತ್ತೆ ವಿಚಾರ ಮಾಡಿದ, ಸಫಾರಿ ಡ್ರೆಸ್ ಹಾಕ್ಕೊಂಡ್ರು ಅಂಗಡಿಯವ ನನ್ನ ಮುಖ ಗೊತ್ತು ಹಿಡಿದು ಇಲ್ಲ ಅನ್ನಕ್ಕೆ ಹತ್ಯಾನ ಅಂತ ತಿಳ್ಕೊಂಡು ಮತ್ತಿವ ಸಿನಿಮಾ ಸ್ಟುಡಿಯೋಕ್ಕೆ ಹೋಗಿ ಈ ಸಲ ಒಂದು ಬುರ್ಕ ಹಾಕ್ಕೊಂಡು ಮುಖ ಮುಚ್ಕೊಂಡ ಹೊಂಟ್ರಿ. ಅಂಗಡಿಗೆ ಹೋಗಿ ಹೆಣ್ಮಕ್ಳಂಗ ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ. ಅವಾಗು ಅಂಗಡಿಯವ, ಏ ಬಸಪ್ಪ ಬುರ್ಕ ಹಾಕೊಂಡು ಮುಖ ಮುಚ್ಕೊಂಡು ಬಂದೇನು ಈ ಸಲ, ಏನ್ ತಲೆ ಕೆಡ್ಸೋ ಗಂಟಿ ಬಿದ್ದೋ ಮಾರಯ್ಯ ಕೊಡದಲ್ಲ ಹೋಗ ಅಂತಂದಿದ್ದಕ್ಕೆ ಬಸಪ್ಪ ಗಲ್ಲಾ ಬಿಲ್ಲಿಯಾಗಿ, ಅಲ್ರಿ ಕೊಡದಿದ್ರು ಅಷ್ಟೋ ಹೋತು, ಈ ಸಲ ನಾನು ಬುರ್ಕ ಹಾಕೊಂಡು ಮುಖ ಮುಚ್ಕೊಂಡು ಬಂದ್ರೂ ನೀವು ನನ್ನ ಗುರ್ತು ಹೆಂಗ್ ಹಿಡಿಯಕತ್ತೀರಿ ಅಂತ ಕೇಳಿದ್ದಕ್ಕೆ ಅಂಗಡಿಯವ, ಏ ಅದು ಟಿವಿ ಅಲ್ಲೋ ವಾಷಿಂಗ್ ಮಷೀನ್ ಅಂದ್ರ ಅರ್ಬಿ ಒಗೆ ಯಂತ್ರ ಅಂತ ಹೇಳಿದ. ಅದಕ್ಕೆ ಬಸಪ್ಪ ಬಾಯಿ ಮುಚ್ಕೊಂಡು ಹೊರಗೆ ಬಂದ. ಅಲ್ಲೇ ಇಲ್ಲೇ ಅಡ್ಡಾಡಿ ಕೈಯಾಗ ರೊಕ್ಕೆಲ್ಲ ಖರ್ಚಾತು. ದಾರ್ಯಾಗ ಬರಬೇಕಾದ್ರ ಕೆಳಗ ಬಿದ್ದ ಪೇಪರ್ನಾಗ 40 ಲಕ್ಷ ಅಂತ ಬರೆದಿದ್ದನ್ನು ಓದಿದ. ಆ ಪೇಪರ್ ಕೈಯಾಗ ತಗೊಂಡು ನೋಡ್ತಾನ, ಅದ್ರಾಗ ಬರೆದಿತ್ತು ದಂತ ಚೂರ ವೀರಪ್ಪನನ್ನು ಹಿಡಿದು ಕೊಟ್ರೆ 40 ಲಕ್ಷ ರೂಪಾಯಿ ಬಹುಮಾನ ಗಳಿಸ್ಬೋದು ಅಂತ. ಹೆಂಗೂ ಬೆಂಗಳೂರಿಗೆ ಬಂದಿದ್ದ, ಒಂದು ಭಾರಿ ವಿಚಾರ ಬಂತ್ರಿ ಬಸಪ್ಪಗ. ಲಕ್ಷಗಟ್ಟಲೆ ಹಣ ಗಳಿಸ್ಬೋದು ಅಂತ ಪ್ಲಾನ್ ಹಾಕಿದ್ರಿ. ಏನಂದ್ರೆ
1: ದಂತಚೂರ ವೀರಪ್ಪನನ್ನ ಹಿಡಿದು ಕೊಟ್ರೆ 40 ಲಕ್ಷ ರೂಪಾಯಿ ಬರ್ತೈತಿ ಅಂತ ಅನ್ಕೊಂಡು ಪೊಲೀಸ್ ಆಫೀಸ್ಗೆ ಹೋಗಿ ಡಿ ಆ ಜಿ ಸಾಹೇಬ್ರಿಗೆ ಭೇಟಿಯಾಗಿ ಹೇಳ್ದ, ಸಾಹೇಬ್ರ ವೀರಪ್ಪನ್ನ ನಾ ಹಿಡಿದು ಕೊಡ್ತೇನ್ರಿ, ನಾ ಹಿಡಿದು ಕೊಡ್ತೇನೆ, ಆದ್ರ ಬಹುಮಾನ ಮಾತ್ರ ನನಗ ಸಿಗಬೇಕು ಅಂತ ಹೇಳಿದ್ದಷ್ಟ ತಡ ಡಿ ಐ ಜಿ ಸಾಹೇಬ್ರು ಬೂದಿ ಬಸಪ್ಪಗ ಭಾರಿ ಸ್ವಾಗತ ಮಾಡಿ ಕುರ್ಚಿಯ ಮೇಲೆ ಕುಂದ್ರಿಸಿ ಕೋಕೋ ಕೋಲಾ ಕುಡಿಯಕ್ ತರಿಸಿಕೊಡ್ತಾರ. ಅಷ್ಟ್ರಾಗ ಡಿ ಐ ಜಿ ಸಾಹೇಬ್ರು ಎಲ್ಲ ಪೊಲೀಸ್ ಆಫೀಸರ್ನ ಕರೆಸಿ, ನೋಡ್ರಿ ನೀವಿಷ್ಟು ಜನ ಇದ್ರು ವೀರಪ್ಪನ್ನ ಹಿಡಿಯಕಾಗ್ಲಿಲ್ಲ, ನಿಮ್ಗೆ ನಾಚಿಗೆ ಬರಬೇಕು, ಇಲ್ಲಿ ನೋಡ್ರಿ ಒಬ್ಬ ಹಳ್ಳಿ ಯುವಕ ನಾ ಹಿಡಿದು ಕೊಡ್ತೇನೆ ಅಂತ ಬಂದಾನ ಅಂತಂದ್ರು. ಅದಕ್ಕೆ ಬಸಪ್ಪ, ನಾ ಹಳ್ಳಿಯವ ಆದ್ರೆ ಏನಾತ್ರಿ, ನಿಮಗಿಂತ ಜಾಸ್ತಿ ಬುದ್ಧಿ ಐತಿ ಅಂದೆ. ಅದಕ್ಕೆ ಡಿ ಐ ಜಿ, ಹೌದ್ರಿಪ್ಪ ಬಸಪ್ಪ, ನೀವು ವೀರಪ್ಪನ್ನ ಹೆಂಗ್ ಹಿಡಿತೀರಿ ಅನ್ನೋದನ್ನ ಹೇಳ್ರಿ ಅಂತ ಕೇಳಿದಕ್ಕೆ ಬಸಪ್ಪ ಶುರು ಮಾಡಿದ್ರಿ. ನೋಡ್ರಿ ಸಾಹೇಬ್ರ, ಅದು ಬಹಳ ಹಗುರ ಕೆಲಸ ಏನ್ರಿಪ್ಪ, ನಾ ಹೇಳ್ದಂಗೆ ಮಾಡಿದ್ರೆ ಸಾಕು, ಹೇಳ್ರಿ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ, ನೀವ್ ಹೇಳ್ದಂಗ ಮಾಡ್ತೀವಿ, ಹೇಳ್ರಿ ಏನ್ ಮಾಡಬೇಕು. ನೋಡ್ರಿ ಈಗ ವೀರಪ್ಪನ್ನು ಹಾನಿ ಕೊಲ್ತಾನೇನ್ರಿ, ಕೊಲ್ಲಿ ಬಿಡ್ರಿ, ಎಲ್ಲ ಹಾನಿ ಕೊಂದ ಮೇಲೆ ಈ ಮಲೆ ಮಹದೇಶ್ವರ ಬೆಟ್ಟದಾಗ ಒಂದು ಹಾನಿ ಇರುವುದಿಲ್ಲ. ಆಮೇಲೆ ವೀರಪ್ಪನ್ನು ಗಿಡ ಕಡಿತಾನೇನ್ರಿ, ಕಡಿಲಿ ಬಿಡ್ರಿ, ಗಂಧದ ಗಿಡ ತೇಗದ ಗಿಡ ಹಿಂಗೆಲ್ಲ ಗಿಡಗಳನ್ನ ಕಡದ ಮೇಲೆ ಈ ಮಲೆ ಮಹದೇಶ್ವರ ಬೆಟ್ಟ ಬಟಾ ಬೈಲಾಕೇನ್ರಪ್ಪ, ಬಟಾ ಬೈಲಾದ ಮೇಲೆ ವೀರಪ್ಪನ್ನ ಟೆಂಟ್ ಹಾಕೊಂಡು ಉಣ್ಣಾಕೊಂಡಿರ್ತಾನ. ಸಾಹೇಬ್ರ ನೀವು ಬರೇ ಬರೇ ಇಬ್ರು ಪಿ ಸಿಗಳನ್ನ ನನ್ನ ಜೊತೆ ಕಳಿಸ್ಕೊಡ್ರಿ, ನಾವ ಉಣ್ಣಾ ಕುಂತಾಗ ಹೋಗಿ ಅವನ ಕೈಗೆ ಬೇಡಿ ಹಾಕಿ ಬರೇ ಒಂದು ಆಟೋದಾಗ ಹೊತ್ಕೊಂಡು ಬರ್ತೀನಿ, ಅವಾಗ ನೀವು ನನಗ 40 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀರಿ, ಹೌದಲ್ಲ ಅಂತಂದಿದ್ದಕ್ಕ ಡಿ ಐ ಜಿ ಸಾಹೇಬ್ರು ಸಿಟ್ಟಿಗೆ ಎದ್ದು, ಬಹುಮಾನ ಬೇಕಾ ಮಗನ ಬಹುಮಾನ, ತಗೋ ಮಗನ ಬಹುಮಾನ, ತಗೋ ಮಗನ ಬಹುಮಾನ ಅಂತ ಬೂಟುಗಾಲಿಲೆ ಒದ್ದು ಒದ್ದು ಒದ್ದು ಏರೋಪ್ಲೇನ್ ಏರಿಸಿ ಮೈ ಹಣ್ಣು ಹಣ್ಣು ಹಣ್ಣು ಮಾಡಿ ಹೊರಗೆ ದುಗ್ಗಿಸ್ತಾರ. ಏನು ಮಾಡೋದ್ರಿ ಬಸಪ್ಪನ ಪರಿಸ್ಥಿತಿ, ಬೆಂಗಳೂರಾಗ ಇರಾಕು ಬರುವುದಿಲ್ಲ, ಊರಿಗೆ ಒಳ್ಳೆ ಹೋಗಾಕೂ ಬರುವುದಿಲ್ಲ, ಅದಕ್ಕೆ ಅಲ್ಲೇ ಇಲ್ಲೇ ಪಿರಿ ಪಿರಿ ಪಿರಿ ಪಿರಿ ತಿರುಗಾಕ ಹತ್ತಿದ. ಊರು ತಿರುಗಾಕ ಹತ್ತಿದ್ದ, ಅರೆದವ್ರ ಮುಂದೆ ಸುಳ್ಳಂದು ಸೊಟ್ಟಂದು ಹೇಳಿ ಹಂಗೂ ಹಿಂಗೂ ಹೊಟ್ಟೆ ತುಂಬಿಸ್ಕೊಳ್ತಿದ್ದ. ಇದ ರೂಢಿಯಾಗಿ ಬಸಪ್ಪ ಒಬ್ಬ ದಗಾಬಾಜಿ ಅಂದ್ರ ದಗಾಖೋರ ಅಂದ್ರ ತಗಲಾಬಾಜಿ ಅಂದ್ರ ತಗಲು ಹೇಳೋದ್ರಾಗ ಸುಳ್ಳು ಹೇಳೋದ್ರಾಗ ನಂಬರ್ 1 ಆಗಿದ್ರಿ. ಒಮ್ಮೆ ಏನಾಯ್ತು ಅಂದ್ರ 2 ದಿವಸದಿಂದ ತಿನ್ನಕ್ ಕೂಳ ಸಿಕ್ಕಿದ್ದಿಲ್ಲ, ಬಿಸಿಲಾಗ ಪಿರಿ ಪಿರಿ ಪಿರಿ ಹೊಂಟಾಗ ದೂರದಿಂದ ಒಂದು ಆಶ್ರಮ ನೋಡಿದ. ಅರಳಿ ಗಿಡದ ಬುಡಕ್ಕ ಒಬ್ಬ ಸಾಧು ತನ್ನ ಶಿಷ್ಯಂದ್ರಿಗೆ ಉಪನ್ಯಾಸ ಕೊಡಕ್ ಹತ್ತಿದ್ದ. ಅಲ್ಲೇ ಇನ್ನೊಂದು ಗಿಡದ ಕೆಳಗ ಅನ್ನ ಸಾರು ಪ್ರಸಾದ ತಯಾರಾಗತ್ತಿತ್ರಿ. ಹಸದ ಕಂಗಾಲಾದ ಬಸಪ್ಪನ ಮೂಗಿಗೆ ಘಮ ಘಮ ಘಮ ಘಮ ಘಮ ಸಾರಿನ ವಾಸನೆ ಬಡದ ಕೂಡ್ಲೆ ಓಡಿ ಹೋಗಿ ಸಾಧುವಿನಗೆ ಅಡ್ಡ ಬಿದ್ದು, ಸ್ವಾಮ್ಯರ ನಾನು ನಿಮ್ಮ ಶಿಷ್ಯ ಆಗಿ ಪಾದ ಸೇವಾ ಮಾಡ್ಕೊಂತ ಇಲ್ಲೇ ಇದ್ದು ಬಿಡ್ತೀನಿ ಅಂತ ಬೇಡ್ಕೊಂಡ. ಪಾಪ ಸಾಧು ಶ್ರೀಗಳು ಆಗಲಿ ಅಂತ ಒಪ್ಪಿಕೊಂಡ್ರು. ಬಸಪ್ಪ ಶಿಷ್ಯ ಆಗಿ ಹೊಟ್ಟೆ ತುಂಬ ಉಣ್ಕೋಂತ ದಿನ ಕಳೆಯಕ್ ಹತ್ತಿದ. ಹೊಟ್ಟೆ ತುಂಬ ಉಣ್ತಿದ್ದೇನೋ ಖರೆ, ಆದ್ರ ಆಶ್ರಮದ ನಿಯಮಗಳು ಇವಂಗ ಬಹಳ ತ್ರಾಸ ಅನಿಸಿದ್ವು. ಮುಂಜಾನೆ ನಸಿಕ್ನ್ಯಾಗ 4 ಗಂಟೆ ಕೇಳ್ಬೇಕ್ರಿ, ನದಿಯಾಗ ಮುಳುಗಿ ಹೂ ಪತ್ರಿ ಹರ್ಕೊಂಡು ಬರಬೇಕು, ಕೆಲಸ ಬಗೆಹರಿಲಿಲ್ಲ. ಅದಕ್ಕ ಒಂದು ಉಪಾಯ ಹುಡಿದ, ಆಶ್ರಮ ಹುಲ್ಲು ಕಟ್ಟಿಗೆಯಿಂದ ತಯಾರು ಮಾಡಿದ್ದು, ಇದಕ್ಕ ಬೆಂಕಿ ಹಚ್ಚಿಬಿಟ್ರೆ ಈ ಸಾಧುವಿನಿಂದ ತಪ್ಪಿಸಿಕೊಂಡು ಹೋಗ್ಬಹುದು ಅಂತ ವಿಚಾರ ಮಾಡಿ ಹೊತ್ತು ಸಾಧಿಸಿ ಬೆಂಕಿ ಹಚ್ಚಿ ಹೊರಗೆ ಬಂದು ನಿಂತ. ಇವನಂಗ ಸಾಧುವಿನ ಉಪನ್ಯಾಸ ಕೇಳಿ ಕೇಳಿ ಕೇಳಿ ಬ್ಯಾಸರಾದ ಉಳು ಶಿಷ್ಯಂದ್ರಿಗೂ ಬಹಳ ಖುಷಿಯಾತ್ರಿ, ನಕ್ಕೋಂತ ಶಿಟಿ ಹೊಡ್ಕೋಂತ ಕುಣ್ಯಾಕ ಹತ್ತಿದ್ರು. ಇದನ್ನ ನೋಡಿದ ಸಾಧುಗ ಹೊಟ್ಟ್ಯಾಗ ಖಾರ ಕಲಿಸಿದಂಗಾತ್ರಿ. ಆದರೂ ಪಂಚೇಂದ್ರಿಯಗಳನ್ನ ಹತೋಟಿ ಒಳಗೆ ಇಟ್ಟುಕೊಂಡಂತ ಸಾಧು ನಕ್ಕೋಂತ ಕುಣಿದಾಡೋ ಶಿಷ್ಯಂದ್ರ ಹತ್ರ ಬಂದು, ಅಲ್ರಿಪ್ಪ ಆಶ್ರಮಕ್ಕ ಬೆಂಕಿ ಹತ್ತೈತಿ, ನೀವು ಹೋಗಿ ನದಿಯೊಳಗಿಂದ ನೀರು ತಂದು ಬೆಂಕಿ ಆರಿಸೋದು ಬಿಟ್ಟು ನಗಾಕ ಹತ್ತಿರಲ್ಲ ಅಂತ ಕೇಳಿದ್ದಕ್ಕ ಒಬ್ಬ ಅಡಮೂಟು ಶಿಷ್ಯ, ನಿಮ್ ಪವಾಡ ಶಕ್ತಿಯಿಂದ ಆರಿಸ್ರಿ, ಇಲ್ಲ ನಮ್ ಜೊತೆಯಿಂದ ನೀವು ನಗರಿ ಶಿಟಿ ಹೊಡಿರಿ ಅಂದ. ಅದಕ್ಕೆ ಸಾಧುಗಳು, ಇಷ್ಟು ದಿವಸ ನಾ ಉಪನ್ಯಾಸ ಹೇಳಿದ್ದು ಹೊಳ್ಯಾಗ ಹುಣಸೆಹಣ್ಣು ತೊಳೆದಂಗಾತು, ಬೊರ್ಗಲ್ ಮೇಲೆ ನೀರು ಎರೆದಂಗಾತು, ಇಲ್ಲೇ ಕಾಲಹರಣ ಮಾಡೋ ಬದಲು ಕಾಶಿಗೋ ರಾಮೇಶ್ವರಕ್ಕೋ ಹೋಗಿ ದೇವ್ರ ಪಾದ ಸೇರೋದು ಒಳ್ಳೇದು ಅಂತ ವಿಚಾರ ಮಾಡಿ ದಂಡಿ ಕಮಂಡಲ ಕೈಯಾಗ ಹಿಡ್ಕೊಂಡು ಹೊಂಟ್ರು. ಇವ್ರನ್ನ ನೋಡಿದ ಕೂಡಲೇ ಬಸಪ್ಪ ಲಭ ಲಭ ಲಭ ಲಭ ಹೊಯ್ಕೋಂತ ಎದಿ ಎದಿ ಬಡ್ಕೊಂತ ಅಳಾಕ್ ಶುರು ಮಾಡಿದ್ರಿ. ಬಸಪ್ಪ ಅಳಾಕ್ ಹತ್ತಿದ್ದು ನೋಡಿ

ಹೆಂಗೂ ಬಸಪ್ಪಗ ಆಶ್ರಮದಾಗ ಕಾವಿ ಬಟ್ಟೆ ಸಿಕ್ಕಿದ್ವು. ತಾನ ಒಬ್ಬ ಸ್ವಾಮಿ ಅಂತ ತಿಳಿದು ಕಳ್ಳ ಸ್ವಾಮಿ ವೇಷ ಹಾಕಿದ. ಇನ್ನೊಂದು ಊರಿಗೆ ಬಂದು ಗಿಡದ ಬುಡಕ್ಕ ಪದ್ಮಾಸನ ಹಾಕೊಂಡು ಕುಂತು ಸುಳು ಸುಳ್ಳೆ ಗುನುಗುನುಗುನುಗುನು ಮಂತ್ರ ಹೇಳಾಕತ್ತಿದ. ಜನ ಇವನು ನೋಡಿ ಮೋಸದ್ರು. ಪ್ರತಿದಿನ ಇವಂಗ ತರ ತರದ ಎಡಿ ಮಾಡಿ ತಾಟ್ ಬರಾಕತ್ತಿದ್ವು ರೀ. ಹೇ ಚಲೋ ಚಾನ್ಸ್ ಆದಲೆ ಅಂದವನ ಮೈತುಂಬ ಬೂದಿ ಬಡ್ಕೊಂಡು ಬಂದು ಭಕ್ತರಿಗೆ ಮಂತ್ರ ಮಾಡಿ ಬೂದಿ ಕೊಟ್ಟು ಕಳ್ಸಾಕತ್ತಿದ. ಅವಾಗಿಂದ ಅಂಕರು ಬೂದಿ ಸ್ವಾಮಿಯರು, ಬೂದಿ ಸ್ವಾಮಿಯರು, ಬೂದಿ ಬಸಪ್ಪಜ್ಜನವರು ಅಂತ ಭಾರಿ ಪ್ರಖ್ಯಾತ ಅದ್ರಿ. ಜನ ಇವಂಗ ಎಡಿ ಕೊಟ್ರೆ ಹಿಮ ಅವರಿಗೆ ಬೂದಿ ಕೊಡಾಕತ್ತಿದ. ಹಿಂಗ ಆರಾಮಾಗಿ ಸಾಗಿತ್ತು ನಮ್ಮ ಬೂದಿ ಬಸಪ್ಪನ ಜೀವನ. ಒಂದೂರಿಂದ ಇನ್ನೊಂದೂರು, ಇನ್ನೊಂದೂರಿಂದ ಮತ್ತೊಂದೂರು, ಮತ್ತೊಂದೂರಿಂದ ಮುಗದೊಂದೂರು ನಡೆಯಿತು ಬೂದಿ ಬಸಪ್ಪನ ಪ್ರವಾಸ. ಬೂದಿ ಬಸಪ್ಪ ಬೀಡು ಬಿಟ್ಟು ಊರಾಗ ಒಬ್ಬ ದೈವಿಕ ಮನುಷ್ಯ ಇದ್ರಿ. ಅವ ದಿನಾಲೂ ಕೂಲಿ ಮಾಡಿ ಹಣ ಸಂಪಾದಿಸಿ ಪ್ರತಿದಿನ ಒಬ್ಬ ಜಂಗಮರಿಗೆ ಊಟ ಮಾಡಿಸಿದ ಮೇಲೆ ತಾವು ಊಟ ಮಾಡವ. ಗಂಡ ಹೆಂಡತಿ ಕೂಡಿ ಮಾತಾಡುವಾಗ ದೈವಿಕ ಮನುಷ್ಯ ಅಂದ, ಏನ ನಾನು ಮಾಡೋ ಸ್ವಾಮಿ ಕಾರ್ಯಕ್ಕೆ ನನಗೆಷ್ಟು ಪುಣ್ಯ ಬರ್ತೈತಿ ಅಂತ ನಿನಗೆ ಗೊತ್ತೈತೇನು ಅಂತ ಕೇಳಿದ. ಅದಕ್ಕೆ ಅವನ ಹೆಂಡತಿಗೆ ಸಿಟ್ಟು ಬಂತ್ರಿ. ಅದಕ್ಕಾಕಿ ಅಲ್ರಿ, ಬರೇ ನೀವು ನಾ ಮಾಡಿದ್ದು ಸ್ವಾಮಿ ಕಾರ್ಯ, ನಾ ಮಾಡಿದ್ದು ಸ್ವಾಮಿ ಕಾರ್ಯ ಅಂತ ಅಂತೀರಿ ಹೊರತು ನಾವಿಬ್ರು ಮಾಡಿದ್ದು ಅಂತ ಯಾಕೆ ಅನ್ನೋದಿಲ್ಲ ಅಂತ ಕೇಳಿದ್ಲು. ಅದಕ್ಕೆ ಸಿಟ್ಟಿಗೆದ ಗಂಡ, ನೀ ಏನು ಮಾಡ್ತೀಯ, ನೀ ಏನು ಮಾಡ್ತೀಯ, ನಿಮ್ಮ ಅಪ್ಪನ ತಲಿ ದುಡ್ಯಾವ ನಾನು, ಸ್ವಾಮಿಯರಿಗೆ ಪ್ರಸಾದ ನೀಡಾವ ನಾನು, ಅದ್ರಾಗ ನಿಂದೇನಾಯ್ತು ಕಿಸಾಮತಿ ಅಂತ ಅಂದ. ಅದಕ್ಕೆ ಹೆಂಡತಿ ಮನಸ್ನಾಗ ಅಂದ್ಕೊಡ್ಲು, ಎಲ್ಲ ಬಾಡ್ಕು, ಎಲ್ಲ ಪುಣ್ಯ ನೀನ ಪಡ್ಕೋಬೇಕು ಅಂತ ಮಾಡಿಯಲ್ಲ, ಆಗಲಿ ನೋಡೇ ಬಿಡ್ತೇನೆ ನಿಂದು ಒಂದು ಕೈ ಅಂತ. ಗಂಡ ಹೆಂಡತಿ ಅನ್ಯೋನ್ಯವಾಗಿ ಕೂಡಿ ಸಂಸಾರ ನಡೆಸಿದ್ರೆ ಮಾತ್ರ ಅದು ಜೀವನ, ಇಲ್ಲ ಅಂದ್ರೆ ಅದು ಹಳಿ ತಪ್ಪಿ ನಡೀತೈತಿ ಅಂತ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಸಂಸಾರದೊಳಗೆ ಗಂಡಿಗೆ ಎಷ್ಟು ಪ್ರಾಧಾನ್ಯತೆ ಆಯಿತೋ ಅಷ್ಟೇ ಪ್ರಾಧಾನ್ಯತೆ ಹೆಣ್ಣಿಗೂ ಐತಿ. ಮನ್ಯಾಗ ಹೆಣ್ಣು ಒಲದ್ರೆ ಸಂಸಾರದ ಕಣ್ಣಾಗ್ತಾಳ, ಇಲ್ಲ ಅಂದ್ರೆ ಸಂಸಾರಕ್ಕೆ ಮುಳ್ಳು ಹುಣ್ಣಾಗ್ತಾಳ ಅಂತ ಅನ್ನೋದೇ ಇದ್ರ ಸ್ವಾರಸ್ಯ. ಹೆಂಡತಿ ಛಲ ತೊಟ್ಲು, ನಿನ್ನ ಪೂಜಾ ಸ್ವಾಮಿ ಕಾರ್ಯ ಹೆಂಗ ನಡೀತೈತಿ ನಾನು ನೋಡೇ ಬಿಡ್ತೇನೆ ಅಂತ. ಮರುದಿನ ಗಂಡ ದೈವಿಕ ಮನುಷ್ಯ ಕೂಲಿ ಮಾಡಿ ಕಾಳು ಕಡಿ ತಂದು ಅಡಿಗೆ ಮಾಡ, ನಾನು ಸ್ವಾಮಿಯವ್ರನ್ನ ಕರ್ಕೊಂಬರ್ತೇನೆ ಅಂತ ಅಂದಿದ್ದಕ್ಕೆ ಆಗ್ಲಿ ರೀ ಅಂತ ಒಪ್ಪಿಕೊಂಡು ಎಲ್ಲ ಅಡಿಗೆ ಮಾಡಿದ್ಲು. ಹೊರಗೆ ಹೋದಾಗ ಗಿಡದ ಕೆಳಗೆ ಕುಂತು ಬೂದಿ ಬಸಪ್ಪ ಕಣ್ಣಿಗೆ ಬಿದ್ದ. ಕಾಲಿಗೆ ಅಡ್ಡಿ ಬಿದ್ದು, ಸ್ವಾಮಿಯರ ನೀವು ಇವತ್ತು ನಮ್ಮ ಮನ್ಯಾಗ ಪ್ರಸಾದ ಸ್ವೀಕಾರ ಮಾಡಬೇಕ್ರಿ ಅಂತ ಬೇಡ್ಕೊಂಡ. ನಮ್ಮ ಬೂದಿ ಬಸಪ್ಪಗೂ ಇಷ್ಟ ಬೇಕಾಗಿತ್ತು, ಆಗಲಿ ಅಂತ ಆಶೀರ್ವಾದ ಮಾಡಿದ. ಅವನ ಮನೆಗೆ ಹೋಗಿ ಪೂಜಾ ಪುನಸ್ಕಾರ ಮಾಡಿದ ಮೇಲೆ ಪ್ರಸಾದ ಸ್ವೀಕಾರಕ್ಕೆ ಅಂತ ಕುಂತ. ಅಷ್ಟರಾಗ ದೈವಿಕ ಮನುಷ್ಯ, ಅಲ್ಲ ಇವನ ಸ್ವಾಮಿಯವ್ರ ಊಟ ಆದ ಮೇಲೆ ತಿನ್ನಕ್ಕೆ ಅಡಿಕೆ ಎಲೆ ಇಲ್ಲಲ್ಲ ಅಂತ ನೆನಪು ಮಾಡಿಕೊಂಡು ಹೆಂಡತಿಗೆ ಹೇಳಿ ಅಡಿಕೆ ಎಲೆ ತರಕ್ ಹೋದ. ಹೊತ್ತು ಸಾಧಿಸಿ ಗತ್ತು ಮಾಡಿ ಹೆಂಡತಿ ಇದ ಹೊತ್ತಲೆ ಅಂದಾಕಿನ ಒಂದು ಒಣಕಿ ಮೂಲ್ಯಾಗ ನಿಲ್ಲಿಸಿ ಹೂ ಏರಿಸಿ ಕುಂಕುಮ ಭಂಡಾರ ಹಚ್ಚಿ, ಅಯ್ಯೋ ಯಪ್ಪ ನಿನಗೆ ಉಣ್ಣಾಕಿದ ಮನಿ ಬೇಕಾಗಿತ್ತೇನೋ ದೇವ್ರ, ನಿಂದೆಂತ ಕೆಡಗಾಲೋ ಯಪ್ಪ, ನಿನ್ನ ಆಯುಷ್ಯ ತುಂಬಿ ಬಂದಾಗ ನಾ ಏನು ಮಾಡಕ್ ಸಾಧ್ಯ ಆಯ್ತೋ ಯಪ್ಪ ಅಂತ ಜೋರಾಗಿ ಅಳಾಕತ್ತಿದ್ರಿ. ಬೂದಿ ಬಸಪ್ಪನ ಲಂಗೋಟಿನ ಢೀಲಾತ್ರಿ. ಉಣ್ಣಾಕ್ ಕುಂತಾವ ಒಳಗೆ ಎದ್ದು ಹೋಗಿ ಯಾಕೆ ವಾತಾಯಿ ಅಂತ ಕೇಳಿದ. ಅದಕ್ಕಾಕಿ, ಏನು ಹೇಳಿರಿ ಸ್ವಾಮಿಯರ, ಏನು ಹೇಳಿ, ನನ್ನ ಗಂಡ ಪ್ರತಿದಿನ ಒಣಕಿ ಪೂಜಾ ಮಾಡಿ ಸ್ವಾಮಿಯವ್ರನ್ನ ಕರ್ಕೊಂಡು ಬಂದು ಉಣಿಸಿ ಒಣಕಿಲೆ ಸ್ವಾಮಿಯವ್ರ ತಲೆ ಒಡೆದ ಊಟ ಮಾಡ್ತಾನ್ರಿ ಅಪ್ಪ, ಇವತ್ತು ನಿಮ್ಮ ಪಾಳೆ ಬಂದೈತಿ ಅಷ್ಟ, ಸುಖ ಸುಮ್ಮನೆ ನೀವು ತಲೆ ಒಡಿಸಿಕೊಂಡು ಸಾಯ್ತೀರಿ ಅಲ್ಲ ಅಂತ ದುಃಖ ಆಗೈತಿ ಅಂದ್ಲು. ಈ ಮಾತು ಕೇಳಿ ಬೂದಿ ಬಸಪ್ಪಗೆ ಸಿಡ್ಲು ಬಡ್ದಂಗೆ ಆತ್ರಿ. ಆಕಿ ಕಾಲಿಗೆ ಬಿದ್ದು, ಯವ್ವ ತಾಯಿ ಈಗ ಹೆಂಗೆ ಮಾಡೋದು ವಾ ತಾಯಿ ಅಂದ. ಅದಕ್ಕಾಕಿ, ನೀವೇನು ಚಿಂತೆ ಮಾಡಬೇಡ್ರಿ, ನೀವು ನನ್ನ ಗಂಡ ಬರೋದ್ರೊಳಗೆ ಹಿತ್ತಲ ಬಾಗಿಲಿಂದ ಹಾಸಿ ಓಡಿ ಪಾರಾಗ್ರಿ, ಮುಂದಿಂದ ನಾನು ಹುಡ್ಕೊಂತೀನಿ ಅಂತ ಅಂದಿದ್ದಷ್ಟ ತಡ ಅಲ್ಲಿಂದ ಬಸಪ್ಪ ಕೆತ್ತು ಓಡಿ ಹೊಂಟ. ಅಷ್ಟರಾಗ ಗಂಡ ಅಡಿಕೆ ಎಲಿ ಲವಂಗ ಯಾಲಕ್ಕಿ ಕೈಯಾಗಿ ಹಿಡ್ಕೊಂಡು ಬಂದು ನೋಡ್ತಾನ, ಸ್ವಾಮಿಯರಿಲ್ಲ. ಏ ಏನ ಸ್ವಾಮಿಯರ್ ಎಲ್ಲಿ ಅಂದ. ಆಕೆ ಸಮಾಧಿಯಿಂದ, ಏನು ಮಾಡ್ತೀರಿ, ಸ್ವಾಮಿಯರ ಮಠದಾಗ ಒಣಕಿಲ್ಲಂತ, ಅದಕ್ಕೆ ಅವರು ಈ ಒಣಕಿ ಕೊಡು ಅಂತ ಕೇಳಿದರು. ಅದಕ್ಕೆ ನಾನು, ನಾವು ಬಡವ್ರಿ, ಕೂಲಿ ಮಾಡಿ ತಿನ್ನೋರು, ನನ್ನ ಗಂಡಕ್ಕೆ ಕೇಳ್ದನ ಒಂದು ಕಡ್ಡಿನೂ ಹೊರಗೆ ಕೊಡೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಸಿಟ್ಟಾಗಿ ಹಿತ್ತಲ ಬಾಗಲದಿಂದ ಹೋಗಿಬಿಟ್ರಿ ಅಂತಂದ್ಲು. ಈ ಮಾತು ಕೇಳಿ

0: ಗಂಡ ಬಹಳ ನೊಂದುಕೊಂಡ. ಸ್ವಾಮಿಯರು ತನ್ನ ಮನೆಯಾಗ ಪ್ರಸಾದ ಸ್ವೀಕಾರ ಮಾಡದಿದ್ರು ಅಷ್ಟೇ ಹೋತು, ಅವ್ರು ಕೇಳಿದ ಒಣಕಿನಾದರೂ ಅವ್ರಿಗೆ ಕೊಟ್ರಾತು ಅಂತ ಆ ಒಣಕಿ ಹಿಡ್ಕೊಂಡು ಸ್ವಾಮಿಯರ್ ಬೆನ್ನ ಹತ್ತಿ ಓಡಿ ಹೊಂಟ. ಹಿತ್ತಲಾಗ ತಪ್ಪಿಸಿಕೊಂಡು ಬೂದಿ ಬಸಪ್ಪ ಬದುಕಿದಿ ಆ ಬಡ ಜೀವವೇ ಅಂತ ಅನ್ಕೊಂಡು ಓಡಾಕತ್ತಿದ್ದ. ಹಿಂದಿನಿಂದ ಸ್ವಾಮಿಯರೇ ಒಣಕಿ, ಸ್ವಾಮಿಯರೇ ಒಣಕಿ ಅಂತ ಒದರು ಧ್ವನಿ ಕೇಳ್ತು. ಹಿಂದ ಒಳ್ಳಿ ನೋಡ್ತಾನ, ಅವ ಒಣಕಿ ಹಿಡ್ಕೊಂಡು ಓಡಿ ಬರಾಕತ್ತಾನ. ಇವನ ಕೈಯಾಗ ಸಿಕ್ಕ್ರ ತಲಿ ಒಡೆದ ಬಿಡ್ತಾನಲೇ ಅಂತ ಅಂದವನ. ಮತ್ತ ಬಸಪ್ಪ ಕಚ್ಚಿ ಕೈಯಾಗಿ ಹಿಡ್ಕೊಂಡು ಓಡಾಕತ್ತಿದ. ಅವ ಸ್ವಾಮಿಯರ ಒಣಕಿ ಅನ್ನವ ಇವ ಕಿತ್ತು ಓಡವ, ಸ್ವಾಮಿಯರ ಒಣಕಿ ಅನ್ನವ ಇವ ಕಿತ್ತು ಓಡವ. ಹಂಗ ಹಂಗ ಹಂಗ ಹಂಗ ಚಿಗರಿ ಹಂಗ ಓಡಿ ಬೂದಿ ಬಸಪ್ಪ ಅಲ್ಲಿಂದ ತಪ್ಪಿಸಿಕೊಂಡ. ಮುಂದ ಹೋಗ್ತಾ ಹೋಗ್ತಾ ಬೂದಿ ಬಸಪ್ಪಗ ಒಂದು ನದಿ ಅಡ್ಡ ಬಂತ್ರಿ. ನದಿ ನೋಡಿದ ಕೂಡಲೇ ಮೈ ಜುಮ್ ಅಂತು. ಯಾಕಂದ್ರ ನಮ್ ಬೂದಿ ಬಸಪ್ಪಗ ಇಸಾಕ್ ಬರ್ತಿರ್ಲಿಲ್ಲ. ನದಿ ನೋಡಿ ಹೆದರಿ ನದಿಯಾಗ ಒಂದ ಮಾಡಿಬಿಟ್ಟ. ಒಂದ ಮಾಡಿ ಹೊರಗೆ ಬಂದು ನಿಂತ. ಅದ ಹೊತ್ತಿಗೆ ಬಸಪ್ಪ ಎಲ್ಲಿ ಒಂದ ಮಾಡಿದ್ದೋ ಅಲ್ಲೇ ನೀರು ತುಂಬಾಕಂತ ಅದ ಊರಿನ ಹೆಣ್ಮಕ್ಳು ಬಂದ್ರು. ಅವಾಗ ಬಸಪ್ಪ ಸೂಕ್ಷ್ಮವಾಗಿ ಯವ್ವ ತಾಯಿಗಳಿರ ಇಲ್ಲಿ ನೀರು ತುಂಬ್ಕೋಬೇಡ್ರವ ಅಂತಂದಿದ್ದಕ್ಕ ಒಬ್ಬಾಕಿ ಅಲ್ರಿ ಸ್ವಾಮಿಯರ ಇದೇನು ನಿಮ್ಮ ನೀರೇನ ಅಂತ ಕೇಳಿದ್ದಕ್ಕೆ ಬಸಪ್ಪ ಅದ್ರಾಗ ಸ್ವಲ್ಪ ನೀರು ನಂದವ ಅಂತಂದ. ಆದರೂ ಅವರು ನೀರು ತುಂಬಿಕೊಂಡು ಹೋಗಿಬಿಟ್ರು. ಅಷ್ಟರಾಗ ಆ ಕಡೆ ದಂಡಿಯಿಂದ ಒಬ್ಬ ನಾವಿಕ ಅಂದ್ರ ಒಬ್ಬ ಅಂಬಿಗೆ ದೋಣಿ ತಗೊಂಡು ಬಂದ. ದೋಣಿ ನೋಡಿದ ಕೂಡಲೇ ಬೂದಿ ಬಸಪ್ಪ ಐಡಿಯಾ ಮಾಡಿದ್ರಿ, ಮಂತ್ರ ಜಪ್ಪಿಸ್ಕೋಂತ ದಾಸರ ಪದ ಶುರು ಮಾಡಿದ. ಅಂಬಿಗ ನಾ ನಿನ್ನ ನಂಬಿದೆ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ನಿನ್ನ ನಂಬಿದೆ, ನಿನ್ನ ನಂಬಿದೆ. ಈ ಹಾಡು ಕೇಳಿದ ಅಂಬಿಗ ದೋಣಿ ನಿಲ್ಲಿಸಿ ಇಳಿದು ಬಂದ. ಬೂದಿ ಬಸಪ್ಪನ ಕಾಲಿಗೆ ಅಡ್ಡ ಬಿದ್ದು, ನೀವು ಯಾವ ಮಠದ ಸ್ವಾಮಿಗಳು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ನಿಮ್ಮ ಸೇವಾ ಮಾಡಾಕ ನಂಗೆ ಅವಕಾಶ ಮಾಡಿಕೊಡ್ರಿ ಅಂದ. ವೈದ್ಯ ಹೇಳಿದ್ದು ಹಾಲುವನ್ನ, ರೋಗಿ ಬಯಸಿದ್ದು ಹಾಲುವನ್ನ ಅಂದಂಗ ಬೂದಿ ಬಸಪ್ಪ ಸ್ವಾಮಿಯರು, ಭಕ್ತ ನನ್ನನ್ನಿಂದು ಈ ನದಿ ಪಾರು ಮಾಡಿಸು ಸಾಕು ಅಂದ. ಖುಷಿಯಿಂದ ಅಂಬಿಗೆ ಬೂದಿ ಬಸಪ್ಪನ ನಿಜವಾದ ಶ್ರೀಗಳು ಅಂತ ತಿಳ್ಕೊಂಡು ದೋಣ್ಯಾಗ ಕುಂದ್ರಿಸಿ ಹುಟ್ಟು ಹಾಕಾಕತ್ತಿದ. ಅವಾಗ ನಮ್ಮ ಬೂದಿ ಬಸಪ್ಪನ ದಿಮಾಕದ ಡಿಗ್ರಿ ಏರಿ ಸ್ವಕ್ಕ ಬಂದಿತ್ರಿ. ಅಲ್ಲಪ್ಪ ಅಂಬಿಗೆ ನೀನು ಓದಾಕ ಬರ್ಯಾಕ ಕಲ್ತಿಯೇನಪ್ಪ ಅಂತ ಕೇಳಿದ ನಮ್ಮ ಹೆಬ್ಬೆಟ್ಟಿನ ಗುರ್ತಿನ ಬೂದಿ ಬಸಪ್ಪ. ಪಾಪ ಅಂಬಿಗೆ ವಿನಯದಿಂದ ಹಿಲ್ರಿ ಅಪ್ಪ ಅಂದ. ಅದಕ್ಕೆ ನಮ್ಮ ಬಸಪ್ಪ, ಥೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಹಾಳಾಗಿ ಹೋತು ಅಂದ. ಮತ್ತೆ ಬೂದಿ ಬಸಪ್ಪ ಕೇಳಿದ, ಹೋಗ್ಲಿಪ್ಪ ಅಂಬಿಗೆ ನೀನು ದಾನ ಧರ್ಮ ಪರೋಪಕಾರ ಮಾಡಿ ಏನಪ್ಪ? ಅಂಬಿಗೆ ಅಂದ, ಇಲ್ರಿ ಅಪ್ಪ. ಮತ್ತೆ ಬಸಪ್ಪ, ಥೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಹಾಳಾಗಿ ಹೋತು ಅಂದ. ಅಂಬಿಗೆಯಾಗ ಲೆಕ್ಕ ಹತ್ತತ್ರಿ. 108 ಜನರಿಗೆ ಹೊಳಿ ದಾಟಿಸಿ 108 ತರದ ಮೀನಾ ಹಿಡಿಯೋ ಜಾಲಗಾರ ಅಂಬಿಗೆಯಾಗ ಇವ ಕಳ್ಳ ಸ್ವಾಮಿ ಅಂತ ಗೊತ್ತಾಗಿ ಇವಗೊಂದು ಕೈ ತೋರಿಸಬೇಕು ಅಂತ ನಿರ್ಧಾರ ಮಾಡಿ ದೋಣಿ ತುದಿಗೆ ಹೋಗಿ ನಿಂತು ವಜ್ಜಾ ಮಾಡಿ ಉಲ್ಟಾ ಪಲ್ಟಾ ಮಾಡಿಬಿಟ್ಟ. ಬೂದಿ ಬಸಪ್ಪ ನೀರಾಗ ದಪ್ಪ ಅಂತ ಬಿದ್ದ. ಬಿದ್ದ ಬಸಪ್ಪ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಅಂತ ನೀರು ಕುಡಿಯಕ್ ಹತ್ತಿದ್ದ. ಅವಾಗ ಅಂಬಿಗೆ ಕೇಳಿದ, ಸ್ವಾಮಿಯರ ಈಸಾಕ್ ಕಲ್ತಿರೇನ್ರಿ ಅಂತ. ಅದಕ್ಕೆ ಬೂದಿ ಬಸಪ್ಪ, ಇಲ್ಲಪ್ಪ ಇಲ್ಲ ಅಂತ ಅಂದ ಕೂಡಲೇನ. ಅದಕ್ಕೆ ಅಂಬಿಗೆ, ಥೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಪೂರ್ತಿ ಹಾಳಾಗಿ ಹೋತು ಅಂದ. ಇನ್ನೇನು ಬೂದಿ ಬಸಪ್ಪ ಮುಳುಗಿ ಸಾಯೋ ಸ್ಥಿತಿ ಒಳಗಿದ್ದ. ಅವಾಗ ಕರುಣಾಮಯಿ ಅಂಬಿಗೆ ಅವನ ನೀರಿಂದ ಹೊರಗೆತ್ತಿ ತಂದು ದಡ ಸೇರಿಸಿದ. ಅಂಬಿಗೆ ಬಸಪ್ಪನ ಗಿಡದ ಕೆಳಗೆ ದಪ್ಪ ಅಂತ ಒಗೆದು ಹೋಗಿದ್ದ. ಒಂದೆರಡು ತಾಸಿನ ಮೇಲೆ ನಮ್ಮ ಬೂದಿ ಬಸಪ್ಪಗ ಜ್ಞಾನ ಬಂತ್ರಿ, ಅಂದ್ರೆ ಎಚ್ಚರಿಕೆ ಆತು. ಸುತ್ತಮುತ್ತ ನೋಡಿದ, ಎದ್ದು ಕುಂತ. ಮಾವಿನ ಗಿಡದ ಬುಳಕ್ಕ ಕುಂತಿದ್ದ. ಅಲ್ಲೇ ಸುತ್ತ ಬಳ್ಳಿಯಾಗ ಕುಂಬಳಕಾಯಿ ಬಳ್ಳಿನೂ ನೋಡಿದ. ಮ್ಯಾಲೆ ತಲೆ ಎತ್ತಿ ನೋಡ್ತಾನ, ಗಿಡ ತುಂಬೆಲ್ಲ ಸಣ್ಣ ಸಣ್ಣ ಮಾವಿನಕಾಯಿ. ಸುತ್ತ ನೋಡ್ತಾನ, ಬಳ್ಳಿಯಾಗ ಬಲತ್ ನಿಂತ ದೊಡ್ಡ ದೊಡ್ಡ ಕುಂಬಳಕಾಯಿ. ವಿಚಾರ ಮಾಡಿದ, ದೇವ್ರ ಮೇಲೆ ಬಹಳ ಸಿಟ್ಟು ಬಂತು. ಆ ದೇವ್ರಿಗೆ ಜವಾಬ್ದಾರಿನೇ ಇಲ್ಲ. ದೇವ್ರು ಅಂದ್ರ ಬೇಜವಾಬ್ದಾರಿ ಮನುಷ್ಯ ಆಗಿಬಿಟ್ಟನ. ಯಾವ ಕೆಲಸ ಹೆಂಗ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಅಲ್ಲ, ಇಂಥ ದೊಡ್ಡ ಮಾವಿನ ಮರಕ್ಕ ಸಣ್ಣ ಸಣ್ಣ ಮಾವಿನಕಾಯಿ ಕೊಟ್ಟು ಸುತ್ತ ಇದ್ದ ಸಣ್ಣ ಬಳ್ಳಿಗೆ ದೊಡ್ಡ ದೊಡ್ಡ ಕುಂಬಳಕಾಯಿ ಕೊಟ್ಟಾನ ಹುಚ್ಚ ದೇವ್ರು. ಅಕಸ್ಮಾತ್ ನಾನಾ ದೇವ್ರ ಆಗಿರ್ತಿದ್ರ ಇಂಥ ದೊಡ್ಡ ಮಾವಿನ ಮರಕ್ಕ ದೊಡ್ಡ ದೊಡ್ಡ ಗಾತ್ರದ ಕುಂಬಳಕಾಯಿ ಅಂತ ಮಾವಿನಕಾಯಿ ಕೊಡ್ತಿದ್ದೆ. ಹಿಂಗ್ ಮಾಡಿದ್ರ ಇವರಪ್ಪನ ಅಂದ್ರೆ ದೇವ್ರಪ್ಪನ ಗಂಟ ಏನ್ ಹೊಕ್ಕಿತ್ತು ಅಂತ ವಿಚಾರ ಮಾಡು. ಅಷ್ಟರೊಳಗ ಸ್ವಯಂತ ಗಾಳಿ ಬಿಟ್ಟು ಗೊಪ್ಪಾದ ಒಂದು ಮಾವಿನಕಾಯಿ ಬೂದಿ ಬಸಪ್ಪನ ತಲೆ ಮೇಲೆ ಟಕ್ ಅಂತ ಬಿತ್ತು. ಬಸಪ್ಪ ಹೊಡೆತ ತಾಳ್ಲಾರ್ದ ಅಯ್ಯೋ ಯಪ್ಪ ಸತ್ತೇ ಅಂತ ಚೀರಿ ನೆಲಕ್ಕೆ ಬಿದ್ದ. ತಲೆಗೆ ಪೆಟ್ಟು ಬಿದ್ದು ತಲೆ ಮೇಲೆ ದೊಡ್ಡದೊಂದು ಬುಗುಟಿ ಎದ್ದಿತ್ತು. ಅದಕ್ಕೆ ಬೂದಿ ಬಸಪ್ಪ, ಯಪ್ಪ ದೇವ್ರ ನೀನ ಸರಿಯಪ್ಪ, ಅಕಸ್ಮಾತ್ ಕುಂಬಳಕಾಯಿ ಗಾತ್ರದ ಗೊಪ್ಪದ ಮಾವಿನಕಾಯಿ ನನ್ನ ತಲೆ ಮೇಲೆ ಬಿದ್ದಿತ್ತು ಅಂದ್ರೆ ನಾ ಇಲ್ಲೇ ಗೊಟಕ್ಕಂತಿದ್ದೆ ಅಂತಂದು ಮುಂದೆ ನಡೆದ. ಬಹಳ ವಿಚಿತ್ರ ಊರಿಗೆ ಬಂದ್ರಿ. ಆ ಊರಿನ ಹೆಸರು ಎದ್ದು ಬಡಿ ಅಂತ. ಹ್ಞೂನ್ರಿ ನಗಬೇಡ್ರಿ, ಕೇಳ್ರಿಲ್ಲ. ಆ ಊರಿನ ಹೆಸರ ಎದ್ದು ಬಡಿ ಅಂತಿತ್ತು. ಇನ್ನು ಊರಾನ್ ಜನ ಹೆಂಗಿರಬಾರ್ದ್ರಿ, ಅವರು ಒಂದು ನಮೂನಿ ವಿಚಿತ್ರ ಇದ್ರು. ಈ ಎದ್ದು ಬಡಿ ಊರಾಗ ಒಳ್ಳೆಯವ ಅಂತ ಅನ್ನೋ ಒಬ್ಬನೂ ಇರಲಿಲ್ಲ. ಹಗಲು ಹೊತ್ತಿನಾಗ ದೀಪ ಹಚ್ಚಿ ಹುಡುಕಿದ್ರು ಸಿಗ್ತಿದ್ದಿಲ್ಲ. ಭಾರಿ ಕೆಟ್ಟ ಜನ ರೀ, ಪುಂಡು ಪೋಕ್ರಿತನ, ಮೋಸತನ, ಸುಳ್ಳುತನ, ಟಪಿಗೆ ಹಾಕೋದು, ಇಂಥ ವಿದ್ಯೆ ಒಳಗೆ ಒಬ್ಬರಿಗಿಂತ ಒಬ್ಬರು ನಿಪುಣರು. ಭಾಳ ಎಟ್ಟಿ ಜನ ರೀ, ಹುಟ್ಟಿದಾಗಿಂದ ಒಬ್ಬರು ಒಂದು ಚಲೋ ಕೆಲಸನ ಮಾಡಿದ್ದಿಲ್ಲ. ಇಂಥ ಎದ್ದು ಬಡಿ ಊರಾಗ ಹೋಗಿ ನಮ್ಮ ಬೂದಿ ಬಸಪ್ಪ ಸಿಕ್ಕಿ ಬಿದ್ದ. ಚಾವಡಿ ಕಟ್ಟಿ ಹಿಡಿದ ಕುಂತ ಬೂದಿ ಬಸಪ್ಪನ್ನ ವಿಚಿತ್ರ ರೀತಿಯಿಂದ ನೋಡಕ್ ಹತ್ತಿದ್ರಿ. ಕಾವಿ ಬಟ್ಟೆ ಹಾಕೊಂಡು ಬಸಪ್ಪ ಅವ್ರ ಕಣ್ಣಿಗೆ ಭಯೋತ್ಪಾದಕ ಕಣ್ಣಂಗೆ ಕಂಡ. ಪಾಪ ಬಸಪ್ಪಗ ಹೊಟ್ಟ ಹಸಿವು ತಾಳ್ಲಾರ್ದ ಒಬ್ಬನ್ ನೋಡಿ, ಯಜಮಾನ್ರ ನನಗ ಹೊಟ್ಟಿ ಭಾಳ ಹಸ್ದೈತಿ ಅಂದ. ಅದಕ್ಕವ ಕಣ್ಣು ಕೆಂಪಗೆ ಮಾಡಿ ಅದಕ್ಕೆ ನಮಗೇನು ಮಾಡಂದಿ ಅಂದ. ಅಷ್ಟ್ರಾಗ ಇನ್ನೊಬ್ಬ ಬಂದು, ಏನಂತ ಕಲ್ಲಪ್ಪ ಇವನು ಹಕಿಕತ್ತು ಅಂದು ಕೇಳಿದ್ದಕ್ಕ, ಇವನಿಗೇನೋ ಹೊಟ್ಟೆ ಹಸ್ತೈತೆ ಅಂತ ತತ್ಸಾರ ಮನೋಭಯದಿಂದ ಉತ್ತರ ಕೊಟ್ಟ. ಅದಕ್ಕವ, ನೀ ಯಾವೇ ಬೇ ವರ್ಷಿ ಮುನ್ನೋಡಿ ಮುಂದೆ ಹೋಗು ಅಂತ ಸಿಟ್ಟಿನಿಂದ ಭಿಕ್ಷುಕಿಗೆ ಹೇಳಿದಂಗ ಹೇಳಿ ಹೋಗ್ಬಿಟ್ಟ. ಬಸಪ್ಪಗ ಸುಂಕದ ಕಟ್ಟಿಯವ್ರ ಮುಂದೆ ಸುಖ ದುಃಖ ಹೇಳಿದಂಗೆ ಆಗಿತ್ತು. ಸುಮ್ಮನೆ ಮಾರಿ ಒಣಿಸ್ಕೊಂಡು ಕುಂತ. ಅಷ್ಟರಾಗ ಇನ್ನೊಬ್ಬ ಬಂದು ಚಾವಡಿ ಕಟ್ಟಿ ತನ್ನ ಹೆಗಲ ಮೇಲಿನ ಟವೆಲಿಂದ ಹಸನ ಮಾಡಿ ಕುಂತು, ಏನ್ರಿಪ್ಪ ಐಗೋಳ್ರ ನಟ್ಟಗ ನಿಗಿರಿಸಿಕೊಂಡು ಇಲ್ಲೇ ತಳ ಊರಿರಲ್ಲ, ನಡಕ್ ಯಾವ ಊರು ಸಿಗ್ಲಿಲ್ಲೇನ ಅಂತ ಕೇಳಿದ. ಅವಾಗ ಚಾಲಾಕ ಬಸಪ್ಪ ಅವ್ರ ಮಾತಿನ ದಾಟಿ ಹಿಡ್ದಿದ್ದ. ಹೂನ್ರಿಪ್ಪ ನಟ್ಟಗ ನಿಗಿರಿಸಿಕೊಂಡು ಇಲ್ಲಿಗೆ ಬಂದು ತಳ ಊರೇವಿ, ನೀವೆತ್ಲಾಗ ಹೊಂಟಿದ್ರಿ ನಿಮ್ ಬುಡಾಕಿ ತಗೊಂಡು ಅಂತಂದ. ಅವಾಗ ಆ ಮನುಷ್ಯ ಬಸಪ್ಪ ಮಾತಾಡಿದ ದಾಟಿ ನೋಡಿ ಅವನ್ನು ಅದ ಊರಾವ ಅಂತ ತಿಳ್ಕೊಂಡು, ಸೊಳೆ ಮಗಂದು ಸುಡುಗಾಡ್ ಹೊಲ ಆಯ್ತಲ್ರಿಪ್ಪ ಕಾಯಕ್ ಹೊಂಟೇನಿ ಅಂತ ವಿನಯದಿಂದ ಉತ್ತರ ಕೊಟ್ಟ. ನಮ್ ಬೂದಿ ಬಸಪ್ಪ ಎಳಿ ಸಿಕ್ರ ಹಚ್ಚಡ ನುಂಗೋ ಮನುಷ್ಯ, ಇಷ್ಟು ಸಿಕ್ರ ಕೇಳ್ತಾನೇನ್ರಿ. ಮಾತ್ ಮುಂದುವರಿಸಿದ, ಮತ್ತೇನ್ರಿಪ್ಪ ನಿಮ್ ಹಾಳಾದ ಹೊಲಸ ಮನೆತನ ಹೆಂಗ ನಡೆದೈತಿ ಅಂತ ಅಂದಿದ್ದಕ್ಕ ಅವ, ಅಡ್ಡಿ ಇಲ್ರಿಪ್ಪ ಎಲ್ಲ ಮಗ ದೇವ್ರ ಆಶೀರ್ವಾದ, ಮನೆಯಾಗ ದರಿದ್ರ ಮೋತಿ ಹೆಂಡತಿ, ಸತ್ತೆಣದಂತ ಮಗ, ಹರಕ್ ಮುಗಿನ ಮಗಳು, ಎಲ್ಲರೂ ಆರಾಮದಾರ, ನಾ ಇನ್ನು ಬರ್ತೇನೆ ಅಂತ ಎದ್ದು ಹೋಗೇ ಬಿಟ್ಟ. ಚಾಲಾಕ ಬಸಪ್ಪ ಲೆಕ್ಕ ಹಾಕಿದ್ರಿ, ಈ ಊರ ಮಂದಿಗೆ ಬುದ್ಧಿ ಕಲಸೇ ಹೋಗಬೇಕು ಅಂತ ನಿರ್ಧಾರ ಮಾಡಿದ. ಚಾವಡಿ ಕಟ್ಟಿ ಮೇಲೆ ಎದ್ದು ನಿಂತು, ಬರ್ರಿಲೇ ಎಲ್ಲರೂ ಬರ್ರಿಲೇ, ನಿಮಗೊಂದು ಮಾತು ಹೇಳ್ತೇನೆ ಬರ್ರಿಲೇ ಅಂತ ಕೂಗಾಕ್ ಹತ್ತಿದ. ಜನ ಬಂದು ಸೇರಿದ್ರು. ಅವಾಗ, ಈ ಊರಾಗ ಪಂಡಿತರು ಅನ್ನೋರು ಯಾರದಾರು ಹೇಳ್ರಿ, ಅವರು ನನ್ನ ಮುಂದೆ ಪಾಂಡಿತ್ಯ ತೋರಿಸ್ಲಿ, ನನ್ನ ಸೋಲಿಸುವಂತ ಶಾಣ್ಯ ಪಂಡಿತ ಈ ಜಗತ್ನಾಗ ಹುಟ್ಟಿಲ್ಲ ಅಂತ ಎದಿ ತಟ್ಟಿ ತಟ್ಟಿ ಹೇಳಿದ. ಅದಕ್ಕೊಬ್ಬವ, ಈ ಊರಾಗ ಎಲ್ಲಾರು ಪಂಡಿತ್ರ, ಇಂಥ ಪಂಡಿತರಿಗೆ ನೀವೇನು ಗೆಣಸ್ ಕರೆಯಕ್ ಬಂದಿರಪ್ಪ, ಚಲೋ ಸಿಕ್ಕಿ ತಡಿ ನಮ್ಮ ಕೈಯಾಗ ಅಂತ ಅಂದು ಎಲ್ಲರೂ ಸೇರಿ ಬೂದಿ ಬಸಪ್ಪನ ಸಾವಿರ ತಲಿ ಗುಂಡು ಭಟ್ರ ಕಡೆ ಹೊತ್ತುಕೊಂಡು ಹೋಗಿ ನಿಲ್ಲಿಸಿದ್ರು. ಸಾವಿರ ತಲಿ ಗುಂಡು ಭಟ್ರ ಬಗ್ಗೆ ಹೇಳಬೇಕಂದ್ರೆ ಈ ಭಟ್ರಿಗೆ ಸಾವಿರ ತಲಿ ಇರಲಿಲ್ಲರಿ, ಆದ್ರೆ ಸಾವಿರ ತಲಿಯಷ್ಟು ಬುದ್ಧಿ ಐತಿ ಅಂತ ಎದ್ದು ಬಡಿ ಊರಾನ್ ಜನ ತಿಳ್ಕೊಂಡಿದ್ರು. ಗುಂಡು ಭಟ್ರು ಸಣ್ಣವರಿದ್ದಾಗ ಸಾಲಿಗೆ ಹೆಸರು ಹಚ್ಚದನ, ದೊಡ್ಡ ಭಿನ್ನತೆಯೊಳಗೆ ಕುಂತು ಸಾಲಿ ಕಲ್ತವ್ರು. ಇಂಥ ಸಾವಿರ ತಲಿ ಗುಂಡು ಭಟ್ರ ಮುಂದೆ ಬಸಪ್ಪನ ವೈದ್ಯ ನಿಲ್ಲಿಸಿ, ಭಟ್ರ ಇವ ಮಹಾಪಂಡಿತ್ ಅಂತ ನೋಡ್ರಿ,
1: ಅದಕ್ಕ ನಿಮ್ಮ ಪಾಂಡಿತ್ಯ ಪರೀಕ್ಷೆ ಮಾಡಾಕ ಬಂದಾನ, ಸ್ವಲ್ಪ ನಿಮ್ಮ ಕೈ ತೋರಿಸ್ರಿ ಅಂದ್ರು. ಪಟ್ರು ಬಾಳ ಸಿಟ್ಟಿಗೆದ್ದ, ಇವ ಪಂಡಿತೇನ, ಇವ ಎಲ್ಲಿ ಕಸಮರಿಗಿ ಪಂಡಿತ ಅಂತ ನನ್ನ ಪರೀಕ್ಷೆ ಮಾಡಾಕ ಬಂದಾನ. ಹ ಕೇಳಪ್ಪ ಪಂಡಿತ, ಏನು ಕೇಳ್ತಿ, ಒಮ್ಮೆಲೆ ಕೇಳಿಬಿಡು, ಇಲ್ಲ ಅಂದ್ರ ನಮ್ ಕೈಯಾಗ ಸಿಕ್ಕ ಹರ ಚಿಪ್ಪಾಡಾಗಿ ಅಂತ ಗುಡುಗಿದ್ರು ಭಟ್ರು. ಬಸಪ್ಪಗ ಖಾತ್ರಿ ಆತು, ಈ ಊರವರು ತಿಳಿಗೇಡಿಗಳು, ಇವ್ರ ಜೊತೆ ವಾದ ಮಾಡೋದಕ್ಕಿಂತ ಜಾಣತನದಿಂದ ಪಾರಾಗಿ ಹೋಗೋದ ಒಳ್ಳೇದು ಅಂದು ಗುಂಡು ಭಟ್ರ ಕಾಲಿ ನಮಸ್ಕಾರ ಮಾಡ್ತಾನ. ನಿಮ್ಮ ಹಳ್ಳಿಯೊಳಗ ಇಂಥ ದೊಡ್ಡ ಪಂಡಿತರು ಅದಾರಂತ ನಂಗೆ ಗೊತ್ತಿರಲಿಲ್ಲರಿ ಭಟ್ರ. ಗುಂಡು ಭಟ್ರು ನನ್ನ ಸೋಲಿಸಿದ್ರು, ನಾ ಶರಣಾಗತ ಆಗ್ತಾನೆ, ನೀವೆಲ್ಲರೂ ಸೇರಿ ಇವ್ರ ಮೆರವಣಿಗೆ ಮಾಡಬೇಕು, ನಾನು ಜಯ ಜಯಕಾರ ಮಾಡ್ತೇನೆ ಅಂತ ಅಂದ. ಊರಾನ್ ಜನ ಎಲ್ಲ ಸೇರಿ ಗುಂಡು ಭಟ್ರನ ಪಲ್ಲಕ್ಕಿಯೊಳಗೆ ಕುಂದರಿಸಿ ಸನಾದಿ ಭಜಂತ್ರಿ ಮೇಳದ ಜೊತೆ ಮೆರವಣಿಗೆ ಶುರು ಮಾಡಿದ್ರು. ಎಲ್ಲರೂ ಸಾವಿರ ತಲಿ ಗುಂಡು ಭಟ್ ಮಹಾರಾಜರಿಗೆ ಜೈವಾಗಲಿ ಅಂತ ಜಯ ಜಯಕಾರ ಮಾಡಕ್ ಹತ್ತಿದ್ರು. ಈ ಗದ್ದಲದಾಗ ಏನಾರ ಉಪಾಯ ಮಾಡಿ ಇಲ್ಲಿಂದ ಪಾರಾಗಬೇಕು ಅಂತ ಬಸಪ್ಪ ಎಲ್ಲರಿಗೂ ಕಾಣುವಂಗ ಒಂದು ಕಾಗದದ ಚೀಟ್ ಕಟ್ಟಾಕ ಹತ್ತಿದ. ಅದನ್ನ ನೋಡಿ ಎಲ್ಲಾ ಜನ ಇದೇನು ಚೀಟ್ ಯಾಕೆ ಕಟ್ಟಾಕ ಹತ್ತಿರಿ ಅಂತ ಕೇಳಿದ್ರು. ಅವಾಗ ಬಸಪ್ಪ ಅವರಿಗೆ, ನೋಡ್ರಿಪ್ಪ, ಇದು ಗುಂಡು ಭಟ್ರ ಮೈಯಾಗಿನ ಒಂದು ಕೂದ್ಲ, ಇದನ್ನ ನಮ್ಮ ಊರಿಗೆ ಹೋಯ್ತೇನೆ ಅಂದು ಆ ಚೀಟ್ ತನ್ನ ಹಣೆಗೆ ಹಚ್ಚಿಕೊಂಡು ನಮಸ್ಕಾರ ಮಾಡಿದ. ಅದಕ್ಕೆಲ್ಲಾರು ಯಾಕ ಅಂತ ಕೇಳಿದ್ರು. ಅವಾಗ ಬಸಪ್ಪ, ನಿಮ್ ಸಾವಿರ ತಲಿ ಗುಂಡು ಭಟ್ರು ಬಹಳ ಪವಿತ್ರದಾರ, ಹುಡುಗರಿಗೆ ಜ್ವರ ಬಂದ್ರ ಭೂತ ಬಡದ್ರ ಹುಚ್ಚ ಹಿಡಿದ್ರ ಈ ಕೂದ್ಲ ಅವ್ರ ಕೊರಳಿ ಕಟ್ಟಿಬಿಟ್ರ ಆತು, ಎಲ್ಲ ಬಿಟ್ಟು ಹೋಕೈತಿ ಅಂತ ಅನ್ನೋದು ಒಂದ ತಡ ಜನ ಎಲ್ಲಾರು ಮೆರವಣಿಗೆ ನಿಲ್ಲಿಸಿ ಭಟ್ರನ್ನ ಪಲ್ಲಕ್ಕಿಯಿಂದ ಕೆಳಕ್ ಕೆಡವಿ ನನಗ ನಿನಗ ನಿನಗ ನನಗ ನನಗ ನಿನಗ ಅಂತ ಭಟ್ರ ಮೈಯಾಗಿನ ಒಂದು ಕೂದ್ಲ ಉಳಿದಂಗ ಕಿತ್ಕೊಳ್ಳಕ್ ಶುರು ಮಾಡಿದ್ರಿ. ಇದ ಹೊತ್ತಲೆ ಅಂದವನ ಬಸಪ್ಪ ಆ ಗದ್ದಲದಾಗಿಂದ ಪಾರಾಗಿ ಓಡಿ ಹೋದ. ಅಲ್ಲಿಂದ ಬಸಪ್ಪ ಮುಂದ್ ಒಂದು ಊರಿಗೆ ಬಂದು ಕಟ್ಟಿ ಹಿಡಿದು ಕುಂತ. ಆ ಊರಿನ ಸಾಹುಕಾರ ತನ್ನ ಮಗಳಿಗೆ ವರ ನೋಡಿ ನೋಡಿ ನೋಡಿ ಸಾಕಾಗಿ ಹೋಗಿದ್ದ. ಯಾಕಂದ್ರ ಸಾಹುಕಾರನ ಹೆಂಡತಿ ಗುಣ ನೋಡೇ ಯಾರೂ ಅವನ ಮಗಳನ್ನ ಮದುವೆ ಆಗಿದ್ದಿಲ್ಲ. ಕಟ್ಟಿ ಮೇಲೆ ಕುಂತ ಬಸಪ್ಪನ ನೋಡಿ ಸಾಹುಕಾರಗೆ ಮನಸ್ಸಿಗೆ ಬಂತ್ರಿ, ಹಂಗಾರ ಮಾಡಿ ಇವನ್ ಒಪ್ಪಿಸಿ ಮದುವೆ ಮಾಡಿಬಿಟ್ರಾತು ಅಂತ ಬಸಪ್ಪನ ಕಡೆ ಬಂದು, ಏನ್ರಪ್ಪ ಮತ್ತ ನೀವು ಯಾವ ಊರಿನವರು ಅಂತ ಕೇಳಿದ. ಅದಕ್ಕೆ ಬಸಪ್ಪ, ಯಾವ ಊರು ಅಂತ ಹೆಂಗೆ ಹೇಳಿರಿಪ್ಪ, 8 ಊರಾಗ 8 ಮನೆ ಅದಾವು ಅಂದ. ಸಾಹುಕಾರ ಅಲೆಲೆಲೆಲೆಲೆ ಒಳ್ಳೆ ಶ್ರೀಮಂತ ಅಳಿಯಾನ ಸಿಕ್ಕ ಅಂತ ಅನ್ಕೊಂಡು, ನೋಡ್ರಿಪ್ಪ ನಾನು ಈ ಊರಿಗೆ ಭಾರಿ ಶ್ರೀಮಂತ ಅದೇನೆ, ನನಗೆ ಒಬ್ಬಕಿನ ಮಗಳದಾಳ, ಭಾಳ ಚಂದದಾಳ, ಏನ್ರಿಪ್ಪ ಬಣ್ಣ ಸ್ವಲ್ಪ ಕರ್ರಗಿದ್ರು ಮಾರಿ ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕಿದ್ರು ಭಾಳ ಕಳ ಐತ್ರಿ, ಮತ್ತ ಮಾಡ್ಕೊಂತೀರೇನು ಅಂತ ಕೇಳಿದ. ಬಸಪ್ಪ ಮನಸ್ಸಿನಾಗ ಲೆಕ್ಕ ಹಾಕಿದ, ಹೆಂಗೂ ತನಗೂ ದಿಕ್ಕಿಲ್ಲ, ಇಲ್ಲೇ ಈ ಸಾಹುಕಾರ ಮಗಳ ಮದುವೆ ಮಾಡ್ಕೊಂಡ್ಬಿಟ್ರೆ ನಾಳೆ ಸಾಹುಕಾರ ಸತ್ತ ಮೇಲೆ ಅವನ ಸರ್ವ ಆಸ್ತಿಗೂ ತಾನ ಹಕ್ಕದಾರ ಆಗಬಹುದು ಅಂತ ತಿಳ್ಕೊಂಡು ಗತ್ತಿನಾಗ, ಮತ್ತ ನಿಮ್ಮ ಮಂಥನ ಎಂಥದ್ದು ನಡೆ ನುಡಿ ಹೆಂಗ ಅಂತಂದ. ಅದಕ್ಕೆ ಸಾಹುಕಾರ, ಭಾರಿ ಒಳ್ಳೆ ಮಂತನ್ರಿಪ್ಪ ನಮ್ಮದು, ಮತ್ತು ಮನ್ಯಾಗ ಒಳ್ಳೆ ಸಂಪ್ರದಾಯ ಅದಾವು, ಎಲ್ಲ ಗಂಡಸೂರದ ಹಿರೇತನ, ಹೆಣ್ಮಕ್ಳು ನಮ್ಮ ಮನ್ಯಾಗ ತುಟಿ ಪಿಟಕ್ ಅನ್ನೋದಿಲ್ಲ ಅಂದ. ಹಂಗಾರೆ ಆಗಲಿ ನಡೀರಿ, ನಿಮ್ಮ ಮಗಳು ನೋಡಿ ಒಪ್ಪಿಗೆ ತಿಳಿಸ್ತೇನೆ ಅಂತ ಬಸಪ್ಪ ಹೇಳಿದ. ಅದಕ್ಕೆ ಸಾಹುಕಾರ, ಒಂದು 5 ಇಲ್ಲೇ ಕುಂತೀರ್ರಿ, ನಮ್ಮ ಮನೆಗೆ ಹೋಗಿ ಎಲ್ಲ ತಯಾರಿ ಮಾಡಿಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಸಾಹುಕಾರ ಮನೆಗೆ ಬಂದ. ಮಗಳು ಖರ್ಚಾದ್ರೆ ಸಾಕು ಅಂತ ಸಾಹುಕಾರ ಮನೆತನದ ನಡೆ ನೋಡಿ ಭಾಳ ಸಂಪ್ರದಾಯಬದ್ಧದಾವು ಅಂತ ಹೇಳಿದ್ದ. ಆದ್ರೆ ಮನೆಯನ ಪರಿಸ್ಥಿತಿ ಇವ ಹೇಳಿದ್ದಕ್ಕೆ ತದ್ವಿರುದ್ಧನೇ ಐತ್ರಿ. ಸಾಹುಕಾರನ ಹೆಂಡತಿ ಸಾಕ್ಷಾತ್ ಬ್ರಹ್ಮ ರಾಕ್ಷಸಿ ಇದ್ದಂಗಿದ್ಲು, ಆಕೆ ಅವತಾರ ನೋಡೇ ಯಾರೂ ಮಗಳನ್ನ ಮದುವೆ ಆಗಿದ್ದಿಲ್ಲ. ಇವತ್ತು ಹೆಂಗಾದ್ರೂ ಮಾಡಿ ಹೆಂಡತಿ ಬಾಯಿ ಮುಚ್ಚಿಸಿ ಮಗಳನ್ನ ತೋರಿಸಿಬಿಟ್ರೆ ತನ್ನ ಜವಾಬ್ದಾರಿ ಮುಗೀತೈತಿ ಅಂತ ತಿಳಿದು ಸೀದಾ ಮನೆಗೆ ಬಂದು ಹೆಂಡತಿ ಕಾಲಿಗೆ ಬಿದ್ದ. ಹೆಂಡತಿ, ಯಾಕ ಕಸ್ಟಮರಿಗೆ ಕಾಲಿಗೆ ಯಾಕೆ ಬೀಳ್ತಿ, ಹೇಳ್ಬೇಕ ಹಿಕ್ಕಟ ಕಚ್ಚಾ ಪಚ್ಚ ತುಳಿದು ಬಿಟ್ಟೇನು ಅಂತಂದ್ಲು. ಮಾರಾಯಳ, ಇಷ್ಟು ದಿನ ಅದನ್ನ ಮಾಡಿದಿ, ಒದಿ ತುಳಿ ಬೇಕಾದ ಮಾಡು, ನಾನು ಬೇಡ ಅನ್ನೋದಿಲ್ಲ, ಇವತ್ತ ಮಗಳ್ ನೋಡಾಕ ವರ ಕಡ್ಕೊಂಡು ಬರ್ತೀನಿ, ಇವತ್ತು ಒಂದು ದಿನ ಒಂದೇ ದಿನ ಬಾಯಾಗ ಉಪ್ಪು ಹಾಕ್ಕೊಂಡು ಸುಮ್ಮನಿರ್ತೀಯ ಅಂತ ಬೇಡ್ಕೊಂಡ. ಯಾಕೋ ಏನೋ ಆಕಿಗೆ ಸ್ವಲ್ಪ ಕರುಣ ಬಂತ್ರಿ. ಹ್ಮ್, ಏನ್ ಮಾಡ್ಕೊಂತೀಯೋ ನೀನ ಮಾಡ್ಕೋ. ಆ ಹುಡುಗ ಬಂದ್ ಹೋಗುತ್ತನಕ ಅಷ್ಟ, ನಾಳೆ ಅಂದ್ರ ನಾ ಕೇಳಕ್ಕಿಲ್ಲ. ಹಂಗ ಹಂಗ ನಿನ್ ಚಿಪ್ಪಾಡಿ ಮಾಡಿಬಿಟ್ಟೇನು ಅಂದ್ಲು. ಮತ್ತೇನ್ರ ಇದ್ರೀಗ ಹೇಳ ಅಂದಿದ್ದಕ್ಕೆ ಸಾವುಕಾರ, ಇನ್ನೇನು ಇಲ್ಲ, ನಮ್ಮ ಮನೆತನ ಪುರುಷ ಪ್ರಾಧಾನ್ಯವಾಗಿದ್ದು ಅಂತ ಸುಳ್ಳು ಹೇಳೇನಿ. ಅದಕ್ಕೆ ಆ ಹುಡುಗ ಬಂದಾಗ ಅವನ ಮುಂದೆ ನಿನಗೇನಾದರೂ ಬೈದ್ರೆ ನೀ ತಿರುಗಿ ಬೈಬೇಡ, ಸಮಾಧಿಯಿಂದ ಇರಬೇಕು ಅಷ್ಟ ಅಂದ. ಹೆಚ್ಚಂದ್ರೆ ನೀ ಎಷ್ಟು ಬೈಗಳ ಬೈಬಹುದು ಅಂತ ಈಗ ನಿಕ್ಕಿ ಹೇಳಿಬಿಡು ಅಂದ್ಲು. ಭಾಳೇನಿಲ್ಲ, ಹೆಚ್ಚಂದ್ರೆ ಒಂದು 20-30 ಬೈಗಳ ಬೈಬಹುದು ಅಷ್ಟ. ಖರೆ ಹೇಳ, ಒಮ್ಮೆಲೆ ಹೇಳಿಬಿಡು. ಹೇಳಿದ್ದಕ್ಕಿಂತ ಹೆಚ್ಚಿಗೆ ಬೈದಿ ಅಂದ್ರೆ ನಿನ್ನ ಚಟ್ಟಾಕಿತ್ ಕೈಯಾಗಿ ಕೊಟ್ಟೇನಿ ಅಂದ್ಲು. ನೋಡ, ಹೆಚ್ಚಂದ್ರೆ ಒಂದು 50 ಬೈಗಳ ಬೈಬಹುದು. ಇನ್ನು ವಿಚಾರ ಮಾಡಿ ಹೇಳು, ಆಮ್ಯಾಕ ಹೆಚ್ಚು ಕಡಿಮೆ ಆತು ಅಂದ್ರೆ ನಾ ಏನು ಸುಮ್ಮನೆ ಇರಾಕಿಲ್ಲ, ನಿನ್ ಚಡ್ಡಿ ಕಿತ್ತು ಕೈಯಾಗಿ ಕೊಟ್ಟೇನಿ ಅಂತಂದಿದ್ದಕ್ಕೆ ಸಾವುಕಾರ ವಿಚಾರ ಮಾಡಿ ಸುಳ್ಳಾಕ್ ಹೇಳಿ, ಅಗದಿ ಅಗದಿ ಭಾಳ ಅಂದ್ರೆ ಒಂದು 100 ಬೈಗಳ ಬೈತೇನಿ ಅಷ್ಟ ಅಂದ. ಹ್ಮ್, ಸಾಕ, ಭಾಳ ಅದು. ಆದ್ರೆ ಅಪ್ಪಿ ತಪ್ಪಿ 100 ಬೈಗಳ ಆದ್ಮೇಲೆ ಒಂದರ ಹೆಚ್ಚಿಗೆ ಬೈದಿ ಅಂದ್ರೆ ಈಗ ಯಾಕೆ ಹೇಳಿ, ಅವಾಗ ಹೇಳ್ತೇನೆ ಅಂತ ಹೆಂಡತಿ ಒಪ್ಪಿಕೊಂಡ್ಲು. ಸಾವುಕಾರ ಖುಷಿಯಿಂದ ಒಪ್ಪಿ ಹೋಳಿಗೆ ಹುಗ್ಗಿ ಕಟ್ಟಿನ ಸಾರು ಮಾಡಕ್ಕೆ ಹೇಳಿ ಬಸಪ್ಪನ ಕರ್ಕೊಂಡು ಬರಕ್ಕೆ ಹೋದ. ಇತ್ಲಾಗ ಬಸಪ್ಪ ಕಟ್ಟಿ ಮೇಲೆ ಕುಂತು ಹೆಂಡತಿನ ಮನಸ್ಸಿನಾಗ ನೆನದು ಮಂಡಿಗೆ ತಿನ್ನಕ್ಕೆ ಹತ್ತಿದ್ದ. ಸಾವುಕಾರ ಬಂದು, ಬರ್ರಿಪ್ಪ ಎಲ್ಲ ತಯಾರಾಗೈತಿ, ಇನ್ನೇನು ನೀವು ಬಂದು ನನ್ನ ಮಗಳು ನೋಡೋದು ಒಂದ ಬಾಕಿ. ನಮ್ಮ ಮಂತನ ಭಾಳ ಶ್ರೇಷ್ಠ ಮಂತನ ಏನ್ರಿಪ್ಪ, ಮನ್ಯಾಗ ಮುತ್ತು ನಿಂತ ಮಗಳು, ಹೇಳ್ದಂಗೆ ಕೇಳು ಹೆಂಡತಿ, ಸುಖವಾಗದೇನು ನೋಡ್ರಿ. ನನ್ನ ಹೆಂಡತಿ ನನ್ನ ಮುಂದೆ ತುಟಿ ಪೆಟ್ಟು ಅನ್ನೋದಿಲ್ಲ ಅಂತ ಹೇಳಿ ಮನೆ ಕರ್ಕೊಂಡು ಹೋಗಿ ಮನೆ ಬಂದ ಕುಳಿಯಿಂದ ಹೊರಗಿಂದ ಸಾವುಕಾರ, ಏ ಬುಕ್ಣಿ ಒಳಗೇನು ಮಾಡಕತ್ತಿದಿ, ಕಾಲಿಗೆ ನೀರು ತೊಂಬಾರ ಅಂದ. ಸಾವುಕಾರನ ಹೆಂಡತಿ ಬಂದು ಕಾಲಿಗೆ ನೀರು ಕೊಟ್ಟು ಒಳಗೆ ಹೋದ್ಲು. ಸಾವುಕಾರ, ಏ ಮಾನಗಡಿ ಕಂಬಳಿ ಹಾಸಿಲೇನ ಅಂದಿದ್ದಕ್ಕೆ ಅಕ್ಕಿ ಬಂದು ಕಂಬಳಿ ಹಾಸಿ ಹೋದ್ಲು. ಬಸಪ್ಪ ಕುಂತ, ಏ ಊರ್ ಕೋಡಿ ಬಿದ್ದಾಡಿ ಚಿಪ್ಪಾಡಿ ಮಗಳು ಕರ್ಕೊಂಡು ಬಾ ಅಂದ. ಅವಾಗ ಸಾವುಕಾರನ ಹೆಂಡತಿ, ಇವನ್ ಹಿಂಗ ಸೈಲ್ ಬಿಟ್ರ ಇವ ಅಳಿತಿಗೆಟ್ಟು ಬೈತಾನ ಅಂದಾಕೆ ಒಳಗ ಒಂದು ಉದ್ದನ ಸಣಬಿನ ದಾರ ತಗೊಂಡು ಬೈಗಳಕ್ಕೆ ಒಂದು ಗಂಟು ಹಾಕಕ್ ಹತ್ತಿದ್ಲು. ಏ ಬುದ್ಧಿಗೇಡಿ ಮಾನಗೇಡಿ ಮಗಳು ಕರ್ಕೊಂಡು ಬಾರ ಅಂದಿದ್ದಕ್ಕೆ ಅವನ ಹೆಂಡತಿ ಮನಸ್ನಾಗ, ಈ ಹುಡುಗನ ಬಾಯಾಗ ಮಣ್ಣು ಹಾಕಲಿ, ಇವನ್ ಸಲುವಾಗಿ ನಾ ಎಷ್ಟು ಬಯಸ್ಕೋಬೇಕು ಅಂತ ಅಂದ್ಕೊಂಡು ಮತ್ತೆ ಸಣಬಿನ ದಾರಕ್ಕೆ ಗಂಟು ಹಾಕಿ ಮಗಳನ್ನ ಕರ್ಕೊಂಡು ಬಂದ್ಲು. ಮಗಳು ಬಂದು ಮಣಿ ಮೇಲೆ ಕುಂತ್ಲು. ಸಾವುಕಾರನ ಮಗಳ ಗೆಳತಿಗೆ ಈ ಸುದ್ದಿ ಬಡೀತ್ರಿ. ಆಕಿ ತನ್ನ ಗಂಡನ ಹೆಗಲ ಮೇಲೆ ಕುಂತ ಗಂಡಗ ಲಗಾಮ ಹಾಕಿ ಕುದುರೆ ಮಾಡ್ಕೊಂಡು ಅಲ್ಲಿ ಬಂದು ಬಸಪ್ಪನ ಒಮ್ಮೆ ನೋಡಿ ನಕ್ಕ ತನ್ನ ಗೆಳತಿಗೆ ಹೇಳಿದ್ಲು, ಹೇ ನೋಡ ಹುಡುಗ ಚಲೋ ಅದಾನ, ಒಳ್ಳೆ ಕುದುರೆ ಮಾಡ್ಕೋಬಹುದು, ನೀನು ಹೂ ಅಂತ ಒಪ್ಪಿಗೆ ಕೊಟ್ಬಿಡು ಅಂಥೇಳಿ ಮತ್ತೆ ಹಲೇ ಹುಷ್ ಹಲೇ ಹುಷ್ ಅಂತ ತನ್ನ ಗಂಡನ್ನ ಹೊಡ್ಕೊಂಡು ಹೊರಗೆ ಹೋದ್ಲು. ನಮ್ಮ ಬಸಪ್ಪ ಈ ಕುದುರೆ ಆಟ ನೋಡಿ ಅಲೆಲೆಲೆಲೆ ಅಂದ. ಸಾವುಕಾರ, ನಿಮ್ಮ ಮಗಳು ಒಳ್ಳೆ ಪರಿಸರದಾಗ ಬೆಳೆದಾಳ ಅಂದ. ಅದಕ್ಕೆ ಸಾವುಕಾರ, ಎಲ್ಲ ಆ ದೇವ್ರ ಆಶೀರ್ವಾದ ರೀಪ ಅಂತಂದ. ಏ ಚೀಮಾರಿ ಬುದ್ಧಿಗೇಡಿ ನಾಲ್ಕು ಹೆಂಗ್ಸ ಲಗು ಲಗು ಉಣ್ಣಾಕ್ ನೀಡ ಅಂತ ಹೆಂಡತಿ ಹೇಳಿದ. ಇವ ಬೈದಂಗ ಬೈದಂಗ ಆಕಿ ಒಳಗೆ ಸಣಬಿನ ದಾರಕ್ಕೆ ಗಂಟು ಹಾಕೊಂತ ಹೊಂಟಿದ್ಲು. ಇಬ್ರಿಗೂ ಹೋಳಿಗೆ ತುಪ್ಪ ನೀಡಿದ್ಲು. ಹೊಟ್ಟೆ ಹೆಸದು ಬಸಪ್ಪ ಗಪ್ಪ ಗಪ್ಪ ಗಪ್ಪ ತಿಂದು ಇನ್ನೊಂದು ಹೋಳಿಗೆ ಅಂತ ಸಾವುಕಾಶಿ ಸಾವುಕಾರನ ಕಿವ್ಯಾಕ್ ಕೇಳಿದ. ಅದಕ್ಕೆ ಸಾವುಕಾರ, ಏ ಅರುಹುಚ್ಚಿ ಇನ್ನೊಂದು ಹೋಳಿಗೆ ತೊಂಬಾ ಅಂತ ಕೂಗಿ ಹೇಳಿದ. ಅಷ್ಟೊತ್ತಿನಾಗ 99 ಬೈಗಳ ಆಗಿದ್ದು. ಸಾವುಕಾರನ ಹೆಂಡತಿ ಗಂಟೆಣಿಸಿ ಖಾತ್ರಿ ಮಾಡ್ಕೊಂಡಿದ್ಲು. ಹೊರಗಿಂದ ಸಾವುಕಾರ ಇನ್ನೊಂದು ಹೋಳಿಗೆ ಅಂತ ಕೂಗಿದ. ಅದಕ್ಕಿ ಅಡುಗೆ ಮನೆಯಿಂದ ಇನ್ನು ಮಂದ ಉಳಿದೈತಿ ನೆನಪಿರಲಿ ಅಂತ ಉತ್ತರ ಕೊಟ್ಲು. ಬಸಪ್ಪಗೆ ಭಾಳ ನಾಚಿಗಾತ್ರಿ. ಎಲ್ಲ ಹೋಳಿಗೆ ಮುಗಿದು ಒಂದ ಉಳಿದೈತಿ ಅಂದಮೇಲೆ ಸಾವುಕಾರ ಹೋಳಿಗೆ ಬೇಡ ಅನ್ನ ತರಿಸಿಬಿಡ್ರಿ ಅಂದ. ಅದಕ್ಕೆ ಸಾವುಕಾರ, ಏ ಹೋಳಿಗೆ ತಿನ್ರಿ ಬೇಕಾದಷ್ಟು ಅದಾವು. ಏ ಏನ ಹೋಳಿಗೆ ಅಂತ ಕೂಗಿದ. ಆಕಿ ಮತ್ತೆ ಕೂಗಿ ಹೇಳಿದ್ಲು, ನೆನಪಿರಲಿ ಇನ್ನು ಒಂದ ಉಳಿದೈತ ಅಂತ. ಇದಕ್ಕೆ ಬಸಪ್ಪ ಏನು ತಿಳ್ಕೊಂಡಿದ್ದ ಅಂದ್ರೆ ಒಳಗೆ ಹೋಳಿಗೆ ಒಂದ ಉಳಿದೈತಿ, ಆದರೂ ಸಾವುಕಾರ ಒತ್ತಾಯ ಮಾಡಕ್ಕೆ ಹತ್ಯಾನ ಅಂತ. ಆದ್ರೆ ಸಾವುಕಾರನ ಹೆಂಡತಿ ಹೋಳಿಗೆ ಒಂದ ಉಳಿದೈತಿ ಅಂತ ಹೇಳಿದ್ದಿಲ್ರಿ, ಸಣಬಿನ ಗಂಟು 99 ಇನ್ನು ಒಂದ ಒಂದ್ ಬೈಗಳ ಬಾಕಿ ಐತಿ ಅಂತ ನೆನಪು ಮಾಡಕ್ ಹತ್ತಿದ್ಲು. ಯಾಕಂದ್ರ ಮೊದ್ಲ ಗಂಡ ಹೆಂಡತಿ ನಡುವೆ ಕರಾರಾಗಿತ್ತು ನೋಡ್ರಿ, ಬರೇ 100 ಬೈಗಳ ಬೈಯೋದು ಅಂತ. ಈ ಕರಾರು ಬಸಪ್ಪ ಗೊತ್ತಿರ್ಲಿಲ್ಲ, ಅದಕ್ಕ ಬಸಪ್ಪ ಹೋಳಿಗೆ ಬ್ಯಾಡ್ರಿ ಸಾವುಕಾರ ಅನ್ನ ತರಿಸ್ರಿ ಅಂದ. ಸಾವುಕಾರ ಅನ್ನ ತಗೊಂಡ್ಬಾರ ಚಿಮಾರಿ ಎಷ್ಟು ಹೊತ್ತದು ಅಂತ ಅಂದಿದ್ದಕ್ಕ ಆಕಿ ನಕ್ಕೋಂತ ಬಂದು ಅನ್ನ ಬಡಿಸಿ ಗಂಡಕ್ಕೆ ತಾಕೀತು ಮಾಡಿದ್ಲು. ಇನ್ನು ಮುಗೀತು, ಇಷ್ಟಕ್ಕ ಮುಗಿಸ್ರೆ ಮುಂದುವರೆಸಿದ್ರಿ ಕೆಲಸ ಕೆಡತೈತಿ ಅಂತ ವಾರ್ನಿಂಗ್ ಮಾಡಿ ಹೋದ್ಲು. ಬಸಪ್ಪ ಮನಸ್ನಾಗ ಅನ್ಕೊಂಡ, ಇದೇನಪ್ಪ ಇದು, ಹೊಟ್ಟಿ ತುಂಬ ಉಂಡರ ಹೋದ್ರಾತು ಅಂತ ಅಂದ್ರ ಈ ಹೆಣ್ಮಗಳು ಇಷ್ಟಕ್ಕ ಮುಗಿಸ್ರಿ ಅಂದ್ಲಲ್ಲ ಅಂತ ಒಣ ಅನ್ನ ಉಣ್ಣಕ್ ಶುರು ಮಾಡಿದ. ಸಾವುಕಾರ ತಾ ಎಷ್ಟು ಬೈಗಳ ಬೈದಾನ ಅಂತ ಲೆಕ್ಕನ ಇಟ್ಟಿದ್ದಿಲ್ಲ. ಬಸಪ್ಪ ಒಣ ಅನ್ನ ಉಣ್ಣೋದನ್ನ ನೋಡಿ ಸಿಟ್ಟು ಗೆದ್ದು, ಏ ಚಿಮಾರಿ ಚುಮಾರಿ ಮನಿಮಾರಿ ಬ್ರಹ್ಮ ರಕ್ಷಿಸಿ ಲಗುನ ಸಾರ್ ತಗೊಂಡ್ ಬಾರ ಅಂತ ಅನ್ನೋದು ಒಂದ ತಡ ಹೇಳ್ತೀನಿ ನಿಮಗ. ಒಳಗಿಂದ ಸಾವುಕಾರನ ಹೆಂಡತಿ, ಏನು ನನ್ನ ಮಸಿ ಅರಿಬೇ, 100 ಬೈಗಳ ಬೈತೀನಿ ಅಂತ ಕಾಲಿಗೆ ಬಿದ್ದು ಕೇಳ್ಕೊಂಡು 104 ಬೈದೆ, ಹಿಡಿಯೋ ಕಟ್ಟಬೇಳಿ ಸಾರು ಉಣ್ಣು ಅಂದಾಕಿನ. ಒಲಿ ಮೇಲೆ ಕತ್ತ ಕತ್ತ ಕತ್ತ ಕತ್ತ ಕುದಿಯೋ ಸಾರನ್ನ ಒಂದು ಗಡಿಗೆಗೆ ತುಂಬಿ ತಂದು ತಲೆ ಮೇಲೆ ಒಗದ್ಲು. ಗಡಿಗೆ ಒಡೆದು ಗಡಿಗೆ ಕಂಟ ಸಾವುಕಾರನ ಕೊರಳಾಗಿ ಬಿತ್ತರಿ, ಮೈ ತುಂಬ ಸುಟುಗುಳ್ಳಿ ಎದ್ದು. ಹ್ಞೂ ಗಡಿಗೆ ಒಡೀತು ಗಡಿಗೆ ಗಡಿಗೆ ಗಡಿಗೆ ಕಿಮ್ಮತ್ 10 ರೂಪಾಯಿ, 10 ರೂಪಾಯಿ ಕೊಟ್ಟ ಮೇಲೆ ಹೇಳು ನನ್ನ ಕಸ್ಟಮರಿಗೆ, ಇಲ್ಲಾಂದ್ರ ಈ ಹುಡುಗನ ತಲೆ ಮೇಲೂ ಸಾರು ಸುರುತ್ತೆ ನೋಡು ಅಂತ ಹೇಳಿ ಸಾರು ತರಾಕಂತ ಮತ್ ಒಳಗೆ ಹೋದ್ಲು. ಅಷ್ಟ್ರಾಗ ಬಸಪ್ಪ ಅಲ್ಲಿದ್ರ ಕೆಲಸ ಕೆಡ್ತೈತಿ ಅಂದವನ ಹಂಗ ಮುಸುರುಗೈಲೇನ ಮ್ಯಾಲೆದ್ದು ಓಡಿ ಹೊರಗೆ ಬಂದು ತಪ್ಪಿಸಿಕೊಂಡ. ಊರೂರು ತಿರುಗಿ ಮತ್ತೊಂದು ಊರಿಗೆ ಬಂದ. ಆ ಊರಿನ ಹೆಸರು ಕೆಪ್ಪೂರು ಅಂತ. ಕೆಪ್ಪೂರು ಅಂತ ಯಾಕೆ ಆ ಊರಿಗೆ ಹೆಸರು ಬಂದಿತ್ತು ಅಂದ್ರೆ, ಏನೋ ಹವಾಮಾನ ದೃಷ್ಟಿಯಿಂದ ಹೀರಾಫೇರಾಗಿ ಅಲ್ಲಿರೋ ಜನ ಎಲ್ಲ ಕೆಪ್ಪರಾಗಿದ್ರು, ಅಂದ್ರೆ ಅವ್ರಿಗೆ ಸರಿಯಾಗಿ ಕಿವಿ ಕೇಳ್ತಿರಲಿಲ್ಲ, ಅದಕ್ಕೆ ಆ ಊರಿಗೆ ಕೆಪ್ಪೂರು ಅಂತ ಹೆಸರು ಬಂದಿತ್ತು. ಊರು ಹೊರಗೆ ಒಂದು ದೊಡ್ಡ ನೀರಾವರಿ ಹೊಲ, ಆ ಹೊಲದ ಹತ್ರ ಬಸಪ್ಪ ಬಂದು ನಿಂತ. ಆ ಹೊಲದ ಮಾಲೀಕ ಸಮೃದ್ಧವಾಗಿ ಬೆಳೆದು ನಿಂತ ಹೊಲದ ಬೆಳೆ ಕಂಡು ತನಗೆ ತಾನ, ಆಹಾ ಆಹಾ ನನ್ನ ಹೊಲ ಎಷ್ಟೊಂದು ಬೆಳೆ ಕೊಟ್ಟೈತಿ ಅಂತ ಆನಂದದಿಂದ ಕುಂತಿದ್ದ. ಅವಾಗ ಬಸಪ್ಪ ಹೋಗಿ, ಅಲ್ರಿ ಮತ್ತೆ ಮುಂದೆ ಕಾಣ್ತೈತಲ್ಲ ಇದು ಯಾವ ಊರು ಅಂದ. ಶ್ರೀಮಂತ ರೈತ ತನ್ನ ಖಯಾಲಿ ಒಳಗೆ ತಾಕುಂತಿದ್ದ, ಬಸಪ್ಪನ ಮಾತು ಅವನು ಕೇಳಲಿಲ್ಲ. ಬಹುಶಃ ಇವಂಗ ಕಿವಿ ಕೇಳಕ್ಕಿಲ್ಲ ಅಂತ ತಿಳ್ಕೊಂಡು ಬಸಪ್ಪ ಆ ಶ್ರೀಮಂತನ ಡುಬ್ಬ ಹಿಡಿದು ಅಲ್ಲಾಡಿಸಿ ಜೋರಾಗಿ, ಅಲ್ರಿ ಮುಂದೆ ಕಾಣ್ತೈತಲ್ಲ ಇದು ಯಾವ ಊರು ಅಂದ. ಅದಕ್ಕೆ ಆ ರೈತ, ಇಲ್ಲಿ ಕಾಣೋದೆಲ್ಲ ಹೊಲ ನಂದ, ಭಾಳ ಕಷ್ಟಪಟ್ಟು ದುಡ್ದೇನ್ರಿಪ್ಪ ಅಂದ. ಅಲ್ಲ ಇವನ ನಾನೊಂದು ಕೇಳಿದ್ರೆ ಇವ ಒಂದು ಹೇಳ್ತಾನಲ್ಲ, ಇವಂಗೆ ಹುಚ್ಚಿಗಿಚ್ಚು ಏನಾರು ಹಿಡಿದೈತೇನು ಅಂತ ಅನ್ಕೊಂಡು ಮತ್ತೆ ಜೋರಾಗಿ ಕೈ ಮಾಡಿ ತೋರಿಸುವಂತ, ಅಲ್ರಿ ನಾನು ನಿಮ್ಮ ಹೊಲದ ಬಗ್ಗೆ ಕೇಳಿಲ್ಲ, ಮುಂದೆ ಕಾಣೋ ಊರು ಹಾ ಆ ಊರು ಯಾವುದು ಅಂತ ಕೇಳಿದೆ ಅಂತ ಅಂದ. ಅದಕ್ಕವ, ಓಹೋ ಆ ಮಹಡಿ ಮನಿ ಏನ, ಅದು ನಂದ, ಬೇಕಾದ್ರೆ ಬಾ ತೋರಿಸ್ತೇನೆ, ಅದನ್ನು ಭಾಳ ಕಷ್ಟಪಟ್ಟು ಕಟ್ಟೇನ್ರಿಪ್ಪ, ತೋರಿಸ್ತೇನೆ ಬಾ ಅಂತ ಬಸಪ್ಪನ ಕೈ ಹಿಡ್ಕೊಂಡು ಕರ್ಕೊಂಡು ಹೊಂಟ. ಬಸಪ್ಪಗ ಏನು ಮಾಡಬೇಕೋ ತಿಳಿಲಿಲ್ಲ, ಸುಮ್ಮನೆ ಅವನು ಹಿಂದೆ ಹೊಂಟ. ಮನೆಗೆ ಹೋದ ಕೂಡಲೇ ಆ ಶ್ರೀಮಂತ ರೈತ, ಏನ ಏ ಏನ ಬಾಯಿಲೆ ಅಂತ ಹೆಂಡತಿ ಕರೆದ. ಅವನ ಹೆಂಡತಿ ಹೊರಗೆ ಬಂದ್ಲು, ಈ ಹುಡುಗಗ ನೀನ ಒಂದಿಷ್ಟು ತಿಳಿಸಿ ಹೇಳು, ಊರು ಹೊರಗೆ ಬೆಳೆದು ನಿಂತಿರೋ ಹೊಲನೂ ನಂದ, ಈ ಮಹಡಿ ಮನೆನೂ ನಂದ ಅಂತ ಎಷ್ಟು ಹೇಳಿದ್ರು ಕೇಳುವಲ್ಲ, ನೀನ ಒಂದಿಷ್ಟು ತಿಳಿಸಿ ಹೇಳು ಅಂದ. ಅವನ ಹೆಂಡತಿನೂ ಕೆಪ್ಪಿ, ಅದಕ್ಕೆ ಅವನ ಹೆಂಡತಿ ಖುಷಿಯಾಗಿ, ಅಯ್ಯೋ ದೇವ್ರು ಎಂಥ ಚಲೋ ಬುದ್ಧಿ ಕೊಟ್ಟಾನ್ರಿ ನಿಮಗೆ, ಈ ಅಕ್ಸಾಲಿಗೆನ ನಮ್ಮ ಮನೆಗೆ ಕರ್ಕೊಂಡು ಬಂದಿರಲ್ಲ, ನೋಡ್ರಿ ನಿಮಗೇನು ಆಭರಣ ಮಾಡಿಸ್ಬೇಕು ಅನಿಸುತ್ತೋ ಅದನ್ನು ಮಾಡಿಸ್ರಿ, ನತ್ತರ ಮಾಡಿಸ್ರಿ, ಬೆಂಡವಾಲಿನರ ಮಾಡಿಸ್ರಿ, ವಂಕಿನರ ಮಾಡಿಸ್ರಿ, ತೋಡೆನರ ಮಾಡಿಸ್ರಿ, ಯಾರು ಬೇಡ ಅಂತಾರ, ಆದ್ರೆ ನನಗೆ ಮಾತ್ರ 4 ಕೇಳಿ ಅವಲಕ್ಕಿ ಸರ ಬೇಕಾ ನೋಡ್ರಿ ಅಂದ್ಲು. ಬಸಪ್ಪಗ ಇವ್ರ ಮಾತು ಕೇಳಿ ದಿಕ್ಕ ತಿಳಿದಂಗಾತು. ನೋಡಪ್ಪ ಅಕ್ಸಾಲಿಗೆ ಊರಾಗ ಯಾರೂ ಹಾಕ್ಕೊಂಡಿರಬಾರ್ದು, ಅಂಥ ನಮೂನಿ ಮಾಡಬೇಕು ನೋಡಪ್ಪ, ಬೇಕಾದ್ರೆ 100 ರೂಪಾಯಿ ಹೆಚ್ಚಿಗೆ ತಗೋ ಅಂದು ಬಸಪ್ಪಗ ಕಂಬಳಿ ಹಾಸಿ ಕುಂದ್ರಾಕ್ ಹೇಳಿ ತನ್ನ ಮಗಳನ್ನ ಕರೆದು, ಏ ಕಮಲವ್ವ ಕಮಲವ್ವ ಬಾಯಿಲೆ ಅಂತ ಕರೆದು ಕೂಡಲೇ ಮಗಳು ಬಂದು ನಾಚಿದಂತ ಕಾಲು ಕೈ ಅದನ್ನ ಇದನ್ನ ಅಳಗ್ಯಾಡಿಸ್ಕೋಂತ ನಿಂತ್ಲು. ನೋಡು ಮಗಳ, ನಿಮ್ಮಪ್ಪ ನಮ್ಗೆ ಆಭರಣ ಮಾಡಿಸಾಕಂತ ಅಕ್ಸಾಲಿಗೆನ ಮನೆಗೆ ಕರ್ಕೊಂಡು ಬಂದಾನ, ನಿನಗೇನು ಬೇಕು ಅಂತ ಹೇಳಿಬಿಡು ಅಂದ್ಲು. ಹೇಳಿ ಕೇಳಿ ಮಗಳು ಕೆಪ್ಪಿ ವಯ್ಯಾರ ಮಾಡ್ಕೊಂತ. ಯವ್ವ ನಾನಂತೂ ಸಣ್ಣಾಕೆ, ನೀವು ಹಿಂಗೆ ಇವನ್ನ ಮದುವೆ ಆಗ್ತೀಯೇನು ಅಂತ ಕೇಳಿದ್ರೆ ನಾ ಹೆಂಗೆ ಹೇಳಿ, ನೀವು ಇವಂಗಾರ ಕೊಟ್ಟು ಮದುವೆ ಮಾಡಿರಿ, ಇಲ್ಲ ಇನ್ನೊಬ್ಬ ಅವಂಗಾರ ಕೊಟ್ಟು ಮದುವೆ ಮಾಡಿರಿ, ಕುರುಡುಗಾರ ಕೊಡ್ರಿ ಕುಂಟುಗಾರ ಕೊಡ್ರಿ, ಸಾಹುಕಾರಗಾರ ಕೊಟ್ಟು ಮದುವೆ ಮಾಡಿರಿ, ಬಡುಗರ ಕೊಟ್ಟು ಮದುವೆ ಮಾಡಿರಿ, ಒಟ್ಟಿನ ಮೇಲೆ ಮದುವೆ ಮಾಡಿರಿ ಅಂತ ಅಂದಾಕಿನ ಒಳಗಿದ್ದ ಕೆಲಸದ ಆಳು ಸಾವಂತ್ರವನ್ನು ಕರೆದ. ನೋಡ ಸಾವಂತ್ರವ, ನಮ್ಮ ಅಪ್ಪ ಅವ್ವ ಈ ಹುಡುಗನ ಕರ್ಕೊಂಡು ಬಂದು ಇವನ್ನ ಮದುವೆ ಆಗ್ತೀಯೇನು ಅಂತ ಕೇಳಕ್ ಹತ್ತಾರ. ಸಣ್ಣಾಕೆ ಅದ ನಾ ಏನು ಹೇಳಬೇಕವ್ವ, ಯಾರಿಗಾರ ಕೊಟ್ಟು ಮದುವೆ ಮಾಡಿರಿ, ನಾ ತಯಾರದೇನಿ ಅಂದೆ. ಇದಕ್ಕೆ ನೀ ಏನಂತೀವ ಅಂತ ಕೇಳಿದ್ಲು. ಕೆಲಸದ ಆಳು ಕೆಪ್ಪೆ, ಸಾವಂತ್ರವ್ವ ನೀವು ಹಿಂಗೆ ಕೇಳಿದ್ರೆ ನಾ ಏನು ಹೇಳಿ, ನನಗೆ ಉಣ್ಣಾಕೆ ಏನು ಬೇಕು ಅಂತ ಕೇಳಿದ್ರೆ ನಾ ಏನು ಹೇಳಿ, ತಂಗಳದ್ರ ಹಾಕ್ರಿ ಬಿಸಿದಾರ ಹಾಕ್ರಿ ಒಟ್ಟು ಹೊಟ್ಟೆ ತುಂಬ ಉಣ್ಣಾಕೆ ಹಾಕ್ರಿ ಸಾಕು ಅಂತ ಅಂದು ಒಳಗೆ ಸಗಣಿ ಬೆಳೆಯಕ್ಕೆ ಹೋದ್ಲು. ಸಾವಂತ್ರವನಿಂದ ರೈತನ ಮಗಳು ಹೆಂಡತಿ ಹೋದ್ರು. ಏ ಹೊಲ ಕಾಯಕ ಯಾರೂ ಇಲ್ಲ, ನಾ ಬರ್ತೇನೆ ಅಂತ ಬಸಪ್ಪನಲ್ಲೇ ಬಿಟ್ಟು ಅವನು ಹೋಗಿಬಿಟ್ಟ. ಬಸಪ್ಪ ಒಳೆ ಹುಚ್ಚರು ಸವಾಸ ಆತಲ್ಲ ಅಂತ ಅಂದ್ಕೊಂಡು ಮುಂದಿನ ಓಣಿಗೆ ಹೋದ. ಒಂದು ಹಳೆಯ ಮನೆ ಮುಂದೆ ಒಬ್ಬ ಮುದುಕ ಕುಂತಿದ್ದ. ಅವನ ಹತ್ರ ಹೋಗಿ, ಯಜ್ಜ ಈ ಊರಾಗ ಜನರಿಗೆ ಕಿವಿ ಕೇಳಿಸೋದಿಲ್ಲೇನ ಅಂತ ಕೇಳಿದ್ದು ಒಂದ ತಡ. ಆ ಮುದುಕ ಎದ್ದು ಬಸಪ್ಪನ ಗಟ್ಟಿಯಾಗಿ ಹಿಡ್ಕೊಂಡು, ನನಗೂ ವಯಸ್ಸಾಗೈತಪ್ಪ, ನನ್ನ ಕುರಿ ಕಾಯಕ ಯಾರು ಇಲ್ಲ, ನೀ ಕೆಲಸ ಕೇಳಕ್ ಬಂದಿದ್ದು ಭಾಳ ಚಲೋ ಆಯ್ತು. ನೋಡಪ್ಪ ನನ್ನ ಹತ್ರ ಬರೋಬ್ಬರಿ 200 ಕುರಿ ಅದಾವ, ನೀ ದಿನ ಅವನ್ ಮೇಯಿಸ್ಕೊಂಡು ಬಂದ್ರೆ ನಿನಗೆ 2 ಹೊತ್ತು ಊಟ, ವರ್ಷಕ್ಕೆ ಒಂದು ಜೋಡಿ ಧೋತ್ರ ಅಂಗಿ ಒಂದು ಕಂಬಳಿ ಒಂದು ಜೋಡಿ ಮೆಟ್ಟ ಕೊಡಿಸಿ ಮ್ಯಾಲೆ 4-20 ರೂಪಾಯಿ ಪಗಾರ ಕೊಡ್ತೇನೆ, ತಗೋ ಈ ಕೋಲು ಅಂತ ಕೈಯಾಗ ಒಂದು ಕೋಲು ಕೊಟ್ಟ. ಬೂದಿ ಬಸಪ್ಪ ಇದು ಒಂದು ನಮೂನೆ ಅನುಭವನ ಅಂದವನ ಕೋಲು ಕೈಯಾಗ ಹಿಡ್ಕೊಂಡು ಕುರಿ ಹೊಡ್ಕೊಂಡು ಟ್ರ್ಯಾ ಅಂತ ಅಂದವನ ಕುರಿ ಮೇಯ್ಸಾಕಂತ ಅಡವಿಗೆ ಹೋದ. ಅಡವಿಯಾಗ ಕುರಿ ಮೇಯಾಕ ಬಿಟ್ಟು ತಾ ಒಂದು ಗಿಡದ ಬುಡಕ್ಕೆ ಕುಂತ. ಮಠ ಮಠ ಮಠ ಮಠ ಮಧ್ಯಾಹ್ನದ ಬಿಸಿಲು ನೀರಡಿಕಾತು. ಹೊಳಿ ಹತ್ರ ಹೋಗಿ ನೀರು ಹೆಂಗೆ ಕುಡಿದು ಬರೋದು ವಿಚಾರ ಮಾಡಕ್ಕತ್ತಿದ. ಕುರಿ ಕಡೆ ನೋಡ್ಕೊಳ್ಳಾಕ ಯಾರಾದರೂ ಇದ್ದಿದ್ರೆ ಭಾಳ ಚಲೋ ಆಗ್ತಿತ್ತು ಅಂತ ವಿಚಾರ ಮಾಡುವಷ್ಟೊಳಗೆ ಅಲ್ಲೇ ಸಮೀಪದಾಗ ಒಬ್ಬವ ಹೊಲ ಹರಗಕ್ಕತ್ತಿದ್ದ. ಬಸಪ್ಪ ಅವನ ಕಡೆ ಹೋಗಿ, ಯಪ್ಪ ಯಜಮಾನ ಸ್ವಲ್ಪ ಕುರಿ ಕಡೆ ನೋಡ್ಕೊಂತಿರು, ನಾ ಹೋಗಿ ನೀರು ಕುಡಿದು ಬರ್ತೀನಿ ಅಂತ ಕೂಗಿ ಹೇಳಿದ. ಆ ಒಕ್ಕಲಿಗೆ ಇವನ ಕಡೆ ನೋಡ್ಕೊಂತ ಕೈ ಎತ್ತಿ ಬಾರ್ಕೋಲ್ನಿಂದ ಎತ್ತಿ ಹೊಡೆದು, ಹಲ್ಯ ಏ ಹಲ್ಯ ಅಂತ ಅಂದ. ಆವಾಗ ಬಸಪ್ಪ, ಓಹೋ ಆ ಒಕ್ಕಲಿಗೆ ಆಗಲಿ ಅಂತ ಬಾರ್ಕೋಲ್ ಎತ್ತಿ ಸೊನ್ನಿ ಮಾಡಿ ಹೇಳಿದ ಅಂತ ತಿಳ್ಕೊಂಡು, ಇನ್ಯಾಕ ಕುರಿ ಕಡೆ ಚಿಂತಿ ಅಂತ ಹೊಳಿ ಕಡೆ ಓಡಿ ಬಂದು ನೀರು ಕುಡಿದು ತಿರುಗಿ ಬಂದ. ಬಸಪ್ಪ ಕುರಿ ಎಲ್ಲ ಲೆಕ್ಕ ಮಾಡಿ ನೋಡಿದ, ಬರೋಬ್ಬರಿ 200 ಕುರಿ ಇದ್ದು. ಅದಕ್ಕೆ ಪಾಪ ಒಕ್ಕಲಿಗೆ, ನನ್ನ ಕುರಿ ಸರಿಯಾಕಾದಾನ, ಅದಕ್ಕೆ ಅವಂಗೆ ಬಹುಮಾನ ಅಂತ ಒಂದು ಕುರಿ ಕೊಟ್ಟು ಬಿಟ್ರೆ ಮತ್ತೆ ಮುಂದೆ ಹಿಂಗೆ ಆಸರಾಗ್ತಾನ ಅಂತ ತಿಳ್ಕೊಂಡು ಒಂದು ಕುಂಟು ಕುರಿ ಮರಿ ಅಂದ್ರೆ ಒಂದು ಕಾಲು ಮುರಿದಿತ್ತು ಆ ಕುಂಟು ಕುರಿ ಮರಿ ಎತ್ಕೊಂಡೋಗಿ, ಯಪ್ಪ ಯಜಮಾನ ನೀನು ನನ್ನ ಕುರಿಗಳನ್ನು ಭಾಳ ಜವಾಬ್ದಾರಿಯಿಂದ ನೋಡ್ಕೊಂಡಿಯೇನಪ್ಪ, ಅದಕ್ಕೆ ನಾ ಬಹುಮಾನ ಅಂತ ನಿನಗೆ ಈ ಕುರಿ ಮರಿ ಕೊಡ್ತೀನಿ ತಗೋ, ಆದ್ರೇನಪ್ಪ ಈ ಕುರಿ ಮರಿದು ಒಂದು ಕಾಲು ಮುರಿದೈತಿ ಸಂಭಾಳಿಸ್ಕೋಬೇಕು ಅಂತ ಮುರಿದ ಕಾಲು ತೋರಿಸಿದ. ಬಸಪ್ಪ ಮುರಿದ ಕುರಿ ಮರಿ ಕಾಲು ತೋರಿಸಿದ ಕೂಡಲೇ, ಏ ಇಲ್ಲಪ್ಪ ನಿನ್ನ ಕುರಿ ಮರಿ ಕಾಲು ನಾ ಮುರಿದಿಲ್ಲ, ನಿನ್ನ ಕುರಿ ಹಿಂಡಿನ ಕಡೆ ನಾ ಕಣ್ಣೆತ್ತಿಸುದ್ದ ನೋಡಿಲ್ಲ, ದೇವರ ಹಣೆಗೂ ನಾ ಮುರಿದಿಲ್ಲ, ಯಾರು ಮುರಿದಾರೋ ಏನೋ ಅಂದ. ಒಕ್ಕಲಿಗೆ ಹಂಗಂದಿದ್ದು ಕೇಳಿ ಬಸಪ್ಪಗೆ ದಿಗಲು ಬಡಿತ್ರಿ. ಅಲ್ಲ ನಾನು ಕುರಿ ಮರಿ ಕೊಡಕ್ಕೆ ಹೋದ್ರೆ ಇವ ಈ ನಮೂನಿ ಮಾತಾಡಕ್ಕೆ ಹತ್ತೇನಲ್ಲ ಅಂತ ಅಂದ್ಕೊಂಡವನ, ಹೇ ಯಜಮಾನ ಪುಗ್ಶೆಟ್ಟಿ ಕುರಿ ಮರಿ ನಿನಗೆ ಯಾರು ಕೊಡ್ತಾರೋ ಯಾರು ಕೊಡ್ತಾರ ಅಂತಾದ್ರಾಗ ನಾ ಕೊಡಕ್ಕೆ ಬಂದ್ರೆ ಇಲ್ಲದನ್ನೆಲ್ಲ ಮಾತಾಡ್ತೀಯಲ್ಲ, ಬೇಕಾದ್ರೆ ತಗೋ ಬೇಡಾದ್ರೆ ಬಿಡು, ನಿನ್ನ ಮೈಯನ್ನು ಸ್ವಕ್ಕ ನಾ ಏನು ಮಾಡಲಿ ಅಂದ ಜೋರಾಗಿ. ಹೇ ತಮ್ಮ ನಾನು ನಿನ್ನ ಕುರಿ ಮರಿ ಕಾಲು ಮುರಿದೇನೆ ಅಂತ ನನ್ನ ಮೇಲೆ ಕಟ್ಲೆ ಹಾಕ್ತೀಯಾ, ಕಟ್ಲೆ ಹಾಕೋಗು ಗಂಡು ಮಗನ ಹಾಕೋಗು, ನಾನು ನೋಡೇ ಬಿಡ್ತೇನೆ, ನನ್ನ ಹೊಲ ಮನೆ ಮಾರಿ ಆದರೂ ನಾನು ಕಟ್ಲೆ ನಡೆಸಿ ಗೆದ್ದು ತೋರಿಸ್ತೀನಿ ಅಂದ. ಅಷ್ಟರಾಗ ಪೊಲೀಸ ಸೈಕಲ್ ಹತ್ತಿ ಬಂದ. ಇವ್ರು ಜಗಳ ಮಾಡೋದನ್ನು ನೋಡಿದ. ಮೊದ್ಲ ಹೇಳಿ ಕೇಳಿ ಪೊಲೀಸ,
2: ಯಾಕ್ರಲೇ ಮಕ್ಕಳ ತಿಂದು ಮೈಯಾನ್ ಸೊಕ್ಕಳೆ ಮಕ್ಕಳ, ಜಗಳ ಮಾಡಾಕತ್ತೀರಿ, ನಿಮಗೆ ಕೆಲಸ ಬಗಿಸಿ ಏನು ಇಲ್ಲ ಏನು ಮಕ್ಕಳ ಅಂದ. ಅದಕ್ಕೆ ಬಸಪ್ಪ, ನೋಡ್ರಿ ಪೊಲೀಸ್ ಸಾಹೇಬ್ರ, ನಾನು ನೀರು ಕುಡಿಯಕ್ಕೆ ಹೋದಾಗ ಇವ ಒಂದು ತಾಸು ನನ್ನ ಕುರಿ ಕಾದಾನ, ಅದಕ್ಕಂತ ಒಂದು ಕುರಿ ಪುಗ್ಸಟ್ಟಿ ಕೊಡಕ್ಕೆ ಹೋದ್ರೆ ಈ ನಮ್ಮನೆ ಒದರ್ತಾನ ಅಂದ. ಅವಾಗ ಒಕ್ಕಲಿಗೆ, ಸಾಹೇಬ್ರ ದೇವರಾಣಿ ಮಾಡಿ ಹೇಳ್ತಾನೆ, ನಾ ಇವನು ಕುರಿ ಕಾಲು ಮುರಿದಿಲ್ಲ, ಇವ ಸುಳ್ಳು ಹೇಳಕತ್ತಾನ, ನೀವ ಸ್ವಲ್ಪ ನ್ಯಾಯ ಬಗ್ಗೆ ಹೇಳಿಸ್ರಿ, ತರಲಿಲ್ಲ ನಿಮ್ಮ ಸೈಕಲ್ ನಾ ಹಿಡ್ಕೊಳ್ತೇನೆ ಅಂತ ಪೊಲೀಸನ್ ಸೈಕಲ್ ಹಿಡ್ಕೊಳ್ತಾನ. ಅವಾಗ ಬಸಪ್ಪ, ಬ್ಯಾಡ್ರಿ ಸಾಹೇಬ್ರ, ಈ ಸೈಕಲ್ ನಾ ಹಿಡ್ಕೊಂತೇನೆ ಅಂತ ಅವನು ಸೈಕಲ್ ಹಿಡ್ಕೊಂಡ. ಇಬ್ರು ಸೈಕಲ್ ಹಿಡ್ಕೊಂಡಿದ್ ನೋಡಿ ಪೊಲೀಸ ಘನ ಸಿಟ್ಟಿಗೆದ್ರಿ, ಯಾಕರ್ಲೇ ಮಂಗ್ಯನ ಮಕ್ಕಳ, ಹಗರ್ಕ ನನ್ನ ಮೇಲೆ ಬಂದ್ರೇನ, ಈ ಸೈಕಲ್ ನಂದು ಸ್ವಂತದ್ದು, ಕದ್ಕೊಂಡು ಬಂದೇನೆ ಅಂತ ತಿಳಿದ್ರೇನ, ನನ್ನ ಮಾವ ಕೊಟ್ಟಾನ ಹೋಲೇ, ಬಿಡ್ರಿ ಕೈನ ಮಕ್ಕಳ ತಂದ, ನಾ ಅಂದ್ರ ಯಾರಂತ ತಿಳಿದ್ರಿ ಮಕ್ಕಳ, ನಾ ಪೊಲೀಸ್ ಅದೇನೆ ಪೊಲೀಸ, ಕೈ ಬಿಡ್ರಿ ನನ್ನ ಸೈಕಲ್ ಅಂತ ಚೀರ್ದ. ಅಷ್ಟರಾಗ ಆ ಊರು ಗೌಡ ಮನ್ಯಾಗ ಏನೋ ಹೆಂಡತಿ ಕೂಡ ಜಗಳ ಮಾಡಿ ಹೆಂಡತಿನ ಸಿಕ್ಕಂಗೆ ಹೊಡೆದು ಬಂದಿದ್ದ, ಅದ ಸಿಟ್ಟಿನಾಗ ಹೊಂಟಿದ್ದ. ಅವಾಗ ಒಕ್ಕಲಿಗ ಗೌಡ್ರು ನೋಡಿ ನಮಸ್ಕಾರ ಮಾಡಿ, ಗೌಡ್ರ ನೀವ ನ್ಯಾಯ ಬಗೆಹರಿಸ್ರಿ, ನಾ ಅವನು ಕುರಿ ಕಾಲು ಮುರಿದಿಲ್ಲ ಅಂತ ಕಾಲಿಗೆ ಬಿದ್ದ. ಅವಾಗ ಪೊಲೀಸ, ಮಾವರ ನೀವ ಹೇಳ್ರಿ, ನಿಮ್ಮ ಮಗಳು ಮದುವೆಯಾಗ ನೀವು ನನಗೆ ಈ ಸೈಕಲ್ ವರದಕ್ಷಿಣೆ ಅಂತ ಕೊಟ್ಟಿರಲ್ಲ. ಇವ್ರ ಮಾತು ಕೇಳಿ ಗೌಡ ಸಿಟ್ಟಿನಿಂದ, ಯಾಕ್ರಲೇ ಬೇಬರ್ಸಿ ನನ್ನ ಮಕ್ಕಳ, ನಾ ನನ್ನ ಹೆಂಡತಿಗೆ ಹೊಡಿತೇನಿ ಬಡಿತೇನಿ, ನಮ್ಮ ಗಂಡ ಹೆಂಡತಿ ಜಗಳದಾಗ ಬಾಯಿ ಹಾಕಕ್ ನೀವೇರ್ಲಿ, ಅಷ್ಟಕ್ಕೆ ಬಿಟ್ಟೇನೆ ಹಾಕಿನ, ಇನ್ನೊಮ್ಮೆ ಎದುರು ವಾದಿಸಿದ್ಲು ಅಂದ್ರ ಕುತ್ತಿಗೆ ಕುತ್ತಿಗೆ ಹಿಚ್ಚಿಗೆ ಹಾಕಿನ, ಊರು ಹೊರಗಿನ ಹುಣಸಿ ಗಿಡ ತೂಗು ಹಾಕ್ಯನ ಮಕ್ಕಳ, ಅದನ್ನ ಕೇಳಕ್ ನೀವ್ಯಾರ, ಸುಮ್ಮನೆ ಹೋಗ್ರಿ ಅಂತ ಹೇಳಿ ಹೋಗ್ಬಿಟ್ಟ ಗೌಡ. ಅವಾಗ ಪೊಲೀಸ ಒಕ್ಕಲಿಗೆ ಅವನ ಭುಜ ತಟ್ಟಿ, ನೋಡಿದೆನೋ ಅವ ನನ್ನ ಮಗಳು ಕೊಟ್ಟ ಮಾವ, ಇನ್ನೊಮ್ಮೆ ನನ್ನ ಸೈಕಲ್ ಸುದ್ದಿಗೆ ಬಂದಿ ಅಂದ್ರ ಅವಾಗ ಹೇಳ್ತಾನೆ ಮಂಗ್ಯನ ಮಕ್ಕಳ ಅಂತ ಸೈಕಲ್ ಹತ್ತಿ ಪೊಲೀಸ್ನೂ ಹೋದ. ಒಕ್ಕಲಿಗೆ ಹೇಳ್ತಾನ ಬಸಪ್ಪಗೆ, ಸಾಕೇನಪ್ಪ ಸಾಕ್ಷಿ, ಈಗರ ತಿಳಿತಿಲ್ಲೋ ನಿನಗ, ಪೊಲೀಸ್ ಸಾಹೇಬ್ರು ನನ್ನ ಭುಜ ತಟ್ಟಿ ಏನ್ ಹೇಳಿದ್ರು ಗೊತ್ತಾತಿಲ್ಲ, ನೀ ಬಾಳ ಒಳ್ಳೆಯವ, ನೀ ಏನು ಅವ್ರ ಕುರಿ ಮರಿ ಕಾಲು ಮುರಿದಿಲ್ಲ ಅಂತ ಹೇಳಿ ಹೋದ್ರಿಲ್ಲ, ಹಾಂ ಬೇಡ ನೀನು ಹಂಗ ಹಂಗ ಅಂತ ಅಂದವನ. ಅವನು ಹೋಗಿಬಿಟ್ಟ. ಇನ್ನು ಜಾಸ್ತಿ ಕೆಪ್ಪುರಾಗಿದ್ರೆ ಬಸಪ್ಪ ತಾನು ಕೆಪ್ಪಾಗಿಬಿಟ್ಟಾನ ಇಲ್ಲ ಹುಚ್ಚಾಗಿಬಿಟ್ಟಾನ ಅಂತ ತಿಳಿದು ಕೆಪ್ಪುರಿಂದ ಸುಸ್ತೂರಿಗೆ ಬಂದ. ಈ ಸುಸ್ತೂರಾಗ ಎಲ್ಲರೂ ಭಾಳ ಸುಸ್ತಾಗೇ ಇರ್ತಿದ್ರಿ. ಬಸಪ್ಪಗೆ ಆಶ್ಚರ್ಯ ಆಯ್ತು, ಅಲ್ಲ ಇವನ ಈ ಊರಾಗ ಎಲ್ಲರೂ ಜೋಲ್ ಮುಖ ಹಾಕ್ಕೊಂಡು ಯಾವಾಗಲೂ ಸುಸ್ತಾಗಿ ಇರ್ತಾರಲ್ಲ, ಕಾರಣ ಕಂಡು ಹಿಡಿಬೇಕು ಅಂತ ಅನ್ಕೊಂಡು ಅವನ ಅಲ್ಲೇ ಒಬ್ಬ ಮುದುಕನ ಕೇಳಿದ. ಅಲ್ರಿ ಯಜಮಾನ್ರ, ಈ ಊರಾಗ ಜನ ಎಲ್ಲ ಭಾಳ ಸುಸ್ತು ಹೊಡೆದ ಇರ್ತಾರಲ್ಲ, ಯಾಕ್ರಿ ನೀವ್ಯಾಕೆ ಸುಸ್ತಾಗಿರ್ತೀರಿ ಅಂತ ಕೇಳಿದಕ್ಕೆ ಯಜಮಾನ, ಏನು ಮಾಡೋದ್ರಿಪ್ಪ, ನಿನ್ನೆ ನಮ್ಮ ಮನ್ಯಾಗ ಕಳತನ ನಡೀತು, ಕಳತನ ಆಗೈತಿ ಅಂತ ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೊಂಟಾಗ ದಾರ್ಯಾಗ ನಾಯಿ ಕಡ್ದು ಬಿಡ್ತು, ನಾಯಿ ಕಡ್ದಿದ್ದಕ್ಕೆ ನಾ ಮತ್ತೆ 14 ಇಂಜೆಕ್ಷನ್ ಮಾಡಿಸ್ಕೋಬೇಕಾಯ್ತು, ಅದಕ್ಕೆ ಸುಸ್ತಾಗೇನ್ ನೋಡ್ರಿ ಅಂತ ಹೇಳಿದ್ದ. ಬೂದಿ ಬಸಪ್ಪ, ಹಂಗಾದ್ರೆ ನೀವು ಯಾವ ತುಪ್ಪ ತಿಂತೀರಿ ಅಂತ ಕೇಳಿದ. ಯಜಮಾನ, ನಾವು ಹಳ್ಳಿ ಜನ ರೀ, ಮನೆಯಾಗ ಹೈನಾ ಕಟ್ಟೇವಿ, ಒಳ್ಳೆ ಶ್ರೇಷ್ಠವಾದಂಥ ತುಪ್ಪನ ತಿಂತೇವಿ ಅಂದಾಗ ಅದ ತಪ್ಪು ನೋಡ್ರಿ ಯಜಮಾನ್ರ, ನೀವು ಶ್ರೇಷ್ಠ ತುಪ್ಪ ತಿನ್ನೋದ ತಪ್ಪು, ನೀವು ಅಕಸ್ಮಾತ್ ಡಾಲ್ಡ ತಿಂದಿದ್ರೆ ಎಲ್ಲ ಬರೋಬ್ಬರಿ ಆಕಿತ್ತು ಅಂತ ಹೇಳಿದ್ದಕ್ಕೆ ಮುದುಕ, ಇದೇನು ಹೇಳ್ತೀರಿ ನೀವು, ನಾವು ಸುಸ್ತಾಗೋದಕ್ಕೂ ಡಾಲ್ಡ ತಿನ್ನೋದಕ್ಕೂ ಸಂಬಂಧನೇ ಇಲ್ಲಲ್ರಿ. ಯಾಕಿಲ್ಲರಿ ಯಜಮಾನ್ರ, ಹೇಳ್ತೀನಿ ಕೇಳ್ರಿಲ್ಲ, ಜೇರ್ ಕರ್ತ ನೀವು ಡಾಲ್ಡ ತಿಂದಿದ್ರೆ ನಿಮಗೆ ನಾಯಿ ಕೆಮ್ಮು ಶುರು ಆಗ್ತಿತ್ತು, ರಾತ್ರಿ ಎಲ್ಲ ಅಂತ ಕೆಮ್ತಿದ್ರಿ, ನೀವು ರಾತ್ರಿ ಎಲ್ಲ ಕೆಮ್ಮಿದ್ರೆ ನಿಮ್ಮ ಕೆಮ್ಮಿನ ಅವಾಜ್ ಕೇಳಿ ಕಳ್ಳ ನಿಮ್ಮ ಮನೆಗೆ ಬರ್ತಿದ್ದಿಲ್ಲ, ಅಲ್ದ ಡಾಲ್ಡ ತಿನ್ನೋದ್ರಿಂದ ನಿಮ್ಮ ಕಣ್ಣು ಲಗುನ ಮಂಜಾಗ್ತಿದ್ವು, ಕಣ್ಣು ಮಂಜಾಗಿದ್ರೆ ನೀವು ಕೈಯಾಗ ಕೋಲ್ ಹಿಡಿತಿದ್ರಿ, ಕೈಯಾಗ ಕೋಲ್ ಹಿಡ್ಕೊಂಡು ದಾರ್ಯಾಗ ಅಡ್ಡಾಡಿದ್ರೆ ನಾಯಿ ಹೆದರಿ ನಿಮ್ಮ ಸಮೀಪ ಬರ್ತಿದ್ದಿಲ್ಲ, ಓಡಿ ಹೋಗ್ತಿದ್ವು. ಅಲ್ಲದ ಇನ್ನೊಂದು ದೊಡ್ಡ ಗುಣ ಆಯ್ತ್ರಿ ಡಾಲ್ಡದ್ದು, ಅದೇನಂದ್ರೆ ನೀವು ಇಷ್ಟು ವಯಸ್ಸಿನ ತನಕ ಬದುಕಿ ತ್ರಾಸ ತಗೊಳ್ಳೋ ಬದಲು ಇನ್ನೂ ಸಣ್ಣ ವಯಸ್ಸಿನಾಗ ಗೊಟ್ಟಕ್ಕಂತಿದ್ರಿ, ತಿಳಿತಲ್ರಿ ಈಗರ ನಿಮಗೆ ಡಾಲ್ಡಾದ ಮಹಿಮ, ಇನ್ಮೇಲೆ ತುಪ್ಪ ಬಿಟ್ಟು ಡಾಲ್ಡ ತಿನ್ನಕ್ಕೆ ಶುರು ಮಾಡ್ರಿ ಅಂತ ಉಪದೇಶ ಮಾಡಿದ. ಇವ ಇಷ್ಟು ಉಪದೇಶ ಮಾಡೋದನ್ನು ನೋಡಿ, ಅಲ್ರಿ ಆರೋಗ್ಯದ ಬಗ್ಗೆ ಎಷ್ಟು ತಿಳ್ಕೊಂಡ್ರಲ್ಲ, ನೀವು ಯಾವ ಖಾತೆದಾಗ ಕೆಲಸ ಮಾಡ್ತೀರಿ ಅಂತ ಕೇಳಿದ. ಬಸಪ್ಪ ಒಂದು ರೀಲ್ ಬಿಟ್ರಿ, ನೋಡ್ರಿ ಯಜಮಾನ್ರ ನಾನು ಕುಟುಂಬ ಕಲ್ಯಾಣ ಖಾತೆಯೊಳಗೆ ಕೆಲಸ ಮಾಡ್ತೀನಿ,
1: ಅನ್ನಂಗ ನಿಮಗೆ ಮಕ್ಕಳು ಎಷ್ಟ್ರಿ ಅಂತ ಕೇಳಿದ. ಎಂಟು ಮಕ್ಕಳು. ಅಲ್ರಿ ಯಜಮಾನ್ರ, ಈ ರೇಡಿಯೋ ಟಿ ವಿ ಒಳಗೆ ಯಾಕೆ ನೀವು ಒಂದ ಮಾಡೋ ಜಾಗದಾಗೂ ಕುಟುಂಬ ಯೋಜನಾದವರು ಎರಡ ಮಕ್ಕಳು ಸಾಕು ಅಂತ ಬೋರ್ಡ್ ಹಾಕಿದ್ದನ್ನ ಓದಿಲ್ಲೇನ್ರಿ ಯಜಮಾನ್ರ ಅಂತ ಬಸಪ್ಪ ಕೇಳ್ತಾನ. ಅದೆಲ್ಲ ಓದೇನು ಬಿಡ್ರಿ ಅಂತ ಹೇಳಿದ್ದಕ್ಕೆ ಬಸಪ್ಪ, ಹಂಗಾದ್ರೆ ನೀವು ನಿರೋಧ ಯಾಕೆ ಉಪಯೋಗಿಸ್ಲಿಲ್ಲ? ಅದಕ್ಕೆ ಯಜಮಾನ್ ಹೇಳ್ತಾನ, ಅದನ್ನ ಎರಡು ವರ್ಷ ಉಪಯೋಗಿಸಿದ್ರಿ, ಎರಡು ಮಕ್ಕಳು ಹುಟ್ಟಿದ್ವು, ಒಂದು ಗಂಡು ಒಂದು ಹೆಣ್ಣು, ಅದಕ್ಕೆ ಅವರಿಗೆ ನಿರ್ಮಲ್ ಮತ್ತು ನಿರ್ಮಲಾ ಅಂತ ಹೆಸರಿಟ್ಟೇನ್ರಿ. ಬಸಪ್ಪ, ಅದು ಯಾವುದೋ ಡುಪ್ಲಿಕೇಟ್ ನಿರೋಧ ಇರಬೇಕ್ರಿ, ಇಲ್ಲ ಯಾರೋ ಅದಕ್ಕೆ ತೂತ್ ಮಾಡಿರ್ಬೇಕು. ಹೋಗಲಿ ಬಿಡ್ರಿ, ಗುಳಿಗೆ ಸಿಗ್ತೈತಲ್ಲ ಅದನ್ನ ಯಾಕೆ ಉಪಯೋಗಿಸ್ಲಿಲ್ಲ ಅಂದಿದ್ದಕ್ಕೆ ಯಜಮಾನ, ಉಪಯೋಗಿಸಿದೆ ಎರಡು ವರ್ಷ ಗುಳಿಗೆ ಉಪಯೋಗಿಸಿದ್ದಕ್ಕೆ ಇಬ್ಬರು ಹೆಣ್ಮಕ್ಳು ಹುಟ್ಟಿದ್ರಿ, ಅದಕ್ಕೆ ಅವರಿಗೆ ಮಾಲಾ ಸಿ ಮಾಲಾ ಡಿ ಅಂತ ಹೆಸರಿಟ್ಟೇನಿ ಅಂದ. ಬೂದಿ ಬಸಪ್ಪ ಅದಕ್ಕೂ ಬಿಡದನ, ಅದು ಹೋಗಲಿ ಬಿಡ್ರಿ, ಅಲ್ಲ ಕಾಪರ್ ಟೀ ಅಂತ ಬರ್ತೈತಲ್ಲ ಅದನ್ನ ಯಾಕೆ ಉಪಯೋಗಿಸ್ಬಾರ್ದು ಅಂತ ಕೇಳಿದ್ದಕ್ಕೆ ಯಜಮಾನ, ಕಾಪರ್ ಟೀನು ಉಪಯೋಗಿಸಿದ್ರಿ, ಅದಕ್ಕೆ ಎರಡು ಮಕ್ಕಳು ಹುಟ್ಟಿದ್ವು, ಅದಕ್ಕೆ ಅವರಿಗೆ ಕುಪ್ಪು ಟಿಕ್ಕು ಅಂತ ಹೆಸರಿಟ್ಟೇನಿ ಅಂದ. ಇಷ್ಟೆಲ್ಲ ಮಾಡುವ ಬದಲು ಎರಡು ವರ್ಷ ನಿಮ್ಮ ಹೆಂಡತಿಯಿಂದ ದೂರಿದ್ದು ಸುಮ್ಮನೆ ಇರಬಾರ್ದಿತ್ತೇನ್ರಿ ಅಂದಿದ್ದಕ್ಕೆ ಅದನ್ನೂ ಮಾಡಿದ್ರಿ, ಎರಡು ವರ್ಷ ನನ್ನ ಹೆಂಡತಿಯಿಂದ ದೂರಿದ್ದು ಸುಮ್ಮನೆ ಇದ್ದಿದ್ದಕ್ಕೆ ಎರಡು ಮಕ್ಕಳು ಹುಟ್ಟಿದ್ವು, ಅದಕ್ಕೆ ಅನಾಮಿಕ ಒಂದು ಅನಾಮಿಕ ಎರಡು ಅಂತ ಹೆಸರಿಟ್ಟೇನಿ ಅಂತ ಯಜಮಾನನ ಮಾತು ಕೇಳಿ ಬಸಪ್ಪ ಸುಸ್ತಾದ. ನಮ್ಮ ಬೂದಿ ಬಸಪ್ಪ ಸುಸ್ತಾಗಿ ಸುಸ್ತುರು ಬಿಟ್ಟು ಮುಂದೆ ಎಲ್ಲಿ ಹೋದ ಏನು ಮಾಡಿದ ಅಂತ ಮುಂದೆ ಮತ್ತೊಮ್ಮೆ ಹೇಳ್ತೇನಂತ. ಈಗ ನನಗೆ ಅಪ್ಪಣೆ ಕೊಡ್ರಿ. ನಮಸ್ಕಾರ. ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದ ಶ್ರೀ ಸೋಮಶೇಖರ್ ಜಾಡರ್ ಅವರ ಮುಂದಿನ ಹಾಸ್ಯ ಲಹರಿ ಅಡ್ಡ ಕಸಬಿ ಎಡವಟ್ರಾಯ.
3: ಇದುವರೆಗೂ ಹಾಸ್ಯಲಹರಿ ಬೂದಿ ಬಸಪ್ಪ ಇದನ್ನು ಕೇಳಿದಿರಿ. ಇದರ ಕಥೆ ಸಂಭಾಷಣೆ ನಿರ್ದೇಶನ ಸೋಮಶೇಖರ ಜಾಡರ್ ಇವರದಾಗಿತ್ತು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
5: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
6: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
5: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
7: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ

ಬಡದು ಕತ್ತಲದಾಗ ಒಬ್ಬನ ಬಂದು ಹಿತ್ತಲದಾಗ ಬಾಗಲ ಬಡದು ಕತ್ತಲದಾಗ ಒಬ್ಬನ ಬಂದು ಸುತ್ತ

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಕೂಸಿನ ಕಂಡೀರ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ವಿದ್ಯಾಭೂಷಣರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೃಷ್ಣ ನೀ ಬೇಗನೆ ಬಾರು ಎನ್ನುವಂತಹ ಒಂದು ಚಿತ್ರದ ಗೀತೆ ಈ ರಾಧೆಗೆ ಗೋಪಾಲನ. ಇದು ಎಸ್ ಜನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಭಕ್ತಿ ಲಹರಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಭವ್ಯ ಹಾಗೂ ಕಿಮ್ ಕಾಟ್ಕರ್ ಅವರ ಒಂದು ನಟನೆಯ ಚಿತ್ರ. ಇದು 1986 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ. ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆ. ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ವೀರ ಹನುಮ ಬಹು ಪರಾಕ್ರಮ ಎನ್ನುವಂತ ಒಂದು ಪುರಂದರದಾಸರ ಕೃತಿಯನ್ನ ನಮ್ಮ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ ಅವರ ಒಂದು ಗಾಯನದಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.